ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ರೇಖಾಮಯಧ್ವಜ ಸುಧಾಕಲಶಾತ ಭದ್ರ ವಜ್ರಾಂಬುಶಾಂಬುರುಹ ಕಲ್ಪಕ ಶಂಖ ಚಕ್ರೈಃ ಭವ್ಯೈರಲಂಕೃತ ತಲೌ ಪರತತ್ವ ಚಿಹ್ನೈಃ ಶ್ರೀ ವೆಂಕಟೇಶ ಚರಣೌ.

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯ ತದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ.

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತುಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ

ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಸೆಪ್ಟೆಂಬರ್ ತಿಂಗಳ 10ನೇ ತಾರೀಕಿನ ಗುರುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ, 10:20 ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಪ್ರಸಾರಗೊಳ್ಳಲಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾ.

ಬಹಳ ತಮಾಷೆ ಘಟನೆ, ಬಟ್ ಬಹಳ ಅರ್ಥಪೂರ್ಣವಾದಂತಹ ಘಟನೆ ಇದು. ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದ್ದು. ನನ್ನ ಗೆಳೆಯನ ಪರಿಚಯದವರೊಬ್ಬರಿದ್ದಾರೆ, ಅವ್ರು ವಿಚಿತ್ರ, ಹೇಗೋ ಬದುಕ್ಬಿಟ್ರು ಅವರು, ಯಾವ್ದ್ರ ಬಗ್ಗೆನೂ ಚಿಂತೆ ಇಲ್ರಿ, ಏನ್ ಹೇಳುದು ತಮಾಷೆ, ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಹಗುರವಾಗಿ ತಗೊಳ್ಳೋದು ಎಲ್ಲಾನು. ಯಾರು ಅದಕ್ಕೆ ಹಿಂಗೆ ಯಾಕೆ ಮಾಡ್ತೀರಿ ಅಂತ ಕೇಳಿದ್ರೆ, ಅಯ್ಯೋ ಬಿಡ್ರಿ ಅದೇನು ಮಾಡೋಕ್ಕಾಗ್ತದೆ ಅನ್ಬೇಕು. ಏನಾದರೂ ಹೆಂಡತಿ ಮಕ್ಕಳ ಜೊತೆ ಡಿಸ್ಕಸ್ ಮಾಡಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ರಿ ಅಂತ ಹೇಳಿದ್ರೆ ಜೋರ ಏನಾಕ್ಬಿಟ್ಟು, ಅಯ್ಯೋ ಬಿಡಯ್ಯ ನಾನು ಅಮೇರಿಕ ಅಧ್ಯಕ್ಷನು, ತೀರ್ಮಾನ ಮಾಡೋದಕ್ಕೆ ಅದಕ್ಕೇನು ಮಾಡ್ತೀವಿ, ಹೋಗಿ ಬಿಡು ಅವ್ನ ಕೈ ಜಾಡಿಸೋಗ್ಬಿಡೋರು. ಏನು ಕೇಳಿದ್ರು, ಇನ್ನೂ ಬೇಕಾದಷ್ಟು ಟೈಮ್ ಇದೆಯಲ್ಲ, ಆಮೇಲೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಅನ್ನೋರು. ಆಗ ನನ್ನ ಗೆಳೆಯ ಒಂದು ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ದ. ಒಂದು ದಿವಸ ಆ ಹಿರಿಯರ ಮನೆಗೆ ಒಂದು ಸೂಟ್ ಕೇಸ್ ತೊಗೊಂಡು ಹೋದ. ಭಾನುವಾರ ಆದ್ದರಿಂದ ಮನೇಲೇ ಇದ್ದರು. ಇವ್ನು ಸೂಟ್ ಕೇಸ್ ನೋಡಿ ಕುತೂಹಲ ಅವ್ರಿಗೆ, ಏನು ತಂದಿದ್ದೀರಿ ಸೂಟ್ ಕೇಸಲ್ಲಿ ಅಂತ ಕೇಳಿದರು. ಆಗ ಅವನು ಹೇಳ್ದ, ನೀ ಯಾವಾಗ ಕೇಳಿದ್ರು ಇನ್ನೂ ಬೇಕಾದ ಸಮಯ ಇದೆ, ಬೇಕಾದ ಸಮಯ ಅಂತಿರಲ್ಲ, ಎಷ್ಟು ಸಮಯ ಉಳಿದಿದೆ ನಿಮಗೆ ಅಂತ ತೋರಿಸೋದಕ್ಕೆ ಬಂದಿದ್ದೀನಿ ಅಂತ. ಹೌದಾ, ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಎಷ್ಟು ಉಳಿದಿದೆ ಅಂತ ಅಂತ ಅವ್ರು ಕೇಳಿದರು. ಅವನೇನು ಮಾಡಿದ ಗೊತ್ತಾ, ಸೂಟ್ ಕೇಸಿಂದ ಒಂದು ಕಾಜಿನ ಪಾತ್ರೆ ತೆಗೆದ, ಮತ್ತೊಂದು ಚೀಲ ತೆಗೆದ. ಕಾಜಿನ ಪಾತ್ರೆ ಖಾಲಿ ಇದೆ, ಒಳ್ಳೆ ಮುಚ್ಚಳ ಇದೆ ಅದಕ್ಕೆ. ಇನ್ನೊಂದು ಚೀಲ ತುಂಬ ಈ ಮಕ್ಕಳು ಆಡ್ತಾವಲ್ಲ ಕಾಜಿನ ಗೋಲಿ, ಬಣ್ಣ ಬಣ್ಣದ ಆಕರ್ಷಕ ಗೋಲಿಗಳು ನೂರಾರು ಇದೆ, ಸಾವಿರಾರು, ದೊಡ್ಡ ಚೀಲ. ಇದೇನಪ್ಪ ಗೋಲಿ ಆಡೋಕ್ಕೆ ಬಂದೇನೋ ಅಂತ ಕೇಳಿದರು. ನೋಡಿ ಸ್ವಾಮಿ ಏನಾಗಿದೆ, ನಾವೆಷ್ಟು ದಿವಸ ಬದುಕ್ತೀವೋ ಗೊತ್ತಿಲ್ಲ, ಸಾಮಾನ್ಯವಾಗಿ 70 ವರ್ಷ ಅಂತ ಇಟ್ಕೊಳ್ಳಿ, ಒಂದು ವರ್ಷಕ್ಕೆ 52 ಭಾನುವಾರ ಇದ್ದಾವೆ ಅಂದ್ಬಿಟ್ಟು, ಈ ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳಿದ. ಅವರು 55 ಆಯ್ತಲ್ಲ ಬನ್ನಿ ಅಂದರು. ಹಾಗಾದರೆ 2860 ಭಾನುವಾರಗಳನ್ನು ಈಗಾಗಲೇ ಕಳೆದು ಬಿಟ್ಟಿದ್ದೀರಿ ಅಂದ. ಅಂದ್ರೆ ಏನೋ ಗೊತ್ತಾಗಲಿಲ್ಲ ಅಂದರು. ನೋಡಪ್ಪ 52 ಭಾನುವಾರ ವರ್ಷಕ್ಕೆ ಇರ್ತದೆ, 70 ವರ್ಷಗಳಲ್ಲಿ ಎಷ್ಟಾಗ್ತದೆ, 3640 ಭಾನುವಾರಗಳು ಇರ್ತವೆ, ಅದರೊಳಗೆ 2860 ಭಾನುವಾರ ಕಳೆದು ಬಿಟ್ಟಿದ್ದೀರಿ ಈಗ ಅಂದ. ತಾನು ಕಾಜಿನ ಪಾತ್ರೆಯಲ್ಲಿ ಎಣಿಸಿ 3640 ಗೋಲಿಗಳನ್ನು ಹಾಕಿದ. ನಿಧಾನವಾಗಿ ಅದರಿಂದ 2860 ತೆಗೆದ. ಎಷ್ಟು ಉಳಿತು, 780 ಗೋಲಿ ಉಳಿತು. ಅದನ್ನು ಪಾತ್ರೆಯಲ್ಲಿ ಹಾಕಿ ಪಾತ್ರೆ ಕೊಟ್ಬಿಟ್ಟ ಅವರಿಗೆ. ಸ್ವಾಮಿ ಒಂದು ಕೆಲಸ ಮಾಡಿ, ಪ್ರತಿ ಭಾನುವಾರ ಸಂಜೆ ಈ ಕಾಜಿನ ಬರಣಿಯಲ್ಲಿಂದ ಒಂದು ಗೋಲಿ ತೆಗೆದು ಹೊರಗೆ ಬಿಡಿಸಿಬಿಡಿ, ಎಷ್ಟು ಉಳಿತದೋ ಅಷ್ಟು ನಿಮ್ಮ ಆಯುಷ್ಯ ಅಂತ ಹೇಳಿ ಬನ್ನೇ ಹೋಗ್ಬಿಟ್ಟ. 3-4 ತಿಂಗಳು ಆಗೋದ್ರೊಳಗೆ ಯಜಮಾನರು ಗಾಬರಿ ಆದಂತ ಕಾಣಿಸ್ತು. ಗೆಳೆಗೆ ಫೋನ್ ಮಾಡಿ ಕರೆದಂತೆ, ಬಾರೋ ಇಲ್ಲಿ ಅಂತ ಕರೆದಂತೆ. ಹೋದ್ರೆ ಅವನು, ಏನೋ ಮರ ಇದ್ರೊಳಗೆ ಕೊಟ್ಬಿಟ್ಟೆಲ್ಲ ಪಜೀತಿ ಆಯಿತು ನನಗೆ ಅಂದ್ರಂತ. ಯಾಕೆ, ಪ್ರತಿ ಭಾನುವಾರ ಒಂದು ಗೋಲಿ ಹೊರಗಡೆ ಎಸೆದಾಗ ಅಯ್ಯೋ ಇಷ್ಟೇ ಉಳಿತಾ ಅಂತ ಭಯ ಆಗ್ತದೆ. ಅವನ್ನ ಕೇಳಿದಂತೆ, ಸ್ವಾಮಿ ಇದು ಗ್ಯಾರಂಟಿ ಇಲ್ಲ, 70 ವರ್ಷ ಇದ್ದೇ ಇರ್ತೀರಂತ ಯಾರು ಹೇಳಿದ್ರು ನಿಮಗೆ, ಅದಕ್ಕೆ ಉಳಿದದ್ದನ್ನು ಜೋಪಾನಾಗಿ ಉಳಿಸ್ಕೋಬೇಕಲ್ವೇ ಅಂದರು. ಅವ್ರು ಗಂಭೀರ ಆದ್ರಂತೆ, ಅವ್ರ ಜೀವನದ ರೀತಿ ಬದಲಾಯಿತು ಅಂತ. ಎಷ್ಟು ಚಂದದ ಉದಾಹರಣೆ ಅಲ್ಲ, ಕಾಜಿನ ಭರಣಿಯಲ್ಲಿ ಎಷ್ಟು ಭಾನುವಾರಗಳು ಇರ್ತೀವೋ ಪ್ರತಿ ಭಾನುವಾರ ತೆಗಿತಾ ಹೋಗಿ ನಮ್ಮ ಜೀವನ ಕರಗಿ ಹೋಗೋದು ಕಣ್ಣು ಮುಂದೆ ಕಾಣಿಸುತ್ತೆ. ನಾವು ಎಷ್ಟು ದಿವಸ ಬದುಕಿರ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ, ನಾಳೆನೇ ಮುಗಿಬೋದು, ಮರುಕ್ಷಣನೇ ಮುಗಿಬೋದು, ಅದು ನಮ್ಮ ಕೈಯಲ್ಲಿಲ್ಲ ಸ್ವಾಮಿ. ಆದರೆ ಇದ್ದದ್ದನ್ನು ಸರಿಯಾಗಿ ಒಂದು ಕ್ಷಣನೂ ಹಾಳು ಮಾಡದೆ ಬಳಸೋದು ನಮ್ಮ ಕೈಯಲ್ಲಿದೆ. ಮನೆಯಲ್ಲಿ ಕಮ್ಮಿ ಇತ್ತು ಅಕ್ಕಿ ಸಕ್ಕರೆ ಎಣ್ಣೆ ಕಮ್ಮಿ ಇದ್ದಾಗ ಏನು ಮಾಡ್ತೀರಿ, ಜಾಗರೂಕತೆಯನ್ನು ಎಚ್ಚರದಿಂದ ಬಳಸಲ್ವ, ಕಮ್ಮಿ ಇದೆ ಖರ್ಚು ಮಾಡು, ಗ್ಯಾಸ್ ಸಿಲಿಂಡ್ರಲ್ಲಿ ಗ್ಯಾಸ್ ಕಮ್ಮಿ ಇದೆ ಕಮ್ಮಿ ಮಾಡು. ಹಾಗೆ ವಸ್ತು ಕಮ್ಮಿ ಆದಷ್ಟು ಹೆಚ್ಚು ಎಚ್ಚರದಿಂದ ಬಳಸುವಂತಹ ನಾವು ನಮ್ಮ ಜೀವನದಲ್ಲಿ ಉಳಿದ ಸಮಯವನ್ನು ಇನ್ನೂ ಎಚ್ಚರಿಕೆಯಿಂದ ಬಳಸಬೇಕಲ್ವೇ. ಹಾಗೆ ಮಾಡಿದಾಗಲೇ ನಮ್ಮ ಜೀವನ ನಮಗೂ ನಮ್ಮ ಸುತ್ತಮುತ್ತಲಿರುವಂಥವರಿಗೂ ಹೆಚ್ಚು ಪ್ರಯೋಜನಕಾರಿಯಾಗುವಂಥದ್ದು, ಅದನ್ನು ದಯವಿಟ್ಟು ನೆನಪಿಡೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬಿಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/9/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗ ಟಿ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು ಮಧ್ಯಾಹ್ನ 2 PM to 5 PM ಲಭ್ಯವಿರುತ್ತಾರೆ. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಕರ್ನಾಟಕ ಏರೋಸ್ಪೇಸ್ ನೀತಿಗೆ ಸಚಿವ ಸಂಪುಟ ಅನುಮೋದನೆ, ಬಂಡವಾಳ ಆಕರ್ಷಣೆ, ಉದ್ಯೋಗ ಸೃಷ್ಟಿಗೆ ಒತ್ತು, ಮುಖ್ಯಮಂತ್ರಿ ಮಾಹಿತಿ. ವಿದ್ಯಾರ್ಥಿಗಳಿಗೆ ಅನುಭವಾತ್ಮಕವಾಗಿ ವಿಜ್ಞಾನ ಪರಿಚಯ, ಇಸ್ರೋ ವಿಜ್ಞಾನಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮಗಳ ಆಯೋಜನೆಗೆ ಸರ್ಕಾರದ ಚಿಂತನೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಇಂದು ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶ.

ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ. ಸಾಂತ್ವನ ಹಾಗೂ ಸಮಾಲೋಚನೆ ಮೂಲಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವದಾದ್ಯಂತ ಇಂದು ವಿಶ್ವ ಆತ್ಮಹತ್ಯೆ ತಡೆ ಜಾಗೃತಿ ದಿನ ಆಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದ ಕೈಗಾರಿಕೆಗಳ ಅಭಿವೃದ್ಧಿಗೆ ಕರ್ನಾಟಕ ಏರೋಸ್ಪೇಸ್ ನೀತಿ 2026-31 ಅನುಮೋದನೆ ನೀಡಲಾಗಿದ್ದು, ಬಂಡವಾಳ ಆಕರ್ಷಣೆ ಮತ್ತು ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಶ್ರಮಿಕ್ ನಿವಾಸ್ ಯೋಜನೆಯಡಿ ಸಾಮಾನ್ಯ ಉತ್ಪಾದನಾ ಕೈಗಾರಿಕೆಗಳ ಬಳಿ ನೌಕರರು ವಾಸಿಸಲು ಅನುಕೂಲವಾಗುವಂತೆ ಸುಸಜ್ಜಿತ ವಸತಿ ಸೌಲಭ್ಯ ಕಲ್ಪಿಸುವ ಹೊಸ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 185 ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ 10.78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಟೆಲಿ ಐಸಿಯು ಜಾರಿ. ತುರ್ತು ವೈದ್ಯಕೀಯ ಸೇವೆ ಇನ್ನಷ್ಟು ಹತ್ತಿರ. ಕರ್ನಾಟಕ ಡಿಜಿಟಲ್ ರೇಡಿಯೋಗ್ರಫಿ ಮಿಷನ್. ಸರ್ಕಾರಿ ಆಸ್ಪತ್ರೆಗಳ ಎಕ್ಸ್ರೇ ವ್ಯವಸ್ಥೆಗಳ ಡಿಜಿಟಲೀಕರಣ. 40.50 ಕೋಟಿ ರೂಪಾಯಿ ವೆಚ್ಚದಲ್ಲಿ 162 ಘಟಕಗಳ ಉನ್ನತೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 100 ದಿನಗಳ ಆಡಳಿತ ಪೂರ್ಣಗೊಳಿಸಿರುವ ಹಿನ್ನೆಲೆ ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳೊಂದಿಗೆ ಮುಖ್ಯಮಂತ್ರಿ ನೇರ ಸಂವಾದ ನಡೆಸಲಿದ್ದಾರೆ. ತುರ್ತು ವೈದ್ಯಕೀಯ ಸೇವೆ ಒದಗಿಸುವ ಸಿಬ್ಬಂದಿ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ 108 ಆಂಬ್ಯುಲೆನ್ಸ್ ಚಾಲಕರು ಹಾಗೂ ಚಾಲಕರ ಸಂಘದ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ ಅವರು, ಸಾರ್ವಜನಿಕ ತುರ್ತು ಆರೋಗ್ಯ ಸೇವೆಯಲ್ಲಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿಯ ಪಾತ್ರ ಅತ್ಯಂತ ಮಹತ್ವದ್ದು ಎಂದರು. ಚಾಲಕರ ನ್ಯಾಯಯುತ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವುಗಳನ್ನು ಶೀಘ್ರವಾಗಿ ಈಡೇರಿಸಲು ಮತ್ತು 108 ಆಂಬ್ಯುಲೆನ್ಸ್ ಸೇವೆಯನ್ನು ಮತ್ತಷ್ಟು ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಸೂಕ್ತ ಸೂಚನೆ ನೀಡಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ. ದೇಶದಲ್ಲಿ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವ ಹಾಗೂ ಆರ್ಥಿಕವಾಗಿ ಅತ್ಯಂತ ಕ್ರಿಯಾಶೀಲ ರಾಜ್ಯಗಳಲ್ಲಿ ಕರ್ನಾಟಕವು ಒಂದು ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. KUIDFC ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹೂಡಿಕೆಗಳ ಶೃಂಗಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ನಗರಗಳು ಉದ್ಯಮ, ನಾವೀನ್ಯತೆ, ಶಿಕ್ಷಣ, ಉದ್ಯೋಗ ಮತ್ತು ಹೂಡಿಕೆಯ ಪ್ರಮುಖ ಕೇಂದ್ರಗಳಾಗಿ ವೇಗವಾಗಿ ಬೆಳೆಯುತ್ತಿವೆ. ಬೆಂಗಳೂರು ಜಾಗತಿಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕೇಂದ್ರವಾಗಿ ಗುರುತಿಸಿಕೊಂಡಿರುವುದರ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ ಹಾಗೂ ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ನಗರಗಳು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದರು. ನಗರಗಳ ಬೆಳವಣಿಗೆ ಕೇವಲ ಭೌತಿಕ ವಿಸ್ತರಣೆಗೆ ಸೀಮಿತವಾಗದೆ ಯೋಜಿತ, ಸಮಗ್ರ, ಸುಸ್ಥಿರ ಹಾಗೂ ಪ್ರತಿಯೊಬ್ಬ ನಾಗರಿಕನ ಜೀವನ ಮಟ್ಟವನ್ನು ಸುಧಾರಿಸುವ ರೀತಿಯಲ್ಲಿ ಸಾಗಬೇಕು ಎಂದು ಸಚಿವರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕ ಮತ್ತು ಸಂವಾದಾತ್ಮಕ ವಿಜ್ಞಾನ ಕಲಿಕೆ ಉತ್ತೇಜಿಸಲು ವಿಜ್ಞಾನ ಕೇಂದ್ರಗಳು, ಮೊಬೈಲ್ ಪ್ಲಾನೆಟೋರಿಯಂಗಳು ಹಾಗೂ ದೂರದರ್ಶಕ ಆಧಾರಿತ ಕಾರ್ಯಕ್ರಮಗಳನ್ನು ಸರ್ಕಾರ ವಿಸ್ತರಿಸುತ್ತಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ತಿಳಿಸಿದ್ದಾರೆ. ಇಸ್ರೋ ಅಧ್ಯಕ್ಷರನ್ನು ಭೇಟಿಯಾದ ಸಂದರ್ಭದಲ್ಲಿ ಈ ಸಂಬಂಧ ಅಧಿಕೃತ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಮೊಬೈಲ್ ಡಿಜಿಟಲ್ ಪ್ಲಾನೆಟೋರಿಯಂ ಕಾರ್ಯಕ್ರಮ 3,282 ಶಾಲೆಗಳನ್ನು ತಲುಪಿದ್ದು 5.46 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇದರ ಪ್ರಯೋಜನ ಪಡೆದಿದ್ದಾರೆ ಎಂದರು. ರಾಜ್ಯದ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಪಠ್ಯಪುಸ್ತಕದ ಆಚೆಗೆ ಅನುಭವಾತ್ಮಕವಾಗಿ ಪರಿಚಯಿಸುವ ಉದ್ದೇಶದಿಂದ ರಾಜ್ಯದ ವಿವಿಧ ವಿಜ್ಞಾನ ಕೇಂದ್ರಗಳಲ್ಲಿ ಇಸ್ರೋ ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳ ನಡುವೆ ನೇರ ಸಂವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಹಕಾರ ನೀಡುವಂತೆ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣನ್ ಅವರಿಗೆ ಸಚಿವರು ಮನವಿ ಮಾಡಿದರು. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಬಿಜೆಪಿ ಹಮ್ಮಿಕೊಂಡಿರುವ ಬಳ್ಳಾರಿ ಚಲೋ ಪಾದಯಾತ್ರೆ ಹಿನ್ನೆಲೆ ಇಂದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ.

0: ಆಗಿದ್ದು ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ ಇದೆ. 9ನೇ ದಿನವಾದ ನಿನ್ನೆ ಪಾದಯಾತ್ರೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಸಂಸದರು, ಶಾಸಕರು, ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಬಿವೈ ವಿಜಯೇಂದ್ರ, ಬಳ್ಳಾರಿ ಚಲೋ ಪ್ರತಿಭಟನಾ ನಡಿಗೆಗೆ ಸಾರ್ವಜನಿಕರಿಂದ ಬೆಂಬಲ ದೊರೆಯುತ್ತಿದ್ದು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ದುರಾಡಳಿತದ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಸಹಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ವಿಧಾನಸಭೆಯ ಮುಂದುವರಿದ ವಿಶೇಷ ಅಧಿವೇಶನ ಇದೇ 21ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸಭೆಯ ಸಭಾಂಗಣದಲ್ಲಿ ಸಮಾವೇಶಗೊಳ್ಳಲಿದೆ. 21, 22 ಮತ್ತು 23ರಂದು 3 ದಿನಗಳ ಕಾಲ ರೈತರ ಪ್ರಮುಖ ಸಮಸ್ಯೆಗಳು, ಡಾಕ್ಟರ್ ಕೆ ರಸ್ ಕಸ್ತೂರಿ ರಂಗನ್ ನೇತೃತ್ವದ ಉನ್ನತ ಮಟ್ಟದ ಕಾರ್ಯನಿರತ ತಂಡ ನೀಡಿರುವ ವರದಿಯನ್ನು ಆಧರಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಕರಡು ಅಧಿಸೂಚನೆಯ ಕುರಿತು ಚರ್ಚೆ ನಡೆಯಲಿದೆ ಎಂದು ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಆತ್ಮಹತ್ಯೆ ತಡೆ ಜಾಗೃತಿ ದಿನ. ಪ್ರತಿ ವರ್ಷ September 10ರಂದು ವಿಶ್ವದಾದ್ಯಂತ ಆತ್ಮಹತ್ಯೆ ತಡೆ ದಿನವನ್ನು ಆಚರಿಸಲಾಗುತ್ತದೆ. ಆತ್ಮಹತ್ಯೆ ತಡೆಯುವ ಬಗ್ಗೆ ಜಾಗೃತಿ ಮೂಡಿಸುವುದು, ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡಗಳಿಗೆ ಆತ್ಮಹತ್ಯೆ ಪರಿಹಾರವಲ್ಲ ಎಂಬುದನ್ನು ಜನರಿಗೆ ತಿಳಿಸುವುದು ಮತ್ತು ನೊಂದವರಿಗೆ ಸಾಂತ್ವನ ಹಾಗೂ ಸೂಕ್ತ ಸಮಾಲೋಚನೆ ನೀಡುವುದು ಈ ದಿನದ ಉದ್ದೇಶವಾಗಿದೆ. ತುರ್ತು ಸಂದರ್ಭಗಳಲ್ಲಿ ಉಚಿತ ಸಹಾಯವಾಣಿ ಟೆಲಿಮಾನಸ್ ಸಂಖ್ಯೆ 144416 ಅಥವಾ ತುರ್ತು ಸೇವೆಗೆ 112ಕ್ಕೆ ಕರೆ ಮಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಈ ದಿನದ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಧಾರವಾಡ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನಗಳ ಸಂಸ್ಥೆ ಡಿಮ್ಯಾನ್ಸ್ನ ಮನೋವೈದ್ಯ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು.
4: ಇಂದು September 10 ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನ. ಆತ್ಮಹತ್ಯೆ ಎಂಬುದು ಒಂದು ಸಾಮಾಜಿಕ ಪಿಡುಗು. ಪ್ರತಿನಿತ್ಯ 500ಕ್ಕೂ ಹೆಚ್ಚು ಮಂದಿ ಆತ್ಮಹತ್ಯೆಗೆ ಶರಣಾಗುತ್ತಿರುತ್ತಾರೆ. ಕರ್ನಾಟಕದಲ್ಲಿ ನೋಡುವುದಾದರೆ 13,250 ಪ್ರತಿ ವರ್ಷ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಇದು ತಪ್ಪು. ಆತ್ಮಹತ್ಯೆ ಮಹಾಪಾಪ. ನಿಮ್ಮ ಹತ್ತಿರದ ಮನೋವೈದ್ಯರನ್ನು ಸಂಪರ್ಕಿಸಿ. ಮನೋವೈದ್ಯರಲ್ಲಿ ಹೋಗಲು ಸಾಧ್ಯವಿಲ್ಲ ಎನ್ನುವವರು ತಮ್ಮ ಮನೆಯಿಂದಲೇ ಟೆಲಿಮಾನಸ್ ಅಂದರೆ ಟೆಲಿ ಮಾನಸಿಕ ಆರೋಗ್ಯ ಸಹಾಯವಾಣಿ 144416 ಇಲ್ಲಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಾಗೂ ಉಚಿತವಾಗಿ ದಿನದ 24 ಗಂಟೆ ತಮ್ಮ ಸಮಸ್ಯೆಗಳನ್ನು ಚರ್ಚಿಸಿ ಚಿಕಿತ್ಸೆಯನ್ನು ಪಡೆಯಬಹುದು.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು ರೈಲ್ವೆ ಸಚಿವಾಲಯದ ಒಟ್ಟು ಸುಮಾರು 10,021 ಕೋಟಿ ವೆಚ್ಚದ 5 ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ್, ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ 17 ಜಿಲ್ಲೆಗಳನ್ನು ಒಳಗೊಂಡಿರುವ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತವೆ. ಅನುಮೋದಿತ ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 2,121 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುತ್ತವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಏರೋಸ್ಪೇಸ್ ನೀತಿಗೆ ಸಚಿವ ಸಂಪುಟ ಅನುಮೋದನೆ. ಬಂಡವಾಳ ಆಕರ್ಷಣೆ, ಉದ್ಯೋಗ ಸೃಷ್ಟಿಗೆ ಒತ್ತು, ಮುಖ್ಯಮಂತ್ರಿ ಮಾಹಿತಿ. ವಿದ್ಯಾರ್ಥಿಗಳಿಗೆ ಅನುಭವಾತ್ಮಕವಾಗಿ ವಿಜ್ಞಾನ ಪರಿಚಯ. ಇಸ್ರೋ ವಿಜ್ಞಾನಿಗಳೊಂದಿಗೆ ನೇರ ಸಂವಾದ ಕಾರ್ಯಕ್ರಮಗಳ ಆಯೋಜನೆಗೆ ಸರ್ಕಾರದ ಚಿಂತನೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ವಿರೋಧಿಸಿ ಇಂದು ಬಳ್ಳಾರಿಯಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶ. ಪಕ್ಷದ ಹಲವು ನಾಯಕರು ಭಾಗವಹಿಸುವ ನಿರೀಕ್ಷೆ. ಸಾಂತ್ವನ ಹಾಗೂ ಸಮಾಲೋಚನೆ ಮೂಲಕ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವದಾದ್ಯಂತ ಇಂದು ವಿಶ್ವ ಆತ್ಮಹತ್ಯೆ ತಡೆ ದಿನ ಜಾಗೃತಿ ದಿನ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 133 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಮಾಯೆಯೊಮ್ಮೊಮ್ಮೆ
3: ತೋರುವಳು ಮಿಗಿಲಕ್ಕರೆಯ
4: ಮಾಯಿಪಳು ಗಾಯಗಳ
3: ಈವಳು ಇಷ್ಟಗಳ
4: ಮೈಯ ನೀಂ ಮರೆಯೆ
3: ನೂಕುವಳಾಗ ಪಾತಾಳಕ್ಕೆ
4: ಪ್ರೇಯ ಪೂತನೆಯವಳು ಮಂಕುತಿಮ್ಮ.
3: ಈ 147ನೆಯ ಈ ಮುಕ್ತಕದಲ್ಲಿ DVJ ಮಾಯೆಯ ಬೇರೆ ಬೇರೆ ಮುಖಗಳನ್ನು ನಮಗೆ ಪರಿಚಯಿಸ್ತಾ ಇದ್ದಾರೆ. ಹೇಗೆಲ್ಲ ಮಾಯೆ ನಮ್ಮೆದುರಿಗೆ ಎದ್ದು ನಿಲ್ಲಬಹುದು ಅಂತ, ಅಂದರೆ ನಮಗೆ ಬರುವಂಥ ಸಂದರ್ಭಗಳು ಹೇಗೆ ವಿಭಿನ್ನ ರೀತಿಯ ಸಂದರ್ಭಗಳು ಆಗಿರ್ತವೆ, ಅವೆಲ್ಲವೂ ಕೂಡ ಹೇಗೆ ಬೇರೆ ಬೇರೆ ಸನ್ನಿವೇಶಗಳ ಒಂದು ಕ್ರೋಢೀಕರಣ. ಯಾವ ಒಬ್ಬ ವ್ಯಕ್ತಿಯೂ ಕೂಡ ಅದನ್ನು ನಮ್ಮ ಮೇಲೆ ಏರಿಸಿ ಸಾಧಿಸೋದಕ್ಕೆ ಆಗೋದಿಲ್ಲ. ಅನೇಕ ರೀತಿಯಲ್ಲಿ ಈ ಸಂದರ್ಭಗಳು ಒದಗಿ ಬರ್ತವೆ. ಆ ರೀತಿಯ ಒದಗಿ ಬರುವಂಥ ಸಂದರ್ಭಗಳನ್ನು ನಾವು ಸ್ವಲ್ಪ ಪರಿಶೀಲನೆ ಮಾಡಿದಾಗ ಏರುಬೀಳುಗಳು ತುಂಬ ಇರ್ತವೆ. ಕೆಲವು ಸರ್ತಿ ಬಹಳ ಸುಂದರವಾದಂಥ ಒಂದು ಮನೋಭಾವದಲ್ಲಿ ನಾವಿರ್ತೀವಿ, ಓ ಎಷ್ಟು ಚೆನ್ನಾಗಿದೆಯಪ್ಪ ಪ್ರಪಂಚ ಎಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ದಿನ ಆಗೋ ಹೊತ್ತಿಗೆ ಅದು ಸಂಪೂರ್ಣವಾಗಿ ಉಲ್ಟ ಆಗಿಬಿಟ್ಟಿರುತ್ತೆ. ಅಯ್ಯೋ ಯಾಕಾದರೂ ಇದೀವೋ ಅಂತ ಅನಿಸೋ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ. ಈಗ ಚಂದ್ರನ ಗತಿಯನ್ನು ನೋಡೋಣ. ಚಂದ್ರ ಭೂಮಿ ಸುತ್ತುತ್ತಾ ಭೂಮಿಯ ಮೇಲಿರುವಂಥ ನಮಗೆ ಕಾಣಿಸ್ಕೊಳ್ಳೋದು ಹೇಗೆ ಕಾಣಿಸ್ಕೊಳ್ತಾನೆ? ಸಂಪೂರ್ಣ ವೃತ್ತದ ರೀತಿಯಲ್ಲಿ ಸಂಪೂರ್ಣವಾಗಿ ಬೆಳಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ಕೊಳ್ಳೋಂಥ ಯಾವುದೋ ಒಂದು ದಿನ ಇರುತ್ತೆ, ಅದು ಹುಣ್ಣಿಮೆ ಅಂತ ಕರಿತೀವಿ ನಾವು. ನಿತ್ಯ ಹುಣ್ಣಿಮೆಯ ಅಂದರೆ ಅಲ್ಲ, ಕ್ರಮೇಣ ಕ್ಷೀಣಿಸ್ತಾ ಬರುತ್ತೆ. ಕ್ಷೀಣಿಸಿ ಇಲ್ಲದಂತೆ ಆಗ್ತಾನೆ. ಇನ್ನು ಇಲ್ಲವೇ ಇಲ್ವಾ ಚಂದ್ರ ಅಂತ ನಾವು ಅಂದ್ಕೊಳ್ತಾ ಇದ್ದಂಗೆ ಮಾರನೇ ದಿನ ಒಂದು ಸಣ್ಣ ಗೆರೆಯಾಗಿ ಕಾಣಿಸ್ಕೊಂಡು ಮತ್ತೆ ಸಂಪೂರ್ಣ ವೃತ್ತದ ಪ್ರತಿಫಲನದ ಒಂದು ಸೌಂದರ್ಯವನ್ನು ಮತ್ತೆ ಪಡ್ಕೊಳ್ತಾನೆ. ಸೊ ಹಾಗೆ ಅದು 7 ಬೀಳುಗಳು ನಮ್ಮ ಜೀವನದಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಆ 7 ಬೀಳುಗಳನ್ನು ತಂದೊಡ್ಡೋಂಥದ್ದು ಮಾಯೆ ಅಂತ ಕರಿತೀವಿ ನಾವು. ಯಾಕೆ ನಮ್ಮ ಕಂಟ್ರೋಲಲ್ಲಿಲ್ಲ. ಬೇಸಿಕಲಿ ಮಾಯೆ ಅಂತಂದರೆ ನಾವು ಯಾರೋ ಒಬ್ಬ ಆಕೆ ಬಂದು ಏನೋ ಮಾಡ್ತಾ ಇದ್ದಾಳೆ ಅಂತ ಅನ್ನೋದಕ್ಕಿಂತ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋವಂಥ ಸನ್ನಿವೇಶಗಳು ನಮಗೆ ಹಾಗೆ ಎದುರಾಗ್ತವೆ ಅಂತ ನಾವು ನೋಡ್ತೀವಿ. ಸೊ ಈ 7 ಬೀಳುಗಳು ಹೇಗಾಗುತ್ತೆ ಅಂತಂದರೆ, ಈಗ ಕೆಲವು ಜಾತ್ರೆಗಳಲ್ಲಿ ಒಂದು ತಿರುಗುವಂಥ ಒಂದು ಇದಿರುತ್ತೆ, ರಾಟಣೆ ಅಂತೀವಿ, ರಂಗಿನ ರಾಟಣೆ ಅಂತ. ಅಂದರೆ ಅದ್ರ ಮೇಲೆ ಕುದುರೆ, ಅದೆಲ್ಲ ಕುದುರೆ ಸವಾರಿ ಅದೆಲ್ಲ ಇರುತ್ತಲ್ಲ. ಸೊ ಕುದುರೆ ಸವಾರಿ ಮಕ್ಕಳನ್ನ ಅದ್ರಲ್ಲಿ ಕೂಡಿಸಿದ್ರೆ ಅವರು ಅದನ್ನು ಮೋಟರ್ ಆನ್ ಮಾಡ್ತಾರೆ, ಅದು ಸುತ್ತೂರು ಸುತ್ತತ್ತೆ ಅಂತ. ಸೊ ಆ ಸುತ್ತೂರು ಸುತ್ತುವಂಥ ರಾಟಣೆಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಕೆಲವು ಮೇಲೆ ಕೆಳಗೆ ಹೋಗುವಂಥದ್ದು ಇರುತ್ತೆ. ವಿದೇಶಗಳಲ್ಲಿ ದೊಡ್ಡ ಈ ಪಾರ್ಕ್ಸ್ ಇರುತ್ತಲ್ಲ, ಈ ಥೀಮ್ ಪಾರ್ಕ್ಸ್, ಡಿಸ್ನಿ ವರ್ಲ್ಡ್ ಆ ಥರದ್ರಲ್ಲೆಲ್ಲ ಬಹಳ ಪ್ರಸಿದ್ಧವಾದಂಥ ಒಂದು ಈ ರೀತಿಯ ಆಟದ ಜಾಗ ಅಂತಂದರೆ ಈ ರೋಲರ್ ಕೋಸ್ಟರ್ ರೈಡ್ ಅಂತ. ರೋಲರ್ ಕೋಸ್ಟರ್ ಅಂದರೆ ಒಂದು ರೈಲ್ ಇರುತ್ತೆ, ಆ ರೈಲಿಗೆ ರೈಲಿಂಗ್ಸ್ ಹಾಕಿರ್ತಾರೆ, ಆ ಟ್ರ್ಯಾಕ್ ಮೇಲೆ

0: ರೈಲ್ ಹೋಗಬೇಕು ಅಂತ. ಸೊ ಅದು ಚಿತ್ರ ವಿಚಿತ್ರವಾದಂಥ ರೀತಿಯಲ್ಲಿ ಅದು ಟ್ರ್ಯಾಕ್ಸ್ ಇರುತ್ತೆ, ನಿಧಾನಕ್ಕೆ ಮೇಲಕ್ಕೆ ಹತ್ತತ್ತೆ ಟ್ರೈನು. ನಾವೆಲ್ಲ ಒಳಗಡೆ ಕೂತಿರ್ತೀವಿ, ಓ ನಿಧಾನಕ್ಕೆ ಹೋಗ್ತಾ ಇದೆಯಪ್ಪ ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಇದ್ದಕ್ಕಿದ್ದಂಗೆ ಅದರ ದಿಕ್ಕೆ ಬದಲಾಗ್ಬಿಟ್ಟು ಅದರ ವೇಗ ಬಹಳ ಜಾಸ್ತಿ ಆಗಿಬಿಟ್ಟು ಮೇಲಿಂದ ಕೆಳಗಡೆಗೆ ಬೀಳಿಸ್ಬಿಡುತ್ತೆ. ಸೊ ಹಾಗೆ ಏರಿದ್ದಂತಹ ರೈಲು ಇದ್ದಕ್ಕಿದ್ದಂಗೆ ಕೆಳಗೆ ಬೀಳುತ್ತೆ. ಆಮೇಲೆ ಅದು ಹಿಂಗೆಂಗೆಂಗೋ ಸುತ್ತುತ್ತೆ, ನಾಲ್ಕಾರು ರೀತಿಯಲ್ಲಿ ಸುತ್ತಬಿಟ್ಟು ಇದ್ದಕ್ಕಿದ್ದಂಗೆ ತಿರ್ಗಾ ಮೇಲಕ್ಕೆ ಹೋಗುತ್ತೆ. ಸೊ ಹೀಗೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಈ ಒಂದು ನಾವು ಕೂತಂಥ ಒಂದು ವಾಹನ ಏನಿರುತ್ತೋ ಅದನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ರೋಲರ್ ಕೋಸ್ಟರ್ ರೈಡ್ ಅಂತ ಹೇಳ್ತೀವಿ.
1: ಜೀವನ ಕೂಡ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ.
0: ಮಾಯೆ ನಮ್ಮನ್ನು ಒಂದು ಟ್ರೈನಲ್ಲಿ ಕೂಡಿಸ್ಬಿಟ್ಟು ಈ ಜೀವನ ಅನ್ನುವಂಥ ರೋಲರ್ ಕೋಸ್ಟರ್ ರೈಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಕೆಲವು ಸರ್ತಿ ಮಿಗಿಲಾದಂತಹ ಅಕ್ಕರೆಯನ್ನು ತೋರಿಸ್ತಾಳಂತೆ ನಮಗೆ. ಓ ನೀವು ಬಿಟ್ಟರೆ ಇಲ್ಲ, ನಿಮ್ಮ ಸಮಾನ ಇಲ್ಲ, ಎಲ್ಲ ನಿನಗೆ ಕೊಡ್ತೀನಪ್ಪ, ನಿಮಗೆ ವಿದ್ಯೆ ಬೇಕಾ ತಗೋ, ಕೆಲಸ ಬೇಕಾ ತಗೋ, ಸಂಬಳ ಬೇಕಾ ತಗೋ, ಎಲ್ಲವನ್ನು ನಾನು ಕೊಡ್ತೀನಿ ಅಂತ. ಸೊ ಆವಾಗ ನಾವು ಈ ರೋಲರ್ ಕೋಸ್ಟರ್ ರೈಡಿನ ಒಂದು ಉತ್ತುಂಗದ ಮೇಲ್ಭಾಗದ ಭಾಗಕ್ಕೆ ಹೋಗಿರ್ತೀವಿ, ನಿಧಾನಕ್ಕೆ ಏರ್ತಾ ಹೋದ್ವಿ, ಭಾಳ ಸಂತೋಷ ಆಯಿತು ನಮಗೆ. ಆದರೆ ಅಲ್ಲಿಂದ ಇದ್ದಕ್ಕಿದ್ದಂಗೆ ಏನೋ ಬದಲಾಗ್ಬಿಡುತ್ತೆ. ಸಡನ್ನಾಗಿ ನಾವು ದಬಾರ್ ಅಂತ ಕೆಳಗಡೆಗೆ ಬೀಳ್ತೀವಿ ನಾವು. ಆದರೆ ಆ ಬೀಳೋದಕ್ಕೆ ಮುಂಚೆ ನಮ್ಮನ್ನು ಮೈ ಮರೆಸ್ತಾಳಂತೆ ಮಾಯೆ. ಆ ಮೈ ಮರೆಸೋದೆ ಹೇಗೆ, ಇದುವರೆಗೂ ಆಗಿರೋಂಥ ಗಾಯಗಳು ನಮಗೇನಿರುತ್ತೋ ಅದನ್ನೆಲ್ಲ ಮಾಯಿಪಳು ಎಲ್ಲ ಚೆನ್ನಾಗಾಯಿತು, ಅವತ್ತು ಯಾರೋ ನನ್ನನ್ನು ಬೈದ್ಬಿಟ್ಟಿದ್ರು ಅಂತ ಅಂದ್ಕೊಳ್ಳೋಣ, ನನಗೆ ಬೇಜಾರಾಗಿತ್ತು. ಸ್ವಲ್ಪ ದಿನದ ನಂತರ ಅವರೇ ನನಗೆ ಬಂದ್ಬಿಟ್ಟು, ಓ ನಾನು ಅವತ್ತು ನಿಮ್ಮನ್ನು ಬೈದ್ಬಿಟ್ಟಿದ್ನಲ್ಲ, ಸಾರಿ ಅಂತಂದರು. ಅವಾಗೇನಾಯಿತು, ನನ್ನ ಗಾಯ ವಾಸಿ ಆಯಿತು. ಸೊ ಇದೊಂದು ಉದಾಹರಣೆ. ಹಾಗೆ ನಮ್ಮ ಜೀವನದಲ್ಲಿ ಪೆಟ್ಟುಗಳು ಬಿದ್ದಾಗ, ಆ ಪೆಟ್ಟುಗಳಿಂದ ನಾವು ತಿಂದಂಥ ಘಾಸಿ, ನಾವು ತಿಂದಂಥ ನೋವನ್ನು ಮರೆಸೋಂಥ ಘಟನೆಗಳು ಕೂಡ ನಮಗೆ ಎದುರಾಗ್ತಾ ಇರ್ತವೆ. ಸೊ ಹಾಗಾಗಿ ನೋವು ಬಂತು ಹೊರಟೋಯ್ತು ಅಂತ ಅನಿಸ್ತಾ ಇರತ್ತೆ ನಮಗೆ. ನೋವು ಬಂತು ಹೊರಟೋಯ್ತು, ತಿರ್ಗಾ ಬಂತು ಹೊರಟೋಯ್ತು, ತಿರ್ಗಾ ಬಂತು ಇದೂ ಹೊರಟೋಗುತ್ತೆ ಅಂತ ಅಂದ್ಕೊಳ್ತೀವಿ. ಹಾಗೆ ಇವಳು ಇಷ್ಟಗಳ, ನಮಗೆ ಯಾವ ವಸ್ತು ಬೇಕು, ಯಾವ ವಿಚಾರದಲ್ಲಿ ನಮಗೆ ಆಸಕ್ತಿ ಇದೆಯೋ ಅದನ್ನು ನಮ್ಮ ಕಣ್ಣು ಮುಂದೆ ಇಡ್ತಾ ನಮಗೆ ಬೇಕಾದಂಥದ್ದನ್ನು ಕೊಡ್ತಾ ಹೋಗ್ತಾಳೆ. ಒಂದು ವಸ್ತು ನನಗೆ ಬೇಕು, ಅದು ನನಗೆ ಸಿಕ್ತು. ಇನ್ನೊಂದು ತಿರ್ಗಾ ನನಗೆ ಬೇಕು ಅನ್ನಿಸ್ತು, ಅದೂ ಸಿಕ್ತು. ಮತ್ತೊಂದು ಬೇಕು ಅನ್ನಿಸ್ದಾಗ ನನಗೇನು ಅನ್ನಿಸ್ತಾ ಇರುತ್ತೆ, ಇದು ನನಗೆ ಸಿಕ್ಕತ್ತೆ ಅಂತ. ಒಂದು ಇಷ್ಟು ದಿನ ನನಗಾದಂಥ ನೋವುಗಳೆಲ್ಲ ವಾಸಿಯಾಯಿತು, ಸೊ ಈಗ ಆಗೋ ನೋವು ವಾಸಿಯಾಗತ್ತೆ ಅಂತ ನಾನು ಅನ್ಕೋತೀನಿ. ಇದುವರೆಗೂ ನನಗೆ ಇಷ್ಟವಾದ್ದೆಲ್ಲ ಸಿಕ್ತು, ನೆಕ್ಸ್ಟ್ ಇಷ್ಟವಾದ್ದೇನಿರುತ್ತೋ ಅದು ನನಗೆ ಸಿಕ್ಕತ್ತೆ ಅಂತಲೇ ನಾನು ಅಂದ್ಕೊಂಡು ನನಗೇನಿಸುತ್ತೆ, ಒಂದು ರೀತಿಯ ಮೈ ಮರೆಯುತ್ತೆ, ಮೈ ಮರೆವು ಬರುತ್ತೆ. ಇನ್ನೇನು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತೀವಿ ಅದನ್ನು, ಅಂದರೆ ಖಂಡಿತ ಆಗುತ್ತೆ, ಇದ್ರನ್ನಲ್ಲಿ ಏನು ಮಹಾ ಸಿಕ್ಕೇ ಸಿಗುತ್ತೆ ನನಗೆ, ಏನು ಮಹಾ ಇದು ವಾಸಿಯಾಗುತ್ತೆ, ಇದು ದಾಟ್ತೀನಿ ನಾನು ಅನ್ನೋ ರೀತಿಯ ಒಂದು ಮೈಮರೆವಿನ ಹಂತವನ್ನು ನಾವು ತರುತ್ತೀವಿ, ಎಚ್ಚರ ಕಳ್ಕೊಳ್ತೀವಿ. ಗಾಡಿ ಓಡಿಸ್ಬೇಕಾದ್ರೆ ಹೇಗೆ ಬಹಳ ಜೋಪಾನವಾಗಿ ಎದುರುಗಡೆ ಏನು ಬರುತ್ತೆ, ಹಿಂದೆ ಏನು ಬರುತ್ತೆ, ಯಾವ್ದು ಬ್ರೇಕು, ಯಾವ್ದು ಆಕ್ಸಿಲರೇಟ್ರು, ಸ್ಟೀರಿಂಗ್ ವೀಲ್ ಸರಿ ಹಿಡ್ದಿದ್ದೀನಾ ಅಂತೆಲ್ಲ ನಾವು ನೋಡ್ತಾ ಹೇಗೆ ಹೋಗ್ತಾ ಇರಬೇಕೋ, ಆ ಎಚ್ಚರ ಇದ್ದಾಗ ಗಾಡಿ ಸರಿಯಾಗಿ ಮುಂದಕ್ಕೆ ಹೋಗುತ್ತೆ. ಆ ಎಚ್ಚರ ತಪ್ಪಿದಂಥ ಸಂದರ್ಭದಲ್ಲಿ ಯಾರೋ ಅಡ್ಡ ಬಂದ್ಬಿಟ್ರು ಅಂತಂದರೆ, ಅಥವಾ ಯಾವುದೋ ಒಂದು ದೊಡ್ಡ ಪಾಟ್ ಹೋಲ್ ಇತ್ತು, ನಮ್ಮ ರಸ್ತೆಗಳಲ್ಲಿ ಸಾಕಷ್ಟು ಆ ಥರ ಪಾಟ್ ಹೋಲ್ಸ್ ನಾವು ನೋಡ್ತೀವಿ, ಅದಿತ್ತು ಅಂದರೆ ಗಾಡಿ ದಡ್ ಅಂತ ಅಲ್ಲಿ ಬೀಳುತ್ತೆ. ಸೊ ಗಾಡಿ ಬಿದ್ದದ್ದು ಪಾಟ್ ಹೋಲ್ ಇತ್ತು ಅನ್ನೋದಕ್ಕೆ ಮಾತ್ರ ಅಲ್ಲ, ನಾನು ಎಚ್ಚರ ತಪ್ಪಿದೆ ಅಂತ ಅನ್ನೋದಕ್ಕೆ. ಸೊ ಮಾಯೆ ಆ ಎಚ್ಚರ ತಪ್ಪೋದನ್ನು ಕಾಯ್ತಾ ಇರ್ತಾಳಂತೆ. ಎಚ್ಚರ ತಪ್ಪಿದೆ ಇವರಿಗೆ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾಳೆ, ನೂಕುವಳಾಗ ಪಾತಾಳಕ್ಕೆ ಆ ರೋಲರ್ ಕೋಸ್ಟರ್ ರೈಡಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗಿ ಮಾಯೆ ಧಡಕ್ ಅಂತ ಕೆಳಗಡೆಗೆ ಬೀಳಿಸ್ತಾಳೆ. ನಾವು ಇದುವರೆಗೂ ಏನೆಲ್ಲ ಚೆನ್ನಾಗಾಗುತ್ತೆ, ಚೆನ್ನಾಗಾಯಿತು, ಅದು ಸಿಕ್ತು ಇದು ಸಿಗುತ್ತೆ ಅಂತ ಏನು ಅಂದ್ಕೊಂಡಿದ್ವೋ ಅದೆಲ್ಲ ಒಂದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ಉಲ್ಟಾ ಹೊಡೆಯುತ್ತೆ. ಇಲ್ಲಿ

0: ರಾಕ್ಷಸಿ ಅವಳು ಹಾಲು ಕುಡ್ಸೋಕೆ ಕೃಷ್ಣ ಮಗು ಆಗಿದ್ದಾಗ ವಿಷ ಹಾಲನ್ನ ಕುಡ್ಸೋದಕ್ಕೆ ಅಂತ.
1: ಕರೆಕ್ಟ್. ಸೊ ಸಣ್ಣ ಕೂಸು ಕೃಷ್ಣ ಎಲ್ರಿಗೂ ಮುದ್ದಾಗಿ ಎಲ್ಲರೂ ಪ್ರೀತಿಸ್ತಾ ಇದ್ದಂತಹ ಮಗು ಬೃಂದಾವನದಲ್ಲಿ ಬೆಳೀತಾ ಇದ್ದಾನೆ. ಎಲ್ಲ ಅಲ್ಲಿರುವಂಥ ಎಲ್ಲ ಮಹಿಳೆಯರು ಮುದ್ದಾಡಿ ಬೆಳೆಸ್ತಾ ಇದ್ದಂಥ ಸಂದರ್ಭ. ಆಗ ಪೂತನಿ ಅನ್ನುವಂಥ ರಾಕ್ಷಸಿ ಬಂದಳು. ತಾನೂ ಕೂಡ ಒಬ್ಬ ಗೋಪಿಕಾ ಸ್ತ್ರೀ ರೀತಿಯಲ್ಲೇ ಬಂದಳು, ಎಲ್ಲರಂತೆಯೇ ಬಂದಳು. ತಾನು ಕೃಷ್ಣನಿಗೆ ಮೊಲೆ ಹಾಲು ಕುಡಿಸ್ತೀನಿ ಅಂತ ಬಂದಳು. ಸೊ ಮಗುವಿಗೆ ಮೊಲೆ ಹಾಲು ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತು ಅಲ್ವಾ? ಅದು ಅಮೃತ, ಜೀವಾಮೃತ ಅದು. ಅದನ್ನು ಕುಡಿಸ್ತೀನಿ ಅಂತ ಬಂದವಳು ಕುಡಿಸಿದ್ದೇನನ್ನ ಮೊಲೆ ಹಾಲನ್ನಲ್ಲ, ವಿಷವನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಳು. ಆ ಮಗುವನ್ನು ಇಲ್ಲದಾಗಿಸೋ ರೀತಿಯಲ್ಲಿ ವಧೆ ಮಾಡುವ ಪ್ರಯತ್ನದಲ್ಲಿ ಪೂತನಿ ಅನ್ನುವಂಥ ರಾಕ್ಷಸಿ ಬಂದು ಕೃಷ್ಣನಿಗೆ ಮೊಲೆ ಹಾಲು ಕುಡಿಸ್ತಾ ವಿಷವನ್ನು ಕುಡಿಸೋದಕ್ಕೆ ಪ್ರಯತ್ನ ಪಟ್ಟಳು ಅಂತ. ಸೊ ಹಾಗೆ ಮಾಯೆ ನಮಗೆ ಮೊಲೆ ಹಾಲು ಕೊಡಿಸುವಂತಹ ತಾಯಿಯಂತೆ ಬಂದು ಕೆಲವು ಸರ್ತಿ ಕುಡಿಸುವಂಥದ್ದು ಮಾತ್ರ ವಿಷವಾಗಿರೋ ಸಂದರ್ಭಗಳು ಇರುತ್ತೆ. ಸೊ ಹಾಗೆ ಏಳು ಬೀಳುಗಳ ಈ ಜೀವನವನ್ನು ಮಾಯೆ ನಮ್ಮ ಮುಂದೆ ಇಡ್ತಾ ಬರ್ತಾಳೆ, ನಮ್ಮನ್ನು ಆ ಒಂದು ಪಥದಲ್ಲಿ ಏರಿಸ್ತಾ ಬೀಳಿಸ್ತಾ ಮುಂದೆ ಕರ್ಕೊಂಡು ಹೋಗ್ತಾಳೆ. ಅದು ಕೂಡ ಮಾಯೆಯ ಒಂದು ರೂಪ ಅಂತ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ.
2: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 133 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಅಹಂಕಾರ ಮುರಿದು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಅಹಂಕಾರ ಮುರಿದು ಕರುಣಾಮಯಿಯಾಗಿ ನೆಲೆ ನಿಂತ ತಿರುಮಲ ಶ್ರೀನಿವಾಸ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಶ್ವೇತವರಹ ಕಲ್ಪದ 28ನೆಯ ಕಲಿಯುಗದ ಆರಂಭದಲ್ಲಿ ಗಂಗಾ ತೀರದಲ್ಲಿ ಕಶ್ಯಪಾದಿ ಮುನಿಗಳು ಯಾಗವೊಂದನ್ನು ಸಂಕಲ್ಪಿಸಿದರು. ಯಾಗದ ಫಲವನ್ನು ತ್ರಿಮೂರ್ತಿಗಳಲ್ಲಿ ಯಾರಿಗೆ ಅರ್ಪಿಸಬೇಕೆಂಬ ಪರೀಕ್ಷೆಗಾಗಿ ಭೃಗು ಮಹರ್ಷಿಗಳನ್ನು ನಿಯೋಜಿಸಲಾಗಿತ್ತು. ಮಹಾ ತಪಸ್ವಿಯಾಗಿದ್ದರು. ತನ್ನ ಪಾದದಲ್ಲಿದ್ದ ಮೂರನೆಯ ಕಣ್ಣಿನಿಂದಾಗಿ ಭೃಗು ಮಹರ್ಷಿಗೆ ಅಪಾರ ಅಹಂಕಾರವಿತ್ತು. ಸತ್ಯಲೋಕ ಮತ್ತು ಕೈಲಾಸದಲ್ಲಿ ತನಗೆ ಸೂಕ್ತ ಆಧಾರ ಸಿಗಲಿಲ್ಲವೆಂಬ ಸಿಟ್ಟಿನಿಂದ ಅವರು ವೈಕುಂಠಕ್ಕೆ ಧಾವಿಸಿದರು. ವೈಕುಂಠದಲ್ಲಿ ಶ್ರೀಮನ್ನಾರಾಯಣನು ಶೇಷ ಶಯನದ ಮೇಲೆ ಯೋಗ ನಿದ್ರೆಯಲ್ಲಿದ್ದ. ಬಂದ ಅತಿಥಿಯನ್ನು ಸತ್ಕರಿಸಲಿಲ್ಲವೆಂಬ ಆಕ್ರೋಶದಿಂದ ಭೃಗುಮುನಿ ನೇರವಾಗಿ ನಾರಾಯಣನ ವಂಶಸ್ಥಳಕ್ಕೆ ಕಾಲಿನಿಂದ ಒದ್ದರು. ಮಹಾವಿಷ್ಣುವಿನ ಹೃದಯವು ತಾಯಿ ಮಹಾಲಕ್ಷ್ಮಿಯ ಶಾಶ್ವತ ನಿವಾಸ. ಶ್ರೀಹರಿ ಸಿಟ್ಟಿಗೇಳುವ ಬದಲು ಶಾಂತ ಚಿತ್ತದಿಂದ ಎದ್ದು ನಿಂತು, ಮುನಿಶ್ರೇಷ್ಠರೇ, ವಜ್ರದಂತಿರುವ ನನ್ನ ಎದೆ ತಾಗಿ ನಿಮ್ಮ ಕೋಮಲ ಪಾದಗಳಿಗೆ ನೋವಾಯಿತೆ ಎಂದು ಪಾದವನ್ನೊತ್ತಿದ. ಆ ಮೃದ ಸ್ಪರ್ಶದಲ್ಲೇ ಮುನಿಯ ಪಾದದಲ್ಲಿದ್ದ ಅಹಂಕಾರದ ಕಣ್ಣು ಕರಗಿ ಜ್ಞಾನೋದಯವಾಯಿತು. ಆದರೆ ತನ್ನ ನೆಲೆಗೆ ಆದ ಅಪಮಾನವನ್ನು ಪತಿ ಕ್ಷಮಿಸಿದ್ದನ್ನು ಕಂಡು ಲಕ್ಷ್ಮೀದೇವಿಗೆ ತೀವ್ರ ನೋವಾಯಿತು. ವೈಕುಂಠ ತೊರೆದು ಭೂಲೋಕದ ಕೊಲ್ಲಾಪುರಕ್ಕೆ ತೆರಳಿ ತಪಸ್ಸಿಗೆ ಕುಳಿತಳು. ಲಕ್ಷ್ಮಿಯ ವಿರಹ ತಾಳಲಾರದ ನಾರಾಯಣನು ಶ್ರೀನಿವಾಸನಾಗಿ ಭೂಮಿಗೆ ಇಳಿದು ಶೇಷಾಚಲ ಬೆಟ್ಟದ ಹುತ್ತ ಒಂದರಲ್ಲಿ ಧ್ಯಾನಸ್ಥನಾದ. ಅವನ ಹಸಿವನ್ನು ನೀಗಿಸಲು ಬ್ರಹ್ಮ ಶಿವ ಹಸು ಕರುಗಳಾಗಿ ಬಂದು ಪ್ರತಿದಿನ ಹುತ್ತಕ್ಕೆ ಆಲನೆರೆಯುತ್ತಿದ್ದರು. ಇದನ್ನು ಕಂಡ ಗೋಪಾಲಕನು ಹಸುವಿಗೆ ಕೊಡಲಿಯಿಂದ ಒಡೆಯಲು ಹೋದಾಗ ಹಸುವನ್ನು ರಕ್ಷಿಸಲು ಹೊರಬಂದ ಶ್ರೀನಿವಾಸನ ಹಣೆಗೆ ಏಟು

ಹಿಂದಿನ ಜನ್ಮದ ಯಶೋದೆಯಾಗಿದ್ದ ಬಕುಳ ದೇವಿಯು ತಾಯಿಯಾಗಿ ಆತನಿಗೆ ಆಶ್ರಯವಿತ್ತು. ಗಾಯಕ್ಕೆ ಪಚ್ಚ ಕರ್ಪೂರ ಕಸ್ತೂರಿಯ ಲೇಪನ ಮಾಡಿದಳು. ಆ ಗಾಯದ ಶಮನಕ್ಕಾಗಿ ಹಚ್ಚಿದ ಪವಿತ್ರ ಲೇಪನವೇ ಇಂದಿಗೂ ಆತನ ಅಣೆಯ ಮೇಲೆ ಬೆಳಗುವ ತಿರುನಾಮ. ಮುಂದೆ ಶ್ವೇತಯುಗದ ವೇದವತಿಯೇ ಆಕಾಶ ರಾಜನ ಮಗಳಾಗಿ ಪದ್ಮಾವತಿ ಎಂಬ ಹೆಸರಿನಲ್ಲಿ ಅವತರಿಸಿದ್ದಳು. ಶ್ರೀನಿವಾಸನು ಪದ್ಮಾವತಿಯನ್ನು ವರಿಸಲು ನಿರ್ಧರಿಸಿ ವಿವಾಹದ ವೆಚ್ಚಕ್ಕಾಗಿ ಬ್ರಹ್ಮ ಶಿವ ಮತ್ತು ಸೂರ್ಯಚಂದ್ರರ ಸಾಕ್ಷಿಯಾಗಿ ಕುಬೇರನಿಂದ 1,11,00,000 ಸುವರ್ಣ ನಾಣ್ಯಗಳನ್ನು ಸಾಲವಾಗಿ ಪಡೆದ. ಕಲಿಯುಗದ ಅಂತ್ಯದವರೆಗೂ ಈ ಸಾಲದ ಬಡ್ಡಿಯನ್ನು ಮಾತ್ರ ತೀರಿಸುತ್ತೇನೆ ಎಂಬ ಕರಾರಿನೊಂದಿಗೆ ಕಲ್ಯಾಣ ನೆರವೇರಿತು. ಭಕ್ತರು ತಿರುಪತಿಯ ಹುಂಡಿಗೆ ಅರ್ಪಿಸುವ ಕಾಣಿಕೆಯು ಈ ಸಾಲದ ಬಡ್ಡಿಯನ್ನು ತೀರಿಸುವ ಸಂಕೇತವಾಯಿತು. ವಿವಾಹದ ಬಳಿಕ ಕೊಲ್ಲಾಪುರದಿಂದ ಲಕ್ಷ್ಮಿಯು ಅಲ್ಲಿಗೆ ಆಗಮಿಸಿದಾಗ ಇಬ್ಬರು ಜಗನ್ಮಾತೆಯರಿಗೆ ಸಮಾನ ಗೌರವ ನೀಡಲು ಮತ್ತು ಕಲಿಯುಗದ ಭಕ್ತರನ್ನು ಸದಾ ರಕ್ಷಿಸಲು ಶ್ರೀನಿವಾಸನು ಶಿಲಾರೂಪಿಯಾಗಿ ನೆಲೆನಿಂತ. ತನ್ನ ಎದೆಯ ಬಲಭಾಗದಲ್ಲಿ ಲಕ್ಷ್ಮಿಯನ್ನು, ಎಡಭಾಗದಲ್ಲಿ ಪದ್ಮಾವತಿಯನ್ನು ಶಾಶ್ವತವಾಗಿ ನೆಲೆಗೊಳಿಸಿದ. ಮನುಷ್ಯನಲ್ಲಿ ಅಹಂಕಾರ ಮತ್ತು ಕ್ಷಣಿಕ ಕೋಪ ಮನೆ ಮಾಡಿದರೆ ಎಂತಹ ತಪಸ್ವಿಯು ದಾರಿ ತಪ್ಪುತ್ತಾನೆ? ಅದೇ ಕ್ಷಮೆ ಮತ್ತು ವಿನಯವಿದ್ದರೆ ಎಂತಹ ಬಿಕ್ಕಟ್ಟು ಲೋಕ ಕಲ್ಯಾಣದ ದೈವಲೀಲೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬುದಕ್ಕೆ ತಿರುಪತಿ ಶ್ರೀನಿವಾಸನ ಅವತಾರವೇ ಪರಮಸಾಕ್ಷಿ. ಸಾಕ್ಷಾತ್ ಭಗವಂತನೇ ಮನುಷ್ಯನಾಗಿ ಭೂಮಿಗೆ ಬಂದಾಗ ಲೌಕಿಕ ಕಷ್ಟಗಳನ್ನು, ಸಾಲದ ಹೊಣೆಯನ್ನು ಎದುರಿಸಬೇಕಾಯಿತು. ಕಷ್ಟಗಳು ಮಾನವ ಜೀವನದ ಸಹಜ ಪ್ರಕ್ರಿಯೆ. ಅದರಿಂದ ಪಲಾಯನ ಮಾಡದೆ ಬಂದ ಕಷ್ಟಗಳನ್ನು ಎದುರಿಸಿ ನೀಗಿಸಿಕೊಳ್ಳಬೇಕು. ನಾವು ತಿರುಪತಿಯ ಹುಂಡಿಗೆ ಹಾಕುವ ಹಣವು ಕೇವಲ ಕಾಣಿಕೆಯಲ್ಲ. ಬದುಕಿನಲ್ಲಿ ಭಗವಂತ ನಮಗೆ ಕೊಟ್ಟ ಅನುಗ್ರಹಕ್ಕೆ ನಾವು ಸಮರ್ಪಿಸುವ ಕೃತಜ್ಞತೆಯ ಸಂಕೇತ. ಇದರ ಜೊತೆ ಜೊತೆಗೆ ಕಷ್ಟದಲ್ಲಿರುವವರಿಗೆ, ನಮ್ಮ ಸುತ್ತಲೂ ಸಹಾಯದ ಅಗತ್ಯವಿರುವವರಿಗೆ ಆ ದುಡ್ಡು ವಿನಿಯೋಗವಾದರೆ ಅದಕ್ಕಿಂತ ಸಾರ್ಥಕತೆ ಮತ್ತೊಂದಿಲ್ಲ. ನಾವು ಭಕ್ತಿಯಿಂದ ಹಾಕುವ ಒಂದು ನಮಸ್ಕಾರ ಕೂಡ ದೇವರಿಗೆ ತಲುಪುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಅಹಂಕಾರ ಮುರಿದು ಕರುಣಾಮಯಿಯಾಗಿ ನೆಲೆನಿಂತ ತಿರುಮಲ ಶ್ರೀನಿವಾಸ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಅಹಂಕಾರ ಮುರಿದು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ.
0: ದಿನಾಂಕ 10/9/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗ ಟಿ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು ಮಧ್ಯಾಹ್ನ 2 ರಿಂದ ಸಂಜೆ 5 ರವರೆಗೆ ಲಭ್ಯವಿರುತ್ತಾರೆ. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಜೂನಿಯರ್ ಹಾಕಿ ಏಷ್ಯಾ ಕಪ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತ ಪುರುಷರ ತಂಡ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಈ ಯೋಜನೆಗಳು ರೈಲು ಸಂಪರ್ಕವನ್ನು ಸುಧಾರಿಸುವ, ಅಸ್ತಿತ್ವದಲ್ಲಿರುವ ಮಾರ್ಗಗಳಲ್ಲಿನ ದಟ್ಟಣೆಗಳನ್ನು ಕಡಿಮೆ ಮಾಡುವ ಮತ್ತು ಪ್ರಯಾಣಿಕರು ಹಾಗೂ ಸರಕು ಸಾಗಣೆಯಲ್ಲಿ ವೇಗ ನೀಡುವ ನಿರೀಕ್ಷೆ ಇದೆ. ಇವುಗಳನ್ನು 2029-30 ವೇಳೆಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ನವದೆಹಲಿಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ಪೈಕಿ ಕೆಲವು ಯೋಜನೆಗಳು ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಾದ್ಯಂತ 14 ಜಿಲ್ಲೆಗಳನ್ನು ಒಳಗೊಂಡಿದ್ದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 656 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಗಳಲ್ಲಿ ಖರಗ್ಪುರದಿಂದ ಜಾರ್ಸುಗುಡ 4ನೇ ಮಾರ್ಗ, ಕಟ್ನಿಯಿಂದ ಪೆಂಡ್ರಾ ರಸ್ತೆಯ 4ನೇ ಮಾರ್ಗ ಮತ್ತು ಬಿಲಾಸ್ಪುರದಿಂದ ಪೆಂಡ್ರಾ ರಸ್ತೆಯ 3ನೇ ಮಾರ್ಗ ಸೇರಿವೆ ಎಂದು ಹೇಳಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡ 5 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಇದು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 10,021 ಕೋಟಿಗಿಂತ ಹೆಚ್ಚಿದ್ದು, ಅವುಗಳನ್ನು 2029-30 ಪೂರ್ಣಗೊಳಿಸಲು ಆಯೋಜಿಸಲಾಗಿದೆ. ಈ ಮಾರ್ಗಗಳಲ್ಲಿ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆ 3ನೇ ಮಾರ್ಗ, ಅರಕ್ಕೋಣಂನಿಂದ ರೇಣಿಗುಂಟ 3ನೇ ಮತ್ತು 4ನೇ ಮಾರ್ಗ ಮತ್ತು ಹೊಸೂರಿನಿಂದ ಓಮಲೂರು ಮಾರ್ಗದ ದ್ವಿಗುಣಗೊಳಿಸುವಿಕೆ ಸೇರಿವೆ. ಅನುಮೋದಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳು ಸುಮಾರು 52 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 2,100 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸುತ್ತವೆ ಎಂದು ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಕೇಂದ್ರ ಸಚಿವ ಸಂಪುಟ 4 ಪಥಗಳ ರೈಲು ಮಾರ್ಗಗಳಿಗೆ ಅನುಮೋದನೆ ನೀಡಿದೆ. ಇವುಗಳಲ್ಲಿ ದೆಹಲಿಯಿಂದ ಮುಂಬೈ, ಮುಂಬೈನಿಂದ ಚೆನ್ನೈ, ಚೆನ್ನೈನಿಂದ ಕೋಲ್ಕತ್ತಾ ಮತ್ತು ಕೋಲ್ಕತ್ತಾದಿಂದ ದೆಹಲಿವರೆಗಿನ ಯೋಜನೆಗಳು ಸೇರಿವೆ. ಈ ಮಾರ್ಗಗಳು 11,000 ಕಿಲೋಮೀಟರ್ ರೈಲ್ವೆ ಜಾಲಗಳನ್ನು ಒಳಗೊಂಡಿವೆ ಮತ್ತು 2,000 ಕಿಲೋಮೀಟರ್ಗಳ 4 ಲೈನಿಂಗ್ ಪೂರ್ಣಗೊಂಡಿದೆ. 4 ಲೈನಿಂಗ್ಗಾಗಿ ಈ ಅನುಮೋದಿತ ಯೋಜನೆಗಳು ಹೆಚ್ಚಿನ ಸಾಂದ್ರತೆಯ ರೈಲ್ವೆ ಜಾಲಗಳಿಗೆ ಸಂಬಂಧಿಸಿವೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಮಹಿಳಾ ಉದ್ಯಮಿಗಳು ಮತ್ತು ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ WBA ಮಹಿಳಾ ನೇತೃತ್ವದ ಅಭಿವೃದ್ಧಿ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳಾ ನೇತೃತ್ವದ ಉದ್ಯಮಗಳ ಬೆಳವಣಿಗೆ ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಲು ಸಾಲ ಮಾರುಕಟ್ಟೆಗಳು ಮತ್ತು ಊಹಿಸಬಹುದಾದ ವ್ಯವಹಾರ ನಿಯಮಗಳಿಗೆ ಸುಲಭ ಪ್ರವೇಶದ ಅಗತ್ಯವನ್ನು ಒತ್ತಿ ಹೇಳಿದೆ. ಭಾರತ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶಿಕ್ಷಣ, ಕೌಶಲ್ಯ ಹಾಗೂ ಸುಧಾರಿತ ಜೀವನದ ಗುಣಮಟ್ಟದ ಮೂಲಕ ಸಬಲೀಕರಣಗೊಳಿಸುವತ್ತ ಗಮನಹರಿಸಿದೆ. ಭಾರತ ಸುಮಾರು 300 ಮಿಲಿಯನ್ ಮಹಿಳಾ ಬ್ಯಾಂಕ್ ಖಾತೆದಾರರನ್ನು ಹೊಂದಿದೆ ಮತ್ತು ತಮ್ಮದೇ ಆದ ಕೆಲಸ ಪ್ರಾರಂಭಿಸಲು ಬಯಸುವ ಮಹಿಳೆಯರಿಗೆ ಮೇಲಾಧಾರ ಮುಕ್ತ ಸಾಲ ಒದಗಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಸುಮಾರು 100 ಮಿಲಿಯನ್ ಗ್ರಾಮೀಣ ಮಹಿಳೆಯರು ಈಗ 9 ಮಿಲಿಯನ್ಗಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. ಸಣ್ಣ ಸಹಕಾರಿ ಸಂಸ್ಥೆಗಳು ಅಥವಾ ಮಹಿಳೆಯರ ಗುಂಪುಗಳು ಲಖ್ಪತಿ ದೀದಿ ಉಪಕ್ರಮದ ಅಡಿಯಲ್ಲಿ ವಿವಿಧ ಉದ್ಯಮಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುತ್ತಿವೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ನಡೆಯಲಿರುವ 3 ದಿನಗಳ ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆ ಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟೀಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿರುವ ಈ ಸಮಾವೇಶ ದಕ್ಷಿಣ ರಾಷ್ಟ್ರಗಳ ಸಹಕಾರದೊಂದಿಗೆ ಒಣಭೂಮಿ ಕೃಷಿಯ ಪರಿವರ್ತನೆ ಎಂಬ ವಿಷಯವನ್ನು ಆಧರಿಸಿದೆ. ರಾಷ್ಟೀಯ ಕೃಷಿ ವಿಜ್ಞಾನ ಸಂಕೀರ್ಣದಲ್ಲಿ ನಡೆಯಲಿರುವ ಈ ಸಮಾವೇಶ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆ ಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟೀಯ ಬೆಳೆಗಳ ಸಂಶೋಧನಾ ಸಂಸ್ಥೆಗಳ ನಡುವಿನ 50 ವರ್ಷಗಳ ಸಹಭಾಗಿತ್ವದ ಮೈಲುಗಲ್ಲನ್ನು ಆಚರಿಸಲಿದೆ. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳ 800ಕ್ಕೂ ಹೆಚ್ಚು ವಿಜ್ಞಾನ

0: ನೀತಿ ನಿರೂಪಕರು, ರೈತ ಪ್ರತಿನಿಧಿಗಳು ಹಾಗೂ ಅಭಿವೃದ್ಧಿ ಪಾಲುದಾರರು ಆರು ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ನಿಜಾರಿ ಇಸ್ಮೈಲಿಗಳ 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಆಘಾ ಖಾನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನವದೆಹಲಿಗೆ ಆಗಮಿಸಿದ ಅವರನ್ನು ಭಾರತೀಯ ನಿಯೋಗ ಸ್ವಾಗತಿಸಿತು. ಅವರು ಇಂದು ಉಪರಾಷ್ಟ್ರಪತಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಭೇಟಿಯ ಭಾಗವಾಗಿ ಆಘಾ ಖಾನ್ ಅವರು ಅಹಮದಾಬಾದ್, ಮುಂಬೈ ಮತ್ತು ಹೈದರಾಬಾದ್ಗೆ ಭೇಟಿ ನೀಡಲಿದ್ದಾರೆ. ಇಸ್ಮೈಲಿ ಸಮುದಾಯದ 50ನೇ ಇಮಾಮ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ರಾಜಕುಮಾರ 5ನೇ ರಹೀಂ ಆಘಾ ಖಾನ್ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅಭಿವೃದ್ಧಿಯ ಪಯಣದಲ್ಲಿ ನಾವೀನ್ಯತೆ, ಸಂಶೋಧನೆ, ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಗೆ ಸದಾ ಆದ್ಯತೆ ನೀಡಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ್ ಇನ್ನೋವೇಟ್ಸ್ 2026 ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಯುವ ನಾವೀನ್ಯಕಾರರನ್ನು ಜಾಗತಿಕ ಅವಕಾಶಗಳು, ಉದ್ಯಮ ಮತ್ತು ಜಾಲತಾಣಗಳೊಂದಿಗೆ ಸಂಪರ್ಕಿಸುವಲ್ಲಿ ಭಾರತ್ ಇನ್ನೋವೇಟ್ಸ್ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಫ್ರಾನ್ಸ್ನ ನೈಸ್ನಲ್ಲಿ June 14-16 ನಡೆದ ಮೊದಲ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮದ ವಿವರಗಳನ್ನು ಸ್ಮರಣ ಸಂಚಿಕೆ ಒಳಗೊಂಡಿದೆ. ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ಸಾಮರ್ಥ್ಯವುಳ್ಳ ಆಳ ತಂತ್ರಜ್ಞಾನ ಆವಿಷ್ಕಾರಗಳನ್ನು ಗುರುತಿಸಿ ಪೋಷಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಚೀನಾದ ಶೆಂಜೆನ್ ನಗರದಲ್ಲಿ ನವೆಂಬರ್ನಲ್ಲಿ ನಡೆಯಲಿರುವ ಏಷ್ಯಾ ಪೆಸಿಫಿಕ್ ಆರ್ಥಿಕ ಸಹಕಾರ ಶೃಂಗಸಭೆಯಲ್ಲಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ತ್ರಿಪಕ್ಷೀಯ ಸಭೆ ನಡೆಸುವ ವಿಚಾರದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚರ್ಚಿಸಿದ್ದಾರೆ ಎಂದು ಕ್ರೆಮ್ಲಿನ್ ತಿಳಿಸಿದೆ. ಉಕ್ರೇನ್ ಯುದ್ಧ ಕೊನೆಗೊಳಿಸಲು ಅಮೆರಿಕ ರಷ್ಯಾವನ್ನು ಒತ್ತಾಯಿಸುತ್ತಿರುವಾಗ ಹಾಗೂ ರಷ್ಯಾ ಮತ್ತು ಚೀನಾ ನಡುವಿನ ಸಂಬಂಧಗಳು ಗಾಢವಾಗುತ್ತಿರುವ ನಡುವೆ ಈ ಶೃಂಗಸಭೆ ನಡೆಯಲಿದೆ. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ದೆಹಲಿ ವಿಭಾಗದ ನಿಯಂತ್ರಣ ಕಚೇರಿಗೆ ಭೇಟಿ ನೀಡಿ ರೈಲುಗಳ ಸುರಕ್ಷತೆ, ಸಂಚಾರ ಸಮಯ ಪಾಲನೆ ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ನಿಯಂತ್ರಣ ಕಚೇರಿಯ ವಿವಿಧ ವಿಭಾಗಗಳ ಕಾರ್ಯಾಚರಣೆ ವೀಕ್ಷಿಸಿದ ಸಚಿವರು ಆಧುನಿಕ SCADA ಕೇಂದ್ರ ಮತ್ತು ವಾರ್ ರೂಮಿಗೂ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ರೈಲು ಕಾರ್ಯಾಚರಣೆ, ಸುರಕ್ಷತಾ ಮೇಲ್ವಿಚಾರಣೆ ಹಾಗೂ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಬಳಕೆಯಿಂದ ಮಾನವ ದೋಷಗಳು ಕಡಿಮೆಯಾಗಿದ್ದು ಸುರಕ್ಷತೆ ಮತ್ತಷ್ಟು ಸುಧಾರಿಸಿದೆ ಎಂದು ತಿಳಿಸಿದ್ದಾರೆ. ಚೀನಾದ ಮೊಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಹಾಕಿ ಏಷ್ಯಾ ಕಪ್ನಲ್ಲಿ ಭಾರತ ಪುರುಷರ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಚೈನೀಸ್ ತೈಪೆ ತಂಡವನ್ನು 15-0 ಅಂತರದಿಂದ ಸೋಲಿಸಿ ಗುಂಪು ಎ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದಿದೆ. ನಾಯಕ ಅನ್ಮೋಲ್ ಏಕಾ 6 ಗಳಿಸಿ ಭಾರತದ ಗೆಲುವಿನ ರೂವಾರಿಯಾದರು. ಆರ್ಯನ್ ಜೆಸ್ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ಹರ್ಪಾಲ್ 2 ಗಳಿಸಿದರು. ಇದೇ ವೇಳೆ ಚೀನಾ ತಂಡದ ವಿರುದ್ಧ ಗೋಲು ರಹಿತ ಡ್ರಾ ಸಾಧಿಸಿದ ಭಾರತದ ಮಹಿಳಾ ಜೂನಿಯರ್ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಇಂದು ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. 9 ರಾಜ್ಯಗಳಲ್ಲಿ 20,800 ಕೋಟಿ ರೂಪಾಯಿ ಮೌಲ್ಯದ 8 ರೈಲ್ವೆ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮಹಿಳಾ ನೇತೃತ್ವದ ಉದ್ಯಮಗಳಿಗೆ ಅವಕಾಶ ವಿಸ್ತರಿಸಲು ಬ್ರಿಕ್ಸ್ ದೇಶಗಳು ಒಟ್ಟಾಗಿ ಕೆಲಸ ಮಾಡುವಂತೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಕರೆ. ನವದೆಹಲಿಯಲ್ಲಿ ಇಂದಿನಿಂದ 3 ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ ಮತ್ತು ಜೂನಿಯರ್ ಹಾಕಿ ಏಷ್ಯಾ ಕಪ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತ ಪುರುಷರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವೃತ್ತಿ ಸಂತೃಪ್ತಿ. ಅದ್ಭುತ ಛಾಯಾಗ್ರಾಹಕರು ಹಾಗೂ ಮಾನವ ವನ್ಯಜೀವಿ ಸಂಘರ್ಷದ ಸತ್ಯ ಚಿತ್ರಣಕಾರರ ವೃತ್ತಿ ಸಂತೃಪ್ತಿಯ ಕುರಿತು ವೃತ್ತಿಪರ ಛಾಯಾಗ್ರಾಹಕರು ಹಾಗೂ ಪ್ರತಿನಿಧಿ ಪತ್ರಿಕೆಯ

0: ಸುದ್ದಿಗಾರರು ಮತ್ತು ವನ್ಯಜೀವಿ ಛಾಯಾಗ್ರಾಹಕರಾಗಿರುವ ಜಕ್ಕಹಳ್ಳಿ ಗ್ರಾಮದ ಶ್ರೀಯುತ ಮುರಳೀಧರ್ ಜೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ವೃತ್ತಿ ಸಂತೃಪ್ತಿ,
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿ ಎಂದರೆ ಕೇವಲ ದೊಡ್ಡ ಹುದ್ದೆಗಳು ಅಥವಾ ಹೆಚ್ಚಿನ ಸಂಬಳವಲ್ಲ. ಅದು ನಾವು ಮಾಡುವ ಕೆಲಸದಲ್ಲಿ ಕಂಡುಕೊಳ್ಳುವ ಗೌರವ, ನಮ್ಮ ಶ್ರಮಕ್ಕೆ ಸಿಗುವ ಮನ್ನಣೆ ಮತ್ತು ನಮ್ಮ ಮನಸ್ಸಿಗೆ ನೀಡುವ ತೃಪ್ತಿ. ಇಂದು ನಾವು ಅಂತಹ ಒಂದು ಅಪರೂಪದ ವೃತ್ತಿಯ ಬಗ್ಗೆ ಮಾತನಾಡಲಿದ್ದೇವೆ. ಇಂದು ನಮ್ಮೊಂದಿಗೆ ಒಬ್ಬ ಅದ್ಭುತ ಛಾಯಾಗ್ರಾಹಕರು ಹಾಗೂ ಅತ್ಯಂತ ಸೂಕ್ಷ್ಮ ವಿಷಯವಾದ ಮಾನವ ವನ್ಯಜೀವಿ ಸಂಘರ್ಷದ ಸತ್ಯ ಚಿತ್ರಣವನ್ನು ತಮ್ಮ ಕ್ಯಾಮರಾ ಕಣ್ಣಿನಲ್ಲಿ ಸೆರೆ ಹಿಡಿಯುತ್ತಿರುವ ವಿಶೇಷ ಅತಿಥಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ತಮಗೆ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
4: ಥ್ಯಾಂಕ್ ಯು.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನನ್ನ ಹೆಸರು ಮುರಳೀಧರ ಅಂತ, ಜಕ್ಕಳಿ ಮೂಲತಃ, ಎಚ್ ಡಿ ಕೋಟೆಯವರು. ನಾನು ಫೋಟೋಗ್ರಫಿಗೆ ಬಂದು ಸುಮಾರು ಡಿಗ್ರಿ ಮುಗಿಸ್ಕೊಂಡು ಫೋಟೋಗ್ರಫಿಗೆ ಬಂದಿದ್ದು. ನಾನು ಡಿಗ್ರಿ ಮುಗಿದಾಗ ನಾನು ವಿದ್ಯಾಭ್ಯಾಸ ಎಲ್ಲ ಮುಗಿದು ಏನು ಮಾಡಬೇಕು ಅಂತ ಯೋಚನೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ತಂದೆ ನೀನು ರೋಡ್ ಸೈಡ್ ಸಂಸ್ಥೆಯಲ್ಲಿ ಟ್ರೈನಿಂಗ್ ಇದೆ ಹೋಗು ಅಂತ ಹೇಳಿದ್ರು. ಆ ರೋಡ್ ಸೈಡ್ ಸಂಸ್ಥೆಗೆ ಹೋದಾಗ ನಾನು ವನ್ಯಜೀವಿ ಇದು ಕ್ಯಾಮ್ರಾ ಫೋಟೋಗ್ರಫಿನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ತರಬೇತಿ ಪಡೆದೆ. ನಮ್ಮ ತಂದೆನೇ ಇದಕ್ಕೆ ಮೂಲ ಪ್ರಮುಖ ಕಾರಣ, ದಾರಿದೀಪ. ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನಿನ್ನ ಜೀವನ ನಿನ್ನ ಕೈಯಲ್ಲಿ ಅಂತ. ಆ ರೀತಿ ನನ್ನ ಜೀವನ ನಾ ಹುಡಿಕೊಂಡು ಹೋಗಿದ್ದು ಕ್ಯಾಮ್ರಾ ಮುಖಾಂತರ.
0: ಅಂದ್ರೆ ಈ ಒಂದು ಕ್ಯಾಮರಾದ ವೃತ್ತಿಗೆ ಬರೋದಕ್ಕೆ ಮೂಲ ಕಾರಣ ಅಂದ್ರೆ ನಿಮ್ಮ ತಂದೆಯವರು ಅಂತಾನೆ ಹೇಳ್ಬೋದು.
4: ನಮ್ಮ ತಂದೆನೆ, ಅದಕ್ಕೆ ದಾರಿ ದೀಪನೇ ಅವರಲ್ಲ. ರೋಡ್ ಸೈಡ್ ಸಂಸ್ಥೆಗೆ ಹೋಗಿ ಟ್ರೈನಿಂಗ್ ಮಾಡುವ ಅಂತ ಹೇಳಿದ್ರು. ಅಲ್ಲಿ ಇದ್ದಂತ ಹಲವಾರು ತರಬೇತಿಗಳಲ್ಲಿ ನಾನು ಕ್ಯಾಮ್ರಾ ಛಾಯಾಗ್ರಹಣ ಅನ್ನೋದನ್ನ ಒಂದು ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡು ಅವತ್ತು ನಾನು ಅಲ್ಲಿ ಟ್ರೈನಿಂಗ್ ಮಾಡಿ ತದನಂತರ ಫೀಲ್ಡ್ ಬಂದೆ. ಆಮೇಲೆ ಅಲ್ಲಿ ಟ್ರೈನಿಂಗ್ ಎಲ್ಲ ಮುಗಿತು. ಹೊರಗಡೆ ಬಂದಾಗ ನನ್ನ ಜೀವನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾರೆ, ನನ್ನ ಸ್ನೇಹಿತ ಒಬ್ಬ ಸುರೇಶ್ ಅಂತ ಹೇಳಿ, ನೀನು ಫೋಟೋಗ್ರಫಿನ ತೆಗಿ ಅಂತ ಹೇಳಿ ಅವ್ನ ಎಂಗೇಜ್ಮೆಂಟ್ ಫೋಟೋಗ್ರಫಿನ ನನಗೆ ಕೊಡ್ತಾರೆ. ಅದು ಮೂರು ಬಂದು ಇರ್ತದಲ್ಲ ಆ ಜಾಗದಲ್ಲಿ ಇತ್ತು ಆ ಎಂಗೇಜ್ಮೆಂಟ್. ಅದಾದ ಮೇಲೆ ಆ ಫೋಟೋ ಎಲ್ಲ ಕೊಟ್ಟೆ ಅವನಿಗೆ, ಅವ್ನು ಚೆನ್ನಾಗಿ ಬಂದಿದೆ ಅಂತೇಳಿ ಮದುವೆ ಕಾರ್ಯಕ್ರಮ ಕೊಡ್ತಾರೆ. ಅವ್ರದೇ ಸುರೇಶ್ ಅವ್ರದೇ ಮದುವೆ ಕಾರ್ಯಕ್ರಮ ಮೂರು ಬಂದ್ ಊರಲ್ಲೇ. ನನ್ನ ನೃತ್ಯ ಸ್ಟಾರ್ಟ್ ಆಗಿದ್ದು ಕಾಡ ಹಂಚಿನಲ್ಲೇ, ನನ್ನ ಜೀವನನು ಸ್ಟಾರ್ಟ್ ಆಗಿದ್ದು ಕಾಡ ಹಂಚಿಗಳಲ್ಲೇ. ಹಾಗಾಗಿ ತೃಪ್ತಿ. FIP ಪ್ರಶಸ್ತಿ ಬಂತು ಫಸ್ಟ್ ನಾನು ಛಾಯಾಗ್ರಹಣ ಚಿತ್ರದಲ್ಲಿ ಕಿಚ್ಚಾಯಿಸೋದಕ್ಕೆ ಒಂದು FIP ಪ್ರಶಸ್ತಿ ಬಂತು. ಆಮೇಲೆ ಅದು ರಾಷ್ಟ್ರ ಮಟ್ಟದಲ್ಲಿ, ತದನಂತರ ರಾಜ್ಯ ಮಟ್ಟದಲ್ಲಿ ಕಾರ್ಕಳದಲ್ಲಿ ಪ್ರಶಸ್ತಿ ಪ್ರಥಮ ದ್ವಿತೀಯ ಬಹುಮಾನ ಬಂತು. ಆಮೇಲೆ ವನ್ಯಜೀವಿ ಸಪ್ತಾಹದಲ್ಲಿ ಅಕ್ಸೆಪ್ಟೆನ್ಸ್ ಬಂತು. ಒಂದು ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ರಾಜ್ಯದಲ್ಲಿ ಒಂದು ನಾಲ್ಕೈದು ಬಂದಿದೆ. ಮತ್ತೆ ಇದರಲ್ಲಿ ಏನು ಮೃಗಾಲಯದಲ್ಲಿ ಅಕ್ಸೆಪ್ಟೆನ್ಸ್ ಸಿಕ್ಕಿದೆ. ತಾಲೂಕು ಛಾಯಾಗ್ರಹಣದಲ್ಲಿ ಎರಡು ಬಾರಿ ನಾನೇ ಕಂಟಿನ್ಯೂಟಿಯಾಗಿ ಪ್ರಥಮ ಬಹುಮಾನ ಪಡೆದಿದ್ದೀನಿ. ಮತ್ತೆ ನಾಗರೋಳೆ ರಾಷ್ಟ್ರೀಯ ಉದ್ಯಾನವನದ ಒಂದು ಇದರಲ್ಲಿ ನನಗೆ 20,000 ಪ್ರಥಮ ಬಹುಮಾನ ಬಂದಿದೆ.
0: ಸರ್, ನಿಮ್ಮ ವೃತ್ತಿ ಜೀವನವಾಗಿರುವಂತಹ ಈ ಛಾಯಾಗ್ರಹಣ ಕೆಲಸವನ್ನ ನೀವು ಹೇಗೆ ಕಲಿತ್ರಿ? ಜೊತೆಗೆ ನಿಮ್ಮ ಕೈಗೆ ಕ್ಯಾಮ್ರಾ ಹಿಡಿಯಲು ಪ್ರೇರೇಪಣೆ ಸಿಕ್ಕಿದ್ದು ಹೇಗೆ? ಜೊತೆಗೆ ನಿಮ್ಮ ಈ ಒಂದು ಫೋಟೋಗ್ರಫಿ ಪಯಣ ಅಧಿಕೃತವಾಗಿ ಹೇಗೆ ಪ್ರಾರಂಭ ಆಯಿತು?
4: ಅದೇ ಸರ್, ನಾನು ಹೇಳ್ದಲ್ಲ, ನನ್ನ ತಂದೆನೇ ಪ್ರೇರಣೆ ಅಂತ. ನಾನು ಫೋಟೋಗ್ರಫಿಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಅಲ್ಲಿ ಒಂದು ಇದೇ ಥರ ಅಲ್ಲೂ ಒಂದು ಇಂಟರ್ವ್ಯೂ ಇರ್ತದೆ ರೋಡ್ ಸೈಡ್ ಸಂಸ್ಥೆಯಲ್ಲಿ. ಆಗ ಹೋಗಿ ಅಟೆಂಡ್ ಮಾಡಿದಾಗ ನನಗೇನು ಗೊತ್ತಿಲ್ಲ ಏನಂದರೆ, ನಾನು ಓದಿ ಮುಗಿಸಿ ಅದೇ ತಾನೇ ಟ್ರೈನಿಂಗ್ ಯಾವುದಾದ್ರು ಒಂದು ಟ್ರೈನಿಂಗ್ ಮಾಡ್ಕೊಳವ ಅಂತ ಹೋಗಿದ್ದು. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಮಧು ಅಂತ ಅಲ್ಲೇ ಹೊಸದಾಗಿ ಪರಿಚಯ ಆದವರು, ಅವ್ರಿಗೆ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿಕೊಟ್ಟಾಗ ನೀವು

0: ಕ್ಯಾಮ್ರಾ ಇದೆಯಾ ಅಂತ, ನನ್ನ ಹತ್ರ ಕ್ಯಾಮ್ರಾ ಇಲ್ಲ ಅಂತ ಹೇಳಿದೆ. ಆಗ ನಾನೇ ಕ್ಯಾಮ್ರಾ ಕೊಡ್ತೀನಿ ಬನ್ನಿ ಅಂತ ಹೇಳಿ ಮಧು ಅವರು ನನ್ನನ್ನು ಕರ್ಕೊಂಡು ಬಂದರು. ನಾ ಕ್ಯಾಮ್ರಾ ಟ್ರೈನಿಂಗ್ ಎಲ್ಲ ಅವ್ರದೇ ಕ್ಯಾಮ್ರಾ ಕೊಟ್ಟು ಫೋಟೋಗ್ರಫಿ ಕಲಿಯಕ್ಕೆ ಅವರೇ ಪ್ರೇರಣೆ ನೀಡಿದ್ರು. ಅವತ್ತೊಂದಿನಲ್ಲಿ ನನಗೆ ರುಡ್ಸೈಡ್ ಸಂಸ್ಥೆಯಲ್ಲಿ ಗುರುಗಳಾಗಿದ್ದವರು ಚಳ್ಳಕೆರೆ ಪ್ರಸಾದ್ ಅಂತ. ಆಗ ಎಲ್ಲರಿಗಿಂತ ನಾನು ಚಿಕ್ಕ ಹುಡುಗ ಆಗಿದೆ. ಏನಪ್ಪ ಮಾಡ್ತಾ ಇದೀಯ ಅಂತ ಕೇಳಿದ್ರು. ಅವರು ಇಂಟರ್ವ್ಯೂ ಸ್ಟಾರ್ಟಿಂಗ್ ಕಿರುಪರಿಚಯ ಮಾಡ್ಕೋಬೇಕಾದ್ರೆ ಅವರ ಒಂದು ವಿಶೇಷವಾದ ಒಂದು ಗುಣನ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರದ್ದು ವಿಶೇಷವಾದ ಗುಣ ಅಂದ್ರೆ ನೀವೆಲ್ಲರೂ ಹೆಸರೇಳಿ ಅಂತ ಹೇಳ್ತಾರೆ. ಈಗ ನಾವೊಂದು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಒಂದು ಶಾಲೆಯಲ್ಲಿ ಎಲ್ಲರೂ ಹೆಸರೇಳಿ ಅಂತಂದಾಗ ಎಲ್ಲರೂ ಹೆಸರು ಹೇಳ್ತಾ ಇರ್ತಾರೆ, ಎಲ್ಲರೂ ಕೈ ಕಟ್ಕೊಂಡು ಹೆಸರು ಹೇಳ್ತಾರೆ. ನಾನು ಎಲ್ಲಾರು ಕೈ ಕಟ್ಗೆ ಸೇರಿದವ್ರನ್ನೆಲ್ಲ ನಿಲ್ಲಿಸ್ತಾ ಇರೋರು. ತದನಂತರ ನಮ್ಮನ್ನ ಒಂದು ನಾಲ್ಕೈದು ಜನ ಮಾತ್ರ ಕೈ ಕಟ್ಲಿಲ್ಲ, ಹಂಗೆ ಹೇಳಿದ್ರು. ಆಗ ಅವರು ನಮ್ಗೆ ಹೇಳಿದ್ದೇನಂತಂದ್ರೆ, ನಿಮ್ ಕೈಯಲ್ಲಿ ಕ್ಯಾಮ್ರಾ ಇದೆ, ನೀವು ಕ್ಯಾಮ್ರಾ ಇರೋರು ಸ್ವತಂತ್ರ ದಿನಾಚರಣೆ ದಿನ ಮತ್ತೆ ಫೆಸ್ಟಿವಲ್ಸ್ಗಳ ದಿನ ಸ್ವತಂತ್ರವಾಗಿ ನೀವು ಫೋಟೋಗ್ರಫಿ ಮಾಡ್ತಾ ಇರ್ತೀರಾ, ನೀವ್ಯಾಕೆ ಕೈ ಕಟ್ ನಿಂತ್ಕೋತೀರಾ? ಯಾರ ಮುಂದೆನು ಕೈ ಕಟ್ಬೇಡಿ, ನಿಮ್ಗೆ ಒಂದು ಶೋಭೆ ತರಲ್ಲ. ನಿಮ್ಮ ಅಲ್ಲಿ ಒಂದು ವೃತ್ತಿ ಇದೆ, ಆ ವೃತ್ತಿಗೆ ಗೌರವ ಕೊಡಿ. ನಿಮಗೆ ಎಲ್ಲಾ ಅಧಿಕಾರಿಗಳು ಅವತ್ತೊಂದು ದಿನ ಸಾವಧಾನದಿಂದ ರಾಷ್ಟ್ರಗೀತೆ ಆಡ್ತಾರೆ, ಆ ಟೈಮಲ್ಲಿ ಎಲ್ಲರೂ ಸಾವಧಾನ ಇರ್ತಾರೆ, ನಿಮ್ಮೊಬ್ರಿಗೆ ಮಾತ್ರ ಸಂವಿಧಾನ ವಿಶೇಷವಾದ ಹಕ್ಕನ್ನ ಕೊಟ್ಟಿದೆ. ಹಾಗಾಗಿ ನೀವು ಎಲ್ಲೂ ಕೈ ಕಟ್ಬೇಡಿ ಮತ್ತೆ ಯಾರಿಗೂ ತಲೆ ತೆಗ್ಸ್ಬೇಡಿ ಅಂತ ಹೇಳಿ ಅವತ್ತು ಹೇಳ್ಕೊಟ್ಟಂತ ಒಂದು ಇದು ಸರ್ ನನಗೆ ಅವರು ಚಳ್ಳಕೆರೆ ಪ್ರಸಾದ್ ಶಿಕ್ಷ ಆ ಟೈಮಲ್ಲಿ ಹೇಳ್ಕೊಟ್ಟಂತ ಒಂದು ಮಾತು. ನಾನು ಈಗಲೂ ಅದನ್ನ ಮುಂದುವರ್ಸ್ಕೊಂಡು ಬಂದೆ. ಆಮೇಲೆ ಫೀಲ್ಡ್ಗೆ ಬಂದ, ಟ್ರೈನಿಂಗ್ ಎಲ್ಲ ಮುಗಿಸ್ಕೊ ಬಂದ ಆಮೇಲೆ ಶಾಂತಿ ಸ್ಟುಡಿಯೋ ಹಿಂಗೆ ವೃತ್ತಿ ಇನ್ನು ನನಗೆ ಕಲಿಕೆ ಬೇಕು ಅಂತ ಹೇಳ್ಕೊಂಡು ನಾವು ತುಂಬಾ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ಶೈಲಿ ಶೋ ಸ್ಟುಡಿಯೋದಲ್ಲಿ ನಂದಕುಮಾರ್ ಅಂತ ಇರೋರು ರೀಸೆಂಟ್ ಆಗ್ತಿರೋರು, ಅಲ್ಲಿ ಹೋಗ್ಬೇಕು ಅಂತ ಆಸೆ ಪಟ್ಟಿದೆ. ಅವು ಅಲ್ಲಿ ನಂಗೆ ಅವಕಾಶ ಸಿಗಲಿಲ್ಲ. ಈಗ ನಾನು ವಾಲಿಬಾಲ್ ಆಡ್ತಾ ನನ್ನ ದಿನಚರಿಗಳನ್ನ ಕಲಿತಾ ಇರ್ಬೇಕಾದ್ರೆ ಶಾಂತಿ ಸ್ಟುಡಿಯೋದಲ್ಲಿ ನನಗೆ ಕೆಲಸ ಖಾಲಿ ಇದೆ ಅನ್ನೋದೊಂದು ಮಾಹಿತಿ ಬಂತು. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆಗ ನನ್ನ ಕೋಟೆಗೆ ಭರ್ಜರಿ ಮಾಡಿಕೊಟ್ಟವರು ಮನೋಜ್ ಸ್ಟುಡಿಯೋದವರು, ಮನೋಜ್ ಅಣ್ಣ ಅವರು ನನಗೆ ಎರಡನೇ ಗುರುಗಳು ಅಂದ್ರೆ ಜೀವನಕ್ಕೆ ಎರಡನೇ ಗುರು, ವೃತ್ತಿಗೆ ಚಳ್ಳಕೆರೆ ಪ್ರಸಾದ್. ಇವರು ಜೀವನಕ್ಕೆ ಈ ತರ ಅಂತ ಹೇಳಿ ಸ್ಟುಡಿಯೋಗೆ ಸೇರಿಸ್ಕೊಂಡು ಪ್ರತಿಯೊಂದನ್ನು ಸ್ಕಿಲ್ಗಳನ್ನ ಅವರು ಸ್ವಲ್ಪ ನನಗೆ ಡೆವಲಪ್ ಮಾಡ್ತಾ ಬಂದರು. ಅದಾದ ಮೇಲೆ ವನ್ಯಜೀವಿ ಛಾಯಾಗ್ರಹಣಕ್ಕೆ ಜಿ ಎಸ್ ರವಿಶಂಕರ್ ಅವರಂತೂ ನನ್ನ ಮೊದಲನೇ ದೇವರು ಅಂತ ಹೇಳ್ಬೋದು. ಅವರು ನನಗೆ ವನ್ಯಜೀವಿ ಛಾಯಾಗ್ರಹಣ ಹೇಗೆ ಮಾಡೋದು, ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ಛಾಯಾಗ್ರಹಣಗಳನ್ನ ತೆಗಿಬೇಕು ಅನ್ನೋದು ಪ್ರತಿ ಒಂದನ್ನು ಪಿನ್ ಟು ಪಿನ್ ಹೇಳ್ಕೊಟ್ಟಂತವರು ನಮ್ಮ ಜಿ ಎಸ್ ರವಿಶಂಕರ್ ಅವರು. ಅವರೇ ನನ್ನ ಎಲ್ಲಾ ಹಾದಿಗಳಲ್ಲಿ ತುಂಬಾ ಸುಗಮವಾಗಿ ಹೋಗೋಕೆ ದಾರಿ ಮಾಡಿಕೊಟ್ಟವರು ರವಿಶಂಕರ್ ಅವ್ರನ್ನ. ಇವತ್ತು ಸಹ ಈ ಮೂರು ಜನ ಗುರುಗಳನ್ನ ಊಟ ಮಾಡ್ಬೇಕಾದ್ರೆ ನೆನ್ಸ್ಕೊತೀನಿ ನಾನು. ಇವ್ರು ಮೂರು ಜನ ಇಲ್ಲ ಅಂದ್ರೆ ನಾ ಫೋಟೋಗ್ರಫಿ ಬರ್ತಾ ಇರ್ಲಿಲ್ಲ, ಒಂದು ರೆಕಗ್ನೈಸ್ಡ್ ಆಗಕ್ಕಾಯ್ತು.
1: ಹೌದು, ಈಗ ನಿಮ್ಮ ಈಗಿನ ಒಂದು ಮಟ್ಟವನ್ನ ನೆನೆಸ್ಕೊಳ್ಳೋದಾದ್ರೆ ಈ ಮೂರು ಜನರು ಸಹ ನಿಮ್ಗೆ ಒಂದು ಭದ್ರವಾದ ಅಡಿಪಾಯವನ್ನೇ ಹಾಕೊಟ್ಟಿದ್ದಾರೆ ಅಂತ ಹೇಳ್ಬೋದು.
0: ನಿಜ ನಿಜ, ಭದ್ರವಾದ ಅಡಿಪಾಯಗಳನ್ನೇ ಹಾಕೊಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಾಗಿರ್ಬೋದು ಎಲ್ಲೇ ನಾವು ಒಂದು ಕಾಂಪಿಟೇಷನ್ ಅಂತ ಫೋಟೋಗಳನ್ನ ಹಾಕಕ್ಕೆ ಪ್ರಮುಖ ಕಾರಣ ರವಿಶಂಕರ್ ಈ ತರ ಇದೆ ಕಣ ಹಾಕು ಅಂತ ಎಲ್ಲ ಹೇಳಿ ತಾಲೂಕಲ್ಲಿ ಒಬ್ಬ ಒಂದು ಕುಗ್ರಾಮ ಜಕ್ಕಳ್ಳಿ ಗ್ರಾಮದಿಂದ ಒಂದು ಛಾಯಾಚಿತ್ರಣಗಳನ್ನ ರಾಷ್ಟ್ರೀಯ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪೀಟ್ ಮಾಡಕ್ಕೆ ಪ್ರಮುಖ ಕಾರಣಕರ್ತರಾದವರು ಜಿ ಎಸ್ ರವಿಶಂಕರ್. ಅವರಿಂದಾನೇ ನನಗೆ ಎಲ್ಲಾ ರೀತಿಯ ಪ್ರೇರಣೆ ಸಿಕ್ಕಿದ್ದು. ಈಗ ನಾವು ಹೋಗ್ಬೇಕು ಅಂತಂದ್ರೆ ಒಬ್ರು ದಾರಿ ದೀಪ ಬೇಕು ಸರ್, ದಾರಿ ತೋರ್ಸೋರ್ ಬೇಕು ಇಂಪಾರ್ಟೆಂಟ್.
1: ಹೌದು,
0: ನಮ್ಮಲ್ಲಿ ಎಷ್ಟೇ ಅಗಾಧವಾದ ಶಕ್ತಿ ಇರೋ ಸಹ ದಾರಿ ತೋರ್ಸೋರು ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಕೆಲಸನ ಅವರು ಸೂಕ್ಷ್ಮವಾಗಿ ಮಾಡ್ಕೊಂಡ್ರು.
1: ಸರ್, ನೀವು ಯಾವೆಲ್ಲ ರೀತಿಯ ಛಾಯಾಗ್ರಹಣವನ್ನು ಕಲ್ತಿದ್ದೀರಾ, ಹಾಗೂ ಪ್ರಸ್ತುತ ಯಾವೆಲ್ಲ ಪ್ರಕಾರದ ಒಂದು ಛಾಯಾಗ್ರಹಣವನ್ನು ಮಾಡ್ತಿದ್ದೀರಾ?
0: ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀತಿ ಛಾಯಾಗ್ರಹಣವನ್ನು ಮಾಡ್ತೀನಿ. ಈಗ ವೆಡ್ಡಿಂಗ್ ಫೋಟೋಗ್ರಫಿ ಮಾಡ್ತೀನಿ, ಸ್ಟುಡಿಯೋ ಬಿಸ್ನೆಸ್ ಮಾಡ್ತೀನಿ, ವನ್ಯಜೀವಿ ಛಾಯಾಚಿತ್ರ ತೆಗಿತೀನಿ, ಪತ್ರಿಕೋದ್ಯಮ ಛಾಯಾಚಿತ್ರ ತೆಗಿತೀನಿ. ನನ್ಗೆ ಏನು ಸಮಾಜದ ನ್ಯೂನತೆಗಳಿರ್ತವೆ ಆ ಎಲ್ಲ ಛಾಯಾಚಿತ್ರಗಳನ್ನು ತೆಗೆದಿದ್ದೀನಿ. ಅದ್ರಲ್ಲಿ ಬಂದ್ರೆ ಫಸ್ಟ್ ನಾನು ವನ್ಯಜೀವಿ ಛಾಯಾಚಿತ್ರಣ ಮಾನವ ಸಂಘರ್ಷದ ಫೋಟೋ ಹೇಳಬೇಕು ಅಂತಂದ್ರೆ 2013 ನಮ್ಮ ಅಣ್ಣನ ಮದುವೆ ಆಯ್ತದೆ. ಅದಾದ ಮೂರೇ ದಿನಕ್ಕೆ ನಮ್ಮ ಅತ್ತಿಗೆ ಮನೆಗೆ ಒಂದು ಚಿರತೆ ಬಂದು ಮನೆ ಒಳಗಡೆ ನುಸುಳ್ಕತ್ತದೆ, ಅಂದ್ರೆ ಏನ್ ಬೆಳ್ತೂರು ಗ್ರಾಮದಲ್ಲಿ. ಆ ಟೈಮಲ್ಲಿ ನಾನು ಶಾಂತಿ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಅಣ್ಣ ಮದುವೆ ಅಲ್ವಾ, ರಜಾ ಹಾಕೊಂಡಿರ್ತೀವಿ. ಆ ಸಂದರ್ಭದಲ್ಲಿ ಏನಾಯ್ತು, D90 ಕ್ಯಾಮ್ರಾ ಹೊಸ ತಗೊಂಡಿರ್ತಾರೆ ನಮ್ಮ ಬಾಸು. ಆ ಕ್ಯಾಮ್ರಾ ಎತ್ಕೊಂಡು ಫೋಟೋ ಕೊಡ್ತೀನಿ, ಫೋಟೋ ತೆಗಿಯಕ್ಕೆ. ಹೋಗಿ ಆ ಸನ್ನಿವೇಶ ಹೆಂಗಿರ್ತದೆ, ಮನೆ ಒಳಗಡೆ ಚಿರತೆ ಇದೆ.

0: ಸಾವಿರಾರು ಜನ ನಿಂತವ್ರೆ, ಆ ಫೋಟೋ ತೆಗಿಬೇಕಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ನನಗೆ. ಆ ಟೈಮಲ್ಲಿ ಹೋಗಿ ನೋಡ್ತೀವಿ, ಅಲ್ಲೊಂದು ಆ ಚಿರತೆಗೆ ಮನೆ ಒಳಗಡೆ ಇರ್ತದೆ, ಒಬ್ರು ಏನ್ ಮಾಡ್ತಾರೆ ಮನೆ ಮೇಲೆ ಬಂದು ಒಂದಂಚು ಜನ ಹಿಂಗೆ ತೆಗಿತಾರೆ. ಅದಿಷ್ಟು ಸಡನ್ ಆಗಿ ಆರ್ಡರ್ ಆಫ್ ಸೆಕೆಂಡ್ ಮೇಲೆ ಜರಿರಂತ ನೆಗೆದು ಅಲ್ಲಿ ಮೇಲಿದ್ದವ್ರಿಗೆ ಇಬ್ರಿಗ ಹೊಡೆದು ಕೆಳಗಡೆ ಬಿದ್ದು ಮತ್ತೆ ಸುಮಾರು ಕಡೆ ಓಡಾಡ್ತದೆ. ಆ ಟೈಮಲ್ಲಿ ನಾನು ಹುಡುಗ ಅಲ್ಲ, ಆಗ ನಾನು ಹಿಂದೆ ಓಡ್ತಾನೆ ಇದ್ದೆ, ಸಖತ್ ಓಡಿದ್ವಿ ಅವತ್ತಿನ ದಿನದಲ್ಲಿ. ಆಗ ಒಂದು ಕೊಟ್ಟಿಗೆಗೆ ಹೋಗಿ ಒಂದು ಆಚರತೆ ಅಲ್ಲಿ ಸೇರ್ಕೊಳ್ತದೆ, ಓಡಿ ಓಡಿ ಸುಸ್ತಾಗಿ ಒಂದು ಕೊಟ್ಟಿಗೆಗೆ ಹೋಗಿ ಸೇರ್ಕೊಳ್ತದೆ. ಈ ಭಾಗದಲ್ಲಿ ಒಬ್ಬ ಇನ್ನೊಬ್ಬ ನಾನು ಚಿರತೆಗೆ ಎದುರುವಾಗಿ ನಾನು ನಿಂತಿದ್ದೀನಿ, ಇನ್ನೊಬ್ಬ ನನ್ನ ಎಡಭಾಗದಲ್ಲಿ ಒಬ್ಬ ಒಂದು 300 meters ಡಿಸ್ಟೆನ್ಸ್ ಅಲ್ಲಿ ಅವ್ನು ನಿಂತವನು. ನಾನು ಚಿರತೆ ನೇರವಾಗಿ ಹಿಂದಡೆ ಇದ್ದೀನಿ, ನೇರವಾಗಿದ್ದೀನಿ. ಅವನೇನ್ ಮಾಡ್ತಾನೆ, ಹಿಂಗೆ ಕಲ್ಲು ಹೊಡಿತಾನೆ ಚಿರತೆ. ಚಿರತೆ ಆ ಕಲ್ಲಿನ ಸೌಂಡ್ ಡೈರೆಕ್ಟ್ ಆಗಿ ಬಂದು ಅವನಿಗೆ ಅಟ್ಯಾಕ್ ಮಾಡ್ತಾನೆ. ಅವನೇ ಏನ್ ಮಾಡ್ತಾನೆ, ಹಿಡಿದು ಕೆಳಗಡೆ ಹಿಂಗೆ ಚಿರತೆ ಮನಗಿಸಿ ಮತ್ತೆ ಎಸಿತಾನೆ
1: ಚಿರತೆನೇ.
0: ಆ ಛಾಯಾಚಿತ್ರ 3 photos ತೆಗೆದಿದೆ, ಸ್ವಲ್ಪ ಫೋಟೋ ಔಟ್ ಆಫ್ ಫೋಕಸ್ ಆಗಿತ್ತು, ಆದ್ರೂ ನನಗೆ ತುಂಬಾ ಖುಷಿ ಕೊಟ್ಟಂತ ಚಿತ್ರ. ಆ ಟೈಮಲ್ಲಿ ಎಸಿತಾನೆ ಆ 3 ತೆಗೆದ ಮೇಲೆ ಮತ್ತೆ ಓಡ್ತೀವಿ ಚಿರತೆ ಓಡ್ ಜಾಗದ ಹಿಂದೆನೆ ಓಡ್ತೀವಿ. ನಮ್ ತಾತ ಆ ಕಡೆ ಅಜ್ಜಿ ಮನೆಯಿಂದ ಆ ಕಡೆ ಬರ್ತಾ ಇರ್ತಾರೆ. ಅದು ನಮ್ಮ ಏನ್ ಬೀಳ್ತಾರೆ, ನಮ್ಮ ಅಜ್ಜಿ ಮನೆ, ನಮ್ಮ ತಾಯಿ ಸ್ವಂತ ತಾಯಿ ಮನೆ, ನಮ್ಮ ತಾಯಿ ಅದೇ ಊರಿಂದ ನಮ್ಮ ಅಣ್ಣಿಗೆ ಹೆಣ್ ತಂದಿರೋದು. ಆಗ ನಮ್ಮ ತಾತ ಆ ಕಡೆಯಿಂದ ಬರ್ತಾ ಇರ್ತಾರೆ, ನಾನು ಚಿರತೆ ಬರ್ತಾ ಇದೆ ಈ ಕಡೆ ಬಾ ಈ ಕಡೆ ಬಾ ಅಂತ. ನಮ್ಮ ತಾತ ಹಂಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಅವ್ರೇನು ಮಾಡ್ತಾರೆ ಸೈಡ್ ಹೋಗ್ತಾರೆ. ಚಿರತೆ ಹಂಗೆ ಅದೇ ಸೈಡಲ್ಲಿ ಬಂದು ಅವ್ರಿಗೆ ಅಟ್ಯಾಕ್ ಮಾಡ್ತದೆ. ಆ ಅಟ್ಯಾಕ್ ಮಾಡೋಕ್ಕೆ ಹೋದಾಗ ನಾನು ಕಿರ್ಚ್ಕೊಂಡು ಓಡೋಯ್ತೀನಿ. ಓಡೋದಾಗ ಆ ಚಿರತೆ ಅಟ್ಯಾಕ್ ಮಾಡಿತ್ತಲ್ಲ, ಬಿಟ್ಬಿಟ್ಟು ಒಂದು ಹೋಗಿ ಬಾತ್ರೂಮ್ ಸೇರ್ಕೊಳ್ತದೆ. ನಮ್ಮ ಮನೆಯವರೆಲ್ಲ ನನ್ನನ್ನು ಸಕ್ಕ ದೂಷಿಸ್ತಾರೆ, ಯಾಕೆ ಅಂದರೆ ತಾತನ್ಗೆ ಚಿರತೆ ಕಸ್ತಾ ಇರೋ ಫೋಟೋ ತೆಗಿಯಕ್ ಹೋಗೋನು ಇವನು ಅನ್ಕೊಂಡು ಇಡೀ ಫ್ಯಾಮಿಲಿ ನನ್ನ ದೂಷಿಸಿದೆ.
1: ಅಂದ್ರೆ ಆ ಸಂದರ್ಭದಲ್ಲೂ ನಿಮ್ಗೆ ಫೋಟೋಗ್ರಫಿ ಮೇಲೆ
0: ಆ ತಾತನ್ನ ಹಿಂಗೆತ್ತಿ 4 ಓಡ್ ಬರ್ತಾರೆ, ಅವ್ರನ್ನ ಹಿಡಿಸ್ಬಿಟ್ಟು ರಕ್ತ ಬರ್ತಾ ಇರ್ತದ ನಮ್ ತಾತನ ಕೈಯಲ್ಲಿ ಇಲ್ಲಿ. ಅದನ್ನ 4 photos ತಕೊಂಡು ಆಮೇಲೆ ಅವ್ರ ಆಂಬುಲೆನ್ಸ್ ಹತ್ತಿ ಕಳಿಸ್ತಾರೆ ಅವರು. ನಾನ್ ಚಿರತೆಯಿಂದ ಓಡ್ತಾನೆ ಇದ್ದೀನಿ. ಆಮೇಲೆ ಹೋಗಿ ಒಂದು ಟಾಯ್ಲೆಟ್ ರೂಮಲ್ಲಿ ಸೇರ್ಕೊಳ್ತದೆ ಮಂಜು ಅನ್ನೋರ ಮನೆ. ಒಂದು ಟಾಯ್ಲೆಟ್ ರೂಮಲ್ಲಿ ಸೇರ್ಕೊಂಡಾಗ ಶಾರ್ಪ್ ಶೂಟರ್ ಬಂದು ಮೇಲ್ಗಡೆಯಿಂದ ಅದಕ್ಕೆ ಟ್ರಾಂಕ್ಲೈಸ್ ಮಾಡ್ತಾರೆ. ಆ ಟೈಮಲ್ಲಿ ಒಂದು 3-4 ಫೋಟೋಗ್ರಫರ್ಸ್ ಪ್ರೆಸ್ ಫೋಟೋಗ್ರಫರ್ಸ್ಗಳಂತೂ 3-4 ಜನ ಇರ್ತಾರೆ. ಆಗ ತೆಗೆದಂತ ಒಂದು ಛಾಯಾಚಿತ್ರನ ನಮ್ಮ ಬಾಸು ಇಂಥವ್ರು ಕೊಡು ಅಂತ ಹೇಳಿರ್ತಾರೆ, ಹೆಸರು ಬೇಡ ಇಂಥವ್ರು ಕೊಡು ಅಂತ ಹೇಳಿರ್ತಾರೆ, ಅವ್ರಿಗೆ ಕೊಡ್ತೀನಿ ನಾನು. ಮಾರನೇ ದಿನ ನನ್ನ ಹೆಸರಿಲ್ಲ,
1: ನಿಮ್ಮ ಹೆಸರೇ ಇಲ್ಲ ಅಲ್ಲಿ
0: ಆ ಫೋಟೋದಲ್ಲಿ. ನನ್ನ ಹೆಸರಿಲ್ಲ, ಅವ್ರು
1: ಹಾಕ್ಸ್ಕೊಂಡಿರ್ತಾರೆ, ಇಸ್ಕೊಂಡಂತವ್ರ ಹೆಸರಿತ್ತು.
0: ಅರ್ಧ ಪೇಜ್ ಬಂದಿರ್ತದ ಅದು ಕನ್ನಡ ಪ್ರಭಾದಲ್ಲೇನೋ, ಅರ್ಧ ಪೇಜ್ ಬಂದಿರ್ತದೆ, ಅವ್ರ ಹೆಸರು ಹಾಕೊಂಡಿರ್ತಾರೆ. ನಾನು ನಮ್ಮ ಬಾಸ್ ಜೊತೆ ಗಲಾಟೆ ಮಾಡ್ತೀನಿ, ಇಲ್ಲ ನಿಮ್ಮ ಹೆಸರು ಹಾಕ್ಬೇಕು ಇಲ್ಲ ನನ್ನ ಹೆಸರು.
1: ಹೌದು,
0: ಇಬ್ರ ಹೆಸರು ಹಾಕಿಲ್ವಲ್ಲ ಅಂತ 15 ಗಲಾಟೆ ಮಾಡಿ ನಾ ಸ್ಟುಡಿಯೋ ಹೋಗಲ್ಲ, ನಮ್ಮ ತಾತನ ಜೊತೆ ಆಸ್ಪತ್ರೆಯಲ್ಲಿ ಹೊಡ್ಕೊಡ್ತೀನಿ. ಆಮೇಲೆ ನಮ್ಮ ತಾತ ಬೋದು ಇಲ್ಲ ಅವೆಲ್ಲ ಕಾಮನ್ ಹೋಗು ಅಂತ ಹೇಳಿ ಅವರು ಆಮೇಲೆ ಕನ್ವಿನ್ಸ್ ಆಗಿ ನಂದ ಪತ್ರಿಕೆ ಬಾ ನಿನ್ಗೆ ಅವಕಾಶ ಇದೆ ಮುಂದೆ ನೀನು ಪತ್ರಿಕೋದ್ಯಮದಲ್ಲಿ ಬೆಳಿಬಹುದು ಕಣಂತೆ ಬಾ ಅಂತ ಹೇಳಿ ನಮ್ಮ ಗುರುಗಳು ಒಂದು ರೀತಿಯಲ್ಲಿ ನನ್ಗೆ ಸ್ವಲ್ಪ ಕೋಪ ಇರ್ತದೆ ಏನಕ್ಕೆ ಅಂದ್ರೆ ನೀವು ಹೇಳಿದ್ದಾನೆ ಅವ್ರು ಕೊಟ್ಟಿರೋದು ಅಂತ ಹೇಳಿ ನನ್ಗೆ ಕೋಪ ಇತ್ತು. ಆದ್ರೆ ನಮ್ಮ ಗುರುಗಳು ಇಲ್ಲ ಬಾ ನಿಂಗೆ ಇನ್ನೂ ಅವಕಾಶಗಳಿದೆ ಬಾ ಅಂತ ಹೇಳಿ ಮನದಾನ ಅವತ್ತು ಮತ್ತೆ ಕರೆದು ಸ್ಟುಡಿಯೋದಲ್ಲಿ 1 ಕೆಲಸ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಆಗ ಯೋಚನೆ ಮಾಡಿದ್ದೆ ನಾನು ಕ್ಯಾಮ್ರಾ ತಗೋಬೇಕು ಅಂತ. ನಮ್ಮ ತಂದೆ ರಿಟೈರ್ಡ್ ಆದಾಗ ಆ ಒಂದು ಕ್ಯಾಮ್ರಾ ಬೇಕೇ ಬೇಕು ಅಂತೇಳಿ ಬಲವಂತ ಮಾಡಿ ಕ್ಯಾಮ್ರಾ ತಗಿಸ್ಕೊಳ್ತೀನಿ. ತಗ್ಸ್ಕೊಂಡ ಆಮೇಲೆ ಸ್ಟುಡಿಯೋದಲ್ಲಿ ಇದ್ರೆ ನಾನು ಎಲ್ಲೂ ಹೊರಗಡೆ ಓಡಾಡಕ್ ಆಗಲ್ಲ ಅಂತ ಹೇಳಿ ನನ್ನ ಸ್ವಂತ ಸ್ಟುಡಿಯೋ ಆಮೇಲೆ ಮಾಡ್ತೀನಿ. ಅವತ್ತು ಮನದಾನ ನನ್ನ ಕರೆದು ಬಾ ನಿಮ್ಗೆ ಅವಕಾಶಗಳಿದೆ ಅಂತ ಹೇಳ್ದಾಗಿದ್ದೀರ ಈ ಕಡೆ ಸಪೋರ್ಟ್ ನೀವು ಮಾಡ್ಲಿಲ್ಲ ಅಂತ ಹೇಳಿ ಆತರ ನನ್ಗೆ ಆಗ ಅದೇ ಮೆಂಟಾಲಿಟಿ ಇದ್ದಿದ್ದು. ನಾವು ತೆಗ್ದಿರೋ ಫೋಟೋ ಬೇರೆ ಯಾರು ಹೆಸರು ಬೇಜಾರಾಗಲ್ವ ನಮ್ಗೆ. ಆತರ ಆದಾಗ ನಮ್ಮ ಮನದಾಣ ಅವರು ಇಲ್ಲ ಬಾ ನಿಂಗೆ ಅವಕಾಶ ಇದೆ ಇನ್ನು ಮುಂದೆ ಅವಕಾಶ ಇದೆ ಅಂತ ಹೇಳಿ ಕರ್ಸ್ಕೊಂಡು ಮತ್ತೆ ಸ್ಟುಡಿಯೋದಲ್ಲಿ ಕೆಲಸ ಕೊಟ್ಟು ಮತ್ತೆ ಕಂಟಿನ್ಯೂಟಿ ಮಾಡ್ತೀವಿ. 1 ಕೆಲಸ ಮಾಡ್ತೀವಿ ನಾವು 2014 ನನ್ನ ಸ್ವಂತ ವೃತ್ತಿನ ನಾನು ಪ್ರಾರಂಭ ಮಾಡ್ತೀನಿ ಅಂದ್ರೆ ಸ್ಟುಡಿಯೋ ಮಾಡಿ ಆಮೇಲೆ ವೃತ್ತಿ ಪ್ರಾರಂಭ ಮಾಡ್ತೀನಿ. ಅದಾದಮೇಲೆ ಪತ್ರಿಕೋದ್ಯಮಗಳು ಹುಡಿಕೊಂಡು ಬಂದು ಮಂಜು ಕೋಟೆಯವರು ಆಂದೋಲನ ಮಂಜು ಕೋಟೆಯವರು ಆಂದೋಲನ ಕೊಡಿಸ್ರು. ಅದಾದಮೇಲೆ ಅದೊಂದು 3-4 ಕೋಟೆ ತಾಲೂಕಿನ ವಿಶೇಷವಾದ ಛಾಯಾಚಿತ್ರಗಳನ್ನ ತೆಗೆದು ನಾನು ಕೊಡ್ತಾ ಇದೆ. 3 ಬಾರಿ ಕಂಟಿನ್ಯೂಟಿ ಆಗಿ ಕಬಿನಿ ಡ್ಯಾಮ್ ತುಂಬಿದಂತ 10 ವರ್ಷದಲ್ಲಿ ಕಂಟಿನ್ಯೂ ಆಗಿ 5 ವರ್ಷ ನಾನೇ ಫಸ್ಟ್ ತೆಗೆದಿರೋ ಫೋಟೋಗಳು.

0: ಆ ಒಂದು ಕಬಿನಿ ಡ್ಯಾಮ್ ನೀರು ಬಿಡೋದು ನಾಲ್ಕು ಗೇಟ್ಗಳ ಮುಖಾಂತರ ನೀರು ಬಿಡೋದನ್ನ ಫಸ್ಟ್ ಟೈಮ್ ತೆಗೆದು. ಇದು ನನಗೊಂದು ಖುಷಿ ಸಂದೇಶ.
1: ಸರಿ, ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದರೆ ಸಾಮಾನ್ಯವಾಗಿ ಸುಂದರ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಈ ಚಿತ್ರಗಳನ್ನು ತೆಗೆಯೋದಂಥದ್ದು ಸರ್ವೇ ಸಾಮಾನ್ಯ. ಆದರೆ ಮಾನವ ವನ್ಯಜೀವಿ ಸಂಘರ್ಷದಂತಹ ಒಂದು ಕಠಿಣ ಚಿತ್ರಗಳನ್ನು ಕಠಿಣ ವಿಷಯಗಳನ್ನು ತಾವು ಆಯ್ಕೆ ಮಾಡ್ಕೊಂಡಿದ್ದೀರಾ. ನಿಮ್ಮ ಛಾಯಾಗ್ರಹಣಕ್ಕೆ ಈ ಒಂದು ಆಯ್ಕೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಏನು?
0: ಸರ್, ಆ್ಯಕ್ಚುಲಿ ಇವಾಗ ಛಾಯಾಗ್ರಹಣ ಅಂತ ಅಂದರೆ ಬಂದಾಗ ಕೈಯಲ್ಲಿ ಕ್ಯಾಮ್ರಾ ಇರಬೇಕು, ಒಳ್ಳೊಳ್ಳೆ ಫೋಟೋ ತೆಗಿಬೇಕು, ಇದು ಸರ್ವಸಾಮಾನ್ಯ.
1: ಹೌದು,
0: ನಮ್ಮಲ್ಲಿ ಅಗಾಧವಾದ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ, ಬ್ಯಾಕ್ ವಾಟ್ರು ಎಲ್ಲ ಇದೆ.
1: ಹೌದು,
0: ಹಾಗಾಗಿ ನಾನು ವೈಲ್ಡ್ ಲೈಫ್ನ ಆಯ್ಕೆ ಮಾಡ್ಕೊಂತ ಬಂದೆ. ಹೇಳ್ದಲ್ಲ, ಇದು ಒಂದು
1: ಪ್ರಮುಖ
0: ಘಟ್ಟ ಆಯ್ತು. ಪತ್ರಿಕೋದ್ಯಮಕ್ಕೆ ಬೇಗ ಬರಬೇಕು ಅಂತಂದ್ರೆ ಇವುಗಳು ಮುಖ್ಯ. ವನ್ಯಜೀವಿ ಛಾಯಾಚಿತ್ರಣಗಳು, ಮಾನವ ಸಂಘರ್ಷದ ಛಾಯಾಚಿತ್ರಗಳು, ಇಂಥವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ನಾವೆಲ್ಲ ಏನ್ ಮಾಡ್ತಿದ್ವಿ, ಈಗೆಲ್ಲೋ ಹುಲಿ ಬಂದ್ಬಿಟ್ಟಿದೆ ಅಂತ ಅಂದ್ರೆ ಬೆಳಗಿನ ಜಾವ 6 ಗಂಟೆಗೆ ಹೋಗಿ ಹುಲಿ ಹತ್ರ ನಿಂತ್ಕೊತಾ ಇದ್ವಿ, ಅಂದ್ರೆ ಆ ಜಾಗದಲ್ಲಿ ಇಡ್ತಾ ಇದ್ವಿ, ಇಂಥ ಕಡೆ ಹುಲಿ ಇದೆ, ಇಂಥ ಕಡೆ 6 ಗಂಟೆ ಬೆಳಿಗ್ಗೆ 5 ಗಂಟೆ ಎದ್ದು ಬೈಕಲ್ಲಿ ಸುಮ್ಮನೆ ಹೋಗ್ತಾ ಇರೋದೆ ಸರ್, ಹುಲಿ ಐತೇನ ಅಲ್ಲಿ ಊಟ ಕೊಡುವೆ. ಈಗ 2017 ಇರ್ಬೇಕು, ಅಂತರಸಂತೇಳಿ ಒಂದು ಹುಲಿ ಬಂದಿತ್ತು. ಆಗ ಆ ಹುಲಿ ಛಾಯಾಚಿತ್ರ ತೆಗೆಯೋಣ ಸ್ಟುಡಿಯೋ ಆಗಿತ್ತಲ್ಲ, ಅಲ್ಲಿಗೆ ಹೋದ್ವಿ. ಹೋದಾಗ ಬೆಳಗಿನ ಜಾವ 6 ಗಂಟೆ ಸರ್, ಒಂದು ಕಟ್ ಕಟ್ ಕಟ್ ಕಟ್ ಅಂತ ಸೌಂಡ್ ಮಾಡ್ತಾ ಇದೆ. ನಾವೆಲ್ಲ ತಮಾಷೆ ಮಾಡ್ಕೊಂಡು ಒಂದು 3-4 ಜನ ಇದ್ವಿ, ತಮಾಷೆ ಮಾಡ್ಕೊಂಡೆಲ್ಲ ಇಲ್ಲಿ ಹುಲಿ ಇಡ್ಬೇಕೇನೋ ಕಣೋ ಹಂಗೆ ಹಿಂಗೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು, ಇಲ್ಲ ಇನ್ನೊಬ್ಬ ಅನ್ನೋದು ಹೇ ಮರ ತೆರಿತಾ ಇರೋದು ಅಂತ ಅನ್ಕೊಂಡು ಸೌಂಡು
1: ಬರೀ ಸೌಂಡ್
0: ಬರ್ತಾ ಇತ್ತಲ್ಲ ಅಂತ ನೋಟು. ಬೆಳಗಿನ ಜಾವ ಯಾರು ಬರ್ತಾರೆ 6 ಗಂಟೆಗೆ ಅಂತ ಹಿಂಗೆ ಚರ್ಚೆಗಳನ್ನ ಮಾಡ್ತಾ ಹೋಯ್ತಾ ಇದ್ವಿ. ಅಷ್ಟೇಕ್ಲೇ ಒಂದು 9 ಗಂಟೆ ಆಯ್ತು, ಡಿಪಾರ್ಟ್ಮೆಂಟ್ ಅವ್ರು ಆಲ್ರೆಡಿ ಬಂದು ಅರಣ್ಯ ಇಲಾಖೆ ಅವರು ಹುಲಿ ಹುಡುಕ್ತಾ ಇದ್ರು. ನಾವು ಹಂಗೆ ಅವ್ರ ಜೊತೆಗೆ ಇರ್ತಿದ್ವಿ. ಇದ್ದಾಗ ಒಂದು 3 ಗಂಟೆ ಸಮಯಕ್ಕೆ ಅದೇ ಜಾಗದಲ್ಲಿ ಹುಲಿ ಇದೆ, ಅದೇ ಜಾಗದಲ್ಲಿ ಹುಲಿ ಇದೆ. ಹಾಗೇನಾಯ್ತು, ನಾವು ಎಲ್ಲರೂ ಅಲರ್ಟ್ ಆದ್ವಿ. ನಾವು ಬೆಳಿಗ್ಗೆ ಹೋಗಿ ಅದೇ ಜಾಗದಲ್ಲಿ ಏನೋ ಹೋಗಿದ್ವಿ, ಅಲ್ಲೇ ಹೋಗಿ ಆಟ ಆಡ್ಕೊಂಡು ಬಂದಿದ್ವಿ. ನಾವು ಈ ಕಡೆ ಬಂದ ಮೇಲೆ ಅದೇ ಜಾಗದಲ್ಲಿ ಹುಲಿ ಇದೆ ಅಂತ ಸ್ವಲ್ಪ ಆತಂಕ ಒಳಗಾದ್ವಿ. ಆಗ ನಮ್ಮ ಏನ್ ಕ್ಯಾಪ್ಟನ್ ಅಭಿಮನ್ಯು ಇದಾನೆ, ಅದ್ರ ಮಾವತ ವಸಂತ್,
1: ವಸಂತ್
0: ಅವರು ಎಲ್ಲ ಬಂದು ಆನೆ ಅರ್ಜುನ ಆನೆ ಮತ್ತೆ ಒಂದು ಈ ಕಡೆ ಅಭಿಮನ್ಯು ಎಲ್ಲ ಆನೆಗಳು ಬಂತು. ಬಂದು ಆ ಕ್ಯಾಪ್ಚರ್ ಮಾಡಂತ ಅಕ್ರಮ್ ಅವರು ಶಾರ್ಪ್ ಶೂಟರ್ ಅದರ ಮೇಲೆ ಕುಂತ್ಕೊಂಡು ಹುಲಿಗೆ ನೇರವಾಗಿ ಅರವಳಿಕೆ ಚುಚ್ಚುಮದ್ದು ಹೊಡೆಯೋದನ್ನ ಒಂದು ಫೋಟೋ ತೆಗೆದ್ರು. ಅವರು ಗನ್ನಿಂದ ಅರವಳಿಕೆ ಚುಚ್ಚುಮದ್ದು ಹೋಗೋದು ಒಂದು ಫೋಟೋ ನನ್ನ ಕ್ಯಾಮ್ರಾದಲ್ಲಿ ಸರ್ ಹಿಡಿದೆ. ಅದೇ ಸಂದರ್ಭದಲ್ಲಿ ನಮ್ಮ ಮಾದೇಸ್ವಾಮಿ ಅಂತ ಬರೀತವ್ರು ಕೊರೋನಾ ಪ್ರೆಸ್ ಅವರು, ಅವ್ರನ್ನ ನೀನು ಹುಲಿ ಎಲ್ಲಿ ಬರ್ತದ ನೋಡ್ಕೊಂತ ಅವ್ನು ಮರ ಹತ್ತಿದೆ ಚೆನ್ನಾಗಿ, ನೀ ಮೇಲ್ ಕೂತ್ಕೋ, ನಾ ಎಲ್ಲ ಹೋಗುತ್ತೆ ನೋಡ್ಕೊಂಡು ನಮ್ಗೆ ಹೇಳು, ಗೈಡೆನ್ಸ್ ಮಾಡಿ ಯಾವ ಕಡೆ ತೀರಿಕೊಂಡಿದೆ ಅಂತ. ಈ ತರ ಎಲ್ಲ ನಮ್ಮ ಹುಡುಗ ಬುದ್ಧಿಯಲ್ಲಿ ಚೇಷ್ಟೆಗಳನ್ನ ಮಾಡ್ಕೊಂಡು ಒಳ್ಳೆ ಫೋಟೋಗಳನ್ನೆಲ್ಲ ತೆಗಿತಾ ಬಂದ್ವಿ. ಅದಾದ ಮೇಲೆ ನೂಲುಕುಪ್ಪೆ ಸಿ ಹತ್ರ ಬೆಳಗಿನ ಜಾವ ಹೋಗಿದ್ವಿ. ಆಗಲೂ ಅಭಿಮನ್ಯು, ಅರ್ಜುನ ಮತ್ತೆ ಇನ್ನೊಂದು 2-3 ಆನೆಗಳನ್ನ ಕರೆಸಿದ್ರು. ಹುಲಿ ಬಂದಿದೆ ಬನ್ನಿ ಅಂತ. ಅಲ್ಲೋಗಿ ನೋಡಿದ್ವಾಗ ಹುಲಿ ಇಲ್ಲ, ಹಂದಿಗಳು ಓಡ್ಬರ್ತಾ ಇದೆ.
1: ಹಂದಿಗಳು
0: ಹೆಜ್ಜೆ ಗುರುತೆ ಎಲ್ಲ ಇದೆ, ಹುಲಿದ ಹೆಜ್ಜೆ ಗುರುತೆ ಎಲ್ಲ ಇದೆ, ಇದೆ ಬನ್ನಿ ಅಂತ ಎಲ್ಲರೂ ಹೇಳ್ಬಿಟ್ರು. ನಾವು ಹೊರಟೋಗ್ಬಿಟ್ವಿ, ಜನ ಎಲ್ಲ ತುಂಬಾ 10,000 ಜನ ಹುಲಿ ಅಂದ್ರೆ ನೋಗುತ್ತಲ್ಲ ನಿಮ್ಗೆ, ಎಲ್ಲ ಬಂದ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಆನೆಗಳು ಹಿಂಗ್ ಒಳಗಡೆ ಓದ್ಕೊಳ್ಳೆ
1: ಹುಲಿಗಳು ಬಂದ್ರು,
0: ನೇಣಾಡ್ಕೊಂಡು ಬಂದಿದ್ವಿ. ಆ ತರ ಸನ್ನಿವೇಶಗಳೆಲ್ಲ ಇದೆ.
1: ಅಂದ್ರೆ ಅಲ್ಲಿ ಹುಲಿ ಇರ್ಲಿಲ್ಲ,
0: ಹುಲಿ ಇರ್ಲಿಲ್ಲ ಅಲ್ಲಿ, ಅಂದ್ರೆ ಹುಲಿ ಪಾಸ್ ಆಗೋಗಿತ್ತು,
1: ಮುಂದೆ ಹೋಗಿತ್ತು.
0: ಆ ತರ ಆಯ್ತು. ಇನ್ನ 8, 9, 10, 15 ಹುಲಿ ಕಾರ್ಯಾಚರಣೆಯಲ್ಲಿ ನಮ್ಮ ಗುರುಗಳ ಜೊತೆ ಕೆಲಸ ಮಾಡಿದ್ದೀನಿ. ಈ ವರ್ಷ ಅಂತೂ ತುಂಬಾನೇ ಮಾಡಿದ್ದೀನಿ. ಈಗ ಕಳೆದ ಬಾರಿ ಬಂಡೀಪುರದಲ್ಲಿ ಆಯ್ತಲ್ಲ, ಅದರಲ್ಲಿ ಮಹೇಂದ್ರ ಮಾವುತ ಒಬ್ಬ ಮಲ್ಲಿಕಾರ್ಜುನ್ ಅಂತ ಇದ್ದಾನೆ, ಅವನು ಹುಲಿ ಮರಿಗಳನ್ನ ಬೆಣ್ಗೆರೆಯಲ್ಲಿ ಹುಲಿ ಅಟ್ಯಾಕ್ ಆಯ್ತಲ್ಲ,
1: ಹೌದು,
0: ಆ ಟೈಮಲ್ಲಿ ತಾಯಿ ಮತ್ತೆ ಹುಲಿ ಮರಿಗಳಿದ್ದು ಛಾಯಾಚಿತ್ರ ತೆಗಿಬೇಕು. ಬೆಳಗಿನ ಜಾವ 6 ಗಂಟೆಗೆ ವಿಷಯ ಗೊತ್ತಾಯ್ತು ನಂಗೆ, ಹುಲಿ ಇದೆ ಬನ್ನಿ ಅಂತ. ಬೆಳಗಿನ ಜಾವ 6 ಗಂಟೆಲಿ ಹೋಗಿದ್ದೀನಿ, ಅದು ಆನೆ ಕಾರಿಡಾರ್ ಅದು.
1: ಹೌದೌದು,
0: ಬೆಳಗಿನ ಜಾವ ಬೈಕೆ ತಗೊಂಡು ಹೊರಟೋಗ್ಬಿಟ್ಟೆ. ಅಲ್ಲಿ ರಿಸ್ಟಿಂಕ್ಷನ್ ಏರಿಯಾ ಹುಲಿ ಕಾರ್ಯಾಚರಣೆ ಅಂತ ಮಾಡೋಕ್ ಬಂದಾಗ ರಿಸ್ಟಿಂಕ್ಷನ್ ಏರಿಯಾ, ಆ ಟೈಮಲ್ಲಿ ಅವನು ಒಳಗಡೆ ಹೋಗವನೇ ಒಂದು ಪೊದೆಯಲ್ಲಿ ಜೆ ಸಿ ಬಿ ಮುಳ್ಳಂದಿ ಗೂಡು ಇರ್ತದಲ್ಲ, ಅದ್ರ ಒಳಗಡೆ ಹೋಗಿ ಹುಲಿ ಮರಿಗಳೆಲ್ಲ ಸೇರ್ಕೊಬಿಟ್ಟಿದೆ. ತಾಯಿನ ಹಿಡ್ದು ಬಿಟ್ಟ ಅವ್ರೆ, ಇನ್ನು 4 ಮರಿ ಹಿಡಿಬೇಕು,
1: ಹೌದು,
0: ಇಡಲೇಬೇಕು. ಅರಣ್ಯ ಇಲಾಖೆದವರು ತಾಯಿ ಹಿಡಿದ ಮೇಲೆ ಮರಿನ ಇಡಲೇಬೇಕು, ಅವ್ರದ್ದು ಕರ್ತವ್ಯ ಅದು. 3 ಮರಿ ಸಿಕ್ಕಿದೆ.

0: ಮರಿಸಿಕ್ಕಿಲ್ಲ. ಅದೇನ್ ಮಾಡಿದೆ, ಏನು ಮುಳ್ಳಂದಿ ಗುಹೆ ಇದೆಯಲ್ಲ, ಅವ್ರು ಒಳಗಡೆ ಸುಮ್ಮನೆ ಹೋಗ್ತಾನೆ ಇದೆ. ಮಲ್ಲಿಕಾರ್ಜುನ ಮಿಲಿಟರಿಗಳು ಹೋಗ್ತಾರಲ್ಲ ಆ ತರ ತೇಳ್ಕೊಂಡು ತೇಳ್ಕೊಂಡು ಹೋಗಿ ಆ ಮರಿನ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೋ ಬರ್ತಾರದ ಒಂದು ಚಿತ್ರ. ಅದ್ರ ಜೊತೆಗೆ ಎ ಸಿ ಎಫ್ ಪರಮೇಶ್ವರ್ ಇವರೆಲ್ಲರೂ ಒಂದು ಬರ್ತಾ ಇರೋದನ್ನ ಒಂದೆರಡು ಛಾಯಾಚಿತ್ರನ ತೆಗೆದಿದ್ದೀನಿ. ಅದು ನಮ್ಮ ಪತ್ರಿಕೆಗಳಲ್ಲಿ ನಂಗೆ ತುಂಬಾ ಖುಷಿ ಕೊಟ್ಟಂತ ಫೋಟೋಗಳವೆಲ್ಲ ಈ ತರದ್ದು. ಆಮೇಲೆ ಎಲ್ಲಿ ಎಲ್ಲಿ ಕಾರ್ಯಾಚರಣೆ ಆಗುತ್ತೆ ಆ ಜಾಗಕ್ಕೆಲ್ಲ ನಾವು ವಾಲಂಟ್ರಿ ಆಗಿ ನಾವು ಹೋಗ್ತೀವಿ.
1: ಯಾರಾದ್ರೂ ಕರಿಬೇಕು ಇದ್ ಮಾಡ್ಬೇಕು ಅನ್ನೋ ಉದ್ದೇಶಗಳು ಏನೂ ಇಲ್ಲ.
0: ಏನು ಉದ್ದೇಶ ಇಲ್ಲ, ನಮ್ಗೆ ಛಾಯಾಗ್ರಹಣ ನಮ್ಮ ಪತ್ರಿಕೋದ್ಯಮದ ಧರ್ಮ ಅದು, ನಾವು ಹೋಗ್ಲೇಬೇಕಲ್ಲ.
1: ಹೌದು,
0: ಅದ್ರಲ್ಲಿ ಏನು ನಮ್ಗೆ ಒಂದು ಖುಷಿ ಸಿಗುತ್ತೆ. ಆಮೇಲೆ ಒಂದು ಮಾದಾಪುರದಲ್ಲಿ ಒಂದ್ ಸರಿ 2019 ಮೆಡಿಕಲ್ ಗುಡ್ಡ ಇದೆಯಲ್ಲ, ಅಲ್ಲಿ ಒಂದ್ ಆನೆಗಳು ಬಂದ್ಬಿಟ್ಟಿತ್ತು. ಆಗ್ಲೂ ಹಂಗೇನೆ ಹಿಂಗೆ ಮಧುಸೂದನ್ ನಾನು ಎಲ್ಲ ಹೋಗಿದ್ವಿ. ಹೋಗಿದಾಗ ಆನೆ ಏನ್ ಮಾಡ್ತು, ಮೆದೆನ ಹಿಂಗೆ ಎತ್ತೆಸಿತಾ ಇದೆ,
1: ಎಸಿತಿತ್ತು.
0: ಆ ಫೋಟೋ ತೆಗೆದಿದ್ವಿ. ಆಮೇಲೆ ನುಗುಲಿಯ ಆನೆ ಕಾಲ್ಗೆ ಬಲೆ ಸಿಗಾಕಿತ್ತು ಆ ಟೈಮಲ್ಲಿ. ಅದು ನುಗು ಡ್ಯಾಮ್ ಒಳಗಡೆನೆ ಇತ್ತು. ಅದು ಇದನ್ನ ಸೇವ್ ಮಾಡಕ್ ರಕ್ಷಣೆ ಮಾಡಕ್ ಹೋದಾಗ ಒಬ್ಬ ಸ್ವಿಮ್ಮರ್ ಏನ್ ಮಾಡ್ತಾನೆ, ಬೋಟಿಂದ ಹಿಂಗೆ ಕೆಳಗಡೆ ಬಿದ್ದಾಗ ಇಲ್ಲಿ ಬೋಟು, ಈ ಕಡೆ ಅವನು, ಈ ಕಡೆ ಆನೆ, ಇಷ್ಟುದು ಸೇರಿಸಿ ಒಂದು ಫೋಟೋ ತೆಗೆದಿದ್ದೀನಿ.
1: ಮೂರು ಒಂದರಲ್ಲೇ
0: ಕವರ್ ಆಗಿದೆ. ಈ ತರದ ಹಲವಾರು ಚಿತ್ರಗಳು ಅಂದ್ರೆ ಆ ಫ್ರಾಕ್ಚರ್ ಆಫ್ ಸೆಕೆಂಡ್ಸ್ ತೆಗೆದಿರ್ತೀವಿ, ಅಲ್ಲಿ ಏನಿರ್ತದೆ ನಮ್ಗೆ ಏನು ಗೊತ್ತಿರಲ್ಲ. ಒಂದು ಸಿಸ್ಟಮ್ ಹಾಕೊಂಡು ನಿಧಾನಕ್ಕೆ ಹುಡುಕ್ತಾ ಬಂದಾಗ ಅವೆಲ್ಲವೂ ಇಂಥ ಫೋಟೋಗಳು ತೆಗೆದಿದೀವಲ್ಲ ಅನ್ನೋದು ಒಂದು ಹೆಗ್ಗಳಿಕೆ ನಮ್ಗೆ.
1: ಅಂತ ಒಂದು ಸಂದರ್ಭದಲ್ಲಿ ಖುಷಿ ಆಗುತ್ತೆ. ಸರಿ, ಕಾಲ ಬದಲಾದಂತೆ ಈಗ ನಿಮ್ಮ ಕೆಲಸದಲ್ಲಿ ಆಗಿರುವಂತಹ ಮುಖ್ಯ ಬದಲಾವಣೆಗಳೇನು? ಈಗ ಡಿಜಿಟಲ್ ಉಪಕರಣಗಳ ಬಳಕೆ ಎಷ್ಟು ಮಟ್ಟಿಗೆ ಹೆಚ್ಚಾಗಿದೆ ಅದರ ಬಗ್ಗೆ ತಿಳಿಸೋದಾದ್ರೆ,
0: ಮೊದಲು ಕಾಂಪಿಟೇಷನ್ ಅನ್ನೋದು ಸ್ವಲ್ಪ ಕಡಿಮೆ ಇತ್ತು ಸರ್. ಈಗ ಏನಾಗಿದೆ, AI, ಮೊಬೈಲ್ ಕ್ಯಾಮ್ರಾ,
1: ಹೌದು,
0: ಎಲ್ಲವೂ ಬಂದ್ಬಿಟ್ಟು ತುಂಬಾ ಅವನತಿ ಆದಿನ ಹಿಡಿತಾ ಇದೆ ಸರ್. ನಮ್ಮ ಫೋಟೋಗ್ರಫಿಗೆ ಮೊದಲು ಪಾಸ್ಪೋರ್ಟ್ಸ್ ತೆಗಿಸ್ಬೇಕು ಅಂತಂದ್ರೆ ಸ್ಟುಡಿಯೋ ಬರ್ತಾ ಇರುತ್ತೆ.
1: ಹೌದು,
0: ಈಗ ಮೊದಲು ಒಂದು 10 ಬರ್ತಿದ್ರು, ಒಂದು ದಿನಕ್ಕೆ ಈಗ ಒಬ್ರು ಇಬ್ರು ಬರೋದು ಕಷ್ಟ ಆಗಿದೆ ಸರ್. ನಮ್ಮ ಸಂಘ ಸಂಸ್ಥೆಗಳೆಲ್ಲ ಈಗ ಡಿಜಿಟಲೈಸ್ ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ಮೊಬೈಲಲ್ಲಿ ತಗೊಳ್ತಾರೆ. ಆಮೇಲೆ ಇದು ಗ್ರಾಮ ಪಂಚಾಯತಿ ಮನೆ ಫೋಟೋಸ್ಗಳೆಲ್ಲಾನು ಅವರೇ ಮೊಬೈಲಲ್ಲಿ ತಗೊಳ್ತಾ ಇದ್ದಾರೆ. ಇವೆಲ್ಲವೂ ನಮ್ಮ ಫೋಟೋಗ್ರಾಫರ್ಸ್ಗಳಿಗೆ ಹೊರತಾ ಬಿದ್ದಿದೆ ಸರ್. ನಮ್ಮ ಜೀವನನೇ ಫೋಟೋಗ್ರಫಿಲಿ ಕಳೀತಾ ಇದ್ದೀವಿ. ಆದರೆ ಎಲ್ಲ ಏನಾಗಿದೆ, ಈಗ ಯಾವುದೋ ನಮ್ಮ ಸ್ಟುಡಿಯೋಗೆ ಬಂದರೆ ಲೈಟ್ ಹಾಕಿ ಫೋಟೋ ತೆಗೆಯೋದು ಎಲ್ಲವನ್ನು ಮಾಡ್ತಿದ್ವಿ. ಹೆಂಗೋ ಒಂದು ಫೋಟೋ ಸಿಕ್ಕರೆ ಸಾಕು ಅನ್ನೋ ಒಂದು ಭ್ರಮೆಗೆ ಜನನೂ ಬಂದಿದ್ದಾರೆ, ಅಕ್ಸೆಪ್ಟ್ ಮಾಡೋಂಥ ಸಂಸ್ಥೆಗಳು ಬಂದ್ಬಿಟ್ಟಿದ್ವಿ. ಅದು ಸ್ವಲ್ಪ ಕಡಿಮಾಣ ಆಗಬೇಕು ಸರ್, ಯಾಕಂದ್ರೆ ಒಬ್ಬ ಫೋಟೋಗ್ರಫರ್ ಬದುಕಬೇಕು ಅಂದ್ರೆ ಇವೆಲ್ಲವೂ ಇಂಪಾರ್ಟೆಂಟ್ ಆಗಿತ್ತು ಸರ್.
1: ಹೌದು, ಯಾಕಂದ್ರೆ ಅದನ್ನೇ ನಂಬಿಕೊಂಡು ಒಂದು ವೃತ್ತಿಯನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ರೀತಿ ಒಂದಷ್ಟು ಮುಂದಿನ ದಿನಗಳಲ್ಲಿ ಬದಲಾವಣೆ, ಪ್ರಸ್ತುತ ದಿನಗಳಲ್ಲೂ ಸಹ ಬದಲಾವಣೆಗಳಾಗಿದೆ,
0: ತುಂಬಾ ಆಗಿದೆ ಸರ್. AI ಫೋಟೋಸ್ ಬಂದ ಮೇಲೆ ಜನಗಳು ಅದಕ್ಕೆ ಮಾಡೋಗ್ತಾ ಇದಾರೆ. ವಾಸ್ತವ ನಾನು ಇದ್ದೀನಿ ಅನ್ನೋದು ಯೋಚನೆ ಮಾಡ್ತಾ ಇಲ್ಲ, AI ನನ್ನ ಸೌಂದರ್ಯನ ಹೆಚ್ಚಿಸ್ತದೆ ಅನ್ನೋದನ್ನ ಯೋಚನೆ ಮಾಡ್ತಾರೆ ವಿನಃ ವಾಸ್ತವತೆ ಏನು ಅನ್ನೋದನ್ನ ಯಾರು ಅನಲೈಸ್ ಮಾಡ್ತಾ ಇಲ್ಲ.
1: ಹೌದು,
0: ಆಮೇಲೆ ಸರ್ಕಾರಗಳು ಅವುಗಳನ್ನ ಕಡಿವಾಣ ಹಾಕಿ ಫೋಟೋಗ್ರಾಫರ್ಸ್ಗಳಿಗೆ ಏನು ನ್ಯಾಯಯುತವಾಗಿ ಅವ್ರಿಗೆ ಏನ್ ಸಲ್ಬೇಕು ಅದನ್ನು ಸ್ವಲ್ಪ ಅವರು ಗಮನ ಹರಿಸ್ಬೇಕು ಸರ್. ವೃತ್ತಿ ನಮ್ಕಂಡೆ ತಾನೆ ನಾವೆಲ್ಲ ಜೀವನ ಮಾಡೋದು.
1: ಹೌದು,
0: ಒಂದು ಸ್ಟುಡಿಯೋಗೆ 4 ಬಂದ್ರೆ ಸರ್ ನಾವು ಫೋಟೋಗ್ರಫಿ ಮಾಡಲಿ ಊಟ ಮಾಡೋಕ್ಕಾಗಲ್ಲ.
1: ಹೌದು,
0: ನಾವೆಲ್ಲ ಅದರಲ್ಲೇ ಊಟ ಮಾಡ್ತಾ ಇರೋದು. ಹಾಗಾಗಿ ಅದನ್ನ ಸ್ವಲ್ಪ ಕಡಿವಾಣ ಹಾಕ್ಬೇಕು ಸರ್. ನೈಜ ಛಾಯಾಚಿತ್ರಣಗಳು ತುಂಬಾ ಬೆಲೆ ಕೊಡೋದು ತುಂಬಾ ಒಳ್ಳೇದು ಸರ್.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ಅದ್ಭುತ ಛಾಯಾಗ್ರಾಹಕರು ಹಾಗೂ ಮಾನವ ವನ್ಯಜೀವಿ ಸಂಘರ್ಷದ ಸತ್ಯ ಚಿತ್ರಣಕಾರರ ವೃತ್ತಿ ಸಂತೃಪ್ತಿಯ ಕುರಿತು ವೃತ್ತಿಪರ ಛಾಯಾಗ್ರಾಹಕರು ಹಾಗೂ ಪ್ರತಿನಿಧಿ ಪತ್ರಿಕೆಯ ವರದಿಗಾರರು ಮತ್ತು ವನ್ಯಜೀವಿ ಛಾಯಾಗ್ರಾಹಕರಾಗಿರುವ ಜಕ್ಕಹಳ್ಳಿ ಗ್ರಾಮದ ಶ್ರೀಯುತ ಮುರಳೀಧರ್ ಜೀರವರ ಜೊತೆಗಿನ ವೃತ್ತಿ ಸಂತೃಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀರ್ಜ ಭಾನುಟ್ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ನೀರ್ಜ ಬಾನೆಟ್ರವರು ಒಬ್ಬ ಭಾರತೀಯ ವಿಮಾನ ಪರ್ಸ್. ಸೆಪ್ಟೆಂಬರ್ 5, 1889 ಪಾಕಿಸ್ತಾನದ ಕಾರಂಜಿಯಲ್ಲಿರುವ ಜಿನ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿಲುಗಡೆ ಮಾಡಿದ ನಂತರ ಅಬು ನಿಡಲ್ ಸಂಘಟನೆಯ 4 ಭಯೋತ್ಪಾದಕರು ಐಜಾಕ್ ಮಾಡಿ ಫ್ಯಾನ್ ಆಫ್ ಫ್ಲೈಟ್ 73 ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರನ್ನ ರಕ್ಷಿಸಿದರು. ಸುಮಾರು 18 ಕಾಲ ನಿಲುಗಡೆ ಅವರು ತುರ್ತು ನಿಗಮದ ಬಾಗಿಲಿನ ತೆರೆದು ನಂತರ ಮತ್ತು ವಿಮಾನದಿಂದ ಪ್ರಯಾಣಿಕರಿಗೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡಲು ಆರಂಭಿಸಿದ ನಂತರ ನೀರಜವನ್ನು ಅಪಹರಣಕಾರರು ಗುಂಡಿಕ್ಕಿ ಕೊಂದರು. ಸ್ವಲ್ಪ ಸಮಯದ ನಂತರ ಪಾಕಿಸ್ತಾನದ ವಿಶೇಷ ಸೇವಾ ಗುಂಪು ವಿಮಾನದ ಮೇಲೆ ದಾಳಿ ಮಾಡಿ ಎಲ್ಲ ಅಪಹರಣಕಾರರನ್ನ ಸೆರೆ ಹಿಡಿಯಿತು. ಮರಣ ನಂತರ ಬಾನೆಟ್ ಮೊದಲ ಮಹಿಳಾ ಪುರಸ್ಕೃತರಾದರು ಮತ್ತು 2003 ಭಾರತದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರದ ಅತ್ಯಂತ ಕಿರಿಯ ಪುರಸ್ಕೃತರಾದರು. ಅವರು ಯುನೈಟೆಡ್ ಸ್ಟೇಟ್ನಿಂದ ಹಲವಾರು ಪ್ರಶಸ್ತಿ ಪುರಸ್ಕೃತಗಳ ಜೊತೆಗೆ ಪಾಕಿಸ್ತಾನದ 4 ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ತಮ್ಟಿ ಪಾಕಿಸ್ತಾನ ಪ್ರಶಸ್ತಿಯನ್ನು ಸಹ ಪಡೆದರು. ಆಕೆಯ ಜೀವನ ಮತ್ತು ಮಾನವೀಯ ಕ್ರಮಗಳು 2016 ಭಾರತೀಯ ಹಿಂದಿ ಭಾಷೆಯ ಜೀವನ ಚರಿತ್ರೆಯ ಚಲನಚಿತ್ರ ನಿರ್ಜಾವನ್ನು ರಾಮ್ ಮಾಧ್ವನಿ ನಿರ್ದೇಶಿಸಿ ಮತ್ತು ನಟಿ ಸೋನಂ ಕಪೂರ್ ರವರು ನಟಿಸಲು ಸ್ಫೂರ್ತಿ ನೀಡಿತು. ನಿರ್ಜಾ ಭಾನುಟ್ರವರು ಸೆಪ್ಟೆಂಬರ್ 7, 1963 ಭಾರತದ ಚಂಡೀಗಢದಲ್ಲಿ ಭಾನುಟ್ ಕುಲದ ಪಂಜಾಬಿ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರು ಬಾಂಬೆ ಮೂಲದ ಪತ್ರಕರ್ತ ಹರೀಶ್ ಭಾನುಟ್ ಮತ್ತು ರಮಾ ಭಾನುಟ್ ರವರ ಪುತ್ರಿ. ಆಕೆಗೆ ಅಖಿಲ ಮತ್ತು ಅನೀಶ್ ಭಾನುಟ್ ಎಂಬ ಇಬ್ಬರು ಸಹೋದರರಿದ್ದರು. ಅವರು ಚಂಡೀಗಢದ ಸೇಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ತನ್ನ ಆರಂಭಿಕ ಶಾಲಾ ಶಿಕ್ಷಣವನ್ನು ಪಡೆದರು. ಕುಟುಂಬವು ಬಾಂಬೆಗೆ ಸ್ಥಳಾಂತರಗೊಂಡಾಗ ಅವರು ಬಾಂಬೆ ಸ್ಕಾಟಿಷ್ ಶಾಲೆಯಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರೆಸಿದರು. ನಂತರ ಬಾಂಬೆಯ ಸೆಂಟ್ ಸೇವಿಯರ್ಸ್ ಕಾಲೇಜಿನಲ್ಲಿ ಪದವಿ ಪಡೆದರು. ಆಕೆಯ ಮಾಡೆಲಿಂಗ್ ವೃತ್ತಿ ಜೀವನವನ್ನು ಆರಂಭಿಸಿದರು. ಮಾಡೆಲಿಂಗ್ ಹುದ್ದೆಗಾಗಿ ಅವಳು ಮೊದಲು ಗುರುತಿಸಲ್ಪಟ್ಟ ಬಾಂಬೆಯಲ್ಲಿ ಅವರು ನಟ ರಾಜೇಶ್ ಖನ್ನಾರವರ

ದೊಡ್ಡ ಅಭಿಮಾನಿಯಾಗಿದ್ದು ಮತ್ತು ಅವರ ಜೀವನದುದ್ದಕ್ಕೂ ಅವರ ಚಲನಚಿತ್ರಗಳ ಉಲ್ಲೇಖಿಸುತ್ತಿದ್ದರು. ಬಾನೋಟ್ ರವರ ಸಹೋದರ ಅನೀಶ್ ಅವರು 2005 ವಾಷಿಂಗ್ಟನ್ ಡಿಸಿಗೆ ಹೋದರು. ಕೊಲಂಬಿಯಾ ಜಿಲ್ಲೆಯಲ್ಲಿ ಯುನೈಟೆಡ್ ಸ್ಟೇಟ್ ಅಟಾರ್ನಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ವಾರ್ಷಿಕ ಅಪರಾಧ ಹಕ್ಕುಗಳ ವಾರದ ಅಂಗವಾಗಿ ಅವರಿಗೆ ಮರಣೋತ್ತರವಾಗಿ ನೀಡಲಾದ ಅಪರಾಧಿಗಳಿಗಾಗಿ ಪ್ರಶಸ್ತಿ ಸ್ವೀಕರಿಸಲು ಹೋದರು. 2006 ಅವಳು ಮತ್ತು ಇತರೆ ಪ್ಯಾನ್ ಆಮ್ ಫ್ಲೈಟ್ನ 73 ಫ್ಲೈಟ್ ಅಟೆಂಡ್ಗಳನ್ನು ಮತ್ತು ಪಾಕಿಸ್ತಾನಕ್ಕೆ ಪ್ಯಾನ್ ಆಮ್ನ ಫ್ಲೈಟ್ ಡೈರೆಕ್ಟರ್ ಆಗಿ ಯುನೈಟೆಡ್ ಸ್ಟೇಟ್ನ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ನಿಂದ ವಿಶೇಷ ಧೈರ್ಯ ಪ್ರಶಸ್ತಿಯನ್ನು ನೀಡಲಾಯಿತು. ಅವಳ ಗೌರವಾರ್ಥವಾಗಿ ಆಸ್ಟ್ರೇಲಿಯಾ ಶಾಲೆಯ ಬಾನೋಟ್ ಹೌಸ್ ಅನ್ನು ಹೆಸರಿಸಲಾಯಿತು. ಜುಲೈ 2, 2016 ಇಂಗ್ಲೆಂಡ್ನ ಲಂಡನ್ನಲ್ಲಿರುವ ಯುಕೆ ಸಂಸತ್ತಿನ ಹೌಸ್ ಆಫ್ ಕಾಮನ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಭಾರತ ಗೌರವ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಯಿತು. 30 ಮೇ 2018 ಪಂಜಾಬ್ ವಿಶ್ವವಿದ್ಯಾನಿಲಯವು ಚಂಡೀಗಢದ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ನೀರಜ ಬಾನೋಟ್ ಹಾಸ್ಟೆಲ್ ನಿಲಯವನ್ನು ಉದ್ಘಾಟಿಸಿತು. ಹಾಸ್ಟೆಲ್ 350 ಹೆಚ್ಚು ವಿದ್ಯಾರ್ಥಿನಿಯರಿಗೆ ವಸತಿ ಸೌಕರ್ಯಗಳನ್ನು ಒದಗಿಸುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ಈದಿಂದ ವಿಶೇಷ ಕಾರ್ಯಕ್ರಮದಲ್ಲಿ ನಿರ್ಜಾ ಭಾನುಟ್ ರವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈದಿಂದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ರುಕ್ಮಿಣಿ ಎಚ್ ಹಾಗೂ ಶಿವರಾಜ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ದೇವರು ಇವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/9/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗ ಟಿ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು ಮಧ್ಯಾಹ್ನ 2 ರಿಂದ ಸಂಜೆ 5 ರವರೆಗೆ ಲಭ್ಯವಿರುತ್ತಾರೆ. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 19 ರೂಪಾಯಿ, ಸೌತೆಕಾಯಿ 19 ರೂಪಾಯಿ, ಎಂಸಿ 15 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 12 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 14 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಆಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 18 ರೂಪಾಯಿ. ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಕುಣಿಯುವ ಕಪ್ಪೆ ಹೇಗೆ ಕುಣಿಯುತ್ತದೆ ನಿಮಗೆ ಗೊತ್ತಾ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿನ್ನದ ಫನ್ನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ

0: ಪಡೆಯುತ್ತದೆ. ನಿಮಗೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಈ ಕುಣಿಯುವ ಕಪೆಯ ವೈಜ್ಞಾನಿಕ ಹೆಸರು ಮೈಕ್ರಿಕಲಸ್. ಇದನ್ನು ಸಾಮಾನ್ಯವಾಗಿ ಕೊಟ್ಟಿಗರ್ ಡ್ಯಾನ್ಸಿಂಗ್ ಫ್ರಾಗ್ ಅಥವಾ ಕೊಟ್ಟಿಗರ್ ಟೂರೆಂಟ್ ಕಪ್ಪೆ ಎಂದು ಕರೆಯಲಾಗುತ್ತದೆ. ಇದು ಮೆಕ್ಸಿ ಕ್ಲಾಸಿಡೇರ್ ಕುಟುಂಬಕ್ಕೆ ಸೇರಿದ ಪ್ರಭೇದವಾಗಿದೆ. ಈ ಕುಣಿಯುವ ಕಪ್ಪೆಗಳನ್ನು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಅತಿ ಹೆಚ್ಚು ಕಾಣಬಹುದು. ಗಂಡು ಮೈಕ್ರಿಕಲಸ್ ಕಪ್ಪೆಗಳು 2.2-2.4 ಸೆಂಟಿಮೀಟರ್ ಮತ್ತು ಹೆಣ್ಣು 2.8-3.3 ಸೆಂಟಿಮೀಟರ್ ಉದ್ದ ಬೆಳೆಯುತ್ತವೆ. ಇವುಗಳ ದೇಹದ ಬಣ್ಣ ಬೂದು, ಹಳದಿ ಮತ್ತು ಮಣ್ಣಿನ ಬಣ್ಣದ ತರಹವಿದ್ದು, ಇವುಗಳ ಹಿಂದಿನ ಕಾಲುಗಳ ಮೇಲೆ ಗಾಢ ಬಣ್ಣದ ಪಟ್ಟೆಗಳಿರುತ್ತವೆ. ಇವು ಸಣ್ಣ ಸಣ್ಣ ಜೀವಿಗಳಾದ ಜೀರುಂಡೆಗಳನ್ನು, ಜೇಡಗಳನ್ನು, ಹಸಿರು ಎರೆಹುಳುಗಳನ್ನು ಹಾಗೂ ವಿವಿಧ ಬಗೆಯ ಕೀಟಗಳನ್ನು ತಿನ್ನುತ್ತವೆ. ಇಲ್ಲಿ ಒಂದು ಗಂಡು ಕಪ್ಪೆಯು ತನ್ನ ಜಾಗವನ್ನು ಗುರುತಿಸಿ ಆ ಜಾಗದಲ್ಲಿ ಮತ್ತೊಂದು ಗಂಡು ಕಪ್ಪೆ ಬರದಂತೆ ವಿವಿಧ ರೀತಿಯ ಶಿಳ್ಳೆ ತರಹ ಧ್ವನಿಗಳನ್ನು ಮಾಡಿ ಬೇರೆ ಗಂಡುಗಳಿಗೆ ಇದು ನನ್ನ ಜಾಗ, ಇಲ್ಲಿ ನೀವು ಬರಬಾರದು ಎಂದು ಸೂಚನೆ ನೀಡುತ್ತದೆ. ಅಪ್ಪಿತಪ್ಪಿಯು ಇನ್ನೊಂದು ಗಂಡು ಕಪ್ಪೆಯೋ ಅದರ ಜಾಗದಲ್ಲಿ ಹೋದರೆ ಅದನ್ನು ತನ್ನ ಕಾಲಿನಿಂದ ಒದ್ದಿ ಓಡಿಸುತ್ತದೆ. ಒಳೆಗಳ ಬಳಿ ಕಂಡುಬರುವ ಈ ಕುಣಿಯುವ ಕಪ್ಪೆಗಳು ಸಂಗಾತಿಯನ್ನು ಆಕರ್ಷಿಸಲು ವಿಶಿಷ್ಟವಾಗಿ ಕುಣಿದು ಪ್ರದರ್ಶನವನ್ನು ಮಾಡುತ್ತವೆ. ಈ ಗಂಡು ಕಪ್ಪೆಗಳು ತಮ್ಮ ಹೆಂಗಾಲುಗಳನ್ನು ವಿಸ್ತರಿಸುತ್ತಾ ಮತ್ತು ಕಾಲ್ಬೆರಳುಗಳ ನಡುವೆ ಇರುವ ತೆಳುವಾದ ಚರ್ಮವನ್ನು ಅಗಲಿಸಿ ಗಾಳಿಯಲ್ಲಿ ಅಲುಗಾಡಿಸಿ ಕುಣಿಯುತ್ತವೆ. ಇವು ಕಾಲನೆತ್ತಿ ಕುಣಿಯುವುದರಿಂದ ಈ ಜಾತಿಯ ಕಪ್ಪೆಗಳಿಗೆ ಕುಣಿಯುವ ಕಪ್ಪೆ ಎಂದು ಹೆಸರು ಬಂದಿದೆ. ಹೆಣ್ಣು ಕಪ್ಪೆ ಆಕರ್ಷಣೆಗೆ ಒಳಗಾದ ಮೇಲೆ ಗಂಡು ಅದರ ಬೆನ್ನಿನಲ್ಲಿ ಏರಿ ಕುಳಿತುಕೊಳ್ಳುತ್ತದೆ. ಆಗ ಹೆಣ್ಣು ಗಂಡು ಕಪ್ಪೆಯನ್ನ ತನ್ನ ಬೆನ್ನ ಮೇಲೆ ಹತ್ತಿಸಿಕೊಂಡು ನೀರು ಹರಿಯುವ ಜಾಗದಲ್ಲಿ ಒಂದು ತೆಗ್ಗನ್ನ ತೋಡಿ ಅದರಲ್ಲಿ ಮೊಟ್ಟೆಯನ್ನ ಇಡುತ್ತವೆ. ಅದೇ ಸಮಯದಲ್ಲಿ ಗಂಡು ತನ್ನ ವೀರ್ಯವನ್ನು ಮೊಟ್ಟೆಗಳ ಮೇಲೆ ಬಿಡುಗಡೆ ಮಾಡುತ್ತವೆ. ಮೊಟ್ಟೆಗಳು ಫಲವತ್ತತೆಯನ್ನು ಹೊಂದಿ ಸ್ವಲ್ಪ ದಿನಗಳ ನಂತರ ಮರಿಗಳಲ್ಲಿ ಹೊರಬರುತ್ತವೆ. ಇವುಗಳ ಜೀವಿತ ಅವಧಿ 10-15 ವರ್ಷ. ಈ ಕಪ್ಪೆಗಳು ಕಾಡುಗಳಲ್ಲಿ ವೇಗವಾಗಿ ಹರಿಯುವ ಹೊಳೆಗಳಲ್ಲಿ ಜೌಗು ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಆವಾಸ ಸ್ಥಾನದ ನಷ್ಟದಿಂದ ಈ ಜಾತಿಯ ಕಪ್ಪೆಗಳು ಬೆದರಿಕೆಗೆ ಒಳಗಾಗುತ್ತವೆ. ಸೊಳ್ಳೆ ಮೀನುಗಳು, ಭೂಬಳಕೆಯ ಬದಲಾವಣೆ, ತಾಪಮಾನ ಮತ್ತು ತೇವಾಂಶದಲ್ಲಿನ ವ್ಯತ್ಯಾಸ, ಪ್ರವಾಹ ಮತ್ತು ಹೆಚ್ಚುವರಿ ಮಳೆ, ಸಾಂಕ್ರಾಮಿಕ ರೋಗಗಳು, ನೀರಿನ ಮಾಲಿನ್ಯ, ಬೆಳಕಿನ ಮಾಲಿನ್ಯ ಮತ್ತು ಅಣೆಕಟ್ಟಿನಂತಹ ಮೂಲಸೌಕರ್ಯ ಯೋಜನೆಗಳಂತಹ ಆಕ್ರಮಣಕಾರಿ ಪ್ರಭೇದಗಳಿಂದಲೂ ಇವು ಬೆದರಿಕೆಯಲ್ಲಿವೆ. ಹಾಗಾದರೆ ಇವ ಸಂರಕ್ಷಣಾ ಸ್ಥಿತಿಯನ್ನು ನೋಡುವುದಾದರೆ ಮೌಲ್ಯಮಾಪನ ಮಾಡಿದಾಗ ಈ ಕುಣಿಯುವ ಕಪ್ಪೆ ಕುಲಕ್ಕೆ ಸೇರಿದ 24 ಜಾತಿಯ ಕಪ್ಪೆಗಳಲ್ಲಿ 2 ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿವೆ ಮತ್ತು 15 ಅಳಿವಿನಂಚಿನಲ್ಲಿವೆ ಎಂದು ಕಂಡುಬಂದಿವೆ. ಆಹಾರ ಸರಪಳಿಯಲ್ಲಿ ಕಪ್ಪೆಗಳು ಮೌಲ್ಯಯುತವಾಗಿವೆ ಮತ್ತು ಪರಿಸರ ಸೇವೆಗಳನ್ನು ಸಹ ಒದಗಿಸುತ್ತವೆ. ಇವುಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ಮನುಷ್ಯರಾದ ನಾವು ರಕ್ಷಿಸಬೇಕಿದೆ. ಆದರೆ ಜಾಗತಿಕವಾಗಿ ಇವುಗಳ ಸಂಖ್ಯೆ ಕ್ಷೀಣಿಸುತ್ತದೆ. ಉಭಯ ಪ್ರಾಣಿಗಳಲ್ಲಿ 41%ಕ್ಕಿಂತ ಹೆಚ್ಚು ಜಾತಿಗಳು ಅಳಿವಿನಂಚಿನಲ್ಲಿವೆ ಎಂದು ಇತ್ತೀಚಿನ ಮೌಲ್ಯಮಾಪನವು ತಿಳಿಸಿದೆ. ಭಾರತದಲ್ಲಿ ಒಟ್ಟು 426 ಪ್ರಭೇದಗಳು, 139 ಅಂತಾರಾಷ್ಟ್ರೀಯ ಒಕ್ಕೂಟದಲ್ಲಿ ವಿಮರ್ಶಾತ್ಮಕವಾಗಿ ಅಳಿವಿನಂಚಿನಲ್ಲಿರುವ ಅಥವಾ ಇಲ್ಲದಿರುವ ದುರ್ಬಲ ಎಂದು ವರ್ಗೀಕರಿಸಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ 64 ಜಾತಿಯ ಉಭಯಚರಗಳು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಪಟ್ಟಿಯಲ್ಲಿವೆ. ಕೇಳುಗರೇ, ಕೇಳಿದ್ರಲ್ಲಿಸುತ್ತ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕುಣಿಯುವ ಕಪ್ಪೆ ಹೇಗೆ ಕುಣಿಯುತ್ತದೆ ನಿಮಗೆ ಗೊತ್ತಾ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಹೇಳ್ತಾ ರೀ, ಚಿನ್ನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ಕುಣಿಯುವ

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮ

0: ಸಂತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 12ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ವ್ಯರ್ಥವಾಗಿ ಆಸೆ ಪಡುವವರು, ವ್ಯರ್ಥ ಕೆಲಸವನ್ನು ಮಾಡುವವರು, ವ್ಯರ್ಥ ಜ್ಞಾನದ ಮೂಢ ಜನರು ಮೋಹಾಸಕ್ತಿಯಲ್ಲಿ ಕೆಡಹುವ ರಾಕ್ಷಸಿ ಆಸುರಿ ಪ್ರಕೃತಿಯ ಆಶ್ರಯವನ್ನು ಹೊಂದುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕವನ್ನು ನಾವು ಸವಿಸ್ತಾರವಾಗಿ ಅರ್ಥೈಸ್ಕೊಳ್ಳೇಬೇಕು ಮತ್ತು ಅದರ ಅವಶ್ಯಕತೆಯೂ ಕೂಡ ಅಷ್ಟೇ ಇದೆ. ಅಂದರೆ ರಾಕ್ಷಸಿ ಮತ್ತು ಆಸುರಿ ಸ್ವಭಾವದ ಜನ ರಜಸ್ಸು ಮತ್ತು ತಮೋ ಗುಣಗಳನ್ನು ಆಶ್ರಯಿಸಿರುತ್ತಾರೆ. ಅವರ ಬದುಕು ಹೇಗೆ ಎಂಬುದನ್ನು ಶ್ರೀಕೃಷ್ಣ ಇಲ್ಲಿ ವಿವರಿಸ್ತಾ ಇದ್ದಾನೆ. ಅವರ ಆಸೆ ವ್ಯರ್ಥ. ಅವರಿಗೆ ತಾತ್ಕಾಲಿಕ ಇಂದ್ರಿಯ ಸುಖ ಒಂದೇ ಸತ್ಯ. ಧರ್ಮ, ಕರ್ಮ, ದೇವರು ಮುಂತಾದವುಗಳೆಲ್ಲ ಅವರ ಬಾಳಿಗೆ ಅನಾವಶ್ಯಕ. ಅವರದು ತಾತ್ಕಾಲಿಕ ದೃಷ್ಟಿ, ಸ್ಥೂಲವನ್ನು ಮಾತ್ರ ತಿಳಿದುಕೊಳ್ಳಬಲ್ಲಂಥದ್ದು. ಇಂದ್ರಿಯ ಮುಷ್ಟಿಗೆ ಸಿಲುಕಿದರೆ ಮಾತ್ರ ಇದು ಸಾಧ್ಯ, ಇಲ್ಲದೇ ಇದ್ದರೆ ಅದು ಸತ್ಯವಲ್ಲ. ಇಂತಹವರು ಆಸೆ ಪಡುವುದೆಲ್ಲ ಈ ಪ್ರಪಂಚದಲ್ಲಿ ಸುಖವಾಗಿರಬೇಕೆಂಬುದಕ್ಕೆ. ಅದಕ್ಕಾಗಿ ಪುಷ್ಟವಾದ ದೇಹ ಇಂದ್ರಿಯಗಳ ಮೂಲಕ ಅನುಭವಿಸುವುದಕ್ಕೆ ಬೇಕಾದಷ್ಟು ವಿಷಯ ವಸ್ತುಗಳು ಇರಬೇಕು. ತನ್ನ ಸುಖವೊಂದೇ ಮುಖ್ಯ. ಅನಂತರದ ಜೀವನದಲ್ಲಿ ಮತ್ತು ಕರ್ಮದಲ್ಲಿ ನಂಬಿಕೆಯಿಲ್ಲ. ಅವನು ಯಾವ ರೀತಿಯಿಂದಲಾದರೂ ಕೂಡ ಇಂದ್ರಿಯ ಚಪಲವನ್ನು ತೀರಿಸಿಕೊಳ್ಳಲು ಯತ್ನಿಸುತ್ತಾನೆ. ಹಾಗಾಗಿ ಅವನ ಕರ್ಮ ವ್ಯರ್ಥವಾಗುವಂಥದ್ದು. ಸ್ವಾರ್ಥ ಸಾಧನೆಗೆ ಅವನು ಇನ್ನೊಬ್ಬನಿಗೆ ಕಿರುಕುಳ ಕೊಡಲೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಇನ್ನೊಬ್ಬರ ಗೋಳಿನ ಮೇಲೆ, ಮತ್ತೊಬ್ಬರ ಸಂಕಟದ ಮೇಲೆ ತನ್ನ ಸೌಖ್ಯದ ಮನೆಯನ್ನ ಕಟ್ಟುತ್ತಾನೆ. ತನಗೆ ಪ್ರಿಯವಾಗಿರುವುದನ್ನೆಲ್ಲ ಗಳಿಸಲು ಯತ್ನಿಸುತ್ತಾನೆ. ಕೆಲವನ್ನ ಸಂಪಾದಿಸಿಯೂ ಇರುತ್ತಾನೆ. ಆದರೆ ಈ ಕರ್ಮಗಳೆಲ್ಲ ವ್ಯರ್ಥವಾಗುತ್ತವೆ. ಇವನಿಗೆ ಸುಕ್ಕುವ ಚೂರು ಪಾರು ಸುಖದ ಜೊತೆಗೆ ದುಃಖವೂ ಸಿಕ್ಕುತ್ತದೆ. ಈ ಜೀವನದಲ್ಲಿ ನಾವು ಕರ್ಮ ನಿಯಮಗಳನ್ನು ಒಪ್ಪಿಕೊಳ್ಳದೇ ಇದ್ದರೂ ಕೂಡ ಅದು ನಮ್ಮ ಮೇಲೆ ತನ್ನ ಶಕ್ತಿಯನ್ನು ಬೀರಿಯೇ ಬೀರುತ್ತದೆ. ನಾವು ಭೂಮಿಯ ಈ ಆಕರ್ಷಣ ಸಿದ್ಧಾಂತವನ್ನು ಒಪ್ಪದೇ ಇರಬಹುದು. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಅಂತೇಳೇನು ಹೇಳ್ತಾರಲ್ಲ, ಅದು ಆ ಗ್ರಾವಿಟೇಷನಲ್ ಫೋರ್ಸ್ ನಾವು ಇಲ್ಲ ಅಂತ ಹೇಳಿ ಹೇಳಬಹುದು. ಆದರೆ ಆ ಗ್ರಾವಿಟೇಷನಲ್ ಫೋರ್ಸು ಅಥವಾ ಆಕರ್ಷಣ ಸಿದ್ಧಾಂತ ಅನ್ನೋವಂಥದ್ದು, ಅಥವಾ ನಾನು ಭೂಮಿ ಮೇಲೆ ಏನೇ ಎಸೆದ್ರೂ ಅದು ಕೆಳಗಡೆ ಬೀಳುವುದಕ್ಕೆ ಭೂಮಿಯಲ್ಲಿ ಒಂದು ಅಯಸ್ಕಾಂತೀಯ ಶಕ್ತಿ ಇಲ್ಲ ಅಂತ ನಾನು ಅದನ್ನು ಒಪ್ಪದೇ ಇರಬಹುದು. ಆದರೆ ಹಾಗಂದ ಮಾತ್ರಕ್ಕೆ ಆಕರ್ಷಣ ಸಿದ್ಧಾಂತ ನಮ್ಮನ್ನು ಸೆಳೆಯೋದಿಲ್ವೇ? ನಾವು ಗ್ರಾವಿಟೇಷನಲ್ ಫೋರ್ಸ್ ಎಲ್ಲ ಸುಳ್ಳು ಅಂತ ಹೇಳಿದ ಕೂಡಲೇ ಭೂಮಿಗೆ ಯಾವುದೇ ಗ್ರಾವಿಟೇಷನಲ್ ಫೋರ್ಸ್ ಇರೋದಿಲ್ವೇ? ಹಾಗೆ ಬೆಂಕಿ ಸುಡುವುದು ಎಂಬುದನ್ನು ನಾವು ನಂಬದೇ ಇದ್ದರೂ ಕೂಡ ಅದು ನಮ್ಮನ್ನು ಸುಡುವುದು ಬಿಡುವುದಿಲ್ಲ.

ಅದರಂತೆಯೇ ಮನುಷ್ಯ ಕೇವಲ ತನ್ನ ಸುಖ ಸಾಧನೆಯೊಂದನ್ನೇ ಉದ್ದೇಶವಾಗಿಟ್ಟುಕೊಂಡು ಕರ್ಮ ಮಾಡಿದರೆ ಅದರಿಂದ ಇತರರಿಗಾದ ಅನ್ಯಾಯ ಮತ್ತು ಗೋಳು ಇವುಗಳೆಲ್ಲ ತನ್ನ ಜೀವನವನ್ನ ಬೇಡವೆಂದರೂ ಕೂಡ ದಾಳಿ ಇಡುತ್ತದೆ. ನಮ್ಮ ಬಾಳಿನ ಹಾಲಿಗೆ ಹುಳಿ ಇಂಡುವಂಥದ್ದು ಇದು. ನಮ್ಮ ಸ್ವಾರ್ಥ ಸಾಧಿಸಿಕೊಳ್ಳಬೇಕಾದರೂ ಕೂಡ ಇನ್ನೊಬ್ಬರ ಸ್ವಾರ್ಥಕ್ಕೆ ಅವಕಾಶ ಕೊಟ್ಟರೆ ತಾನೇ ಸಾಧ್ಯ. ಆಗ ಸ್ವಾರ್ಥ ಎನ್ನುವಂಥದ್ದು ವಿಸ್ತಾರವಾಗುತ್ತೆ. ಆದರೆ ಆಸುರಿ ಪ್ರವೃತ್ತಿಯ ಜನ ಅದರ ಬಡ ಪೆಟ್ಟಿಗೆ ಇದನ್ನ ಒಪ್ಪೋದಿಲ್ಲ. ಅವರಿಗೆ ಬೇಕಾಗಿರುವುದು ಕೇವಲ ತಾತ್ಕಾಲಿಕ ಪರಿಣಾಮಗಳು ಅಷ್ಟೇ, ದೀರ್ಘಕಾಲದ ಪರಿಣಾಮಗಳಲ್ಲ. ಹಾಗಾಗಿ ಅವರ ಜ್ಞಾನ ವ್ಯರ್ಥ. ಇಂದ್ರಿಯಾತೀತವಾಗಿರುವುದನ್ನ ಮತ್ತು ಸೂಕ್ಷ್ಮವಾಗಿರುವುದನ್ನ ಆನಂತರ ಆಗುವುದನ್ನ ಅವರು ತಿಳಿದುಕೊಳ್ಳಲಾರರು. ಅವರ ಜ್ಞಾನ ಇನ್ನೂ ವಿಕಾಸವಾಗಬೇಕಾಗಿದೆ. ಬುದ್ಧಿ ಮೊನಚಾದ್ರೆ ಮಾತ್ರ, ಪರಿಶುದ್ಧವಾದ್ರೆ ಮಾತ್ರ ಅದು ಸೂಕ್ಷ್ಮ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲದು. ಕೇವಲ ಇಂದ್ರಿಯ ಸುಖವೇ ಸಾರ ಸರ್ವಸ್ವ ಎಂದು ಭಾವಿಸುವವನ ಚಿತ್ತ ಹೇಗೆ ಶುದ್ಧವಾಗಿರಬಲ್ಲದು? ಯಾವಾಗಲೂ ಸ್ವಾರ್ಥ ಸುಖವನ್ನ ಬೇಟೆ ಆಡುವುದರಲ್ಲಿ ನಿರತನಾದವನು ಮನಸ್ಸನ್ನು ಹೇಗೆ ಗಹನವಾದ ವಸ್ತುಗಳ ಮೇಲೆ ಕೇಂದ್ರೀಕರಿಸಬಲ್ಲನು? ಇವನಿಗೆ ಸಿಕ್ಕುವ ಜ್ಞಾನವೆಲ್ಲ ಕೇವಲ ತೋರಿಕೆಯದು, ಬರೀ ಜೊಳ್ಳು. ಇವನು ಮೋಹದ ಬಲೆಯಲ್ಲಿ ಬಿದ್ದವನು. ಮೀನು ಗಾಳದ ಕೊನೆಯಲ್ಲಿ ಕಾಣುವ ಹುಳು ಎಂದೇ ಒಂದೇ ಸತ್ಯವೆಂದು ಭ್ರಮಿಸಿ ಅದರೆಡೆಗೆ ಧಾವಿಸಿ ಅದನ್ನು ತಿನ್ನುವಂಥವನು. ಕೊನೆಗೆ ತನ್ನ ಪ್ರಾಣವನ್ನೇ ಅದಕ್ಕೆ ಬಲಿ ಕೊಡುವಂಥವನು. ಅದರಂತೆಯೇ ಅವಿವೇಕಿ ತನ್ನ ಇಂದ್ರಿಯಗಳಿಗೆ ತಾತ್ಕಾಲಿಕವಾಗಿ ತೃಪ್ತಿ ಕೊಡುವಂಥ ವೇದನೆಗಳಿಗೆ ಬಲಿಯಾಗಿ ಅದನ್ನು ಪಡೆದು ಅನುಭವಿಸುತ್ತಾನೆ. ಅನಂತರ ಆ ಅನುಭವಕ್ಕೆ ದಾಸನಾಗುತ್ತಾನೆ. ಅದಕ್ಕಾಗಿ ಏನನ್ನು ಬೇಕಾದರೂ ಮಾಡಲು ಸಿದ್ಧನಾಗಿರ್ತಾನೆ. ಅದೇ ಈ ರಾಕ್ಷಸಿ ಅಥವಾ ಆಸುರಿ ಪ್ರಕೃತಿಯ ಒಂದು ಸ್ವರೂಪ. ಹಾಗಾಗಿ ನಾನಾ ರೀತಿಯ ಆಸೆಗಳಿಂದ ಮೋಹಿತರಾಗಿ ವಿಚಾರ ಶಕ್ತಿಯನ್ನು ಕಳೆದುಕೊಂಡು ಜೀವನದಲ್ಲಿ ಸಂಪೂರ್ಣ ಗೊಂದಲದ ಪರಿಸ್ಥಿತಿಗೆ ಸಿಕ್ಕಿಹಾಕಿಕೊಳ್ಳುವಂಥವರೇ ಹೆಚ್ಚು ಜನ. ಅಂಥವರು ತಾವು ಮಾಡುವ ಕರ್ಮಗಳಲ್ಲಿಯೂ ದ್ರೋಹ ಚಿಂತನೆಯನ್ನೇ ಮಾಡುತ್ತಾ ತಮಗೂ ಶಾಂತಿಯಿಲ್ಲ, ಪರರಿಗೂ ಶಾಂತಿಯಿಲ್ಲ ಎನ್ನುವ ರೀತಿಯಲ್ಲಿ ಬಾಳ್ತಾರೆ. ಅಂಥವರನ್ನ ಇಲ್ಲಿ ರಾಕ್ಷಸರು ಅಂಥೇಳಿ ಕರೆದಿರುವಂಥದ್ದು. ಇಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ.

ಹಾಗಾಗಿ ಜಲ ಒಂದು ಬರಡಾಗಿರುವಂತಹ ಬಾವಿಯಲ್ಲಿ ನೀರಿರೋದಿಲ್ಲ. ಆದರೆ ನಿಜಕ್ಕೂ ನೀರು ಬರಬೇಕು ಅಂತಂದರೆ ಬಾವಿಯನ್ನು ಮೊದಲು ತೋಡಬೇಕು. ಪಯಣ ಸಾಗದೆ ಹೋದರೆ ನಾವೇ ಏರೋದಾದರೂ ಹೇಗೆ? ಹಾಗಾಗಿ ಈ ರಾಕ್ಷಸಿ ಪ್ರವೃತ್ತಿಯಿಂದ ಆಸುರಿ ಪ್ರವೃತ್ತಿಯಿಂದ ಆವೃತರಾಗಿರುವಂಥವರು ಇಂದ್ರಿಯದ ಒಂದು ಶಕ್ತಿಗಳಿಗೆ ವೇದನೆಗಳಿಗೆ ಬಲಿಯಾಗಿ ಕುಳಿತುಕೊಂಡಿರುವಂಥವ್ರು. ಅವರಿವೆಲ್ಲದರಿಂದ ಮೇಲೇರಿ ಉನ್ಮತ್ತ ಸ್ಥಿತಿಗೆ, ಸಾತ್ವಿಕ ಒಂದು ಮನಸ್ಥಿತಿಗೆ ಬರಬೇಕು ಅಂತಂದರೆ ಇಡು ಮೊದಲ ಹೆಜ್ಜೆ ನೀ ಮುದ್ದುರಾಮ ಅಂತ ಹೇಳಿ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಹಾಗಾಗಿ ಆ ಬುದ್ಧುರಾಮನ ಮತ್ತು ಕೃಷ್ಣನ ಮಾತನ್ನು ಸದಾ ಸವಿತಾ ಇದ್ದರೆ ನಾವು ಕೂಡ ಒಂದು ಸಾತ್ವಿಕದ ಬದುಕನ್ನು ನಡೆಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇರುತ್ತೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮ. ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ
1: 9.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
0: ನಾನು ನಿಮ್ಮ ಬಾನುಲಿ ಗೆಳೆಯ ಲಿಂಗರಾಜು. ಕೆಳಗೆ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ದಾಳಿಗೆ ಒಳಗಾದ ಛಾಯಾಗ್ರಾಹಕರ ಜೊತೆಗಿನ ಅನುಭವ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ. ಜನಧ್ವನಿ ವೀಕ್ಷಕರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕರಿಸಿ, ಇವತ್ತಿನ ದಿನ ಈ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ನನ್ನನ್ನು ಇಲ್ಲಿ ಕರೆದಿದ್ದೀರಿ. ನಿಮ್ಮ ಜೊತೆ ನನ್ನ ಒಂದು ಒಡನಾಟನ ಹಂಚಿಕೊಳ್ಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ.
0: ಬಹಳ ಸಂತೋಷ ಆಗ್ತದೆ ಸರ್, ಇವತ್ತು ತಮ್ಮ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ. ಯಾಕಂದರೆ ತಾವು ಸಾಕಷ್ಟು ಅನುಭವವನ್ನು ಈ ಒಂದು ವನ್ಯಜೀವಿ ಛಾಯಾಗ್ರಾಹಕದಲ್ಲಿ ಪಡೆದಿದ್ದೀರಾ, ಜೊತೆಗೆ ಸಾಕಷ್ಟು ಅಂದರೆ ತಾವು ಕೂಡ ಈ ಒಂದು ವನ್ಯಜೀವಿಗಳ ಒಂದು ದಾಳಿಗೆ ಕೂಡ ತೊತ್ತಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಸೊ ಈ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ನಿಮ್ಮ ಈ ಒಂದು ವನ್ಯಜೀವಿ ಛಾಯಾಗ್ರಹಣದ ಅನುಭವವನ್ನು ಕುರಿತು ನಮ್ಮ ಕೇಳುಗರಿಗೆ ತಾವು ಪರಿಚಯಿಸ್ಬೋದಾ ಸರ್?
2: ನನ್ನ ಹೆಸರು ರವಿಶಂಕರ್ ಅಂತೇಳಿ. ನನ್ನ ತಂದೆ ಶಿವಯ್ಯ ಮತ್ತು ಗಿರಿಜಾಂಬ ಅವರ ನಾಲ್ಕನೇ ಗಂಡು ಮಗನಲ್ಲಿ ಮೊದಲನೇವನು. ಮೂರು ಹೆಣ್ಣುಮಕ್ಕಳಿಂದ ನಾನು ಹುಟ್ಟಿದೆ, ಅಂದರೆ ಚಿನ್ನದ ಕಳಸ ಅಂತ ಹೇಳ್ತಾರಲ್ಲ, ಹಂಗೆ ನಾನು ನಾಲ್ಕನೇವನಾಗಿ ಹುಟ್ಟಿದೆ. ನಾನಾದ್ಮೇಲೆ ನನ್ನ ತಂಗಿ, ನನ್ನ ತಮ್ಮ, ಒಟ್ಟು 6 ಜನ ನಮ್ಮ ಮಕ್ಕಳು. ನಾನು ಇದೇ ಥರ ಒಂದು ಸ್ವಲ್ಪ ನನಗೆ ಈ ಫೋಟೋಗ್ರಫಿಗಿಂತ ನಾನು ಈ ಕಾಡು ಈ ಮಾದೇಶ್ವರನ ಬೆಟ್ಟಕ್ಕೆ ಕರ್ಕೊಂಡು ಹೋದಾಗ ಮುಂದೆ ಕೂತ್ಕೊಳ್ಳುವಂಥದ್ದು ಈ ಥರ ನಮ್ಮ ದಿನಚರಿನೇ ನನಗೊಂಥರ ಚೆನ್ನಾಗಿತ್ತು. ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದಾಗಲಿ ಅಥವಾ ಇನ್ನಿತರ ಫಾರೆಸ್ಟ್ಗೆಲ್ಲರೂ ಹೋದರೆ ನಾನು ಮುಂದೆ ಕೂತ್ಕೊಳ್ಳುವಂಥದ್ದು ನನ್ನ ಒಂದು ಅಭ್ಯಾಸ. ದಿನ ದಿನ ಹೋಗ್ತಾ ಹೋಗ್ತಾ ನನಗೇನಾಯಿತು, ಟ್ರಕ್ಕಿಂಗು ಮತ್ತು ಸೈಕ್ಲಿಂಗು ಈ ಥರ ಎಲ್ಲ ಮಾಡಬೇಕು, ನಾನು ಮಾಡಬೇಕು ಅಂತ. ಬೇರೆ ಥರ ಕೆಟ್ಟ ಅಭ್ಯಾಸ ನನಗೇನೂ ಇಲ್ಲ. ಹೋಗ್ತಾ ಹೋಗ್ತಾ ಇದನ್ನ ಒಂದು ಸ್ಕೌಟ್ಸ್ಗೆ ಸೇರ್ಕೊಂಡೆ. ಸ್ಕೌಟ್ಸಿಂದ ಒಂದು ಸೈಕ್ಲಿಂಗ್ ಹೋಗೋದು ಇದೆಲ್ಲ ಹೋಗ್ತಾ ಇದೆ, ಟ್ರಕ್ಕಿಂಗ್ ಹೋಗೋದು ಸುಮಾರು ಸಕಲೇಶ್ಪುಟ್ಟು ದೋಣಿಗಲ್ಲಿಂದ ಎಡಕುಮೇರಿಯವರೆಗೆ ಒಂದು 7 ಸಲ ನಾನು ಟ್ರಕ್ಕಿಂಗ್ ಹೋಗಿದ್ದೀನಿ. ಅದು ಯಾವ ಟ್ರಕ್ಕಿಂಗು ಮನೇಲಿ ಹೇಳದೆ ಹೋಗಿರೋಂಥದ್ದು. ಆ ಟ್ರಕ್ಕಿಂಗ್ ರೈಲ್ವೆ ಟ್ರಕ್ ಟ್ರಕ್ಕಿಂಗ್ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ 2 ಸಲ ಸೈಕ್ಲಿಂಗ್ ಮೈಸೂರು ಟು ದಾವಣಗೆರೆ ಕೊಂಡಜ್ಜಿವರೆಗೂ ನಾವು ಸೈಕ್ಲಿಂಗ್ ಮಾಡಿದ್ದೀವಿ. ಸುಮಾರು 11 ಸಲ ಮೈಸೂರು ಟು ಉಡುಪಿ ಸೈಕ್ಲಿಂಗ್ ಮಾಡಿದ್ದೀವಿ ವಯಾ ಮಡಿಕೇರಿ ಮೇಲೆ. ಈ ತರ ಹೋಗ್ತಾ ಹೋಗ್ತಾ ನನ್ನ ಜೀವನ ಒಂಥರ ಈ ಪ್ರಕೃತಿ ಒಳಗೇನೆ ಈ ತರ ನಡ್ಕೊಂಡ್ಬಂತು. ಅಲ್ಲಿ ಒಳಗಡೆ ನಾವೇ ವಿತೌಟ್ ವೆಸಲ್ ಅಡುಗೆ ಮಾಡೋಂಥದ್ದು. ಈ ಸೈಕ್ಲಿಂಗ್ ಹೋದಾಗಲಿ ಟ್ರಕ್ಕಿಂಗ್ ಆಗಲಿ, ಆ ಟ್ರಕ್ಕಿಂಗಲ್ಲಿ ಸಕಲೇಶ್ಪುರ ಬರೋಂಥ ಒಳಗಡೆ ಕಣಿವೆ ಇದರಲ್ಲಿ ನೀರು ಹರಿತದಲ್ಲ ಅಂತ ಭಾಗದಲ್ಲಿ ಕೂತ್ಕೊಂಡು ಸ್ನಾನ ಮಾಡಿಕೊಂಡು ನಾವೇ ಅಡುಗೆ ಮಾಡಿಕೊಂಡು ವಿತೌಟ್ ವೆಸಲ್ ಏನು ಮಾಡ್ಬೋದು, ಬ್ಯಾಂಬೂನಲ್ಲಿ ರೈಸ್ ಮಾಡಿ ತಿನ್ನಂಥದ್ದು ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಮೊದಲಿಂದನೂ ನಾವು ಮಾಡ್ಕೊಂಡು ಬರ್ತಿದ್ದು. ಹೀಗೆ ಸ್ವಲ್ಪ ನಾವು ಬೆಳೀತಾ ಹೋದ್ವಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಒಂದು ಇದರಲ್ಲಿ ನನ್ನ ಟ್ರಕ್ಕಿಂಗು ಕ್ಲೈಂಬಿಂಗು ಇವೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಚಾಮುಂಡಿ ಬೆಟ್ಟದಲ್ಲಿ ಯಾರು ಕರೆದ್ರೆ ಈ ತರ ಅಂದ್ರೆ ನನ್ ದುಡ್ಡು ಕೊಟ್ಟು ಹೋಗಂತ ಇದಿಲ್ಲ, ಫ್ರೀಯಾಗಿ ಈ ತರ ಇದೆ ಬನ್ನಿ ಅಂತ ಅಂದಾಗ ಹೋಗ್ತಾ ಇದ್ದೆ. ಅದೇ ತರ ನಾವೇನಾಯ್ತು, SLC ನಲ್ಲಿ ನನ್ನ ಮನೆ ಹತ್ರ ಬಾಬು ಅಂತ ಇದ್ರು, ಅವರು ಫೋಟೋಗ್ರಫಿ ಮಾಡ್ತಾ ಇದ್ರು. ಒಂದಿನ ಮಡಿಕೇರಿಗೆ ಫೋಟೋಗ್ರಫಿಗೆ ಹೋಗ್ಬೇಕು ಬರ್ತೀಯಾ ಅಂತ. ಅವನಿಗೇನು ವೈರ್ ಬಾಯ್ ಹೇಳಕ್ಕೆ ಯಾರಿಲ್ಲ, ನೀನ್ ಬರ್ತೀಯಾ ಅಂತ. ನಾನು ನನಗೂ ಒಂದು ಫೋಟೋಗ್ರಫಿ ಕಲೆ ಮಾಡೋದು ಅಂತ ನೋಡ್ಕೋಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವನ ಜೊತೆ ಮಡಿಕೇರಿಗೆ ಹೊರಟೋದೆ. ಮಡಿಕೇರಿಗೆ ಹೋದಾಗ ಅವರೆಲ್ಲ ಈ ಮಡಿಕೇರಿಯಲ್ಲಿ ಅವ್ರದ್ದು ಇದು ಗೊತ್ತಲ್ಲ, ಮದುವೆನಲ್ಲಿ ಡ್ರಿಂಕ್ಸ್ ಮಾಡಂತ ನಮಗೆ ಈ ತರ ಅನುಭವ ಇಲ್ಲ. ನಾನು ಜೊತೆಗೆ ನಾನ್ ವೆಜ್ ತಿಂತಾರೆ, ನಾವು ನಾನ್ ವೆಜ್ ತಿನ್ನಂತವ್ರಲ್ಲ. ಆಮೇಲೆ ಯಾರೋ ಒಂದು 2-3 ಜನ ಗುರುತಿಸ್ಕೊಂಡ್ರು, ನಿಮ್ಮ ಹುಡುಗ ತುಂಬಾ ಕೆಲಸ ಮಾಡ್ತಾನೆ, ಅವನು ಇದು ಮಾಡ್ತಾನೆ, ನೀವು ಇಂಥವ್ರನ್ನ ಇಟ್ಕೊಳ್ಳಿ, ಡ್ರಿಂಕ್ಸ್ ಮಾಡೋರ್ನ ಇಟ್ಕೊಂಡ್ಬಿಟ್ರೆ ಅವ್ರ ಡ್ರಿಂಕ್ಸ್ ಮಾಡಿಬಿಟ್ಟು ಏನು ಕೆಲಸ ಮಾಡಲ್ಲ, ಇಂಥವ್ರನ್ನ ಇಟ್ಕೊಳ್ಳಿ ಅಂತ. ಅವನೇನ್ ಮಾಡ್ಬಿಟ್ಟ ರೆಗ್ಯುಲರ್ ಆಗಿ ನಾನು ಕರಿಯಕ್ಕೆ ಸ್ಟಾರ್ಟ್ ಮಾಡ್ದ. ನನಗೆ ಯಾವುದೇ ಥರ ದುಡ್ಡು ಕೊಡ್ತಾ ಇರಲಿಲ್ಲ, ನಮ್ಗೇನೋ ಒಂದು ಮದುವೆ ಮನೆಯಲ್ಲಿ ಹೋಗೋದು, ಅವ್ರ ಜೊತೆ ವೈರ್ ಹೇಳ್ಕೊಳ್ಳೋದು, ಆಮೇಲೆ ನನಗೂ ಕ್ಯಾಮ್ರಾ ಇಟ್ಕೊಂತ ಸುಮ್ಮನೆ ತೆಗ್ಸೋದು, ಬೇಕು ಅಂತ ಇವ್ನು ಬಂದು ಇದು ಮಾಡ್ತಾನಲ್ಲ ಅಂತ ತೆಗ್ಸೋದು, ಈ ಥರ ಎಲ್ಲ ಮಾಡ್ದ. ಆ ಟೈಮಲ್ಲಿ ನನಗೇನಾಯ್ತು, ನಾನು ಫೋಟೋಗ್ರಫಿ ಮಾಡಬೇಕು ಅಂತ ನಾನು ಯಾವುದೋ ಒಂದು ಸಣ್ಣ ಕ್ಯಾಮ್ರಾ ತಗೊಂಡು ಈ

ಈ ನಾನು ಸ್ಕೌಟ್ಸ್ ಅಲ್ಲಿದ್ನಲ್ಲ ಈ ಟ್ರೆಕ್ಕಿಂಗ್ ಮಾಡೋದು, ನಾನು ಶ್ರೀರಂಗಪಟ್ಟಣ ಇದು ಆಮೇಲೆ ಪಾಂಡುಪುರದ ಹತ್ರ ಕುಂತಿ ಬೆಟ್ಟ ಅಂತ ಇದೆ, ಅಲ್ಲಿಗೆ ಟ್ರೆಕ್ಕಿಂಗ್ ಹೋಗೋದು. ಟ್ರೆಕ್ಕಿಂಗ್ ಹೋದಾಗ ಬಂಡೆನ ಒಂದು ಒನಕೆ ಅಂತ ಇದೆ, ಅದ್ರ ಮೇಲೆ ಅದ್ ಕುತ್ಕೊಳ್ಳೋದು, ಈ ತರ ನನ್ನದೊಂದು ಸಾಹಸಗಳು ಮೊದಲಿಂದನೂ ಅದೊಂದು ಬಂದ್ಬಿಡ್ತು ನನಗೆ. ನನ್ಗೆ ಯಾವ್ದೇ ತರ ಸ್ವಿಮ್ಮಿಂಗ್ ಬರಲ್ಲ, ಆದ್ರೂ ಈ ಕಡೆ ದಡದಿಂದ ಆ ಕಡೆಗೆ ಹೋಗ್ತೀನಿ ನಾನು. ಸ್ವಿಮ್ಮಿಂಗ್ ಬರಲ್ಲ ನನ್ಗೆ, ನೀರೊಳಗೇನೆ ಕೈ ಆಡಿಸ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಹೋಗೋದು, ಈ ತರ ಒಂದು ಸಾಹಸ ಮಾಡ್ತಾ ಇದ್ದೆ. ಆ ಒಂದು ಇದರಲ್ಲಿ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಅದ್ರ ಜೊತೆ ಜೊತೆನಲ್ಲಿ ಈ ಮೈಸೂರಿನಲ್ಲಿ ಮಳೆ ಬೀಳ್ತು. ಮಳೆ ಬಿದ್ದಾಗ ಈ ನನಗೆ ವಾಟರ್ ಸಬ್ಜೆಕ್ಟ್ ಅಂದ್ರೆ ತುಂಬಾ ಇಷ್ಟ. ಮಳೆಯಲ್ಲಿ ಫ್ಲಡ್ ಇದಾಗಂಥದ್ದು, ಮೈಸೂರಲ್ಲಿ ತ್ಯಾಗರಾಜ ರೋಡಲ್ಲಿ ಒಂದ್ಸಲ ನೀರ್ ತುಂಬಾ ಚೆನ್ನಾಗಿ ನೀರ್ ಬಂದ್ಬಿಡ್ತು. ಆ ನೀರ್ ಬಂದಾಗ ಸ್ಕೂಟರ್ಗಳು ಕೊಚ್ಕೊಂಡ್ ಬರ್ತಿದ್ದು. ಅಯ್ಯೋ, ನಾನು ಅವಾಗ ಹೋಟ್ಲ್ ಮುಂದೆ ನಿಂತಿದ್ದೆ, ಕ್ಯಾಮ್ರಾ ಇದೆ, ಯಾಕೆ ನಾವು ಒಂದೆರಡು ಫೋಟೋ ತೆಗಿಬಾರ್ದು ಅಂತ ಫೋಟೋ ತೆಗೆದೆ. ಆಮೇಲೆ ನೀರೊಳಗೆ ನಿಂತ್ಕೊಂಡು ಸೊಂಟದವರೆಗೂ ಬರೋಂತ ನೀರು, ಅದ ಎಂತ ಪಿಕ್ಚರ್ ಆಗೋಯ್ತು ಅಂತಂದ್ರೆ ಅಲ್ಟಿಮೇಟ್ ಪಿಕ್ಚರ್. ಇವತ್ತು ನನ್ನ ಹತ್ರ ಫೋಟೋಗ್ರಾಫ್ಸ್ ಇದೆ, ನನ್ನ ಇದನ್ನ ತಮಗೆ ಶೇರ್ ಮಾಡ್ತೀನಿ, ನೀವು ಆ ಪಿಕ್ಚರ್ಸ್ ನೋಡ್ಬೋದು. ಮೈಸೂರು ತ್ಯಾಗರಾಜ ರೋಡಿಂದ ರಾಜು ಹೋಟೆಲ್ ಅಂತಿದೆ, ಆ ರಾಜು ಹೋಟೆಲ್ಗೆ ಒಂಥರ ಕಾಲುವೆ ತರ ನೀರು ಹರಿಯಕ್ ಸ್ಟಾರ್ಟ್ ಆಯ್ತು. ಅಲ್ಲೊಂದಷ್ಟು ಫೋಟೋಸ್ ಮಾಡಿದೆ, ಅದನ್ನ ಪತ್ರಿಕೆ ಕೊಟ್ಟೆ, ಪ್ರಜಾನುಡಿನಲ್ಲಿ ನನಗೆ ಕೆಲಸ ಕೊಟ್ಟರು. ಮತ್ತೆ ಎಸ್ ಎಂ ಕೃಷ್ಣ ಪಾದಯಾತ್ರೆಯಲ್ಲಿ ನಾನು ಸ್ವಲ್ಪ ನಿರಂತರವಾಗಿ ಮೈಸೂರು ಟು ಬ್ಯಾಂಗ್ಳೂರು ಹೋಗಿ ಡೈಲಿ ಫೋಟೋ ಮಾಡಿಕೊಂಡು ಬರ್ತಾ ಒಂದಷ್ಟು ಫೋಟೋಸ್ ಮಾಡಿಕೊಂಡು ಮೈಸೂರು ಮಿತ್ರಗೆಲ್ಲ ಕೊಡ್ತಾ ಇದ್ದೆ. ನನ್ನ ಆ ಫೋಟೋನ ನನ್ನ ವಾಸು ಅವರು, ನಮ್ಮ ಎಮ್ ಎಲ್ ಎ ವಾಸು ಅವರು ಗಮನಿಸಿ ನನಗೆ ಪ್ರಜಾನುಡಿಯಲ್ಲಿ ಕೆಲಸ ಮಾಡ್ತೀಯಪ್ಪ, ನಿನಗೆ ನಾನು ಕೊಡ್ತೀನಿ ಅಂತ, ನಿನ್ನ ಸ್ಯಾಲ್ರಿ ಎಷ್ಟು ತಗೋತೀಯ ಅಂತ ಕರೆದ್ರು. ನನಗೆ ನಾನು ಓದೇ ಸ್ಯಾಲ್ರಿ ಎಷ್ಟು ತಗೋ, ನಾನು ಹೇಳಿದಷ್ಟಕ್ಕೆ ಫಿಕ್ಸ್ ಆದರು. ಫಿಕ್ಸ್ ಆದ ತಕ್ಷಣ ನಾನೇನು ಮಾಡಿದೆ, ಆ ಫೋಟೋಗ್ರಾಫ್ಸ್ನ ಮತ್ತೆ ಡೈಲಿ ನನಗೇನಾದ್ರು ಒಂದೊಂದು ಹೆಸರು ಬರಬೇಕು, ನೋಡಪ್ಪ ನಿನಗೆ ಹೆಸರು ಬರಬೇಕಂದ್ರೆ ಹರೀಶ್ ಅಂತ ಇದ್ರು, ಮತ್ತೆ ಚಂದ್ರು ಅಂತ ಇದ್ರು, ಅವರು ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಹರೀಶ್ ಇದ್ದವರು ನಮ್ಮ ಪ್ರಜಾನುಡಿಯ ಸಬ್ ಎಡಿಟರ್, ಮೇನ್ ಎಡಿಟರ್ ಆಗಿದ್ರು. ಅವರು ನನ್ನ ಪ್ರತಿ ಒಂದು ಫೋಟೋಗೂ ದಿನ ಈ ತರ ತೆಗೀರಿ ಅಂತ, ನಾನು ಸೇರ್ಕೊಂಡಿದ್ದ ಟೈಮ್ಗೆ ನನಗೆ ದಸರಾ ಸಿಕ್ಬಿಡ್ತು, ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು, ನಾನು ಚೆನ್ನಾಗಿ ಹೆಸರು ಮಾಡಿದೆ. ಅದ್ರ ಜೊತೆ ಜೊತೆನಲ್ಲೇ ಮೈಸೂರು ಆನೆಗಳು ಬರೋದು, ಆನೆ ತೊಳೆಯೋದು, ಆನೆ ಇದು ಮಾಡ್ಕೊಳ್ಳೋದು, ಪ್ರತಿಯೊಂದು ಆನೆ ವೀರ್ನೊಸಳಿಯಿಂದ ಆನೆ ಹೋಗೋವರೆಗೂ ಜೊತೆಲಿದ್ದು ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋದು. ನಾವು ನಮ್ಗೆ ಈ ತರ ಮೈಸೂರು ಸಿಗೋದೊಂದು ಬಹಳ ನೋಡಿ, ಮೈಸೂರು ಎಷ್ಟು ಪುಣ್ಯವಂತರು ಅಂತಂದ್ರೆ, ಮೈಸೂರಲ್ಲಿ ಆನೆ ಬರೋದು ಇಡೀ ಇಂಡಿಯಾಗೆ ಎಲ್ಲೂ ಗೋಲ್ಡನ್ ಥ್ರೋನ್ ಇಟ್ಟು ನಡೆಸುವಂತ ಕಾರ್ಯಕ್ರಮ ಇಲ್ಲ. ಮೈಸೂರಿಗೆ ಆನೆಗಳು ಇಳಿದವೆ ಅಂತಂದ್ರೆ ಮೈಸೂರಿನ ಒಂದು ಘನತೆ ಅಂದ್ರೆ ರಾಜ್ಯ ನಡೆಗೆ ಮೈಸೂರಲ್ಲಿ. ಇವತ್ತು ನೋಡಿ ನೀವು ಹೊರಗಡೆ ಆನೆ ಬರ್ತಾ ಇತ್ತು ಅಂದ್ರೆ ಸುತ್ತ ಎಷ್ಟು ಜನ ನಿಂತಿರ್ತಾರೆ, ಅದು ಎಲ್ಲಾ ಜನಗಳಿಗೂ ತುಂಬಾ ಖುಷಿ ಕೊಟ್ಟಂತ ಮೈಸೂರು. ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರಾಫಿಕ್ ತುಂಬಾ ಆಗಿದೆ, ಬಟ್ ಇದೇ ಒಂದ್ ಇದ್ರಲ್ಲಿ ನನ್ನ ಫೋಟೋಗ್ರಾಫ್ಸ್ ನ ಡೇ ಒನ್ ಇಂದ ಅಂದ್ರೆ ಆನೆ ವೀರ್ನೊಸಳ್ಳಿಯಿಂದ ಹೊರಟು, ವೀರ್ನೊಸಳ್ಳಿ ಹಿಂದೊಂದು ದಿನ, ವೀರ್ನೊಸಳ್ಳಿ ಪೂಜೆ ಆಗೋದು ಹಿಂದೊಂದು ದಿನದಿಂದ ತೊಳೆಯೋದೆಲ್ಲ ಫೋಟೋ ತೆಗೆದು ಅದು ಕೊಟ್ಟು ಆನೆ ನೆಕ್ಸ್ಟ್ ಹೋಗೋದ್ರಿಂದ ಅದು ಇಳಿಯೋದ್ರವರೆಗೂ ನಾನು ಫೋಟೋಗ್ರಾಫ್ಸ್ ಮಾಡ್ಕೊಂಡ್ ಬಂದೆ. ಅದೇ ಇದರಲ್ಲಿ ನನಗೆ ಹರೀಶ್ ಅವರು ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಅದು ನಿನ್ ಒಳ್ಳೆ ಹೆಸರು ಕೊಟ್ರು ನನಗೆ, ಚಂದ್ರು ಅಂತ ಇದ್ರು, ಈಗೆಲ್ಲ ಅವ್ರು ತೀರ್ಕೊಂಡಿದ್ದಾರೆ, ಬಟ್ ಅವರೆಲ್ಲ ನಾವೆಲ್ಲ ನೆನ್ಸ್ಕೊಬೇಕಾದಂತ ಇದು. ಅದ್ರ ಜೊತೆನಲ್ಲೇ ನಾನೇನ್ ಮಾಡಿದೆ, ಹೋಗ್ತಾ ಹೋಗ್ತಾ ಪ್ರಜಾನುಡಿನಲ್ಲಿ ಕೆಲಸ ಮಾಡ್ತಿದ್ದಂಗೆ ಡಿಸೆಂಬರ್ ತಿಂಗಳಲ್ಲಿ ಒಂದು ರಿವರ್ಟನ್ ಅಂತ ಬರ್ಡ್ ರಂಗಂತಿಟ್ಟಿಗೆ ಬರುತ್ತೆ. ಅದು ನನ್ನ ಸ್ನೇಹಿತರೆಲ್ಲ ಒಂದು ಎರಡು ಮೂರು ಜನ ಬೆಂಗಳೂರಿಂದ ಬಂದು ಫೋಟೋಗ್ರಾಫ್ ಮಾಡ್ತಾ ಇದ್ರು. ನೀನು ಬರ್ತೀಯನೋ, ಹೋಗೋಣ ಏನು ಅಂತ. ಸರಿ ಆಯ್ತು, ಹೋಗೋಣ, ನಾನು ಬರ್ತೀನಿ ಅಂತ ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ. ಈ ವೈಲ್ಡ್ ಲೈಫ್ ಹೋದಾಗ ನಾನು 2001 ವೈಲ್ಡ್ ಲೈಫ್ಗೆ ಫೋಟೋಗ್ರಫಿಗೆ ಇಳಿದಾಗ 2001 ಅಲ್ಲಿ ನಾನು ಫೋಟೋಗ್ರಾಫ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ರಂಗಂತಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ನಾನು ನಿರಂತರವಾಗಿ ರಂಗಂತಿಟ್ಟನ್ನೇ ಇಳಿದ್ಬಿಟ್ಟೆ. ಬೆಳಿಗ್ಗೆ ಆಯ್ತು ಅಂದ್ರೆ ನಮಗೆ ಈ ಬೇರೆಯವ್ರಿಗಾದ್ರೆ ನಿದ್ದೆ ಬರೋದು ಅದು ಇದು ಅಂತ, ಬಟ್ ಈ ಫೋಟೋಗ್ರಫಿ ನೇಚರ್ ಲವರ್ಸ್ ಇರ್ತಾರಲ್ಲ ಇವರು, ಬೆಳಿಗ್ಗೆ 5 ಗಂಟೆಗೆ ಎದ್ದು ನನ್ನ ವಾಕಿಂಗ್ ಸ್ಟೈಲ್ ಇತ್ತು. ಆ ವಾಕಿಂಗ್ ಹೋಗ್ಬೇಕಾದ್ರು ನಾವು ಬೈನಾಕ್ಯುಲರ್ ತಗೊಂಡು ಸುಮಾರು 2-3 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬರ್ತಾ ಆ ಬೈನಾಕ್ಯುಲರ್ ನೋಡೋದು. ಬೈನಾಕ್ಯುಲರ್ ಇತ್ತು ಅಂತಂದ್ರೆ ಸರ್ ನಮ್ಮ ಜೀವನ ಶೈಲಿನೇ ಒಂಥರ ಚೇಂಜ್ ಆಗ್ತಾ ಇರ್ತದೆ. ಆ ಬರ್ಡ್ ನ ಹತ್ರದಿಂದ ನೋಡ್ತೀವಲ್ವಾ, ಅದ್ರ ಮೊಟ್ಟೆ ಇಡಂತದೋ ಅಥವಾ ಇನ್ನೊಂದೇನೋ. ಅದೇ ಇದರಲ್ಲಿ ರಂಗಂತಿಟ್ಟು ಹೋಗಿ ಡೈಲಿ ಹೋಗಿ ಫೋಟೋ ಒಂದು ಕಂಟಿನ್ಯೂ. ನಮ್ಮ ಬೋಟ್ಗೆ ಅಂತಂದ್ರೆ ನಮ್ಮ ಹತ್ರ ಏನು ದುಡ್ಡು ತಗೋತಾ ಇರ್ಲಿಲ್ಲ, ಅವಾಗಿದ್ದಂತ ಅಧಿಕಾರಿಗಳು ನಮ್ಮನ್ನ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಿದ್ರು, ಒಳ್ಳೆ ಫೋಟೋಗ್ರಾಫ್ಸ್ ಮಾಡಿದ್ವು ನಾವು. ಅದೇ ಇದರಲ್ಲಿ ನಾನೇ ಕಾಡುಗೋಗಿ ಒಂದಿನ ತೆಗಿಬಾರ್ದು ಅನ್ನೋ ಒಂದು ಇದು. ನನ್ನ ಸ್ನೇಹಿತರೆಲ್ಲ ಮೈಸೂರಲ್ಲಿ ತುಂಬಾ ಅನೇಕ, ನಮ್ಮ ಕೃಷ್ಣೋಜಿರಾವ್ ಅಂತ ಇದ್ರು, ಇವ್ರದ್ದು ಸಹಾಯ ತಗೊಂಡು, ಮತ್ತೆ ಶೇಷಾದ್ರಿ ಅಂತ ನನ್ನ ಸ್ನೇಹಿತ, ಇವರೆಲ್ಲರೂ ಹೋಗಿ ಫೋಟೋಗ್ರಾಫ್ ಮಾಡಬೇಕಾದ್ರೆ ನಾನು ಯಾಕೆ ಫೋಟೋಗ್ರಾಫ್ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ನಾನೇನ್ ಮಾಡಿದೆ, ಫಸ್ಟು ವೈಲ್ಡ್ ಲೈಫ್ಗೆ ಬಂಡೀಪುರಕ್ಕೆ ಹೋಗಿದ್ದು ಒಂದು ಫೋಟೋ ತೆಗೆಯೋಣ. ಸುಮಾರು ಬಂಡೀಪುರಲ್ಲಿ ಹುಲಿ ತೆಗಿಬೇಕು ಇವತ್ತು ನಾಳೆ, ಅವಾಗ ಬರೀ 60 ರೂಪಾಯಿ ಇತ್ತು.
ನಮ್ಗೆ ಯಾರು ಹೊಸಬ್ರು ಗೊತ್ತಿಲ್ಲ, 60 ರೂಪಾಯಿ ಕಟ್ಟೋದು.

0: ಕ್ಯಾಮ್ರಾಗೇನು ಚಿಕ್ಕದು ಕ್ಯಾಮ್ರಾ ಲೆನ್ಸ್ ನಮ್ಮ ಚಿಕ್ಕದು ಹೋಗಿ ಕ್ಯಾಮ್ರಾ ತುಂಬ ಫೋಟೋಗ್ರಾಫ್ ಮಾಡ್ಕೊಂಡು ಬಂದು ಹೋಗ್ತಾ ಹೋಗ್ತಾ ಒಂದು 50 ಸಫರಿ ಆಯ್ತು ಸರ್, ಒಂದು ಉರಿ ಇಲ್ಲ, ಬರೀ ಆನೆ ಸಿಗುತ್ತೆ ಎಲ್ಲೋ ದೂರದಲ್ಲಿ, ನಮ್ದಿರೋದ್ ಲೆನ್ಸ್ ಆನೆಗೆ ಮಾತ್ರ ಚೆನ್ನಾಗಿ ತೆಗಿಬಹುದು ಅಷ್ಟೇ, ಇರೋ ಸಣ್ಣ ಲೆನ್ಸ್ ಆನೆ ಚೆನ್ನಾಗಿ ಸಿಗುತ್ತೆ, ಯಾವ್ದಪ್ಪ ಸಣ್ಣ ಜಿಂಕೆ ತೆಗೆದ್ರು ಸಣ್ಣ ಸಣ್ಣದಾಗ ಕಾಣಿಸುತ್ತೆ, ಏನ್ ಮಾಡೋದು ಅಂತ ನಾವು ಅವಾಗ 2001-2 ಒಂದು ಡಿಜಿಟಲ್ ಕ್ಯಾಮ್ರಾ ಪರ್ಚೇಸ್ ಮಾಡ್ಕೊಂಡೆ. ಈ ಪ್ರಜಾನುಡಿಗೆ ಸೇರ್ಬೇಕಾದ್ರೆ ಒಂದು ಫ್ಯೂಜಿ ತಗೊಂಡಿದ್ದೆ, 2002 ಒಂದು ನಿಕಾನ್ ಕ್ಯಾಮ್ರಾ ತಗೊಂಡೆ, ಆ ಕ್ಯಾಮ್ರಾದಲ್ಲೇ ಸಣ್ಣ ಲೆನ್ಸ್ ಹಾಕೊಂಡು ನಾನು ಫೋಟೋಗ್ರಾಫ್ ಮಾಡ್ತಾ ಇದ್ದೆ. ಅದು ಮಾಡ್ತಾ ಮಾಡ್ತಾ ನಾವು ಸುಮಾರು ಒಂದು 50 ಸಫಾರಿ ಆಯ್ತು, 50 ಸಫಾರಿಗೆ ಇಷ್ಟು ದುಡ್ಡು ಖರ್ಚು ಮಾಡ್ಬಿಟ್ಟಿದೀವಿ, ನಮಗೆ ಬರೋ ಸಂಬಳ ಎಲ್ಲ ಇಲ್ಲೇ ಹೊರಟೋಗ್ತಾ ಇದೆ, ಏನ್ ಮಾಡೋದು, ಇನ್ನೊಂದ್ ದಿನ ಯಾವತ್ತು ಒಂದ್ ದಿನ ಸಿಗುತ್ತೆ ಅಂದ್ರೆ ಇದು ನಮ್ಗೆ ಡೈಲಿ ರೊಟೀನ್ ಅಲ್ಲಿ ಅದು ಗೊತ್ತಾಗಲ್ಲ, ನಾವು ಎಲ್ಲಿ ದುಡ್ಡು ಬರುತ್ತೆ, ಎಲ್ಲಿ ಖರ್ಚು ಮಾಡ್ತೀವಿ, ಎಲ್ಲಿ ಇದು ಮಾಡ್ತೀವಿ ಅಂತ. ಈ ಮ್ಯಾರೇಜ್ ಫೋಟೋಗ್ರಫಿ ಮಾಡ್ತಿದ್ವಲ್ಲ, ಇಲ್ಲಿ ದುಡ್ಡು ಬರೋದು ನಾವು ಅಲ್ಲಿ ಖರ್ಚು ಮಾಡ್ಕೊಂಡು. ಸರಿ, ಅದ್ರದ್ದೇನಾಯ್ತು, ಒಂದು ದಿನ ಇವತ್ತು ಹುಲಿ ಅಲ್ಲೆಲ್ಲೋ ಕಿಲ್ ಮಾಡಿದೆ ಅಂತೆ ಬಂಡೀಪುರಲ್ಲಿ, ನೀವು ಹೋಗೋದಾದ್ರೆ ಹೋಗಿ ಅಂತ ಯಾರೋ ಅಂದ್ರು. ಸರಿ ಆಯ್ತು, ನಮಗೆ ಬೆಳಿಗ್ಗೆ ಹೋದವ್ರಿಗೆ ಸಿಕ್ಕಿದೆ, ಮಧ್ಯಾಹ್ನಕ್ಕೆ ಹೋಗ್ತೀರಾ ಅಂತ. ನಾವು ಬೆಳಿಗ್ಗೆ ಒಂದು ಬಸ್ ಹತ್ಕೊಂಡು ಹೋಗೋದು, ಒಂದು 11 ಬಸ್ ಹತ್ಕೊಳ್ಳೋದು, ಅಲ್ಲಿಂದ 2 ಇಳಿದು ಅಲ್ಲೇ ಕ್ಯಾಂಟೀನ್ಲಿ ಏನಾರು ತಿನ್ಕೊಂಡು ಫೋಟೋಗ್ರಫಿ ಹೋದು. 52 ಸಫಾರಿ ಮುಗೀತು, 53 ಸಫಾರಿನಲ್ಲಿ ಫಸ್ಟ್ ಹುಲಿ ಅಲ್ಲಿ ನಾವು ನೋಡ್ತೀವಿ, ಎಲ್ಲಿ
1: ಬಂಡೀಪುರದಲ್ಲಿ.
0: ಅವತ್ತು ಫಸ್ಟ್ ಹುಲಿ ಎಲ್ಲ ದೂರದಲ್ಲಿ ಒಂದ್ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದೆ, ಇವತ್ತು ಆ ಫೋಟೋಗ್ರಾಫ್ಸ್ ಇದೆ, ಬಟ್ ತುಂಬಾ ಖುಷಿ ಕೊಟ್ಟಂತದ್ದು. ಇವೆಲ್ಲ ರೇರ್ ಅನಿಮಲ್ಸ್ ಅಲ್ವಾ, ನಮ್ಗೆ ಹುಲಿ ಸಿಕ್ತು ಅಂತ ಮನೆಗೆ ಬಂದು ಅದನ್ನೇ ಒಂದ್ ಪ್ರಿಂಟ್ ಎಲ್ಲ ಹಾಕ್ಸಿ ಮನೆಗೆ ಅಲ್ಲಿ ತೋರಿಸಿ ಇವ್ರು ತೋರಿಸಿ ನಮ್ಮ ಇಂಟ್ರೆಸ್ಟ್ ಎಲ್ಲ ತೋರಿಸಿ ನಾವು ಇದ್ ಮಾಡ್ಕೊಂಡು ಬಂದೋ. ಇದ್ರ ಜೊತೆಗೆ ನೆಕ್ಸ್ಟ್ ಇದನ್ನ ಆಗ್ತಿದ್ದಂಗೆ 2001 ಆಗ್ತಿದ್ದಂಗೆನೆ ವೀರಪ್ಪನ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು. ವೀರಪ್ಪನ್ ಇದಕ್ಕೆ ನಾವು ಅಲ್ಲಿ ನಲ್ಲೂರು ನಕ್ಕುಂದಿ ಗೆಳೆಯ ಶಂಕರ್ ಅಂತ ನನ್ನ ಫ್ರೆಂಡು, ಅವನು ನಾನು ಸ್ಕೂಟರ್ ನಲ್ಲಿ, ನಂದೊಂದು ಫಿಯರೋ ಗಾಡಿ ಇತ್ತು, ಅಲ್ಲಿ ಹೋಗೋಣ ಅಲ್ಲೆಲ್ಲ ಇದು ಅಷ್ಟೊಳಗೆ ಇದು ರಾಮಪುರದಲ್ಲಿ ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಎಲ್ಲ ಮಾಡಿದ್ ವೀರಪ್ಪನ್, ಅದನ್ನ ನಾವು ಯಾಕೆ ತೆಗಿಬಾರ್ದು ಒಂದಷ್ಟು ಅಂತ ಅಲ್ಲೆಲ್ಲ ಹೋಗಿ ಸ್ಟೇಷನ್ ಎಲ್ಲ ಅವತ್ತೇನೆ ಆಗಿದ್ದು ನೆಕ್ಸ್ಟ್ ಡೇ ಹೋಗಿ ಅದೆಲ್ಲ ಫೋಟೋಗ್ರಾಫ್ ಮಾಡಿ, ಮತ್ತೆ ಅಲ್ಲಿ ನಲ್ಲೂರು ನಕ್ಕುಂದಿ ಈ ತರ ಅಲ್ಲಿಂದ ಕೌದಳ್ಳಿಗೆ ಬಂದು ಕೌದಳ್ಳಿಯಿಂದ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ಫಾರೆಸ್ಟ್ ಆಫೀಸರ್ಸ್ನೆಲ್ಲ ಮೀಟ್ ಮಾಡಿ ಅವ್ರದೆಲ್ಲ ಒಂದೊಂದು ಫೋಟೋಗಳು ತಕೊಂಡು ಅವರು ಪರಿಶೀಲನೆ ಮಾಡ್ತಾರಂಥದ್ದು ಎಲ್ಲ ಒಂದೊಂದು ಫೋಟೋಗ್ರಾಫ್ ತಕೊಂಡು ನಾವು ದಿನನಿತ್ಯ ಕೆಲಸಗಳಲ್ಲಿ ಈ ಪ್ರೆಸ್ ಫೋಟೋಗ್ರಫಿ ತೊಡಸ್ಕೊಂಡಿದ್ದೆ. ಮಧ್ಯದಲ್ಲಿ ಯಾವಾಗ ಈ ಫಾರೆಸ್ಟ್ ಹುಚ್ಚು ಹತ್ಕೊಂತು ಅವಾಗ ವಾರಕ್ಕೊಂದ್ಸಲ ನಾವು ಫಾರೆಸ್ಟ್ಗೆ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕು ಅಂತ ರೆಗ್ಯುಲರ್ ಆಗಿ ಹೋಗಕ್ ಸ್ಟಾರ್ಟ್ ಮಾಡಿದೆ. 2008 ವೀರಪ್ಪನ್ ತೀರ್ಕೋತಾರೆ, ಅಕ್ಟೋಬರ್ 18 ವೀರಪ್ಪನದು ವಿಷಯ ಗೊತ್ತಾಗುತ್ತೆ. ನಾನು ಇಲ್ಲಿಂದನೇ ಗಾಡಿ ತಗೊಂಡು ಹೋಗ್ತೀನಿ, ಮಧ್ಯದಲ್ಲಿ ನನ್ನ ಗಾಡಿ ಕೈ ಕೊಡುತ್ತೆ. ಅಲ್ಲಿಂದ ನಮ್ಮ ಗುರುರಾಜ ಸರ್ ಅಂತ ನಮ್ಮ ಹಲೋ ಮೈಸೂರು ಪತ್ರಿಕೆ ಅವರಿದ ಅವರು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಗಾಡಿನಲ್ಲಿ ನಾನು ಧರ್ಮಪುರಿಗೆ ಹೋಗ್ತೀನಿ, ಅಲ್ಲಿ ಫೋಟೋಗ್ರಾಫ್ಸ್ ಮಾಡ್ತೀವಿ. ಫೋಟೋಗ್ರಾಫ್ಸ್ ಮಾಡಬೇಕಾದ್ರೆ ಅಲ್ಲಿ ಒಳಗಡೆಯಿಂದ ಒಂದು ಇಬ್ರು ಬರ್ತಾರೆ ನಮ್ಮ ಕರ್ನಾಟಕ ಪೊಲೀಸ್, ಯಾರು ರೋಲ್ ಇರೋ ಕ್ಯಾಮ್ರಾ ಇರೋ ಇದ್ರೆ ಬರ್ತೀರಾ ತೆಗಿತೀರಾ ಅಂತ, ನನ್ನ ಹತ್ರ ಇದೆ ಅಂತ ನಾನು. ಆಮೇಲೆ ಒಳಗೆ ಹೋಗಿ ತೆಗಿಬೋದಲ್ಲ ಅಂತ ನಮ್ಗೆ ಕರ್ಕೊಂಡು ಹೋದ್ರು. ಆದ್ರೆ ನಂದು ರೋಲ್ ಇರೋ ಕ್ಯಾಮ್ರಾ ತೆಗಿಬೇಕು, ನೀವು ರೋಲ್ ಕೊಟ್ಬಿಡ್ಬೇಕು ವಾಪಸ್ಸು, ನಮ್ಗೆ ಇದು ಮಾಡೋದು ಬೇಡ, ಅಲ್ಲಿ ಯಾರಿಗೂ ಕೊಡೋದು ಬೇಡ ಅಂತ. ತಕೊಡ್ತೀನಿ ಬಿಡಿ ಸರ್ ಅದ್ರಲ್ಲೇನಂತ ಅಂದ್ಬಿಟ್ಟು ಒಳಗಡೆ ಹೋಗಿ ವೀರಪ್ಪನ್ PM ಮಾಡೋದು ಸಹ ನಾನು ಫೋಟೋಗ್ರಾಫ್ ಮಾಡಿದೆ. ನಂದು ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ವೀರಪ್ಪನ್ ಇದಕ್ಕೆ ಹೊರಗಡೆ ಬಂದಾಗ ಅಲ್ಲಿ ಒಳಗಿರೋರೆಲ್ಲ ನಾನು ಡಿಜಿಟಲ್ ಕ್ಯಾಮ್ರಾನು ತಗೊಂಡೋಗಿದ್ದೆ, ಜೊತೆಗೆ ಫ್ಯೂಜಿ ಕ್ಯಾಮ್ರಾನು ತಗೊಂಡೋಗಿದ್ದೆ, ರೋಲ್ ಇರೋ ಕ್ಯಾಮ್ರಾನು ತಗೊಂಡೋಗಿದ್ದೆ. ಫ್ಯೂಜಿ ಇದ್ದಿದ್ದು ನನ್ನ ಹತ್ರ ಅವಾಗ. ಆವಾಗ ಇದರಲ್ಲಿ ಇದ್ರದ್ದು ವೀರಪ್ಪಂದು ಯಾವ್ದಾರು ಫೋಟೋ ತೆಗ್ದಿದ್ಯಾ ನೀವು ಒಳಗೋಗಿದ್ಯಲ್ಲ ಅಂತ ನೇತ್ರರಾಜು ಮತ್ತೆ ಇವರು ಇಬ್ರು ಮೂರು ಜನ, ನೇತ್ರರಾಜು ಬಂದಿದ್ದು ಲೇಟು, ನನ್ನ ಬೇರೆ ಫ್ರೆಂಡ್ಸ್ಗಳು ಕೇಳಿದ್ರು ನಮ್ಗೆ ಅವಾಗ ಅವ್ರ ರೋಲ್ ಎರಡು ರೋಲ್ ತೆಗೆದು ಅವ್ರು ಕೊಟ್ಬಿಟ್ಟು ಬಂದಿದ್ದು ಎಷ್ಟೋ ಅಷ್ಟೇ, ನನ್ಗೆ ಯಾವ್ದೇ ತರದ್ದು ಫೋಟೋಗ್ರಾಫ್ ಸಿಕ್ಲಿಲ್ಲ. ಬಟ್ ಅವರು ಎತ್ಕೊಂಡು ಬಂದಿದ್ದು ಹೊರಗಡೆ ಹೋಗಿದ್ದು ಹೂತಾಕಿ ತೆಗ್ದಿದ್ದು ಅವರು ನೆಲಕ್ಕೆ ಹೂಳ್ತಾರೆ, ಹೂಳ್ದಾಗ ಬೆಳಗಿನ ಜಾವ 6 ಹೂಳ್ತಾರೆ, ಅದನ್ನ ನೇತ್ರರಾಜು ಮತ್ತೆ ನಾನು ಇಬ್ಬರೇ ಫೋಟೋಗ್ರಾಫ್ ಮಾಡಿದ್ದು. ಇದು ನಮ್ಗೆ ಒಂದು ಒಳ್ಳೆ ಫೋಟೋಗ್ರಾಫ್ಸ್ ಮಾಡ್ಕೊಂಡು ಬರ್ತಿದ್ದು. ಏನಂತಂದ್ರೆ ಈ ನಮ್ಮ ಒಂದು ಈ ಫೋಟೋಗ್ರಾಫ್ಸ್ನ ನೋಡುವಂಥದ್ದು, ಫೋಟೋಗ್ರಾಫ್ಸ್ ತೆಗೆದು ನಾವು ಖುಷಿಯಾಗಿ ಫೇಸ್ಬುಕ್ಗೆ ಹಾಕೋದು ಅಥವಾ ಟ್ವಿಟರ್ಗೆ ಹಾಕೊಳ್ಳೋದು ಅಥವಾ ಇನ್ನೊಂದಕ್ಕೆ ಹಾಕೊಳ್ಳೋದು ಸೋಷಿಯಲ್ ಮೀಡಿಯಾಗೆ ಹಾಕೊಳ್ಳೋದು ಇದು ಇದಲ್ಲ, ಜನರಿಗೆ ನಮ್ಮ ಫೋಟೋಗ್ರಾಫ್ಸ್ ಏನು ಅಂತ ತಿಳಿಸ್ತದೆ. ನೋಡಿ 2008 or 2011 ಒಂದು ಇದಾಗುತ್ತೆ, ಅದು ಮಾಸ್ತಿ ಹುಲಿ ಒಂದ್ಸಲ ಅದರಲ್ಲಿ ಒಬ್ಬ ಟೂರಿಸ್ಟ್ ಹೋಗಿದ್ದವನು ಒಂದು ಫೋಟೋಗ್ರಾಫ್ ಮಾಡ್ತಾನೆ, ಇದನ್ನ ಫೋಟೋಗ್ರಾಫ್ ಮಾಡಿದಾಗ ಇದನ್ನ ಈ ತರ ಕುಂಟುತ್ತಾ ಇದೆ ಒಂದು ಹುಲಿ, ಅದ್ರ ಕಾಲು ಫುಲ್ ಇದಾಗ ಗಾಯ ಆಗಿದೆ ಅಂದ್ರೆ ಅದ್ರ ಪಾದನೆ ಅದು ಜಾಟರ್ ಕ್ಲಿಪ್ ಇದಾಕಿ ಅದು ಕಾಲ್ಗೆ ಉಂಡಾಗಿರುತ್ತೆ. ಇದನ್ನ ಫಾರೆಸ್ಟ್ ಅವ್ರಿಗೆ ಹೇಳಿದ್ರೆ ಫಾರೆಸ್ಟ್ ಅವ್ರು ಯಾವ್ದೇ ತರದ್ ನಂಬ್ತಾ ಇರ್ಲಿಲ್ಲ. ಅವಾಗ ಒಂದು ಇದನ್ನ ತಗೊಂಡೋಗಿ ಕೆಲವರು ಈ ನಮ್ಮ ಫೋಟೋಗ್ರಾಫರ್ಸು ಬೇರೆಯವ್ರು ತೋರಿಸ್ತಾರೆ. ಅಂದ್ರೆ ಒಂದು ಫೋಟೋ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಒಂದು ಇದನ್ನ ತೋರಿಸಿದಾಗ ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ರ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿ ಅದಕ್ಕೆ ಆನೆಗಳನ್ನ ಕರೆಸ್ಕೊಂಡು ಒಂದು 3 ಆನೆಯನ್ನು ಕರೆಸ್ಕೊಂಡು ನಮ್ಮ ಕೃಷ್ಣನ್ ದೇವಸ್ಥಾನ

ದೇವಸ್ಥಾನದ ಒಳಗಡೆ ಹುಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಮಾಸ್ತಿ ಯಾವ್ದೋ ಒಂದು ಗುಹೆ ಒಳಗೆ ಕುತ್ಕೊಂಡಿರುತ್ತೆ, ಅದನ್ನ ಟಾರ್ಚ್ ಬಿಟ್ಕೊಂಡು ನೋಡ್ತಾರೆ ಒಳಗಡೆ ಹುಲಿ ಇರೋದು ಗೊತ್ತಾಗುತ್ತೆ. ಮೇಲ್ಗಡೆ ಕುತ್ಕೊಂಡು ಇವೆಲ್ಲ ಆನೆಯಿಂದ ಸರ್ಚ್ ಮಾಡಿ ಕೆಳಗಡೆ ಇಳಿದು ಆ ಕಡೆಯಿಂದ ಬ್ಯಾಕ್ ಸೈಡ್ ಇಂದ ಒಂದು ಕಡ್ಡಿ ತಕೊಂಡು ಚುಚ್ಚಿ ಅದನ್ನ ಹೊರಗಡೆ ತರ್ತಾರೆ. ಅವಾಗ ಗೊತ್ತಾಗುತ್ತೆ ಓ ಇದು ತುಂಬಾ ಇದಾಗಿದೆ, ಇದು ಜಾಡರ್ ಕ್ಲಿಪ್ ಇದಾಗಿದೆ ಅಂತ ಗೊತ್ತಾಗುತ್ತೆ. ಈ ತರ ಒಂದು ಆಮೇಲೆ ನೋಡಿ ಒಬ್ರು ಯಾರೋ ಒಬ್ರು ಪ್ರವಾಸಿಗರು ಇತ್ತೀಚೆಗಷ್ಟೇ ಒಂದು ಜಿಂಕೆ ಕೊಂಬಲ್ಲಿ ಒಂದು ಈ ಬಲೆ ಸುತ್ಕೊಂಡ್ಬಿಟ್ಟಿರುತ್ತೆ, ಮೀನಿನ ಬಲೆ ಸುತ್ಕೊಂಡಿರುತ್ತೆ. ಅದನ್ನ ಫೋಟೋಗ್ರಾಫ್ಸ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಥವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಾಗ ಸೋಷಿಯಲ್ ಮೀಡಿಯಾ ಹೇಳೋದಕ್ಕಿಂತ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಟ್ರಾಂಕ್ಲೈಸ್ ಮಾಡಿ ಅದನ್ನ ಹಿಡಿದು ಅದನ್ನ ರಿಮೂವ್ ಮಾಡ್ತಾರೆ. ಈ ತರದ್ದು ಸಹ ಒಬ್ಬ ಫೋಟೋಗ್ರಾಫರಿಂದ ಅಂದ್ರೆ ವನ್ಯಜೀವಿಗಳಿಗೆ ತುಂಬಾ ಸಹಾಯವಾಗುತ್ತದೆ. ಫೋಟೋಗ್ರಫಿಗೆ ಈಗ ನಾವು ಎಲ್ಲ ಹೋಗ್ತೀವಿ ತುಂಬಾ, ಅದನ್ನ ಈಗ ಕಾರಲ್ಲಿ ಒಬ್ರು ಹೋಗ್ತಾ ಇರ್ತಾರೆ ಬಂಡೀಪುರ್ಗೆ ಹೋಗ್ತಾ ಇರ್ತಾರೆ, ರೋಡ್ ಮಧ್ಯದಲ್ಲಿ ಫಾರೆಸ್ಟ್ ಫೀಡ್ ಮಾಡಂತದ್ದು ಅಥವಾ ಮಧ್ಯದಲ್ಲಿ ನಿಲ್ಸ್ಕೊಂಡು ಇವರು ಫೋಟೋ ತಕೊಂಡು ಸೆಲ್ಫಿ ತಕೊಳ್ಳೋದು. ನೋಡಿ ಮೇಜರ್ ಇಶ್ಯೂಸ್ ಎಲ್ಲ ಇವಾಗ ಆಗ್ತಾರದೆಲ್ಲ ಮೊಬೈಲಲ್ಲಿ. ಈಗ ನೋಡಿ ನೀವು ಕಾಡಿನ ಅಂಚಿನಲ್ಲಿ ನೀವು ಯಾವ್ದೋ ಒಂದು ಇವ್ರ ಕ್ರಾಪ್ಸ್ ನ ಇದಾಕಿರ್ತಾರೆ ಅನ್ಕೊಳ್ಳಿ, ಆ ಕ್ರಾಪ್ಸ್ ತೆಗಿಬೇಕಾದ್ರೆ ಈ ಜನಗಳು ಏನೆಲ್ಲ ತಪ್ಪು ಮಾಡ್ತಾರೆ ಅನ್ನೋ ಒಂದು ಇದಕ್ಕೆ ನಾನು ನಿಮ್ಗೆ ಇದನ್ನ ಮಾಹಿತಿ ಕೊಡ್ತಾ ಇರೋದು. ಕ್ರಾಪ್ಸ್ ಹಾಕಿರ್ತಾರೆ, ಇದು ಇವರು ಡೈಲಿ ರೊಟೀನ್ ಕೆಲ್ಸಕ್ಕೆ ಹೋಗ್ತಾರೆ, ಹೋದಾಗ ಅಥವಾ ಹುಲಿನೋ ಆನೆನೋ ಏನೋ ಕಾಣಿಸುತ್ತೆ ಇವರು ನೋಡಿಕೊಂಡು ಮನೆಗೆ ಬಂದ್ಬಿಟ್ರೆ ಪರವಾಗಿಲ್ಲ. ಇವ್ರೇನ್ ಮಾಡ್ತಾರೆ ಕೂತಿರ್ತಾರಲ್ಲ ಆರಾಮಾಗಿ ಕೂತಿರ್ತಾರೆ ನೋಡಿ ಹಳ್ಳಿಕಟ್ಟೆ ಹತ್ರ ಆ ಅಂಗಡಿ ಹತ್ರ ಕೂತಿರೋರಿಗೆ ಫೋನ್ ಮಾಡ್ಬಿಟ್ಟು ನಮ್ಮ ಮನೆ ನಮ್ಮ ಗದ್ದೆ ಹತ್ರ ಹುಲಿ ಬಂದದೆ ಕಳ ಬಾ ಬಾ ಅಂತ ಕರೆದು ಬಿಡ್ತಾರೆ. ಆವಾಗ ಇವರೆಲ್ಲ ಏನ್ ಮಾಡ್ತಾರೆ ಸ್ಕೂಟರ್ ತಕೊಂಡು ಬರ್ತಾರೆ, ಅವ್ನು ಯಾವನು ಡೇ ನೈಟ್ ಡ್ಯೂಟಿ ಮಾಡ್ಕೊಂಡ್ ಬಂದಿರ್ತಾನೆ ಅಥವಾ ಏನೋ ಕೆಲಸ ಮಾಡ್ಕೊಂಡ್ ಬಂದಿರ್ತಾನೆ ಅವ್ನು ಸುಸ್ತಾಗಿರ್ತಾನೆ, ಅವನ್ ಕರ್ಕೊಂಡ್ಬಂದು ಎಲ್ಲಾರು ನೋಡಕ್ ನಿಂತ್ಕೋತಾರೆ. ಅವ್ನ ನಾಲ್ಕು ಜನ ಕೇಳಿ 400 ಜನ ಬಂದಿರ್ತಾರೆ, ಎಲ್ಲ ಸುತ್ತಮುತ್ತ ಗ್ರಾಮದವರೆಲ್ಲ ತುಂಬ್ಕೊಂಡ್ಬಿಡ್ತಾರೆ. ಇದನ್ನ ನೋಡ್ಕೊಂಡು ಅದನ್ನ ಕಿರ್ಚಾಟ ಅದನ್ನ ಕೂಗಾಟ ಅದು ಕಲ್ಲು ಹೊಡಿಯೋದು ಅದಕ್ಕೆ ಇದಕ್ಕೆ ಡಿಸ್ಟರ್ಬ್ ಮಾಡೋದು ಅದೇನ್ ಮಾಡುತ್ತೆ, ಯಾರು ವೀಕ್ ಆಗಿರ್ತಾರೆ ಅವ್ನು ಓಡಕ್ ಆಗಲ್ವೋ ಅವನ್ನ ಹಿಡಿತದೆ. ಇನ್ನೂ ಒಂದೇನು ಗೊತ್ತಾ, ನಾನು ಎಕ್ಸಾಂಪಲ್ ಹೇಳ್ತಾರದು ಈ ಸರ್ಗೂರು ಸರ್ಗೂರು ಭಾಗದಲ್ಲಿ ಕೆಲವು ಕೋಳಿ ಶಾಪ್ ಇದೆ. ಈ ಶಾಪ್ ಅವ್ರು ಏನ್ ಮಾಡ್ತಾರೆ ತಗೊಂಡು ಹೋಗ್ಬಿಟ್ಟಿದ್ದಾನೆ, ಕಟ್ ಮಾಡಿ ಅದ್ರ ಗಲೀಜೆಲ್ಲ ರೋಡಲ್ಲಿ ಹಾಕ್ಬಾರ್ದು ಅಂತ ನಿಮ್ಮ ನಗರಸಭೆಯವರು ಎಲ್ಲ ಇದು ಕೊಟ್ಟಿರ್ತಾರೆ ಅವ್ರಿಗೆ. ಅವ್ರೇನ್ ತಗೊಂಡೋಗಿ ಅವ್ರ ಗದ್ದೆ ಹತ್ರ ಹಾಕೋತಾರೆ. ಇವ್ರ ಗದ್ದೆ ಎಲ್ಲಿರೋದು, ಬಾರ್ಡರ್ನಲ್ಲಿ ಇರ್ತದೆ ಅನ್ಕೊಳ್ಳಿ ಅಥವಾ ಬಾರ್ಡ್ರಿಂದ 1 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಇದನ್ನ ತಗೊಂಡೋಗಿ ಕಸ ಬೆಳವರಿ ಮೈಸೂರಲ್ಲಿ ಹುಲಿ ಬರ್ತಾ ಇರೋದು ಅಥವಾ ಚಿರತೆ ಬರ್ತಾ ಇರೋದು ಇದೇ ಉದ್ದೇಶನೇ ಮೈಸೂರಿಗೂ. ಮೈಸೂರಿನ ರಿಂಗ್ ರೋಡ್ ಭಾಗದಲ್ಲಿ ಇವರು ಕೋಳಿ ಕಸ ಎಲ್ಲ ತಗೊಂಡ್ಬಂದು ಹಾಕ್ತಾರಲ್ಲ ಆ ಕೋಳಿ ಕಟ್ ಮಾಡ್ರಂತ ಕಾಲುಗಳನ್ನು ಸರ ಹಾಕ್ತಾರೆ, ಇದನ್ನ ನಾಯಿ ತಿನ್ನಕ್ಕೆ ಅಂತ ಬರ್ತವೆ, ಅದನ್ನ ಈಸಿಯಾಗಿ ಅಂಟು ಮಾಡಬಹುದು ಅಂತ ಚಿರತೆ ಬರ್ತವೆ. ಅದೇ ರೀತಿ ಫಾರೆಸ್ಟ್ ಟ್ರೆಂಚ್ಗಳ ಪಕ್ಕದಲ್ಲಿ ಇರೋಂತ ಇವರು ಜಮೀನುಗಳಲ್ಲಿ ಇವರು ಬೆಳೆದಿರಂತ ಕ್ರಾಪ್ಸ್ ನ ಇವರು ಕಟಾವ್ ಮಾಡಕ್ಕೆ ಅಂತ ಹೋಗ್ತಾರೆ ಅನ್ಕೊಳ್ಳಿ. ಆ ಟೈಮಲ್ಲಿ ಆನೆ ಹುಲಿ ಕಾಣಿಸ್ಕೊಂಡಾಗ ಇವರು ಮೊಬೈಲ್ನಲ್ಲಿ 4 ಜನಕ್ಕೆ ಹೇಳಬಾರ್ದು, ಇವ್ರು ನೋಡ್ಕೋಬೇಕು, ಇವರು ಮುಂಜಾಗ್ರತೆ ಕ್ರಮವಾಗಿ ಅವ್ರು ತಕೊಂಡು ಮನೆಗೆ ಬಂದ್ಬಿಡ್ಬೇಕು. ಇವ್ರು 4 ಜನಕ್ಕೆ ಯಾವಾಗ ಹೇಳ್ತಾರೆ ಈ 40 ಜನ ಆಗುತ್ತೆ 400 ಜನ ಆಗುತ್ತೆ ಅವ್ರು ಯಾರು ಒಬ್ರು ಕಷ್ಟಕ್ಕೀಡಾಗ್ತಾರೆ. ಇದೊಂದು ಹೇಳ್ತಾ ಇದೆ ನನ್ನ ಇಂಟ್ರಾಕ್ಷನ್ ಆದ ತಕ್ಷಣ ನನ್ಗೆ ಇದು ನೀರಿನ ಸಬ್ಜೆಕ್ಟ್ ಆಗ್ಲಿ ಈ ವೀರಪ್ಪಂದ್ ಇಶ್ಯೂಸ್ ಆಗ್ಲಿ ಮತ್ತೆ ಇನ್ನೊಂದು ಮುಖ್ಯವಾದ 2019 ಫೆಬ್ರವರಿ 19 ಬಂಡೀಪುರದಲ್ಲಿ ಫಾರೆಸ್ಟ್ ಫೈರ್ ಆಗುತ್ತೆ, ತುಂಬಾ 1000 acres ಸುಟ್ಟೋಗುತ್ತೆ. ಇದಕ್ಕೆ ನಾನು ಮತ್ತೆ ನಮ್ಮ ಸ್ನೇಹಿತ ಮಧುಸೂದನ್ ಅನ್ಬಿಟ್ಟು ಇಬ್ರು ಫೋಟೋಗ್ರಾಫ್ ಮಾಡಕ್ ಹೋಗ್ತಿವಿ. 3 ಬೆಂಕಿ ಬಿಡುತ್ತೆ, 3-4 ಕಂಟಿನ್ಯೂ ಇರುತ್ತೆ, ಬಟ್ 3 ನಾವು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತಿವಿ. ಬಟ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಅಲ್ಲಿ ಇದು ಫೋಟೋ ಮಾಡ್ಬೇಕಾದ್ರೆ ಯಾವುದೇ ತರದ ನಮ್ಮ ಈ ಫೋಟೋಗ್ರಾಫರ್ಸ್ ಇರ್ತಾರಲ್ಲ ಫೋಟೋಗ್ರಾಫರ್ಸ್ ಬೇರೆ ಟೈಮಲ್ಲಿ ಫೋಟೋ ತೆಗಿತಾರಲ್ಲ ಯಾರು ಸಹ ಬಂದಿಲ್ಲ. ಬೆಳೆ ಎಣಿಕೆ ಅಷ್ಟು 4-5 ಇದ್ರು ಅಷ್ಟೇ. ಅದು ಬಿಟ್ರೆ ಬೇರೆ NGOಗಳೆಲ್ಲ ಬರ್ತಾರೆ, ಕೆಲವು ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಾರೆ, ಬಟ್ ಅವ್ರಿಗೂ ಒಳಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ಲ. ಅಲ್ಲಿ ಬೆಂಕಿ ಉರಿತಾರದನ್ನ ತಡಿಬೇಕು, ತಡಿಯೋದಕ್ಕೆ ಆಗಲ್ಲ. ಕೆಲವು ಟೈಮಲ್ಲಿ ಇವರೇ ಇನ್ನೇನೋ ಒಂದು ತಪ್ಪು ಸಿಗಾಕೊಂತಾರೆ ಈ ತರ ಎಲ್ಲ. ಆಮೇಲೆ ಅಲ್ಲೂ ಕ್ಯಾಮ್ರಾ ತಗೊಂಡ್ಬರ್ತಾರೆ, ನಮ್ಮವ್ರು ಬೆಂಕಿ ತೆಗಿಬೇಕಾದ್ರು ಬೆಂಕಿ ಇದು ಮಾಡ್ಬೇಕಾದ್ರು ಫೋಟೋಗ್ರಾಫ್ ಬರೋದು. ಬಟ್ ಕೆಲವು ಟೈಮಲ್ಲಿ ಎಲ್ಲಿ ಪ್ರಿಕಾಕ್ಷನರಿ ನಾವು ತಗೋಬೇಕು, ಪ್ರಿಕಾಕ್ಷನರಿ ಮೆಷರ್ಸ್ ನಮ್ಗೆ ಏನಿರ್ತದೆ, ಫಾರೆಸ್ಟ್ ಆಫೀಸರ್ಸ್ ಗೈಡೆನ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ಮೀರಿ ಅವ್ರು ಫೋಟೋಗ್ರಾಫ್ಸ್ ಮಾಡಕ್ ಹೋಗ್ತಾರೆ. ಈ ತರದ ನಿಟ್ಟಿನಲ್ಲಿ ನನಗೆ ಈ ಬಂಡೀಪುರ ಫಾರೆಸ್ಟ್ ಅಲ್ಲಿ ಹಲವು ರಾತ್ರಿ ಹೊತ್ತು ಈ ನಮ್ಗೆ ಅವತ್ತು ರಾತ್ರಿ ಆಯ್ತು 8:30-9 ಆಯ್ತು, ಬೆಂಕಿ ಬಿದ್ದು ಕಾಡೆಲ್ಲ ಹತ್ಕೊಂಡು ಉರಿದೋಗ್ಬಿಡುತ್ತೆ ರಾತ್ರಿ. ಬಂಡೀಪುರದಿಂದ ನಮ್ಗೆ ಅಲ್ಲಿ ಹೊಟ್ಟೆಗೆ ಏನು ತಿಂದಿರಲ್ಲ. ಬಂಡೀಪುರ ಇದ್ರಲ್ಲಿ ಒಂದು ಕ್ಯಾಂಟೀನ್ ಅಲ್ಲಿ ಸ್ವಲ್ಪ ಊಟ ಮಾಡ್ಕೊಂತೀವಿ, ಊಟ ಮಾಡ್ಕೊಂಡು ಹೊರಗಡೆಯಿಂದ ಹೊರಡ್ಬೇಕಾದ್ರೆ ಈ ಬೆಂಕಿ ಬಿದ್ದಿದ್ದು ಆ ಕೆಂಡ ಇತ್ತಲ್ಲ ಒಳ್ಳೆ, ಎಲ್ಲೋ ಜಮ್ಮು ಕಾಶ್ಮೀರಲ್ಲಿ ಲೈಟ್ ಹಾಕೊಂಡಿರ್ತಾರಲ್ಲ ನೈಟ್ ಅಲ್ಲಿ, ಆ ತರ ಈ ಫಾರೆಸ್ಟ್ ಕಾಣಿಸ್ತಿತ್ತು ಅಷ್ಟು. ಆಮೇಲೆ ಹತ್ಕೊಂಡು ಬೆಂಕಿ ಉರಿತಾ ಇತ್ತಲ್ಲ ಅದನ್ನ ನೋಡ್ಬಿಟ್ಟು ಕಣ್ಣಲ್ಲಿ ನೀರ್ ಬಂದ್ಬಿಡ್ತಾರೆ ಅಷ್ಟು ಜೋರು ಬೆಂಕಿ ಬಿದ್ದಿತ್ತು. ಅದನ್ನ ಯಾಕೆ ಈ

ಮುಂಚಿನ ಜನಗಳು ಅದಕ್ಕೆ ಬೆಂಕಿ ಹಾಕ್ತಾರೋ ಅಥವಾ ಯಾವ ತರ ಪ್ರಿಕಾಕ್ಷನರಿ ಮೆಷರ್ ತಗೊಂಡು ಯಾವ ತರ ಅದನ್ನ ಕೆಡಿಸ್ತಾರೆ ಅನ್ನೋದು ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆ ಇದನ್ನ ಕಂಪ್ಲೀಟ್ ಮಾಡಬೇಕಾಗಿದೆ. ಯಾವುದೇ ತರದ್ದು ಈ ಪ್ರವಾಸಿಗರು ಕಾಡನ್ನು ಒಳಗೆ ಬರುವಂಥದ್ದು ಬಂದರೂ ಏನ್ ಮಾಡ್ತಾರೆ, ಕೆಲವು ಪ್ರವಾಸಿಗರು ಮೋಜು ಮಸ್ತಿಗೆ ಅಂತಾನೆ ಕೆಲವರು ಬರ್ತಾರೆ. ಆ ನಿಟ್ಟಿನಲ್ಲಿ ಅದು ಯಾರು ಬರಬಾರ್ದು. ಆ ತರ ಕಾಡನ್ನ ಪ್ರೀತಿಸ್ಬೇಕು, ಕಾಡಿನ ಪ್ರಾಣಿಗಳನ್ನ ಗೌರವಿಸ್ಬೇಕು. ಇದನ್ನ ನೋಡಿ, ಈಗ ನೀವು ಕಾಡಂಚಲ್ಲಿ ಇರ್ತೀರಿ, ನೀವು ಯಾವುದೋ ಒಂದು ಆನೆ ಬಂದ್ರೆ ವಿಘ್ನೇಶ್ವರ ಅಂತ ನಮಸ್ಕಾರ ಮಾಡ್ಕೋತೀರಿ ದೂರದಲ್ಲಿ ಕಂಡ್ರೆ. ಆ ತರ ಒಂದು ಗೌರವ ಇರಬೇಕು ಪ್ರತಿಯೊಬ್ಬರಿಗೂ. ಒಂದು ಪ್ರಪಂಚದಲ್ಲಿ ಈ ಭೂಮಿನಲ್ಲಿ ಇರಂತ ಪ್ರತಿ ಒಂದು ಜೀವಿಗಳಿಗೂ ಅದರದೇ ಆದ ಒಂದು ಅವಿಜ್ಯ ಭಾಗ್ಯ ಅಲ್ವಾ. ಒಂದು ಇದನ್ನ ಭಾಗ್ಯ ಅಂದ್ರೆ ಅವೆಲ್ಲ ಇರೋದು ನಮ್ಮ ಭಾಗ್ಯನೇ. ಒಂದು ಕಾಡಿನ ಪರಿಸರನ ಉಳಿಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ಪ್ರತಿಯೊಬ್ಬನಲ್ಲೂ ಆ ಇದನ್ನ ಮೂಡಬೇಕು. ಈ ಕಾಡಲ್ಲಿ ಇವ್ರು ಹೋಗಿ ಅದನ್ನ ಫೋಟೋ, ಇವ್ರು ಏನು ಅಂದ್ರೆ ಮೊಬೈಲ್ ಇಟ್ಕೊಂಡು ಸೆಲ್ಫಿ ತಗೊಳ್ಳೋದೇ ಇವರು ಉದ್ದೇಶ ಆಗಿರ್ತದೆ, ಇನ್ನೇನು ಇರಲ್ಲ ಅವರಲ್ಲಿ. ದಯಮಾಡಿ ಎಲ್ಲರೂ, ಎಲ್ಲ ಕೇಳುಗರಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ, ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ ಮುಂದಿನ ಪೀಳಿಗೆಗೆ. ಮೊಬೈಲ್ನ ನಿಮ್ಗೆ ಅನುಕೂಲ ಇದೆ ಮೊಬೈಲಿಂದ ಇಲ್ಲ ಅಂತ ಅಲ್ಲ, ಆದರೆ ಪ್ರತಿಯೊಬ್ಬರು ಈ ಮೊಬೈಲಿಂದ ದೂರ ಇಡಿ, ಮಕ್ಕಳನ್ನ ಇದರಿಂದ ದೂರ ಇಡಿ. ನಿಮ್ಗೆ ಗೊತ್ತಿಲ್ಲದಂಗೆ ಮೊಬೈಲ್ ತಗೊಂಡು ಬೇರೆ ಕಡೆ ಹೊರಗಡೆ ಫೋಟೋಗೆ ಹೋಗ್ತಾರೆ. ಈಗ ನೋಡಿ ಎಷ್ಟು ಇನ್ಸಿಡೆಂಟ್ಗಳು ನಾವು ನೋಡ್ತೀವಿ, ಫ್ಲಡ್ ಬಂದಾಗ ಫೋಟೋ ತೆಗಿಯೋಕೆ ಅಂತ ಹೋಗ್ತಾರೆ, ಕಾಲು ಜಾರಿ ಕೆಳಗೆ ಬೀಳ್ತಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕುಶಾಲನಗರದ ದುಬಾರೆ ಇದರಲ್ಲಿ ಅವರು ಹೋಗಿ ಚೆನ್ನೈಯಿಂದ ಬಂದಂಥ ಒಂದು ಒಬ್ಬಳು ಮಹಿಳೆ ಅಲ್ಲಿ ಆನೆ ಇದಕ್ಕೆ ಕಂಜನ ಆನೆ ತುಳಿದು ಅವಳು ತೀರ್ಕೊಳ್ತಾಳೆ. ಬಟ್ ಇದೆಲ್ಲ ಯಾಕೆ ಬೇಕು? ಇದೆಲ್ಲ ಆನೆ ಸ್ವಲ್ಪ ಅಂತರ ಕಂಡುಕೊಂಡ್ರೆ, ನಮಗೂ ಅವ್ರಿಗೂ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದ್ರೆ ಈ ಥರದ್ದು ಇದು ಯಾವುದೇ ಇದು ಆಗಲ್ಲ.

ಪ್ರಿಯ ಕೇಳುಗರೇ, ಇದುವರೆಗೂ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಮೈಸೂರಿನ ಪ್ರಸಿದ್ಧ ವನ್ಯಜೀವಿ ಛಾಯಾಗ್ರಾಹಕರಾದ ಶ್ರೀ ಜಿಎಸ್ ರವಿಶಂಕರ್ ಅವರ ಜೊತೆಗಿನ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ ಕೆಮ್ಮು

0: ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ. ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
5: ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಹಾಗೂ ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ ಅವರು. ಬುಡಕಟ್ಟು ಅಭಿವೃದ್ಧಿಗಿರುವ ಸರ್ಕಾರದ ಯೋಜನೆಗಳು, ವಸತಿ ಸಮಸ್ಯೆ ಹಾಗೂ ಬುಡಕಟ್ಟು ಜನರ ಇನ್ನಿತರ ಸಮಸ್ಯೆಗಳು ಮತ್ತು ಪರಿಹಾರಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಸ್ವಾಗತ. ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ನನ್ನನ್ನು ಕೂಡ ಈ ದಿನ ನಮ್ಮ ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ

0: ಕೊಟ್ಟಿರ್ತಕ್ಕಂಥದ್ದಕ್ಕೆ ತಮಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ.
1: ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಮೊದಲನೇದಾಗಿ ಈ ಒಂದು ಸಮಗ್ರ ಬುಡಕಟ್ಟು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತಮ್ಮ ಇಲಾಖೆಯ ಅಥವಾ ಈ ಒಂದು ಇಲಾಖೆಯ ಪ್ರಮುಖ ಒಂದು ಗುರಿ ಉದ್ದೇಶಗಳ ಬಗ್ಗೆ ತಿಳಿಸ್ಬೋದಾ ಸರ್?
0: ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಈಗ ನಮ್ಮ ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಯ ಅಧೀನದಲ್ಲೇ ಕೆಲಸ ಮಾಡತಕ್ಕಂಥ ವಾಲ್ಮೀಕಿ ನಿಗಮದಲ್ಲಿ ಹಲವಾರು ಆರ್ಥಿಕ ಸ್ವಾವಲಂಬನೆಗೆ ಸ್ವಯಂ ಉದ್ಯೋಗ ಯೋಜನೆಗಳಿದೆ. ಸ್ವಯಂ ಉದ್ಯೋಗ ಯೋಜನೆಗಳಲ್ಲಿ ನೇರ ಸಾಲ ಯೋಜನೆ ಆದಂತಹ ಹೈನುಗಾರಿಕೆ, ಸಣ್ಣ ಅಂಗಡಿ ಪೆಟ್ಟಿಗೆಗೆ, ಕುರಿ ಮತ್ತು ಆಡು ಸಾಗಾಣಿಕೆ, ತರಕಾರಿ ಮತ್ತು ಹಣ್ಣಿನ ಅಂಗಡಿಗೆ, ಟೈಲರಿಂಗು, ಮೀನುಗಾರಿಕೆ, ಸೊ ಇವುಗಳಿಗೆ ಘಟಕ ವೆಚ್ಚ ಅಂತ 100,00,000 ನಿಗಮ ಸಾಲವನ್ನು ಕೊಡ್ತದೆ. ಅದು 50% ಸಹಾಯಧನ ಇರ್ತದೆ, ಸಬ್ಸಿಡಿ ಇರುತ್ತೆ. ಇನ್ನು 50% ಸಾಲವನ್ನ ಹಂತ ಹಂತವಾಗಿ ಅವ್ರು ಏನು ನಿಗದಿತ ಅವಧಿಯನ್ನ ಇರ್ತದೋ ಅದರಲ್ಲಿ ಸಾಲವನ್ನು ತೀರಿಸಬೇಕಾಗ್ತದೆ. ಇದು ಮೊದಲನೇದು. ಮತ್ತೆ ಕೈಗಾರಿಕೆ ಮತ್ತೆ ಉದ್ಯಮ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ ಈ ಪರಿಶಿಷ್ಟ ಪಂಗಡದ ಮತ್ತೆ ಆದಿವಾಸಿ ಸಮುದಾಯದ, ಬುಡಕಟ್ಟು ಸಮುದಾಯದ ಯಾವುದೇ ಒಬ್ಬ ಉದ್ಯಮಶೀಲವನ್ನ ನಡೆಸ್ತೀನಿ ಅಂತ ಅಂದವರು ಕೂಡ ಸುಮಾರು 70% ಘಟಕ ವೆಚ್ಚವನ್ನ, ಅಂದ್ರೆ ಕನಿಷ್ಠ ಅಂದ್ರೆ ಅದು 2,00,000 ಸಹಾಯಧನವನ್ನ ಕೊಡ್ತದೆ. ಅಂದ್ರೆ ಅವರು ಇನ್ನು ಉಳಿಕೆ ಮೊತ್ತವನ್ನ ಬ್ಯಾಂಕ್ ಸಾಲವಾಗಿ ಪಡಿಬೇಕಾಗ್ತದೆ. ಅವ್ರ ಯಾವುದು ಉದ್ಯಮವನ್ನ ಸುಮಾರು ಉದಾಹರಣೆಗೆ ಒಂದು 10,00,000 ಉದ್ಯಮವನ್ನ ಪ್ರಾರಂಭಿಸ್ತೀವಿ ಅನ್ನೋದಾದಾಗ ಸೊ 2,00,000 ಸಾಲವನ್ನ ಕೊಡ್ತದೆ, ಸಹಾಯಧನವಾಗಿ ಕೊಡ್ತದೆ. ಇನ್ನು 8,00,000 ಅವರ ನಿಗದಿತ ಅವಧಿಯಲ್ಲಿ ಕಟ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತೆ ಭೂ ಒಡೆತನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸೊ ಇವೆಲ್ಲ ನಾನು ಏನೇನು ಹೇಳ್ತಾ ಇದ್ದೇನೆ ಇದೆಲ್ಲವೂ ಕೂಡ ವಾಲ್ಮೀಕಿ ನಿಗಮದ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆ. ಭೂ ಒಡೆತನದ್ದು ಕೂಡ ಅಷ್ಟೇ, ಅದು ಕೂಡ 1 ಎಕರೆ ಜಮೀನು, ಕುಷ್ಕಿ ಅಥವಾ ತರಿ ಜಮೀನು, ಗರಿಷ್ಠ ಮೊತ್ತ 15,00,000 ಕೂಡ ಇಲಾಖೆ ಅದನ್ನ ಕೊಟ್ಟು ಕೊಡ್ತದೆ. ಯಾರಿಗೆ ಭೂಮಿ ಇಲ್ಲ ಅಂತ ಹೇಳಿ ಅರ್ಜಿಯನ್ನ ಹಾಕ್ತಾರೋ ಸೊ ಅಂತವ್ರಿಗೆ ಒಂದು ಭೂ ಒಡೆತನವನ್ನ 15,00,000 ಕೊಡ್ತಕ್ಕಂತ ಒಂದು ಯೋಜನೆ ಕೂಡ ಇದೆ. ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ ಕೂಡ ಇದೆ. 3,50,000 ಘಟಕ ವೆಚ್ಚದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಕೂಡ ನಿಗಮದ ವತಿಯಿಂದ ಜಾರಿಯಲ್ಲಿರ್ತದೆ.
1: ಇವೆಲ್ಲ ಕೂಡ ವಾಲ್ಮೀಕಿ ನಿಗಮದಿಂದ ಇರ್ತಕ್ಕಂತ ಯೋಜನೆಗಳು.
0: ಹೌದು.
1: ಓಕೆ ಸರ್, ಇದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಏನು ಮಾತನಾಡ್ತಾ ಇದ್ದೀರಾ? ಪ್ರಶ್ನೆ ಏನಂತ
2: ಮಾತಾಡ್ಬೇಕಿತ್ತ? ಈಗ ನಮ್ಮ ಹುಡುಗರ ಜನಾಂಗಕ್ಕೆ ಇನ್ನು ಮನಗಳೇ ಕಲ್ಸಿಲ್ಲ ಸರ್.
0: ಈಗ ವಸಂತಮ್ಮನವರೇ, ನಾನ್ ಟ್ರೈಬಲ್ ಆಫೀಸರ್ ಮಾತಾಡ್ತೀನಿ, ಗೊತ್ತಿದೆಯಲ್ವಾ?
2: ಹೇಳಿ ಸರ್, ಗೊತ್ತಾಯ್ತು.
0: ಈಗ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಕೇಳಿದ್ರಿ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ಈಗ ಬೆಟ್ಟ ಕುರುಬ ಮತ್ತೆ ಸೋಲಿಗ ಎರವ ಸಮುದಾಯಗಳಿಗೆ ಸೊ ಮನೆಯನ್ನ ಕೊಡ್ಲಿಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಂಚಾಯಿತಿಗಳಿಗೆ ನಾವು ಅರ್ಜಿ ನಮೂನೆಯನ್ನ ಕೊಟ್ಟಿದ್ದೇವೆ. ಅಲ್ಲಿ ಪಂಚಾಯಿತಿ ಇರ್ಲಿ, ತಾವು ಅರ್ಜಿಯನ್ನ ಕೊಡ್ಬೇಕು. ನಿಮ್ಗೆ ಇರ್ತಕ್ಕಂತ ಖಾಲಿ ನಿವೇಶನ ಜಾಗ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು, ನಿಮ್ಮ ಆಧಾರ್ ಕಾರ್ಡು, ಸೊ ನಿಮ್ಮ ಫೋಟೋ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಜಾತಿ ಪ್ರಮಾಣ ಪತ್ರ, ಇಂತ ಇವೆಲ್ಲವನ್ನು ಕೂಡ ಪಂಚಾಯಿತಿಗೆ ಮತ್ತೆ ಅರ್ಜಿಯನ್ನ ಪಡ್ಕೊಂಡು ಅವ್ರಿಗೆ ಹೇಳಿದೀವಿ, ಅರ್ಜಿಯನ್ನು ಕೂಡ ಕೊಟ್ಟಿದ್ದೇವೆ, ಅವ್ರಿಗೆ ಅರ್ಜಿಯನ್ನ ಕೊಡಿ. ಈಗ ಅದು ಈಗ ಅದು ಸರ್ಕಾರ ಈಗ ಎಲ್ಲದಕ್ಕೂ ಕೂಡ ನಮ್ಮ ಎಲ್ಲಾ ಬುಡಕಟ್ಟು ಸಮುದಾಯದವ್ರಿಗೆ ಕನಿಷ್ಠ 4.5 ಲಕ್ಷದಿಂದ 5 ಲಕ್ಷದವರೆಗೆ ನಿಗದಿ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಆಗ್ತಾ ಇದೆ ಸರ್ಕಾರದ ಹಂತದಲ್ಲಿ. ಅದು ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡು ನಿಗದಿ ಮಾಡಿ ಕೊಡ್ತದೆ. ಈಗ ಸದ್ಯಕ್ಕೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಅದರಿಂದ ಎಲ್ಲಾ ನಾವು ಇಒಗಳ ಮೂಲಕ, ಎರಡೂ ತಾಲೂಕಿನ ಇಒಗಳ ಮೂಲಕ ಪಂಚಾಯಿತಿ ಪಿಡಿಒಗಳಿಗೆ ಅರ್ಜಿಯನ್ನ ನಮ್ಮ ಎಲ್ಲಿ ಯಾವ ಆಡಿ ಸಂಬಂಧಿತ ಪಂಚಾಯಿತಿಗಳು ಏನಿದೆಯೋ ಎಲ್ಲರೂ ಕೂಡ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ನಾವು ಈಗಾಗಲೇ ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನಿಮ್ಗೆ ಮೊಟ್ಟೆ ಆಹಾರ ಅಂತ ಹೇಳ್ತಿರಲ್ವಾ, ಈಗಾಗಲೇ ನಿಮ್ಗೆ 6 ತಿಂಗಳಾಗಿದೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಮತ್ತೆ ನಮ್ಮ ಮಾನ್ಯ ಶಾಸಕರು ಕೂಡ ಇದನ್ನ ಮಾತನಾಡಿ ಸರ್ಕಾರದಲ್ಲಿ ಕೂಡ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಆಗಿದೆ. ಇನ್ನೊಂದು ವಾರದ ಒಳಗಡೆ ಅದನ್ನ ತೀರ್ಮಾನ ಮಾಡಿ ಈಗ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಮತ್ತೆ ಬಾಕಿದು ಕೂಡ ಕೊಡ್ಲಿಕ್ಕೆ ನಾವು ತೀರ್ಮಾನಿಸಿದೀವಿ ಅಂತ ಹೇಳಿ ನಿನ್ನೆ ಕೂಡ ಜಂಟಿ

ನಿರ್ದೇಶಕರಾದಂತಹ ರಾಜ್ಕುಮಾರ್ ಸರ್ ಕೂಡ ಮೈಸೂರಿಗೆ ಬಂದು ಸಭೆಯನ್ನ ಕರೆದಿದ್ರು. ಆ ಸಭೆಯಲ್ಲೂ ಕೂಡ ನಾವು ಮಾತನಾಡಿದ್ದೇವೆ, ಇನ್ನೊಂದು ವಾರದೊಳಗಾಗಿ ಇದು ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಕೂಡ ಅವರು ಮಾತನ್ನ ಹೇಳಿದ್ದಾರೆ. ಯಾಕೆಂದ್ರೆ ಇದು 175 ಕೋಟಿ ಒಟ್ಟಿಗೆ ಇಡೀ ರಾಜ್ಯಕ್ಕೆ ಬೇಕಾಗಿರೋದ್ರಿಂದ ರಾಜ್ಯ ಸರ್ಕಾರ ಏನು ಮುಖ್ಯಮಂತ್ರಿಗಳ ಅನುಮೋದನೆ ಬೇಕಾಗಿತ್ತು, ಹಂಗಾಗಿ ಸ್ವಲ್ಪ ವಿಳಂಬ ಆಯ್ತು. ಆ ಕಾರಣಕ್ಕೋಸ್ಕರ ಈಗ ಅನುಮೋದನೆ ಸಿಕ್ಕಿದೆ. ಮೊನ್ನೆ ಮುಖ್ಯಮಂತ್ರಿಗಳು

0: ಸಂಬಂಧಪಟ್ಟಂತ ಪಿ ಡಿ ಒ ಮತ್ತೆ ತಾಲೂಕ್ ಪಂಚಾಯತಿ ಇ ಅವ್ರ ಜೊತೆ ನಾನು ಮಾತು.
1: ಓಕೆ, ಧನ್ಯವಾದಗಳು ವಸಂತ ಅವರ ಕರೆ ಮಾಡಿದ್ದಕ್ಕೆ. ಸರಿಗೆ, ತಾವು ನಮ್ಮ ಬುಡಕಟ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳನ್ನ ಹೇಳಿದ್ರೆ, ಅದರಲ್ಲಿ ಏನು ವಾಲ್ಮೀಕಿ ನಿಗಮದಿಂದ ಸಿಗ್ತಕ್ಕಂಥ ಅನುದಾನಗಳ ಬಗ್ಗೆ ತಾವು ಹೇಳಿದ್ರಿ, ಅದಲ್ಲದೆ ಬೇರೆ ಇನ್ನಿತರ ಅಂದ್ರೆ ಬೇರೆ ಬೇರೆ ತರದ ಯೋಜನೆಗಳು ಏನೇನಿದೆ ಸರ್?
0: ನಿಮಗೆ ಇರ್ತಕ್ಕಂಥ ಯೋಜನೆಗಳು ನಿಗಮದಿಂದ ಕೊಡ್ತಕ್ಕಂಥದ್ದು ಇವು ಕೆಲವೊಂದು. ನಮ್ಮ ಇಲಾಖೆಯೊಂದನ್ನು ಕೂಡ ಮೊದಲು ಅವ್ರಿಗೆ ಹೈನುಗಾರಿಕೆಗೆ ಹಸುಗಳನ್ನ ಕೊಡ್ತಕ್ಕಂಥದ್ದು, ಕುರಿ ಕೋಳಿಯನ್ನ ಕೊಡ್ತಕ್ಕಂಥದ್ದು ಈಗಾಗಲೇ 2020 ಸಾಲಿನಲ್ಲಿ ಇತ್ತು. ಸೊ ಇವಾಗ ಇಲಾಖೆಯಿಂದ ಆ ಒಂದು ಯೋಜನೆಯನ್ನ ನಿಲ್ಲಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಕೇಂದ್ರ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ ಕೆಲವೊಂದು ಸಭೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಸಲಹೆಯನ್ನ ಪಡ್ಕೊಂಡಿದ್ದಾರೆ. ಈಗ ಏನು ನಾವು ಈ ಅರಣ್ಯ ಹಕ್ಕು ಪತ್ರವನ್ನ ವಿತರಣೆ ಮಾಡಿರ್ತಕ್ಕಂಥ ಯಾರು ಜಮೀನನ್ನು ಹೊಂದಿದಾರೋ, ಸೊ ಅವರು ಈ ಏನು ಉಳುಮೆ ಮಾಡಲಿಕ್ಕೆ ಏನು ದನಕರುಗಳಿಲ್ಲದೆ ಬೇರೆಯವರಿಗೆ ನಾವು ಅದನ್ನ ಏನು ದೇಣಿಗೆಗೆ ಕೊಡ್ತಾ ಇದ್ದೇವೆ, ನಾವು ಉಳುಮೆ ಮಾಡಕ್ ಆಗ್ತಾ ಇಲ್ಲ, ಹಾಗಾಗಿ ನಮ್ಗೆ ಬೋರ್ವೆಲ್ ಮತ್ತೆ ಈ ದನಕರುಗಳನ್ನ ಕೊಡಿಸುವಂತ ಉಳುಮೆ ಮಾಡ್ಲಿಕ್ಕೆ ಎತ್ತುಗಳನ್ನ ಕೊಡಿಸುವಂತ ಕೆಲಸ ಮಾಡಿದ್ರೆ ನಾವೇ ಸ್ವಾವಲಂಬಿಗಳಾಗಿ ರೈತರಾಗಿ ದುಡಿತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಮಾಹಿತಿಯನ್ನು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಆ ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಜನೆಯನ್ನ ಮಾಡ್ತಾ ಇದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ಹಲೋ ಸರ್,
1: ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೇಳಿ ಹೇಳಿ, ತಮ್ಮ ಪ್ರಶ್ನೆ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹೇಳಿ
1: ತಮ್ಮ ಪ್ರಶ್ನೆ ಹೇಳಿ. ಇವಾಗಿನ ರೇಷನ್ ಬಗ್ಗೆ ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ಕಾರ ಚಿನ್ನಪ್ಪನವ್ರೆ. ಈಗ ನಿಮ್ಗೇನು ನ್ಯೂಟ್ರಿಷನ್ ಪೌಷ್ಟಿಕ ಆಹಾರ ಈಗ ಕಳೆದ ಈಗ 5 ತಿಂಗಳಿಂದ ಕೂಡ ತಮಗೆ ಬಂದಿಲ್ಲ. ಈಗಾಗಲೇ ಅದು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಿದೆ. ಇನ್ನೊಂದು ವಾರದಲ್ಲಿ ಬಗೆಹರಿಸಿ ಅದನ್ನು ಕೊಡುವಂತ ವ್ಯವಸ್ಥೆಯನ್ನು ಕೂಡ ಇಲಾಖೆ ಮಾಡ್ತಾ ಇದೆ. ಇನ್ನೊಂದು ವಾರದಲ್ಲಿ ಎಲ್ಲ ಸರಿ ಹೋಗ್ತದೆ. ಇದು ನಿನ್ನೆ ಕೂಡ ಈ ಸಂಬಂಧ ಜಂಟಿ. ಹೌದೌದು, ಈಗ ಮತ್ತೆ ಈಗೇನು ಈ ಹಳೇದು ಏನು ಕೊಟ್ಟಿಲ್ಲ, 5 ತಿಂಗಳು ನಿಂತಿದೆಯೋ, ಸೊ ಅದನ್ನು ಕೂಡ ಕೊಡಬೇಕು ಅಂತ ಕೂಡ ಹೇಳಿದ್ದೇವೆ. ನಮ್ಮ ಆದಿವಾಸಿಗಳು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಕೂಲಿನೇ ನಂಬಿ ಇರೋದ್ರಿಂದ ಅವ್ರೀಗ ಕೂಲಿನೂ ಸಿಗ್ತಾ ಇಲ್ಲ, ಹಾಗಾಗಿ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕೂಡ ನಾವು ಕೂಡ ಇಲಾಖೆ ಗಮನಕ್ಕೆ ತಂದಿದ್ದೇವೆ. ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ಹರಿಸಿದೆ. ನಿನ್ನೆ ಕೂಡ ಜಂಟಿ ನಿರ್ದೇಶಕರು ಮೈಸೂರಿನಲ್ಲಿ ಈ ಸಂಬಂಧ ಸಭೆಯನ್ನು ಮಾಡಿದ್ದಾರೆ. ಇನ್ನೊಂದು ವಾರದಲ್ಲಿ ಬಗೆಹರಿಸಿ ಕೊಡ್ತೇವೆ, ಮತ್ತೆ ಹಳೇದನ್ನು ಕೂಡ ನಾವು ಕೊಡ್ತೇವೆ ಅಂತ ಕೂಡ ಮಾತನ್ನ ಹೇಳಿದ್ದಾರೆ.
2: ಸರಿ ಸರ್, ಒಳ್ಳೆ ರೀತಿಯ ಫುಡ್ ಕೊಡ್ತೀವಿ ಸರ್.
0: ಖಂಡಿತವಾಗಿ
2: ತುಂಬಾ ದಿನಗಳಿಂದ ನಿಲ್ಲಿಸಿದಾರಲ್ಲ, ಆಗ ಅವಾಗ ಹಳೆ ಸ್ಟಾಕ್
0: ಇಲ್ಲ. ಇಲ್ಲ ಇಲ್ಲ, ಖಂಡಿತವಾಗಿ ಅದಕ್ಕೆ ಈಗ ಏನಂತಂದ್ರೆ ಆಹಾರದ ಗುಣಮಟ್ಟವನ್ನ ಕಾಪಾಡಲಿಕ್ಕೋಸ್ಕರವಾಗಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ 5 ಇಲಾಖೆಗಳ ತಂಡವನ್ನ ರಚನೆ ಮಾಡಿರ್ತದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಆಹಾರ ಇಲಾಖೆಯವರು, ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು, ಮತ್ತೆ ಆರೋಗ್ಯ ಇಲಾಖೆಯವರು, ಮತ್ತೆ ನಮ್ಮ ಇಲಾಖೆಯವರು, ಇಷ್ಟು ಸೇರಿದಾಗೆ ಅವರು ಎಲ್ಲಿ ಅವರು ದವಸ ಧಾನ್ಯಗಳನ್ನ ಸಾಮಗ್ರಿ ಅವು ಉಗ್ರಾಣಗಳಿರ್ತದೋ ಅಲ್ಲಿ ಗುಣಮಟ್ಟ ಪರೀಕ್ಷೆ ಮಾಡಿ ಇದು ಸರಿ ಇದೆ ಅಂತ ಅಂದ್ರೆ ಮಾತ್ರ ಅದನ್ನ ಪ್ಯಾಕಿಂಗ್ ಮಾಡಿ ತಮ್ಗೆ ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾರೆ. ಇನ್ನೊಂದು ವಾರದಲ್ಲಿ ಆಗ್ತದೆ.
1: ಓಕೆ, ಧನ್ಯವಾದಗಳು ಚಿನ್ನಮ್ಮ ಕರೆ ಮಾಡಿದ್ದಕ್ಕೆ. ಸರಿಗೆ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಏನು ಬುಡಕಟ್ಟು ಸಮಗ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳಿದೆ, ಕೇಂದ್ರ ಸರ್ಕಾರದಿರ್ಬೋದು ರಾಜ್ಯ ಸರ್ಕಾರದಿರ್ಬೋದು, ಈ ಒಂದು ಯೋಜನೆಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ. ಈ ಒಂದು ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ ಸರ್?
0: ಈಗ ನಾವೇನು ಈಗ ಯಾವುದು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ವಸತಿಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಈಗ ಮೊದಲೆಲ್ಲ ಚೆಕ್ ಸಿಸ್ಟಮ್ ಇತ್ತು, ಆವಾಗ ದುರುಪಯೋಗ ಆಗ್ತಾ ಇತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರು ಅರ್ಜಿ ಹಾಕ್ತಾರೋ ಅರ್ಜಿಯ ಹಾಕಿದ ಫಲಾನುಭವಿಯ ನೇರ ಅವರ ಖಾತೆಗೆ ಹಣ ಹೋಗೋದ್ರಿಂದ ಹಣ ದುರುಪಯೋಗ ಆಗೋದಿಲ್ಲ.
1: ಹೌದು.
0: ಸೊ ಆದ್ರೆ ಇಲ್ಲಿ ಮನೆಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಕೂಡ ಇಲಾಖೆಗೂ ಕೂಡ ಒಂದು ಬೇಸರದ ಸಂಗತಿ ಇದೆ. ಏನಂತ ಹೇಳಿದ್ರೆ ಈಗ ನಾವು ಈಗ 5 ಲಕ್ಷ ಮತ್ತೆ 4.5 ಲಕ್ಷ 3,80,000 ಸೊ ಈಗೆಲ್ಲ ಸರ್ಕಾರ ಇಲಾಖೆ ಹಣವನ್ನ ಕೊಡ್ತಾ ಇದೆ, ಅದು ನೇರ ಫಲಾನುಭವಿಗಳ ಕಥೆಗೆ ಹೋಗ್ತಾ ಇದೆ. ನಾವು ಆಡಿಗಳಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಸರ್ ನಮ್ಗೆ ಗುಣಮಟ್ಟದ ಮನೆಯನ್ನ ಕಟ್ಕೊಡ್ತಾ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಫಲಾನುಭವಿಗಳು. ಇಲ್ಲಿ ಲೋಪದೋಷ ಆಗ್ತಾ ಇರೋದು ಈಗ ಮನೆಯನ್ನ ಕಟ್ಟಲಿಕ್ಕೆ ಕೊಡ್ತಕ್ಕಂಥದ್ದು

0: ಕೊಡ್ತಾ ಇರ್ತಕ್ಕಂಥದ್ದು ಯಾರು? ಫಲಾನುಭವಿಗಳೇ. ಯಾರು ಯೋಗ್ಯವಾಗಿ ಕಟ್ಕೊಡ್ತಾರೋ ಅಂಥವ್ರಿಗೆ ಮಾತ್ರನೇ ಅವರು ಏನು ಕರಾರನ್ನ ಮಾಡ್ಕೊಂಡ್ರೆ ಅಥವಾ ನಮ್ಮ ಇಲಾಖೆ ಮೂಲಕ ನೇರವಾಗಿ ಅವರೇ ಅಲ್ಲಿ ಒಳ ಒಪ್ಪಂದ ಮಾಡಿಕೊಳ್ಳುವುದು ಬದಲಾಗಿ ನಮ್ಮ ಇಲಾಖೆಗೆ ಬಂದು ಇಂಥ ವ್ಯಕ್ತಿ ನಮ್ಮ ಬಳಿ ಬಂದಿದ್ದಾರೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಅಂತ ನಮ್ಮ ಹತ್ರ ಬಂದಾಗ ಆ ವ್ಯಕ್ತಿಗೆ ನಾವು ಏನಾದ್ರೂ ಒಂದು ರೈಟಿಂಗ್ ಬರವಣಿಗೆ ಮೂಲಕ ತೆಗೆದುಕೊಂಡು ಗುಣಮಟ್ಟದ ಮನೆಯನ್ನ ಅವ್ರಿಗೆ ಕಟ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸೊ ನಾವು ನಿಮ್ಮ ಬೇರೆ ಇನ್ಯಾವುದಾದ್ರು ಆಸ್ತಿಯ ಮೇಲೆ ಅಥವಾ ನಿಮ್ಮ ಮೇಲೆ ದೂರನ್ನು ದಾಖಲು ಮಾಡುವಂತದ್ದು ಇನ್ನೊಂದು ಮುಟ್ಕೋಲು ಹಾಕೊಳ್ತಕ್ಕಂಥದ್ದು ಕೆಲಸವನ್ನ ಮಾಡ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರೆ ಆ ಕೆಲಸ ಕೂಡ ಫಲಾನುಭವಿಗಳಿಂದ ಅವ್ರಿಗೆ ಮನವರಿಕೆ ಆಗ್ಬೇಕು ಮತ್ತೆ ಅವ್ರಿಗೂ ಕೂಡ ಆ ಜ್ಞಾನ ಬರಬೇಕು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ಕಾರ ಸರ್, ನನ್ನ ಹೆಸರು ಕುಶಲರಾಜ ಅಂತ. ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಎಚ್ ಡಿ ಘಟ್ಟ ತಾಲೂಕು ಇರಳ್ಳಿ ಗ್ರಾಮ ಪಂಚಾಯತಿ ಅಂಕನಾಥ್ಪುರ ಆಡಿ ಸರ್, ಆದಿವಾಸಿ ಆಡಿ.
1: ಹಾ ಪುಷ್ಪರಾಜ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ನಮ್ಮ ಊರು ರೋಡ್ ಇಲ್ಲ ಸರ್, ನಾನು ಒಂದು 55 ವರ್ಷ ಆಯ್ತು ಸರ್, ಇಲ್ಲಿವರೆಗೆ ಒಂದು ಬಸ್ ಲೈನ್ ಇಲ್ಲ ಸರ್. ಅದೇ ಸರ್, ಅದು ವೇಗ ನಡ್ಕೊಂಡು ಒಂದು 12 ಕಿಲೋಮೀಟರ್ ಸರ್ ಬರ್ಬೇಕು ಅಂದ್ರೆ, ಅಂಟು ಗಂಟೆ ಬರ್ಬೇಕು ಅಂದ್ರೆ ಒಂದು 6 ಕಿಲೋಮೀಟರ್ ಆಗುತ್ತೆ ಸರ್. ರೋಡೇ ಇಲ್ಲ ಸರ್.
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
2: ಇನ್ನೊಂದ್ ಏನಂದ್ರೆ ಸರ್, ಇವಾಗ ಎರಡನೇ ಪ್ರಶ್ನೆ ಏನಂದ್ರೆ ಸರ್, ನಮ್ಮ ಊರಿನಲ್ಲಿ ಒಂದು ಸಾಧಾರಣ ಒಂದು 500 ಮನೆಗಳಿದೆ ಸರ್. ಅವರು ಸರ್ ಕೆಲವರಿಗೆ ಜಮೀನು ಇದೆ, ಕೆಲವರಿಗೆ ಜಮೀನ್ ಇಲ್ಲ.
1: ಆ
2: ಜಮೀನ್ ಕೆಲವರು ಯಾರು ಸತ್ರೆ ಅವ್ರ ಜಮೀನಲ್ಲಿ ಹಾಕೋದು ಸರ್. ಏನು ಇಲ್ದೇನೆ ಕೂಲಿ ಮಾಡ್ತಿನೋ ಅಂತವ್ರನ್ನ ಈ ಚಾನಲ್ ಏರಿಂದ ಸರ್ ರೋಡ್ ಸೈಡ್ ತಗೊಂಡೋಗಿ ದಬನ್ ಮಾಡ್ತಾರೆ ಸರ್. ಮಸಣ ಇಲ್ಲ ಸರ್, ಇಷ್ಟು ಹೊಸದಾಗಿ ನಮ್ಮ ಮಸಣ ನೋಡಿಲ್ಲ ಸರ್.
1: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಪುಷ್ಪರಾಜ್
0: ಪುಷ್ಪರಾಜ್ ಅವ್ರೆ ನಮಸ್ಕಾರ. ಈಗ ರಸ್ತೆಗೆ ಸಂಬಂಧಪಟ್ಟಂತೆ ಮತ್ತೆ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರು ಹಂತ ಹಂತವಾಗಿ TSP ಯೋಜನೆ ಅಡಿಯಲ್ಲಿ ಎಲ್ಲ ಬಹುತೇಕ ಆಡಿಗಳಿಗೆ ರಸ್ತೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ತಮ್ಮ ಏನು ಆಡಿಯ ರಸ್ತೆಯನ್ನು ಕೂಡ ಈಗಾಗಲೇ ಶಾಸಕರಲ್ಲಿ ಸೇರ್ಪಡೆಗೊಂಡಿದೆ. ಸೊ ಅದು ಕೂಡ ಅತಿ ಶೀಘ್ರದಲ್ಲಿ ಆಗ್ತದೆ. ತಾವು ಏನು ಇನ್ನೊಂದು ವಿಚಾರ ಸ್ಮಶಾನದ ಬಗ್ಗೆ ಕೇಳಿದಾಗ, ಸ್ಮಶಾನ ಎಲ್ಲೋ ಏರಿ ಮತ್ತೆ ಅಲ್ಲಿ ಇಲ್ಲಿ ಉಳ್ತೀರಿ ಅಂತ ಹೇಳಿದ್ರಿ, ಅದು ತಪ್ಪದು. ಅದೇನಾಗ್ತದೆ, ಪಂಚಾಯತಿಯ PDO ಜವಾಬ್ದಾರಿಗೆ ಬರ್ತದೆ. ಯಾವುದೇ ಕಾರಣಕ್ಕೂ ಯಾರೋ ಅವ್ರು ಎಂತ ಅನಾತ್ರೆ ಆಗಿದ್ರು ಕೂಡ ಎಲ್ಲೋ ರಸ್ತೆ ಬದಿಯಲ್ಲೋ ಅಲ್ಲಿ ಇಲ್ಲಿ ಉಳು ಆಗಂಗಿಲ್ಲ. ಇವತ್ತು ಸಾರ್ವಜನಿಕ ಯಾವುದೇ ಊರಿನಲ್ಲಿ ಇರಬಹುದು, ಆಡಿಯಲ್ಲಿರಬಹುದು, ಸಾರ್ವಜನಿಕ ಸ್ಮಶಾನಗಳಂತ ಇದೆ. ಅದು ಯಾವುದೇ ಜಾತಿಗೆ ಸೀಮಿತವಾದದ್ದಲ್ಲ. ಅಂಥದ್ದೇನಾದ್ರೂ ಲೋಪಗಳು ಬಂದಂತ ಸಂದರ್ಭದಲ್ಲಿ ಸ್ಥಳೀಯ PDO ನೇರ ಹೊಣೆಗಾರರಾಗ್ತಾರೆ. ಆ ತರದ್ದು ಏನಾದ್ರೂ ಪ್ರಕರಣಗಳಿದ್ರೆ ಹೇಳಿ ನಾನು ತಾಲೂಕ್ ಪಂಚಾಯತಿ ಇವರ ಮೂಲಕ ನಾನು ಗಮನಕ್ಕೆ ತರ್ತಾರೆ. ಈ ಸಂಬಂಧಪಟ್ಟಂತೆ ನಾನು ತಾಲೂಕ್ ಪಂಚಾಯತಿ ಇವರ ಜೊತೆ ಮಾತಾಡಿ ತಮ್ಮ ಹಿರೇಹಳ್ಳಿ ಪಂಚಾಯತಿ PDO ಅವ್ರ ಗಮನಕ್ಕೆ ತರ್ತೇನೆ. ನಾನು ಮುಂದಿನ ಸಂದರ್ಭಗಳಲ್ಲಿ ಈ ರೀತಿ ಆಗದಂತೆ ನೋಡ್ಕೊಳಕ್ಕೆ ನಾವು ವ್ಯವಸ್ಥೆ ಮಾಡೋಣ.
2: ಖಂಡಿತ
0: ಇದು ಮಾನವೀಯ ನೆಲೆಗಟ್ಟಿನಲ್ಲಿ ಎಲ್ರಿಗೂ ಕೂಡ ಮನುಷ್ಯ ಹುಟ್ಟುವಾಗ ಮತ್ತೆ ಸಾಯುವಾಗ ಕೂಡ ಅವನಿಗೆ ನೆಮ್ಮದಿಯಾಗಿ ಇರಬೇಕಾಗ್ತದೆ. ಆದ್ರಿಂದ ಅವನಿಗೆ ಸ್ಮಶಾನದ ಅವಶ್ಯಕತೆ ಎಲ್ಲರಿಗೂ ಕೂಡ, ಪ್ರತಿಯೊಂದು ಯಾವುದೇ ಹಾಡಿ ಅಥವಾ ಊರು ಆಗಿರ್ಲಿ, ಯಾವುದೇ ಸಮುದಾಯದ ವ್ಯಕ್ತಿ ಆಗಿರ್ಲಿ, ಅವರು ಸಾರ್ವಜನಿಕ ಸ್ಮಶಾನ ಅಂತ ಇರ್ತದೆ, ಅಲ್ಲಿಗೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಯಾರಾದ್ರೂ ಅಡ್ಡಿ ಪಡಿಸ್ತು ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ಲಿಕ್ಕೆ ಆ PDO ಕೂಡ ಅಧಿಕಾರ ಇರ್ತದೆ.
1: ಧನ್ಯವಾದಗಳು ಪುಷ್ಪರಾಜ್ ಅವರು ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಏನು ಇಲಾಖೆ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಕೂಡ ತಾವು ಹೇಳ್ತದೆ. ಅದೇ ರೀತಿಗೆ ಸಾಮಾನ್ಯವಾಗಿ ಪುಷ್ಪರಾಜ್ ಅವರು ಹೇಳಿದಂಗೆ ಕೆಲವೊಂದು ಹಾಡಿಗಳಲ್ಲಿ ಮೂಲಭೂತ ಸೌಲಭ್ಯಗಳು ಅಂದ್ರೆ ಕುಡಿಯೋ ನೀರಿರ್ಬೋದು, ವಿದ್ಯುತ್, ರಸ್ತೆ ಅಥವಾ ಶೌಚಾಲಯ, ಸೊ ಈ ತರದ ಒಂದು ಸಮಸ್ಯೆಗಳಿರ್ತಕ್ಕಂಥ ಒಂದು ಹಾಡಿಗಳಿಗೆ ಸೊ ಇಲಾಖೆಯಿಂದ ಯಾವ ತರ ಒಂದು ಈ ಒಂದು ಯೋಜನೆಗಳು ತಲುಪುವ ನಿಟ್ಟಿನಲ್ಲಿ ಏನೇನು ಕ್ರಮ ಕೈಗೊಳ್ಳಲಾಗಿದೆ ಸರ್?
0: ಈಗ ಸುಮಾರು ನಮ್ಮ HD ಕೋಟೆ ಮತ್ತು ಸರಗೂರು ತಾಲೂಕಿನ ವ್ಯಾಪ್ತಿಯಲ್ಲಿ 31 ಹಾಡಿಗಳಿದೆ. HD ಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ 87 ಹಾಡಿಗಳಿದೆ. ಒಟ್ಟಿಗೆ 118 ಹಾಡಿಗಳಿದೆ. 118 ಹಾಡಿಗಳಿಗೂ ಸಂಬಂಧಪಟ್ಟ ಹಾಗೆ ನಾವು ಈಗ ಕೆಲವೊಂದು ಮುಖ್ಯವಾಗಿ ಅರಣ್ಯ ಹಕ್ಕುಪತ್ರ ಇಲ್ಲದೆ ಇರತಕ್ಕಂಥವ್ರಿಗೆ ಏನು ಮನೆಯನ್ನ ಕೊಡ್ಲಿಕ್ಕೆ ಕಷ್ಟ ಆಗಿದೆ. ಅದು ನಮಗೂ ಕೂಡ ಒಂದು ಬೇಸರ ಇದೆ. ಅವ್ರ ಹಾಡಿಗಳಿಗೆ ವಿಸಿಟ್ ಮಾಡಿದಾಗ ಇನ್ನೂ ಕೂಡ ಆ ಶೀಟ್ನ ಹಾಕೊಂಡು ಬದುಕ್ತಾ ಇರೋದು ನೋಡಿದಾಗ ಇನ್ನೂ ಎಲ್ಲಿದೀವಪ್ಪ ನಾವು ಅನ್ನೋದು ನಮಗೂ ಕೂಡ ಅದು ಬೇಸರ ಇದೆ. ಈ ಸಂಬಂಧ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತೆ ರಾಜ್ಯ ಮಟ್ಟದ ನಮ್ಮ ಇಲಾಖೆ ಅಧಿಕಾರಿಗಳ ಗಮನ ಕೂಡ ತಂದಿದ್ದೇವೆ. ಈ ಕಳೆದ

0: ಬಾರಿ ನಾವು ಒಂದು 500 ಜನ ಏನು ಅರಣ್ಯ ಹಕ್ಕು ಪತ್ರಕ್ಕೆ ಅರ್ಜಿಯನ್ನು ಹಾಕಿದ್ರು, ಡಿ ಬಿ ಕುಪ್ಪೆ ಮತ್ತೆ ಬೇರೆ ಬೇರೆ ಪಂಚಾಯತಿಗಳ ವ್ಯಾಪ್ತಿನಲ್ಲಿ. ಅದರಲ್ಲಿ 376 ಅರ್ಜಿಗಳನ್ನ ಈ ಉಪವಿಭಾಗಾಧಿಕಾರಿಗಳ ಮಟ್ಟದಲ್ಲಿ ಅನುಮೋದನೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಕೂಡ ಸಭೆಗೆ ಎಲ್ಲ ಮಂಡನೆ ಮಾಡಲಾಯಿತು. ಸೊ ಅಲ್ಲಿ ಕೂಡ ಅನುಮೋದನೆಗೊಂಡಂತ ಸಂದರ್ಭದಲ್ಲಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಂದರ್ಭ ಬಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಾರ್ಯದರ್ಶಿಗಳಿಗೆ ಇಲಾಖೆ ಕಾರ್ಯದರ್ಶಿಗಳಿಂದ ಅಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ಸಮಿತಿಯಲ್ಲಿ ನಾಮನಿರ್ದೇಶಿತ ಚುನಾಯಿತ ಪ್ರತಿನಿಧಿಗಳು ಇರಬೇಕು ಅನ್ನೋದಿದೆ. ತಾಲೂಕ್ ಪಂಚಾಯತಿ ಸದಸ್ಯರು ಮತ್ತೆ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಆ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಇಲ್ಲದೆ ಇರೋಂತ ಕಾರಣ ಈಗ ನೀವು ಅಂತಿಮವಾಗಿ ಅನುಮೋದನೆ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ನಿರ್ದೇಶನ ಬಂದಿದ್ರಿಂದ ಅದು ಹಾಗೆ ಅಲ್ಲಿ ಹೋಲ್ಡ್ ಆಗಿದೆ. ಸೊ ನೆಕ್ಸ್ಟ್ ಬಾಡಿ ಬಂದ ಮೇಲೆ ಅವು ಕಂಪ್ಲೀಟ್ ಆಗ್ತದೆ. ಆದರೂ ಕೂಡ ಅದು ಅಷ್ಟಕ್ಕೆ ಮುಗಿಯಲ್ಲ ಅನ್ನೋದು ನಮ್ಮ ಭಾವನೆ ಇದೆ. ಇನ್ನೂ ಯಾಕೆಂದ್ರೆ ಇನ್ನೂ ಕಮ್ಯುನಿಟಿ ರೈಟ್ಸ್ ಕೂಡ ನಮ್ಮವರಿಗೆ ಕೊಟ್ಟಿಲ್ಲ. ಸೊ ಈ ವಿಚಾರದಲ್ಲಿ ಅರಣ್ಯ ಇಲಾಖೆ ಒಂದು ದೊಡ್ಡ ಮನಸ್ಸನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಏನೇ ಕಾನೂನುಗಳು ಇದೆ, ಅವ್ರಿಗೀಗ ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್ ಪಾರ್ಕ್ ಅಂತ ಹೇಳ್ತಾರೆ, ಇದ್ರ ನಡುವೆ ಅವರೆಲ್ಲ ಕಾಡಿನಲ್ಲೇ ಮೂಲಭೂತವಾಗಿ ಕಾಡಿನಿಂದನೇ ಬಂದಿದ್ದಾರೆ. ಅದರಿಂದ ಅವ್ರಿಗೆ ಮೂಲಭೂತವಾಗಿ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕೆ ಇನ್ನು ಅವ್ರು ಪಡ್ಕೊಳ್ಲಿಕ್ಕೆ ಅಡ್ಡಿ ಪಡಿಸಬಾರ್ದು ಅನ್ನೋದು ನಮ್ಮ ಒಂದು ಕಳಕಳಿ ಮನವಿ ಕೂಡ ಇಲಾಖೆ ಅಧಿಕಾರಿಯಾಗಿ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ನಮಸ್ತೆ, ತಮ್ಮ ಹೆಸರು? ಗುರುಸ್ವಾಮಿ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ಹೇಳಿ ಹೇಳಿ
2: ಸರ್. ಮಹೇಶ್ ಪ್ರಶ್ನೆ ಕೇಳಬೇಕಿತ್ತು.
0: ಮಾತಾಡಿ ಮಾತಾಡಿ ಗುರುಸ್ವಾಮಿ.
2: ಸರ್, ಈಗ ನಮ್ಮ ಆಶ್ರಮ ಶಾಲೆಯಲ್ಲಿ ಸುಮಾರು 10 ವರ್ಷ 20 ವರ್ಷದಿಂದ ಡಿಟಿ ಕೆಲಸದವರು ಅಥವಾ ಟೀಚರ್ ಕೆಲಸ ಮಾಡ್ತಿರೋ ಇಲ್ಲೇ ವಾಸ್ತವ ಕೂಡಿ ಇಲ್ಲೇ ಮಕ್ಕಳ ಭವಿಷ್ಯನ ಒಂದು ರೂಪಿಸುವಂತ ಕೆಲಸದಲ್ಲಿ ತೊಡಗಿದ್ರು ಕೂಡ ನಮ್ಮ ಇಲ್ಲಿ ಮಕ್ಕಳು ಕೂಡ ಆಶ್ರಮ ಶಾಲೆಯಲ್ಲಿ ಓದಕ್ ಆಗದೇನೆ KPS ಅಥವಾ ಕಾನ್ವೆಂಟ್ಗಳಿಗೆ ಅಡ್ಮಿಷನ್ ಆಗ್ತಾ ಇದಾರೆ. ಅಂದ್ರೆ ನಮ್ಮ ಈಗಿನ ಆಶ್ರಮ ಶಾಲೆಯಲ್ಲಿ ಎಷ್ಟು ಪೂರಕವಾಗಿ ಶಿಕ್ಷಣ ಸಿಗ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ಸರ್.
0: ಖಂಡಿತ, ನಿಜ ಇದು, ಖಂಡಿತವಾಗಿ ಇಡೀ ರಾಜ್ಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ ಈ ಸಂಬಂಧ. ರಾಜ್ಯ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಪರಿಹಾರ ಏನಂತ ಹೇಳಿದ್ರೆ, ಗುಣಮಟ್ಟದ ಶಿಕ್ಷಕರನ್ನ ನಾವು ಕಾಯಂಆಗಿ ನೇಮಕ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಗಮನ ಹರಿಸಿದೆ. ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ, 200 ಶಿಕ್ಷಕರನ್ನ ನೇಮಕಾತಿಗೆ ಎಲ್ಲ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇನ್ನು ಒಂದು ತಿಂಗಳಲ್ಲಿ ನವೆಂಬರ್ ಮೊದಲನೇ ವಾರದ ಒಳಗಡೆ ಅಷ್ಟು ಏನು ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತ ಶಿಕ್ಷಕರುಗಳಿಗೆ ನಾವು ಆಶ್ರಮ ಶಾಲೆಗಳಿಗೆ ಕಾಯಂ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ವಿಷಯವಾರು ಅಂತಲೂ ಕೂಡ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ. ಇನ್ನು ಒಂದು ತಿಂಗಳಲ್ಲಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ.
2: ಸರಿ ಸರ್, ಅದೊಂದು ಆದ್ಮೇಲೆ ಸರ್, ಈಗ ಹಾಸ್ಟೆಲ್ ಅಟ್ಲೀಸ್ಟ್ ಹಾಸ್ಟೆಲ್ ಸೇರಿರುವಂತ ಮಕ್ಕಳು ಇಲ್ಲಿ ತಂಕೊಳ್ಳದೆ ಮೆಚುರಿಟಿ ಬಂದಿರುವಂತ ಮಕ್ಕಳು ಕೂಡ ಡೆವಲಪರ್ ಆಡಿ ಆಗ್ಲಿ ಅಥವಾ ನಮ್ಮ ಕಾಟೋಳ ಆಡಿ ನೆಮ್ಮಳ್ಳಿ ಆಡಿ ಅಂತ ಮಕ್ಕಳು ಪ್ರತಿದಿನ ಅವ್ರ ಅಪ್ ಡೌನ್ ಮಾಡ್ತಾರೆ. ಅದಕ್ಕೆ ಶಿಕ್ಷಕರು ಏನ್ ಪೂರ್ವಕವಾಗಿ ಅವ್ರಿಗೆ ಅಡ್ಮಿಷನ್ ಮಾಡ್ತಿದಾರೋ ಅಥವಾ ಏನು ನೀವು ತಂಕೊಳ್ಳಿ ಅಂತ ಹೇಳಿ ಅವ್ರಿಗೆ ಹೇಳ್ಕೊತಾ ಇದಾರೋ?
0: ಈಗ ಒಂದು ವಿಚಾರ ಏನಂತ ಹೇಳಿದ್ರೆ, ಪ್ರತಿದಿನ ಒಬ್ಬರು ಶಿಕ್ಷಕರು ಅಲ್ಲಿ ಮಾಸ್ಟರ್ ಆನ್ ಡ್ಯೂಟಿ ಅಂತ ಹೇಳಿ ಅವರು ಒಂದು ದಿನ ಪ್ರತಿದಿನ ಒಬ್ಬೊಬ್ಬರಿಗೆ ಒಂದು ದಿನ ನಿಗದಿ ಮಾಡಿದೀವಿ, ಅವ್ರು ಅಲ್ಲಿ ಉಳಿಬೇಕು. ಆ ಉಳಿಯುವಂತ ಸಂದರ್ಭ ಎಲ್ಲಾ ಮಕ್ಕಳನ್ನು ಕೂಡ ಉಳಿಸ್ಕೋಬೇಕು ಅನ್ನೋದು ಒಂದು ಅವ್ರ ಕರ್ತವ್ಯ. ಅದು
2: ನಾವಿಲ್ಲಿ ಆಡಿಯವರಾಗಿರೋದ್ರಿಂದ ಪ್ರತಿದಿನ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಪ್ರತಿದಿನ ಸರ್ ನಮ್ಮ ಡೆವಲಪರ್ ಮಕ್ಕಳು ಇಲ್ಲಿಂದ ಬಸ್ ಹತ್ತಿ ತಿರ್ಗಾ ಡೆವಲಪರ್ ತನಕ ಹೋಗ್ತಾ ಇದಾರೆ. ಕಾಟೋಳ ಆಡಿ ಮಕ್ಕಳು ಸ್ವಲ್ಪ ನಡ್ಕೊಂಡೆ ಹೋಗ್ತಾ ಇರ್ತಾರೆ ಇಲ್ಲಿಂದ.
0: ಇಲ್ಲ, ಈಗ
2: ಅದಕ್ಕೆ ಸಂಕಲಂತ ಮಾಸ್ಟರ್ಗಳು ಅಥವಾ ಟೀಚರ್ಸ್ ಅವರು ಸೈಡ್ ಮಾಡ್ತಾರೆ ಅನ್ಸುತ್ತೆ. ಅಥವಾ ನೆಮ್ಮಳಿ ಮಕ್ಕಳಿಗೆ ನೀವು ಹತ್ರದವ್ರು ಹೋಗಿ ಅಂತ ಅವರೇ ಕಳಿಸ್ತಾ ಇದಾರೆ ಮಕ್ಕಳು ಹೋಗ್ತಾ ಸ್ವಲ್ಪ ಗೊತ್ತಾಗುತ್ತೆ.
0: ಆಶ್ರಮ ಶಾಲೆಯ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮನೆಗೆ ಹೋಗ್ಬಾರ್ದು, ಮತ್ತೆ ಆಶ್ರಮ ಶಾಲೆಯಲ್ಲೇ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಯಾವ ಕಾರಣಕ್ಕೂ ಉಳಿತಾ ಇಲ್ಲ ಅಂತ ಹೇಳಿ ಮೇಲಧಿಕಾರಿಗಳು ಗಮನಕ್ಕೆ ತಂದಂತ ಸಂದರ್ಭ, ನಾವು ಕೂಡ ಎಲ್ಲ ಚಿಕ್ಕ ಮಕ್ಕಳು ಇರ್ತಾರೆ, ಮತ್ತೆ ಕೆಲವೊಂದು ಪೋಷಕರು ಮಕ್ಕಳನ್ನ ಇಲ್ಲೇ ಬಿಟ್ಟು ಬೇರೆ ಕಡೆ ಕಾರ್ಮಿಕ ಕೂಲಿಗಾಗಿ ಬೇರೆ ಕಡೆನೂ ಹೋಗಿರ್ತಾರೆ. ಆದ್ರೆ ಆ ಮಕ್ಕಳ ಪೋಷಣೆಗೋಸ್ಕರ ಒಬ್ರಿಗೆ ಕೇರ್ ಟೇಕರ್ ಬೇಕು, ಇಲ್ಲಿ ನರ್ಸ್ ಬೇಕು, ಏನಾದ್ರೂ ತುರ್ತು ಚಿಕಿತ್ಸೆ ಅಂತ ಬಂದಾಗ ಒಂದು ಶಾಲಾ ವಾಹನ ಕೂಡ ಬೇಕು ಅಂತ ಕೂಡ ನಾವು ಇಲಾಖೆ ಮುಂದೆ ಬೇಡಿಕೆ ಇಟ್ಟಿದ್ದೀವಿ. ಈಗ ಪ್ರಾಥಮಿಕ ಹಂತದಲ್ಲಿ ಈಗ ಕೇರ್ ಟೇಕರ್ನ ತಗೊಳ್ಳಿ.

0: ಅಂತ ಹೇಳಿ ಇಲಾಖೆ ನಮಗೆ ನಿರ್ದೇಶನ ಕೊಟ್ಟಿದೆ. ನಾವು ಅರ್ಜಿಗಳನ್ನ ಕೂಡ ಆಹ್ವಾನಿಸಿದೀವಿ. ಈ ಅರ್ಜಿ ಯಾರು ಕನಿಷ್ಠ ನಮ್ಮ ಆದಿವಾಸಿ ಸಮುದಾಯದವರು ಕನಿಷ್ಠ ವಿದ್ಯಾರ್ಹತೆ 7ನೇ ತರಗತಿಯನ್ನ ಓದಿರಬೇಕು, ಇತರೆ ಸಮುದಾಯದವರಾದ್ರೆ SSLC ಪಾಸ್ ಮಾಡಿರ್ಬೇಕು ಅಂತ ನಿಯಮ ಇದೆ, ಸರ್ಕಾರದ ನಿಯಮ ಇದೆ. ಅದು ಒಂದೇನಂತ ಹೇಳಿದ್ರೆ ಯಾವ ಶಾಲೆಯಲ್ಲಿ ಯಾವ ಸಮುದಾಯದ ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೋ ಆ ಸಮುದಾಯದ ಮಹಿಳೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಜಿಲ್ಲಾ ಅಧಿಕಾರಿಗಳ ಸಮಿತಿಯಲ್ಲಿ ಅವರಿಗೆ ಅನುಮೋದನೆ ಮಾಡಿ ತೆಗೆದುಕೊಳ್ಳಿ ಅಂತ ಕೂಡ ಕೆಲವೊಂದು ನಿಬಂಧನೆ ಅವ್ರಿಗೆ ನಿಯಮಗಳನ್ನ ಏನು ನಿಗದಿ ಮಾಡಿದೆ. ಅವ್ರ ಮಕ್ಕಳನ್ನ ಅವ್ರಿಗೆ ಸ್ನಾನ ಮಾಡಿಸೋತವಿಂದ ಹಿಡಿದು ಮಕ್ಕಳ ಶುಚಿತ್ವದಿಂದ ಹಿಡಿದು ಅವರ ಎಲ್ಲಾ ಆಗುವಗಳನ್ನು ಕೂಡ ಕೇರ್ ಟೇಕರು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಈಗ ಅದಕ್ಕೆ ಪ್ರತಿ ಒಂದು ಆಶ್ರಮ ಶಾಲೆಗೂ ಕೂಡ ಒಂದೊಂದು ಕೇರ್ ಟೇಕರ್ ತಗೊಳ್ಳಕ್ಕೆ ಈಗ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಈಗ ನಾವು ಅರ್ಜಿ ಕೂಡ ಆಹ್ವಾನಿಸಿದ್ದೇವೆ. ಈಗ ಆ ಕೇರ್ ಟೇಕರ್ ಬಂದ್ರೆ ಒಂದಷ್ಟು ಮಕ್ಕಳು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಆಶ್ರಮ ಶಾಲೆಯಲ್ಲಿ ಉಳಿತವೆ ಅನ್ನೋ ಒಂದು ಆಶಾ ಭಾವನೆ ನನಗಿದೆ. ಖಂಡಿತ ಖಂಡಿತವಾಗಿಂದ ತಾವು ಕೇಳ್ತಾ ಇರ್ತಾರ ಪ್ರಶ್ನೆ ಬಹುತೇಕ ಇಡೀ ರಾಜ್ಯದ ಎಲ್ಲಾ ಆಶ್ರಮ ಶಾಲೆಗಳಲ್ಲಿ ಇರತಕ್ಕಂತ ಸಮಸ್ಯೆ ಇದು. ಒಂದರಿಂದ 5ನೇ ತರಗತಿಯವರೆಗೂ ಕೂಡ ಮಕ್ಕಳನ್ನು ಚಿಕ್ಕ ಮಕ್ಕಳ ವಯಸ್ಸು ತುಂಬಾ ಚಿಕ್ಕ ವಯಸ್ಸಿನ ಮಕ್ಕಳಾಗಿರೋದ್ರಿಂದ ಆ ಮಕ್ಕಳನ್ನ ಪೋಷಣೆ ಮಾಡ್ಲಿಕ್ಕೆ ಒಬ್ಬರು ಅದೇ ಈಗ ನಮ್ಮ ಆದಿವಾಸಿ ಮಕ್ಕಳು ಬೇರೆಯವರು ಯಾರಾದ್ರೂ ಅವರು ಸ್ನಾನ ಮಾಡಿಸ್ತೀನಿ ಅನ್ನೋದಾದ್ರೆ ಅಥವಾ ಬಟ್ಟೆ ಬದಲಾಯಿಸ್ತೀನಿ ಅನ್ನೋದಾದ್ರೆ ಅವು ಮುಜುಗರಕ್ಕೆ ಒಳಗಾಗ್ತವೆ. ಆ ಕಾರಣಕ್ಕೋಸ್ಕರ ಇಲಾಖೆ ಅದನ್ನ ಮನಗಂಡು ಆ ಸಮುದಾಯದವ್ರನ್ನೇ ನೇಮಕ ಮಾಡ್ಕೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದೆ. ಸೊ ಆ ಸಮುದಾಯದವರೇ ಅಲ್ಲಿ ಕೇರ್ ಟೇಕರ್ ಆಗಿ ಉಳ್ಕೊಂಡಾಗ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಕ್ಕಳು ಉಳಿತಾರೆ ಅನ್ನೋದು ವಿಶ್ವಾಸ ನಮಗೆ.
1: ಇತ್ತೀಚೆಗೆ ಕೇರ್ ಟೇಕರ್ ಕಾಲ್ ಮಾಡಿರೋದು ನಮ್ಮ ಇಲಾಖೆಯಿಂದ.
0: ಹೌದು
1: ಸರ್, ಅದಕ್ಕೆ ಸರ್ ಈಗ ಒಂದೇ ಪ್ಲೇಸ್ ಅಲ್ಲಿ 10 ವರ್ಷ 20 ವರ್ಷ ದುಡಿಯೋದಕ್ಕಿಂತ ಹೆಚ್ಚು ಬೇರೆ ಹೊರಗಡೆ ಹೋಗಿ ಅವ್ರಿಗೂ ಬೇರೆ ಅನುಭವ ಆಗ್ಲಿ, ಹೊರಗಡೆ ಬಯಸಿಂದ ಕೆಲಸ ಮಾಡ್ತಾರೊಂದು ಉದ್ದೇಶ ಸರ್ ನಂಗೆ.
0: ಖಂಡಿತ ಈಗ ಏನು ಒಂದೊಂದೇ ಕಡೆ
1: ಅಥವಾ ಅಡುಗೆಯವರಾಗ್ಲಿ.
0: ಹೌದು ಕರೆಕ್ಟ್, ಒಳ್ಳೆ ಪ್ರಶ್ನೆ.
1: ಈವನ್ ವಾರ್ಡನ್ ಹಿಡಿದು ಸರ್.
0: ಹೌದು ಕರೆಕ್ಟ್. ನಮ್ಗೆ ಏನಂತಂದ್ರೆ ಇದುವರೆಗೂ ಕೂಡ ಕಾಯಂ ನೌಕರ ಸಿಬ್ಬಂದಿಗಳು ಕೊರತೆಯಿಂದಾಗಿ ಸ್ವಲ್ಪ ಇಷ್ಟೆಲ್ಲ ವ್ಯತ್ಯಾಸಗಳಿದೆ. ಮುಂದಿನ ದಿನಗಳಲ್ಲಿ ಈಗ ನವೆಂಬರ್ ಇಂದ ಇದೆಲ್ಲವೂ ಸರಿ ಹೋಗ್ತದೆ ಅನ್ನೋದು ನನ್ನ ಭಾವನೆ.
2: ಧನ್ಯವಾದಗಳು ಗುರುಸ್ವಾಮಿ ಅವರು ಕರೆ ಮಾಡಿದ್ದಕ್ಕೆ. ಸರಿ, ಇದು ಗುರುಸ್ವಾಮಿ ಅವರು ಹೇಳಿದಂಗೆ ಈಗ ತಾವು ಕೂಡ ಹೇಳಿದ್ರೆ ಅಂದ್ರೆ ಒಬ್ರು ಶಿಕ್ಷಕರು ಒಂದು ಆಶ್ರಮ ಶಾಲೆಗಳಲ್ಲಿ ಇರಬೇಕು ಅಂತಕ್ಕಂಥ ಒಂದು ನಿಯಮ ಇದೆ ಅಂತ ಹೇಳಿದ್ರೆ ತಾವು ಹೇಳಿದಂಗೆ ಒಂದು ವೇಳೆ ಕೇರ್ ಟೇಕರ್ ಇಲ್ಲ ಅಂತಂದಾಗ ಅಂದ್ರೆ ಪ್ರತಿ ದಿನ ಕೂಡ ಒಬ್ಬರು ಶಿಕ್ಷಕರು ಅಲ್ಲಿ ಇರಬೇಕು ಅಂತಕ್ಕಂಥ ನಿಯಮ ಇದೆ ಅಥವಾ ಇಲಾಖೆಯಿಂದ ಅವ್ರಿಗೆ ಸೂಚನೆ ನೀಡಬಹುದು ಹೇಗೆ ಸರ್?
0: ನೀಡಿದೀವಿ, ಸ್ಪಷ್ಟವಾಗಿ ಅದಕ್ಕೆ ನಿರ್ದೇಶನ ಇದೆ ಮತ್ತು ಆದೇಶನೂ ಕೂಡ ಇದೆ. ಅದಕ್ಕೋಸ್ಕರನೇ ಏನು ಒಂದೊಂದು ದಿನ ಅವ್ರು ಉಳಿತಾರೋ ಅದಕ್ಕೆ ಮಾಸ್ಟರ್ ಆನ್ ಡ್ಯೂಟಿ ಅಂತ ಹೇಳಿ ಪ್ರತಿ ತಿಂಗಳು ಅವ್ರಿಗೆ 6,000 ರೂಪಾಯಿನ ಅವ್ರಿಗೆ ಕೊಡ್ತೇವೆ ಗೌರವಧನವಾಗಿ, ಅವ್ರಿಗೆ ವೇತನದ ಜೊತೆಗೆ ಅವರು ಪ್ರತಿ ಏನು ಒಂದು ದಿನ ವಿಜ್ಞಾನ ಶಿಕ್ಷಕ, ಇನ್ನೊಂದಿನ ಸಮಾಜ, ಇನ್ನೊಬ್ಬ ಕನ್ನಡ, ಇನ್ನೊಬ್ರು ಇಂಗ್ಲಿಷು. ಸೊ ಈ ತರ ವಿಷಯವಾರು ಶಿಕ್ಷಕರನ್ನ ಪ್ರತಿದಿನ ಒಬ್ಬೊಬ್ರು ರಾತ್ರಿ ಮಕ್ಕಳ ಜೊತೆಯಲ್ಲಿ ಅವರು ಉಳಿಬೇಕು. ಜೊತೆ ಉಳಿಯೋದಷ್ಟೇ ಅಲ್ಲದೆ ಆ ಸಂಜೆ ತರಗತಿ ಮುಗಿದ ಮೇಲೆ ಅವ್ರಿಗೆ ಅವರು ಸಬ್ಜೆಕ್ಟ್ ವಾರು ಅವ್ರು ಏನು ಯಾವ್ಯಾವ ತರಗತಿಗೆ ಏನೇನು ತಗೊಳ್ತಾ ಇದ್ರು ಅದು ಹೋಮ್ವರ್ಕ್ ಮಾಡಿಸೋದು ಕಲಿಸುವಂತದ್ದು ಪಠ್ಯ ಚಟುವಟಿಕೆ ಪಠ್ಯೇತರ ಚಟುವಟಿಕೆ ಎರಡೂ ಕೂಡ ಆ ದಿನ ಆ ಶಿಕ್ಷಕರ ಜವಾಬ್ದಾರಿ ಇರ್ತದೆ.
2: ಓಕೆ ಸರ್, ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಒಂದು ಕರೆ ಇದೆ. ಹಲೋ,
3: ನಮಸ್ತೆ ಸರ್.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನನ್ನ ಹೆಸರು ರೇಣುಕಾ ಅಂತ, ಬ್ರಹ್ಮಗಿರಿ ಅಡಿ.
2: ರೇಣುಕಾ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಮ್ಮ ಅಡಿಲಿ JK ಮನೆಗಳು ಇನ್ನು 4 ಮನೆ ಆಗ್ಬೇಕಾಗಿದೆ ಸರ್. ಹಾಗಾಗಿ ಆ 4 ಮನೆಗಳನ್ನ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇರೋದು. ಮತ್ತೆ ಮನೆಗಳು ಆಗಿದ್ರು ಕೂಡ ಅಲ್ಲಿ ಮೀಟರ್ ಬೋರ್ಡ್ ವ್ಯವಸ್ಥೆ ಅಂದ್ರೆ ಕರೆಂಟ್ ವ್ಯವಸ್ಥೆಗಳಿಲ್ಲ. ಯಾಕೆ ಮನೆಗಳಾಗಿ ಇಷ್ಟು ವರ್ಷ ಆದ್ರೂ ಯಾಕೆ ಕರೆಂಟ್ ವ್ಯವಸ್ಥೆ ಆಗಿಲ್ಲ ಅಂತ ಕೇಳ್ಬೇಕಾಗಿತ್ತು.
2: ಓಕೆ ಸರ್, ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ರೇಣುಕಾ
0: ಅವರೇ, ನಮಸ್ಕಾರ. ಈಗ ಅದು ಜೇನು ಕುರುಬ ಮನೆಗಳ?
3: ಹೌದು ಸರ್.
0: ಮನೆಗಳು ಪೂರ್ಣ ಆಗಿದೆಯಾ? ವಾಸ ಮಾಡ್ತಾ ಇದ್ರೆ ಅಲ್ಲಿಗೆ ಕರೆಂಟ್ ಕೊಟ್ಟಿಲ್ವಾ? ಕೊಟ್ಟಿಲ್ವಾ? ಅವ್ರಿಗೆ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡಕ್ ಹೇಳಿ ನಾನು ಏನು ಸೆಸ್ಕಾಮ್ AW ಹತ್ರ ಮಾತಾಡಿ, ಯಾಕೆಂದ್ರೆ ನಮ್ಮ TSP ಯೋಜನೆ ಅಡಿ PM ಜನ್ಮನ್ ಕಾರ್ಯಕ್ರಮದಲ್ಲಿ ಉಚಿತವಾಗಿ ವಿದ್ಯುತ್ ಕೊಡಬೇಕು ಅನ್ನೋದು ಇದೆ, ಸರ್ಕಾರದ ನಿರ್ದೇಶನ ಇದೆ. ಅದನ್ನ ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಪತ್ರ ಹಾಕಿ

0: ಅದನ್ನು ಕೊಡಿಸ್ಕೊಡೋ ವ್ಯವಸ್ಥೆ ಮಾಡೋಣ. ಈಗ ಮನೆ ಪೂರ್ಣಗೊಂಡು ವಿದ್ಯುಚ್ಛಕ್ತಿ ಯಾರಿಗೆ ಸಂಪರ್ಕ ಆಗಿಲ್ಲ ಅವ್ರಿಗೆ ಬಂದು ನಮ್ಮ ಕಚೇರಿಗೆ ಅರ್ಜಿ ಕೊಡಕ್ ಹೇಳಿ ನಾವು ಅವ್ರಿಗೆ ಪತ್ರ ವ್ಯವಹಾರ ಮಾಡಿ ಅದನ್ನ ಸರಿಪಡಿಸ್ಕೊಳ್ಳೋಣ.
1: ಮತ್ತೆ ನಮ್ಮ ಎರವ ಮತ್ತೆ ತಣಿಯ ಮತ್ತೆ ಜೆ ಕೆ ಏನ್ ಸಮುದಾಯಗಳಿಗೆ ಇದುವರೆಗೂ ಸ್ಮಶಾನ ಆಗಿಲ್ಲ ಸರ್. ನಾವೆಲ್ಲ ಜಮೀನ್ಗಳಲ್ಲೇ ಇದ ಮಾಡ್ತಾ ಇರೋದ್ರಿಂದ ನಮಗ್ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇದೊಂದು ಪೀಳಿಗೆ ಆದ್ರೆ ಸರಿ, ಇನ್ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಆಗುತ್ತೆ ಸರ್.
0: ಹೌದೌದೌದು. ಈಗ
1: ಹಂಗಾಗಿ
0: ಈಗ ನಿಮ್ದು ಎನ್ ಬೇಗೂರ್ ಪಂಚಾಯತಿ ಅಲ್ವಾ?
1: ಹೌದು ಸರ್.
0: ಈಗ ಅಲ್ಲಿ ನಿಮ್ಗೆ ಸಾರ್ವಜನಿಕ ಸ್ಮಶಾನ ಅಂತ ಗುರುತಿಸಿಲ್ವಾ?
1: ಇಲ್ಲ ಸರ್, ಗುರುತಿಲ್ಲ ಸರ್. ಅದು ಬೇಗೂರಲ್ಲಿದೆ. ಬೇಗೂರಲ್ಲಿ ಇರೋದ್ರಿಂದ ನಮ್ಗೆ ಇಲ್ಲಿಂದ ತಗೊಂಡ್ ಹೋಗೋಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊನ್ನೆ ಒಂದು ಸಾವಾಗಿದೆ ಅವ್ರಿಗೆ, ಇಲ್ಲಿ ಉಳಕ ಆಗ್ದೇನೆ ಬೇಗೂರ್ಗೆ. ಅದು ಮಳೆ ಟೈಮು, ಮಳೆ ಸುರಿಯುವಾಗ ಗಾಡಿ ಮಾಡಿ ಕರ್ಕೊಂಡೋಗಿದೀನಿ. ಅಂದ್ರೆ ವ್ಯವಸ್ಥೆ ಇರೋರು ಗಾಡಿ ಮಾಡಿ ತಗೊಂಡ್ ಹೋಗ್ತಾರೆ, ಪರವಾಗಿಲ್ಲ.
0: ತೀರ
1: ಇಲ್ದ ಇದ್ದವ್ರು ಆತರ ಹೋಗಕ್ಕಾಗಲ್ಲ.
0: ರೇಣುಕಾ ಅವ್ರೆ, ಆಕ್ಚುಲಿ ಗ್ರಾಮಕ್ಕೊಂದು ಸ್ಮಶಾನ ಅಂತ ಇರುತ್ತೆ, ಅದು ಸಂಬಂಧಪಟ್ಟಂತ ಪಿ ಡಿ ಒ ವ್ಯವಸ್ಥೆಯನ್ನ ಮಾಡ್ಬೇಕು. ಎಲ್ಲಿ ಸರ್ಕಾರಿ ಜಮೀನಲ್ಲಿ ಇರ್ತದೋ ಅಲ್ಲಿ ಅವ್ರು ಮಾಡ್ಬೇಕು ಅಂತ. ಈ ಸಂಬಂಧಪಟ್ಟಂತೆ ಆ ಪಿ ಡಿ ಒ ಜೊತೆ ಮತ್ತೆ ಇ ಒ ಅವ್ರ ಜೊತೆ ನಾನು ಮಾತಾಡಿದ್ನ ಸರಿಪಡಿಸೋಣ.
1: ಈಗಾಗ್ಲೇ ಪಿ ಡಿ ಒ ಜೊತೆ ನಾನು 4-5 ಸಲ ನಾನು ಈ ವಿಚಾರವಾಗಿ ಮಾತಾಡಿದೀನಿ. ಅವ್ರು ಕೇಳಿದ್ರೆ ನಿಮ್ಮ ಒಂದು ಇಲಾಖೆ ಮೇಲೆ ಹಾಕ್ತಿದ್ರೆ ಏನ್, ನಿಮ್ಮ ಟ್ರೈಬಲ್ ಅವರು, ನಿಮ್ಮ ಟ್ರೈಬಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅವ್ರ ಹತ್ರ ಅನುಮೋದನೆ ಇದ್ ಮಾಡಿ ಅಂತ ಹೇಳ್ಬಿಟ್ಟು ನಮಗ್ ಹೇಳ್ತಿದಾರೆ. ಇಲಾಖೆ ಯಾವ್ದ್ರಿಂದ ಆಗ್ಬೇಕು ಅನ್ನೋದು ನಮಗೆ ಸಾಮಾನ್ಯ ಜನಗಳಿಗೆ ಗೊತ್ತಾಗಲ್ಲ.
0: ನಿಮ್ಮ
1: ಅಧಿಕಾರಿಗಳ ಹತ್ರ ಕೇಳುವಾಗ
0: ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ನಿಮ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಈ ವಿಚಾರದಲ್ಲಿ. ಒಂದು, ಅಲ್ಲಿ ಯಾವ್ದಾದ್ರು ಗ್ರಾಮ ಠಾಣ ಜಾಗ ಇದ್ರೆ ಅದನ್ನ ಸಾರ್ವಜನಿಕ ಸ್ಮಶಾನಕ್ಕೆ ಮೀಸಲಿಡಬೇಕು, ಅದು ಪಿ ಡಿ ಒ ಜವಾಬ್ದಾರಿ. ಒಂದು ವೇಳೆ ಗ್ರಾಮ ಠಾಣ ಜಾಗ ಇಲ್ಲ ಅಂದ್ರೆ ಕಂದಾಯ ಇಲಾಖೆ ಜಾಗ ಆದ್ರೂ ಕೂಡ ಸರಿನೇ, ಅದನ್ನಾದ್ರೂ ಕೂಡ ತಹಸೀಲ್ದಾರ್ ಗಮನಕ್ಕೆ ಅಥವಾ ಇಒ ಅವ್ರ ಗಮನಕ್ಕೆ ಆ ಪಿ ಡಿ ಒ ಸಂಬಂಧಪಟ್ಟಂತ ಪಿ ಡಿ ಒ ತರಬೇಕು. ನಮ್ಮ ಇಲಾಖೆ ಮೇಲೆ ಅವರು ಆರೋಪ ಮಾಡುವಂತದ್ದಲ್ಲ, ಅದು ಅವರ ಜವಾಬ್ದಾರಿ, ಸ್ಥಳೀಯ ಪಂಚಾಯಿತಿಯ ಅಧಿಕಾರಿಗಳ ಜವಾಬ್ದಾರಿ. ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಗ್ರಾಮದ ಎಲ್ಲ ನಾಗರಿಕರಿಗೆ ಒದಗಿಸ್ಕೊಡ್ತಕ್ಕಂಥದ್ದು ಅವರ ಜವಾಬ್ದಾರಿ ಇರ್ತದೆ. ಈಗ ಈ ಗಮನಕ್ಕೆ ತಂದಿದ್ರೆ ನಾನು ತಾಲೂಕ್ ಪಂಚಾಯಿತಿ ಇಒ ಸರ್ ಹತ್ರ ನಾನು ಇದು ಮಾತಾಡ್ತೇನೆ, ಮತ್ತೆ ತಹಸೀಲ್ದಾರ್ ಹತ್ರ ಕೂಡ ಈ ಸಂಬಂಧ ಮಾತಾಡ್ತೇನೆ.
1: ಮತ್ತೆ ಅಂಗನವಾಡಿಗಳಲ್ಲಿ ನೀವು ಅಂದ್ರೆ ಈ ಹಿಂದೆ ನನಗೆ ಯಾರಿದ್ರು ನೀವು ಬಂದಿನ, ನಾನು ಬ್ರಹ್ಮಗಿರಿ ಅಡಿಗೆ ನೀವು ಬಂದಿದ್ನ ನಾನು ಇದುವರೆಗೂ ನೋಡಿಲ್ಲ. ನಾನು ಎಸ್ಪೆಷಲಿ ನಾನು ನೋಡಿಲ್ಲ. ಆದ್ರೆ ಈ ಹಿಂದೆ ನಿಮ್ ಹಿಂದೆ ಇದ್ದವ್ರಿ ಪ್ರತಿಯೊಂದು ಟ್ರೈಬಲ್ ಇನ್ಸ್ಪೆಕ್ಟರ್ ಬ್ರಹ್ಮಗಿರಿ ಅಡಿಗೆ ಬಂದು ಪ್ರತಿ ವರ್ಷ ವಿಸಿಟಿಂಗ್ ಮಾಡಿದ್ದು ನಾನು ನೋಡಿದೀನಿ. ಯಾಕಂದ್ರೆ ಅವರು ಬರುವಾಗ ಎಲ್ಲ ಅಂಗನವಾಡಿ ವಿಸಿಟಿಂಗ್ ಮಾಡಿ ಅಂತ ನಾವ್ ಹೇಳ್ತಾ ಇದ್ವಿ. ಯಾಕಂದ್ರೆ ಅಂಗನವಾಡಿಲಿ ಮಕ್ಕಳುಗಳಿಗೆ ಹೆಂಗೆ ಆಹಾರ ಕೊಡ್ತಾ ಇದಾರೆ, ಯಾವ ತರ ಅವ್ರಿಗೆ ಆಹಾರನ ಅವರು ಇದ್ ಮಾಡ್ತಾ ಇದಾರೆ, ಅಡಿಗೆ ಮಾಡ್ತಾ ಇದಾರಾ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಸಲ ಅವ್ರಿಗೆ ಹೇಳ್ತಾ ಇದ್ವಿ. ಅವರು ಬಂದು ವಿಸಿಟಿಂಗ್ ಮಾಡಿದ್ರು. ನೀವು ಕೂಡ ಒಂದ್ಸಲ ಬರ್ಬೇಕು.
0: ರೇಣುಕಮ್ಮವ್ರೆ, ಒಂದ್ ನಿಮಿಷ. ನಾನು ಬ್ರಹ್ಮಗಿರಿ ಅಡಿಗೆ ನಾನು ಬಂದ್ಮೇಲೆ 6 ಬಾರಿ ಬಂದಿದ್ದೀನಿ, ಬಟ್ ನೀವು ನನ್ ಭೇಟಿ ಆಗಿಲ್ಲ ಅಷ್ಟೇ. ಆದ್ರೆ ಅಂಗನವಾಡಿಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಪ್ರತ್ಯೇಕ ಅಧಿಕಾರಿ ಇದಾರೆ, CDP ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ. ಸೊ ಅವರು ಅದರ ಜವಾಬ್ದಾರಿ ವಹಿಸುವಂತದ್ದು. ನಾವು ಬೇರೆ ಇಲಾಖೆ ವಿಚಾರದಲ್ಲಿ ನಾವು ಬಂದು ತಪಾಸಣೆ ಮಾಡ್ಲಿಕ್ಕೆ ಆಗಲ್ಲ. ನೀವು ಯಾರು ದೂರ ಹೇಳಿದ್ರೆ ಈಗ ನೀವು ನಾನು ಗಮನಕ್ಕೆ ತಂದಿದ್ರಿ, ಅಲ್ಲಿ CDPO ಗಮನಕ್ಕೆ ತಗೊಂಡ್ ಬಂದು ಸರಿಪಡಿಸೋಣ.
1: ಇನ್ನೊಂದು ಪ್ರಶ್ನೆ
0: ಕೇಳಿ ಕೇಳಿ.
1: ಈಗಾಗ್ಲೇ ನಮ್ಮ ಬ್ರಹ್ಮಗಿರಿ ಆಡಿಯಿಂದ ಪುನರ್ವಸತಿ ಅಂತ ಹೇಳ್ಬಿಟ್ಟು ಬಸವನಗಿರಿ ಆಡಿಗೆ ಪುನರ್ವಸತಿ ಮಾಡಿದ್ದಾರೆ ಸರ್.
0: ಓಕೆ,
1: ನಂದು ಇದೀಗ ಪ್ರಶ್ನೆ ಇರೋದು ಪುನರ್ವಸತಿ ಅಂದ್ರೆ ಇಲ್ಲಿ ಏನ್ ಅವ್ರಿಗೆ ಜಮೀನು ಜಾಗ ಇಲ್ದೆ ಇದ್ದವ್ರಿಗೆ ಪುನರ್ವಸತಿ ಅಂತ ಒಂದು ಯೋಜನೆ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿರೋದಲ್ಲಿ.
0: ಹೌದಲ್ಲ,
1: ಇವಾಗ ಅಲ್ಲಿ ಪುನರ್ವಸತಿ ಮಾಡಿರೋರು ಇಲ್ಲಿ ಜಮೀನ್ ಇಲ್ಲ, ಅವ್ರಿಗೆ ಜಾಗ ಇದೆ. ನಮ್ಮ ಏನು ಬ್ರಹ್ಮಗಿರಿ ಅಡಿಲಿ ಜಾಗ ಇದೆ. ಇಲ್ಲಿ ಬ್ರಹ್ಮಗಿರಿ ಅಡಿಲಿ ಜಾಗನೇ ಇಲ್ದೆ ಇದ್ದವರು ಕೆಲವೊಬ್ರು ಅವರ ಅಂದ್ರೆ ತಾಯಿ ಮನೇಲೇ ಒಂದು ಶೆಡ್ ಕಟ್ಕೊಂಡು ಜೊತೆ ಜೊತೆಲ್ಲೇ ಇದಾರೆ. ಆಯ್ತಾ, ಆದ್ರೆ ಜಾಗ ಇರೋರು ಅದನ್ನ ದುಡ್ಡಿಗೆ ಮಾರಾಟ ಮಾಡೋದು ಅಥವಾ ನಾನು ಕೊಡೋದಿಲ್ಲ ನಮ್ಮ ಅಣ್ಣ ಅಂದ್ರೆ ಮೊದ್ಲೇ ಅಣ್ಣ ಇಲ್ಲಿ ಇರ್ತಾರೆ ಅವ್ರಿಗೆ ಮತ್ತೆ ಏನ್ ಈ ಜಾಗನು ನೀನೆ ತಗೋ ಅಂತ ಹೇಳೋದು, ಈ ತರ ನಡೀತಾ ಇದೆ. ಜಾಗ ಇಲ್ದೆ ಇದ್ದವರು ಒಂದೇ ಸೈಟ್ ಇಲ್ಲ ಅಂದ್ರೆ 30-20 ಇರುತ್ತೆ, ಅದ್ರಲ್ಲಿ ಅಣ್ಣ ತಮ್ಮ ಅತ್ತಿಗೆ ನಾದ್ನಿ ಎಲ್ಲರೂ ಅದ್ರಲ್ಲೇ ಇದಾರೆ. ಈ ತರ ಆಗ್ತಾ ಇದೆಯಲ್ಲ. ಇದು ಪಂಚಾಯಿತಿ ಗಮನಕ್ಕೆ ಬಂದಿದ್ರು ಕೂಡ ಒಂದು

0: ಪುನರ್ವಸತಿಯಾಗಿರೋರಿಗೆ ಈ ಜಾಗನ ಬಿಟ್ಕೊ ಬೇರೊಬ್ರಿಗೆ ಅಂದ್ರೆ ಜಾಗನೇ ಇಲ್ದೇ ಇದ್ದವ್ರಿಗೆ ಬಿಟ್ಕೊಡೋ ಅವಕಾಶ ಇದೆಯಾ, ಅಥವಾ ಆ ಜಾಗಕ್ಕೆ ಸಂಬಂಧಪಟ್ಟವರು ಆ ಜಾಗಕ್ಕೆ ಹಕ್ಕುದಾರರಾಗ್ತಾರ ಅಂತ ನಂದೊಂದು ಪ್ರಶ್ನೆ.
1: ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆ ಜಾಗ ಮೂಲಭೂತವಾಗಿ ಅದು ಸರ್ಕಾರದ್ದ ಅಥವಾ ಅವ್ರ ಸ್ವಂತದ್ದ ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕಾಗ್ತದೆ. ಅವರ ಸ್ವಂತದ್ದೇ ಆದ್ರೆ ಅವರು ಅವರ ವಿವೇಚನೆಗೆ ಅವ್ರು ಯಾರಿಗ ಬೇಕಾದ್ರೂ ಕೊಟ್ಕೋಬಹುದು. ಅವರ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಜಮೀನು ಅಥವಾ ಜಾಗನ ನಿವೇಶನ ಆಗಿದ್ರೆ ಅವರು ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳಿಕ್ಕೆ ಅವರು ಸ್ವತಂತ್ರರಿದ್ದಾರೆ. ಆದ್ರೆ ಸರ್ಕಾರಿ ಜಮೀನಾದಾಗ ಸರ್ಕಾರಿ ಜಮೀನನ್ನ ಅವರು ಬೇರೆಯವರಿಗೆ ಪರಭಾರೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಪಿಡಿಒ ಮತ್ತೆ ನಾನು ತಾಲೂಕ್ ಪಂಚಾಯತಿ ಅವ್ರ ಜೊತೆ ನಾನು ಮಾತಾಡ್ತೀನಿ.
2: ಸರಿ, ಈಗ ನಾವು ಆಶ್ರಮ ಶಾಲೆಗಳ ಸಂಬಂಧಪಟ್ಟಂತೆ ಮಾತನಾಡ್ತೇವೆ. ಈಗ ಗುರುಸ್ವಾಮಿ ಹೇಳಿದಂಗೆ ಈಗ ನಮ್ಮ ಒಂದು ಎರಡು ತಾಲೂಕುಗಳಿಂದ ಸುಮಾರು 10 ಆಶ್ರಮ ಶಾಲೆಗಳಿದೆ. ದಯವಿಟ್ಟು ಆ ಒಂದು ಆಶ್ರಮ ಶಾಲೆಗಳಿಗೆ ತಮ್ಮ ಕಡೆಯಿಂದ ಏನಾದರೂ ಒಂದು ಈ ತರ ಒಂದು ರಾತ್ರಿ ಅಂದ್ರೆ ಒಬ್ರು ಉಳ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವೇನಾದ್ರು ಸೂಚನೆಗಳನ್ನ ನೀಡಬಹುದಾ ಎಲ್ಲ ಶಾಲೆಗಳಿಗೂ ಅಂತಕ್ಕಂಥದ್ದು? ಒಂದು
1: ನಮ್ಮ ಇಲಾಖೆಯ ಸ್ಪಷ್ಟ ನಿರ್ದೇಶನ ಇದೆ, ಕಡ್ಡಾಯವಾಗಿ ಒಂದು ಶಿಕ್ಷಕ ಪ್ರತಿದಿನ ಅಲ್ಲಿ ಉಳಿಬೇಕು ಅಂತ ಹೇಳಿ. ಮತ್ತೆ ಆ ಮಕ್ಕಳಿಗೆ ಆ ದಿನದಲ್ಲಿ ಏನೇ ವ್ಯತ್ಯಾಸಗಳಾದ್ರೂ ಕೂಡ ಅವರೇ ಅದನ್ನ ಇಲಾಖೆ ಏನು ಆಶ್ರಮ ಶಾಲೆಯ ಮುಖ್ಯೋಪಾಧ್ಯಾಯರ ಗಮನಕ್ಕೆ ತಗೊಂಡು ಬಂದು ಅವ್ರನ್ನೆಲ್ಲವನ್ನು ಕೂಡ ಅವರ ರಕ್ಷಣೆ ಮಾಡಬೇಕಾಗದ್ದು. ಮತ್ತೆ ಅವರ ಶೈಕ್ಷಣಿಕ ಅಭಿವೃದ್ಧಿಯನ್ನ ಅವರ ಚಟುವಟಿಕೆಗಳನ್ನ ಪಠ್ಯ ಚಟುವಟಿಕೆಗಳನ್ನ ಗಮನಿಸಬೇಕಾಗಿರ್ತಕ್ಕಂಥದ್ದು ಆ ಶಿಕ್ಷಕರ ಜವಾಬ್ದಾರಿ. ಅದು ಈಗಾಗಲೇ ಕಳೆದ 3 ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾ ಇದೆ.
2: ಓಕೆ ಸರ್, ಮತ್ತೊಂದು ಕಾರ್ಯ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
3: ನಮಸ್ತೆ ರತ್ನಮ್ಮ, ನಾನು ಕಾಟ್ ಮಾಡಿಲ್ಲ.
2: ರತ್ನಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಇದು ನಮ್ದಾ
1: ನಮಸ್ಕಾರ ರತ್ನಮ್ಮನವ್ರೆ, ನಮಸ್ಕಾರ. ನಾ ಈಗ ಮೊಟ್ಟೆ ರೇಷನ್ ಕೊಡ್ತಾರಲ್ಲ ಅವ್ರೆ ಅದೇ ಅಧಿಕಾರಿ ಮಾತಾಡ್ತಾ ಇರೋದು. ಈಗ ನಿಮ್ಗಾಗ್ಲೇ ಕಳೆದ 5 ತಿಂಗಳಿಂದ ನಿಮ್ಗೆ ಮೊಟ್ಟೆ ರೇಷನ್ ಬಂದಿಲ್ಲ ಅಲ್ವಾ? ಬಂದಿಲ್ಲ, ಈಗ ಒಂದು ವಾರದಲ್ಲಿ ಅದೆಲ್ಲ ಆದೇಶ ಆಗಿದೆ, ಬರ್ತದೆ ಮುಂದಿನ ವಾರದಲ್ಲಿ ಬರ್ತದೆ. ಹಾ ಬರ್ತದೆ, ಖಂಡಿತ ಧೈರ್ಯವಾಗಿರಿ, ಬರ್ತದೆ. ನಿಮ್ಗೆ ಹಿಂಬಾಕಿನೂ ಕೂಡ ಬರ್ತದೆ. ಮನೆ ಯಾರ್ಯಾರಿಗೆ ಮನೆ ಇಲ್ವೋ ಅಂತವ್ರಿಗೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿ ಪಂಚಾಯತಿ ಪಿಡಿಒಗಳಿಗೆ ಹೇಳಿದೀವಿ. ಪಂಚಾಯತಿಗೆ ಹೋಗಿ ಅರ್ಜಿಯನ್ನ ಕೊಡ್ಸಿ. ಹೌದು, ಪಂಚಾಯತಿ ಮೂಲಕ ಅರ್ಜಿ ಕೊಡ್ಸಿ.
3: ಅಲ್ಲಿ ಹೋದ್ರೆ ಅವ್ರು ಅಂತಾರ ಎಲ್ಲೂ ಮನೆ ಅದಲ್ಲ, ನಿಮ್ಗೆ ಜಾಗ ಇಲ್ಲ, ಸೈಟಿ ಇಲ್ವಲ್ಲ ಅಂತಾರಲ್ಲ ಸರ್. ನಾವ್ ಏನ್ ಮಾಡೋದು ಈಗ? ಸೈಟ್ ಇದ್ದ ನಾವು ಈಗ ಸೈಟು ಅದ ಸೈಟ್ ಇಲ್ಲ ಅಂತಾನಲ್ಲ, ಅವ್ರು ಬಂದು ಅಳತೆ ಮಾಡಿ ಅದು ಡಿನ್ನೆಡ್ ಕಾಫಿ ಕೇಳ್ತಾರ. ಡಿನ್ನೆಡ್ ಕಾಫಿ ನಾವೆಲ್ಲ ಕೊಡಕ್ ದೂರದ ಡಿನ್ನೆಡ್ ಕಾಫಿ ತೆಗೆದ್ಮೇಲೆ ನಾವೆಲ್ಲ ಕೊಡಕ್ ಅದು ಡಿನ್ನೆಡ್ ಕಾಫಿ
1: ಇರೋ ಜಾಗಕ್ಕೆ ಡಿಮ್ಯಾಂಡ್ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ.
3: ಇಲ್ಲ, ಅವ್ರು ಮಾಡ್ಕೊಡಲ್ಲ ಸರ್. ನಾನು ಒಂದು 4-5 ಸಲಿನೂ ಅವ್ರು ಕೇಳಿನಿ ಡಿನ್ನೆಡ್ ಕಾಫಿ ಮಾಡ್ಕೊಳ್ಳಿ ನಮ್ಗೆ. ನಮ್ಮ ಮಕ್ಕಳು ನಮ್ಗೆ ಬೀಳ್ದಿದ್ರೆ ನಾವ್ ಏನು ಪಡೆಯಕ್ ಆಗಲ್ಲ. ಯಾವ್ದಕ್ಕೊಂದು ಕರೆಂಟ್ ಬಿಲ್ಲಿದು ಕೇಳ್ತಾರ, ಕರೆಂಟ್ ಬಿಲ್ಲಿದೂ ಡಿನ್ನೆಡ್ ಕಾಫಿನ ಕೇಳ್ತಾರ. ನಾವ್ ಎಲ್ಲ ಕೊಡ ಮಾಡ್ಕೊಡಿ ಅಂತ ಅವ್ರ ಜೊತೆ ಮಾತಾಡಿ ಆಲ್ರೆಡಿ ಆಗೋಯ್ತು. ಬರ್ತದ ಕಣಮ್ಮ, ಬರ್ತದ ಕಣಮ್ಮ ಅಂತಾರ. ಏನು ಅವ್ರು ನಮ್ಗೇನು ಇನ್ನು ಮಾಹಿತಿ ಕೊಟ್ಟಿಲ್ಲ ಸರ್.
1: ಇಲ್ಲ, ನಾನೀಗ ಪಿಡಿಒ ಮತ್ತೆ ಇಒ ಅವ್ರ ಜೊತೆ ಮಾತಾಡಿ ಅದನ್ನ ಸರಿಪಡಿಸೋಣ. ಖಂಡಿತ ಖಂಡಿತ ರತ್ನಮ್ಮವ್ರೆ.
2: ಓಕೆ, ಧನ್ಯವಾದಗಳು ರತ್ನಮ್ಮವ್ರೆ ಕರೆ ಮಾಡಿದ್ದಕ್ಕೆ. ಸರಿ, ಇದ್ರ ಜೊತೆಗೆ ಈಗ ತಾವೇ ಹೇಳಿದ್ರಿ ಈಗ ವಿದ್ಯುತ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಕೆಲವೊಂದು ಹಾಡಿಗಳಲ್ಲಿ ಈಗ ಇವರು ಏನು ರೇಣುಕವ್ರು ಹೇಳದಂಗೆ ಕೆಲವು ಹಾಡಿಗಳಲ್ಲಿ ಕೆಲವು ಮನೆಗಳಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಅಂತ. ಸೊ ಈ ತರದಕ್ಕೆ ಇಲಾಖೆಯಿಂದ ಏನಾರು ಅವ್ರಿಗೆ ವ್ಯವಸ್ಥೆ ಮಾಡ್ತಕ್ಕಂತ ಒಂದು ಯೋಜನೆಗಳು ಇದೆಯಾ? ಅವ್ರು ಹೇಳದ್ ಕೆಲವು ಮನೆಗಳಿದೆ ಕರೆಂಟ್ ವ್ಯವಸ್ಥೆ ಇಲ್ಲ, ಇದನ್ನ ಹೇಗೆ ಸರ್ ಇಲಾಖೆಯಿಂದ ಏನಾದ್ರು ಬರ್ಸ್ತಕ್ಕಂತ ವ್ಯವಸ್ಥೆ ಇದೆ ಹೇಗೆ ಸರ್?
1: ಖಂಡಿತವಾಗಿ ಈಗ ಕಳೆದ ನವೆಂಬರ್ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯ ಸಾಹೇಬರು ಉದ್ಬೂರು ಕೆರೆ ಹಾಡಿಗೆ ಬಂದಂತ ಸಂದರ್ಭದಲ್ಲಿ ಈ ಹಾಡಿ ಒಳಗಡೆ ಅರಣ್ಯದ ಒಳಗಡೆ ಏನಿರ್ತಕ್ಕಂತ 13 ಹಾಡಿಗಳು 456 ಕುಟುಂಬಗಳಿಗೆ ವಿದ್ಯುತ್ತೇನೆ ಕಂಡಿರ್ಲಿಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಈವರೆಗೂ ಕೂಡ 76 ವರ್ಷಗಳು ಕಳೆದ್ರು ಕೂಡ. ಸೊ ಅವ್ರು ಬಂದ ಮೇಲೆ ಅಷ್ಟು ಕುಟುಂಬಗಳಿಗೆ ಅರಣ್ಯದ ಪ್ರದೇಶದ ಒಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತು ಕರೆಂಟ್

0: ಲಭ್ಯ ಆಗಿದೆ. ಇನ್ನು ಉಳಿದಂತವ್ರಿಗೂ ಕೂಡ ಪಿಎಂ ಜನ್ಮನ್ ಯೋಜನೆ ಅಡಿಯಲ್ಲಿ ಜೇನುಕುರುಬ ಸಮುದಾಯದವರಿಗೆ
1: ಕಡ್ಡಾಯವಾಗಿ ಟಿಎಸ್ಪಿ ಯೋಜನೆಯಿಂದ ಏನು ಪ್ರತಿಯೊಂದು ಇಲಾಖೆನಲ್ಲಿ ಏನು ರಾಜ್ಯ ಸರ್ಕಾರದ ಅಧೀನದಲ್ಲಿ 38 ಇಲಾಖೆಗಳ ಕೆಲಸ ಮಾಡ್ತವೋ 38 ಇಲಾಖೆಗಳಲ್ಲೂ ಕೂಡ ಎಸ್ಸಿಪಿ ಟಿಎಸ್ಪಿ ಯೋಜನೆ ಇರ್ತದೆ. ಆ ಟಿಎಸ್ಪಿ ಯೋಜನೆಯಡಿ ಏನು ಕೆಇಬಿ ಇಲಾಖೆಯವರು ಆ ಯಾರು ನಮ್ಮ ಪಿಎಂ ಜನ್ಮನ್ ಜೇನುಕುರುಬ ಸಮುದಾಯದವರು ಯಾರ್ಯಾರಿಗೆ ಕರೆಂಟ್ ಇಲ್ವೋ ಅವ್ರಿಗೆ ಉಚಿತವಾಗಿ ಹೇಳ್ಕೊಡ್ಬೇಕು ಅನ್ನೋದು ಕೂಡ ಸರ್ಕಾರದ ಸ್ಪಷ್ಟ ಆದೇಶ ಇದೆ. ಆ ಕೆಲಸವನ್ನು ಅವ್ರು ಮಾಡಬೇಕು.
2: ಓಕೆ ಸರ್, ಒಂದು ಕರೆ ಇದೆ ಮತ್ತೊಂದು. ಹಲೋ
3: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾವು ಡಿ ಮುಕ್ತ ಗ್ರಾಮ ಪಂಚಾಯತಿಂದ.
2: ತಮ್ಮ ಹೆಸರು?
3: ಮಂಜುಳ.
2: ಹಾ ಮಂಜುಳ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
3: ಸರ್, ಇದು ಮುಖ್ಯಮಂತ್ರಿ ಆದಿವಾಸಿ ಗೃಹ ಬಾಕಿ ಯೋಜನೆ ಅಂತ ಇದು ಕಾಲಂ ಕೊಟ್ಟಿದ್ರಲ್ಲ, ಮನೆ ಮನೆ ಬಿಟ್ಟಿದ್ರಲ್ಲ, ಅದ್ರಲ್ಲಿ ಕೆಲವ್ರದ್ದು ಹಕ್ಕುಪತ್ರ ಇರೋರಿಗೆಲ್ಲ ಫಾರಂ ಭರ್ತಿ ಮಾಡಿದೀವಿ, ಕೆಲವ್ರಿಗೆಲ್ಲ ಹಕ್ಕುಪತ್ರನೇ ಇಲ್ಲ. ಅದ್ರಲ್ಲಿ ನಿವೇಶನ ವಿವರ ಅಂತ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಖಾತೆ ಸಂಖ್ಯೆ ಏನಂತ ಸರ್?
0: ಹಲೋ
3: ಹಲೋ
0: ಹಲೋ
3: ಸರ್, ಕೇಳಿಸ್ತಾ ಇಲ್ಲ?
0: ಕೇಳಿಸ್ತಾ ಇದೆ. ಈಗ ನೀವು ಅಲ್ಲಿ ಈಗ ಏನು ನಿಮಗೆ ಹಕ್ಕುಪತ್ರ ಇದೆಯೋ ಅವರು ಮಾತ್ರ ಈಗ ಅರ್ಜಿ ಹಾಕ್ಲಿಕ್ಕೆ ಸಾಧ್ಯ. ಹಕ್ಕುಪತ್ರ ಇಲ್ಲದೆ ಇರತಕ್ಕಂಥವ್ರು ಮುಂದಿನ ಪಂಚಾಯಿತಿಯಲ್ಲಿ ನಿಮ್ಗೆ ಯಾರಿಗೆ ಹಕ್ಕುಪತ್ರಗಳಿಲ್ವೋ, ಈಗಾಗಲೇ ನಿಮ್ಮ ಡಿ ಬಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಹಕ್ಕುಪತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅನುಮೋದನೆಗೆ ಸಿದ್ಧವಾಗಿದೆ. ಅದು ಬಂದು ಅದು ಅಲ್ಲಿ ಅನುಮೋದನೆಗೊಂಡ ನಂತರದಲ್ಲಿ ಅದನ್ನ ಮಾಡ್ಕೋಬೇಕು, ಅಲ್ಲಿ ತನಕ ಕಾಯ್ಬೇಕಾಗ್ತದೆ.
2: ಬೇರೆ ಪ್ರಶ್ನೆ ಇತ್ತಾ ಮಂಜುಳವರೇ?
3: ಸರ್, ಇದು ನಾವು ಕಾರ್ಡ್ ಅಂಚಿನಂತ ಅಂದ್ಬಿಟ್ಟು ಇದು ಇದ್ರಲ್ಲಿ ಕೊಟ್ಟಿದ್ರಲ್ಲ, 2025 2026 ಸಾಲಿನ ಅರಣ್ಯ ಹಾಗೂ ಅರಣ್ಯದ ಅಂಚಿನ ವಾಸ ಮಾಡ್ತಿರುವ ಮತ್ತೆ ಬೆಟ್ಟ ಕುರುಬ ಎರ್ರಾವತ್ತು ಮತ್ತೆ ಬುಡಾಕ ಜನರಿದವ್ರಿಗೆ ಅಂತ ಹೇಳಿದ್ರಲ್ವಾ,
0: ಮನೆಗಳದ
3: ಮನೆಗಳಿಗೆ ಅಂತ ಅವ್ರಿಗೆ ನಾವು ಸುಮಾರು ವರ್ಷಗಳಿಂದ ನಾವು ಬದುಕ್ತಾರದಲ್ವಾ ಇಲ್ಲಿ.
0: ಹೌದು.
3: ಮತ್ತೆ ಅವ್ರಿಗೆ ಬೇರೆ ಇವ್ರ ಹಕ್ಕುಪತ್ರದಲ್ಲಿ ಕೆಲವ್ರಿಗೆಲ್ಲ ಇದು ಹಕ್ಕುಪತ್ರದಲ್ಲಿ ಗಂಡನ ಹೆಸರಾಗಿದ್ರು ಡೆತ್ ಆಗಿದಾರಲ್ಲ, ಅವ್ರೆಲ್ಲ ಏನ್ ಮಾಡೋದು?
0: ಈಗ ಗಂಡ ಡೆತ್ ಆಗಿದ್ರು ಕೂಡ ಅವರು ಡೆತ್ ಸರ್ಟಿಫಿಕೇಟ್ ತಗೊಂಡು ನೀವು ಕೂಡ ಅರ್ಜಿ ಹಾಕಬಹುದು. ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ನೀವು ಪಂಚಾಯತಿಗೆ ಅರ್ಜಿಯನ್ನು ಕೊಡಿ.
2: ಓಕೆ ಮಂಜುಳ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದೀನಿ. ಸರ್, ಈಗ ತಮ್ಮ ಇಲಾಖೆ ವತಿಯಿಂದ ಈಗ ತಾವು ಹೇಳಿದ್ರೆ ಏನೇನು ಯೋಜನೆಗಳಿದೆ, ಕರೆಂಟ್ ಇರ್ಬೋದು, ಕುಡಿ ನೀರದಿರ್ಬೋದು ಅಥವಾ ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತೆ ಈ ವಾಲ್ಮೀಕಿ ನಿಗಮದಿಂದ ಬರ್ತಕ್ಕಂಥ ಯೋಜನೆಗಳ ಬಗ್ಗೆ ಕೂಡ ಹೇಳಿದೆ.
0: ಕುಡಿಯೋ ನೀರಿನ ಸಂಬಂಧಪಟ್ಟಾಗೂ ಕೂಡ ಈಗಾಗಲೇ ಬಹುತೇಕ ಎಲ್ಲಾ ಗ್ರಾಮಗಳಿಗೂ ಕೂಡ ಜಲಜೀವನ್ ಮಿಷನ್ ಆ ಇದರಲ್ಲಿ ಗ್ರಾಮೀಣ ಕುಡಿಯೋ ನೀರು ಸರಬರಾಜು ಯೋಜನೆ ಇಲಾಖೆ ವತಿಯಿಂದ ಕೂಡ ಎಲ್ರಿಗೂ ಕೂಡ ನೀರಿನ ಸಂಪರ್ಕ ಇದೆ.
2: ಸೊ ಇದ್ರ ಜೊತೆಗೆ ನಮ್ಮ ಗಿರಿಜನ ಯುವಕರಿಗೆ ಅಂದ್ರೆ ಈಗ ಸಾಮಾನ್ಯವಾಗಿ ಗಿರಿಜನರಿಗೆ ನಾವು ನೋಡ್ತಾ ಇರ್ತೀವಿ ಕೆಲವೊಂದು ವಲಸೆ ಹೋಗ್ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ, ಅಂದ್ರೆ ಇಲ್ಲಿ ಕೆಲಸ ಇಲ್ಲದಂತಹ ಸಂದರ್ಭದಲ್ಲಿ ಬೇರೆ ಕಡೆ ವಲಸೆ ಹೋಗ್ತಕ್ಕಂಥ ಒಂದು ಜನಗಳನ್ನ ನಾವು ನೋಡ್ತಾ ಇರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಆ ಯುವಕರಿಗೆ ಒಂದು ಕೌಶಲ್ಯಾಭಿವೃದ್ಧಿ ಇರ್ಬೋದು, ಅದು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಲಭ್ಯ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದಾ ಸರ್?
0: ಖಂಡಿತವಾಗ ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ತಾವು. ಇದಕ್ಕೆ ಸಂಬಂಧಪಟ್ಟಾಗಿ ನಾವಾಗಲೇ ಮೇಲಧಿಕಾರಿಗಳನ್ನ ಗಮನವನ್ನು ಸೆಳೆದಿದ್ದೇವೆ. ಈ TRI ಮೂಲಕ ಏನು ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರು ಅವ್ರ ಮೂಲಕ ನಮಗೆ ಏನು ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಇದ್ದಾರೆ ನಮ್ಮ ಆದಿವಾಸಿ ಸಮುದಾಯದಲ್ಲಿ, SLC ಪಾಸ್ ಅಥವಾ ಫೇಲ್ ಇಂದ ಹಿಡಿದು ಮತ್ತೆ ಉನ್ನತ ಶಿಕ್ಷಣದವರಿಗೆ ಅವರ ಯಾವ್ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಆಸಕ್ತಿ ಹೊಂದಿರ್ತಾರೋ ಆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲೇ ತರಬೇತಿಯನ್ನ ಕೊಡಿಸುವಂತಹ ಕೆಲಸವನ್ನು ಯಾವ್ದಾದ್ರು ಒಂದು ಏಜೆನ್ಸಿ ಮೂಲಕ, ಕೌಶಲ್ಯ ಸ್ಕಿಲ್ ಓರಿಯೆಂಟೆಡ್ ಒಂದು ಏಜೆನ್ಸಿ ಮೂಲಕ ಕೌಶಲ್ಯ ತರಬೇತಿಯನ್ನ ಕೊಡಿಸ್ತೇವೆ ಅಂತ ಕೂಡ ಮಾತನ್ನ ಹೇಳಿದ್ದಾರೆ. ಅದನ್ನು ಕೂಡ ಸದ್ಯದಲ್ಲೇ ಚಾಲನೆ ಆಗ್ತದೆ ಇಲಾಖೆ ವತಿಯಿಂದ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು?
4: ನನ್ನ ಹೆಸರು ಶಾಂತಿ ಅಂತ. ಇಲ್ಲಿ 170 ಮನೆ ಅದೇ.
2: ಯಾವ ಅಡಿ ಅಮ್ಮ? ಚಾಮನಳ್ಳಿ ಒಂದು ಅಡಿ. ಹಾ
4: ಹಾ, ಅದ್ರಲ್ಲಿ ಸರ್ ಕರೆಂಟ್ ಇರುತ್ತಿಲ್ಲ, ಯಾವ್ದು ಹಾಕಿಲ್ಲ, ಆಮೇಲೆ ಮನೆ ಎಲ್ಲ ಆಗದೆ, ಆಮೇಲೆ ಬಿಲ್ಲು ಗಿಲ್ಲ ಯಾವ್ದು ಹಾಕಿಲ್ಲ ಸರ್. ಆಮೇಲೆ ಸರ್ ಬಿಲ್ಲಿಗೆ ಇಲ್ಲಿ ಯಾವ್ದು ಹಾಕ್ಕೊಟ್ಟಿಲ್ಲ. ಆಮೇಲೆ ಮನೆಗಳು ಒಂದು 15 ಮನೆ ಲೀಸ್ ಎಲ್ಲ ಕೊಟ್ಟಿದೀನಿ.

0: ಗೊತ್ತಿಲ್ಲ. ಹೌದು ಸರ್. ಆಮೇಲೆ ಕರೆಂಟ್ ಮಾತ್ರ ಇಲ್ಲ ಸರ್, ಎಲ್ಲ ಮನೆಗೆಲ್ಲ ಅದೇ ಹೊಸ ಮನೆಗೆಲ್ಲ ಕರೆಂಟ್ ಇಲ್ಲ, ಬರೀ ಮ್ಯಾನ್ ಬತ್ತಿ ಹತ್ಕೊಂಡು ಜೀವನ ಮಾಡ್ತಾ ಇದೀನಿ ಸರ್.
1: ಚಾಮನಹಳ್ಳಿ ಉಂಡಿ ಶಾಂತಮ್ಮನವ್ರೆ?
0: ಹೌದೌದು ಸರ್.
1: ಅದೇ ಗೊತ್ತಾಯ್ತು ಈಗ ಯಾಕೆ ಕರೆಂಟ್ ಕೊಟ್ಟಿಲ್ವಾ. ಈಗ ನಾಳೆನೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾನು ಮಾತಾಡ್ತೇನೆ. ಸಂಬಂಧಪಟ್ಟನ ಜೊತೆ ಮಾತಾಡ್ತೀನಿ, ನಾನು ಭೇಟಿ ಕೊಡ್ತೀನಿ, ನಾನು ಸೋಮವಾರ ನಿಮ್ಮ ಇದಕ್ಕೆ ಆಡಿಗೆ ಭೇಟಿ ಕೊಡ್ತೇನೆ. ಅವ್ರನ್ನು ಕೂಡ ಕೆ ಬಿ ಅವ್ರನ್ನು ಕೂಡ ಕರ್ಕೊಂಡು ಬರ್ತೇನೆ.
2: ಧನ್ಯವಾದಗಳು ಶಾಂತಮ್ಮ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಹೇಳಿದ್ರಿ, ಇನ್ನು ಒಂದು ಕೌಶಲ ಅಭಿವೃದ್ಧಿ ತರಬೇತಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಶೀಘ್ರದಲ್ಲಿ ತರಬೇತಿಗಳನ್ನ ನಾವು ಪ್ರಾರಂಭ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಅದೇ ರೀತಿ ಈಗ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಈ ಒಂದು ಸ್ವಸಹಾಯ ಸಂಘಗಳಿರ್ಬೋದು ಅಥವಾ ಇತರ ಯೋಜನೆಗಳ ಮೂಲಕ ಈ ನೆರವನ್ನು ನೀಡತಕ್ಕಂತ ಒಂದು ವ್ಯವಸ್ಥೆ ಏನಾದರೂ ತಮ್ಮ ಇಲಾಖೆಯಿಂದ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
1: ಇಲಾಖೆ ನಾನು ಆಗ್ಲೇ ಮೊದಲೇ ಹೇಳಿದೆ ತಮಗೆ, ಇಲಾಖೆ ವತಿಯಿಂದ ಇನ್ನು ಯಾವುದೇ ಯೋಜನೆಗಳನ್ನು ಕೂಡ ಕೊಡ್ತಾ ಇಲ್ಲ. ಅದು ಎಲ್ಲ ನಿಗಮಗಳಿಂದ ಕೂಡ. ಈಗ ಮಹಿಳೆಯರಿಗೂ ಕೂಡ ಸ್ವಸಹಾಯ ಸಂಘಗಳಿಗೆ ಅವರ ಸ್ವಾವಲಂಬನೆಗಾಗಿ ನೇರ ಸಾಲ, ಸಹಾಯಧನ ಸಾಲ ಎಲ್ಲವೂ ಕೂಡ ಅಲ್ಲಿದೆ. ಅವರು ಅರ್ಜಿ ವಾಲ್ಮೀಕಿ ನಿಗಮದಲ್ಲಿ ಅರ್ಜಿ ಹಾಕಿ ಅಲ್ಲಿ ಪಡ್ಕೋಬಹುದು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು?
3: ಸರ್ ನನ್ನ ಹೆಸರು ರವಿ ಜಿನೇಶ್ ಅಂತೇಳಿ, ಪ್ರಭಾನಗರಡಿಂದ.
2: ರವಿ ಪ್ರಭಾನಗರಡಿ, ಹೇಳಿ ತಮ್ಮ ಪ್ರಶ್ನೆ ಏನಂತ.
3: ಸರ್ ನಾನು PM ಅದೇ PM ಇದು ಬಗ್ಗೆ ಮಾತಾಡ್ತಾ ಇದ್ದೀನಿ.
2: PM ಜನ್ಮನ್ ಯೋಜನೆ ಬಗ್ಗೆ
3: PM ಜನ್ಮನ್ ಕಾರ್ಯಕ್ರಮದ ಮಾತಾಡ್ತಿದ್ದೀನಿ ಸರ್. ಮನೆಗಳಾಗಿ ಇದಕ್ಕೆ 3 ವರ್ಷ ಆಗಿದೆ ಸರ್. ಇದುವರೆಗೂ ಆಗಿ ಹಣಗಡೆ ಬಿಡುಗಡೆ ಆಗ್ತಾ ಇಲ್ಲ. ಈಗ ಮನೆ GPS ಆಗ್ಬೇಕು, ಪಂಚಾಯತಿ ವತಿಯಿಂದ ಮನೆ GPS ಆಗಿದೆ. ಅದೇ ಆಲ್ರೆಡಿ 10 ತಿಂಗಳಾಗಿದೆ, ಅಮೌಂಟ್ ಬರ್ದಿದ್ದೀನಿ. ನಾವು ಮನೆಗಳು ಕಟ್ಕೊಳ್ಳೋದಲ್ಲ, ಯಾವ್ದಕ್ಕೂ ಬರ ಸರ್.
1: ಈಗ ರವಿ ಅವರೇ.
3: ಸರ್ ನಮಸ್ತೆ.
1: ನಮಸ್ಕಾರ. ಈಗ ಸಂಬಂಧಪಟ್ಟಂಗೆ ಕಳೆದ ವಾರ ಮನೆ ನಿರ್ದೇಶಕರು ಕೂಡ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದ MD ಅವ್ರ ಜೊತೆ ಮೀಟಿಂಗ್ ಅನ್ನ ತೆಗೆದುಕೊಂಡಿದ್ರು. ಸೊ ಅಲ್ಲಿ ಅವರು ಈಗ ಒಂದು ಹೊಸ ಸಾಫ್ಟ್ವೇರ್ ನ ಅಪ್ಲೋಡ್ ಮಾಡಿದಾರೆ ಈಗ, ಸ್ಪರ್ಶ ಆಪ್ ಅಂತ. ಅದರಿಂದಾಗಿ ಅದು ವಿಳಂಬ ಆಗಿತ್ತು, ಈಗ ಅದನ್ನ ಸರಿ ಮಾಡಿದ್ದಾರೆ. ಈಗ ಇನ್ನು ಮುಂದೆ ವೇಗವಾಗಿ ಯಾರ್ದು GPS ಆಗಿದೆಯೋ ಬೇಗ ಹಣ ಬರ್ತದೆ. ಖಂಡಿತ ಖಂಡಿತ. ನೀವು ಕೇಳೋ ಪ್ರಶ್ನೆಗಳನ್ನ ನಾವು ಈಗಾಗಲೇ ಮೇಲ್ಮಟ್ಟದ ಅಧಿಕಾರಿಗಳೇ ನಾವೇ ತಂದಿದೀವಿ. ಯಾಕಂದ್ರೆ ಈಗಾಗಲೇ ವರ್ಷಾನುಗಟ್ಟಲೆ ಆಗಿದೆ, ಇನ್ನೂ ಕೂಡ ಅವ್ರಿಗೆ ಮನೆ ಪೂರ್ಣಗೊಂಡಿದ್ರು ಕೂಡ ಬಾಕಿ ಹಣ ಬಂದಿಲ್ಲ ಅಂತ ಹೇಳಿ ಗಮನಕ್ಕೆ ತಂದಿದೀವಿ. ಆದ್ರಿಂದ ಅವರು ರಾಜೀವ್ ಗಾಂಧಿ ನಿಗಮದಲ್ಲಿ ಅಲ್ಲಿ ಏನೋ ಸ್ವಲ್ಪ ತಾಂತ್ರಿಕ ದೋಷ ಆಗಿತ್ತು. ಈಗ ಅವರು ಬೇರೆ ಒಂದು ಆಪ್ ನ ಸ್ಪರ್ಶ ಆಪ್ ಅಂತ ಮಾಡಿದಾರೆ. ನೀವು ಪಂಚಾಯತ್ ಇದರಲ್ಲಿ ಬೇಕಾದ್ರೆ ಪಂಚಾಯತ್ನಲ್ಲಿ ಇದನ್ನು ಮಾಹಿತಿ ಪಡ್ಕೋಬಹುದು. ಈಗ ಸ್ಪರ್ಶ ಆಪ್ ಡೆವಲಪ್ ಮಾಡಿರೋದ್ರಿಂದ ಬೇಗನೆ GPS ಆಗುತ್ತೆ, ಮತ್ತೆ ಹಣನು ಕೂಡ ಬೇಗ ಬರ್ತದೆ.
3: ಆಮೇಲೆ ಇದು ಈ ಹಳೆ ಅಮೌಂಟ್ಗಿಂತ ಹೆಚ್ಚುವರಿ ಹಣ ಬಿಡುಗಡೆ ಆಗುತ್ತೆ ಸರ್?
1: ಖಂಡಿತವಾಗಿ. ಏನು 239,000 ಮೊದಲು ಏನಿತ್ತು, ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಇನ್ನು ಉಳಿಕೆ 211,000 ಒಟ್ಟಿಗೆ 4.5 ಲಕ್ಷ ಹಣ ಬರ್ತದೆ.
3: ಅದೇ ಸರ್. ಆಮೇಲೆ ಇನ್ನು ಪ್ರಭಾನಗರ ಹಳ್ಳಿಯಿಂದ ಇದು ಮಹಿಳಾ ಕಾರ್ಯಕ್ರಮ ಹೊಂದಿತ್ತಲ್ಲ ಸರ್, ಜನಧನ ಯೋಜನೆಯಲ್ಲಿ, ಅದರಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ಮೆಂಬರ್ಶಿಪ್ ಎಲ್ಲ ಮಾಡ್ಕೊಂಡ್ರು ಮಹಿಳೆಯರಲ್ಲಿ. ಈಗ ಅಲ್ಲಿ ಏನ್ ಕಾರ್ಯಕ್ರಮ ನಡೀತಾ ಇಲ್ಲ ಸರ್. ಅದೆಲ್ಲ ಇದು ಸೊಳ್ಳೆಪುರ ಪುನರ್ವಸತಿ ಕೇಂದ್ರಕ್ಕೆ ಆಗ್ಬಿಟ್ಟಿದೆ. ನಮ್ಮ ಹಾಡಿಲಿ ಎಲ್ಲ ಕೇಳ್ತಾ ಇದ್ದಾರೆ ಸರ್. ಈಗಲೂ
1: ಈಗ VDVK ವನಧನ್ ವಿಕಾಸ ಕೇಂದ್ರ, ವನಧನ್ ವಿಕಾಸ ಕೇಂದ್ರದ ಬಗ್ಗೆ ಮಾತಾಡ್ತಾ ಇದ್ರ? ಹೌದಲ್ವಾ. ಈಗ ನಿಮ್ಮ ಪ್ರಭಾನಗರದ ಹಾಡಿನಲ್ಲಿ ಅಲ್ಲಿ ಏನಾದ್ರು ಯಾವ್ದಾದ್ರು ಜಾಗ ಇದೆಯಾ
3: ಸರ್? ಜಾಗ ಈಗಲೇ ಆಲ್ರೆಡಿ ಹಳೆ ಬಿಲ್ಡಿಂಗ್ ಗಳಿದೆ ಸರ್, ಅದನ್ನ ರೆಡಿ ಮಾಡ್ಕೊಂಡು ಅಲ್ಲಿ
1: ನೀವು ಅಲ್ಲೇ ಮಾಡ್ತೀವಿ ಅನ್ನೋದಾದ್ರೆ, ನಿಮ್ಗೆ ಅಲ್ಲೇ ಸ್ಥಳ ಇದೆ ಅನ್ನೋದಾದ್ರೆ ನಿಮ್ಮೂರ್ನಲ್ಲೇ ಆ ಸಂಘನ ಮಾಡಿಸ್ತೇನೆ.
3: ಸರಿ ಸರಿ ಸರ್, ಸರಿ ಸರ್.
1: ಓಕೆ,
3: ಥ್ಯಾಂಕ್ ಯು, ಥ್ಯಾಂಕ್
2: ಯು. ಓಕೆ, ಧನ್ಯವಾದಗಳು ರವಿ ಅವರೇ ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು.
2: ಸರ್, ಇದ್ರ ಜೊತೆಗೆ ಈಗ ಪ್ರಮುಖವಾಗಿ ನಮ್ಮ ಬುಡಕಟ್ಟು ಸಮುದಾಯದಲ್ಲಿ ಕೆಲವೊಂದು ದಾಖಲಾತಿಗಳ ಕೊರತೆ ತುಂಬಾ ಇದೆ. ಅಂದ್ರೆ ಕೆಲವು ಹಾಡಿಗಳಲ್ಲಿ ಕೆಲವು ಸಮುದಾಯದಲ್ಲಿ ಇನ್ನು ಕೂಡ ಕೆಲವ್ರಿಗೆ ಆಧಾರ್ ಕಾರ್ಡ್ ಇರ್ಬೋದು, ಜಾತಿ ಪ್ರಮಾಣ ಪತ್ರ ಇರ್ಬೋದು, ಆದಾಯ ಪ್ರಮಾಣ ಪತ್ರ ಇರ್ಬೋದು, ಮತ್ತೆ ಡಿಸಬಿಲಿಟಿ ಇದ್ರೆ ಅವ್ರಿಗೆ UDID ಕಾರ್ಡ್ಗಳಿರ್ಬೋದು. ಈ ಒಂದು ಪ್ರಮಾಣ ಪತ್ರಗಳನ್ನ ಪಡೆಕೊಡ್ತಕ್ಕಂಥ ಒಂದು ಸಮಸ್ಯೆ ತುಂಬಾ ಇದೆ. ಸೊ ಇವುಗಳನ್ನ ತಮ್ಮ ಇಲಾಖೆಯಿಂದ ಅಥವಾ ತಹಸೀಲ್ದಾರ್ ಜೊತೆ ಏನಾದ್ರು ಮಾತನಾಡಿ, ಯಾಕಂದ್ರೆ ಅವ್ರುಗಳು ಕೆಲವೊಂದು ಮೂಲ ದಾಖಲಾತಿಗಳನ್ನ ಕೇಳಬಹುದು, ಕೆಲವರು ಸಿಗದೇ ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಅವ್ರುಗಳಿಗೆ ಈ ತರ ಯಾವ್ದಾದ್ರು ಒಂದು ದಾಖಲಾತಿಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಏನಾದ್ರು ಹೊಸ ಕ್ರಮಗಳ ಪ್ರಯೋಜನಗಳನ್ನ ರೂಪಿಸಬಹುದು ಸರ್? ಹೇಗೆ?
1: ಖಂಡಿತವಾಗಿ ಒಂದು ಇದು ಖಂಡಿತವಾಗಿ ಇದೊಂದು ನಿರಂತರವಾದ ಸಮಸ್ಯೆ. ನಾನು ಬಂದಾದ್ಮೇಲೂ ಕೂಡ 3 ಬಾರಿ ಆಧಾರ್ ಕ್ಯಾಂಪ್, ಬ್ಯಾಂಕ್ ಖಾತೆಗಳನ್ನ ತೆರೆಯುವಂತದ್ದು, ಮತ್ತೆ ರೇಷನ್ ಕಾರ್ಡ್ ಸಂಬಂಧಪಟ್ಟಾಗೆ ಎಲ್ಲ ಕೂಡ ಕ್ಯಾಂಪ್ಗಳನ್ನ ಮಾಡಿದ್ವಿ.

0: ಆ ಸಂದರ್ಭ ಏನಾಗುತ್ತೆ, ಒಂದಷ್ಟು ಜನ ಕೇರಳ ಮತ್ತೆ ಕೊಡಗು ಅಲ್ಲಿಗೆ ಕೂಲಿಗಾಗಿ ಹೋಗೋದ್ರಿಂದ ನಮ್ಮ ಸಂಪರ್ಕಕ್ಕೆ ಬರಲ್ಲ, ಅದರದ್ದು ಒಂದು ಕೊರತೆ ಇದೆ. ಇದನ್ನ ಹೇಗಾದ್ರೂ ಮಾಡಿ. ಆಮೇಲೆ ಇನ್ನೂ ಒಂದ್ ಏನಾಗಿದೆ, ಬಹಳಷ್ಟು ಜನ ಆಧಾರ್ ಕಾರ್ಡ್ ನ ಬಹಳ 100 to 95 ಭಾಗ ಮಾಡಿಸ್ಕೊಂಡಿದ್ದಾರೆ, ಕಳೆದು ಬಿಟ್ಟಿರ್ತಾರೆ. ಆ ಕಳೆದಿರೋದು ನೆಕ್ಸ್ಟ್ ನಾವು ನಮ್ಮ ಹತ್ರ ಹೇಳೋದು ಅವ್ರು ಕಳೆದಿದೀವಿ ಅಂತ ಹೇಳಲ್ಲ, ನಮ್ಮ ಹತ್ರ ಬಂದಾಗ ಸರ್ ನಮ್ಗೆ ಮಾಡಿಸಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರು ನಾವು ಆಧಾರ್ ಸೆಂಟರ್ ಮುಂದೆ ತಗೊಂಡೋಗಿ ಅವ್ರದ್ದು ತಂಬಿ ಕೊಟ್ಟಾಗ ಅಥವಾ ಫೋಟೋ ಅವ್ರನ್ನ ಫೋಟೋ ಇಟ್ಟಾಗ ಆಲ್ರೆಡಿ ಎಕ್ಸಿಸ್ಟ್ ಅಂತ ಇರುತ್ತೆ. ಬಟ್ ಅವ್ರದ್ದು ಯಾವ್ದೋ ಫೋನ್ ನಂಬರ್ ಕೊಟ್ಟಿರ್ತಾರೆ, ಆ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ. ಸೊ ಈ ತರದ್ದೆಲ್ಲ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಇದು ಸಂಬಂಧಪಟ್ಟಂತೆ ನಾನು ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ, ನಮ್ಮ ಇಲಾಖೆ ಮೇಲ್ಮಟ್ಟದ ಅಧಿಕಾರಿಗಳು ಕೂಡ ಮಾತಾಡಿದ್ದೀನಿ. ಒಂದೇನಂತ ಅಂದ್ರೆ, ಈ ರೀತಿ ನಮ್ಗೆ ಇನ್ನೂ ಶಿಕ್ಷಣದ ಕೊರತೆ ಇರೋದ್ರಿಂದ ನಮ್ಮ ಆದಿವಾಸಿ ಮುಖಂಡರಲ್ಲಿ, ಅದರಲ್ಲೂ ವಿಶೇಷವಾಗಿ ಜೇನು ಕುರುಬ ಸಮುದಾಯ, ಈಗ ಯರವ ಇರ್ಬೋದು, ಸೋಲಿಗ ಇರ್ಬೋದು, ಮತ್ತೆ ಬೆಟ್ಟ ಕುರುಬ ಸಮುದಾಯ ಇರ್ಬೋದು, ಅಲ್ಲಿ ಒಂದಷ್ಟು ಪ್ರಜ್ಞಾವಂತರು ಇದ್ದಾರೆ, ವಿದ್ಯಾವಂತರು ಇದ್ದಾರೆ, ಅವರು ದಾಖಲಾತಿಗಳನ್ನ ಜೋಪಾನ ಮಾಡಿ ಇಟ್ಕೊಳ್ತಾರೆ. ನಮ್ಮ ಜೇನು ಕುರುಬ ಸಮುದಾಯದಲ್ಲಿ ಇನ್ನೂ ಆ ಒಂದು ಪ್ರಜ್ಞಾವಂತಿಕೆ ಕಡಿಮೆ ಇದೆ, ಆ ತಿಳುವಳಿಕೆ ಕಡಿಮೆ ಇದೆ. ಆ ಕಾರಣಕ್ಕೋಸ್ಕರ ಅವ್ರಿಗೆ ಈ ರೀತಿ ಏನಾದರೂ ಕಳ್ಕೊಂಡು ಬಂದಂತ ಸಂದರ್ಭದಲ್ಲಿ ತಕ್ಷಣ ನಾವು ಅದನ್ನ ಡಿಲೀಟ್ ಮಾಡಿ ಹೊಸದಾಗಿ ಆಧಾರ್ ಕಾರ್ಡ್ ಕೊಡುವಂತದ್ದು ಈ ತರದ್ದು ಮಾಡಲೇಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳಿದ್ದೇವೆ. ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಿನ್ನೆ ಕೂಡ ಮಾತಾಡಿದ್ದೇನೆ ನಮ್ಮ ನಿರ್ದೇಶಕರ ಜೊತೆ, ಕಾಯಂ ಆಗಿ ಮೈಸೂರು ಜಿಲ್ಲೆಗೆ PM ಜನ್ಮನ್ ಆಧಾರ್ ಕಿಟ್ ಅನ್ನ ಕೊಡಿಸ್ಕೊಟ್ರೆ ಅವ್ರು ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಕೂಲಿ ಇಲ್ಲ ಸಂದರ್ಭದಲ್ಲಿ ಇಲ್ಲಿ ಊರಿಗೆ ಬರ್ತಾರೆ. ಆವಾಗ ಊರಿಗೆ ಬಂದಾಗ ಅವ್ರ ದಾಖಲೆಗಳಿಲ್ಲ ಅಂತ ಹೇಳಿ ನಮ್ಮ NGO ಮೂಲಕ ಸ್ವಾಮಿ ವಿವೇಕಾನಂದ ಸಂಸ್ಥೆಯಿಂದ ಒಂದಷ್ಟು ಸ್ವಯಂ ಕಾರ್ಯಕರ್ತರು ಇದ್ದಾರೆ, ಬೇರೆ ಬೇರೆ ನಿಸರ್ಗ ಫೌಂಡೇಶನ್ ಬೇರೆ ಬೇರೆ ಇದ್ದಾರೆ, ಅವ್ರ ಮೂಲಕ ಮಾಹಿತಿ ಸಿಗ್ತದೆ. ಆವಾಗ ನಮ್ಮ ಹತ್ರ ನಾವು ಈ ಸುಲಭವಾಗಿ ಆ ಕೇಂದ್ರಕ್ಕೆ ಕಳಿಸಿ ನಾವು ಅಥವಾ ನಾವು ಇರೋ ಜಾಗಕ್ಕೆನೆ ನಾವು ಮೈಸೂರು ಜಿಲ್ಲೆಗೆ ಅಂತಾನೆ ಪ್ರತ್ಯೇಕವಾಗಿ ಒಂದು ಶಾಶ್ವತವಾಗಿ PM ಜನ್ಮನ ಆಧಾರ್ ಕಿಟ್ ನ ಕೊಡಿಸಿದಾಗ ಇದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಸಿಗ್ತದೆ ಅನ್ನೋದು ನನ್ನ ಭಾವನೆ. ಇದನ್ನ ನಾನು ಆಗ್ಲೇ ಈಗ ನಿರ್ದೇಶಕರಿಗೆ ಪತ್ರ ಕೂಡ ಬರೆದಿದ್ದೇನೆ, ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೇನೆ, ನಿನ್ನೆ ಕೂಡ ಜಂಟಿ ನಿರ್ದೇಶಕರ ಜೊತೆ ಮಾತಾಡಿದ್ದೇನೆ. ಇದು ಒಂದು ವಾರದೊಳಗಡೆ ಅದನ್ನ ಕಿಟ್ನ ಕಳಿಸ್ಕೊಡ್ತೀನಿ.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದೀರಾ?
2: ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು?
2: ನಮ್ಮ ಹೆಸರು ರಾಣಿ ಅಂತ, ಅಂಚಿಪುರ ದಾಳಿಯಿಂದ.
1: ರಾಣಿ ಅಂಚಿಪುರ ದಾಳಿಯಿಂದ ಹೇಳಿ ರಾಣಿ ಅವರೇ, ತಮ್ಮ ಪ್ರಶ್ನೆ ಏನು ಅಂತ?
2: ಪ್ರಶ್ನೆ ಸರ್, ಈಗ ನಮ್ಗೊಂದು ಮತದಾನದ ಒಂದು ಸಮಸ್ಯೆ ಆಗಿದೆ, ನಮ್ದು ಪ್ರಾಬ್ಲಮ್ ಆಗಿದೆ. ನಮ್ಗ ಅದಕ್ಕೆ ತಿರ್ಗಾಡಕ ಬಾಸಾಡಕ ನಮ್ಗೆ ಕೋಡಿ ಇದೆ ಏನಿಲ್ಲ. ಅದು ಹೋಗಿ ನಿಮ್ಮ ಅಂತರು ಹೋಗಿ ನಮ್ಗೆ ಇದು ಮಾಡ್ಕೊಟ್ರೆ ಸ್ವಲ್ಪ ಹೆಲ್ಪ್ ಆಯ್ತದೆ ಸರ್, ನಮ್ಗೆ ಸಹಾಯ ಆಯ್ತದೆ.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ರಾಣಿ ಅವರೇ.
3: ರಾಣಿ ಅವರೇ ನಮಸ್ಕಾರ. ರಾಣಿ ಅವರೇ ನಮಸ್ಕಾರ, ನಾನು ಟ್ರೈಬಲ್ ಆಫೀಸರ್ ಮಾತಾಡ್ತೀನಿ, ಮಹೇಶ್ ಅಂತ.
2: ಗೊತ್ತು ಸರ್, ಅದಕ್ಕೆ ಗೊತ್ತಿದ ಕಡೆ ಕಾಲ್ ಮಾಡೋದು.
3: ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೇದಾಯ್ತಮ್ಮ.
0: ಈಗ ಸ್ಮಶಾನಕ್ಕೆ ನಿಮ್ಮೂರಲ್ಲಿ ಜಾಗ ಇಲ್ವಾ?
2: ನಮ್ಗೆ ಸರ್ ಇದು ಜಾಗ ಉಳಕ್ ಜಾಗ ಇದೆ, ನಮ್ಗೆ ಹೋಗಕ್ಕ ಬರಕ ದಾರಿ ಇಲ್ಲ ಸರ್. ಅಕ್ಕಪಕ್ಕದಲ್ಲಿ ಒಲೆ ಇರ್ತಾರೆ, ಜಂಟಿ ಇರ್ತದಲ್ಲ.
0: ಸ್ಮಶಾನಕ್ಕೆ ರಸ್ತೆ ಇಲ್ಲ. ಹಾ ರಸ್ತೆ ಇಲ್ಲ. ಈಗ ಸಂಬಂಧಪಟ್ಟಂಗೆ ನಾನು ಮೊನ್ನೆ ಶಾಸಕರ ಜೊತೆ ಮಾತಾಡ್ತೀನಿ, MLA ಜೊತೆ.
2: ಸರಿ ಸರ್.
0: ಶಾಸಕರ ಜೊತೆ ಮಾತಾಡಿ ಅದು ಯಾರ್ದು ಜಮೀನ್ ಇದೆಯೋ ಹೋಗಕ್ಕೆ ಕನಿಷ್ಠ ದಾರಿ ಆದ್ರೂ ಬಿಡಿಸ್ಕೊಡಕ್ಕೆ ಪ್ರಯತ್ನ ಮಾಡೋಣ.
2: ಸರಿ.
0: ಈಗ ಅದು ಟೆಂಡರ್ ಸಮಸ್ಯೆ ಆಗಿತ್ತು ರಾಜ್ಯ ಮಟ್ಟದಲ್ಲಿ, ಈಗೆಲ್ಲ ಟೆಂಡರ್ ಆಗಿದೆ, ಮತ್ತೆ ಮುಖ್ಯಮಂತ್ರಿಗಳಿಂದ ಅನುಮೋದನೆ ಆಗಿದೆ, ಮುಂದಿನ ವಾರದಲ್ಲಿ ಎಲ್ಲ ಚಾಲನೆ ಸಿಗ್ತದೆ. ಅರ್ಜಿ ಕೊಡಿ, ಪಂಚಾಯತಿಗೆ ಅರ್ಜಿ ಕೊಡಿ, ಮನೆ ಕೊಡ್ತೀವಿ.
1: ಓಕೆ, ಧನ್ಯವಾದಗಳು ರಾಣಿ ಅವರೇ. ಇನ್ನೊಂದು ಪ್ರಶ್ನೆ ಇದೆಯಾ? ಇನ್ನೇನು ಪ್ರಶ್ನೆ ಇದೆಯಾ ರಾಣಿ ಅವರೇ?
2: ಸರ್ ಪ್ರಶ್ನೆ ಇನ್ನು ತುಂಬಾ ಇದೆ, ಕೇಳ್ಬೇಕು.
3: ಕೇಳಿ ಕೇಳಿ
1: ಹೇಳಿ.
2: ಸರ್ ನಮ್ಗೆ ಇಲ್ಲಿ ರೋಡ್ ನಲ್ಲಿ ಒಂದು ಸಮಸ್ಯೆ, ಮನೆಗಳದ್ದು ಸ್ವಲ್ಪ ಪ್ರಾಬ್ಲಮ್. ಈಗ ಇಲ್ಲಿ ಸ್ವಲ್ಪ ಹೊತ್ತು ಗಂಟೆಗೆ ಮಾತಾಡ್ತಿದ್ದಾರೆ, ಟ್ರೇ ಬಸ್ ಗಳಲ್ಲಿ ಕೆಲವು ಜನಕ್ಕೆ ಆಧಾರ್ ಕಾರ್ಡ್ ಇದ್ರೆ, ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇದ್ರೆ ಐಡೆಂಟಿ ಕಾರ್ಡ್ ಇರಲ್ಲ. ನನ್ಕ ಸುಮಾರು ಜನಕ್ಕೆ ಮಾತಾಡ್ರಿ ಸರ್. ಈಗ ಇಲ್ಲೂ ಅದೇ ಪ್ರಾಬ್ಲಮ್ ಸರ್. ಕೆಲವು ಜನಕ್ಕೆ ನಮ್ಮ ಹತ್ರನೇ ನಾವೆಲ್ಲ ಮಾಡ್ಕೊಂಡಿದೀವಿ, ಬೇರೆಯವ್ರಿಗೆ ಈಗ ಇದೆ ಸಮಸ್ಯೆ ಆಗಿರೋದಲ್ಲ.
0: ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಮುಂದಿನ ವಾರದಲ್ಲಿ ನಾನು ಈಗ ಏನು ಆಧಾರ್ ಈಗ ಆಧಾರ್ ತಿದ್ದುಪಡಿ ಮತ್ತೆ ಹೊಸ ಆಧಾರ್ದು ಇದೆಲ್ಲ ಕೂಡ ಈಗ ತಾಲೂಕ್ ಆಫೀಸ್ ಅಲ್ಲಿ ಮಾಡ್ತಾ ಇದಾರೆ. ಸೊ ಆ ತರದವ್ರು ಯಾರಾದ್ರೂ ಇದ್ರೆ ನಮ್ಮ ಆಫೀಸ್ ಕರ್ಕೊಂಡು ಬನ್ನಿ, ನಾನು ಮಾಡಿಸ್ಕೊಡ್ತೇನೆ.
2: ಸರಿ ಸರ್. ನಮ್ ಹುಡುಗಿನ ನಾವು ಸ್ಕೂಲ್ ಅಲ್ಲಿ ಓದ್ತಿರೋದು, ನಮ್ ಹುಡುಗಿ ಕಲರ್ಶಿಪ್ ಬರ್ತಿಲ್ವಲ್ಲ, ಏನಕ್ಕೆ
0: ಅಪ್ಲೈ ಮಾಡಿಸಿದಿರಾ?
2: ಇಲ್ಲ ಸರ್, ನಾವು ಅಪ್ಲೈ ಮಾಡಿಸಿಲ್ಲ. ಇದು ಸ್ಕೂಲ್ ಕಡೆಯಿಂದ ಹೇಳ್ಬೇಕಾನೆ ಅವರು.
0: ಹೌದೌದು, SSP ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತೆ, ಅಲ್ಲಿ ಅಪ್ಲೈ ಮಾಡಿಸ್ಬೇಕು.

0: ಇಲ್ಲ ಅಲ್ಲಿ ಸ್ಕೂಲ್ ನವರೇ ಮಾಡಿಸ್ತಾರೆ. ನಾನು ಎಚ್ ಎಂ ಪ್ರಿನ್ಸಿಪಾಲ್ ಜೊತೆ ನಾನು ಮಾತಾಡ್ತೀನಿ ಏನಾಗಿದೆ ಅಂತ. ತಮ್ಮ ಮಗನ ಮಗಳ ಮಗಳ ಏನ್ ಏನು ಮಗಳ ಹೆಸರು?
1: ಸಿಂಧು ಅಂತ.
0: ಎಷ್ಟು
1: ಸಿಂಧು
0: ಅಂತ?
1: ಸಿಂಧು ಅಂತ ಹುಡುಗಿ ಹೆಸರು
0: ಸಿಂಧು. ಎಷ್ಟೇ ಕ್ಲಾಸ್?
1: ಎಂಟು.
0: ಎಂಟನೇ ತರಗತಿ. ಓಕೆ ಓಕೆ, ನಾನು ಇದು ಎಚ್ ಎಂ ಜೊತೆ ನಾನು ಮಾತಾಡ್ತೀನಿ. ಹಾ
1: ಸರಿ ಸರ್, ಅದಕ್ಕೆ ನೋಡಿ ನಮ್ಗೆ
0: ಇಲ್ಲ ಇಲ್ಲ ನಿಮ್ಗೆ ಗೊತ್ತಿರಲ್ಲ ಪಾಪ, ಖಂಡಿತವಾಗಿ ಇದನ್ನ ನಾನೇ ಎಚ್ ಎಂ ಜೊತೆ ಮಾತಾಡ್ತೀನಿ.
1: ಇಲ್ಲ ಸರ್, ನಾವು ಸ್ಕೂಲ್ ಕಡೆಯಿಂದ ಕೇಳಿದ್ನ, ನಾವು ಸ್ಕೂಲ್ ಫೋನ್ ಮಾಡ್ಕೊಳ್ಬೇಕಾ
0: ಇಲ್ಲ ಇಲ್ಲ ಅದಕ್ಕೆ ಅವಕಾಶ ಇದೆ. ನಾನು ಮಾತಾಡ್ತೀನಿ ಎಚ್ ಎಂ ಜೊತೆ ಮಾತಾಡ್ತೀನಿ. ನನ್ನ ನಂಬರ್ ಇದೆಯಲ್ವಾ ತಮ್ಮ ಹತ್ರ?
1: ಇಲ್ಲ ಸರ್ ನಂಬರ್ ಇಲ್ಲ.
0: ಆಯ್ತು ಕೊಡ್ತಾರೆ, ಮಾತಾಡಿ. ಹಾ
1: ಸರ್, ಇನ್ನೊಂದು ಇದು ನಮ್ಗೆ ಸರ್ಕಾರಿ ಬಾಲಕಿಯರ ಸರ್ ಅಲ್ಲಿ ಓದ್ತಿದ್ರು, ಮುಡುಗಿ ತೀರೋದು 3 ವರ್ಷ ಆಯ್ತು. ಹಾಗಾದ್ರೆ ದುಡ್ಡು ಬರ್ತಾ ಅಂತ ಸ್ಕೂಲ್ ಕಡೆಯಿಂದ ಹೇಳಿದ್ರು ಸರ್. ಆ ದುಡ್ಡೇ ಬರ್ಲಿಲ್ಲ.
0: ಏನಾಗಿ ತೀರೋಗಿದ್ದು?
1: ನಮ್ ಹುಡುಗಿಗ ಇದು ಒಂಥರ ಹುಷಾರಿಲ್ದಾನೆ ಬೀಚಿ ಕಣಂಗಾಗಿ ನಮ್ ಹುಡುಗಿ ತೀರೋಯ್ತು 3 ವರ್ಷ ಆಯ್ತು.
0: ಅದು ಅಂದ್ರೆ ನೀವು 50,000 ಕೊಡ್ತಾರಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಯಾವ ಶಾಲೆನಲ್ಲಿ ಓದ್ತಾ ಇದ್ದಿದ್ದು?
1: ಇಲ್ಲಿ ಸರ್ಗುದಲ್ಲಿ ಮರೆಂತ ಬಾಲಕಿ ಶಾಲೆ ಅದಲ್ಲ ಸರ್, ಗವರ್ಮೆಂಟ್ ಹಾಸ್ಪರ ತಕೋ ಅಲ್ಲಿ ಓದ್ತಿದ್ದ ಮುಗಿ. ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಾಗಿತ್ತಲ್ಲ ಸರ್.
0: ಈಗ ಅವರು ನಿಮ್ಮ ಮಗಳ ಹೆಸರು ಏನು ಎಂತ ಆಫೀಸ್ಗೆ ಬನ್ನಿ, ಸಂಬಂಧಪಟ್ಟಂತ ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿ ಅವ್ರೇನ ಅರ್ಜಿ ಹಾಕಿದಾರ, ಸರ್ಕಾರಕ್ಕೆ ಶಿಫಾರಸ್ ಮಾಡಿದಾರ ಏನು ಅಂತೇಳಿ ಫೋನ್ ಮಾಡಿ ಕೇಳೋಣ. ಕೋಟೆಗೆ ಬನ್ನಿ ಆಫೀಸ್ಗೆ. ನಿಮ್ಮ ಮಗಳು ಓದ್ತಾ ಇದ್ದಿದ್ದು ಐಡೆಂಟಿ ಕಾರ್ಡು ಅದೆಲ್ಲ ತಗೊಂಡ್ ಬನ್ನಿ. ತಗೊಂಡ್ ಬಂದ್ರೆ ನಾನು ಫೋನ್ ಮಾಡಿ ಕೇಳಿ ಏನಾಗಿದೆ ಏನು ಅಂತ ಕೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ.
1: ಆಧಾರ್ ಕಾರ್ಡ್ ಇದೆ ಮುಡುಗಿದ್ದು, ಸ್ಕೂಲ್ ಸೇರ್ತೀನಲ್ಲ ಫಾರಂ ಇದೆ.
0: ಆಯ್ತು ಅದನ್ನೇ ತಗೊಂಡ್ ಬನ್ನಿ, ಅದನ್ನ ತಗೊಂಡ್ ಬನ್ನಿ.
2: ಓಕೆ, ಧನ್ಯವಾದಗಳು ರಾಣಿ ಅವರೇ ಕರೆ ಮಾಡಿದ್ದಕ್ಕೆ. ಆಯ್ತಾಯ್ತು, ಧನ್ಯವಾದಗಳು. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು
3: ರಾಜು. ರಾಜು
2: ಹಾ ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ ರಾಜು ಅವರೇ. ನಮಸ್ತೆ ನಮಸ್ತೆ ಹೇಳಿ.
3: ಅದೇ ಮನೆ ಆಗಿತ್ತಲ್ಲ,
2: ಮನೆಗಳದ್ ಬಿಲ್ ಆಗಿಲ್ಲ ಅಂತನಾ? ಓಕೆ ಸರ್, ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಮನೆ ಮನೆದಾಗ್ಲೇ ಜಿ ಪಿ ಎಸ್ ಮಾಡಿಸಿದ್ರೆ, ಪಂಚಾಯತಿ ಅವ್ರು ಬಂದು ಜಿ ಪಿ ಎಸ್ ಮಾಡಿದಾರ? ಬರುತ್ತೆ ಈಗ, ಅದು ಹೊಸದಾಗಿ ಒಂದು ಹೊಸದಾಗಿ ಒಂದು ಸ್ಪರ್ಶ ಆಪ್ ಅಂತ ಮಾಡಿದಾರಂತೆ, ರಾಜೀವ್ ಗಾಂಧಿ ನಿಗಮದಿಂದ ನಿಮ್ಗೆ ಹಣ ಹಾಕೊಡ್ತಾರೆ ಸದ್ಯದಲ್ಲೇ. ಇಲ್ಲ ಅಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಆಗಿತ್ತು, ತಾಂತ್ರಿಕ ದೋಷ ಆಗಿತ್ತು, ಹಾಗಾಗಿ ವಿಳಂಬ ಆಗಿದೆ. ಈಗ ಸದ್ಯದಲ್ಲೇ ಹಾಕೊಡ್ತಾರೆ, ಹಣ ಹಾಕೊಡ್ತಾರೆ. ಹಣ ಬರುತ್ತೆ ಈಗ, ಏನ್ ಮನೆ ಜಿ ಪಿ ಎಸ್ ಮಾಡಿದ್ರೆ ಬಿ ಪಿ ಎಸ್ ಮಾಡಿರೋರ್ಗೆಲ್ಲರಿಗೂ ಹಣ ಬರುತ್ತೆ.
3: ಓಕೆ,
0: ಬರ್ತದೆ ಈ ವಾರದಲ್ಲೇ ಹಾಕೊಡ್ತೀನಿ ಅಂತ ಹೇಳಿದಾರೆ, ನೆನ್ನೆ ಕೂಡ ನಾವು ಮಾತಾಡಿದೀವಿ. ಆಗ್ಲಿ ಆಗ್ಲಿ,
2: ಓಕೆ, ಧನ್ಯವಾದಗಳು ರಾಜು ಅವರು ಕರೆ ಮಾಡಿದ್ದು, ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತೀವಿ. ಈಗ ಸಾಮಾನ್ಯವಾಗಿ ನಮ್ಮ ಬುಡಕಟ್ಟು ಜನ ಅಥವಾ ಗಿರಿಜನರು ಈ ತರ ಒಂದು ಸಮಸ್ಯೆಗಳು ಅಥವಾ ದೂರುಗಳನ್ನ ನೀಡಬೇಕು ಅಂತ ಬಂದಾಗ ಅಥವಾ ಇಲಾಖೆಗೆ ತಿಳಿಸ್ಬೇಕು ಅಂದಾಗ ಹೇಗೆ ಯಾರನ್ನ ಸಂಪರ್ಕ ಮಾಡಬೇಕು, ಯಾವ ತರ ಅವರು ದೂರುಗಳನ್ನ ಸಲ್ಲಿಸಬಹುದು ಅಥವಾ ತಮ್ಮ ಸಮಸ್ಯೆಗಳನ್ನ ಹಂಚಿಕೊಳ್ಬಹುದು ಸರ್, ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಇದೆ ಹೇಗೆ ಸರ್?
0: ಖಂಡಿತವಾಗಿ ಆ ವ್ಯವಸ್ಥೆ ಇದೆ. ಸದಾ ನಮ್ಮ ಕಚೇರಿ ನಮ್ಮ ಬುಡಕಟ್ಟು ಸಮುದಾಯದರ ಅಭಿವೃದ್ಧಿಗೆ ಏಳಿಗೆಗಾಗಿ ಇದೆ. ಅವ್ರಿಗೆ ಏನೇ ಸಂಶಯಗಳಿದ್ರು ನಮ್ಮ ಕಚೇರಿಯ ಯಾವುದೇ ಸಿಬ್ಬಂದಿಗಳ ಬಂದು ಸಂಪರ್ಕ ಮಾಡಿದ್ರು ಕೂಡ ಅವ್ರು ಮಾಹಿತಿ ಕೊಟ್ಟರೆ ನಾವು ಅದನ್ನ ಸಮಸ್ಯೆ ಬಗೆಹರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಬಗೆಹರಿಸಬಹುದಂತ ಸಮಸ್ಯೆಗಳಿದೆಯೋ ಅವನ್ನೆಲ್ಲವನ್ನು ನಾವು ಬಗೆಹರಿಸಿಕೊಡ್ತೇವೆ.
2: ಸಿಗಿದ್ರ ಜೊತೆಗೆ ಸರ್, ಈಗ ತಾಲೂಕಿನ ಒಂದು ಗಿರಿಜನರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇಲಾಖೆಯ ಒಂದು ಹೊಸ ಯೋಜನೆಗಳಿರ್ಬೋದು.

0: ಪ್ರಮುಖ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ನಿಟ್ಟಿನಲ್ಲಿ ಹೇಗೆ ಆ ಸಮುದಾಯದ ಹಾಡಿಗಳ ಜೊತೆ ತಾವು ಕೈ ಜೋಡಿಸ್ತಾ ಇದ್ರೆ ತಮ್ಮ ಇಲಾಖೆ ಹೇಗೆ ಅವರುಗಳಿಗೆ ಸಹಕಾರ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು?
1: ಖಂಡಿತವಾಗಿ ಈಗ ಅವ್ರಿಗೆ ಮುಖ್ಯವಾಗಿ ತಾವು ಆಗ್ಲೇ ಹೇಳಿದ ಹಾಗೆ ಮತ್ತೆ ಬಹಳಷ್ಟು ಜನ ಶ್ರೋತೃಗಳು ನಮಗೆ ದೂರವಾಣಿ ಮೂಲಕ ಕೇಳಿದಂತ ಸಂದರ್ಭ ಈ ಏನು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್, ಸೊ ಇವೆರಡರದು ಬಹುತೇಕ ಹೆಚ್ಚಿನ ಸಮಸ್ಯೆಗಳು ಕಾಣ್ತಾ ಇದೆ.
0: ಹೌದು,
1: ಬಟ್ ರೇಷನ್ ಕಾರ್ಡ್ ಬಂದಾಗ ಅವರು ಬಹುತೇಕ ಎಲ್ಲ ಮಾಡಿ ನಾವು ಫುಡ್ ಆಹಾರ ಇಲಾಖೆ ಸಂಪರ್ಕ ಮಾಡಿದವರು ಕೂಡ ಕೆಲವು ಮಾಡಿಸ್ಕೊಂಡಿದ್ದಾರೆ. ಆದ್ರೆ ಈಗೇನಾಗಿದೆ, ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿದೆ.
0: ಹೌದು,
1: ಸೊ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗಿರೋದಕ್ಕೆ ಅದನ್ನ ಸ್ಪ್ಲಿಟ್ ಮಾಡಿ ಕಾರ್ಡ್ ಕೊಡಿ ಅಂತ ಅವ್ರ ಬೇಡಿಕೆ ಇದೆ. ಇದನ್ನು ಕೂಡ ನಾವು ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಬಟ್ ಆ ಆಪ್ಷನ್ ನ ರಾಜ್ಯ ಮಟ್ಟದಲ್ಲಿ ಆಹಾರ ಇಲಾಖೆ ಅವ್ರ ಕಡೆಯಿಂದ ಅವಕಾಶ ಮಾಡಿಕೊಟ್ರೆ ಸೊ ಆ ಒಂದು ಕಾರ್ಯ ಆಗ್ತದೆ. ಬಟ್ ಇನ್ನು ಆಧಾರ್ ಕಾರ್ಡ್ ಸಂಬಂಧಪಟ್ಟಾಗ ಈಗ ಶಾಶ್ವತವಾಗಿ ನಮ್ಗೆ ಏನಾದ್ರು ಇಲ್ಲಿ ಒಂದು ಪಿ ಎಂ ಜನ್ಮನ್ನು ಕಿಟ್ ನ ನಮಗೆ ಒದಗಿಸ್ಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಮುಂದಿನ ವಾರದಲ್ಲೇ ಅದಾಗುತ್ತೆ ಅನ್ನೋದು ಕೂಡ ನಂಬಿಕೆ ನನಗಿದೆ. ಸೊ ಅದಾದ್ರೆ ನಿರಂತರವಾಗಿ ಮೈಸೂರು ಜಿಲ್ಲೆನಲ್ಲೇ ಆ ಒಂದು ಕಿಟ್ ಇರ್ತದೆ, ಸಂಪೂರ್ಣ ಅವ್ರಿಗಾಗಿ ಅದು ಮೀಸಲಿರ್ತದೆ. ಮತ್ತೆ ಅದು ಅವರೆಲ್ಲ ಸಮಸ್ಯೆಗೆ ಒಂದು ಪರಿಹಾರಕ್ಕೆ ಅದೊಂದು ಕೇಂದ್ರ ಉಳ್ಕೊಳ್ಳುತ್ತೆ ಅನ್ನೋದು ಒಂದು ನನ್ನ ಭಾವನೆ.
0: ಅಂದ್ರೆ ಅದು ಎಚ್ ಡಿ ಕೋಟೆನಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ.
1: ಖಂಡಿತವಾಗ ಅಲ್ಲ, ಅದು ನಾವು ಒಟ್ಟಾರೆ ಮೈಸೂರು ಜಿಲ್ಲೆಗೆ ಅಂತ ಕೊಡಿದ್ವಿ. ನಮ್ಗೆ ಎಲ್ಲಿ ನಮ್ಗೆ ರಿಕ್ವೈರ್ಮೆಂಟ್ ಸಂದರ್ಭದಲ್ಲಿ ಸೊ ಮೈಸೂರಿನಿಂದ ಏನೊಂದು ಹಾರ್ಡ್ಲಿ 40 minutes ಜರ್ನಿ, ಸೊ ನಾವು ಇಲ್ಲಿ ಕ್ಯಾಂಪ್ ಮಾಡಿಕೊಂಡು ಯಾವ್ಯಾವ ಬರ್ತಾರೋ ಅಥವಾ ಎಲ್ಲೆಲ್ಲಿ ನಮ್ಗೆ ಅವೈಲೇಬಲ್ ಇರ್ತಾರೋ ಸೊ ಅಲ್ಲಿಗೆ ಕರ್ಕೊಂಡೋಗಿ ನಾವು ನೆಟ್ವರ್ಕ್ ಇಶ್ಯೂ ಇಲ್ಲದೆ ಇರೋ ಕಡೆ ಕರ್ಕೊಂಡೋಗಿ ನಾವು ಅದನ್ನ ಮಾಡಿಸುವಂತ ಕೆಲಸವನ್ನು ನಾವು
0: ಮಾಡ್ಕೋಬಹುದು.
1: ಈಗಲೂ ಈ ಕೆಲವೊಂದು ಬರ್ಡೇ ಸರ್ಟಿಫಿಕೇಟ್ ಆತರದೆಲ್ಲ ಇಶ್ಯೂಸ್ ಬರ್ತದೆ, ಸೊ ಅಂತವ್ರದ್ದು ಕೂಡ ನಾವು ಲೋಕಲ್ ಅದಾಲತ್ ಮೂಲಕ ಕೂಡ ಅರ್ಜಿ ಹಾಕಿಸಿ ನಾವು ಕೂಡ ಮಾಡಿಸ್ಕೊಡ್ತಾ
0: ಇದ್ದೇವೆ. ಖಂಡಿತ ಸರ್, ಯಾಕಂದ್ರೆ ಸಾಕಷ್ಟು ತಾವು ಹೇಳಿದಂಗೆ ಕೆಲವರು ಬುದ್ಧಿವಂತರಾಗಿರ್ತಾರೆ, ಕೆಲವು ದಾಖಲಾತಿಗಳನ್ನ ಇಟ್ಕೊಂಡಿರ್ತಾರೆ. ಆದ್ರೆ ನಮ್ ಈ ವರ್ಷ ಇಟ್ಕೊಂಡಿರ್ತಕ್ಕಂಥ ದಾಖಲಾತಿಗಳನ್ನ ಕೆಲವರು ಕೇಳಿದ್ರೆ ಮುಂದಿನ ವರ್ಷಕ್ಕೆ ಅವ್ರು ಹಾಳು ಮಾಡ್ಕೊಂಡಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಪದೇ ಪದೇ ನಮ್ಮ ಒಂದು ಈ ತರ ಒಂದು ಗಿರಿಜನರಲ್ಲಿ ಆ ದಾಖಲಾತಿಗಳನ್ನ ಕ್ರೋಢೀಕರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಆವಾಗವಾಗ ಮಾಡ್ತಾ ಇದ್ರೆ ಸೊ ಅವ್ರಿಗೊಂದು ಅರಿವು ಕೂಡ ಆಗುತ್ತೆ, ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಯೋಜನೆಗಳನ್ನ ಅವರು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಾದ್ರೆ ಅವ್ರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಅಥವಾ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು
1: ಖಂಡಿತವಾಗಿ ಮುಖ್ಯವಾಗಿ ಅವ್ರಿಗೆ ಶಿಕ್ಷಣ ಬೇಕು.
0: ಹೌದು,
1: ನಾವು ಎಲ್ಲಾ ಕಡೆ ನಾವು ಅಪೋಷಕರ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ ಆಡಿಗಳಿಗೆ ಹೋದಂತ ಸಂದರ್ಭದಲ್ಲಿ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಮಾಡಿ, ನೀವೇನು ಕೂಲಿಯನ್ನ ಅರಸಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀರಿ ಆ ಸಂದರ್ಭದಲ್ಲಿ ದಯಮಾಡಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಡಿ, ನಿಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನಾವು ಇಲಾಖೆ ನೋಡ್ಕೊಳ್ತದೆ ಅಂತ ಹೇಳಿದ್ರು ಕೂಡ ಸೊ ಅವರು ಅದನ್ನ ಬಿಡ್ತಾ ಇಲ್ಲ. ಆ ಮಕ್ಕಳು ಅದಕ್ಕೆ ಪೋಷಕರಿಗೂ ಕೂಡ ಆ ಒಂದು ತಿಳುವಳಿಕೆ ಮುಖ್ಯ.
0: ಹೌದು,
1: ವಿಶೇಷವಾಗಿ ಜೇನುಕುರುಬ ಸಮುದಾಯ, ಆ ಸಮುದಾಯದವರು ಆಮೇಲೆ ಇಲ್ಲಿ ಒಂದು ಇನ್ನೂ ಒಂದು ಕೆಟ್ಟ ಒಂದು ಸಂಪ್ರದಾಯದ ಆಚರಣೆ ಏನಿದೆ ಅಂತ ಹೇಳಿದ್ರೆ, ಈಗ ಊರಿನಲ್ಲಿ ಯಾವ್ದಾದ್ರು ದೇವರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನ ನಿಲ್ಲಿಸ್ತಾರೆ. ಮತ್ತೆ ಯಾರಾದ್ರೂ ನಿಧನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಇಡೀ ಮಕ್ಕಳನ್ನ ಉಳಿಸ್ಕೊಳ್ತಾರೆ. ನಾವ್ ಹಾಗೆ ಹೇಳ್ತೀವಿ, ಯಾರೋ ಒಬ್ರು ಏನೋ ಕಾರಣಕ್ಕೋಸ್ಕರ ಸತ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಜೀವಂತ ಮಕ್ಕಳನ್ನ ಸಾಯಿಸ್ಬೇಡಿ, ಶಾಲೆಗೆ ಕಳಿಸಿ, ನೀವು ಹಿರಿಯವರಾಗಿ ನೀವಿರ್ತೀರಿ, ಅದ್ರ ಜವಾಬ್ದಾರಿಯನ್ನ ನೀವು ಮಾಡಿ ಅಂತ. ಸೊ ಇದು ಅವರಲ್ಲಿ ಸ್ವತಃ ಬರ್ಬೇಕದು.
0: ಹೌದು,
1: ಸೊ ಆ ಕಾರಣಕ್ಕೋಸ್ಕರ ಈಗ ಹಿರಿಯವರಾದ ಅವ್ರಿಗೆ ಇರಲ್ಲ, ಈಗ ನಾವು ಮಕ್ಕಳ ಮೂಲಕನೇ ಜಾಗೃತಿ ಮೂಡಿಸ್ಬೇಕು. ಶಾಲೆಗೆ ಏನ್ ಬರ್ತಾ ಇದಾರೋ ಆ ಮಕ್ಕಳ ಮೂಲಕನೇ ನಾವು ಜಾಗೃತಿಯನ್ನು ಮೂಡಿಸ್ಬೇಕು. ನಿಮ್ಮ ಪೋಷಕರ ಮನಸ್ಸನ್ನ ಬದಲಾಯಿಸಿ ಅಂತ ಹೇಳಿ ಆ ವಿದ್ಯಾರ್ಥಿಗಳ ಮೂಲಕನೇ ನಾವು ಅವ್ರಿಗೆ ಅರಿವನ್ನ ಮೂಡಿಸುವಂತ ಒಂದು ಕೆಲಸ ಆಗ್ಬೇಕು.
0: ಸರ್ ಕರೆ ಇದೆ. ಹಲೋ,
2: ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು?
2: ದೇವಮಣಿ ಅಂತ. ನಾವು ಎಂದೇಗೂರು ಸಾಮಾನ್ಯಡಿಯಿಂದ ಸರ್.
0: ದೇವಮಣಿ ಹೇಳಿ, ತಮ್ಮ ಪ್ರಶ್ನೆ ಏನಂತ ಸರ್ ಇದ್ದಾರೆ ಮಹೇಶ್ ಸರ್.
2: ಸಮಸ್ಯೆ ಏನಂತಂದ್ರೆ ರೇಷನ್ ಎಲ್ಲ ನಿಂತೋಗ್ರೆ ಭಾರಿ ತೊಂದ್ರೆ ಇವಾಗ ನಮ್ ಗಾಡಿಗಳಲ್ಲಿ. ಕೆಲ್ಸ ಇಲ್ಲ, ಮಳೆ ಇಲ್ಲ, ಏನಿಲ್ಲ, ಜೀವನ ಮಾಡಕ್ ಭಾರಿ ಕಷ್ಟ ಆಯ್ತದ ಬಡವ್ರ. ಸುಮಾರ್ ಜನ ಅದಾರ ಸರ್, ಸೋರದು, ಮನ ಕಟ್ಕೊಡೋ ಅಂತವ್ರು ಬೆಂಕಿ ಕಟ್ಕೊಟ್ಬಿಟ್ಟು ಸೋರದು, ಅವೆಲ್ಲ ಐತಾವ ಸರ್, ಸಮಸ್ಯೆ ಐತಾವ. ಆಮೇಲೆ ಚರಂಡಿ ಬತ್ತಿ ಗೋರ್ಸೋರಿಲ್ಲ, ಏನಿಲ್ಲ, ಪಂಚಾಯತಿಗಳಲ್ಲಿ ಕರೆಕ್ಟ್ ಕೆಲಸ ಮಾಡ್ತಾ ಇಲ್ಲ,
0: ಅವೆಲ್ಲ
2: ಸಮಸ್ಯೆ ಐತಾವ ಸರ್. ಜಾಸ್ತಿ ಬಂದ್ರೆ ನೀರ್ಗೆ ತೊಂದ್ರೆ, ಇಲ್ಲಿ ಒಸಿದು ತೊಂದ್ರೆ ಇಲ್ಲ.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳಿ ನಿಮ್ ಸಮಸ್ಯೆಗಳ ಬಗ್ಗೆ.
1: ದೇವಮ್ಮನವ್ರೆ, ನೀವು ಈ ಮೊಟ್ಟೆ ರೇಷನ್ ಬಗ್ಗೆ ಕೇಳಿದ್ರಿ ಅಲ್ವಾ? ಅದು ಮುಂದಿನ ವಾರದಲ್ಲಿ ಸರಿ ಹೋಗ್ತದೆ, ಬರ್ತದೆ.
2: ಬ್ಯಾನರ್ ಹಾಕಿ ಸರ್ ಎಷ್ಟು ಇವಾಗ 3 ತಿಂಗಳಿಂದ ನಿಂತವಾಗ 3-4 ತಿಂಗಳಿಂದ ಭಾರಿ ಉಂಟಾಗ್ಬಿಟ್ಟದ ಸರ್.

0: ಖಂಡಿತ ಖಂಡಿತ. ಈಗ ಹಳೆದು ಕೂಡ ಬರ್ತದೆ, ಮುಂದಿನ ವಾರದಿಂದ ಎಲ್ಲ ಸರಿ ಹೋಗ್ತದೆ, ಅದು ಬರುತ್ತೆ. ಅದು ಮನೆಗಳಿಗೆ ಯಾರಿಗಿಲ್ಲ ಅಂತ ಹೇಳ್ತಾ ಇದ್ರು, ಅಂತವ್ರಿಗೂ ನಿಮ್ಗೆ ನಿವೇಶನ ಇದ್ರೆ, ಆ ಜಾಗ ಇದ್ರೆ ಪಂಚಾಯತಿಗೆ ಅರ್ಜಿ ಕೊಡಿ. ಪಂಚಾಯತಿ ಪಂಚಾಯತಿಗೆ ಅರ್ಜಿ ಕೊಡಿ. ಅವ್ರಿಗೆ ಅವ್ರಿಗೆ ಈಗಾಗ್ಲೇ ನಾವು ಹೇಳಿದೀವಿ, ನಮ್ಮ ಯಾವುದೇ ಆಡಿಯವರು ಬಂದು ಮನೆಗಳಿಗೆ ಸಂಬಂಧಪಟ್ಟಂಗೆ ಅರ್ಜಿ ಕೊಟ್ರೆ ಅರ್ಜಿಯನ್ನ ಪಡ್ಕೊಳ್ಳಿ ಅಂತ ಹೇಳಿದೀವಿ, ಸರ್ಕಾರ ಕೂಡ ಹೇಳಿದೆ, ಅರ್ಜಿಯನ್ನ ಅಲ್ಲಿ ಕೊಡಿ.
1: ಓಕೆ, ಧನ್ಯವಾದಗಳು ದೇವಮ್ಮರೇ ಕರೆ ಮಾಡಿದ್ದಕ್ಕೆ. ಸರ್, ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ರಿ ಸರ್. ಮತ್ತೆ ಮತ್ತೆ ಕೂಡ ಒಂದು 3 ತಿಂಗಳು 4 ತಿಂಗಳು ಒಂದ್ಸಲ ಈ ತರ ನಮ್ಮ ಸಮುದಾಯದ ಜೊತೆ ಇಂಟ್ರಾಕ್ಟ್ ಮಾಡೋದ್ರಿಂದ ಈ ತರ ಸಮಸ್ಯೆಗಳನ್ನು ಕೂಡ ತಮ್ಮ ಗಮನಕ್ಕೂ ಕೂಡ ಬಂದಂಗಾಗತ್ತೆ. ಸೊ ತಮ್ಮ ಗಮನಕ್ಕೆ ಬಂದಾಗ ಒಂದೊಂದು ಸಮಸ್ಯೆಗಳ ಅಟ್ಲೀಸ್ಟ್ ಒಂದಾಡಿ ಎರಡಾಡಿನಲ್ಲೂ ಆದ್ರೂ ಕೂಡ ಬದಲಾವಣೆಗಳನ್ನ ನಾವು ಕಾಣ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಭರವಸೆಯನ್ನ ಕೂಡ ತಾವು ನೀಡ್ತಿದ್ರ ಅಂತ ಹೇಳ್ತಾ ಇದ್ದೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಬುಡಕಟ್ಟು ಸಮುದಾಯದ ಜನತೆಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
2: ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಮ್ಮ ಬುಡಕಟ್ಟು ಸಮುದಾಯದ ಎಲ್ಲ ಬಂಧುಗಳಿಗೆ ಜನಧ್ವನಿ ಕಾರ್ಯಕ್ರಮದ ಮೂಲಕ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ಈ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಅವ್ರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸೋವಂಥದ್ದು ನಿಮ್ಮಿಂದ ಆಗಬೇಕು. ನಿಮ್ಮ ಮಕ್ಕಳು ಬದಲಾವಣೆಯಿಂದ ಮಾತ್ರ ನಿಮ್ಮ ಮುಂದಿನ ಪೀಳಿಗೆ ಬದಲಾವಣೆ ಆಗುತ್ತದೆ ಎನ್ನುವುದು ನನ್ನ ಒಂದು ಭಾವನೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಆದಿವಾಸಿ ಸಮುದಾಯಗಳು ಕೂಡ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಶಿಕ್ಷಣಕ್ಕೆ ಅವರು ಜಿಲ್ಲಾ ಮಟ್ಟಕ್ಕೆ ಅಥವಾ ಬೇರೆ ರಾಜ್ಯ ಮಟ್ಟಕ್ಕೆ ಅವರು ಹೋಗಬೇಕು ಅನ್ನೋದಿದ್ದಾಗ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದಿದ್ರೆ, ಅಲ್ಲಿ ನೀವು ಪದವಿ ಹಂತದಲ್ಲಿ ಅಥವಾ ನರ್ಸಿಂಗು ಅಥವಾ ಇಂಜಿನಿಯರಿಂಗು ಬೇರೆ ಬೇರೆ ಕೋರ್ಸ್ಗಳನ್ನ ತೆಗೆದುಕೊಂಡಾಗ ಉಳ್ಕೊಳ್ಳಿಕ್ಕೆ ಏನು ಸಮಸ್ಯೆ ಅಂತ ಹೇಳಿ ನಿಮ್ಗೇನಾದರೂ ಅನಿಸಿದ್ರೆ ತಾಲೂಕು ನಮ್ಮ ಕಚೇರಿಗೆ ಬಂದರೆ ನಾವು ಅಲ್ಲಿ ನಿಮ್ಮ ಮಕ್ಕಳು ಎಲ್ಲೇ ಶಿಕ್ಷಣವನ್ನು ಪಡೀಲಿ, ಯಾವ ಊರಿನಲ್ಲೇ ಶಿಕ್ಷಣವನ್ನು ಪಡೀಲಿ, ಅಲ್ಲಿ ನಾವು ಹಾಸ್ಟೆಲ್ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಒಂದು ಕೆಲಸವನ್ನು ನಾವು ಈ ತಾಲೂಕು ಮಟ್ಟದ ಅಧಿಕಾರಿಯಾಗಿ ನಾವು ಮಾಡ್ತೇವೆ ಅಂತ ಹೇಳಿ ನಾನು ಈ ಮೂಲಕ ಜನಧ್ವನಿ ಕಾರ್ಯಕ್ರಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ.
1: ತುಂಬ ಧನ್ಯವಾದಗಳು ಸರ್. ತಾವು ಕೂಡ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ಬುಡಕಟ್ಟು ಜನರ ಅಥವಾ ಹಾಡಿಗಳ ಒಂದು ಪ್ರಮುಖ ಸಮಸ್ಯೆಗಳನ್ನು ಕೂಡ ಆಲಿಸಿದ್ದೀರಾ. ಸೊ ತಮ್ಮ ಒಂದು ಈ ಒಂದು ಕಾರ್ಯಕ್ರಮದ ನಂತರ ಕೆಲವೊಂದಷ್ಟು ಬದಲಾವಣೆಗಳು ಕೂಡ ಆಗುತ್ತೆ, ಯಾಕಂದ್ರೆ ತಮ್ಮ ಹಂತದಲ್ಲಿ ಏನು ಆಗುತ್ತೆ, ಕೆಲವೊಂದು ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಕರೆಂಟ್ ವ್ಯವಸ್ಥೆ, ಈ ತರದ ಒಂದು ಬದಲಾವಣೆಗಳು ಕೂಡ ಕೆಲವೊಂದು ಹಾಡಿಗಳಲ್ಲಿ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಇದುವರೆಗೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಜನಧ್ವನಿ ಪರವಾಗಿ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಒಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಮಸ್ತೆ, ನಾನು ಲಕ್ಷ್ಮಿ ಅಂತ.
1: ಲಕ್ಷ್ಮಿ ಅವರು ಯಾವ ಹಾಡಿಂದ ಮಾತನಾಡ್ತಾ ಇದ್ದೀರಾ?
3: ಅದೇ ಜಿಎಂಎಲ್ ಹಾಡಿಂದ ಸರ್.
1: ಜಿಎಂಎಲ್ ಹಾಡಿಂದ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಅದೇ ಅದು ಪ್ರಮಾಣ ಪತ್ರದ ಜನನ ಪ್ರಮಾಣ ಪತ್ರದ ಅರ್ಜಿ ಹಾಕಿದ್ರು, ಅದೇ ಅರ್ಜಿ ಹಾಕಿದ್ರು, ಅದು ನಮ್ಗೆ ಇನ್ನ ಬಂದಿಲ್ಲ ಅಂತ ಕೇಳ್ತಾರದು.
4: ಲಕ್ಷ್ಮಿ ಅವರೇ, ಅದು ಲೋಕ ಅದಾಲತ್ ಮೂಲಕ ಅರ್ಜಿಯನ್ನು ಹಾಕಿದೀವಿ, ಅದು ಬಹುತೇಕ ಸಿದ್ಧ ಆಗಿದೆ. ಕೆಲವು ಆಗಿದ್ರೆ ಬಂದು ಕೆಲವು ಆಗಿರ್ತಕ್ಕಂಥದ್ದು ಈಗಾಗ್ಲೇ ತಾಲೂಕು ಕಚೇರಿನಲ್ಲಿ ಇದೆ. ಸೋಮವಾರ ತಾವು ಬಂದ್ರೆ ನಾನು ಅಲ್ಲಿ ಕಳಿಸಿ ಅದ್ರ ನಿಮ್ಗೆ ಕೊಡಿಸುವಂತ ಕೆಲಸವನ್ನು ಮಾಡ್ತೇನೆ.
1: ಸೋಮವಾರ ಸರ್ ನಾವು ಮೀಟ್ ಮಾಡಿ, ಹಾ ಭೇಟಿ ಮಾಡಿ, ಆಯ್ತಾ? ಓಕೆ, ಧನ್ಯವಾದಗಳು ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ.
2: ತಮಗೂ ಕೂಡ ಅಷ್ಟೇ, ನನ್ನನ್ನ ಕರೆಸಿ ನಮ್ಮ ಆದಿವಾಸಿ ಸಮುದಾಯಗಳ ಬಗ್ಗೆ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರ ಜೊತೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಮತ್ತು ಈ ಸಂದರ್ಭದಲ್ಲಿ ನಾನು ಇಲಾಖೆ ಅಧಿಕಾರಿಯಾಗಿ ಮತ್ತು ಆ ಸಮುದಾಯಗಳ ಬಗ್ಗೆ ಒಂದಷ್ಟು ಕಾಳಜಿನ ಇಟ್ಕೊಂಡು ಕೆಲಸವನ್ನು ಮಾಡುವಾಗ ನನಗೆ ನನ್ನ ಈ 2.5 ವರ್ಷದ ಈ ತಾಲೂಕಿನ ಆಡಳಿತದ ಅನುಭವದಲ್ಲಿ ಹೇಳುವುದಾದರೆ, ನಮ್ಮ ಮಾನ್ಯ ಶಾಸಕರಾದಂಥ ಅನಿಲ್ ಚಿಕ್ಕಮಾಧು ಸಾಹೇಬರು ವಿಶೇಷವಾಗಿ ಈ ಬುಡಕಟ್ಟು ಸಮುದಾಯಗಳ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮಿಂದ ಆಗದೇ ಇರತಕ್ಕಂತಹ ಒಂದು ಕೆಲಸ ಇದ್ದಂಥ ಸಂದರ್ಭದಲ್ಲಿ ನಾವು ಅವ್ರನ್ನೇ ಸಂಪರ್ಕ ಮಾಡಿದಾಗ ಮತ್ತೆ ಮೇಲಧಿಕಾರಿಗಳನ್ನ ಯಾರನ್ನ ಸಂಪರ್ಕ ಮಾಡಬೇಕು, ಯಾರಿಗೆ ಹೇಳಬೇಕು ಅಂತ ಒಂದು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ಇಲಾಖೆ ಅಧಿಕಾರಿಯಾಗಿ ವಿಶೇಷವಾಗಿ ನನ್ನ ಶಾಸಕರು ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಇವತ್ತು

13 ಹಾಡಿಗಳಿಗೆ, ಅರಣ್ಯದೊಳಗೆ ಇರ್ತಕ್ಕಂತ ಹಾಡಿಗಳಿಗೆ ಇವತ್ತು ವಿದ್ಯುತ್ ಶಕ್ತಿ ಬಂದಿದೆ ಅಂತ ಅಂದ್ರೆ ಅದು ಮನೆ ಶಾಸಕರು ಕೂಡ ಕಾರಣ ಇದ್ದಾರೆ. ಸೊ ಇಂಥ ಅನೇಕ ಈಗ 118 ಹಾಡಿಗಳಲ್ಲಿ ಬಹಳಷ್ಟು ಹಾಡಿಗಳಲ್ಲಿ ಈಗ ರಸ್ತೆ ಸಂಪರ್ಕವೇ ಇರಲಿಲ್ಲ. ಡಿಎಸ್ಪಿ ಯೋಜನೆಯಡಿ ಮೊದಲ ಆದ್ಯತೆಯನ್ನು ಕೊಟ್ಟು ರಸ್ತೆ ಸಂಪರ್ಕವನ್ನು ಕೊಡುವಂಥದ್ದು ಇರ್ಬೋದು, ನೀರಿಂದ ಇರ್ಬೋದು, ಎಲ್ಲ ಒಂದು ಕೆಲಸವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಅದರಿಂದ ನಾನು ಕೂಡ

0: ಮತ್ತೆ ತಾವು ಯಾವಾಗಲೂ ಕೂಡ ಕರೆದಾಗ ನಮ್ಮ ಎಲ್ಲ ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ಹಂಚ್ಕೊಳ್ಳಿಕ್ಕೆ ಕೂಡ ನಾನು ಸದಾ ಸಿದ್ಧನಿದ್ದೇನೆ ಅಂತ ಹೇಳಿ ತಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ. ಈ ಮೂಲಕ ಧನ್ಯವಾದಗಳು ಕೂಡ ತಮಗೂ ಕೂಡ.
1: ಧನ್ಯವಾದಗಳು ಸರ್. ಸರಿ ಸರ್, ಇನ್ನೊಂದು ಕೊನೆ ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು?
2: ನಮಸ್ತೆ ಸರ್, ಮಲ್ಲೇಶ್ ಅಂತ ಹೇಳಿ.
1: ಹಾ ಮಲ್ಲೇಶ್ ಸರ್, ಎಲ್ಲಿಂದ ಮಾತನಾಡ್ತಾ ಇರೋದು?
2: ಸರ್, ಇದು ನಮ್ಮ ಏರಿಯಾದಲ್ಲಿ ಡಿವಿಕುಪ್ಪೆ ಭಾಗದಲ್ಲಿ ಆಡಿಗಳಲ್ಲಿ ಪಾಪ ಜನಗಳಿಗೆ ಇನ್ನೂ 6 ತಿಂಗಳಾದ್ರೆ ರೇಷನ್ ಬಂದಿಲ್ಲ, ಆಡಿ ಮೊಟ್ಟೆ ರೇಷನ್. ನಾವು ನಿನ್ನೆ ಆಡಿಗಳಿಗೆ ಸ್ವಲ್ಪ ಹೋಗಿದ್ದಾಗ ಅವ್ರೆಲ್ಲಾರು ನಮ್ಗೆ ಊಟಕ್ಕೆ ಏನಿಲ್ಲ, ನಾವೀಗ ಕಾಡಿಂದ ಪಾಚಿಗಳನ್ನ ತಂದು ನಾವು ಮಾರಬೇಕಾದ ಪರಿಸ್ಥಿತಿ ಇದೆ, ನಮ್ಗೆ ಯಾಕೆ ರೇಷನ್ ಕೊಡ್ತಾ ಇಲ್ಲ, ಮೊದ್ಲಾಗ ಖರ್ಚು ಕೊಡ್ತಾ ಇದ್ರಲ್ಲ, ಈಗ ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಮಲ್ಲೇಶ್.
0: ಮಲ್ಲೇಶ್ ಅವರ, ಈ ಸಂಬಂಧಪಟ್ಟಾಗ ಇದು ರಾಜ್ಯ ಮಟ್ಟದಲ್ಲಿ ಟೆಂಡರ್ ಸಮಸ್ಯೆ ಆಗಿತ್ತು, ಆ ಕಾರಣದಿಂದ ಒಂದು ಸ್ವಲ್ಪ ವಿಳಂಬ ಆಗಿದೆ. ಈಗ ಟೆಂಡರ್ ಕೂಡ ಕಂಪ್ಲೀಟ್ ಆಗಿದೆ, ಮತ್ತೆ ಇದು ಸುಮಾರು 175 ಕೋಟಿಯ ಮೊತ್ತದ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಕೂಡ ಆಗ್ಬೇಕಾಗಿತ್ತು, ಕೂಡ ಅದು ಆಗಿದೆ. ಮಾನ್ಯ ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಮಾತನಾಡಿ, ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಮಾತಾಡಿ ಕೂಡ ಅನುಮೋದನೆ ಆಗಿದೆ. ಇನ್ನೊಂದು ವಾರದಲ್ಲಿ ಬಗೆಯಿರುತ್ತೆ, ಅವ್ರಿಗೆಲ್ಲರೂ ಕೂಡ ಪೌಷ್ಟಿಕಾಹಾರ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ.
2: ಆಮೇಲೆ ಇನ್ನೊಂದೇನು ಗೊತ್ತಾ ಸರ್ ಅವ್ರಿಗೆ, ಅದೇ ಈಗ ಆನೆಗಳು ಕಾಡ್ ಇವ್ರು ಇದಾರಲ್ಲ, ಇವರು ಆಡಿಯವರಿಗೆ, ಅವರು ಮನೆಗಳಲ್ಲಿ ಈಗ ಟಾರ್ಪಲ್ ಮುಚ್ಕೊಂಡು ಪಾಪ ಅವ್ರಿಗೆ ಕೆಲವರು ವಾಸ ಮಾಡ್ತಾ ಇರೋದು, ಅವ್ರಿಗೆ ಈಗ ಆನೆಗಳಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಡ್ತದೆ. ಸೊ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥಿತವಾಗಿ ಒಂದು ಮನೆಗೆ ಒಂದು ಟಾರ್ಪಲ್ ಈ ತರದ ಏನಾದ್ರು ಒಂದು ಕೊಡಿ ಸರ್, ಪಾಪ ಮಳೆಯೆಲ್ಲ ಸೋರ್ತಾ ಇದ್ರೆ.
0: ಖಂಡಿತ ಕಳಿಸಾರಿ ಕೂಡ ನಾನು ಟಾರ್ಪಲ್ ನ ಕೂಡ ಕೊಡಿಸಿದ್ದೆ, ಈಗ್ಲೂ ಕೂಡ ನೀವು ಈಗ ಯಾವ ಆಡಿಯವ್ರಿಗೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ ಕಚೇರಿಗೆ ಅವ್ರನ್ನ ಕಳಿಸಿ ಕೊಟ್ರೆ ನಾನು ಕೊಡಿಸ್ಕೊಡ್ತೇನೆ.
1: ಧನ್ಯವಾದಗಳು ಮಲ್ಲೇಶ್ ಸರ್, ಕರೆ ಮಾಡಿದ್ರಿ. ಧನ್ಯವಾದಗಳು ಸರ್. ಪ್ರಿಯ ಕೇಳಿದ್ರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ ಸರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಪ್ರಿಯ ಕೇಳುಗರೆ, ಇದುವರೆಗೂ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಗಿರಿಜನರ ಮೂಲಭೂತ ಸಮಸ್ಯೆಗಳ ಕುರಿತು ಎಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳಾದ ಶ್ರೀ ಮಹೇಶ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
5: ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ
6: ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಸಹಕಾರದೊಂದಿಗೆ
5: ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ
6: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ.

0: ಪ್ರಿಯ ಸ್ನೇಹಿತರೆ, ನೀವು ಬಹಳನೇ ಕಾತರದಿಂದ ಕಾಯುತ್ತಿದ್ದ ದಿನ ಮತ್ತೆ ಬಂದಿದೆ. ನೀವು ಮೆಚ್ಚಿಕೊಂಡ ವಿಶೇಷ ಕಾರ್ಯಕ್ರಮ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ.
1: ನಿಮ್ಮೆಲ್ಲರಿಗೂ ಸ್ವಚ್ಛಿಕ ಹಾಗೂ ಸುಜಲ್ ಕುಮಾರ್ ಅವರಿಂದ ಪ್ರೀತಿಯ ನಮಸ್ಕಾರ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಇದೆ.
1: ಸ್ವಚ್ಛತೆ ನಮ್ಮೆಲ್ಲರಿಗಿರುವ ಪರಮಾಧಿಕಾರ ಎಂಬ ಈ ಸಂಕಲ್ಪವನ್ನು ನಾವು ಮೇಲಿಂದ ಮೇಲೆ ಹೇಳಬೇಕು ಮತ್ತು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಮೇಳೈಸಬೇಕು ಹಾಗೂ ಅಭ್ಯಾಸವಾಗಬೇಕು.
0: ಹಾಗೆಯೇ ಈ ಬಾರಿ ನಾವು ಪ್ರತಿಯೊಂದು ಶೌಚಾಲಯವನ್ನು ಸ್ವಚ್ಛವಾಗಿಡೋಣ. ಊಟಕ್ಕಿಂತ ಮೊದಲು ಹಾಗೂ ಮಲವಿಸರ್ಜನೆಯ ನಂತರ ನಾವೆಲ್ಲರೂ ಸೋಪಿನಿಂದ ಕೈ ತೊಳೆದುಕೊಳ್ಳೋಣ.
1: ಸ್ವಚ್ಛತೆಯನ್ನು ಪ್ರೀತಿಸೋಣ ಮತ್ತು ಸ್ವಚ್ಛತೆಗಾಗಿ ಎಲ್ಲರಲ್ಲೂ ಮನವಿ ಮಾಡೋಣ.
0: ಇದು ನಮ್ಮ ಉದ್ದೇಶ, ಮನರಂಜನೆಯಲ್ಲ.
1: ಸ್ವಚ್ಛತೆಯೇ ಏಕೈಕ ಆಯ್ಕೆ ಎಂಬುದು ನಮ್ಮೆಲ್ಲರ ಸ್ಮೃತಿ ಪಟಲದಲ್ಲಿ ಉಳಿಯಲಿ, ಎಲ್ಲರ ಮನಸ್ಸಲ್ಲೂ ನೆಲೆಗೊಳ್ಳಲಿ.

0: ಎಲ್ಲರ ಮನಸ್ಸಿನಲ್ಲೂ ನೆಲೆಗೊಳ್ಳಲಿ.
1: ಸುವಿಚಾರಗಳು ಇರೋದು ಆರೋಗ್ಯ ಶರೀರ ಹಾಗೂ ಒಳ್ಳೆಯ ಮನಸ್ಸುಗಳಲ್ಲಿ ಮಾತ್ರ.
0: ನಮ್ಮ ಸಂಪೂರ್ಣ ದೇಶವನ್ನು ಸ್ವಚ್ಛವಾಗಿಡೋಣವೆಂದು ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ.
1: ಸ್ವಚ್ಛತೆಯಿಂದ ಕೂಡಿದ ಪರಿಸರವಿದ್ದರೆ ದೂರವಾಗುತ್ತದೆ ರೋಗಗಳು.
0: ನಮ್ಮ ಸುತ್ತಮುತ್ತ ಈ ತರಹದ ಆಹ್ಲಾದಕರ ತಂಗಾಳಿ ಇದ್ದರೆ ದೂಷಿಕ ನಮ್ಮ ಹತ್ತಿರ ಸುಳಿಯುವುದಿಲ್ಲ.
1: ಇದೇ ಸ್ವಚ್ಛ ಸುಜಲ್ ಗ್ರಾಮ ಅಭಿಯಾನದ ಉದ್ದೇಶ. ಇವೆಲ್ಲ ಬೆಂಬಲಗಳಿದ್ದರೆ ಮಾತ್ರ ನಮ್ಮ ಈ ದೋಣಿ ಸಾಗಬಲ್ಲದು.
0: ಶ್ರೋತೃಗಳೇ, ಇಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ ಮಿಷನ್ನಿನ ಗ್ರಾಮೀಣ ಭಾಗದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡುತ್ತಿದ್ದೇವೆ. ತಜ್ಞರು ಹಾಗೂ ಸ್ಥಳೀಯ ಜನರ ಕಥೆಗಳನ್ನು, ಅನಿಸಿಕೆಗಳನ್ನು ನಿಮಗೆ ಕೇಳಿಸುತ್ತೇವೆ. ಹಾಗೆಯೇ ಈ ಯೋಜನೆಯ ಉದ್ದೇಶಗಳಾದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಓಪನ್ ಡಿಫೆಕ್ಷನ್ ಫ್ರೀ ಬಯಲು ಮುಕ್ತ ಶೌಚಾಲಯ ಭಾರತವನ್ನಾಗಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತೇವೆ. ಈ ಮಿಷನ್ ಮೂಲಕ ಶೌಚಾಲಯ ನಿರ್ಮಾಣ, ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಬದಲಾವಣೆಯ ಹಾದಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಎಂಬುದನ್ನು ಈ ಸಂಚಿಕೆ ತಿಳಿಸುತ್ತದೆ.
1: ನೀರಿನ ಹಕ್ಕಿನ ಕುರಿತಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಹೇಳಬಯಸುತ್ತೇನೆ. ಸ್ವಚ್ಛ ಭಾರತ್ ಅಭಿಯಾನದ ಮೊದಲ ಹಂತದಲ್ಲಿ ಸರ್ಕಾರವು ಪ್ರತಿ ಗ್ರಾಮದ ಮನೆ ಮನೆಯಲ್ಲೂ ಶೌಚಾಲಯ ನಿರ್ಮಾಣದ ಕಾರ್ಯವನ್ನು ಮಾಡಿತ್ತು. ಅಲ್ಲದೆ ಸ್ವಚಿಕಾ, ನಿನಗೆ ನೆನಪಿದೆಯಲ್ವಾ, ಎಷ್ಟೋ ಗ್ರಾಮಗಳು ನಮ್ಮದು ಓಡಿಎಫ್ ಗ್ರಾಮ ಎಂದು ಸ್ವಯಂ ಘೋಷಿಸಿಕೊಂಡಿದವು ಅಂತ. ಮತ್ತೆ ಈಗ ಓಡಿಎಫ್ ಗ್ರಾಮ ಎಂದರೇನು ಎಂದು ಕೇಳಬೇಡ
0: ಸುಜಲ್. ನಾನು ಹೇಗೆ ಹೇಳ್ತೇನೆ ಹೇಳು, ನನಗೂ ಗೊತ್ತಿದೆ. ಓಡಿಎಫ್ ಅಂದ್ರೆ ಬಯಲು ಶೌಚ ಮುಕ್ತ ಗ್ರಾಮ ಎಂದು. ಜನರು ಈಗ ಬಯಲಿನಲ್ಲಿ ಶೌಚ ಮಾಡದೆ ಶೌಚಾಲಯಗಳ ಉಪಯೋಗ ಮಾಡ್ತಾ ಇದ್ದಾರೆ. ಸಮುದಾಯ ಅಥವಾ ಗ್ರಾಮಗಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ಓಡಿಎಫ್ ಎಂಬ ಶಬ್ದವನ್ನ ಉಪಯೋಗಿಸುತ್ತಾರೆ. ಇದನ್ನು ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯದಲ್ಲಿ ಸುಧಾರಿಸಲು ಸಹಾಯ ಮಾಡುವ ಮುಖ್ಯ ಉಪಕ್ರಮವಾಗಿದೆ. ಅಲ್ಲದೆ ಇದು ಮಹಿಳೆಯರ ಗೌಪ್ಯತೆಯನ್ನು ರಕ್ಷಿಸುವಲ್ಲಿ ಸಹಕರಿಸುತ್ತದೆ. ಸರಿ ಹೌದಲ್ವಾ?
1: ಸರಿ ಸರಿ. ಈಗ ದೇಶವು ಓಡಿಎಫ್ ನಿಂದ ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮದತ್ತ ಮುಂದುವರಿಯುತ್ತಿದೆ. ಒಂದು ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮವೆಂದರೆ ಅಲ್ಲಿ ಬಯಲು ಶೌಚದ ಅಭ್ಯಾಸವು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿರುತ್ತದೆ. ಘನ ಹಾಗೂ ದ್ರವ ತ್ಯಾಜ್ಯದ ನಿರ್ವಹಣೆ, ಉತ್ತಮವಾದ ಸ್ವಚ್ಛತೆಯ ಮಟ್ಟ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಗೂ ನೀರು ಸಂಗ್ರಹಣೆ ಆಗದೇ ಇರುವುದು.
0: ಆ ಸುಜಲ್, ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮ ಎಂದರೆ ಗ್ರಾಮದ ಮನೆಗಳು, ಪ್ರಾಥಮಿಕ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿರುತ್ತದೆ. ಗ್ರಾಮದ ಎಲ್ಲ ಮನೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಘನ ಹಾಗೂ ದ್ರವ ತ್ಯಾಜ್ಯದ ಪರಿಣಾಮಕಾರಿ ನಿರ್ವಹಣೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಸ ಹಾಗೂ ನಿಂತ ನೀರು ಎಲ್ಲಿಯೂ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ಓಡಿಎಫ್ ಪ್ಲಸ್ ಮಾಡೆಲ್ ಗ್ರಾಮದ ಲಕ್ಷಣವಾಗಿರುತ್ತದೆ.
1: ಸ್ವಚ್ಛಿಕಾ, ಈ ಕಾರ್ಯಗಳಿಗೆ ಸರ್ಕಾರದ ಜೊತೆ ಜೊತೆಗೆ ಸಮುದಾಯದ ಪಾಲ್ಗೊಳ್ಳುವಿಕೆಯೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ರೇಡಿಯೋ ಮೂಲಕ ನಮ್ಮೆಲ್ಲರ ಧ್ವನಿ ಜನರನ್ನು ತಲುಪುತ್ತಿದೆ. ಹಾಗೆಯೇ ಯಾವುದೇ ಕುಟುಂಬವು ಇದರಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.
0: ಓ ಹೌದಾ? ಆದರೆ ನನಗೆ ತಿಳಿದು ಬಂದಂತೆ ಇಲ್ಲಿಯವರೆಗೆ 5.67 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಸ್ವಘೋಷಿತವಾಗಿ ಓಡಿಎಫ್ ಪ್ಲಸ್ ಎಂದು ಹೇಳಿಕೊಂಡಿವೆ. ಹಾಗೆಯೇ ಇದರಲ್ಲಿ 4.81 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳನ್ನು ಓಡಿಎಫ್ ಪ್ಲಸ್ ಮಾದರಿ ಎಂದು ಗುರುತಿಸಲಾಗಿದೆ.
1: ದೇಶದಲ್ಲಿ ಸ್ವಚ್ಛವಾಗಿರಿಸಿಕೊಳ್ಳಲು ಸರ್ಕಾರದ ಪ್ರಯತ್ನ ಜಾರಿಯಲ್ಲಿದೆ. ಪ್ರತಿ ಮನೆಗೆ ಶುದ್ಧ ನೀರು ತಲುಪಿಸಲು ಜಲ್ ಜೀವನ್ ಮಿಷನ್, ಹರ್ ಘರ್ ಜಲ್ ಯೋಜನೆಗಳು ಒಳಗೊಂಡಿವೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವದ ಅವಶ್ಯವೂ ಇದೆ. ಮಿತ್ರರೇ, ನಿಮ್ಮ ಸಮುದಾಯ ಬಾನುಲಿ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ. ಇಲ್ಲಿ ನಮ್ಮ ಧ್ವನಿ ಹಾಗೂ ಸಂದೇಶಗಳು ಪ್ರತಿ ಮನೆಗೆ ತಲುಪುತ್ತವೆ. ಇದರ ವಿಷಯಗಳನ್ನು ಸವಿವರವಾಗಿ ತಿಳಿಯಲು ತಜ್ಞರು ಉಪಸ್ಥಿತರಿದ್ದಾರೆ. ಕೇಳೋಣ, ಬನ್ನಿ.
2: ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಕುರಿತು ಶ್ರೀಮತಿ ಐಶ್ವರ್ಯ ಸಿಂಗ್ರವರ ಭಾಷಣದ ಸಾರಾಂಶ ಹೀಗಿದೆ. ಬಯಲು ಬಹಿರ್ದೆಸೆ ಮುಕ್ತ ಭಾರತವನ್ನು ನಿರ್ಮಿಸಲು ಪ್ರಧಾನಮಂತ್ರಿಯವರು ನೀಡಿದ ಕರೆಯ ಮೇರೆಗೆ ಅಕ್ಟೋಬರ್ 2, 2014 ಆರಂಭವಾದ ಸ್ವಚ್ಛ ಭಾರತ ಮಿಷನ್ ಅಭಿಯಾನದ ಐತಿಹಾಸಿಕ ಪಯಣವನ್ನು ಶ್ರೀಮತಿ ಐಶ್ವರ್ಯ ಸಿಂಗ್ರವರು ಈ ರೀತಿ ವಿವರಿಸಿದರು. ಈ ಮಿಷನ್ ಒಂದು ಬೃಹತ್ ಜನಾಂದೋಲನವಾಗಿ ಮಾರ್ಪಟ್ಟಿದ್ದು, ಇದರ ಫಲವಾಗಿ 11 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಲಾಯಿತು. ಅಕ್ಟೋಬರ್ 2, 2019 ಭಾರತವು ತಾನು ಬಯಲು ಬಹಿರ್ದೆಸೆ ಮುಕ್ತ ರಾಷ್ಟ್ರವೆಂದು ಯಶಸ್ವಿಯಾಗಿ ಘೋಷಿಸಿಕೊಂಡಿತು. ಈ ಮೈಲಿಗಲ್ಲನ್ನು ಸಾಧಿಸಲು ಕೇವಲ ಮೂಲಸೌಕರ್ಯಗಳು ಮಾತ್ರವಲ್ಲದೆ ನಾಗರಿಕರು, ಕುಟುಂಬಗಳು ಮತ್ತು ಸಮುದಾಯಗಳಲ್ಲಿ ಉಂಟಾದ ಮಹತ್ತರವಾದ ವರ್ತನೆಯ ಬದಲಾವಣೆಯು ಕಾರಣವಾಗಿದೆ ಎಂದು ಅವರು ತಿಳಿಸಿದರು. ಎರಡನೇ ಹಂತದಲ್ಲಿ

0: ಸಾವಿರದ 2020 ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮಗಳನ್ನು ODF ಪ್ಲಸ್ ಮಾದರಿ ಗ್ರಾಮಗಳನ್ನಾಗಿ ಪರಿವರ್ತಿಸುವ ಗುರಿಯೊಂದಿಗೆ ಮಿಷನ್ನ ಎರಡನೇ ಹಂತವು ಆರಂಭವಾಯಿತು. ODF ಪ್ಲಸ್ ಮಾದರಿ ಗ್ರಾಮವು ಈ ಮೂರು ಮಾನದಂಡಗಳನ್ನು ಹೊಂದಿರಬೇಕು. ತನ್ನ ODF ಸ್ಥಾನಮಾನವನ್ನು ಉಳಿಸಿಕೊಳ್ಳುವುದು, ಘನ ಮತ್ತು ದ್ರವ ತ್ಯಾಜ್ಯವನ್ನು ಪ್ಲಾಸ್ಟಿಕ್ ತ್ಯಾಜ್ಯವು ಸೇರಿದಂತೆ ವೈಜ್ಞಾನಿಕವಾಗಿ ನಿರ್ವಹಿಸುವುದು, ದೃಷ್ಟಿಗೆ ಸ್ವಚ್ಛವಾಗಿ ಕಾಣುವುದು. ಪ್ರಸ್ತುತ 4.85 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ತಮ್ಮನ್ನು ODF ಪ್ಲಸ್ ಮಾದರಿ ಗ್ರಾಮಗಳೆಂದು ಘೋಷಿಸಿಕೊಂಡಿವೆ. ಪ್ರತಿಯೊಂದು ಕುಟುಂಬಕ್ಕೂ ODF ಪ್ಲಸ್ ಸ್ಥಾನಮಾನದ ಜೊತೆಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವ ಮೂಲಕ ಸ್ವಚ್ಛ ಸುಜಲ ಗ್ರಾಮಗಳನ್ನು ನಿರ್ಮಿಸುವುದು ಇದರ ಅಂತಿಮ ದೃಷ್ಟಿಕೋನವಾಗಿದೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಎಂಬುದು ಸಮುದಾಯದ ನೇತೃತ್ವದ ಚಳುವಳಿಯಾಗಿದೆ ಎಂದು ಶ್ರೀಮತಿ ಐಶ್ವರ್ಯ ಸಿಂಗ್ ಒತ್ತಿ ಹೇಳಿದರು. ನೈರ್ಮಲ್ಯ ಮೂಲಸೌಕರ್ಯ ಮತ್ತು ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಳುವಲ್ಲಿ ಎಲ್ಲಾ ನಾಗರಿಕರು ಭಾಗವಹಿಸಬೇಕೆಂದು ಅವರು ಕೋರಿದರು. ವಿಶೇಷವಾಗಿ ಯುವಜನರು ಮತ್ತು ಮಕ್ಕಳು ಸ್ವಚ್ಛತೆಯ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ರಾಷ್ಟ್ರವೇ ಮೊದಲು ಎಂಬ ತತ್ವಕ್ಕೆ ಬದ್ಧರಾಗಿ ಎಲ್ಲೂ ಕಸ ಹಾಕದೆ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಚ್ಛ ಭಾರತಕ್ಕೂ ಒಗ್ಗೂಡಿ ಕೆಲಸ ಮಾಡುವ ಪ್ರತಿಜ್ಞೆಯೊಂದಿಗೆ ಭಾಷಣವು ಮುಕ್ತಾಯವಾಯಿತು.
1: ನಮ್ಮ ವಿಶೇಷ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಮುಖ್ಯಸ್ಥರಾದ ಶ್ರೀಮತಿ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು. ನೀವು ಇವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು, ಅಲ್ಲದೆ ಕಾರ್ಯಗತಗೊಳಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ಅಪೇಕ್ಷಿಸುತ್ತಿದ್ದೇವೆ.
2: ಸುಜಲ್, ನಿನಗೊಂದು ಕುತೂಹಲಕರ ಸಂಗತಿಯನ್ನು ತಿಳಿಸಲ. ದೇಶಾದ್ಯಂತ 100 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಕೇಳಿದ ನಂತರ ನಾನು ಸ್ವಚ್ಛಿಕಾ, ನೀನು ಸುಜಲ್ ಕುಮಾರ್ ಹಾಗೂ ದೂಷಿಕಾ 3 ಜನ ಫೇಮಸ್ ಆಗಿದ್ದೇವೆ.
1: ಹೌದಾ, ಹೇಗೆ?
2: ಬೇರೆ ಬೇರೆ ಗ್ರಾಮಗಳಲ್ಲಿ ನುಕ್ಕಡ್ ನಾಟಕದ ಮಾಧ್ಯಮದಿಂದ ನಮ್ಮ ಕಥೆಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ.
1: ಓ ಹೌದಾ, ಇಲ್ಲಿ
2: ನಡಿ, ನಿನಗೆ ರಾಂಪುರ ಗ್ರಾಮದ ಕಥೆಯನ್ನು ಹೇಳುತ್ತೇನೆ. ಅಲ್ಲಿ ನುಕ್ಕಡ್ ನಾಟಕದ ರೂಪದಲ್ಲಿ ಏನು ಪ್ರಸ್ತುತಗೊಳ್ಳುತ್ತಿದೆ ಎನ್ನುವುದನ್ನು ತಿಳಿಯೋಣ. ಅಲ್ಲೊಂದು ನಾಟಕ ನಡೀತಾ ಇದೆ. ಅದರ ಹೆಸರು ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಜಯ.
1: ದೂಷಿಕಾನ ಇಲ್ಲ ಪ್ರದೂಷಿಕಾನ?
2: ಸರಿಯಾಗಿ ಇದೆಯಲ್ಲ ಸುಜಲ್. ಪ್ರದೂಷಿಕಾ ಅಂದ್ರೆ ಕೇವಲ ಹವಾಮಾಲಿನ್ಯ ಮಾಡುತ್ತಾಳೆ, ಆದರೆ ದೂಷಿಕಾ ಹವೆಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನು ಕೂಡ ಮಾಡ್ತಾಳೆ. ಇನ್ಮುಂದೆ ನಾವು ಕೂಡ ಅವಳನ್ನ ದೂಷಿಕಾ ಎಂದೇ ಕರೆಯೋಣ.

ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆಯತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಂಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತು. ಅಲ್ಲಿ ಪ್ರತಿಶಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನ ಹಚ್ಚುತ್ತಾಳೆ. ಹಾಗೆಯೇ ಸುಜಲ್ ಕುಮಾರ್ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ನಾವೀಗ ಆಲಿಸೋಣ. ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.

ಬಂದೆ, ನಾನ್ ಬಂದೆ. ದೂಷಿಕ ಹಳ್ಳಿ ಚರಂಡಿಗಳಿಂದ ಬಯಲು ಶೌಚ ವಿಸರ್ಜನೆಯ ಪ್ರದೇಶಗಳಿಂದ ಕೆಲವೊಮ್ಮೆ ಗಾಳಿಯಲ್ಲಿ ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲ ವಿಸರ್ಜನೆ ಮಾಡುತ್ತಿದ್ದಾರೋ ಹಾಗೂ ಶೌಚಾಲಯಗಳು ನಿರ್ಮಾಣಗೊಂಡಿದ್ದರೂ ಅವುಗಳ ಉಪಯೋಗ ಮಾಡುತ್ತಿಲ್ಲ, ಹೀಗಾಗಿ ಅವು ಹಾಳಾಗುತ್ತಿವೆ. ನಾನು ವಾಸಿಸುವುದು ಇವೇ ಸ್ಥಳಗಳಲ್ಲಿ.

0: ಯಾರು ಇದನ್ನ ನಾಳೆ ಸ್ವಚ್ಛ ಮಾಡುತ್ತೇನೆ ಎನ್ನುವರೋ ಅವರನ್ನ ಅತಿ ಶೀಘ್ರದಲ್ಲಿಯೇ ರೋಗಿಗಳನ್ನಾಗಿ ಮಾಡುತ್ತೇನೆ. ಬಯಲು ವಿಸರ್ಜನೆ ನನ್ನ ಗೆಲುವು, ಒಡೆದ ಟ್ಯಾಂಕ್ ನನ್ನ ವಾಸಸ್ಥಾನ, ಕೊಳಕು ಶೌಚಾಲಯ ನನ್ನ ಗುಹೆ, ನನ್ನ ಕೆಲಸ ಎಲ್ಲರನ್ನ ರೋಗಿಗಳನ್ನಾಗಿ ಮಾಡುವುದು.
1: ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಕಾಗಿ ಬಿಟ್ಟಿದೆ. ವಿಮಲಾನ ಮಗನಿಗಂತೂ ತುರಿಕೆ ರೋಗ ಬಂದಿದೆ. ಇಂಥ

0: ಶೌಚಾಲಯದ ಬಳಕೆ ಮಾಡುವುದಕ್ಕಿಂತ ಹೊಲಗಳಿಗೆ ಹೋಗುವುದೇ ಸುಖ ಎನಿಸಿಬಿಟ್ಟಿದೆ. ಛೇ, ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದರೆ ದುರ್ವಾಸನೆ ಬರುತ್ತದೆ ಎಂದು ನನ್ನ ಮಗ ಅಲ್ಲಿ ಮಲವಿಸರ್ಜನೆ ಮಾಡೋದಿಲ್ಲ.
1: ನೀ ಈಗೇ ಇರು. ನೀವೀಗ ತೋರುತ್ತಿರುವಂತಹ ಆಲಕ್ಷ್ಯತನ ನನಗೆ ತುಂಬಾ ಇಷ್ಟ. ನಿಮ್ಮ ಮಕ್ಕಳ ಜ್ವರ, ಹೊಟ್ಟೆ ನೋವು, ವಾಂತಿ ಇವೆಲ್ಲ ನನ್ನ ಉಡುಗೊರೆಗಳು. ನೀವೆಲ್ಲರೂ ನನ್ನ ಕರುಣೆಗಾಗಿ ಭಿಕ್ಷೆ ಬೇಡಬೇಕಿದೆ.
2: ಒಂದು ದಿನ ಊರಿನ ಹೊರಗೆ ಗಡಿಯಲ್ಲಿ ಓರ್ವ ಯುವಕನ ಆಗಮನವಾಗುತ್ತದೆ. ತುಂಬಿದ ಆತ್ಮವಿಶ್ವಾಸ, ಕೈಯಲ್ಲಿ ಒಂದು ಚೀಲ, ಒಂದು ಧ್ಯೇಯವಾಕ್ಯದೊಂದಿಗೆ ಬರುವವನೇ ಸುಜಲ್ ಕುಮಾರ. ಅವನು ತನ್ನ ಊರಿನ ಶಾಲೆಗೆ ಪ್ರತಿದಿನ ಹೋಗುತ್ತಿದ್ದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದ. ರಜೆಯ ದಿನದಂದು ತನ್ನ ಪಕ್ಕದ ಗ್ರಾಮಕ್ಕೆ ತೆರಳಿದ್ದ. ಬದಲಾವಣೆ ಆರಂಭವಾಗೋದು ನನ್ನ ಮನೆಯಿಂದಲೇ ಅನ್ನೋದನ್ನು ಆ ಗ್ರಾಮದಿಂದ ಕಲಿತುಕೊಂಡಿದ್ದ.
3: ಜೈ ಶ್ರೀರಾಮಣ್ಣ. ಈ ಊರು ತುಂಬಾ ಸ್ತಬ್ಧವಾಗಿದೆಯಲ್ಲ. ಎಲ್ಲರೂ ಇಷ್ಟಕ್ಕೆ ದುಃಖ ಭರಿತರಾಗಿದ್ದಾರೆ ಮತ್ತು ಊರು ಕೊಳಕಿನಿಂದ ಭರ್ತಿಯಾಗಿದೆ. ಯಾಕೆ, ಏನ್ ಸಮಾಚಾರ ಅಣ್ಣ? ತಮ್ಮ
4: ಬಹುಶಃ ಇವನ್ಗೆ ಏನು ತಿಳಿದೇ ಇಲ್ಲ ಅಂತ ಕಾಣ್ತಾ ಇದೆ.
0: ಅಕ್ಕ, ನೀ ಹೇಳ್ತಾ ಇರೋದು ಸರಿ, ಅವನಿಗೆ ಏನು ತಿಳಿದೇ ಇಲ್ಲ ಅನ್ನುವಂತೆ ವರ್ತಿಸುತ್ತಿದ್ದಾನೆ.
3: ನನಗೆ ಎಲ್ಲವೂ ಅರ್ಥವಾಗಿದೆ ದೊಡ್ಡಮ್ಮ, ನನಗೆ ಎಲ್ಲವೂ ಅರ್ಥವಾಗಿದೆ. ನಿಮ್ಮ ಊರಿನಲ್ಲಿ ಇಷ್ಟೆಲ್ಲ ದುಃಖ ಮೌನ ಆವರಿಸಿರುವುದಕ್ಕೆ ಮೂಲ ಕಾರಣನೇ ಅಶುಚಿತ್ವ.
1: ನಾನೇ ಇದಕ್ಕೆಲ್ಲ ಕಾರಣ, ನಾನೇ. ಅದಕ್ಕೇನೀಗ ಏನ್ ಮಾಡ್ತೀಯ ಹೇಳು. ನಿನ್ನಿಂದ ಏನು ಮಾಡಲಾಗೋದಿಲ್ಲ. ಮುಂದಿನ ಕೆಲವೇ ದಿನಗಳಲ್ಲಿ ನಿನ್ನನ್ನ ಬಲಿ ತೆಗೆದುಕೊಳ್ತೇನೆ, ನೋಡ್ತಾ ಇರು. ತಿಳಿತಾ?
3: ಓಹೋ, ನೀನು ದೂಷಿಕಾನ? ಈಗ ನನಗೆ ಅರ್ಥವಾಯ್ತು, ಇದೆಲ್ಲ ನಿಂದೆ ಕಾರಭಾರ ಅಂತ. ನೋಡ್ತಾ ಇರು, ಮುಂದಿನ ಕೆಲವೇ ದಿನಗಳಲ್ಲಿ ನಾನು ನಿನಗೆ ಏನ್ ಮಾಡ್ತೀನಿ ಎಂಬುದನ್ನು.
2: ಸುಜಲ್ ತನ್ನ ಊರಿನಲ್ಲಿ ನುಕ್ಕಟ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದಾನೆ. ಮಕ್ಕಳೊಂದಿಗೆ ಆಟವಾಡ್ತಾ ಅವರಿಗೆ ಕಲಿಸ್ತಾನೆ ಹಾಗೂ ಹಿರಿಯರನ್ನು ಭೇಟಿಯಾಗಿ ಸ್ವಚ್ಛತೆ ಸುಜಲತೆಯ ಕುರಿತಾಗಿ ವಿವರಿಸುತ್ತಾನೆ.
3: ಶೌಚಾಲಯ ಅಂದ್ರೆ ಕೇವಲ ಇಟ್ಟಿಗೆ ಗಾರೆ ಅಲ್ಲ, ರೋಗದ ವಿರುದ್ಧ ಹೋರಾಡುವಂತಹ ಅಸ್ತ್ರ. ಬಯಲು ಶೌಚದಿಂದಾಗಿ ಮಣ್ಣು, ನೀರು ಮತ್ತು ಗಾಳಿಯನ್ನು ವಿಷಪೂರಿತವನ್ನಾಗಿಸುತ್ತದೆ. ನೀವು ನಿಮ್ಮ ಮಕ್ಕಳನ್ನು ರೋಗಮುಕ್ತರನ್ನಾಗಿಸಲು ಮೊದಲು ಎಚ್ಚರಗೊಳ್ಳಿ. ಶೌಚಾಲಯವನ್ನು ಸರಿಯಾಗಿ ಬಳಸಿ, ಅದನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಡಿ. ನೀವು ಸ್ವಚ್ಛವಾಗಿರಿ, ಬೇರೆಯವರು ಆರೋಗ್ಯಕರವಾಗಿರಲು ಸ್ವಚ್ಛತೆಯತ್ತ ಅವಶ್ಯವಾಗಿ ಗಮನಹರಿಸಿ.
2: ಕ್ರಮೇಣವಾಗಿ ಗ್ರಾಮದ ಜನರು ಸ್ಫೂರ್ತಿ ಪಡೆಯುತ್ತಿದ್ದಾರೆ, ತಮ್ಮ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ್ದಾರೆ. ಇದರಿಂದ ದೂಷಿಕಾ ಚಟಪಡಿಸುತ್ತಿದ್ದಾಳೆ, ಹಳ್ಳಿಯ ಓಣಿಗಳನ್ನು ಮರೆಯಾಗಿ ನೋಡ್ತಾ ಇದ್ದಾಳೆ.
1: ಏನ್ ನಡೀತಿದೆ ಇಲ್ಲಿ? ಚರಂಡಿಗಳನ್ನ ಜನರು ಹೇಗೆ ಮುಚ್ಚಿದ್ರು? ಏನು ಈ ಶೌಚಾಲಯಕ್ಕೆ ಬಾಗಿಲುಗಳನ್ನ ಯಾವಾಗ ಕೂಡಿಸಿದ್ರು? ದುರ್ಗಂಧ ಎಲ್ಲಿ ಹೋಯಿತು? ಸೊಳ್ಳೆಗಳು ಎಲ್ಲಿ ಹೋದ್ವು? ಓಹೋ, ಈ ಊರಲ್ಲಿ ಏನೆಲ್ಲ ನಡೀತಾ ಇದೆ?
2: ಈಗ ಊರಿಗೆ ಪ್ರಕಾಶಮಾನ ಬೆಳಕಿನೊಂದಿಗೆ ಬರುತ್ತಾಳೆ ನೋಡು ಸ್ವಚ್ಛಿಕಾ.
5: ಗ್ರಾಮಸ್ಥರೇ, ನಿಮ್ಮಲ್ಲಿರುವ ಸ್ವಚ್ಛತೆಯ ಅರಿವು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿತು ನೋಡಿ. ಎಲ್ಲೆಲ್ಲಿ ಶೌಚಾಲಯಗಳನ್ನು ನಿಯಮಿತವಾಗಿ ಬಳಸುವ ಹಾಗೂ ಸ್ವಚ್ಛವಾಗಿರಿಸುವ, ಸೋಪಿನಿಂದ ಕೈ ತೊಳೆಯುವ ಅಭ್ಯಾಸವಾಗಿರುವ ಸ್ಥಳಗಳಲ್ಲಿ ನಾನಿರುತ್ತೇನೆ.
2: ಈಗ ಹಳ್ಳಿಯ ಪ್ರತಿ ಮನೆ, ಗಲ್ಲಿ, ಓಣಿಗಳಲ್ಲಿ ಅಭಿಯಾನ, ಗೋಡೆಗಳಲ್ಲಿ ಸ್ವಚ್ಛತೆ ಸಂಬಂಧಪಟ್ಟ ಚಿತ್ರಗಳು, ಸೋಪಿನಿಂದ ಮಕ್ಕಳು ನಳದಲ್ಲಿ ಕೈ ತೊಳೆಯುತ್ತಿದ್ದಾರೆ, ಮಹಿಳೆಯರು ಹಾಡುತ್ತಿದ್ದಾರೆ.
1: ಓಹೋ, ಸ್ವಚ್ಛಿಕಾಳ ಈ ಹೊಳಪು ನನ್ನ ಮಾಲಿನ್ಯವನ್ನ ಕುರುಡಾಗಿಸಿಬಿಟ್ಟಿದೆ. ನನ್ನ ಮಾಲಿನ್ಯದ ನೆರಳು ಬರುಬರುತ್ತಾ ಮರೆಯಾಗುತ್ತಿದೆ. ಸುಜಲನ ಮಾತುಗಳು ಊರಿನ ಜನರ ಅಭ್ಯಾಸವನ್ನೇ ಬದಲಿಸಿಬಿಟ್ಟಿವೆ. ನಾನೀಗ ಎಲ್ಲಿಗೆ ಹೋಗಲಿ? ಯಾವ ಸ್ಥಳದಲ್ಲಿ ನಾನಿರಬೇಕಿನ್ನು? ಶೌಚಾಲಯಗಳು ಮುಚ್ಚಿವೆ, ಚರಂಡಿಗಳನ್ನ ಸ್ವಚ್ಛಗೊಳಿಸಲಾಗಿದೆ, ಯಾರು ಶೌಚಕ್ಕೆ ಬಯಲಿಗೆ ಬರುತ್ತಿಲ್ಲ.
2: ಸ್ವಚ್ಛಿಕಾ, ಸುಜಲಕುಮಾರ ಹಾಗೂ ಊರಿನವರೆಲ್ಲರೂ ಸೇರಿಕೊಂಡು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಸುಜಲ್ ಹೇಳಿದ ಮಾತುಗಳನ್ನು ಜನರು ಪುನರಾವರ್ತನೆ ಮಾಡುತ್ತಿದ್ದಾರೆ.
3: ಬಯಲು ಶೌಚದಿಂದ ದೂರವಿರಿ, ರೋಗಗಳಿಂದ ಮುಕ್ತವಾಗಿರಿ.
6: ಬಯಲು ಶೌಚದಿಂದ ದೂರವಿರಿ, ರೋಗಗಳಿಂದ ಮುಕ್ತವಾಗಿರಿ.
3: ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ಸ್ವಚ್ಛ ಗ್ರಾಮಗಳನ್ನಾಗಿ ನಿರ್ಮಿಸಿ.
6: ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ.
2: ದೂಷಿಕಾಳು ಹೈರಣಾಗಿದ್ದಾಳೆ, ಊರವರೆಗೆ ಕುಳಿತುಕೊಂಡು ಅಳುತ್ತಿದ್ದಾಳೆ.
1: ನೀವೆಲ್ಲರೂ ಬದಲಾಗ್ತಿರೆಂದು ನಾನಿಂದು ಅಂದ್ಕೊಂಡಿರ್ಲಿಲ್ಲ. ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯೊಂದಿಗೆ ನೀವೆಲ್ಲರೂ ಚಿಂತನೆಯನ್ನೇ ಬದಲಾಯಿಸಿದ್ದೀರಿ. ಇನ್ನು ನನ್ನದೇನು ಕೆಲಸ? ನಾನಿಲ್ಲಿಂದ ಹೊರಡ್ತೇನೆ.
2: ಊರಿನ ಮಹಿಳೆಯರು ಸ್ವಚ್ಛಿಕಳನ್ನು ಹೂವಿನಿಂದ ಶೃಂಗರಿಸುತ್ತಿದ್ದಾರೆ, ಇತ್ತ ಮಕ್ಕಳು ನೃತ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ.
5: ನಿಮ್ಮೆಲ್ಲರ ಕಠಿಣ ಪರಿಶ್ರಮವು ದೂಷಿಕಳನ್ನ ಸೋಲಿಸಿತು. ಆದರೆ ನೆನಪಿರಲಿ, ಒಂದು ವೇಳೆ ಸ್ವಚ್ಛತಾ ಕಾರ್ಯವನ್ನು ಬಿಟ್ಟರೆ

0: ಮತ್ತೆ ಅವಳು ಹಿಂತಿರುಗುತ್ತಾಳೆ. ಆದ್ದರಿಂದ ಸ್ವಚ್ಛತೆಯನ್ನು ಜೀವನದಲ್ಲಿ ತೊಡಗಿಸಿಕೊಳ್ಳಿ, ಇದು ಬಲವಂತಕ್ಕೆ ಸೀಮಿತವಾಗಬಾರದು.
1: ಓ ಗ್ರಾಮಸ್ಥರೇ, ಶೌಚಾಲಯದಲ್ಲಿ ಪ್ರತಿದಿನ ಸ್ವಚ್ಛತೆ ಮಾಡುವ ಅವಶ್ಯಕತೆ ಏನಿದೆ ಅದು ಕೊಳಕಾಗುವುದು ನಿಶ್ಚಿತ. ಒಂದು ದಿನ ಬಿಡಿ, ಏನು ಹಾನಿ, ಏನು ಬದಲಾವಣೆ?
2: ಬಹಳ ಬದಲಾವಣೆಯಾಗುತ್ತದೆ ದೋಷಿಕ. ಕೊಳಕು ಶೌಚಾಲಯದಿಂದಲೇ ಮಾಲಿನ್ಯ ಉಂಟಾಗುತ್ತದೆ. ಪ್ರತಿದಿನ ನಾವು ಸ್ವಚ್ಛತೆ ಮಾಡಿದರೆ ನಿನ್ನ ಕತೆ ಮುಗಿಯಿತು.
0: ಈ ದೋಷಿಕ ಮತ್ತೆ ಊರಿನಲ್ಲಿ ಬಂದು ನಮ್ಮ ಮನೆಗಳಲ್ಲಿ ರೋಗವನ್ನು ಹರಡಲು ಬಯಸುತ್ತಿದ್ದಾಳೆ. ನೋಡಿ ಹೇಗೆ ದೆವ್ವದಂತೆ ನಗುತ್ತಿದ್ದಾಳೆ. ಗ್ರಾಮಸ್ಥರೇ, ಈಗಿಂದಲೇ ಎಲ್ಲರೂ ಸ್ವಚ್ಛತೆ ಮಾಡೋದನ್ನ ಆರಂಭಿಸಿ ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಿ.
1: ಕೇವಲ ಮಹಿಳೆಯರಷ್ಟೇ ಈ ಸ್ವಚ್ಛತಾ ಕಾರ್ಯವನ್ನ ಮಾಡುತ್ತಾರಲ್ವೇ, ಪುರುಷರು ಇದಕ್ಕೆ ಕೈ ಜೋಡಿಸಬೇಕು?
0: ಶುಚಿತ್ವವು ಕೇವಲ ಮಹಿಳೆಯರದಷ್ಟೇ ಕೆಲಸವಲ್ಲ, ಇಡೀ ಕುಟುಂಬದ ಜವಾಬ್ದಾರಿ. ಎಲ್ಲರೂ ಕೂಡಿ ಸ್ವಚ್ಛತೆ ಮಾಡಿದರೆ ಯಾರಿಗೂ ಹೊರೆಯಾಗುವುದಿಲ್ಲ.
3: ನಮ್ಮ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ದುರ್ವಾಸನೆ ಬಹಳಾನೇ ಬರ್ತಿದೆ. ಮಕ್ಕಳು ಅದರ ಹತ್ರ ಕೂಡ ಸುಳಿಯೋದಿಲ್ಲ.
2: ಹಾಗಿದ್ರೆ ಅವರಿಗೆ ತಿಳಿಸಿಕೊಡಿ, ಶೌಚ ಮಾಡಿದ ನಂತರ ನೀರು ಹಾಕುವಂತೆ. ಅವರಿಗೆ ಹೇಳಿ, ಶೌಚಾಲಯದ ಮಹತ್ವವನ್ನು ಅವರಿಗೆ ವಿವರಿಸಿ.
1: ನಿಮ್ಮ ಮನೆಯಲ್ಲಿ ಇನ್ನೂ ಸ್ವಚ್ಛವಾಗಿಲ್ಲವೇ? ನಡಿ ನಡಿ, ನಾನು ಬರ್ತೇನೆ ನಿಮ್ಮನೆಗೆ. ಇದೇ ನನ್ನ ನಿಜವಾದ ಶಕ್ತಿ, ಮತ್ತೆ ನಾನು ಬರ್ತೇನೆ.
0: ಎಲ್ರೂ ಕೇಳಿ ಇಲ್ಲಿ, ಶೌಚ ಮಾಡಿದ ನಂತರ ಕೈ ತೊಳಿಲಿಲ್ಲ ಅಂದ್ರೆ ರೋಗಕ್ಕೆ ಆಹ್ವಾನ ನೀಡಿದಂತೆ. ಪ್ರತಿದಿನ ನಮಗೆ ಊಟ ಎಷ್ಟು ಮುಖ್ಯವೋ ಅದೇ ರೀತಿ ಕೈಗೆ ಸೋಪು ಹಚ್ಚಿ ಸ್ವಚ್ಛವಾಗಿ ತೊಳೆಯುವುದು ಕೂಡ ಅಷ್ಟೇ ಮುಖ್ಯ.
1: ಸುಜಲ್, ನೀವೇನ್ ಹೇಳ್ತೀರಿ, ಎಲ್ಲರ ಬಳಿಯೂ ಫಿನಾಲ್ ಮತ್ತು ಡಿಟರ್ಜೆಂಟ್ ಇರುತ್ತದೆ ಎಂದೇನು ಇಲ್ವಲ್ಲ?
2: ಫಿನೈಲ್ ಇಲ್ಲವೆಂದ್ರೆ ನಿಂಬೆ ಹಣ್ಣು, ಉಪ್ಪು ಮತ್ತು ಬೂದಿ ಕೂಡ ಸಹಕಾರಿಯಾಗಿವೆ. ಸ್ವಚ್ಛತೆಯ ವಿಧಾನವನ್ನು ಕಂಡುಕೊಳ್ಳಬಹುದು. ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ದರೆ ಸಾಕು, ಶೌಚಾಲಯವು ಕೂಡ ಸ್ವಚ್ಛವಾಗಿರುತ್ತದೆ.
1: ಬಯಲಿನಲ್ಲಿ ಮಲವಿಸರ್ಜನೆಯ ಗಾಡಿ ಹರಿದಾಡುತ್ತಿದೆ, ಹೊಲದಲ್ಲಿ ತಾಜಾತನ ಇರುತ್ತದೆ. ಈ ಮುಚ್ಚಿದ ಕೋಣೆ ಉಸಿರುಗಟ್ಟುವಿಕೆ.
0: ಬಯಲಿನಲ್ಲಿಯ ಮಲವಿಸರ್ಜನೆ ತಾಜಾತನ ತರೋದಿಲ್ಲ, ಬದಲಾಗಿ ರೋಗವನ್ನ ಹರಡಿಸುತ್ತೆ. ಉತ್ತಮ ಗಾಳಿಯಿಂದ ಕೂಡಿದ ಶೌಚಾಲಯವು ತಾಜಾತನ ಹಾಗೂ ಘನತೆಯನ್ನು ತಂದುಕೊಡುತ್ತದೆ.
4: ನಮ್ಮೆಲ್ಲರಿಗೂ ತಿಳಿದೇ ದೋಷಿಕ, ಇನ್ನು ನೀನಿಂದ ಹೆದರುವುದಿಲ್ಲ. ಶೌಚಾಲಯಗಳನ್ನು ಸ್ವಚ್ಛವಾಗಿಡುತ್ತೇವೆ, ಪ್ರತಿದಿನ ಉಪಯೋಗಿಸುತ್ತೇವೆ, ಕೈ ತೊಳೆದುಕೊಳ್ಳುತ್ತೇವೆ, ಮತ್ತೆ ನಿನ್ನನ್ನು ಓಡಿಸುತ್ತೇವೆ.
1: ಓಹೋ, ನೀವೆಲ್ಲರೂ ಇದೇನು ಮಾಡ್ತಿದ್ದೀರಿ? ಜನರನ್ನ ನನ್ನ ವಿರುದ್ಧ ಪ್ರಚೋದಿಸುತ್ತಿದ್ದೀರಾ?
0: ಇಲ್ಲ ದೋಷಿಕ, ನಾವೀಗ ಅವರಿಗೆ ಕೇವಲ ಜಾಗೃತಿ ಮೂಡಿಸುತ್ತಿದ್ದೇವೆ ಅಷ್ಟೇ.
5: ರಾಂಪುರ ಗ್ರಾಮ ಈಗ ಮೊದಲಿನಂತೆ ಇಲ್ಲ ಗೊತ್ತಾ? ಇಲ್ಲಿ ಎಲ್ಲ ಮನೆಗಳಲ್ಲಿ ಶೌಚಾಲಯ ಹಾಗೂ ಅದರ ನಿರ್ವಹಣೆ, ಮಕ್ಕಳು ರೋಗಪೀಡಿತರಾಗುವುದಿಲ್ಲ, ಮಹಿಳೆಯರು ಸುರಕ್ಷಿತವಾಗಿದ್ದಾರೆ. ಇನ್ನು ದೋಷಿಕ ಸೋತಿದ್ದಾಳೆ ಪಾಪ. ಇದೇ ನಿಜವಾದ ಸ್ವಚ್ಛ ಸುಜಲ ಗ್ರಾಮ.
4: ಸ್ವಚ್ಛ ಭಾರತದ ಕನಸು, ಓಣಿಯಲ್ಲಿ ಸ್ವಚ್ಛತೆಯ ಸೊಗಸು, ಶೌಚಾಲಯದ ಜವಾಬ್ದಾರಿ, ಇದು ಪ್ರತಿಯೊಬ್ಬರ ತಯಾರಿ. ಸ್ವಚ್ಛ ಸುಜಲ ಗ್ರಾಮ, ಸ್ವಚ್ಛ ಭಾರತ.
0: ಈ ನಾಟಕ ಖುಷಿ ಕೊಡ್ತಲ್ವಾ? ಸ್ವಚ್ಛಕ ಹಾಗೂ ಸುಜಲ್ ಕುಮಾರ್ ಪಾತ್ರಗಳಲ್ಲಿ ರಾಂಪುರ ಗ್ರಾಮದಲ್ಲಿ ನಾಟಕ ಮಾಡಿದರಲ್ಲ, ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ? ಈ ನಾಟಕವನ್ನ ಆಲಿಸಿ ದೇಶದ ಉಳಿದ ಭಾಗಗಳಲ್ಲಿಯೂ ಮಾಡುತ್ತಿರಬಹುದು. ತಮ್ಮ ಗ್ರಾಮಗಳಲ್ಲಿಯೂ ಜಾಗರೂಕತೆಯನ್ನುಂಟು ಮಾಡಲು ಈ ನಾಟಕದ ಪ್ರದರ್ಶನ ನಡೆಯುತ್ತಿರಬಹುದು ಎಂಬ ಅನಿಸಿಕೆ ನಮ್ಮದು. ಈ ರೇಡಿಯೋ ಕಾರ್ಯಕ್ರಮವಲ್ಲದೆ ಅನೇಕ ಜನರು ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ತಮ್ಮನ್ನು ತೊಡಗಿಸಿಕೊಂಡಿರಬಹುದು. ಈಗ ಗ್ರಾಮದ ಓರ್ವ ಸ್ವಚ್ಛತಾ ಚಾಂಪಿಯನ್ನೊಂದಿಗೆ ನಡೆಸಿದ ಮಾತುಕತೆಯನ್ನು ಆಲಿಸುವಂತಹ ಸಮಯ.
2: ಸ್ವಚ್ಛತಾ ಚಾಂಪಿಯನ್ ಇವರ್ಯಾರು?
0: ಸ್ವಚ್ಛತಾ ಚಾಂಪಿಯನ್ ಎಂದರೆ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮತ್ತು ಅದರ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು. ಇವರು ಸಮುದಾಯದಲ್ಲಿ ಸ್ವಚ್ಛತೆಯ ಉತ್ತೇಜನ ಹಾಗೂ ನೈರ್ಮಲ್ಯದ ಅಭ್ಯಾಸಗಳನ್ನು ಬೆಳೆಸುವ ಕಾರ್ಯ ಮಾಡುತ್ತಾರೆ. ಜನರನ್ನು ಅವರು ಪ್ರೇರೇಪಿಸುತ್ತಾರೆ. ಶುಚಿತ್ವಕ್ಕಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುವವರು ಸಮುದಾಯದಲ್ಲಿ ಸಕ್ರಿಯರಾಗಿರುವ ಸ್ವಚ್ಛತಾ ಚಾಂಪಿಯನ್ನರು. ಸ್ವಚ್ಛತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಆಯೋಜಿಸುತ್ತಿರುತ್ತಾರೆ. ಅಂತಹ ಸ್ವಚ್ಛತಾ ಚಾಂಪಿಯನ್ ಈಗ ನಮ್ಮೊಂದಿಗಿದ್ದಾರೆ.
6: ಎಲ್ಲರಿಗೂ ನಮಸ್ತೆ. ನಮ್ಮ ಹೆಸರು ಶಿವನಜು ಅಂತ. ಬೀರ್ಮಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತಾಜ್ಯ ವೆಹಿಕಲ್ ಡ್ರೈವರ್ ಆಗಿದ್ದೀನಿ. ಎಲ್ರಿಗೂ ಹೇಳೋದಂದ್ರೆ, ಬೆಳಗಿನ ಜಾವ ನಾವು 7 ಗಂಟೆಗೆ ಪಂಚಾಯತಿ ಸೇರಿದಂಥ ಗ್ರಾಮಗಳಿಗೆ ಹೋಗ್ತೀವಿ. ಹೋಗಿ ಕಸ ಸಂಗ್ರಹಣೆಯನ್ನು ಕಾನೂಸ್ ಮುಖಾಂತರ ಕೇಳ್ಕೊತೀವಿ. ಎಲ್ಲ ಮಹಿಳೆಯರು ತಮ್ಮ ಬಕೆಟ್ನಲ್ಲಿ ಕೊಟ್ಟಿರುವಂಥ ಬಕೆಟ್ನಲ್ಲಿ ಕಸವನ್ನು, ಕೆಲವರು ಹಸಿ ಕಸ ಒಣಕಸ ಎರಡನ್ನೂ ಒಂದಕ್ಕೆ ಹಾಕಿ ಕೊಡ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ. ಒಣಕಸ ಬೇರೆ, ಹಸಿ ಕಸ ಬೇರೆ, ವಿಂಗಡಣೆ ಮಾಡಿ ತಮ್ಮ ವಾಹನಕ್ಕೆ ಕೊಡಬೇಕಂತ ಕೇಳ್ಕೊತೀವಿ. ಮತ್ತು ಇನ್ನೂ ತಿಳಿಯದ ಜನರಿಗೆ ನೀವೇ, ಗೊತ್ತಿಲ್ಲದವರಿಗೆ ನೀವೇ ಹೇಳಿ ಈ ಥರ ಮಾಡಿ ಅಂತೇಳಿ.

0: ಹೇಳ್ಕೊಡಿ, ನಾವು ಹೇಳ್ತೀವಿ, ಪ್ರತಿದಿನ ನಾವು ಒಬ್ಬೊಬ್ಬರು ಮಹಿಳೆಗೆ ಹೇಳ್ತಾ ಇದ್ದೀವಿ ಬೇರೆ ಬೇರೆ ವಿಂಗಡಣೆ ಮಾಡಿಕೊಡಿ ಅಂತ. ಎಲ್ಲ ಜನಗಳು, ಸಾಕಷ್ಟು ಜನಗಳು ಮಾಡ್ತಾ ಇದ್ದಾರೆ, ಕೆಲವು ಜನಗಳು ಬೈ ಮಿಸ್ ಆಗಿ ಹಂಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ವಿಂಗಡಣೆ ಮಾಡಿಕೊಡಿ. ಮತ್ತು ಈ ಗಾಡಿನ ಯಾವುದೇ ಕಾರಣಕ್ಕೂ ಪ್ರತಿದಿನ ನಿಮ್ಮ ಮನೆ ಬಾಗಿಲು ಬರ್ತದೆ. ದಯವಿಟ್ಟು ಎಲ್ಲ ಒಣಕಸ ಹಸಿ ಕಸರನ್ನ ವಿಂಗಡಣೆ ಮಾಡಿ ಗಾಡಿ ಕೊಡ್ಬೇಕು ಅಂತ ಕೇಳ್ಕೊತಿದ್ವಿ. ಮತ್ತು ನಮ್ಮಿಂದ ಏನೇ ಪ್ರಾಬ್ಲಮ್ ಆದ್ರೆ ನೀವು ಕೇಳ್ಬೋದು, ಯಾಕೆ ಗಾಡಿ ಬರ್ತಾ ಇಲ್ಲ, ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರ, ಪ್ರತಿಯೊಂದು ಏನೇ ನಮ್ಮಿಂದ ತೊಂದರೆ ಆದ್ರೆ ಕೇಳ್ಬೋದು. ಸಂಕೋಚದನ್ನು ಕೇಳಿ. ಮತ್ತು ಇನ್ನೂ ವಸ್ತುಗಳಿದ್ದಾವೆ ನಿಮ್ಮ ಹತ್ರ, ಅವು ನಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅವನು ಕೊಡ್ಬೋದು. ಒಂದು ಕವರ್ ಮೂಲಕ ಹಾಕಿ, ಒಂದು ಪೇಪರ್ ಮೂಲಕ ಫೋಲ್ಡ್ ಮಾಡಿ ಇಟ್ಟು ಅದಕ್ಕೊಂದು ಮಾರ್ಕ್ ಮಾಡಾಕ್ಬೋದು. ಎಲ್ಲ ರೀತಿಯ ಪೇಪರ್, ಪ್ಲಾಸ್ಟಿಕ್, ಕರಗದಂಥ ವಸ್ತುಗಳು, ಎಲ್ಲ ರೀತಿಯ ವಸ್ತುಗಳನ್ನು ಕೊಡ್ಬೋದು. ಮತ್ತು ನಿಮ್ಮಲ್ಲಿ ಉಳುವಂಥ ಊಟದ ಪದಾರ್ಥಗಳು, ತರಕಾರಿ, ಅನ್ನ, ಮುದ್ದೆ, ಸಾಂಬಾರನ್ನ ನಿಮ್ಮ ಹಸುಗಳಿಗೆ ಹಾಕೊಳ್ಳಿ ದಯವಿಟ್ಟು. ಇನ್ನು ಕರಗದಂಥ ಯಾವುದೇ ವಸ್ತುಗಳನ್ನ ನಮ್ಮ ಗಾಡಿಗೆ ಸಂಗ್ರಹ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಮಹಿಳೆಯರು ಇಂಪಾರ್ಟೆಂಟು. ಎಲ್ಲ ಬೆಳಿಗ್ಗೆ ಕಸ ಕೊಡೋದು ಯಾರಪ್ಪ ಅಂದರೆ ಮಹಿಳೆಯರು. ಮಹಿಳೆಯರು ತಮ್ಮ ಎದ್ದಕ್ಕ ತಕ್ಷಣ ಮಾಡೋ ಕೆಲಸ ಏನು, ಕ್ಲೀನ್, ಮನೆ ಕ್ಲೀನ್. ಅದರಲ್ಲೇ ಬರುವಂಥ ಕಸಗಳನ್ನ ದಯವಿಟ್ಟು ತಿಪ್ಪೆಗಳೆ, ರೋಡ್ಗಳೆ, ಚರಂಡಿಗಳೇ ಹಾಕ್ಬಾರ್ದು. ನಾವು ಕೊಟ್ಟಿರೋಂಥ ಬುಟ್ಟಿಗೆ ಹಾಕ್ಬಿಡಿ ಸಾಕು. ಗಾಡಿ ಬರ್ತದೆ, ಗಾಡಿ ಕೊಡಿ. ಅಕಸ್ಮಾತ್ ಗಾಡಿ ಬರಲಿಲ್ಲ, ಇಡೀ ಮಾರನೆ ಗಾಡಿ ಬಂದೇ ಬರ್ತದೆ. ಒಂದಿನ ಮಿಸ್ ಆದರೆ ಇನ್ನೊಂದಿನ ಗಾಡಿ ಬಂದೇ ಬರ್ತದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕ್ಬೇಡಿ. ಚರಂಡಿಗಾಲಿ, ಬೆಂಕಿ ಹಾಕೋದಾಗಲಿ, ಬೆಂಕಿ ಹಾಕಿದ್ರೆ ಅದ್ರ ಹೊಗೆ ಕುಡಿಬಾರ್ದು, ಬರೀ ಕಾಯಿಲೆಗಳು ಬರ್ತವೆ. ಪ್ಲಾಸ್ಟಿಕ್ ಹೊಗೆ ಕುಡಿದ್ರೆ ನಿಮಗೆ ಗೊತ್ತಿರಬೇಕು ಕ್ಯಾನ್ಸರು, ಇನ್ನೂ ಬಹುತೇಕ ಕಾಯಿಲೆಗಳಿದ್ದಾವೆ. ಅದು ಮಹಿಳೆಯರು ಪ್ಲಾಸ್ಟಿಕ್ ಹೊಗೆನ ಕುಡಿಯೋದೇ ಭಾರಿ ಡೇಂಜರ್ ಆಗಿದೆ. ದಯವಿಟ್ಟು ಅದಕ್ಕೋಸ್ಕರ ಸರ್ಕಾರ ಇದೆಲ್ಲ ಮಾಡಿ ನಮಗೆ ಕೆಲಸ ಕೊಟ್ಟು ಮನೆ ಮನೆ ಹತ್ರ ಮನೆ ಹತ್ರ ಕಳಿಸಿ ಜನಗಳು ಆರೋಗ್ಯವಾಗಿರಲಿ ಅಂತ ಎಲ್ಲನೂ ಸೌಕರ್ಯ ಮಾಡಿಕೊಟ್ಟಿದೆ. ದಯವಿಟ್ಟು ಗಾಡಿ ಬರೆದವ್ರು ನೀವೇ ಕೇಳಿ, ಯಾಕೆ ಬರ್ತಾ ಇಲ್ಲ ಪಂಚಾಯತಿ ಗುಂಪು ಕೇಳಿ ಗಾಡಿ ಯಾಕೆ ಬರ್ತೇವೆ ಅಂತ ಕೇಳಿ. ದಯವಿಟ್ಟು ಕಸನ ಅಲ್ಲಿ ಇಲ್ಲಿ ಬಿಸಾಕದೆ ನಮ್ಮ ಗಾಡಿ ಹಾಕಿ ಕೊಡಬೇಕು ಅಂತ ಎಲ್ಲ ಗ್ರಾಮ, ಎಲ್ಲ ಮಹಿಳೆಯರಿಗೂ, ಗ್ರಾಮದವ್ರಿಗೂ ಕೇಳ್ಕೊತಿದ್ದೀವಿ.
1: ನಿಜವಾಗ್ಲೂ ಸ್ವಚ್ಛತಾ ಚಾಂಪಿಯನ್ಗಳು ಸಮುದಾಯದಲ್ಲಿನ ನೈರ್ಮಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ, ಶುಚಿತ್ವದ ಕುರಿತು ಜಾಗೃತಿ ಮೂಡಿಸುತ್ತಾರೆ, ಅದಕ್ಕಾಗಿ ಜನರನ್ನು ಪ್ರೇರೇಪಿಸುತ್ತಾರೆ. ಸ್ವಚ್ಛತಾ ಚಾಂಪಿಯನರ್ ಆಗಿ ನೀವು ನಿಮ್ಮ ಸಮುದಾಯದಲ್ಲಿ ಸ್ವಚ್ಛತೆಯ ದಿಶೆಯಲ್ಲಿ ಮಹತ್ವಪೂರ್ಣ ಕೊಡುಗೆಯನ್ನು ಕೊಡಬಹುದು.
2: ಸುಜಲ್, ನನಗೆ ಸ್ವಚ್ಛತೆ ಅನ್ನೋದು ಒಂದು ಚಿಂತನೆ ಎಂದೆನಿಸುತ್ತದೆ, ಮತ್ತಿದು ಎಲ್ಲರ ಮನದಲ್ಲಿಯೂ ಬೆಳೆಸಬಹುದು. ನಾವು ಮಕ್ಕಳಿಗೆ ಇಲ್ಲಿ ಕಾಗದ ಎಸೆಯಬೇಡಿ ಎಂದು ಮತ್ತು ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಎಸೆಯಬೇಡಿ, ಡಸ್ಟ್ಬಿನ್ನಲ್ಲಿ ಹಾಕಿ ಎಂದು ಕಲಿಸುತ್ತೇವೆ. ಆಗ ಮಕ್ಕಳು ಮನಸ್ಸಿನಲ್ಲಿ ಆಲೋಚನೆಗಳು ಬೆಳೆಯಲು ಆರಂಭಗೊಳ್ಳುತ್ತದೆ.
1: ಸ್ವಚ್ಛಿಕಾ, ನೀನು ಹೇಳಿದ್ದು ಸರಿ. ನಾನು ಚಿಕ್ಕವನಿದ್ದಾಗ ನಮ್ಮೂರಿನ ಶಾಲೆಗೆ ಹೋಗುತ್ತಿದ್ದೆ. ಅಲ್ಲಿ ನಮ್ಮ ಗುರುಗಳು ನಮಗೆಲ್ಲ ಶುಚಿತ್ವಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿಸ್ತಾ ಇದ್ರು. ಸಣ್ಣವರಿದ್ದಾಗ ಕಲಿತಿದ್ದ ಪ್ರಭಾವದಿಂದಾಗಿ ಇಂದಿಗೂ ಕೂಡ ನಾನು ಕಂಡಿತೆಂದರೆ ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತೇನೆ.
2: ನೀನು ಹಳ್ಳಿಯ ಶಾಲೆಯಲ್ಲಿ ಕಲಿತಿದ್ದೀಯೇ?
1: ಹೌದು, ನನ್ನ ಪ್ರಾಥಮಿಕ ಹಂತದ ಶಿಕ್ಷಣ ಹಳ್ಳಿಯ ಶಾಲೆಯಲ್ಲಿಯೇ ಆಯಿತು. ಅದಕ್ಕಾಗಿಯೇ ನಾನೊಬ್ಬ ಸ್ವಚ್ಛತಾ ಚಾಂಪಿಯನ್ ಅಂತೆ ಕೆಲಸ ಮಾಡುತ್ತಿದ್ದೇನೆ. ಸ್ವಚ್ಛ ಕುಡಿಯುವ ನೀರು ಹಾಗೂ ಶುಚಿತ್ವವನ್ನು ಕಾಪಾಡಲು ಜನರನ್ನು ಜಾಗೃತರನ್ನಾಗಿಸುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮುಂದುವರಿದಿದೆ.
2: ಹೌದು ಸುಜಲ್, ಈಗ ಗ್ರಾಮಗಳಲ್ಲಿ ಸಮುದಾಯ ನೇತೃತ್ವದ ಉಪಕ್ರಮವು ಬಹಳ ಉತ್ತಮ ಕಾರ್ಯ ಮಾಡುತ್ತಿದೆ.
1: ಆಯಿತು ಸುಚಿಕಾ, ಈ ಸಮುದಾಯದ ನೇತೃತ್ವದ ಉಪಕ್ರಮ ಎಂದರೇನು?
2: ತಗೋಪ್ಪ, ಎಲ್ಲ ರಾಮಾಯಣದ ಕತೆ ಮುಗಿದ ಮೇಲೆ ಶ್ರೀರಾಮನ ಪಾತ್ರಧಾರಿ ಯಾರು ಅಂತ ಕೇಳ್ತೀಯಲ್ಲ.
1: ಅರೆ, ನೀನು ಕೇವಲ ಒಗಟು ರೂಪದಲ್ಲಿ ಮಾತನಾಡ್ತೀಯೋ, ಇಲ್ಲ ಸಮುದಾಯ ನೇತೃತ್ವದ ಉಪಕ್ರಮದ ಬಗ್ಗೆ ತಿಳಿಸುತ್ತೀಯೋ?
2: ಓ ಅಣ್ಣ, ಇದ್ಯಾವ ರಾಕೆಟ್ ಸೈನ್ಸು ಅಲ್ಲ, ಇದು ಸ್ಥಳೀಯ ಸಮುದಾಯ ತೋರುವ ಪರಿಶ್ರಮ. ಇದರಲ್ಲಿ ಊರಿನ ಜನರೇ ಖುದ್ದಾಗಿ ಯೋಜನೆ ರೂಪಿಸಿ ನಿರ್ಣಯಕ್ಕೆ ಬರುತ್ತಾರೆ, ತಾವೇ ಪರಿಶ್ರಮ ಪಡುತ್ತಾರೆ ಮತ್ತು ತಾವೇ ಮೇಲುಸ್ತುವಾರಿ ಮಾಡುತ್ತಾರೆ.
1: ಓಹೋ, ನೀನು ಹೇಳುವ ಪ್ರಕಾರ ಸ್ವತಃ ನಮ್ಮ ಸಮುದಾಯವೇ ನೇತೃತ್ವ ವಹಿಸಿ ಪರಿಸರವನ್ನು ಶುದ್ಧೀಕರಿಸುತ್ತಾರೆ?
2: ಹೌದಪ್ಪ ಅಣ್ಣ, ಅವಾಗಿನಿಂದ ನಾನೇನು ವಿದೇಶಿ ಭಾಷೆಯಲ್ಲಿ ಮಾತಾಡ್ತಾ ಇದ್ನಾ? ಇದರಲ್ಲಿ ನಮ್ಮ ಸರ್ಕಾರ ಸಮುದಾಯದ ಸಹಕಾರವೂ ಇರುತ್ತದೆ. ಇದರಲ್ಲಿ ಸರ್ಕಾರದ ಪಾತ್ರ ಸಹಕಾರದ ರೂಪದಲ್ಲಿ ಇರುತ್ತದೆಯೇ ಹೊರತು ಅದು ಆದೇಶ ಕೊಡುವುದಿಲ್ಲ.
1: ಅಂದರೆ ನೀನು ಹೇಳುವ ಪ್ರಕಾರ ಇದು ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಮೇಲೆ ಆಧಾರಿತವಾಗಿದೆ.
2: ಹಾಗೆ ನೋಡಿದರೆ ನೀನು ದೊಡ್ಡ ಬುದ್ಧಿವಂತನಂತೆ ಕಾಣಿಸ್ಕೊಳ್ತಿ, ಆದರೆ ಈಗ ನಿನಗೆ ಸರಿಯಾಗಿ ಬುದ್ಧಿ ಬಂತು ನೋಡು. ಹೌದು, ನೀನು ಸರಿಯಾಗಿ ತಿಳಿದುಕೊಂಡೆ, ಇದರಲ್ಲಿ ಎಲ್ಲರ ಸಹಭಾಗಿತ್ವ, ಎಲ್ಲರ ಜವಾಬ್ದಾರಿ ಇರುತ್ತದೆ.
1: ಆದರೆ ಸ್ವಚ್ಛಿಕಾ, ಈ ಸಮುದಾಯದ ಆಧಾರಿತ ಉಪಕ್ರಮ ಯಾವ ರೀತಿ ಕೆಲಸ ಮಾಡುತ್ತದೆ, ಅಂದರೆ ಏನಾದರೂ ಪದ್ಧತಿ ಇರಬೇಕಲ್ವಾ?
2: ಲೋ ಅಣ್ಣ, ನಿನಗೆ ಬುದ್ಧಿ ಇದೆಯಾ ನೋಡಿಲಿ, ಗ್ರಾಮದಲ್ಲಿ ಸ್ವಚ್ಛತಾ ಸಮಿತಿಗಳನ್ನು ರಚಿಸಲಾಗುತ್ತೆ. ಈ ಸಮಿತಿಗಳು ಗ್ರಾಮ ಪಂಚಾಯತ್ನ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದರಲ್ಲಿ

0: ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಯುವ ಶಿಕ್ಷಕರು ಮುಂತಾದ ವರ್ಗದ ಪ್ರತಿನಿಧಿತ್ವವನ್ನು ನಿಶ್ಚಿತಗೊಳಿಸಲಾಗುತ್ತೆ.
1: ಆಯ್ತು ಬಿಡು, ಈಗ ತಿಳಿತು. ಗ್ರಾಮದಲ್ಲಿ ಶೌಚಾಲಯ ನಿರ್ಮಾಣದ ಮೇಲ್ವಿಚಾರಕರೇ ಸಮಿತಿಯಲ್ಲಿರುತ್ತಾರೆ.
0: ಸರಿಯಾಗಿ ಹೇಳಿದೆ ನೋಡು ಸುಜಲ್. ಈಗ ನಿನ್ನ ಬುದ್ಧಿಯ ದೀಪ ಹತ್ತಿತು ನೋಡು. ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯೇ ಶೌಚಾಲಯದ ನಿರ್ಮಾಣದ ಮೇಲ್ವಿಚಾರಣೆ, ವ್ಯವಹಾರ, ಅಭಿಯಾನ, ಸ್ವಚ್ಛತಾ ನಿಧಿಯ ಉಪಯೋಗ ಹಾಗೂ ಆಡಿಯೋ ಪರಿಶೀಲನೆಯ ತಯಾರಿಯಂತ ಕಾಮಗಾರಿಗಳ ನಿರ್ವಹಣೆ ಮಾಡುತ್ತದೆ.
1: ಆಯ್ತೇಳು, ಎಲ್ಲ ತಿಳಿತು. ನಾನು ಹೇಳ, ಈಗ ನುಕ್ಕಟ ನಾಟಕದಲ್ಲಿ ಪಾತ್ರ ವಹಿಸಿದ ಕಿರಣ ಅಕ್ಕಳು ಕೂಡ ಗ್ರಾಮ ಮಟ್ಟದ ಸ್ವಚ್ಛತಾ ಸಮಿತಿಯ ಸದಸ್ಯಳಾಗಿದ್ದಾಳೆ.
0: ಹ್ಮ್, ಎಲ್ಲ ತಿಳಿತೇಳು. ಹೀಗಾಗಿಯೇ ನಿನಗೆ ಇಷ್ಟೆಲ್ಲ ತಿಳಿದಿದ್ದು.
1: ನಾವೀಗ ಶ್ರೋತೃಗಳ ಹೆಸರು, ನಮ್ಮ ಪ್ರಶ್ನೆ, ಅವರ ಉತ್ತರ ಈ ವಿಭಾಗಕ್ಕೆ ಪ್ರವೇಶಿಸೋಣ. ಕಳೆದ ಮೊದಲ ಸಂಚಿಕೆಯಲ್ಲಿ ನಾವು ಸ್ವಚ್ಛ ಗ್ರಾಮಕ್ಕಾಗಿ ಸ್ಲೋಗನ್ಗಳನ್ನು ಕಳುಹಿಸಲು ನಿಮಗೆ ಆಹ್ವಾನ ನೀಡಿದ್ದೆವು. ಶ್ರೋತೃಗಳೇ, ಇದರೊಂದಿಗೆ ಉತ್ತಮ ಸ್ಲೋಗನ್ಗಳಿಗೆ ಬಹುಮಾನ ನೀಡುವುದಾಗಿಯೂ ಹೇಳಿದ್ದೆವು.
0: ಹಾಗಿದ್ದರೆ ಯಾವುದಾದರೂ ಒಳ್ಳೆಯ ಸ್ಲೋಗನ್ ಬಂದಿದೆಯೇ?
1: ಬಂದಾವೆ ಶುಚಿಕಾ. ಇವುಗಳಲ್ಲಿ ಮೂರು ಒಳ್ಳೆಯ ಸ್ಲೋಗನ್ಗಳನ್ನು ನಾವು ಆರಿಸಿದ್ದೇವೆ. ಅಂತಹ ಶ್ರೋತೃಗಳಿಗೆ ನಾವು ಬಹುಮಾನವನ್ನು ಕೊಡಲಿದ್ದೇವೆ. ಮೊದಲು ಸ್ಲೋಗನ್ಗಳನ್ನು ಓದುತ್ತೇನೆ, ಕೇಳು. ಸ್ವಚ್ಛತೆ ದೇವರ ಸಮೀಪತೆ, ಸ್ವಚ್ಛ ಭಾರತ, ಸುಂದರ ಭಾರತ. ನಾವು ಬದಲಾದರೆ ದೇಶ ಬದಲಾಗುತ್ತದೆ. ಮಲಿನತೆ ದೂರ ಮಾಡಿ ಸ್ವಚ್ಛತೆಗೆ ಕೈ ಜೋಡಿಸಿ.
0: ವಾ, ಒಳ್ಳೆಯ ಸ್ಲೋಗನ್ಗಳನ್ನು ಬರೆದು ಕಳುಹಿಸಿದ್ದಾರೆ ನಮ್ಮ ಕೇಳುಗರು. ನೀವು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ಬಹುಮಾನ ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತೇನೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು ಹಾಗೂ ಧನ್ಯವಾದಗಳು.
1: ಆರ್ವಗಳ ಬಳಕೆ ಎಲ್ಲಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಬಿಟ್ಟಿದೆ. ಹೆಚ್ಚು ಮನೆಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ. ಆದರೆ ಇದರಿಂದ ಹೆಚ್ಚು ಪ್ರಮಾಣದಲ್ಲಿ ನೀರು ಸೋರಿಕೆಯಾಗುತ್ತದೆ. ಸ್ವಚ್ಛ ನೀರು ಕುಡಿಯುವುದಕ್ಕಾಗಿ ನೀವು ಆರ್ವಗಳನ್ನು ಬಳಸ್ತೀರೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಇದು ಮುಖ್ಯವಲ್ಲ, ಆದರೆ ಆರ್ವದಿಂದ ಸೋರಿಕೆಯಾದ ನೀರು ಎಲ್ಲೆಲ್ಲಿ ಉಪಯೋಗ ಮಾಡಬಹುದು ಎಂಬುದು ಮುಖ್ಯವಾಗಿದೆ. ಇದೇ ಈ ಸಂಚಿಕೆಯ ಪ್ರಶ್ನೆ.
0: ಶ್ರೋತೃಗಳೇ, ಆರ್ವೋದ ಒಂದು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರು ಪೋಲಾಗುತ್ತದೆ. ಸ್ವಚ್ಛ ನೀರು ಕುಡಿಯುವ ಆಸೆಯಲ್ಲಿ ನಾವು ನೀರಿನಲ್ಲಿದ್ದ ಮಿನರಲ್ಸ್ಗಳನ್ನು ತೆಗೆದು ಹಾಕುವ ಯಂತ್ರವನ್ನು ಉಪಯೋಗಿಸುತ್ತೇವೆ. ಆದರೆ ವ್ಯರ್ಥವಾಗಿ ಪೋಲಾಗುವ ನೀರನ್ನು ಮರುಬಳಕೆ ಮಾಡುತ್ತಿಲ್ಲ. ನಮ್ಮ ಇಂದಿನ ಪ್ರಶ್ನೆ ಹೀಗಿದೆ. ಆರ್ವೋದಿಂದ ಹೊರಬಂದ ವ್ಯರ್ಥವಾಗಿ ಪೋಲಾಗುವ ನೀರಿನ ಉಪಯೋಗವನ್ನು ನಾವು ಎಲ್ಲೆಲ್ಲಿ ಮಾಡಬಹುದು?
1: ನಾವಿನ್ನು ಹೊರಡುವ ಸಮಯವಾಯಿತು, ಆದರೆ ಅದಕ್ಕೂ ಮೊದಲು ನಾವು ಇನ್ನಷ್ಟು ಮಾಹಿತಿಯನ್ನ ಕೊಡುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ನೀವೀಗ ಕೇಳುತ್ತಿದ್ದೀರಿ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಎರಡನೇ ಸಂಚಿಕೆ. ಇಂದಿನ ಈ ಸಂಚಿಕೆಯಲ್ಲಿ ನಾವು ನಮ್ಮ ಶೌಚಾಲಯಗಳನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಹಾಗೂ ಅವುಗಳ ಸ್ವಚ್ಛತೆ ಹೇಗೆ ಮಾಡುವುದು, ಅಲ್ಲದೆ ಸ್ವಚ್ಛತೆಯ ಅಗತ್ಯತೆ ಇವೆಲ್ಲ ವಿಷಯಗಳ ಕುರಿತಾಗಿ ಚರ್ಚೆ ಮಾಡಿದ್ವಿ. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಪ್ರಗತಿ ಕುರಿತಾಗಿ ತಿಳಿದುಕೊಂಡಿದ್ದೇವೆ.
0: ಅರ್ಗರ್ ಜಲ್ ಯೋಜನೆಯ ಪ್ರಗತಿ ಈ ವಿಷಯದ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಸ್ವವಿವರವಾಗಿ ಮಾಹಿತಿಯನ್ನು ನಾವು ತಗೊಂಡು ಬರ್ತೇವೆ.
1: ಜಲ್ ಜೀವನ್ ಮಿಷನ್ನಲ್ಲಿ ಜಲ ಉತ್ಸವ್ ಹಾಗೂ ಜಲ ಅರ್ಪಣೆ ದಿವಸಗಳನ್ನು ಆಚರಿಸಲಾಗುತ್ತದೆ ಎಂಬುದರ ಕುರಿತು ನಿಮಗೆ ಗೊತ್ತಿದೆಯೇ? ಹಾ, ನಾವು ನಿಮಗೆ ಇದರ ಮಾಹಿತಿಯನ್ನು ಒತ್ತು ತರುತ್ತೇವೆ. ಜಲ್ ಜೀವನ್ ಮಿಷನ್ ಯೋಜನೆ ಜಾರಿಯಾಗುವ ಪೂರ್ವದಲ್ಲಿ, ನಂತರದಲ್ಲಿ ಹಾಗೂ ಪ್ರಸ್ತುತವಾಗಿ ಆಗಿರುವ ಬೆಳವಣಿಗೆಗಳ ಕುರಿತಾಗಿ ತಿಳಿಸುತ್ತೇವೆ. ಕುಡಿಯುವ ನೀರಿನ ನಳದ ಸಂಪರ್ಕದಿಂದಾಗುವ ಪ್ರಯೋಜನಗಳು, ನೀರಿನ ಪರೀಕ್ಷೆಯಲ್ಲಿ ಮಹಿಳೆಯರ ಪಾತ್ರ, ಮಿಷನ್ನಿನ ಘಟಕಗಳು, ಹೀಗೆ ವಿವಿಧ ವಿಷಯಗಳ ಮೇಲೆ ಮುಂದಿನ ಸಂಚಿಕೆಯಲ್ಲಿ ಬೆಳಕು ಚೆಲ್ಲುತ್ತೇವೆ.
0: ಹೋಗ್ತಾ ಹೋಗ್ತಾ ನಾನು ಹೇಳುವುದೇನೆಂದರೆ, ನಿಮ್ಮ ಗ್ರಾಮದ ಶೌಚಾಲಯಗಳನ್ನ ಶುಚಿತ್ವವನ್ನ ಕಾಪಾಡಿ. ಎಲ್ಲ ಜನರಿಗೂ ಈ ಕುರಿತಾಗಿ ತಿಳಿಸಿ. ಸ್ವಚ್ಛತೆಯಿಂದಿರಿ, ಸಂತೋಷವಾಗಿರಿ. ನಮ್ಮ ದೇಶವನ್ನು ಸ್ವಚ್ಛ ಭಾರತ, ಸುಂದರ ಭಾರತವನ್ನಾಗಿ ಮಾಡಿ.
1: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೆ ಹೀಗೆ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ. ಇನ್ನು ಸ್ವಚ್ಛಿಕ ಹಾಗೂ ಸುಜಲ್ಗೆ ಅನುಮತಿ ಕೊಡಿ. ನಮಸ್ಕಾರ.

0: ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇವರ ಪ್ರಾಯೋಜಕತ್ವದಲ್ಲಿ,
1: ಸಮುದಾಯ ರೇಡಿಯೋ ಸಂಘ ನವದೆಹಲಿ ಇವರ ಸಹಕಾರದೊಂದಿಗೆ
0: ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ.

0: ಗ್ರಾಮದ ಕಥೆ ರೇಡಿಯೋ ಜೊತೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಚನತ್ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 19 ರೂಪಾಯಿ, ಸೌತೆಕಾಯಿ 19 ರೂಪಾಯಿ, ಎಂಸಿ 15 ರೂಪಾಯಿ, ಸುನಾಮಿ 4 ರೂಪಾಯಿ, ಎರವನ 7 ರೂಪಾಯಿ, ಗುಂಡು ಬದನೆಕಾಯಿ 12 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 14 ರೂಪಾಯಿ, ತೊಂಡೆಕಾಯಿ 20 ರೂಪಾಯಿ, ಆಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 21 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 15 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/9/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗ ಟಿ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು ಮಧ್ಯಾಹ್ನ 2 PM to 5 PM ಲಭ್ಯವಿರುತ್ತಾರೆ. ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು

0: ಪ್ರಿಯ ಕೇಳುಗರೆ, ಇದುವರೆಗೂ ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಭಜನಾ ತಂಡದವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಂಗ್ಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀರ್ಜಾ ಭಾನುಟ್ರವರ ಜನ್ಮ

0: ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ನೀರ್ಜಾ ಬಾನೆಟ್ ರವರು ಒಬ್ಬ ಭಾರತೀಯ ವಿಮಾನ ಪರ್ಸ್. ಸೆಪ್ಟೆಂಬರ್ 5, 1889 ಪಾಕಿಸ್ತಾನದ ಕಾರಂಜಿಯಲ್ಲಿರುವ ಜಿನ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿಲುಗಡೆ ಮಾಡಿದ ನಂತರ ಅಬು ನಿಡಾಲ್ ಸಂಘಟನೆಯ ನಾಲ್ವರು ಭಯೋತ್ಪಾದಕರು ಐಜಾಕ್ ಮಾಡಿ ಫ್ಯಾನ್ ಆಫ್ ಫ್ಲೈಟ್ 73 ಹೆಚ್ಚಿನ ಸಂಖ್ಯಾ ಪ್ರಯಾಣಿಕರನ್ನ ರಕ್ಷಿಸಿದರು. ಸುಮಾರು 18 ಗಂಟೆಗಳ ಕಾಲ ನಿಲುಗಡೆ ಅವರು ತುರ್ತು ನಿಗಮದ ಬಾಗಿಲನ್ನು ತೆರೆದು ನಂತರ ಮತ್ತು ವಿಮಾನದಿಂದ ಪ್ರಯಾಣಿಕರಿಗೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡಲು ಆರಂಭಿಸಿದ ನಂತರ ನೀರಜಾವನ್ನು ಅಪಹರಣಕಾರರು ಗುಂಡಿಕ್ಕಿ ಕೊಂದರು. ಸ್ವಲ್ಪ ಸಮಯದ ನಂತರ ಪಾಕಿಸ್ತಾನದ ವಿಶೇಷ ಸೇವಾ ಗುಂಪು ವಿಮಾನದ ಮೇಲೆ ದಾಳಿ ಮಾಡಿ ಎಲ್ಲ ಅಪಹರಣಕಾರರನ್ನ ಸೆರೆ ಹಿಡಿಯಿತು. ಮರಣ ನಂತರ ಬಾನೆಟ್ ಮೊದಲ ಮಹಿಳಾ ಪುರಸ್ಕೃತರಾದರು ಮತ್ತು 2003 ಭಾರತದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯಾದ ಅಶೋಕ ಚಕ್ರದ ಅತ್ಯಂತ ಕಿರಿಯ ಪುರಸ್ಕೃತರಾದರು. ಅವರು ಯುನೈಟೆಡ್ ಸ್ಟೇಟ್ನಿಂದ ಹಲವಾರು ಪ್ರಶಸ್ತಿ ಪುರಸ್ಕೃತಗಳ ಜೊತೆಗೆ ಪಾಕಿಸ್ತಾನದ 4 ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ತಮ್ಟಿ ಪಾಕಿಸ್ತಾನ ಪ್ರಶಸ್ತಿಯನ್ನು ಸಹ ಪಡೆದರು. ಆಕೆಯ ಜೀವನ ಮತ್ತು ಮಾನವೀಯ ಕ್ರಮಗಳು 2016 ಭಾರತೀಯ ಹಿಂದಿ ಭಾಷೆಯ ಜೀವನ ಚರಿತ್ರೆಯ ಚಲನಚಿತ್ರ ನಿರ್ಜಾವನ್ನು ರಾಮ್ ಮಾಧವನಿ ನಿರ್ದೇಶಿಸಿ ಮತ್ತು ನಟಿ ಸೋನಂ ಕಪೂರ್ ಅವರು ನಟಿಸಲು ಸ್ಫೂರ್ತಿ ನೀಡಿತು. ನಿರ್ಜಾ ಬಾನೋಟ್ ರವರು ಸೆಪ್ಟೆಂಬರ್ 7, 1963 ಭಾರತದ ಚಂಡೀಗಢದಲ್ಲಿ ಬಾನೋಟ್ ಕುಲದ ಪಂಜಾಬಿ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಅವರು ಬಾಂಬೆ ಮೂಲದ ಪತ್ರಕರ್ತ ಹರೀಶ್ ಬಾನೋಟ್ ಮತ್ತು ರಮಾ ಬಾನೋಟ್ ರವರ ಪುತ್ರಿ. ಆಕೆಗೆ ಅಖಿಲ ಮತ್ತು ಅನೀಶ್ ಬಾನೋಟ್ ಎಂಬ ಇಬ್ಬರು ಸಹೋದರರಿದ್ದರು. ಅವರು ಚಂಡೀಗಢದ ಸೇಕ್ರೆಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ತನ್ನ ಆರಂಭಿಕ ಶಾಲಾ ಶಿಕ್ಷಣವನ್ನು ಪಡೆದರು. ಕುಟುಂಬವು ಬಾಂಬೆಗೆ ಸ್ಥಳಾಂತರಗೊಂಡಾಗ ಅವರು ಬಾಂಬೆ ಸ್ಕಾಟಿಶ್ ಶಾಲೆಯಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರೆಸಿದರು. ನಂತರ ಬಾಂಬೆಯ ಸೆಂಟ್ ಸೇವಿಯರ್ಸ್ ಕಾಲೇಜಿನಲ್ಲಿ ಪದವಿ ಪಡೆದರು. ಆಕೆಯ ಮಾಡೆಲಿಂಗ್ ವೃತ್ತಿ ಜೀವನವನ್ನ ಆರಂಭಿಸಿದರು. ಮಾಡೆಲಿಂಗ್ ಹುದ್ದೆಗಾಗಿ ಅವಳು ಮೊದಲು ಗುರುತಿಸಲ್ಪಟ್ಟ ಬಾಂಬೆಯಲ್ಲಿ ಅವರು ನಟ ರಾಜೇಶ್ ಖನ್ನಾರವರ ದೊಡ್ಡ ಅಭಿಮಾನಿಯಾಗಿದ್ದು ಮತ್ತು ಅವರ ಜೀವನದುದ್ದಕ್ಕೂ ಅವರ ಚಲನಚಿತ್ರಗಳ ಉಲ್ಲೇಖಿಸುತ್ತಿದ್ದರು. ಬಾನೋಟ್ ರವರ ಸಹೋದರ ಅನೀಶ್ ರವರು 2005 ವಾಷಿಂಗ್ಟನ್ ಡಿಸಿಗೆ ಹೋದರು. ಕೊಲಂಬಿಯಾ ಜಿಲ್ಲೆಯಲ್ಲಿ ಯುನೈಟೆಡ್ ಸ್ಟೇಟ್ ಅಟಾರ್ನಿ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ವಾರ್ಷಿಕ ಅಪರಾಧ ಹಕ್ಕುಗಳ ವಾರದ ಅಂಗವಾಗಿ ಅವರಿಗೆ ಮರಣೋತ್ತರವಾಗಿ ನೀಡಲಾದ ಅಪರಾಧಿಗಳಿಗಾಗಿ ಪ್ರಶಸ್ತಿ ಸ್ವೀಕರಿಸಲು ಹೋದರು. 2006 ಅವಳು ಮತ್ತು ಇತರೆ ಪ್ಯಾನ್ ಆಫ್ ಫ್ಲೈಟ್ನ 73 ಫ್ಲೈಟ್ ಅಟೆಂಡ್ಗಳನ್ನು ಮತ್ತು ಪಾಕಿಸ್ತಾನಕ್ಕೆ ಪ್ಯಾನ್ ಆಮ್ನ ಫ್ಲೈಟ್ ಡೈರೆಕ್ಟರ್ ಆಗಿ ಯುನೈಟೆಡ್ ಸ್ಟೇಟ್ನ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ನಿಂದ ವಿಶೇಷ ಧೈರ್ಯ ಪ್ರಶಸ್ತಿಯನ್ನು ನೀಡಲಾಯಿತು. ಅವಳ ಗೌರವಾರ್ಥವಾಗಿ ಆಸ್ಟ್ರೇಲಿಯಾ ಶಾಲೆಯ ಬಾನೋಟ್ ಹೌಸ್ ಅನ್ನು ಹೆಸರಿಸಲಾಯಿತು. ಜುಲೈ 2, 2016 ಇಂಗ್ಲೆಂಡ್ನ ಲಂಡನ್ನಲ್ಲಿರುವ ಯುಕೆ ಸಂಸತ್ತಿನ ಹೌಸ್ ಆಫ್ ಕಾಮನ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಭಾರತ ಗೌರವ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಯಿತು. 30 ಮೇ 2018 ಪಂಜಾಬ್ ವಿಶ್ವವಿದ್ಯಾನಿಲಯವು ಚಂಡೀಗಢದ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ನೀರಜಾ ಬಾನೋಟ್ ಹಾಸ್ಟೆಲ್ ನಿಲಯವನ್ನು ಉದ್ಘಾಟಿಸಿತು. ಹಾಸ್ಟೆಲ್ 350 ಹೆಚ್ಚು ವಿದ್ಯಾರ್ಥಿನಿಯರಿಗೆ ವಸತಿ ಸೌಕರ್ಯಗಳನ್ನು ಒದಗಿಸುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಿರ್ಜಾ ಬಾನೋಟ್ ರವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 132 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ

0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
2: ರಾಯ ಮುದಿ ದಶರಥನನು
1: ಆಡಿಸುತ್ತ ಕೈಕೇಯಿ ಸ್ವೀಯ ವಶದಲ್ಲಿ ಕೋಸಲವನು ಆಳಿದಂತೆ
2: ಮಾಯೆ ಬೊಮ್ಮನ
1: ಬಿನದವಡಿಸಿ ನಮ್ಮೀ ಜಗವ ಕಾಯುವಳು ತನ್ನಿಚ್ಛೆ ಮಂಕುತಿಮ್ಮ. ಈಗ 146ನೆಯ ಮುಕ್ತಕ. ಕಳೆದ ಕೆಲವು ಮುಕ್ತಕಗಳಲ್ಲಿ ಮಾಯೆಯ ವರ್ಣನೆಯನ್ನು ನೋಡ್ತಾ ಬರ್ತಿದ್ದೀವಿ. ಮಾಯೆ ಅನೇಕ ವಿಧದಲ್ಲಿ ನಮಗೆ ಕಾಣಿಸ್ಕೊಳ್ತಾಳೆ ಅಂತ ಮೊದಲು ಹೇಳಿ, 145ನೇ ಮುಕ್ತಕದಲ್ಲಿ ತಾಯಿಯ ರೀತಿಯಲ್ಲಿ ಮಾಯೆ ಇರ್ತಾಳೆ, ನಾವೆಲ್ಲರೂ ಮಾಯೆಯ ಮಕ್ಕಳು ಅನ್ನುವಂಥ ಒಂದು ಉಪಮೆಯನ್ನು, ಹೋಲಿಕೆಯನ್ನು ಡಿ ವಿ ಜಿ ಅವರು ನಮಗೆ ಕೊಟ್ಟಿದ್ರು. ಆದರೆ ಒಂದು ಮತ್ತೆ ಹೇಳುವಂಥದ್ದು ಏನಂದರೆ, ಒಂದೇ ರೀತಿಯಲ್ಲಿ ಇರಲ್ಲ ಮಾಯೆ, ಅದೇ ಮಾಯೆ. ಒಂದೇ ರೀತಿಯಲ್ಲಿ ಇದ್ದರೆ ಅದು ಮಾಯೆಯಾಗಲ್ಲ, ಅದು ಪರಬ್ರಹ್ಮವೇ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳೋದ್ರಿಂದಲೇ ಅದನ್ನು ನಾವು ಮಾಯೆ ಅಂತ ಅನ್ನೋದು. ಮುಂದಿನ ಕೆಲವು ಮುಕ್ತಕಗಳಲ್ಲಿ ಈ ಬಹುರೂಪಿಯಾಗಿ ಬಹುಮುಖಿಯಾಗಿ ಕಾಣಿಸಿಕೊಳ್ಳುವಂಥ ಮಾಯೆಯನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿ ತೋರಿಸ್ತಾರೆ ಡಿ ವಿ ಜಿ ಅವರು. ಹಿಂದಿನ ಮುಕ್ತಕದಲ್ಲಿ ತಾಯಿಯಂತೆ ಅಂತ ಹೇಳಿದ್ದಂಥವರು ಈಗ ಇನ್ನೊಂದು ರೀತಿಯ ಪಾಶದಲ್ಲಿ ಮಾಯೆ ನಮ್ಮನ್ನು ಹೇಗೆ ಬಂಧಿಸೋದಕ್ಕೆ ಸಾಧ್ಯ ಅನ್ನೋದನ್ನು ವರ್ಣಿಸ್ತಾರೆ. ಇಲ್ಲಿ ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ಒಂದು ಉದಾಹರಣೆಯನ್ನು, ಕಥೆಯ ಉದಾಹರಣೆಯನ್ನು ಕೊಟ್ಟು ಡಿ ವಿ ಜಿ ಅವರು ತಮ್ಮ ಮಾತನ್ನು ತಿಳಿಸ್ತಾರೆ. ದಶರಥನ ಕಥೆ ನಮಗೆಲ್ಲ ಗೊತ್ತು. ರಾಮಾಯಣದಲ್ಲಿ ದಶರಥನಿಗೆ 3 ಮಡದಿಯರಿದ್ದರು. ಅದರಲ್ಲಿ ಕಡೆಯವಳು ಯಾರು?
2: ಕೈಕೇಯಿ
1: ಕಡೆಯವಳು. ರಾಮಾಯಣಕ್ಕೆ ಬಹುದೊಡ್ಡ ತಿರುವನ್ನು ತಂದುಕೊಟ್ಟಿದ್ದೇ ಕೈಕೇಯಿ. ಅದು ಹೇಗೆ, ಅದು ಹೇಗೆ ಮಾಡಿದ್ಲವಳು
2: ಅಂದರೆ, ಪಟ್ಟಾಭಿಷೇಕ ರಾಮನಿಗೆ ಆಗುವಂಥ ಸಂದರ್ಭದಲ್ಲಿ ಸೊ ತನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಒಂದು ಆಸೆನ ಇಟ್ಲು. ಅದಕ್ಕೂ ಮುಂಚೆ ಹಿಂದೆ ಒಂದ್ಸರಿ ದಶರಥ ಕೈಕೇಯಿಗೆ ಮಾತು ಕೊಟ್ಟಿದ್ದ. ಸೊ ಈ ಸಂದರ್ಭವನ್ನು ಬಳಸ್ಕೊಂಡು ಅವಳು,
1: ಕರೆಕ್ಟ್. ಸೊ ತಾಯಿಯ ಪ್ರೀತಿ ಹೇಗೆ ಮಕ್ಕಳನ್ನು ಬಂಧಿಸುತ್ತೋ, ಹಾಗೆ ಜೀವನದಲ್ಲಿ ಮನುಷ್ಯರನ್ನು ಬಂಧಿಸುವಂಥ ಇನ್ನೊಂದು ರೀತಿಯ ಪ್ರೀತಿ ಅಂತಂದರೆ ಹೆಣ್ಣು ಗಂಡಿನ ಸಂಬಂಧ. ಪ್ರೇಮ ಪಾಶದಲ್ಲಿ ಎಲ್ಲರೂ ತಮ್ಮನ್ನು ತಾವು ಸಿಲುಕಿಸ್ಕೊಳ್ಳೋದು ಕೂಡ ನಾವು ನೋಡ್ತೀವಿ. ಸೊ ಹಾಗೆ ದಶರಥನಿಗೆ 3 ಮಡದಿಯರು, ಅದರಲ್ಲಿ ಕೈಕೇಯಿ ಅತ್ಯಂತ ಅಚ್ಚುಮೆಚ್ಚಿನ ಹೆಂಡತಿ. ಅನೇಕ ವರ್ಷ ಸುಖವಾಗಿ ದಾಂಪತ್ಯವನ್ನು ನಡೆಸಿ ಸಂತೋಷವಾಗಿ ಇದ್ದರು. ಒಂದು ಸಂದರ್ಭದಲ್ಲಿ ನೀನು ಹೇಳಿದಂಗೆ ವರವನ್ನು ದಶರಥ ಕೊಟ್ಟಿದ್ದ, ನಿನಗೇನು ಬೇಕೋ ನಾನು ಕೊಡ್ತೀನಿ, 2 ವರಗಳನ್ನು ನಿನಗೆ ಕೊಡ್ತೀನಿ ಹಾಗೆ ಅಂತ. ಸೊ ಆ ವರಗಳನ್ನು ಬಳಸಿ ತನ್ನ ಇಚ್ಛೆಯನ್ನು ಕಾಯ್ದುಕೊಂಡ್ಲು. ಅದು ಬಹಳ ಸ್ವಾರಸ್ಯಕರವಾದಂಥ ಘಟ್ಟದಲ್ಲಿ. ಅದರಿಂದಲೇ ಬಹುಶಃ ರಾಮಾಯಣವಾಯಿತು ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಅದೇನು, ರಾಮನಿಗೆ ಇನ್ನೇನು ಪಟ್ಟಾಭಿಷೇಕ ಮಾಡಬೇಕು ಅಂಥೇಳಿ ದಶರಥ ಕಾಯ್ತಾ ಇದ್ದ. ದಶರಥ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಹಂತ ತಲುಪದ ಅಂತಂದರೆ ಅವನಿಗೆ ವಯಸ್ಸಾಗಿತ್ತು ಅಂತ. ಸೊ ಆ ಮುದಿ ದಶರಥ ಅಂತ ಡಿ ವಿ ಜಿ ಅವರಲ್ಲಿ ಇಲ್ಲಿ ಹೇಳ್ತಾ ಇರುವಂಥದ್ದು ಕೂಡ ಬಹುಶಃ ಸ್ವಾರಸ್ಯಕರ ಅಂತ ನನಗನ್ಸುತ್ತೆ. ಯೌವನದ ದಶರಥನನ್ನು ಕೈಕೇಯಿ ಈ ರೀತಿ ಸಿಲುಕಿಸ್ಲಿಲ್ಲ. ಮುದಿ ದಶರಥ ಅಂದರೆ ತನ್ನ ಶಕ್ತಿ, ತನ್ನ ಸಾಮರ್ಥ್ಯಗಳು ಯಾವಾಗ ಕುಗ್ಗಿ ಹೋಗ್ತಾ ಇವೆಯೋ ಆಗ ನಾವೆಲ್ಲರೂ ಒಂದು ರೀತಿಯ ದೌರ್ಬಲ್ಯದ ಹಂತವನ್ನು ತಲುಪ್ತೀವಿ. ನಮಗೆ ಆ ಮುಂಚಿನ ಒಂದು ಧಾರ್ಷ್ಟ್ಯ ಇರಲ್ಲ, ನಮ್ಮದೇ ನಡಿಬೇಕು ಅಂತ ಫಲವಾಗಿ ನಿಲ್ಲೋಂಥ ಒಂದು ಆತ್ಮಸ್ಥೈರ್ಯ ನಮಗಿರಲ್ಲ. ವಯಸ್ಸಾಗ್ತಾ ಆಗ್ತಾ ನಾವು ಡಿಪೆಂಡೆಂಟ್ಸ್ ಆಗ್ತೀವಿ, ಇನ್ನೊಬ್ಬರ ಮೇಲೆ ನಾವು ಅವಲಂಬನೆ ಅನಿವಾರ್ಯವಾಗಿ ನಮಗೆ ಮಾಡಿಕೊಳ್ಳಬೇಕಾಗತ್ತೆ. ಸೊ ಹಾಗೆ ಮುದಿ ದಶರಥನ ಹಂತದಲ್ಲಿ ಯೌವನದಲ್ಲಿ ಕೊಟ್ಟಿದ್ದಂಥ ಒಂದು ಮಾತನ್ನು ನೆನಪಿಸ್ಕೊಂಡು ಕೈಕೇಯಿ ಮುದಿ ದಶರಥನನ್ನು ಆಡಿಸಿದ್ಲು. ಯಾವ ಒಂದು ಸಂಭ್ರಮವನ್ನು ನೋಡಬೇಕು ಅಂತ ಇಡೀ ಜೀವನ ದಶರಥ ಕಾಯ್ತಾ ಇದ್ನೋ.

0: ಮೊಳಕೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ, ಅದಿನ್ನೇನು ಆಗಬೇಕು ಅನ್ನುವಾಗ ಇವಳು ಬಾಂಬ್ ಹಾಕಿದ್ಲು. ಎರಡು ವರಗಳನ್ನು ಕೇಳಿದ್ಲು. ಏನು ಎರಡು ವರಗಳು ಅವಳು ಕೇಳಿದ್ದು?
1: ರಾಮನಿಗೆ ಪಟ್ಟಾಭಿಷೇಕ ಆಗಬಾರ್ದು, ಭರತನಿಗೆ
0: ಆಗಬೇಕು. ಒಂದು ತನ್ನ ಮಗನಿಗಾಗಬೇಕು, ಇನ್ನೊಂದು ಆ ಕ್ಷಣದಲ್ಲಿ ತನ್ನ ಮಗನಿಗೆ ಕಂಟಕ ಅಂತ ಅವಳು ನೋಡ್ತಾ ಇದ್ದಂಥ ರಾಮನನ್ನು ದೂರ ಕಟ್ಟಬೇಕು ಅಂತ. ಸೊ ಒಟ್ಟಲ್ಲಿ ಸ್ವೀಯ ವಶದಲ್ಲಿ, ತನ್ನ ವಶದಲ್ಲಿ ಅದಿರಬೇಕು, ತನ್ನ ಮಗನಿಗೆ ಬರಬೇಕು, ತನ್ನ ಮಗನ ವಿರೋಧಿಗಳು ದೂರ ಹೋಗಬೇಕು ಅಂತ, ಇಡೀ ಕೋಸಲವನ್ನು ತನ್ನ ವಶದಲ್ಲಿ ಪಡ್ಕೊಳ್ಳೋ ಅಂಥ ಪ್ರಯತ್ನವನ್ನು ಕೈಕೇಯಿ ಮಾಡಿದ್ಲು. ಇದು ನಾವು ನೋಡಿರುವಂಥ ಕತೆ. ಇಂಥ ಸಂದರ್ಭಗಳನ್ನು ನಾವು ಜೀವನಗಳಲ್ಲಿ ನೋಡ್ತೀವಿ, ಅನೇಕರ ಜೀವನದಲ್ಲಿ ನಾವು ನೋಡ್ತೀವಿ, ನಮ್ಮ ಜೀವನಗಳಲ್ಲೂ ಎಷ್ಟೋ ಸರ್ತಿ ಅದು ಆಗಿರ್ಬೋದು. ಯಾರನ್ನು ನಾವು ಬಲವಾಗಿ ನಂಬಿರ್ತೀವೋ, ನಮ್ಮವರು ಅಂತ ಅಂದ್ಕೊಂಡಿರ್ತೀವೋ, ಯಾವುದೋ ದುರದೃಷ್ಟವಶಾತ್ ಯಾವುದೋ ಒಂದು ಆಲೋಚನೆಗೆ ಸಿಲುಕಿ ಅವರು ನಮ್ಮ ವೀಕ್ ಪಾಯಿಂಟ್ ಯಾವಾಗಿರುತ್ತೋ, ನಮ್ಮ ದೌರ್ಬಲ್ಯದ ಕಷ್ಟದ ಸನ್ನಿವೇಶ ಯಾವಾಗಿರುತ್ತೋ ಆವಾಗಲೇ ಇನ್ನೊಂದು ಆಘಾತವನ್ನು ಕೊಡೋದು ನಾವು ಎಷ್ಟೋ ಸರ್ತಿ ನೋಡಿರ್ತೀವಿ. ನಾವೆಲ್ಲ ಚೆನ್ನಾಗಿದ್ದಾಗ ನಮ್ಮ ಜೊತೆ ಚೆನ್ನಾಗೇ ಇದ್ದು, ನಮಗೆ ಕಷ್ಟ ಬಂದಾಗ ಇನ್ನಷ್ಟು ಕಷ್ಟಗಳನ್ನು ಸೇರಿಸೋವಂಥದ್ದು. ಕೈಕೇಯಿ ಹಾಗೆ ನೋಡಿದರೆ ಮೊದಲಿಂದ ಆ ಥರನೇ ಇದ್ಲ ಅಂದರೆ ಗೊತ್ತಿಲ್ಲ, ಆ ಥರ ಇರಲಿಕ್ಕಿಲ್ಲ. ಯಾಕೆ ಸಂತೋಷವಾಗಿ ಆ ಒಂದು ಕುಟುಂಬ ಎಲ್ಲರ ಜೊತೆ ಎಲ್ಲರೂ ಒಟ್ಟಾಗಿ ಬೆಳೀತಾ ಇದ್ರು ಅನ್ನೋ ಕಥೆಗಳನ್ನೇ ವಾಲ್ಮೀಕಿ ಮುಂಚೆಯಿಂದ ಹೇಳ್ತಾ ಬಂದದ್ದು. ಮಂಥರೆ ಕೈಕೇಯಿಗೆ ಈ ಚುಚ್ಚು ಮಾತು ಹೇಳಿಕೊಟ್ಟು ಆ ಕೆಟ್ಟು ಬೀಜ ಕೈಕೇಯಿಯ ತಲೆಯಲ್ಲಿ ಬಿತ್ತಿ ಅದು ಬೆಳೆದು ಕೈಕೇಯಿ ಈ ರೀತಿ ದಶರಥನ ಮುಂದೆ ತನ್ನ ವರಗಳನ್ನು ಡಿಮ್ಯಾಂಡ್ ಮಾಡಿದ್ಲು. ಸೊ ಹಾಗಾದರೆ ಮಂಥರೆಗೆ ಪ್ರೇರೇಪಣೆ ಎಲ್ಲಿಂದ ಬಂತು? ಸೊ ಹೀಗೆ ಒಂದರಿಂದ ಒಂದು ನಾವು ಹುಡುಕ್ತಾ ಹೋದಾಗ ಅದೇ ಮಾಯೆ. ನೇರವಾಗಿ ಕೈಕೇಯಿಗೆ ಈ ಪ್ರೇರಣೆ ಬರದೇ ಹೋದರೂ ಕೂಡ ಕೈಕೇಯಿಯ ಮನದಲ್ಲಿ ಆ ಸ್ಫುರಣೆ ಬರಬೇಕಾದ್ರೆ ಎಲ್ಲಿಂದಲೋ ಒಂದು ಸಂದರ್ಭ ಕೂಡಿ ಬರಬೇಕು. ಅದು ರಾಮಾಯಣದಲ್ಲಿ ತನ್ನ ದಾಸಿಯಾದಂಥ ಮಂಥರೆಯ ರೂಪದಲ್ಲಿ ಬಂತು. ಸೊ ಅದು ಬರ್ತಿದ್ದಂಗೆ ಕೈಕೇಯಿಯ ರೂಪವೇ ಬದಲಾಗೋಯಿತು. ಸೊ ತಾಯಿಯಂತೆ ರಾಮನನ್ನು ಅಷ್ಟು ವರ್ಷ ಬೆಳೆಸಿದಂಥವಳು ಈಗ ರಾಮನಿಗೆ ವೈರಿಯೇ ಆಗ್ಬಿಟ್ಲು. ಪ್ರೀತಿಯಿಂದ ಗಂಡನ ಸೇವೆ ಮಾಡ್ತಾ ಇದ್ದಂಥವಳು ಗಂಡನ ಕಷ್ಟದ ಪರಿಸ್ಥಿತಿಯಲ್ಲಿ ತನಗೆ ಬೇಕಾದದ್ದು ತನ್ನ ಸ್ವಾರ್ಥವನ್ನು ಮೆರೆಸುವಂಥ ರೀತಿಯಲ್ಲಿ ಪರಿವರ್ತನೆಗೊಂಡ್ಳು. ಸೊ ಹಾಗೆ ಯಾವ ಸಂದರ್ಭದಲ್ಲಿ ಹೇಗೆ ಇದು ವ್ಯತ್ಯಾಸ ಆಗುತ್ತೆ ಅನ್ನೋದು ನಮಗೆ ಹೇಳೋದಕ್ಕಾಗಲ್ಲ. ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ಡಿ ವಿ ಜಿಯವರು ಒಂದು ಮುಂದಿನ ಮೂರನೇ ವಾಕ್ಯದಲ್ಲಿ ಒಂದು ಚೆನ್ನಾಗಿರುವಂಥ ಪದ ಹೇಳ್ತಾರೆ. ಮಾಯೆ ಬೊಮ್ಮನ ಬಿನದ ಪಡಿಸಿ, ಬಿನದ ವಡಿಸಿ, ಬಿನದ ಅಂದರೆ ವಿನೋದ ಅಂದರೆ ತಮಾಷೆ ಮಾಡೋ ರೀತಿಯಲ್ಲಿ, ಅವಳನ್ನ ಒಪ್ಪಿಸುವಂಥ ರೀತಿಯಲ್ಲಿ, ಯಾರನ್ನ ಬ್ರಹ್ಮನನ್ನ ಈ ರೀತಿ ಮಾಡೋವಂಥದ್ದು ಅದು ಸರಿಯಲ್ಲ, ಅದು ತಪ್ಪಿನ ಕೆಲಸ. ಅದು ಒಂದು ಸಂಭ್ರಮದ ಸನ್ನಿವೇಶದಲ್ಲಿ ಈ ಥರ ಒಂದು ವಿಷದ ಬೀಜವನ್ನು ಬಿತ್ತುವಂಥದ್ದು ಸರಿಯಲ್ಲ. ಆದರೆ ಬ್ರಹ್ಮ ಕೂಡ ಇದಕ್ಕೆ ಒಪ್ಪಬೇಕು ಅನ್ನೋ ರೀತಿಯಲ್ಲಿ ಮಾಡುವಂಥದ್ದು ಇರುತ್ತಲ್ಲ, ಅದು ಅಲ್ಲಿರುವಂಥ ಸ್ವಾರಸ್ಯ. ಅದು ಕೈಕೇಯಿ ಮಾಡಿ ತಪ್ಪ ಅಂದರೆ ತಪ್ಪಲ್ಲ, ಯಾಕೆ ಅವಳಿಗೆ ಆ ವರ ಇತ್ತಲ್ಲ. ಸೊ ರೂಲ್ಸ್ ಪ್ರಕಾರ ನೋಡಿದರೆ ಅವಳೇನು ತಪ್ಪು ಮಾಡಿಲ್ಲ, ರೂಲ್ಸ್ ಪ್ರಕಾರ ಸರಿಯಾಗಿ ಮಾಡಿದ್ದಾಳೆ. ಆ ರೂಲ್ಸನ್ನು ಉಪಯೋಗಿಸಂಥ ಸಂದರ್ಭ ತಪ್ಪಿರಬಹುದು, ಆದರೆ ಬ್ರಹ್ಮ ಕೂಡ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆ ತನಗೆ ಇದ್ದಂತಹ ಒಂದು ಹಕ್ಕು ಏನಿತ್ತು ಆ ಹಕ್ಕನ್ನು ಚಲಾಯಿಸಿದಾಳೆ ಅವಳು, ಯಾರಿಗೂ ಅವಳೇನು ಮೋಸ ಮಾಡಿದ್ಲು ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗೆ ಬೊಮ್ಮನನ್ನು ವಿನೋದ ಪಡಿಸಿ, ಬೊಮ್ಮನನ್ನು ರಮಿಸಿ, ಬೊಮ್ಮನು ಕೂಡ ಒಪ್ಪುವ ರೀತಿಯಲ್ಲಿ ತನ್ನ ಕಾರ್ಯವನ್ನು ಸಾಧಿಸ್ಕೊಂಡ್ಳು, ತನ್ನಿಚ್ಛೆಯನ್ನು ಅವಳು ಮೆರೆದ್ಲು. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮಗೆ ಆಗದಂತಹ ವ್ಯಕ್ತಿಗಳು ಮಾತ್ರ ನಮಗೆ ತೊಂದರೆ ಕೊಡ್ತಾರೆ ಅಂತ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ನಮಗೆ ನಮ್ಮವರು ಅಂತ ನಾವು ಅಂದ್ಕೊಂಡು ಯಾರನ್ನ ಅಂದ್ಕೊಂಡಿರ್ತೀವೋ ಅವರೂ ಕೂಡ ಈ ಮಾಯೆಯ ಒಂದು ಹಿಡಿತಕ್ಕೆ ಸಿಲುಕಿದಾಗ, ಮಾಯೆಯ ವಶಕ್ಕೆ ಸಿಕ್ಕಿಬಿದ್ದಾಗ ಯಾವುದೋ ಇದೇ ಥರದ ಮಂಥರೆ ಅವರ ಮನಸ್ಸಿನಲ್ಲೂ ಈ ಥರದ ವಿಷಯದ ಬೀಜವನ್ನು ಬಿತ್ತಬಹುದು. ಬಿತ್ತುಬಿಟ್ಟು ನೇರವಾಗಿ ನಮಗೆ ವಿರೋಧವನ್ನು ವ್ಯಕ್ತಪಡಿಸದೇ ಹೋದರೂ ಕೂಡ ಇಂಡೈರೆಕ್ಟಾಗಿ ಪರೋಕ್ಷವಾಗಿ ನಮ್ಮ ಕಷ್ಟಗಳನ್ನು ಮತ್ತಷ್ಟು ಹೆಚ್ಚಿಸಬಹುದು. ಸೊ ಹಾಗೆ ಈ ದಶರಥನ ಒಂದು ಕಷ್ಟದ ಪರಿಸ್ಥಿತಿ ಹೇಗಿತ್ತಪ್ಪ ಅಂತಂದರೆ, ಕೈಕೇಯಿಯ ಒಂದು ಪ್ರೇಮದ ಪಾಶಕ್ಕೆ ಅವನು ಸಿಲುಕಿ ಮಾತನ್ನು ಕೊಟ್ಟ ನಂತರ ಅದನ್ನು ಅವನು ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ.

0: ನಾವು ಕೂಡ ಆ ರೀತಿಯ ಅನೇಕ ಸಂಬಂಧಗಳ ಪಾಶಗಳಲ್ಲಿ ಸಿಲುಕಿಬಿಟ್ಟಿರ್ತೀವಿ.
1: ಆ ಸಂಬಂಧಗಳ ಪಾಶಗಳು ಪ್ರಾರಂಭದಲ್ಲಿ ನಮಗೆ ಹೂವಿನ ಹಾರ ಅಂತ ಅನಿಸಿದ್ರೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಅದು ನಮ್ಮ ಕೈಗಳಿಗೆ ಸರಪಣಿಯೂ ಆಗಬಹುದು, ನಮ್ಮ ಕುತ್ತಿಗೆಗೆ ಕುಣಿಕೆ ಕೂಡ ಆಗಬಹುದು. ಸೊ ಮಾಯೆ ಹಾಗೆ ಬಹುರೂಪಿಯಾಗಿ ನಮಗೆ ಕಾಣಿಸ್ಕೊಳ್ತಾಳೆ ಅನ್ನೋ ನೆನಪಿಟ್ಕೊಳ್ಳಿ.
2: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 132 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಸೆಪ್ಟೆಂಬರ್ ತಿಂಗಳ 10ನೇ ತಾರೀಕಿನ ಗುರುವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ದರ ಏರಿಕೆ, ಬಸ್ ಮಾಲೀಕರಿಗೆ ಹಬ್ಬ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ತಮಿಳುನಾಡಿಗೆ ನೀರು ಬಿಡಬೇಡಿ. 3 ಎಕರೆಗಿಂತ ಕಡಿಮೆ ಜಮೀನಿರುವ ರೈತರಿಗೆ ಟ್ರ್ಯಾಕ್ಟರ್ ಮೂಲಕ ಉಚಿತ ಉಳುಮೆ, ನೇಗಿಲ ಯೋಗಿ ಯೋಜನೆ ಘೋಷಣೆ. 100 ಪಥ ಪ್ರಗತಿಯ ರಥ, ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಶತದಿನದ ಸಂಭ್ರಮ. ಕೇಂದ್ರ ಸಚಿವ ಸಂಪುಟ ಅಸ್ತು, 10,021 ಕೋಟಿ ವೆಚ್ಚ, 5 ರೈಲ್ವೆ ಯೋಜನೆಗಳಿಗೆ ಅನುಮೋದನೆ. ಮಣ್ಣಿನ ಮೂರ್ತಿ ಪೂಜಿಸಲು ಸಲಹೆ, ಗಣೇಶೋತ್ಸವ, ಎಚ್ಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ನಡೆದ ಸಭೆ. ಪೊಲೀಸರಿಗೆ ಬೃಹತ್ ಬೋನು, ಸರಗೂರು ತಾಲೂಕಿನ ಕೊತ್ತೆಗಾಲ ಜಯನಗರ ಭಾಗದಲ್ಲಿ ರೈತರ ಆತಂಕ. ದಡದಹಳ್ಳಿ ಹೊರವಲಯದಲ್ಲಿ ಕಾಣಿಸಿಕೊಂಡ ಆನೆಗಳು, ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಒತ್ತಾಯ. ಕಚ್ಚಾ ತೈಲ ಬೆಲೆ ಏರಿಕೆ, ಕಂಪನಿಗಳಿಗೆ ನಷ್ಟ. ಪೆಟ್ರೋಲ್ ಮಾರಾಟದಿಂದ ಲೀಟರ್ಗೆ 5, ಡೀಸೆಲ್ನಿಂದ 23 ನಷ್ಟ. ಈರುಳ್ಳಿ ಆವಾಕ ಕುಸಿತ, ದರ ಹೆಚ್ಚಳ, 90ಕ್ಕೆ ತಲುಪಿದ ಬೆಲೆ, ಪರ್ಯಾಯ ಬೆಳೆಯತ್ತ ಮಳೆಯಾಶ್ರಿತ ರೈತರ ಚಿತ್ತ. ವಿಜಯ್ ಶತಕ, ಕಾರ್ಯದರ್ಶಿ 11 ಬಗ್ಗೆ ಹಿಡಿತ. ಜೂನಿಯರ್ ಹಾಕಿ ಭಾರತ ಚೀನಾ ಪಂದ್ಯ ಗೋಲಿಲ್ಲದೆ ಡ್ರಾ. ಚಾಂಪಿಯನ್ ಪಟ್ಟದ ಸನಿಹ ಇಶಾನ್ ಪಡೆ, ದುಲೀಪ್ ಟ್ರೋಫಿ ಫೈನಲ್, ಕೆಂಪು ಚೆಂಡಿನ ಅಂಗಳದಲ್ಲಿ ಕಿಶನ್, ತಿಲಕ್ ಚಾಪು. ಮ್ಯಾರಥಾನ್ ಹೋರಾಟದಲ್ಲಿ ಗೆದ್ದ ಶೆಲ್ಟನ್, ಬೆಳಗಿನ ಜಾವ 3:30 ಮುಗಿದ ಪಂದ್ಯ, ಅಲ್ಕರಾಜ್ ಸವಾಲು ಅಂತ್ಯ. ತನಿಷ್ಕ ಪ್ರಶಸ್ತಿ, ಟ್ರಿಪಲ್ ಸಾಧನೆ, ಬಿಎಂ ಶ್ರೀನಿವಾಸಯ್ಯ ಸ್ಮರಣಾರ್ಥ ಟೇಬಲ್ ಟೆನಿಸ್ ಟೂರ್ನಿ. ಮಹಿಳೆಯರ T20 ಏಷ್ಯಾಕಪ್ ಸೆಮಿಫೈನಲ್ ಇಂದು, ಹರ್ಮನ್ ಪಡೆಗೆ ಬಾಂಗ್ಲಾ ಸವಾಲು. ಪ್ರಮುಖಾಂಶಗಳ ವಿವರಣೆ: ದರ ಏರಿಕೆ, ಬಸ್ ಮಾಲೀಕರಿಗೆ ಹಬ್ಬ, ನಿಯಂತ್ರಣ ಸಮಿತಿ ರಚನೆ, ನಿಯಮಾವಳಿ ರೂಪಿಸುವ ಪ್ರಸ್ತಾವ ನನಗೊದಗಿ. ಬೆಂಗಳೂರು: ಹಬ್ಬಗಳು ಬಂದಾಗ, ವಾರಾಂತ್ಯ ಇದ್ದಾಗ ಖಾಸಗಿ ಬಸ್ಗಳ ಪ್ರಯಾಣ ದರವನ್ನು ವಿಪರೀತವಾಗಿ ಏರಿಸುವುದನ್ನು ನಿಯಂತ್ರಿಸುವುದಕ್ಕಾಗಿ ನಿಯಮಾವಳಿ ರೂಪಿಸುವ ಪ್ರಸ್ತಾವಕ್ಕೆ ಇನ್ನೂ ಜೀವ ಬಂದಿಲ್ಲ. ಈ ಬಾರಿಯೂ ಗಣೇಶ ಹಬ್ಬದ ಸಮಯದಲ್ಲಿ ಪ್ರಯಾಣ ದರವು 3-4 ಪಟ್ಟು ಹೆಚ್ಚಾಗಿದೆ. ಖಾಸಗಿ ಬಸ್ಗಳ ಸೇವೆ ಒದಗಿಸುವವರು ಶುಕ್ರವಾರ ಶನಿವಾರ 4 ಪಟ್ಟುವರೆಗೆ ಹೆಚ್ಚಿಸಿದರೆ ಭಾನುವಾರ 2 ಪಟ್ಟು ಹೆಚ್ಚಳ ಮಾಡಲಾಗಿದೆ. ಕೆಲವು ವಿಶೇಷ ಬಸ್ಗಳಲ್ಲಿ ವಿಮಾನ ಪ್ರಯಾಣ ದರದಷ್ಟು ಮೊತ್ತ ಕಂಡು ಪ್ರಯಾಣಿಕರು ದಂಗಾಗಿದ್ದಾರೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ತಮಿಳುನಾಡಿಗೆ ನೀರು ಬಿಡಬೇಡಿ. ಬೆಂಗಳೂರು: ತಮಿಳುನಾಡಿಗೆ ನಿತ್ಯವೂ 6,000 ಕ್ಯೂಸೆಕ್ ನೀರು ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ದೇಶನ ನೀಡುತ್ತಿರುವುದು ರಾಜ್ಯ ಸರ್ಕಾರದ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ದೂರಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ರಾಜ್ಯದ ಕಾವೇರಿ ಕಣಿವೆಯ ಜಲಾಶಯದ ವಾಸ್ತವ ಸ್ಥಿತಿ, ಕುಡಿಯುವ ನೀರಿಗೆ ಅಗತ್ಯ, ರೈತರ ಪರಿಸ್ಥಿತಿ ಹಾಗೂ ಮುಂದಿನ ದಿನಗಳ ನೀರಿನ ಲಭ್ಯತೆಗಳನ್ನು ವೈಜ್ಞಾನಿಕ ಅಂಕಿಅಂಶಗಳೊಂದಿಗೆ ಪ್ರಾಧಿಕಾರದ ಮುಂದೆ ಸಮರ್ಥವಾಗಿ ಮಂಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಎಂದು ಹೇಳಿದ್ದಾರೆ. 3 ಎಕರೆಗಿಂತ ಕಡಿಮೆ ಜಮೀನಿರುವ ರೈತರಿಗೆ ಟ್ರ್ಯಾಕ್ಟರ್ ಮೂಲಕ ಉಚಿತ ಉಳುಮೆ, ನೇಗಿಲ ಯೋಗಿ ಯೋಜನೆ ಘೋಷಣೆ. ಬೆಂಗಳೂರು: ಸಂಕಷ್ಟದಲ್ಲಿರುವ ಸಣ್ಣ ರೈತರ ನೆರವಿಗೆ ಮುಂದಾಗುತ್ತಿರುವ ರಾಜ್ಯ ಸರ್ಕಾರ, ಟ್ರ್ಯಾಕ್ಟರ್ ಮೂಲಕ ಉಚಿತವಾಗಿ ಉಳುಮೆ ಮಾಡಿಕೊಡುವ ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆ ಜಾರಿಗೆ ತರಲು ನಿರ್ಧರಿಸಿದೆ. ಬುಧವಾರ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಪಿ ಪರಮೇಶ್ವರ, 3 ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ರೈತರ ಜಮೀನನ್ನು ಉಚಿತವಾಗಿ ಉಳುಮೆ ಮಾಡಿಕೊಡಲಾಗುವುದು. ರಾಜ್ಯದಲ್ಲಿ ಅಂತಹ 59 ಲಕ್ಷ ರೈತರು ಇದ್ದಾರೆ ಎಂದರು. ಟ್ರ್ಯಾಕ್ಟರ್ ಇರುವವರು ತಮ್ಮ ಜಮೀನಿನ ಉಳುಮೆ ಮುಗಿಸಿದ ನಂತರ ಅದನ್ನು ಬಾಡಿಗೆಗೆ ಪಡೆಯಲಾಗುವುದು.

ಮಾದರಿ ಟ್ರ್ಯಾಕ್ಟರ್ಗಳನ್ನು ಖರೀದಿಸಲಾಗುವುದು. ಪ್ರಾಯೋಗಿಕವಾಗಿ 31 ತಾಲೂಕುಗಳಲ್ಲಿ ಯೋಜನೆ ಆರಂಭಿಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ 152 ಕೋಟಿ ಮೀಸಲಿಡಲಾಗಿದೆ ಎಂದರು. ನೂರು ಪಥ ಪ್ರಗತಿಯ ರಥ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಶತದಿನದ ಸಂಭ್ರಮ. ಬೆಂಗಳೂರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಆಡಳಿತ ಚುಕ್ಕಾಣಿ ಹಿಡಿದು 100 ದಿನಗಳನ್ನು ಪೂರೈಸಿದ ಸಂಭ್ರಮದಲ್ಲಿ ದೃಢ ಸರ್ಕಾರ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಎಂಬ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಸಭಾಂಗಣದಲ್ಲಿ ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಐಸಿಸಿ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ ನೆರವೇರಿಸಲಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಅಸ್ತು 10,021 ಕೋಟಿ ವೆಚ್ಚ 5 ರೈಲ್ವೆ ಯೋಜನೆಗಳಿಗೆ ಅನುಮೋದನೆ. ನವದೆಹಲಿ ವೈಟ್ಫೀಲ್ಡ್ ಬಂಗಾರಪೇಟೆ ನಡುವೆ 3 ಮತ್ತು 4 ಮಾರ್ಗಗಳ ನಿರ್ಮಾಣ ಸೇರಿದಂತೆ 10.21 ಕೋಟಿ ವೆಚ್ಚದ 5 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿ ಬುಧವಾರ ಅನುಮೋದನೆ ನೀಡಿದೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ 17 ಜಿಲ್ಲೆಗಳ ಮೂಲಕ ಹಾದು ಹೋಗುವ ಈ ಯೋಜನೆಗಳು ರೈಲ್ವೆ ಜಾಲವನ್ನು 540 ಕಿಲೋಮೀಟರ್ನಷ್ಟು ಹೆಚ್ಚಿಸಲಿದೆ. ಮಣ್ಣಿನ ಮೂರ್ತಿ ಪೂಜಿಸಲು ಸಲಹೆ. ಗಣೇಶೋತ್ಸವ ಎಚ್ಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ನಡೆದ ಸಭೆ. ಎಚ್ಡಿಕೋಟೆ ಗಣೇಶ ಹಬ್ಬದ ವೇಳೆ ಪೊಲೀಸ್ ಇಲಾಖೆ ಸೂಚಿಸಿರುವ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕಾನೂನು ವ್ಯವಸ್ಥೆ ಕಾಪಾಡಬೇಕು ಎಂದು ಪಟ್ಟಣ ಠಾಣೆಯ ಇನ್ಸ್ಪೆಕ್ಟರ್ ಗಂಗಾಧರ್ ಸಲಹೆ ನೀಡಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬುಧವಾರ ಸಮುದಾಯಗಳ ಮುಖಂಡರು, ಡಿಜೆ ಸೌಂಡ್ ಸಿಸ್ಟಂಗಳ ಮಾಲೀಕರು, ಆಯೋಜಕರಿಗೆ ನಡೆಸಿದ ಸಭೆಯಲ್ಲಿ ಅವರು ಮಾತನಾಡಿದರು. ಗಣೇಶ ವಿಸರ್ಜನೆ ಸಂದರ್ಭಗಳಲ್ಲಿ ಗಲಾಟೆ ಮಾಡಬಾರದು, ಮಣ್ಣಿನ ಮೂರ್ತಿಗಳನ್ನು ಪೂಜಿಸಬೇಕು, ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡುವ ಸ್ಥಳದ ಮಾಲೀಕರ ಅಥವಾ ಪುರಸಭೆ ಸ್ಥಳೀಯ ಆಡಳಿತದಿಂದ ಅನುಮತಿ ಪತ್ರವನ್ನು ಪಡೆಯುವುದು ಕಡ್ಡಾಯ, ಮೂರ್ತಿ ವಿಸರ್ಜನೆಯನ್ನು 6:00 ಒಳಗೆ ಮುಗಿಸಬೇಕು ಎಂದು ತಿಳಿಸಿದರು. ಹುಲಿಸೆರೆಗೆ ಬೃಹತ್ ಬೋನು. ಸರಗೂರು ತಾಲೂಕಿನ ಕೊತ್ತೆಗಾಲ ಜಯನಗರ ಭಾಗದಲ್ಲಿ ರೈತರ ಆತಂಕ. ಸರಗೂರು ತಾಲೂಕಿನ ಕೊತ್ತೆಗಾಲ ಜಯನಗರ ಗ್ರಾಮಗಳ ಸುತ್ತಮುತ್ತಲಿನ ಜಮೀನಿನಲ್ಲಿ ಹುಲಿ ಕಾಣಿಸಿಕೊಂಡು ಹಸುಗಳನ್ನು ತಿಂದು ರೈತರಿಗೆ ಭೀತಿ ಉಂಟು ಮಾಡಿದ್ದರಿಂದ ವ್ಯಾಘ್ರ ಸೆರಿಗೆ ಅರಣ್ಯ ಇಲಾಖೆಯವರು ಬುಧವಾರ ಬೃಹತ್ ಬೋನು ಅಳವಡಿಸಿದರು. ಸ್ಥಳಕ್ಕೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿ, ವಾರದೊಳಗೆ ಬೋನಿಗೆ ಹುಲಿ ಬೀಳದಿದ್ದರೆ ಸಾಕಾನೆಗಳ ಸಹಾಯದಿಂದ ಕೋಮಿಂಗ್ ನಡೆಸಲಾಗುವುದು ಎಂದು ಹೇಳಿದರು. ತಳದಹಳ್ಳಿ ಹೊರವಲಯದಲ್ಲಿ ಕಾಣಿಸಿಕೊಂಡ ಆನೆಗಳು, ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಒತ್ತಾಯ. ಸರಗೂರು ತಾಲೂಕಿನ ತಳದಹಳ್ಳಿ ಹೊರವಲಯದಲ್ಲಿ ಮಂಗಳವಾರ ಬೆಳಿಗ್ಗೆ 2 ಕಾಡಾನೆಗಳು ಕಾಣಿಸಿಕೊಂಡು ಆತಂಕ ಉಂಟು ಮಾಡಿದವು. ಜಮೀನುಗಳಿಗೆ ನುಗ್ಗಿ ಬೆಳೆಗಳನ್ನು ನಾಶಪಡಿಸುತ್ತಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಕಾಡಾನೆಗಳಿಂದ ಬೆಳೆ ನಾಶವಾಗಿ 1 ವರ್ಷ ಕಳೆದರೂ ಯಾವುದೇ ಪರಿಹಾರ ನೀಡಿಲ್ಲ ಎಂದು ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಚ್ಚಾ ತೈಲ ಬೆಲೆ ಏರಿಕೆ, ಕಂಪನಿಗಳಿಗೆ ನಷ್ಟ. ಪೆಟ್ರೋಲ್ ಮಾರಾಟದಿಂದ ಲೀಟರ್ಗೆ 5, ಡೀಸೆಲ್ನಿಂದ 23 ನಷ್ಟ. ನವದೆಹಲಿ ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಮತ್ತೆ ತೀವ್ರವಾಗುತ್ತಿರುವ ಕಾರಣದಿಂದಾಗಿ ಕಚ್ಚಾ ತೈಲದ ಬೆಲೆಯು ಬ್ಯಾರೆಲ್ಗೆ $100 ಹೆಚ್ಚಾಗಿದೆ. ಸರ್ಕಾರಿ ಸೌಮ್ಯದ ತೈಲೋತ್ಪನ್ನಗಳ ಮಾರಾಟ ಕಂಪನಿಗಳು ಇದರಿಂದಾಗಿ ಲೀಟರ್ ಪೆಟ್ರೋಲ್ ಮಾರಾಟದಿಂದ 5 ಹಾಗೂ ಡೀಸೆಲ್ ಮಾರಾಟದಿಂದ 23 ನಷ್ಟ ಅನುಭವಿಸುತ್ತಿವೆ ಎಂದು ಮಾರುಕಟ್ಟೆ ಪರಿಣಿತರು ಹೇಳಿದ್ದಾರೆ. ಈರುಳ್ಳಿ ಅವಕ ಕುಸಿತ, ದರ ಹೆಚ್ಚಳ. 90 ತಲುಪಿದ ಬೆಲೆ, ಪರ್ಯಾಯ ಬೆಳೆಯಿತ್ತ ಮಳೆಯಾಶ್ರಿತ ರೈತರ ಚಿತ್ತ. ಹುಬ್ಬಳ್ಳಿ ಮಳೆ ಕೊರತೆಯಿಂದ ನಗರದ ಆಮರಗೊಳ್ಳದಲ್ಲಿ ಇರುವ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಈರುಳ್ಳಿಯ ಅವಕ ಗಣನೀಯ ಪ್ರಮಾಣದಲ್ಲಿ ಕುಸಿದಿದೆ. ಇದರ ಪರಿಣಾಮ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 30-40 ಇದ್ದ ಈರುಳ್ಳಿಯ ದರ ಈಗ 80-90 ಏರಿಕೆಯಾಗಿದೆ. ಈ ವರ್ಷ ರೈತರು ಈರುಳ್ಳಿ ಬದಲು ಪರ್ಯಾಯ ಬೆಳೆ ಮೊರೆ ಹೋಗಿದ್ದಾರೆ. ಧಾರವಾಡ, ಬಾಗಲಕೋಟೆ, ವಿಜಯಪುರ ಭಾಗದ ಸುತ್ತಮುತ್ತಲಿನ ನೀರಾವರಿ ಪ್ರದೇಶದಲ್ಲಿ ಮಾತ್ರ ಕೆಲವು ರೈತರು ಈರುಳ್ಳಿ ಬೆಳೆದಿದ್ದು ಈಗಷ್ಟೇ ಕಟಾವು ಆರಂಭವಾಗಿದೆ. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿ ಬಂದಿಲ್ಲ. ಚಾಂಪಿಯನ್ ಪಟ್ಟದ ಸನಿಹ ಇಶಾನ್ ಪಡೆ, ದುಲೀಪ್ ಟ್ರೋಫಿ ಫೈನಲ್. ಕೆಂಪು ಚೆಂಡಿನ ಅಂಗಳದಲ್ಲಿ ಕಿಶನ್, ದಿಲೀಪ್ ತಿಲಕ್ ಚಾಪು. ಚೆನ್ನೈ ಇಶಾನ್ ಕಿಶನ್ ನಾಯಕತ್ವದ ಪೂರ್ವ ವಲಯ ತಂಡವು ದಿಲೀಪ್ ಟ್ರೋಫಿ ಟೂರ್ನಿಯ ಚಾಂಪಿಯನ್ ಪಟ್ಟಕ್ಕೇರುವುದು ಬಹುತೇಕ ಖಚಿತವಾಗಿದೆ. ಚಾಪೆ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಫೈನಲ್ ಪಂದ್ಯದ 4ನೇ ದಿನದ ಆಟದಲ್ಲಿ ದಕ್ಷಿಣ ವಲಯದ ಎದುರು ಮೊದಲ ಇನ್ನಿಂಗ್ಸ್ನಲ್ಲಿ ಪೂರ್ವ ತಂಡವು 377 ರನ್ ಮುನ್ನಡೆ ಸಾಧಿಸಿದ್ದು ಎರಡನೇ ಇನ್ನಿಂಗ್ಸ್ನಲ್ಲಿಯೂ 51 ಓವರ್ಗಳಲ್ಲಿ 5 212 ರನ್ ಗಳಿಸಿದೆ. ಮಹಿಳೆಯರ ಟಿ20 ಏಷ್ಯಾ ಕಪ್ ಸೆಮಿಫೈನಲ್ ಇಂದು.
ಹರ್ಮನ್ ಪಡಿಗೆ ಬಾಂಗ್ಲಾ ಸವಾಲು. ದುಬೈ, ಏಳು ಬಾರಿಯ ಚಾಂಪಿಯನ್ ಭಾರತ ವನಿತೆಯರ ತಂಡವು ಗುರುವಾರ ನಡೆಯಲಿರುವ ಏಷ್ಯಾಕಪ್ ಟಿ20 ಕ್ರಿಕೆಟ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಉಭಯ ದೇಶಗಳ ನಡುವಣ ರಾಜತಾಂತ್ರಿಕ ಕಾರಣಗಳಿಂದಾಗಿ ನಡೆಯುತ್ತಿರುವ ಜಟಾಪಟಿಯಿಂದಾಗಿ ಈ ಪಂದ್ಯವು ಮತ್ತಷ್ಟು ಕುತೂಹಲ ಕೆರಳಿಸಲಿದೆ. ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತ

ತಂಡವು ಈ ಟೂರ್ನಿಯ ಎ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದು ನಾಲ್ಕರ ಘಟ್ಟಕ್ಕೆ ಪ್ರವೇಶಿಸಿದೆ. ಅಲ್ಲದೆ ಈ ಬಾರಿ ಚಾಂಪಿಯನ್ ಆಗುವ ನಿರೀಕ್ಷೆಯೂ ಮೂಡಿಸಿದೆ. ಈ ದಿನದ ಶುಭಾಷಿತ: ಜ್ಞಾನವೆಂಬ ನಿಧಿಯು ಬೆಳೆಯುತ್ತಾ ಹೋದಂತೆಲ್ಲ ನಮ್ಮ ದೇಶದಲ್ಲಿ ಮೂರ್ಖರಿಗೆ, ಕೇಡಿಗಳಿಗೆ, ಆಲಸಿಗರಿಗೆ ಸ್ಥಾನ ಇರುವುದಿಲ್ಲ. ಪಂಡಿತ ತಾರನಾಥ.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 48 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 18 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 12 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 17 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 23 ರೂಪಾಯಿ, ಸೋರೆಕಾಯಿ 13 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬುಕ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
4: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
6: ಹೌದಪ್ಪ ಡೆಂಗಾ, ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
5: ಸಿಗೋದಿಲ್ಲ,
6: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
7: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು

0: ಟಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
0: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ. ಬೆನ್ನುಹುರಿ ಅಪಘಾತ ವ್ಯಕ್ತಿಯ ಯಶುಗಾಥೆ ಕುರಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ತಮ್ಮೆಲ್ಲರಿಗೂ ವಿಶ್ವ ಬೆನ್ನುಹುರಿ ಅಪಘಾತದ ದಿನಾಚರಣೆಯ ಬಗ್ಗೆ ಒಂದಿಷ್ಟು ಸೂಕ್ತ ಮಾಹಿತಿ ಮತ್ತು ಅವರ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ನಮ್ಮ ಜೊತೆ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಯಶೋಗಾಥೆಯನ್ನ ಕುರಿತು ಮಾತನಾಡಲಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಯಶೋಗಾಥೆಯ ಬಗ್ಗೆ ಅವರಿಂದಲೇ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಮೇಡಮ್.
2: ಮೊದಲಿಗೆ ನಿಮ್ಮ ಬೆನ್ನುಹುರಿ ಅಪಘಾತದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸೋಕೆ ಮುಂಚೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ.
4: ನಾನು ಸೈಫುದ್ದೀನ್ ಅಂತ ಹೇಳ್ಬಿಟ್ಟು ಮ್ಯಾಮ್, ನಾವು ಕೊಡಗು ಜಿಲ್ಲೆ ಸೋಮಾರಪೇಟೆ ತಾಲೂಕು ಮಾದಾಪುರ ಗ್ರಾಮದವನು. ನಮ್ಮ ತಂದೆ ಹೆಸರು ಇಬ್ರಾಹಿಮ್ ಅಂತ, ತಾಯಿ ಹೆಸರು ಜುಬೈದ್ ಅಂತ ಹೇಳ್ಬಿಟ್ಟು. ನಾನು 14 ವರ್ಷಗಳಿಂದ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಇವಾಗ 15 ವರ್ಷಕ್ಕೆ ಕಾಲು ಹಿಡಿತಾ ಇದ್ದೀನಿ.
2: ನಿಮಗೆ ಎಷ್ಟು ವರ್ಷ ಆಗಿದೆ ಸರ್?
4: ನಾನು ಬೀಳ್ಬೇಕಾದ್ರೆ 24 ವರ್ಷ ಆಗಿತ್ತು. ವೆಲ್ಡಿಂಗ್ ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೆ. ಹಲಸಿನಕಾಯಿ ಕೀಳಕ್ಕೆ ಹೋಗಿ ಮರದಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋದು. ಅದೇ ಇವಾಗ 14 ವರ್ಷ ಪೂರ್ತಿ ಆಗಿದೆ.
2: 24 ವರ್ಷದ ಇದ್ದಾಗ ಈ ಒಂದು ಸಮಸ್ಯೆ ಕಾಣಿಸ್ತು ಅಂತ ಹೇಳಿದ್ರೆ, ಇದಕ್ಕಿದ್ದಾಗೆ ಆ ಸಮಸ್ಯೆ ಉಂಟಾದಾಗ ಹೇಗೆ ಅನ್ನಿಸ್ತು ಸರ್ ನಿಮಗೆ?
4: ಮೇಡಮ್, ಸಮಸ್ಯೆ ಅಂದಾಗ ಈಗ ಬಾಕಿದ್ದವರು ಅಂಗವೈಕಲ್ಯ ಆಗಿದ್ರೆ ಅವರು ಹುಟ್ಟಿನಿಂದಲೇ ಆಗಿರೋದು, ಆಗ ಅವರಿಗೆ ಜೀವನದಲ್ಲಿ ಹೆಂಗೆ ಮಾಡಬೇಕು ಅಂತ ಅವರಿಗೆ ಅದರ ಅನುಭವ ಇರ್ತದೆ. ಯಾಕಂದ್ರೆ ಚಿಕ್ಕ ಮಗು ಆಗಿದ್ದಾಗ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಮುಂದಕ್ಕೆ ಮುಂದಕ್ಕೆ ಸರಿ ಮಾಡ್ಕೊಂಡು ಹೋಗೋಕ್ಕೆ ಆಯ್ತದೆ. ಬಟ್ ಇದು ಹಂಗೆಲ್ಲ, ಇದು ಸಡನ್ ಆಗಿರೋದು, ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ದಿಕ್ಕು ದೋಚದಾಗ, ಯಾಕೆಂದರೆ ಯೂರಿನ್ ಹೋಗಲ್ಲ, ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ, ಎಲ್ಲ ಸಮಸ್ಯೆಗಳು ಇರ್ತದೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸ್ಟಾರ್ಟಿಂಗ್ ಯಾಕೆಂದರೆ ದುಡ್ದು ತಿನ್ಬೇಕು ಅಂತ ಭಾಳ ಆಸೆಗಳಿದ್ದಿದ್ದು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಆಸೆಗಳಿತ್ತು. ಬಟ್ ಹಿಂಗೆ ಆದಮೇಲೆ ಏನು ಮಾಡೋದು ಅಂತೇಳ್ಬಿಟ್ಟು ಒಂದು 2-3 ವರ್ಷ ಮಲಗಿದಲ್ಲೇ ಇದ್ದೆ. ಡಾಕ್ಟ್ರುಗಳಿಗೆ ತೋರಿಸಿದ್ವಿ, ಏನು ಪ್ರಯೋಜನಗಳಾಗಿಲ್ಲ. ಯಾಕಂದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ರಿಕವರ್ಮೆಂಟ್ ಆಗೋದು ಭಾಳ ಕಮ್ಮಿ ಅಂತ ಇವಾಗ ಗೊತ್ತಾಯ್ತದೆ. ಆಗ ಜೀವನದಲ್ಲಿ ಏನು ಮಾಡಬೇಕು, ಮುಂದಕ್ಕೆ ಹೆಂಗೆ ಜೀವನ ಮಾಡಬೇಕು ಅಂತ ಒಂದು ಖುಷಿಯಲ್ಲಿ ಈಗ ಜೀವನಕ್ಕೆ ಶುರು ಮಾಡಿದೆ. ನಾನು ಬೀಳ್ಬೇಕಾದ್ರೆ ವೆಲ್ಡಿಂಗ್ ಕೆಲಸ ಮಾಡ್ತಾಯಿದ್ದು, ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಿದ್ದೆ, ಕೆಲಸಗಳು ಭಾಳ ಚೆನ್ನಾಗಿತ್ತು. ಹಿಂಗೆ ಆದಮೇಲೆ ಇನ್ನು ಏನು ಮಾಡೋದು, ಲೈಫು ಹೋಯ್ತಲ್ಲ ಅಂತ ಅಂದ್ಕೊಂಡು ಭಾಳ ಬೇಜಾರ ದುಃಖಗಳಿದ್ದೆ. ಮತ್ತು ಇವಾಗಿನ ಥರ ನಮಗೆ ಸಂಸ್ಥೆಗಳು ಗೊತ್ತಿಲ್ಲ, ಸ್ವಾಮಿ ವಿವೇಕಾನಂದ ಆಗಲಿ ಸುಮಾರು ಟ್ರಸ್ಟ್ಗಳಿದೆ, ಇವಾಗ ನೀವು ಕೊಡ್ತಾ ಇರುವಂಥ ಸರ್ವಿಸ್ಗಳು ನಮಗೆ ಮೊದಲು ಸಿಗ್ತಾ ಇತ್ತಿಲ್ಲ. ವೀಲ್ ಚೇರ್ ಯಾವುದು ಬೇಕು ಅಂತಿಲ್ಲ, ಆವಾಗ ನಾವೆಲ್ಲ ದುಡ್ಡು ಕೊಟ್ಟೆ ತಗೊಂಡಿದ್ದು. ಒಂದು 4 ವರ್ಷನೇ ಆಗಿರ್ಬೋದು ಸ್ವಾಮಿ ವಿವೇಕಾನಂದ ಕಡೆಯಿಂದ ವೀಲ್ ಚೇರ್ದು ವ್ಯವಸ್ಥೆ ಆಯಿತು. ಮೊದಲೊಂದು ವೀಲ್ ಚೇರ್ ಇತ್ತು, ಮತ್ತು ಮನೆ ಒಳಗಡೆ 12 ವರ್ಷ ಮನೆ ಒಳಗಡೆ ಕೂತಲ್ಲೇ, ಎಲ್ಲಿ ಹೊರ ಜಗತ್ತೇನು ಕಾಣಂಗಿಲ್ಲ, ಯಾರಾದ್ರು ಕರ್ಕೊಂಡು ಹೋಗ್ಬೇಕು, ಮತ್ತು ಯಾರಿಗೆ ನಮಗೆ ನೋಡಬೇಕು ಅಂತಂದರೆ ಆಗಲ್ಲ, ಮತ್ತು ನಮ್ಮ ತಮ್ಮಂದಿರು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಎತ್ಕೊಂಡು ಹೋಗಬೇಕು, ಭಾಳ ಒಂದು ಕಷ್ಟಗಳಾಯ್ತಿತ್ತು. ಬಟ್ ಇವಾಗ ಹಂಗೆಲ್ಲ, ಇವಾಗ ಒಂದು 2-3 ವರ್ಷ ಮುಂಚೆ ನಮಗೆ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಕಡೆಯಿಂದ ಒಂದು ನಿಯೋಬೋಲ್ಟ್ ವೀಲ್ ಚೇರ್ ಸಿಕ್ತು, ಎಲೆಕ್ಟ್ರಿಕಲ್. ಅದು ಸಿಕ್ಕಿದ ಮೇಲೆ ಲೈಫು ಫುಲ್ ಚೇಂಜ್ ಆಯಿತು. ಲೈಫ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ನಾನು ಹೊರಗಡೆ ಹೋಗಿ ವೆಲ್ಡಿಂಗ್ ಕೆಲಸ ಮಾಡ್ತೀನಿ, ಮತ್ತು ನಮ್ಮ ಊರ ಕಡೆಯಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಮಲಗಿದಲ್ಲಿ ಸುಮಾರು ಜನ ಇದ್ದಾರೆ, ಅವ್ರನ್ನ ನಾನು ನಮ್ಮ ಕಡೆಯಿಂದ ಮೋಟಿವೇಶನ್, KMCC ಅಂತ ಒಂದು ಕಮ್ಯುನಿಟಿ ಇದೆ, ಅದರಲ್ಲಿ ನಿಮ್ಮಲ್ಲಿ ಅದಕ್ಕೆ ಕೇರ್ ಇದೇನೋ, ಕ್ವಾಲಿಟಿ ಕೇರ್ ಅಂತ ನಿಮ್ಮಲ್ಲಿ ಇದೆ, ಆ ಕೇರ್ ಅವ್ರು ಬರ್ತಾರೆ, ಅವ್ರನ್ನ ನಾವು ಹೋಗಿ ಟ್ರೀಟ್ಮೆಂಟ್ ನಾವೇ ಮಾಡ್ತೀವಿ. ಕಾಲುಗಳು ಗಾಯಗಳಿದ್ದರೆ, ಬೆಡ್ ಸೋರ್ಗಳಿದ್ದರೆ, ಅದಕ್ಕೆ ಒಟ್ಟಿಗೆ ಹೋಗಿ ಅವ್ರನ್ನ ನೋಡಿಬಿಟ್ಟು ಅದಕ್ಕೆ ಏನು ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ, ಬಟ್ ನಾವು ಕರ್ಕೊಂಡೋಗಿ ಇಂಥ ಜನ ಗುರುತಿಸ್ತೀವಿ. ಮತ್ತು ನಮ್ಮ ಸುನೀತಾ ಮೇಡಮ್ ಅವ್ರಿಗೆ ಆಗಲಿ, ವಿವೇಕಾನಂದ ಟ್ರಸ್ಟ್ಗಳಿಗೆ ಯಾರಿಗೆ ಆದರೂ UDID ಕಾರ್ಡ್ ಬೇಕು ಅಂತೇಳಿ ನಾನು ಫೋನ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ, ಅವ್ರು ಮಾಡ್ತಾರೆ.

0: ಅಂದ್ರೆ ನಿಮ್ಮ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ರು, ಸಮಾಜ ಸೇವೆ ಆಗಿರ್ಬೋದು, ಇತ್ತೀಚೆಗೆ ನಿಮ್ಮ ಒಂದು ಕರ್ತವ್ಯದ ಕೂಡ ಗಮನ ಹರಿಸೋಕೆ ಸಹಾಯ ಆಗ್ತಾ ಇದೆ, ಈ ನಿಟ್ಟಲ್ಲಿ ಕಂಪ್ಲೀಟ್ ಆಗಿ ನನ್ನ ಬದುಕು ಬದಲಾವಣೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಿದ್ರಿ. ಏನ್ ಶಿಕ್ಷಣವನ್ನ ಪಡ್ಕೊಂಡಿದ್ರಿ ಸರ್?
1: ಶಿಕ್ಷಣ ಜಾಸ್ತಿ ಓದಿಲ್ಲ, ಬಟ್ ಎಸ್ ಎಲ್ ಸಿ ಓದಿರೋದು. ಬಟ್ ನಮಗೆ ಜೀವನ ಅಂತಂದ್ರೆ ಈ ಸ್ಪೈನಲ್ ಕೋಡ್ ಇಂಜುರಿ ಆಗಿದ್ದು ನಮಗೆ ಸುಮಾರು ಪಾಠ ಕಲಿಸ್ಬಿಡ್ತು. ಯಾಕಂದ್ರೆ ಜೀವನ ಅಂತಂದ್ರೆ ಹಿಂಗೆ ಅಲ್ಲ. ಮತ್ತು ಇನ್ನೊಂದು ವಿಷಯ, ನಾನು ಕಷ್ಟಪಡ್ತಾ ಇರುವುದು ನಮಗೆ ಯಾರು ಹೆಲ್ಪಿಂಗ್ ನೇಚರ್ ಯಾರು ಸಿಕ್ಕಿಲ್ಲ. ಬಟ್ ನಮ್ಮಂಥವ್ರು ಹಿಂಗೆ ಹಿಂಗೆ ಆಗಬಾರ್ದು, ಅವ್ರಿಗೆ ನಮ್ಮ ಕೈಯಲ್ಲಿ ಆಗುವಂಥದ್ದು ನಾವು ಮಾಡಬೇಕು. ಯಾಕಂದ್ರೆ ನನಗೆ ಸಿಗೋದಿದ್ರು ಇನ್ನೊಬ್ಬನಿಗೆ ಸಿಕ್ಕಬೇಕು ಅಂತ ನಾವು ಯಾವತ್ತು ಆಸೆ ಪಟ್ಟರೆ ಮಾತ್ರ ನಮಗೆ ಮನಸ್ಸು ಸಮಾಧಾನ ಆಗಿರೋದು. ಇಲ್ಲದಿದ್ದರೆ ನಮಗೆ ಅದಕ್ಕೂ ಸುಖ ಕೊಡೋದಿಲ್ಲ. ಯಾಕಂದರೆ ನನಗೆ ಮಾತ್ರ ಸಿಗೋದು, ಮನುಷ್ಯನಿಗೆ ಎಷ್ಟು ಸಿಕ್ಕಿದ್ರು ಹೊಟ್ಟೆ ತುಂಬಲ್ಲ. ಯಾಕಂದರೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಬೋಟು ತುಂಬಿಸೋಕೆ ಹೋದವನು ಬರ್ತಾನೆ, ಹೊಟ್ಟೆ ತುಂಬಿಸೋಕೆ ಹೋಗೋದವನು ಬರಲ್ಲ ಅಲ್ವಾ. ಹಂಗಾಗಿ ಈ ವಿಷಯಗಳು ಯಾಕೆಂತೇಳಿದ್ರೆ ನನಗೆ ಯಾಕಂತೇಳಿದ್ರೆ ಯಾರಿಗೆ ಆದರೂ ಒಳ್ಳೇದು ಮಾಡಬೇಕು, ಅದಲ್ಲದೆ ನಮ್ಮ ಊರಲ್ಲಿ ಸ್ವಲ್ಪ ಊಟಕ್ಕೆ ಇಲ್ಲದ ಕಷ್ಟ ಕೊಡ್ತಾರೆ ಜನಗಳು. ನನ್ನ ಫ್ರೆಂಡಿಗೆ ಯಾರಿಗೆ ಫೋನ್ ಮಾಡಿದ್ರೆ ಅವ್ನು ಅಮೌಂಟ್ ಹಾಕ್ಕೊಡ್ತೇನೆ, ನಾನು ಅವ್ನಿಗೆ ಏನು ಬೇಕು ಜೀನ್ಸ್ ಅದು ತಗೊಂಡೋಗಿ ಕೊಡ್ತೀನಿ. ಯಾಕೆ ನಿಯೋ ಬೋಲ್ಟಲ್ಲಿ ತಗೊಂಡೋಗಿ ಈ ನಿಯೋ ಬೋಲ್ಟ್ ಸಿಗಿರೋದ್ರಿಂದ ನನಗಿಂತ ಪೇಷಂಟ್ಗಳಿಗೆ ಯೂಸ್ ಆಗಿರ್ಬೋದು ಅಂತ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ.
0: ಇತ್ತೀಚಿನ ದಿನಗಳಲ್ಲಿ ಆ ಒಂದು ಸಮಾಜ ಸೇವೆ ಮಾಡೋ ಅವಕಾಶ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಟ್ರಸ್ಟ್ಗಳಾಗಿರ್ಬೋದು, ಇನ್ನಿತರ ಆ ಅವ್ರ ಕಷ್ಟಗಳು ನೋಡಿದಾಗ ನೀವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಪಾಠವನ್ನು ಕಲಿಸಿದೆ ಅಂತ ಹೇಳ್ತಾ ಇದ್ರಿ. ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ನಿಮ್ಮ ಕೆಲಸಗಳನ್ನು ನೋಡ್ಕೊಳ್ಳೋಕೆ 14 ವರ್ಷಗಳಿಂದ ಕಷ್ಟಪಡ್ತಾ ಇದ್ರ, ಯಾವ ಥರ ಇತ್ತು ಆ ಪರಿಸ್ಥಿತಿ ದಿನಗಳು?
1: ಮೇಡಮ್, ಸ್ಟಾರ್ಟಿಂಗ್ ಅಂದರೆ ನಮಗೆ ಇದ್ರ ಬಗ್ಗೆ ಅನುಭವ ಇಲ್ಲಲ್ಲ. ಆವಾಗ ನಮಗೆ ಡೈಪರ್ ಆಗ್ತಾಯಿದ್ರು, ಡೈಪರ್ ಹಾಕಿದ್ರೆ ಡೈಲಿ ಚೇಂಜ್ ಮಾಡ್ಬೇಕು ಬಗ್ಗೆ. ಬಟ್ ನಮ್ಮನೇಲಿ ಏನಂತಂದರೆ ನಮಗೆ ಹೆಣ್ಮಕ್ಳಿಲ್ಲ, ನಮ್ಮ ತಾಯಿಗೆ ಗಂಡ್ಮಕ್ಳೇ ಇರೋದು. ಪಾಪ ಅವ್ರು ನನ್ನ ಮಗುನ ಥರ ನೋಡ್ಕೊಂಡಿದ್ದಾರೆ. ಯಾರು ತಮ್ಮಂದಿರಾಗಲಿ, ಅವರು ಸ್ನಾನ ಮಾಡಿಸೋದು, ನನ್ನ ಮೋಷನ್ನ ಕೈ ಹಾಕಿ ತೆಗೆಯೋದು. ಯಾಕಂದರೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ಮೋಷನ್ ನಾರ್ಮಲ್ ಥರ ಹೋಗಲ್ಲ, ಒಂದ ಪ್ರೆಸ್ ಮಾಡಿ ತೆಗಿಬೇಕು, ಇಲ್ಲಾದ್ರೆ ಲೂಸ್ ಮೋಷನ್ ಆಗಬೇಕು ಆ ಥರ. ಇವ್ರನ್ನ ಕ್ಯಾಥೆಟ್ರ್ ಇತ್ತು, ಮತ್ತು ಸಿ ಎಸ್ ಎ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ಯಾಂಪಸ್ ಡೈಪರ್ ಹಾಕಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಫುಲ್ಲು ಬೆಡ್ಸು ಒಳಗಡೆಂದೆಲ್ಲ ಕೊಳಿತದೆ, ಫಂಗಸ್ ಬಂದ್ಬಿಟ್ಟು ಫುಲ್ ಕೊಳೆಯೋದು. ಪ್ಯಾಂಪಸ್ ತೆಗಿಬೇಕಾದ್ರೆ ಫುಲ್ ಎಲ್ಲ ಸೊಂಟದ ಕೆಳಗಡೆ ಕೊಳ್ತೋಗಿರ್ತದೆ. ಈ ಥರ ಸಮಸ್ಯೆಗಳಿತ್ತು. ಮತ್ತು ನಾನು ಮನೇಲಿ ಏನು ಮಾಡಿದೆ, ಎಲ್ಲಿಗೂ ರಿಹಾಬಿಟೇಷನ್ಗೆ ಹೋಗಿಲ್ಲ, ರಿಹಾಬಿಟೇಷನ್ಗೆ ನಾನು ಎಲ್ಲೂ ಹೋಗಿಲ್ಲ. 12 ವರ್ಷದಿಂದ ರಿಹಾಬಿಟೇಷನ್ ಹೋಗಿಲ್ಲ. ಮತ್ತು ನಾನು ವೀಲ್ಚೇರಿಂದ ವೀಲ್ಚೇರಿಗೆ ಶಿಫ್ಟ್ ಆಯ್ತೀನಿ, ನಾನೇ ಸ್ನಾನ ಮಾಡ್ಕೊಳ್ತೀನಿ, ನಾನೇ ಬಟ್ಟೆ ಬದಲಾಯಿಸ್ಕೊಳ್ತೀನಿ, ಅಡುಗೆ ಮಾಡ್ತೀನಿ, ಮನೆ ಕೆಲಸ ಏನೆಲ್ಲ ಉಂಟು ಅದೆಲ್ಲ ನಾನು ಮಾಡ್ಕೊಳ್ತೀನಿ. ಮನೇಲಿ ಯಾರೂ ಇಲ್ಲದಿದ್ರು ಒಂದು ವಾರ ಒಬ್ಬನೇ ಇರ್ತೀನಿ, ಏನು ತೊಂದರೆ ಇಲ್ಲ, ಚೆನ್ನಾಗಿರ್ತೀನಿ. ಅದು ಏನಂತೇಳಿದ್ರೆ ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ ಅಂತ. ಯಾಕಂತಂದರೆ ಬೀಳ್ಬೋದು, ಬೀಳಕ್ಕಿಲ್ಲ ಅಂತಲ್ಲ. ಒಂದು ಮಗು ಚಿಕ್ಕದ ಮಗು ಅದು ಎದುರ್ತದೆ ಅಂತೇಳಿದ್ರೆ ನಾವು ಎದುರಿಸ್ಬೋದು, ಆ ಮಗು ನಡೀತಾ ಹೋಯ್ತದೆ. ನಾವು ಕಷ್ಟಪಡುವಾಗ ಏನಾದರೂ ಆಯ್ತದೆ ಬೀಳ್ತೀವಿ ಅಂತ ಹೇಳಿದ್ರೆ ಮತ್ತೆ ಲೈಫಲ್ಲಿ ಯಾವತ್ತೂ ಬಿದ್ದಿದೆ, ಎತ್ತಿರೋಕ್ಕಾಗಲ್ಲ. ನಾನು ಸ್ವಲ್ಪ ಸ್ವಲ್ಪ ಧೈರ್ಯ ಮಾಡಿ ನಾನು ಯಾರಿಗೆ ಭಾರಾಗಬಾರ್ದು ಅಂತೇಳಿ ನಾನು ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಲೈಫಲ್ಲಿ ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀನಿ. ಏನು ನಾನು ನನಗೆ ಅನ್ಕೊಳ್ತದೆ, ನನಗೆ ದೇವ್ರು ಕೊಟ್ಟಿರೋದು ನನಗೆ ಎಲ್ಲರೂ ಶಾಪ್ ಅಂತೇಳ್ತಾರೆ, ನಾನು ಅಲ್ಲ, ನನಗೆ ದೇವರು ಹೊರ ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು ಖುಷಿಯಾಗಿದ್ದೀನಿ ಲೈಫಲ್ಲಿ. ಯಾಕಂದರೆ ಯಾವುದನ್ನ ಕೊರಗುತ್ತೀವಿ ಅದು ಯಾವತ್ತೂ ಲೈಫಲ್ಲಿ ಒಳ್ಳೇದು ಮಾಡಲ್ಲ. ಅದಕ್ಕಾಗಿ ಚೆನ್ನಾಗಿದ್ದೀನಿ, ತೊಂದರೆ ಇಲ್ಲ.
0: ಈ ನಿಟ್ಟಿನಲ್ಲಿ 12 ವರ್ಷಗಳ ಹಿಂದೆ ಯಾವ ಥರ ಇದ್ರಿ, ಆ ಪರಿಸ್ಥಿತಿ ಈಗಿಲ್ಲ, ಹಂತ ಹಂತವಾಗಿ ಬೆಳವಣಿಗೆನ ಹೊಂದ ನಿಮ್ಮ ಕೆಲಸಗಳನ್ನು ನೀವೇ ನಿಭಾಯಿಸೋ ನಿಟ್ಟಿನಲ್ಲಿ ಈಗ ಒಂದು ಅಭಿವೃದ್ಧಿಯನ್ನು ಹೊಂದಿದ್ರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ಸರ್, ಈಗ 12 ವರ್ಷ ಆದಮೇಲೆ ಸಾಮಾಜಿಕ ಸಮಸ್ಯೆಗಳು ಇದ್ದೇ ಇರ್ತವೆ, ಅವೇರ್ನೆಸ್ ಕಡಿಮೆ ಅಂತ ಹೇಳಿದ್ರಿ. ಆ ಟೈಮಲ್ಲಿ ನಮಗೆ ಈ ಥರ ಯಾವುದೇ ಫೆಸಿಲಿಟೀಸ್ ಆಗಿರ್ಬೋದು ಯಾವುದೂ ಇರಲಿಲ್ಲ, ತಕ್ಷಣಕ್ಕೆ ಚಿಕಿತ್ಸೆ ಅನ್ನೋದು ಎಲ್ಲಿ ಕೊಡಿಸಿದ್ರಿ ನೀವು?
1: ಮೇಡಮ್, ನಮಗೆ ಸ್ಪೈನ್ ಇಂಜುರಿ ಆದ ತಕ್ಷಣ ನಮಗೆ ಸಮಸ್ಯೆಗಳು ಗೊತ್ತಿಲ್ಲ, ಒಳ್ಳೆ ಆರೋಗ್ಯವಾಗಿ ಇದ್ದವನಲ್ವಾ. ಯಾಕೆಂದರೆ ನಮ್ಮ ಕೈ ಹಳ್ಳಿ ಕಡೆ ರೋಗಗಳು ಕಮ್ಮಿ, ಮತ್ತು ಈ ಹಳ್ಳಿ ಕಡೆ ಅಂತಂದ್ರೆ ಏನಾದರೂ ಕೈ ಕಾಲು ನೋವು ಬಂದರೆ ಮೆಡಿಸಿನ್ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದರೆ ಇಂಜೆಕ್ಷನ್ ತಗೊಳ್ತೀವಿ. ಈಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಸಮಸ್ಯೆಗಳು ಜಾಸ್ತಿ ಆಗೋದಲ್ಲ, ಅದು ಕಮ್ಮಿ ಆಗೋದಿಲ್ಲ. ಯಾಕಂದರೆ ನಾನು ಇದು ಹೇಳೋದಲ್ಲ, ಈಗಿನ ಸಮಸ್ಯೆಗಳು, ಒಬ್ಬ ಏನೋ ಟೆಸ್ಟ್ ಮಾಡಿ 4-5 ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ನಿಗೆ ಸಮಸ್ಯೆ ಇಲ್ಲದಾಗೋದು. ಪಕ್ಷೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅವ್ನಿಗೆ ತಲೆನೋವು ಅಂದರೆ ತಲೆನೋವು ಮಾತ್ರ, ಒಂದು ಇಂಜೆಕ್ಷನ್ ಕೊಡ್ತಾ ಬರ್ತಾಯಿದ್ರಿ ಅಲ್ವಾ. ಇವಾಗ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ವಿ, ನಾವು ಬಿದ್ದ ತಕ್ಷಣ ನಮಗೆ ಏನು ಗೊತ್ತಿಲ್ಲ, ಈ ಸಮಸ್ಯೆ ಗೊತ್ತಿಲ್ಲ. ಯಾಕಂದರೆ ಆರೋಗ್ಯ ಇದ್ದಾಗಿದೆ ಅಲ್ಲ, ಇದೇನು ಗೊತ್ತಿಲ್ಲ. ಮೇಲ್ ಕೈ ಮುಟ್ಟು ನೋಡಿದ ಕಾಲದಿಂದ ಸೊಂಟದಿಂದ ಒಟ್ಟು ಎದೆಭಾಗದಿಂದ ಕೆಳಗಡೆ ಸ್ಪರ್ಶನೇ ಇಲ್ಲ, ಏನಿತ್ತಿಲ್ಲ. ಮಂಗಳೂರು ಹಾಸ್ಪಿಟ್ಲಿಗೆ ಹೋದ್ವಿ, ನಾನು ಮಲ್ಕೊಂಡಿದ್ದೀನಿ, ಅಲ್ಲಿ ಡಾಕ್ಟರ್ ಸರ್ಜರಿ ಡಾಕ್ಟರ್ ನನಗೆ ಮುಟ್ಟಿದ್ರು, ಮುಟ್ಟುಬಿಟ್ಟು ಹೇಳಿದ್ರು 90% ಡೆಡ್ ಆಯಿತು, ಇನ್ನು 10% ಮಾತ್ರ ಬಾಕಿ ಇರೋದು, ಆಪರೇಷನ್ ಮಾಡ್ತೀವಿ, ಜೀವ ಒಂದು ಇರ್ತದೆ, ಏನು ತೊಂದರೆ ಆಗಲ್ಲ, ಅಷ್ಟೇ ಇರ್ತದೆ ಅಂತ ಹೇಳಿದ್ರು. ಬಟ್ ನಾನು ಇದು ಕೇಳಿಸ್ತಾ ಇದ್ದೀನಿ ಬಟ್

ಹೋದ್ಮೇಲೆ ಸರ್ಜರಿ ಆಯಿತು. ಸರ್ಜರಿ ಆಗಿ ಒಂದು 18 ದಿವಸ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ವಿ. ಅಲ್ಲಿಂದ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದ್ವಿ, ಕರ್ಕೊಂಬಂದ್ರು. ಕರ್ಕೊಂಬಂದು ವೀಲ್ ಚೇರಲ್ಲಿ, ನನಗೆ ಈ ಸಮಸ್ಯೆ ಏನು ಗೊತ್ತಿಲ್ಲ, ಲೈಫಲ್ಲಿ ಒಂದು ಸಡನ್ ಚೇಂಜಸ್ ಅಲ್ವಾ, ನನಗೆ ಇದನ್ನು ಗೊತ್ತಿಲ್ಲ. ಲಾಸ್ಟಿಗೆ ಏನು ಮಾಡೋದು ಅಂತ ಮನೆಗೆ ಕೂರ್ತಾ ಇರಬೇಕಾದ್ರೆ ಆಗ ಮೊಬೈಲ್ ಅಷ್ಟು ಫಾಸ್ಟ್ ಇಲ್ಲ, ನೆಟ್ವರ್ಕ್ ಇದ್ರು ಒಳ್ಳೆ ಸ್ಮಾರ್ಟ್ ಫೋನ್ಗಳಿಲ್ಲ, ಏನಿತ್ತಿಲ್ಲ. ಮನೇಲಿ ಒಬ್ಬನೇ ಕೂತ್ಕೊಂಡು ಕೊರಗುತ್ತಾ ಇದೆ ಮತ್ತೆ

0: ಹೆಚ್ಚಿನ ಚಿಕಿತ್ಸೆಯನ್ನು ನೀವು ಪಡ್ಕೊಳಕ್ಕೆ ಪ್ರಯತ್ನ ಪಟ್ರ?
1: ಮೇಡಮ್, ಪ್ರಯತ್ನ ಅಂತ ಹೇಳಿದ್ರೆ ಮೇಡಮ್, ನಮ್ಮ ತಂದೆಯವರು ದುಡ್ದು ಬಿಟ್ಟು ತಿನ್ನೋ ರೈತರು, ಎಲ್ಲೆಲ್ಲ ಆಯ್ತದೆ ಅಲ್ಲೆಲ್ಲ ತೋರಿಸಿದ್ದಾರೆ. ಬಟ್ ಈ ಒಂದು ಮನುಷ್ಯನಿಗೆ ಶರೀರಕ್ಕೆ ರೋಗ ಬಂದರೆ ಅದನ್ನ ಯೂಸ್ ಮಾಡ್ತಾರೆ ಯಾರುಗಳು? ಒಳ್ಳೆ ಡಾಕ್ಟರ್ಗಳಾದರೆ ಇಲ್ಲ. ನನ್ನನ್ನು ನೋಡಿದಾಗ ಒಂದು ಡಾಕ್ಟರ್ ಹೇಳಿದ್ರು, ಅವರು ಇಂಗ್ಲೀಷ್ ಮೆಡಿಸಿನ್ ಮಾಡೋರು, ನೀವೆಲ್ಲೆಲ್ಲ ಆಯ್ತದೆ ತೋರಿಸಿ, ಎಲ್ಲಿ ಸಕ್ಸಸ್ ಆಯ್ತು ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಈ ಪೂಜಾರಿಗಳು ಪುರೋಹಿತರುಗಳು ಇವ್ರನ್ನ ನಂಬ್ಕೊಂಡು ಹೋದರೆ ನಮ್ಮದು ಎಲ್ಲ ಹಾಳಾಯ್ತದೆ, ಜೀವನ ಹಾಳಾಯ್ತದೆ. ಯಾಕೆಂದರೆ ನನ್ನ ಲೈಫಲ್ಲಿ ಒಂದು ಎರಡು ಮೂರು ಘಟನೆಗಳು ನಡೆದಿದೆ. ನಾನು ಬಿದ್ದೆ, ಬಿದ್ದ ತಕ್ಷಣ ಒಬ್ಬರು ಮೈಸೂರು ಕಡೆಯವರು ಬಂದರು, ಬಂದುಬಿಟ್ಟು ಹೇಳಿದ್ರು ಇವನು ನಡೀತಾನೆ ಅಂತ ಹೇಳಿದ್ರು. ಆಗ ತಂದೆಗೆ ಒಂದು ಆಸೆ ಅಲ್ವಾ, ತನಗೆ ಇರ್ತದಲ್ವಾ, ಅವರು ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ. ಆಗ ನಮ್ಮ ಕೈಯಲ್ಲಿ ದುಡ್ಡು ಇಲ್ಲ, ಅವ್ರು ಹೇಳಿದ್ರು ಎಷ್ಟಾಯ್ತದೆ ಅಂತ ಕೇಳಿದ್ವಿ. ಆಗ ಒಂದು 5,000-10,000 ರೂಪಾಯಿ ಬೇಕು ಅಂತೆಲ್ಲ ಹೇಳಿದ್ರು. ತೊಂದರೆ ಇಲ್ಲ, ನೀವು ನಮಗೆ ಚಾಮುಂಡಿ ಬೆಟ್ಟಕ್ಕೆ ಒಂದು ಅರಕೆ ಕೊಡಬೇಕು ಅಂತ ಹೇಳಿದ್ರು. ನಾವು ಹೇಳಿದ್ವಿ ಅರಕೆ ಕೊಡಲ್ಲ, ದೇವರಿಗೆ ದುಡ್ಡು ಅವಶ್ಯಕತೆ ಇಲ್ಲ, ಯಾರಿಗಾದರೂ ಅನ್ನ ಇದ್ದರೆ ಹೊಟ್ಟೆ ಹಸ್ತಿಯವರಿಗೆ ಊಟ ಕೊಡುವ, ಅದರಲ್ಲಿ ಪುಣ್ಯ ಸಿಗ್ತದೆ, ಬಟ್ ಇದು ಕೊಡಲ್ಲ ಅಂತ ಹೇಳಿದ್ವಿ. ಆಯಿತು ಮಾಡುವ ಅಂತ ಹೇಳಿದ್ರು, ಮಾಡಿದ್ವಿ. ಬಟ್ ಅವ್ರಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು ಅಂತ ಹೇಳಿದ್ವಿ, ಕೊಡ್ತೀವಿ. ನಮ್ಮ ಮನೆಯದು ಒಂದು ರೂಮಲ್ಲಿ ಒಂದು ರೂಮ್ ಓಪನ್ ಇತ್ತು, ರೂಮ್ ಆಯ್ತು. ಆ ರೂಮ್ ಅವ್ರು ಬಂದು ಕೂತ್ಕೊಂಡಿದ್ರು, ಮಾತಾಡ್ಕೊಂಡಿದ್ವಿ, ಹಿಂಗೆ ಹಿಂಗೆ ಮಾಡಬೇಕು, ಕಲ್ಪುರ ಬೇಕು, ತೆಂಗಿನಕಾಯಿ ಬೇಕು, ಎಲ್ಲ ತಗೊಂಡು ಬಂದ್ವಿ. ಯಾಕಂದರೆ ಎಲ್ಲ ಸಿಕ್ಕು ಐಟಮ್ಗಳು ತಂದು ಎಲ್ಲ ಕೊಟ್ಟಮೇಲೆ ದುಡ್ಡಿಲ್ಲ, ಒಂದು 4,000 ರೂಪಾಯಿ ದುಡ್ಡು ತಂದು ಕೊಟ್ಟರು, ಇನ್ನೂ ಸ್ವಲ್ಪ ಕೊಡಬೇಕು. ಆಗ ತಂದೆ ಹೇಳಿದ್ರು ಒಂದು ಬರುವಾರ ಬನ್ನಿ, ಬರುವಾರ ಬರ್ತೀವಿ ಅಂತ ಬರ್ರಿ, ನೀವು ತೊಂದರೆ ಇಲ್ಲ ಕೊಟ್ಟು ಕೊಟ್ಟಿದ್ವಿ. ಕೊಟ್ಟಾಗ ನಮ್ಮ ಮನೆಯಲ್ಲಿ ಒಂದು ರಗ್ ಇತ್ತು, ಚೆನ್ನಾಗಿತ್ತು, ಚೆನ್ನಾಗಿತ್ತು ಅಂದರೆ ಒಳ್ಳೆ ದಪ್ಪ ರಗ್. ಇವರು ಅದು ರಗ್ ನೋಡ್ಬಿಟ್ಟಿದ್ದಾರೆ, ನಮ್ಮ ಜೊತೆ ಹೇಳಿದ್ರು ಇವನಿಗೆ ಒಂದು ರಗ್ನ ಮೆಡಿಸಿನ್ ಮುಳುಗಿಸ್ಬಿಟ್ಟು ಒಂದು ರಗ್ ಬೇಕು ಅಂತ. ಆಗ ನಮ್ಮ ತಾಯಿ ನೋಡಿದ್ರು ಹೊಸ ಹೊಸ ಅದು ಒಳಗೆ ತಂದುಕೊಟ್ರು, ಅವ್ರಿಗೆ ಅದು ಬೇಡ, ಯಾಕೆಂದ್ರೆ ನಮಗೆ ಗೊತ್ತಿಲ್ಲಲ್ಲ ಅವ್ರಿಗೆ ಬೇಕಾಗಿದ್ದು ಅದೇ ರಗ್ಗು, ಅದನ್ನ ತೋರಿಸಿದಾಗ್ಬೋದು ಅಂತ. ಯಾಕೆಂದ್ರೆ ಅದು ಒಳ್ಳೆ ಕ್ವಾಲಿಟಿ ಇತ್ತು, ಚೆನ್ನಾಗಿತ್ತು. ನಮ್ಮ ತಾಯಿ ಅದು ನಾವಂತಲೇ ಯೂಸ್ ಮಾಡಿದ್ದಲ್ಲ, ಬೇಡ ಹೊಸ ತಗೋದು, ನಮಗಿದು ಗೊತ್ತಾಗಿಲ್ಲಲ್ಲ ಇದು ಹೆಂಗೆ ಅಂತ ಹೇಳಿದ್ರೆ, ಹೊಟ್ಟೆ ಹಸ್ತವನಿಗೆ ಅಲ್ಸಿದ ಅನ್ನ ಕೊಟ್ಟ ಹೊಟ್ಟೆ ತುಂಬ ತಿಂತಾನೆ, ಯಾಕಂದರೆ ಅವ್ನಿಗೆ ಹೊಟ್ಟೆ ಹಸ್ತಿದೆ. ಹೊಟ್ಟೆ ಹಸಿಯೋದವನಿಗೆ ಹೊಟ್ಟೆ ತುಂಬ ತಿಂದು ಬಂದವನು, ಬಿರಿಯಾನಿ ಕೊಟ್ಟರು ಚೆನ್ನಾಗಿರಲ್ಲ. ಈಗ ನಮ್ಮ ಅವಸ್ಥೆ ಹೆಂಗಿದೆ, ನಮಗೆ ರೋಗ ಬಂದಿದೆ, ನಮಗೆ ಗುಣ ಆಗಬೇಕು, ಅವ್ರು ಅದನ್ನ ಯೂಸ್ ಮಾಡ್ತಿದ್ದಾರೆ, ನಮಗೆ ಅದು ಗೊತ್ತಾಗಿಲ್ಲ. ಬೆಡ್ ತಗೊಂಡು ಹೋದರು. ಹೋಗಿ ಒಂದು ವಾರ ಕಳೆದ್ಬಿಟ್ಟು ನಾನು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಿದ್ರು, ಬರ್ತೀನಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಿದ್ರು. ಅದರಲ್ಲಿ ಅವರು ಅಜ್ಜ ಇದ್ರು, ಅವ್ರು ಬೈಕಿಂದ ಬಿದ್ದು ಕಾಲಿಗೆಲ್ಲ ಗಾಯ ಆಗಿದೆ ಅಂತ. ನೋಡಿ, ನಾನು ರೋಗಿ, ನಾವು ದುಡ್ಡು ಕೊಟ್ಟಿರೋದು ರೋಗ ಗುಣ ಆಗಲಿ, ನಮ್ಮನ್ನ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ, ದೇವರು ದೊಡ್ಡವನು, ಬೀಳೋದಿದ್ರು ಬೀಳ್ತಾನೆ ಅಂತ ಹೇಳಿದ್ರು, ನಾವು ಕಟ್ ಮಾಡಿದೆ, ಅದೊಂದಾಯ್ತು. ಹಂಗೆ ಸುಮಾರು ಸಮಸ್ಯೆಗಳು ಇದೆ. ಮತ್ತು ಹೈದರಾಬಾದ್ ಆ ಕಡೆಯೂ ಬಂದರು, ಅವರು ಅಷ್ಟೇ. ಮತ್ತು ಆಯುರ್ವೇದಿಕಲ್ಲಿ ಒಂದು ಬರೀ 3 ತಿಂಗಳಿಗೆ 3.5 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀವಿ ಆಯುರ್ವೇದಿಕಲ್ಲಿ. ನೀವು ನಂಬ್ತಿರೋ ಬಿಡ್ತೀನಿ, ನನ್ನ ಜೊತೆ ಬಿಲ್ಲು ಸಮೇತ ಇದೆ ಮನೇಲಿ. ಯಾಕೆಂದರೆ ಅದ್ರ ಮೇಲೆ ನಾನು ಏನು ಮಾಡಿದೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಸರ್ಚ್ ಮಾಡಿಬಿಟ್ಟು ನೋಡಬೇಕಾದ್ರೆ ಒಬ್ಬರು TMT ಕಬ್ಬಿಣದವ್ರು ಇದ್ದಾರೆ, ಅವರು ಸ್ಪೈನ್ ಇಂಜುರಿ, 16,000 ಕೋಟಿ ಇದೆ ಅವ್ರ ಜೊತೆ. ಓಕೆನಾ, ಇದು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಕೇಳೋರಿಗಿಂತ ಬೋರ್ ಆಗ್ಬೋದು, ಬಟ್ ನನ್ನ ಅನುಭವ ನಾನು ಹೇಳಬೇಕು.
0: ಮೌಢ್ಯತೆ ಅನ್ನೋದು ನಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ,
1: ಆಗಲ್ಲ, ಯಾವತ್ತೂ ಆಗಲ್ಲ. ಯಾಕಂತ ಹೇಳಿದ್ರೆ ನಮಗೆ ದೇವರು ನಡಿಬೇಕು ಅಂತ ಒಂದು ಋಣ ಕೊಟ್ಟಿದ್ರೆ ನಾವು ಕುಡಿಯೋ ನೀರು ಸಾಕು. ಯಾಕೆ ಗೊತ್ತಾ, ಅದು ನಂಬಿಕೆ. ಯಾಕಂದರೆ ಎಲ್ಲ ಕಲ್ಕೊಂಡ್ಬಿಡ್ತೀವಿ ಅಂತಲ್ಲ, ಲೈಫಲ್ಲಿ ಒಂದು ಕಲ್ಕೊಂಡ್ರೆ ಒಂದು ದೇವ್ರು ಕೊಟ್ಟೆ ಕೊಡ್ತಾನೆ, ಅದು ನಾವು ಅನ್ಕೊಳ್ಳೋದು. ಯಾಕಂದರೆ ಅವನಿಗೆ ಗೊತ್ತಿರೋದು ನಮಗೆ ಗೊತ್ತಿರಲ್ಲ, ಆಯಿತಾ? ಈಗ ಒಬ್ಬೊಬ್ಬರು ಜಾತಕ ನೋಡ್ತಾರೆ ಕೈಯಲ್ಲಿ, ಕೈ ಇಲ್ಲದವ್ರಿಗೆ ಏನು ಮಾಡ್ತಾರೆ ಅಲ್ವಾ? ಅದಕ್ಕೆ ಲೈಫಲ್ಲಿ ಯಾವತ್ತು ನಾನು ಸ್ಪೈನ್ ಇಂಜುರಿ ಆದವರಿಗೆ ಹೇಳೋದು ಅಂತ ಹೇಳಿದ್ರೆ, ಯಾವತ್ತು ಧೈರ್ಯ ಕಳ್ಕೋಬೇಡಿ. ಮತ್ತು ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಎಲ್ರಿಗಿದೆ, ಅವ್ರು ಏನಾದರೂ ಹೇಳೋದು ನಮ್ಗೆ ಸಿಟ್ಟು ಬರ್ತದೆ, ಬಟ್ ಅವರು ಒಳ್ಳೇದಕ್ಕೆ ಹೇಳೋದು. ಯಾಕಂದರೆ ಒಂದು ಮಗು ಚಿಕ್ಕದಿರಬೇಕಾದ್ರೆ ಸುಮಾರು ಹಠ ಮಾಡ್ತದೆ, ಹಠ ಮಾಡಿದ ತಕ್ಷಣ ಸುಮಾರು ಸಹಿಸ್ತಾರೆ, ಒಂದೆರಡು ಕೊಟ್ಟು ಬಿಡ್ತಾರೆ. ಮತ್ತೆ ಆಗ ಆಗೋದಿಲ್ಲ ಅಂತಲ್ಲ, ಅವ್ರಿಗೆ ಕಿರಿಕಿರಿ ಆಗ್ತದೆ. ಆಗ ನಾವು ಸ್ಪೈನ್ ಇಂಜುರಿ ಆದಮೇಲೆ ನಮ್ಮನ್ನ ಒಂದು ಮಗು ಥರ ನೋಡ್ತಾರೆ, ನಮ್ಮ ಮೋಷನ್ ಆಗಲಿ ಯೂರಿನ್ ಆಗಲಿ. ಯಾಕಂದ್ರೆ ನಮಗೆ ನಾರ್ಮಲಾಗಿ ಏನು ಹೋಗಲ್ಲಲ್ಲ, ಯಾಕೆಂದರೆ ಸ್ಪರ್ಶನೆ ಇರಲ್ಲಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಜೀವನ ನಡೀತದೆ. ಮತ್ತೆ ಅದೇ ನಾನು ಇನ್ನೊಂದು ವಿಷಯ ಹೇಳೋದಂತ ಹೇಳಿದ್ರೆ, ದುಡ್ಡಿನಿಂದ ಎಲ್ಲ ಮಾಡ್ಬೋದು ಅಂತ ಹೇಳೋದು ಅದು ಭ್ರಮೆ. ಯಾಕಂತ ಹೇಳಿದ್ರೆ, ನಾನು ಒಂದು ನನ್ನ ಫ್ರೆಂಡ್ ಒಬ್ಬರು ನನಗೆ ಒಂದು ವೀಡಿಯೋ ಕಳಿಸಿದ್ರು, ಅವರಿಗೆ 16,000 ಕೋಟಿ ಇದೆ, TMT ಕಬ್ಬಿಣ ಉಂಟು ಅವರಿಗೆ ಸ್ವಂತ ಫ್ಯಾಕ್ಟ್ರಿ. ಬಟ್ ಅವರು ಸ್ಪೈನ್ ಇಂಜುರಿ, ಅವ್ರಿಗೆಲ್ಲ ಇದೆ, ಎಂತಿದ್ದಾರೆ, ಮಕ್ಕಳಾಗಿದೆ, ಎಲ್ಲ ಆಗಿದೆ. ಬಟ್ ಮಕ್ಕಳು ಈಗಿನ ವ್ಯವಸ್ಥೆಗಳಲ್ಲಿ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು, ವ್ಯವಸ್ಥೆಗಳಿದೆ, ಟೆಕ್ನಾಲಜಿ ಅಷ್ಟು ಫಾಸ್ಟ್ ಇದೆ. ಆಗ ನಾನು ಅಂದ್ಕೊಂಡೆ, ಏನಪ್ಪ ಇಷ್ಟೊಂದು

0: ಇದಲ್ವಾ, ಆಗ ಒಂದು ಅವ್ರಿಗೆ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಅವರಿಗೆ ರೋಗಗಳು ಗುಣ ಆಯ್ತದಲ್ವಾ ಅಂತ. ಇಲ್ಲ, ದೇವ್ರು ಕೊಟ್ಟಿದ್ದು ಮಾತ್ರ ಅದೊಂದು ಅವನದು ಔದಾರ್ಯನೋ ಏನೋ ಹೇಳ್ತಾರೆ, ದೇವ್ರದ್ದು ಋಣ ಅಂತ, ಅಪುಣ್ಯ ಅದಿದ್ರೆ ಮಾತ್ರ ಅವನು ನಡೆಯೋದು. ಈಗ ನೀವಾಗಲಿ ನೀವು ಇಷ್ಟು ಚೆನ್ನಾಗಿರಬೇಕು ನಡಿಬೇಕು ಅಂತ ಹೇಳಿದ್ರೆ ಆ ದೇವರು ನಿಮಗೆ ಕೊಟ್ಟಿರೋದು ಆಶೀರ್ವಾದ ಪುಣ್ಯ. ಬಟ್ ನಮ್ದೇನಿಲ್ಲ, ಬಟ್ ನಾವು ಯಾವತ್ತೂ ಏನಾಗಿ ಖುಷಿಯಾಗಿರ್ಬೇಕು ಲೈಫ್, ಧೈರ್ಯವಾಗಿ ಎಲ್ಲರನ್ನು ಒಳ್ಳೆಯ ರೀತಿ ನೋಡಬೇಕು, ಒಳ್ಳೆಯದಾಗಿ ಕಾಣಬೇಕು, ಆವಾಗನೇ ಸಕ್ಸಸ್ ಆಗೋದು.
1: ಅಂದರೆ ಒಂದು ಮೌಢ್ಯತೆ ಮೇಲೆ ನಂಬಿಕೆ ಕಳ್ಕೊಳ್ದೆ, ನಿಮ್ಮ ಧೈರ್ಯದ ಮೇಲೆ ನೀವು ನಂಬಿಕೆಯನ್ನು ಯಾವಾಗಲೂ ಇಟ್ಕೊಂಡ್ರೆ ನಾವು ಈ ಒಂದು ಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಸರ್, ಈ ಒಂದು 24 ವರ್ಷಕ್ಕೆ ಈ ಒಂದು ಸಮಸ್ಯೆಯಿಂದ ನೀವು ಬಳಸ್ಕೊಂಡ್ರಿ, ಸಾಮಾಜಿಕ ಪರಿಸ್ಥಿತಿಗಳು ಏನಾದರೂ ಎದುರಾದ್ವಾ? ಯಾಕಂತಂದರೆ ಈ ಒಂದು ವಿಶೇಷ ಚೇತನ ಸಮಸ್ಯೆ ಏನದನ್ನ ಎಲ್ಲರೂ ಶಾಪ ಅಂತ ಭಾವಿಸಿ ಸುತ್ತಮುತ್ತ ಆಡ್ಕೊಳ್ಳಿರ್ತಾರೆ. ಈ ನಿಟ್ಟಿನಲ್ಲಿ ನಿಮಗೆ ಯಾವ್ದಾದ್ರು ಸಾಮಾಜಿಕ ಸಮಸ್ಯೆಗಳಿದ್ರಾದ್ವಾ?
0: ಮೇಡಮ್, ಇದಾದ್ಮೇಲೆ ಅಕ್ಕಪಕ್ಕದ ಜನಗಳು, ನಮ್ಮ ಫ್ರೆಂಡ್ ಆಗಲಿ ಯಾರೇ ಆಗಲಿ ಹೇಳ್ತಾರೆ ಅವನಿಗೆ ದೇವ್ರು ಅದಕ್ಕೆ ಕೊಟ್ಟಿದ್ದು ಇದಕ್ಕೆ ಕೊಟ್ಟಿದ್ದು ಅಂತ. ನಾನೇನು ಒಂದು ವಿಷಯ ಹೇಳ್ತೀನಿ, ದೇವ್ರು ಕೊಟ್ಟಿದ್ದನ್ನ ಯಾರು ಕೇಳಿ ಏನು ಮಾಡೋಕ್ಕಾಗಲ್ಲ. ಅವನು ಮನುಷ್ಯ ಮಾಡಿದ್ದೆ, ಈಗ ಹೇಳು ಅವನಿಗೆ ಹೆಂಗೆ ಗೊತ್ತಾಯಿತು ಅದಕ್ಕೆ ಮಾಡಿದ್ದು ಅಂತ? ಅವನಿಗೇನಾದರೂ ಈಗ ಏನಾದ್ರು ಬಂತ? ಇಲ್ಲ, ಯಾಕಂದರೆ ದೇವರು ಅದು ನಮಗೆ ಒಳ್ಳೆದಕ್ಕೆ ಕೊಟ್ಟಿರ್ತಾನೆ. ಈಗ ನಾನು ಇಲ್ಲಿ ಬರಬೇಕು, ಇಲ್ಲಿ ಮಾತಾಡಬೇಕು ಅಂತ ನನ್ನ ಋಣದಲ್ಲಿ ಬರೆದಿದೆ ಅಷ್ಟೇ, ಬೇರೆ ಏನಲ್ಲ. ಈಗ ಬಂದು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ತಿಳ್ಬೇಕಾದ್ರೆ ಅದೊಂದು ಋಣ, ಯಾಕಂದ್ರೆ ದೇವರಲ್ಲಿ ಬರೆದಾಗಿರ್ತಾನೆ. ಅದರಿಂದ ನಾನು ಇಲ್ಲಿ ಬಂದಿರೋದು, ಮಾತಾಡ್ತಾ ಇರೋದು, ಈ ಸಂಸ್ಥೆಯಲ್ಲಿ ನನಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ದೇವರಲ್ಲಿ ಒಂದು ಇದು ಇರ್ತದೆ, ಅದಾಗಿರೋದು ಅಷ್ಟೇ. ಬೇರೆ ಅದರಿಂದ ಜನಗಳು ಮಾತಾಡೋಕ್ಕೆ, ಈಗ ಒಂದು ಒಂದು ತಾಯಿ ಹೆಣ್ಣು ಮಗು ಎತ್ತರು ಗಂಡು ಮಗು ಎತ್ತರು ಮೊದಲಿನ ಕಾಲದಲ್ಲಿ ಹೇಳ್ತಾ ಇದ್ರು ಅದು ಹೆಣ್ಣು ಸಮಸ್ಯೆ ಅಂತ. ಅಲ್ಲ, ಈಗ ಸೈನ್ಸ್ ಚೆನ್ನಾಗಾಗಿದೆ, ಹೇಳ್ತಾ ಇದ್ದ ಗಂಡಿಂದ ಆಯ್ತಾ ಇರೋದು, ಹೆಣ್ಣಿಂದ ಆಯ್ತಾ ಇರೋದು ಅಲ್ಲದು. ಹೌದಾ? ಮತ್ತೆ ಬಂದ ಇನ್ನು ಅದೆಲ್ಲ ಸುಮ್ಮನೆ, ಯಾಕಂದ್ರೆ ಲೈಫಲ್ಲಿ ಎಲ್ಲದನ್ನು ಆಲೋಚನೆ ಮಾಡಿದ್ರೆ ಚೆನ್ನಾಗಿ ಹೋಗೋದು, ಹೊಂದ್ಕೊಂಡು ಹೋಗ್ಬೇಕು. ನಿಮಗೆ ದುಡ್ಡು ಬೇಕಾದ ಸಂಪಾದನೆ ಮಾಡ್ಬೋದು, ಆಸ್ತಿ ಬೇಕಾದ್ರೆ ಎಲ್ಲ ಎಲ್ಲ ಬೇಕಾದ್ರೂ ಮಾಡ್ಕೋಬೋದು. ಈ ಮನಸ್ಸಿಗೆ ನೆಮ್ಮದಿ ಅಂತ ಹೇಳೋದಂತ ಅದು ನಾವೇ ಸಂಪಾದನೆ ಮಾಡ್ಬೇಕು, ನಾವೇ ಮಾಡ್ಕೋಬೇಕು, ನಾವು ದುಡ್ಕೋಬೇಕು ಅಷ್ಟೇ, ಬೇರೇನಿಲ್ಲ.
1: ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಆಡ್ಕೊಂಡ್ರು ನಮ್ಮ ಮನೋಸ್ಥೈರ್ಯ ಬಲವಾಗಿರ್ಬೇಕು. ಈ ನಿಟ್ಟಿನಲ್ಲಿ ನಾವು ಆಲೋಚನಾ ಶಕ್ತಿಯನ್ನು ನೀನು ದೊಡ್ಡದಾಗಿ ಬೆಳೆಸ್ಕೊಂಡು ಈ ನಿಟ್ಟಿನಲ್ಲಿ ನಮ್ಮ ಜೀವನ ಸಾಗಿಸ್ಬೇಕು ಅಂತ ಹೇಳ್ತಾ ಇದ್ರ. ಈ ನಿಟ್ಟಿನಲ್ಲಿ ಸಂಸ್ಥೆ ಬಗ್ಗೆ ಸಾಕಷ್ಟು ಈಗ ಹೇಳ್ತಾ ಇದ್ರೆ, ಯಾವ ನಿಟ್ಟಿನಲ್ಲಿ ಯಾವಾಗ ಪರಿಚಯ ಆಯಿತು, ಏನೆಲ್ಲ ಸೌಲಭ್ಯ ಅಥವಾ ಸಾಧನ ನಿಮಗೆ ನೀಡ?
0: ಮೇಡಮ್, ನನಗೆ ವಿವೇಕಾನಂದ ಸಂಸ್ಥೆ ಅಂತ ಹೇಳಿದ್ರೆ ನನಗೆ ನಾನು ಇರೋದಲ್ಲ 12 ವರ್ಷ ಮನೇಲಿದ್ದೆ. ನಮ್ಮ ರೂಪೇಶ್ ಅಂತ ಒಬ್ಬ ಇದ್ದಾನೆ, ನನಗೆ ಈ ಸಂಸ್ಥೆನ ಪರಿಚಯಕ್ಕೆ ಕಾರಣ ಸೇವಾ ಭಾರತ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮುಖಾಂತರ ನಾವೊಂದು ಕ್ಯಾಂಪಿಗೆ ಹೋಗಿದ್ವಿ. ನಮಗೆ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಅವರಿಗೆ ಪೆನ್ಷನ್ ಜಾಸ್ತಿ ಮಾಡಬೇಕು ನಮಗೆ ಯಾಕಂದ್ರೆ ಈಗ ನಾನು ಸಂಸ್ಥೆ ವಿಷಯಕ್ಕೆ ಮತ್ತೆ ಬರ್ತೀನಿ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಿಷಯ ಮಾತಾಡಬೇಕು. ಯಾಕೆಂದ್ರೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ಹೇಳಿದ್ರೆ ಬಾಕಿ ಇರೋ ಥರ ಡಿಸ್ಟಬಿಲಿಟಿ ಥರ ಅಲ್ಲ. ನಮ್ಮನ್ನು ಡಿಸ್ಟಬಿಲಿಟಿಗೆ ಸೇರಿಸಿಲ್ಲ, ಮೋಟಿವೇಟಿಗೆ ಸೇರಿಸಿರೋದು. ನಾವು ಈ ಪ್ರಪಂಚದಲ್ಲಿ ಹೈಯೆಸ್ಟ್ ಪ್ರಾಬ್ಲಮ್ನಲ್ಲಿ ಅನುಭವಿಸ್ತಾ ಇರೋ ಡಿಸ್ಟಬಿಲಿಟಿ ಅಂದರೆ ಅದು ನಾವು ಸ್ಪೈನಲ್ ಕಾರ್ಡ್. ಯಾಕೆಂತೇಳಿದ್ರೆ ನಮಗೆ ಯೂರಿನ್ ಹೋಗಲ್ಲ ಮೇಡಮ್, ಮೋಷನ್ ಹೋಗಲ್ಲ, ಬಾಕಿ ಇರೋದು ನಾರ್ಮಲ್ ಥರ ಅಲ್ಲ. ಅಂಗವೈಕಲ್ಯ ಏನಾದಿದ್ರೆ ಮೋಷನ್ ಯೂರಿನ್ ಕರೆಕ್ಟಾಗಿ ಪಾಸ್ ಆಗಿದೆ. ನಮಗೆ ಸರ್ಕಾರದಿಂದ 1400 ರೂಪಾಯಿ ಪೆನ್ಷನ್ ಬರ್ತದೆ. ಈ 1400 ರೂಪಾಯಿಲಿ ಒಂದು ಸಲ ಪ್ರೈವೇಟ್ ಹಾಸ್ಪಿಟ್ಲಿಗೆಲ್ಲಾದರೂ ಹೋಗಿ ಟ್ಯೂಬ್ ಹಾಕಿ ಬರಬೇಕಾದ್ರೆ 1400 ರೂಪಾಯಿ ಡಾಕ್ಟ್ರಿಗೂ ಕೊಟ್ಟರೆ ನಮಗೆ ಪೆನ್ಷನ್ ಏನು ಪ್ರಯೋಜನ ಆಗಲ್ಲ. ಯಾಕಂದರೆ ಬಾಕಿರೋ ರಾಜ್ಯಗಳಲ್ಲಿ 7,000 ಕೊಡ್ತಾರೆ, ನೋಡೋನಿಗೆ 2,000 ಕೊಡ್ತಾರೆ, ಪೇಷಂಟಿಗೆ 3,000 ಕೊಡ್ತಾರೆ. ಅದೊಂದು ಈ ಮುಖಾಂತರ ನಾನು ಹೇಳೋದು ಅಂತ ಹೇಳಿದ್ರೆ ಆ ಪೆನ್ಷನ್ ಒಂದು ಜಾಸ್ತಿ ಮಾಡಿ ಕೊಟ್ಟರೆ ಸುಮಾರು ಜನಕ್ಕೆ ಅನುಕೂಲ ಆಗ್ಬೋದು. ಆಗ್ಬೋದು ಅಂತಲ್ಲ, ಆಯ್ತದೆ ಆಗ್ಬೋದು ಅಂತ ಹೇಳೋಕ್ಕಿಂತ, ಯಾಕಂದ್ರೆ ನಾನು ಅನುಭವಿಸ್ತಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆಗ್ತದೆ. ಅದೊಂದು ಸರ್ಕಾರದ ನಿಟ್ಟಿನಲ್ಲಿ ಯಾರಾದರೂ ಒಂದು ಪ್ರಯತ್ನ ಪಟ್ಟರೆ ಆಗ್ಬೋದು, ಅದೊಂದು ಸಮಸ್ಯೆ. ಆಗ ನಾನು ಈಗ ಸಂಸ್ಥೆ ವಿಷಯ ಬರ್ತೀನಿ. ಪೆನ್ಷನ್ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು 4 ವರ್ಷ ಮುಂಚೆಗಳು ಮಂಗಳೂರು ಪ್ರತಿಭಟನೆ ಮಾಡಿದ್ದೀನಿ. ಒಂದು 100 ಜನ ಮೇಲೆ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಸೇರಿಕೊಂಡು ಪ್ರತಿಭಟನೆ ಎಲ್ಲ ಮಾಡಿ ಬಂದ್ವಿ. ಬಂದಾಗ ಅಲ್ಲಿ ನನಗೆ ಒಂದು ರೂಪೇಶ್ ಸ್ಪೆನ್ ಕೊಡಿ ಇಂಜಿರೋದು ಪರಿಚಯ ಅದ. ಅವನು ಸುನೀತಾ ಮೇಡಮ್ ಹೇಳಿದೆ, ಹಿಂಗೆ ಸೈಫುದ್ದೀನ್ ಮಾದಾಪುರದಲ್ಲಿ ಒಬ್ಬ ಇದ್ದಾನೆ ಅಂತ. ಬಂದುಬಿಟ್ಟು ನಮಗೆ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಮಾತಾಡಿದ್ರು. ಮಾತಾಡಿ ಆದಮೇಲೆ ಸುನೀತಾ ಮೇಡಮ್ ಬಂದರು, ಮಡಿಕೇರಿ ಬಂದ್ವಿ. ಅಲ್ಲಿಂದ ಈಗ ಆದ ಮುಖಾಂತರ ನಾವು ಸಂಸ್ಥೆಯನ್ನು ಮೀಟ್ ಆದ್ವಿ. ಬಂದ್ಬಿಟ್ಟು ಹೋಗಿಂದ ವೀಲ್ ಚೇರ್ದಿಂದ ನಾವು ಕುಶಾಲನಗರ ಬಂದ್ವಿ, ಅಲ್ಲಿಂದ ಮೆಜರ್ಮೆಂಟ್ ಮೈಸೂರು ಬಂದ್ವಿ, ಮತ್ತು ಮೈಸೂರು ಹೋಗಿ ವೀಲ್ ಚೇರ್ ತಂದ್ವಿ. ತಂದು ನನಗೆ ವೀಲ್ ವೆಹಿಕಲ್ನ ಮುಟ್ಟೇ ಇಲ್ಲ, ಬೈಕ್ ಆಗಲಿ ಸ್ಕೂಟಿ ಆಗಲಿ ನಾನು ಓಡಿಸೇ ಇಲ್ಲ ಲೈಫಲ್ಲಿ, ಓಡಿಸೇ ಇಲ್ಲ. ಬಟ್ ಅಲ್ಲಿ ಕೊಟ್ಟ ತಕ್ಷಣ ನಮ್ಮ ಅಂಕಜ ಸರ್ ಇದ್ದಾರೆ, ಅವ್ರು ಹೇಳಿದ್ರು ಧೈರ್ಯವಾಗಿ ಓಡಿಸು ಅಂತ. ಕೊಡಗಿನಲ್ಲಿ ಈಗ ಹೈಯೆಸ್ಟ್ ಅಲ್ಲ, ನಾನು 4,000-5,000 ಕಿಲೋಮೀಟರ್ ಓಡಿಸಿ ಆಗುಂಟದು. ಚೆನ್ನಾಗಿದೆ ಅಂತಂದರೆ ಬೆನ್ನೆಲುಬಾದವನಿಗೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಸರ್ವಿಸ್ಗಳು ಚೆನ್ನಾಗಿರಬೇಕು ಅಂತ ಒಂದು ಅನಿಸಿಕೆ ಅಷ್ಟೇ.
1: ಇಲ್ಲಿ ಸಂಸ್ಥೆ

0: ಸಂಸ್ಥೆ ಪರಿಚಯ ಆದ ಮೇಲೆ ನಿಮ್ಗೆ ಯಾವ ರೀತಿ ಸೌಲಭ್ಯಗಳನ್ನ ಒದಗಿಸ್ಕೊಡ್ತು? ಈಗ ವೀಲ್ ಚೇರ್ ಆಗಿರ್ಬೋದು, ಇನ್ನಿತರ ಸಲಕರಣೆಗಳನ್ನೆಲ್ಲೋ ಸಿಕ್ಕದ್ವಾ ಸಂಸ್ಥೆ ಕಡೆಯಿಂದ?
1: ಈಗಕ್ಕಿಂತ ನಾನು ವೀಲ್ ಚೇರ್ ನನಗೆ ಸಿಕ್ಕಿದೆ, ಬಟ್ ನನಗೆ ಸಿಕ್ಕಿದ್ಮೇಲೆ ಅಂತಲ್ಲ, ನಾನು ಅಕ್ಕಪಕ್ಕದಲ್ಲಿ ಯಾರು ಸ್ಪೈನ್ ಇಂಜುರಿ ಆಗಿ ವೀಲ್ ಚೇರ್ ಇಲ್ಲದವನಿಗೆ ಸಂಸ್ಥೆ ಕಡೆಯಿಂದ ವೀಲ್ ಚೇರ್ ಸುಮಾರು ಕೊಡಿಸಿದ್ವಿ. ಒಂದು ಸುನೀತಾ ಮೇಡಮ್ಗಳಿಗೆ ಅವರು ನಾಲ್ಕೈದು ಮೇಲೆ ಕೊಟ್ಟಿದ್ದಾರೆ. ಮತ್ತು ಒಂದು ಕ್ಯಾಂಪ್ ಮಾಡಿದ್ರು, ಉದ್ಯೋಗ ಕ್ಯಾಂಪ್ ಅಂತ. ಆ ಕ್ಯಾಂಪಲ್ಲಿ ನಾವು ಅದು ಚೆನ್ನಾಗಿ ಯೂಸ್ ಮಾಡಿದ್ವಿ. ಅದರಿಂದ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇದ್ದೀನಿ, ಬಟ್ ಅದ್ರ ಒಟ್ಟಿಗೆ ಅದೇ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇದ್ದೀವಿ. ಮೊನ್ನೆ ಒಂದು ಕ್ಯಾಂಪಲ್ಲಿ ಮಾಡಿ ಒಂದು 3 ದಿವಸ ಕ್ಯಾಂಪಲ್ಲಿ ಇದ್ವಿ, ಚೆನ್ನಾಗಿ ಕ್ಯಾಂಪ್ ಮಾಡಿಕೊಟ್ರು. ನೋಡುವ ಮುಂದಕ್ಕೆ ಏನಾಯ್ತದೆ ಅಂತ ನೋಡುವ. ಯಾಕಂದರೆ ಮಾಡಬೇಕು ಅಂತಂದರೆ, ಯಾಕಂದರೆ ಕೂತ್ಕೊಂಡಿರೋಕ್ಕಾಗಲ್ಲ, ಯಾಕಂದರೆ ಬಾಕಿರೋ ಬೆಡ್ ಸೋರ್ಗಳು ಗಾಯಗಳಾಯ್ತದೆ, ಮತ್ತು ಸೊಂಟದಾಗ ಏನು ಕೆಳಗಡೆಗೆ ಏನು ಸ್ಪರ್ಶ ಇಲ್ಲ, ನೀವು ನೋಡಿದ್ರಲ್ಲ ಹಂಗಿದೆ. ನೋಡುವ ಏನಾದರೂ ಮಾಡುವ ಸಂಸ್ಥೆ, ಅದೇ ಒಳ್ಳೇದು ಮಾಡ್ತಾಯಿದೆ. ಇನ್ನು ನನಗೆ ಮಾಡೋಕ್ಕಾಗದಿದ್ರು, ನನಗೆ ಸಿಕ್ಕಿಲ್ಲ ಅಂತಲ್ಲ, ಇನ್ನೊಬ್ಬರಿಗೆ ಸಿಕ್ಕಬೇಕು ಅಂತ ನನಗೆ ಆಸೆ. ಯಾಕಂದರೆ ಅದು ಪ್ರಯತ್ನ ಪಡಬೇಕು.
0: ಸಂಸ್ಥೆ ಪರಿಚಯ ಆಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ರೀತಿ ಬೆಂಬಲವನ್ನು ನಿಮ್ಗೆ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಪರವಾಗಿ ಹಮ್ಮಿಕೊಂಡಿರುವಂತಹ ಕ್ಯಾಂಪ್ಗಳನ್ನು ಅಥವಾ ಶಿಬಿರಗಳನ್ನು ನೀವೇನಾರು ಅಟೆಂಡ್ ಮಾಡಿದ್ದೀರಿ?
1: ನಾನು ಒಂದು 3-4 ಕ್ಯಾಂಪ್ ಅಟೆಂಡ್ ಮಾಡಿದ್ದೀನಿ. ಏನಿದ್ರು ನನ್ನ ಜೊತೆ ಹೇಳ್ತಾರೆ ಹಿಂಗೆ ಒಂದು ಕ್ಯಾಂಪ್ ಇದೆ ಅಂತ, ಬಟ್ ನನಗೇನು ಪ್ರಯೋಗ ಆಗದಿದ್ರು ನಾನು ಕ್ಯಾಂಪಿಗೆ ಹೋಗ್ತೀನಿ. ಯಾಕಂದರೆ ಅಲ್ಲದೆ ನಾವು ಹೋಗಬೇಕು, ಅವ್ರು ನಮಗೋಸ್ಕರ ಮಾಡೋದು. ಮತ್ತು ಎಲ್ಲ ಕ್ಯಾಂಪ್ಗಳು ಸಂಸ್ಥೆ ಮಾಡ್ತದೆ, 90% ಸಂಸ್ಥೆ ಮಾಡ್ತದೆ, ಬಟ್ 10% ನಾವು ಪ್ರಯತ್ನ ಪಟ್ಟರೆ ನಮ್ಗೆ ಏನಾದರೂ ಆಗೋದು. ಇಲ್ಲದಿದ್ದರೆ ಸಂಸ್ಥೆ ಮಾಡಿ ಎಲ್ಲ ಅವರು ಮಾಡಿದ, ಯಾಕಂದರೆ ಮನೇಲಿ ತಾಯಿ ಅನ್ನ ತಂದು ತಟ್ಟೆಗೆ ಹಾಕಿ ಕೊಟ್ಟಮೇಲೆ ನಾವು ತಿನ್ನಬೇಕು, ಅದು ನಾವು ತಿಂದೇ ಒಂದು ಮಜಾ. ಅವ್ರು ಎಷ್ಟೇ ಚೆನ್ನಾಗಿ ಕೊಟ್ಟರು ಅದು ತಿಂದೇ ಹಂಗೆ ಆಗಲ್ಲ. ಆಯಿತಾ, ಆ ಥರ ಅದೇ ನನ್ನದು. ಯಾರೇ ಆಗಲಿ ಕ್ಯಾಂಪಿಗೆ ಹೋದರೆ ಉಪಯೋಗಗಳನ್ನ ಪಡ್ಕೋಬೇಕು, ಯೂಸ್ ಮಾಡೋಕ್ಕಾಯ್ತದೆ. ಎಲ್ಲರಿಗೂ ಆಗಲ್ಲ, ಬಟ್ ಆಗೋರು ಅದನ್ನ ಮಾಡ್ಕೋಬೇಕು.
0: ಈ ನಿಟ್ಟಿನಲ್ಲಿ ಕ್ಯಾಂಪ್ಗಳು ನಿಮ್ಮ ಬೆಳವಣಿಗೆಗೆ ಉಪಯುಕ್ತ ಆಗ್ತಿತ್ತ, ಯೂಸ್ ಮಾಡ್ಕೋತಿದ್ರೆ?
1: ನಾನು ಹೇಳ್ಬೇಕಾದ್ರೆ, ಈಗ ನಾನು ಹೇಳ್ದಲ್ಲ 14 ವರ್ಷ 14 ವರ್ಷ ಆಯಿತು, 14 ವರ್ಷಗಳಿಂದ ನನಗೆ ಯಾವ ಸಂಘ ಸಂಸ್ಥೆಗಳು ಅಷ್ಟು ಪರಿಚಯ ಆಗಿಲ್ಲ. ಈಗ ಅನ್ಕೊತ್ತೆ ನನಗೆ ಮೊದಲೇ ಸಿಕ್ಕಿದ ಏನಾದರೂ ಉದ್ಯೋಗ ಮಾಡ್ಕೊಂಡು ಹೋಗ್ಬೋದಿತ್ತು ಅಂತ ಅನಿಸ್ತದೆ. ಬಟ್ ನಾನು ಸುಮಾರು ಕಾನ್ಸೆಪ್ಟಲ್ಲಿ ಇದ್ದೀನಿ, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ ಒಟ್ಟಿಗೆ, ಮತ್ತು ಕೆಲಸ ಏನಾದರೂ ಮಾಡ್ತೀನಿ, ಮತ್ತು ಯಾರಿಗಾದರೂ ಕೆಲಸ ಏನಾದರೂ ಬೇಕಾದ್ರೆ ಮಾಡಿಕೊಡ್ತೀವಿ, ತೊಂದರೆ ಇಲ್ಲ. ಆದರೆ ದೇವರು ಯಾವುದಾದ್ರು ಒಂದು ಕೈ ಕೊಡ್ತು ಹಿಡಿತಾನೆ, ಎಲ್ಲ ಮಾಡ್ತೀವಿ, ಯಾವುದೋ ಸಿಕ್ಬೋದು, ನಮಗೊಂದು ಧೈರ್ಯ ಇದೆ.
0: ಈಗಲೂ ಕೂಡ ನೀವು ನಿಮ್ಮ ಉದ್ಯೋಗಗಳನ್ನು ನೀವು ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ ಅಂತ ಹೇಳಿ, ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಒಬ್ಬ ಇಂಜೂರಿ ಪೇಷಂಟ್ ಇಷ್ಟೆಲ್ಲ ಅಚೀವ್ ಮಾಡ್ಬೋದು ಅಂತ ನಿಮಗೆ ಒಂದು ಹೆಮ್ಮೆ ಅನಿಸುತ್ತ?
1: ಹೌದು, ನನಗೆ ಹೆಮ್ಮೆಗಿಂತ ನನಗೆ ಖುಷಿ. ಯಾಕೆಂತ ಹೇಳಿದ್ರೆ ನನಗೆ ನನಗೆ ತೃಪ್ತಿ ಬೇಕಾಗಿರೋದು. ಯಾರು ಈಗ ನಾನು ಹೇಳೋದು ಒಬ್ಬ ನನಗೆ ಬೈಕರ ವಿಷಯ, ನನಗೆ ಅದು ಬೇಕಾಗಿಲ್ಲ. ನಾನು ನನ್ನ ಲೈಫಲ್ಲಿ ಚೆನ್ನಾಗಿರ್ಬೇಕು, ನನಗೆ ಖುಷಿಯಾಗಿರ್ಬೇಕು, ಯಾರು ತೊಂದರೆ ಇಲ್ಲ ನನಗೆ ಇರಬೇಕು ಅಷ್ಟೇ. ಬೇರೆ ಅದರಲ್ಲಿ ಹೆಮ್ಮೆ ಪಡೋದು ಏನೇ ನನಗಿಲ್ಲ. ಯಾಕೆಂದರೆ ನಾನು ಹೆಮ್ಮೆ ಪಡಬೇಕು, ನನಗೆ ಹೆಸರು ಬರಬೇಕು ಅಂತ ಮಾಡ್ಕೊಂಡು ಹೋದರೆ ಅಷ್ಟು ಹೆಸರು ಸಿಗಲ್ಲ, ಬರೀ ಹೆಸರೇ ಸಿಗ್ತದೆ. ನಾವು ಮಾಡ್ತಿರ್ಬೇಕು, ನಾವು ಎಲ್ಲೋ ತಲುಪೋಗಿರ್ತೀವಿ, ನಾವು ಚೆನ್ನಾಗಿರ್ತೀವಿ ಅಷ್ಟೇ.
0: ಈ ನಿಟ್ಟಿನಲ್ಲಿ ಸರ್, ಈಗ ಸಂಸ್ಥೆ ಸಾಕಷ್ಟು ರೀತಿಯ ಬೆನ್ನೆಲುಬನ್ನ ನೀಡ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕ್ಯಾಂಪ್ಗಳನ್ನು ಕೂಡ ನೀವು ಅಟೆಂಡ್ ಮಾಡಿದ್ರಿ. ಅಲ್ಲಿ ಕ್ಯಾಂಪ್ಗಳಿಗೆ ಹೋದಾಗ ಇತರೆ ಸ್ಪೈನಲ್ ಇಂಜುರಿ ಪೇಷಂಟ್ಗಳನ್ನ ನೋಡಿದಾಗ, ಆ ವ್ಯಕ್ತಿಗಳನ್ನ ನೋಡಿದಾಗ ನಿಮ್ಗೆ ಅನ್ಸುತ್ತೆ?
1: ನಿಜವಾಗಿರ್ಬೇಕಂದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿಯನ್ನು ಸುಮಾರು ಜನ ನಾನು ನೋಡಿದ್ದೀನಿ, ಬಟ್ ಅವ್ರು ನನಗಿಂತ ಚೆನ್ನಾಗಿರ್ತಾರೆ, ಬಟ್ ಕೊರಗ್ತಾ ಇರ್ತಾರೆ. ಆಗ ಯಾಕಂದ್ರೆ ನನ್ನಕ್ಕಿಂತ ಇಂಜುರಿ ಕಮ್ಮಿ ಇರುವವರೆಲ್ಲ ಇನ್ನೂ ಕೆಲಸ ಮಾಡೋದೆಲ್ಲ ಭಾಳ ಕಷ್ಟಗಳು, ಅದನ್ನ ನೋಡಿದ್ದೀನಿ. ಆಗ ನನಗೆ ಹೆಮ್ಮೆ ಅಂತೇಳಿದ್ರೆ, ನಾನು ದೇವರು ನನಗೆ ಅವ್ರ ಮುಂದೆ ನನ್ನನ್ನು ಚೆನ್ನಾಗಿ ಇಟ್ಟಿದ್ದೇನಲ್ಲ, ನನಗೆ ಅದೊಂದು ಖುಷಿ ಇದೆ. ಯಾಕಂದರೆ ಯಾವತ್ತಿದ್ದರೂ ನಾವು ಎಲ್ಲರೂ ಈಗಿನ ಕಾಲದಲ್ಲಿ ಮೇಲ್ಗಡೆ ಅವನು ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ, ಬೇರೆ ಒಟ್ಟಿಗೆ ಇಚ್ಛೆ ಮಾಡ್ತಾರೆ. ನನಗೆ ಹಂಗೆಲ್ಲ, ನನ್ನ ಕೆಳಗಿದ್ದನ್ನು ನೋಡ್ಬಿಟ್ಟು ಅವನಿಗಿಂತ ಚೆನ್ನಾಗಿ ದೇವರು ನನಗೆ ಚೆನ್ನಾಗಿ ಕೊಟ್ಟಿದ್ದಾನಲ್ಲ. ಯಾಕಂದರೆ ಒಬ್ಬೊಬ್ಬ ಮಗನ ನೋಡಿದ್ರೆ ಅದು ಬಾಚಿ ಅನ್ನ ಬಾಚಿ ತಿನ್ನೋಕ್ಕಾಗಲ್ಲ, ಆಯ್ತು ನೋಡ್ತೀನಿ, ನಾನು ಖುಷಿಯಾಗಿದ್ದೀನಿ, ಅದಕ್ಕೆ ಒಂದು ಹೆಮ್ಮೆ ನನಗಿದೆ. ಬಾಕಿದ್ದ ಪೇಷಂಟ್ ನೋಡ್ತೀನಿ, ನಾನು ಖುಷಿಯಾಗಿದ್ದೀನಿ, ಅವ್ರಿಗೆ ಏನಾದರೂ ಒಳ್ಳೇದು ಹೇಳೋಕ್ಕಾಗಲ್ಲ ಹೇಳ್ತೀನಿ.
0: ಮುಂದಿನ ನಿಮ್ಮ ಗುರಿ ಏನು ಸರ್, ತಿಳ್ಕೊಬೋದಾ?
1: ಯಾರಿಗಾದ್ರೂ ಒಳ್ಳೇದು ಮಾಡಬೇಕು ಅಂತ ನನಗೊಂದು ಇದಿದೆ, ಒಳ್ಳೇದಾಗಬೇಕು ಅಷ್ಟೇ, ಬೇರೆ ಅದರಲ್ಲಿ ಏನಿಲ್ಲ.
0: ನಿಮ್ಮ ಮುಂದೆ ಏನಾದ್ರು ಉದ್ಯೋಗ ಮಾಡಬೇಕು ಅಂತ ನಿಮಗೆ ಒಂದು ಕನಸು ಏನಾದ್ರು ಇದೆಯಾ ಸರ್?
1: ಕನಸುಗಳು ಸುಮಾರಿದೆ. ಯಾಕೆಂತ ಹೇಳಿದ್ರೆ, ನಾನು ನಮ್ಮ ಅಂಕಜ್ ಸರ್ ಮನೆಗೆ ಬಂದಿದ್ರು, ಮತ್ತು ನಿಮ್ಮ ಸರ್ವರೊಬ್ಬರು ಅಂಕಜ್ ಸರ್ ಜೊತೆ ಬಂದಿದ್ದರು. ಅವ್ರ ಜೊತೆ ಮಾತಾಡಿದಾಗ ನಾನು ಹೇಳಿದೆ, ಸರ್ ನನಗೆ ಜನಗಳಿಗೆ ಒಳ್ಳೆಯ ಒಂದು ಫುಡ್ ಕೊಡಬೇಕು, ಈಗೆಲ್ಲ ಫುಡ್ಗಳು ಚೆನ್ನಾಗಿಲ್ಲ, ಚೆನ್ನಾಗಿರೋದು ಎಲ್ಲ ಅವರ ಲಾಭಕ್ಕೋಸ್ಕರ ಕೆಮಿಕಲ್ ಯೂಸ್ ಮಾಡಿ ಕೊಡ್ತಾ ಇರೋದು, ಒಳ್ಳೆಯ ಒಂದು ಫುಡ್ ಕೊಡಬೇಕು. ಅದು

0: ಬೇರೆ ಪ್ಯಾಕಿಂಗ್ ಮಾಡಿ ಮಸಾಲೆ ಪದಾರ್ಥಗಳನ್ನ ಮಾಡಬೇಕು ಅಂತಿದೆ, ಅದಕ್ಕೆಲ್ಲ ಬಜೆಟ್ಗಳು ಜಾಸ್ತಿ ಬೇಕು, ಕಮ್ಮಿ ಸಾಲದಲ್ಲ. ಅದ್ರಲ್ಲಿ ಮಾಡಬೇಕಂತಂದರೆ ನಾವು ಮಾಡಿ ಸ್ಪೈನ್ ಇಂಜುರಿ ಮತ್ತು ಸ್ವಲ್ಪ ಅಂಗವೈಕಲ್ಯ ಇದ್ದವರಿಗೆ ಈ ಪ್ಯಾಕಿಂಗು ಕೆಲಸಗಳು ಮಾಡೋಕ್ಕಾಯ್ತದೆ, ಅದನ್ನ ಮಾಡಿ ಅವ್ರಿಗೆ ಒಂದು ಉದ್ಯೋಗ ಕೊಡ್ಬೋದು ಅಂತ ಒಂದು ಇದೆ. ಬಟ್ ಪ್ರಯತ್ನ ಮಾಡುವ, ಕೊಡೋನು ಸಕ್ಸಸ್ ಕೊಡೋನು ದೇವನು, ನಮ್ದು ಏನಿಲ್ಲಲ್ಲ.
1: ಅಂಗವಿಕಲರಿಗೆ ಅಂದ್ರೆ ವಿಶೇಷ ಚೇತನಿಗೆ ಯೂಸ್ ಆಗುವ ನಿಟ್ಟಿನಲ್ಲಿ ಒಂದು ಉದ್ಯೋಗವನ್ನ ಅಥವಾ ಒಂದು ಉತ್ಪಾದನಾ ಉದ್ಯೋಗ ಅವಕಾಶವನ್ನ ನೀವು ಕೊಡಬೇಕು ಅಂತ ಅನ್ಕೊಂಡಿದ್ರಿ. ಒಳ್ಳೇದಾಗ್ಲಿ ಸರ್ ನಿಮ್ಮ ಕನಸಿಗೆ, ನಿಮ್ಮ ಗುರಿಗೆ. ಹಾಗೆ ಈ ನಿಟ್ಟಿನಲ್ಲಿ ವಿಶೇಷ ಚೇತನ ಸಮಸ್ಯೆಯನ್ನ ಒಂದು ಶಾಪ ಅಂತ ಭಾವಿಸ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಅನಿಸಿಕೆ ಏನು ಸರ್?
0: ಮೇಡಮ್, ನಾನು ನಿಜವಾಗಿರ್ಬೇಕಂದ್ರೆ ಈಗ ನಾನು ಸುಮಾರು ಜನಗಳನ್ನ ನೋಡಿದ್ದೀನಿ. ಈಗ ನನಗೆ ಇದು ಒಂದು ಲೆಕ್ಕದಲ್ಲಿ ವರ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಬಾಕಿದ್ದವರು ಕಷ್ಟಪಡೋದನ್ನ ನೋಡ್ಬಿಟ್ಟು ಸಮಸ್ಯೆಗಳು ಮುಗಿಯೋದಿಲ್ಲ. ಈಗ ನಾನು ಹ್ಯಾಪಿ ಆಗಿದ್ದೀನಿ, ಯಾಕಂದ್ರೆ ನನಗೆ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತಲ್ಲ. ಯಾಕಂದರೆ ಈಗ ಒಂದು ವಿಷಯ ಅಂತ ಹೇಳ್ಬೇಕಂದ್ರೆ ಈಗ ಸ್ಪೈನಲ್ ಕೋಡ್ ಇಂಜುರಿ ಆದವನು ಒಂದು ಕ್ಯಾನ್ಸರ್ ಆದರೆ ಸತ್ತೋಗ್ಬಿಡ್ತಾನೆ, ಬದುಕ್ತಾನೆ, ಮೆಡಿಸಿನ್ ಇದೆ. ನಮ್ದು ಹಂಗೆ ಇಲ್ಲ, ನಾವು ಡೈಲಿ ಎದ್ದು ಸಾಯ್ಬೇಕು. ಯಾಕಂದ್ರೆ ಸ್ಪೈನಲ್ ಇಂಜುರಿ ಅಷ್ಟೊಂದು ಸಮಸ್ಯೆ ಇದೆ. ಯಾಕಂದ್ರೆ ಉದಾಹರಣೆಗೆ ಒಂದು ಸೊಂಟದಿಂದ ಕೆಳಗಡೆ ಒಂದು ಯೂರಿನ್ ಮೋಷನ್ ಹೋಗಲ್ಲ ಅಂತ ಅಂದ್ಕೊಂಡ್ರೆ ನೀವು ಅದ್ರದ್ದು ಫೀಲ್ ಒಂದು ಆಲೋಚನೆ ಮಾಡ್ಕೊಳ್ಳಿ, ಅದು ಹೆವಿ ಪ್ರಾಬ್ಲಮ್ ಇದೆ. ಆದರೆ ನಾನು ಎಲ್ಲರೂ ಹೇಳ್ಬೋದು ಅವ್ನು ವರ ಅಂತ ಹೇಳಿದ ಅವನಿಗೆ ಇಲ್ಲ, ನಾನು ಆ ಥರ ಖುಷಿ ಪಟ್ಟರೇನೆ ನನಗೆ ಅದರಲ್ಲಿ ಇಲ್ಲಾದರೆ ಖುಷಿ ಸಿಗಲ್ಲ. ಹಂಗಾಗಿ ನಾನು ಇದು ವರ ಅಂತ ಅಂದ್ಕೊಂಡ್ರೆ ಚೆನ್ನಾಗಿರೋದು ಅಂತ. ರೋಗ ಅಂತ ಮತ್ತು ಇದೊಂದು ಶಾಪ, ಶಾಪ ಅಂತ ಹೇಳೋದು ಯಾರು? ಶಾಪ ಅಂತ ಹೇಳೋದು ಅದು ಸುಮ್ಮನೆ. ದೇವರು ಯಾವತ್ತೂ ಯಾರಿಗೂ ಶಾಪ ಕೊಡಲ್ಲ. ಒಳ್ಳೇದು ಮಾಡಿದಕ್ಕೆ ಒಳ್ಳೇದಾಯ್ತದೆ, ಕೆಟ್ಟದ್ದು ಮಾಡಿದ್ ಕೆಟ್ಟದಾಯ್ತದೆ ಅಲ್ವಾ? ಅಷ್ಟೇ ಇರೋದು.
1: ನಾವು ಈ ಒಂದು ಸಮಸ್ಯೆನ ಸಮಸ್ಯೆ ಅಂತ ಪರಿಗಣಿಸ್ತೇವೆ. ಈ ನಿಟ್ಟಿನಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿ ಬ್ಯುಸಿ ಆಗಿದ್ರೆ ಈ ಸಮಸ್ಯೆ ಯಾವುದು ಕಾಣಿಸಲ್ಲ ಅಂತ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸರ್, ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ನ ನೋಡ್ಕೊಳ್ಳೋದು ಮನೆಯವರ ಒಂದು ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಅವರ ಬೆಂಬಲ ಇದ್ರೆ ನಾವು ಖುಷಿ ಖುಷಿಯಾಗಿ ಜೀವನ ನಡೆಸ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಹೇಗೆ ನೋಡ್ಕೋತಾ ಇದ್ದಾರೆ ಸರ್?
0: ಮೇಡಮ್, ನಾನು ಹೇಳಿದಲ್ಲ ಮೊದಲೇ ಒಂದು ಹೇಳಿದೆ, ನನ್ನ ಅಣ್ಣಂದಿರು ತಮ್ಮಂದಿರಾಗಲಿ ಮಗುನ ಹಂಗೆ ನೋಡ್ತಾರೆ, ಆ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ. ಬಟ್ ಇವಾಗ ನನಗೆ ಆಗ್ತದೆ, ಈಗ ತಾಯಂದಿರು ಮಕ್ಕಳು ಎಲ್ಲಾದರೂ ಮೋಷನ್ ಯಾರು ಮಾಡಿದ್ರೆ ಅದು ಕ್ಲೀನ್ ಮಾಡೋದನ್ನ ನಾನು ನೋಡಿದ್ದೀನಿ. ಅವರು ಒಂದು ಸ್ವಲ್ಪ ಮುಜುಗರ ಇರ್ತದೆ ಕ್ಲೀನ್, ಅವಾಗ ಅದನ್ನ ನೋಡಿಬಿಟ್ಟು ಅವ್ರಿಗೆ ಅಷ್ಟು ಇರಬೇಕು. ನಾವು ಮಗುವಲ್ಲ, ನಾವು ದೊಡ್ಡವರಾಗಿದ್ದೀವಿ, ಅವ್ರಿಗೊಂದು ಮುಜುಗರ ಇದ್ದೇ ಇರ್ತದೆ. ಯಾಕಂದರೆ ಮನುಷ್ಯರಲ್ವಾ. ನನ್ನ ತಮ್ಮಂದಿರು ಅದು ನನ್ನ ಹೆಂಗೆ ನೋಡಿದ್ರು, ನಾನು ಹೇಳ್ದಲ್ಲ ಮಗು ಅಂತ ಹೇಳಿದ್ರೆ ಮುಗಿತು, ಅಷ್ಟು ಚೆನ್ನಾಗಿ ನೋಡಿದ್ದಾರೆ. ನಮ್ಮ ತಂದೆ ತಾಯಿ ನನ್ನ ಮಕ್ಕಳ ಮದುವೆಗೆ ಹೋಗಬೇಕಾದ್ರೆ ಒಂದು ಒಂದು ತಿಂಗಳು ಯಾರಿತ್ತಿಲ್ಲ ಮನೇಲಿ. ಆಗ ನಾನು ಬಿದ್ದು ಸ್ಟಾರ್ಟಿಂಗ್ ಬಿದ್ದು ಎರಡೇ ತಿಂಗಳಾಗಿರೋದು. ಆಗ ನನ್ನ ತಮ್ಮ ನನ್ನನ್ನು ನಮ್ಮ ತಮ್ಮಂದಿರು ಇಬ್ಬರು ಮೂರು ಜನ ಇದ್ದರು, ಚೆನ್ನಾಗಿ ನೋಡಿಕೊಂಡು ನನ್ನ ಊಟ ಗೀಟ ಮಾಡಿಕೊಂಡು ಸ್ನಾನ ಮಾಡಿಸಿ ಎಲ್ಲ ಅವರೇ ಮಾಡಿದ್ರು. ಬಟ್ ಮತ್ತೆ ನಾನು ರಿಕವರ್ ಆದೆ. ಈಗ ನಾನು ಫ್ರೀ ಆದೆ, ಈಗ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ತೀನಿ, ಯಾರಿಗೂ ತೊಂದರೆ ಇಲ್ಲ. ಯಾಕಂದ್ರೆ ಮಾಡೋಕ್ಕೆ ಮನಸ್ಸಿದ್ದಿಂದಲ್ಲ ಅವ್ರು ಸಪೋರ್ಟ್ ಮಾಡಿದ್ರು, ನಾನು ಚೆನ್ನಾಗಿದ್ದೆ ಮತ್ತು ಅವ್ರ ಜೊತೆ ಖುಷಿಯಾಗಿರ್ಬೇಕು. ಮತ್ತು ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು, ನಾವು ನಮಗೆ ಯಾರು ಅಡ್ಜಸ್ಟ್ ಆಗೋಂಗಿಲ್ಲ, ನಾವು ಅಡ್ಜಸ್ಟ್ ಆಗಬೇಕು. ಹಂಗೆ ಆದರೆ ಮಾತ್ರ ಲೈಫ್ ಚೆನ್ನಾಗಿರೋದು.
1: ಅವ್ರಿಗೆ ನಾವು ಅಡ್ಜಸ್ಟ್ ಆಗಿ ನಮ್ಮ ಮನೋಬಲವನ್ನ ಇನ್ನಷ್ಟು ಹೆಚ್ಚಿಸ್ಕೋತಾ ಧೈರ್ಯ ನಾವು ತಗೊಂಡು ಈ ನಿಟ್ಟಿನಲ್ಲಿ ಎಲ್ಲರಿಗೂ ಹೊಂದ್ಕೊಂಡು ಜೀವನ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ, ಇತರೆ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗೆ, ನೀವೊಬ್ಬ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ಅವರು ಆಗಿದ್ಮೇಲೆ ಸಮಸ್ಯೆ ಆಗಿದೆ ಅಂತ ಅನ್ಕೊಂಡ್ಕಿಂತ ಸಮಸ್ಯೆ ಆಗದಿದ್ದರೆ ಏನೆಲ್ಲ ಸಮಸ್ಯೆ ಬರ್ಬೋದಿತ್ತು ಅಂತ ಒಂದು ಆಲೋಚನೆ ಮಾಡಲಿ. ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು, ಅದು ಒಳ್ಳೇದು ಆಗೋದು ದೇವ್ರಿಗೆ ಗೊತ್ತಿರೋದು, ಕೆಟ್ಟದ್ದು ಏನೆಲ್ಲ ಆಯ್ತಾಯ್ತು ಅದನ್ನ ಒಂದು ಆಲೋಚನೆ ಮಾಡಲಿ. ಮಾಡಿದ್ಮೇಲೆ ಓ ಹಿಂಗಾಯ್ತಿತ್ತು ಹಂಗೆ ಅಲ್ಲ, ನಾವು ಖುಷಿಯಾಗಿರುವ, ಇನ್ನು ನಮಗೆ ಲೈಫು ಮುಂದಕ್ಕೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಹೋಗೋದು ಒಳ್ಳೇದು ಅಂತ ನನ್ನ ಕಡೆಯಿಂದ ಒಂದು ಅಭಿಪ್ರಾಯ ಅಷ್ಟೇ.
1: ಎಷ್ಟೋ ಜನ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗಳು ಒಂದು ಧೈರ್ಯನೇ ತಗೊಳ್ಳಲ್ಲ, ಈ ನಿಟ್ಟಿನಲ್ಲಿ ಅವರಿಗೆ ಮನೋಧೈರ್ಯ ಕೊರತೆ ಇರುತ್ತೆ. ಈ ನಿಟ್ಟಿನಲ್ಲಿ ಅಂಥವ್ರಿಗೆ ನೀವೇನು ಹೇಳಕ್ಕೆ ಸರ್?
0: ಯಾವತ್ತಿದ್ರು ಜನಗಳು ಸುಮಾರು ಮಾತುಗಳನ್ನ ಆಡ್ತಾರೆ, ಅದನ್ನ ಆಲೋಚನೆ ಮಾಡಬಾರ್ದು. ಅವನು ಏನಾದರೂ ಹೇಳಿದರೆ ಅದೇನೋ ಒಳ್ಳೇದಿರ್ಬೋದು ಅಂತ ಅನ್ಕೊಳ್ಳಿ, ಬಟ್ ಅವನು ಕೆಟ್ಟದೇ ಆಲೋಚನೆ ಮಾಡಿದ್ರು ನಮಗೆ ಒಳ್ಳೇದು ಕೆಟ್ಟದ್ದು ಮಾಡೋನು ಯಾರು? ದೇವರು. ಮೇಲೊಬ್ಬನಿದ್ದೇ ಇದ್ದೇನಲ್ಲ, ಸೃಷ್ಟಿಕರ್ತನ ಒಬ್ಬನೇ ಅಲ್ವಾ, ಅದು ಮಾಡೇ ಮಾಡ್ತಾನೆ.
1: ಸಂಸ್ಥೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆ, ಸಾಕಷ್ಟು ಬೆಂಬಲವಾಗಿ ನಿಮಗೆ ನಿಂತಿದೆ, ಸಂಸ್ಥೆ ಬಗ್ಗೆ ಏನೇನು ಹೇಳ್ತೀರಾ ಸರ್?
0: ಮೇಡಮ್, ನಾನು ಈ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಟೋಟ್ಲಾಗಿ ಎಲ್ಲ ಸಂಸ್ಥೆಗಳು ಕೆಲಸ ಮಾಡ್ತದೆ. ನಾನು ಹೇಳಿದಲ್ಲ ಮೇಡಮ್, ನಾನು 12 ವರ್ಷ ಮನೆಯಲ್ಲಿ ಇದ್ದ ಮೇಲೆ ಹೊರಗಡೆ ಬಂದಮೇಲೆ ಈಗ ನಾನು ಇಲ್ಲಿ ತನಕ ಬರೋಕ್ಕೆ ಕಾರಣ ಯಾರು? SI ಸಂಸ್ಥೆ. ಆ ಸಂಸ್ಥೆಗೆ ನನ್ನ ಕಡೆಯಿಂದ ರುಬ್ಬಿಕೊಳ್ಬೇಕು, ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.
1: ಹೀಗೆ ನಿಮ್ಮ ಬೆಳವಣಿಗೆ ಶೀಘ್ರವಾಗಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ಕೇಳುಗರೆ, ಕೇಳಿದ್ರೆಲ್ಲ ಇಷ್ಟೋತ್ತಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ವಿಶ್ವ ಬೆನ್ನುಹುರಿ ಅಪಘಾತ ದಿನದ ಒಂದು ವಿಶೇಷವಾಗಿ ಇವತ್ತಿನ ನಮ್ಮ ಯಶೋಗಾಥೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದವರು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಒಂದು ಯಶೋಗಾಥೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರೆ ಇಲ್ಲಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
0: ಕೇಳುಗರೆ, ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಅಪಘಾತ ವ್ಯಕ್ತಿಯ ಯಶೋಗಾಥೆ ಕುರಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 48 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 18 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 12 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 17 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 23 ರೂಪಾಯಿ, ಸೋರೆಕಾಯಿ 13 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಭಸ್ಮಿಯ ಚೋಟುದ ಹಕ್ಕಿಗೆ ಮೋಟುದ ಬಾಲ ಮತ್ತು ಕಾಡುಕುರಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಚೋಟುದ ಹಕ್ಕಿಗೆ ಮಾರುದ ಬಾಲ ಮತ್ತು ಕಾಡುಕುರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಬಾಲದಿಂದ ಹಕ್ಕಿ ತನ್ನ ಆಕರ್ಷಕ ಬಣ್ಣ ಮತ್ತು ತನ್ನ ದೇಹಕ್ಕಿಂತ 2 ಪಟ್ಟು ಉದ್ದದ ಓಲಾಡುವ ಬಾಲದಿಂದಾಗಿ ಪಕ್ಷಿ ವೀಕ್ಷಕರನ್ನ ಆಕರ್ಷಿಸುತ್ತದೆ. ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ಗಳು ಪ್ರಧಾನವಾಗಿ ಶ್ರೀಲಂಕಾ ಮತ್ತು ಮಯನ್ಮಾರ್ ಸೇರಿದಂತೆ ಭಾರತೀಯ ಉಪಖಂಡಾದ್ಯಂತ ಕಂಡುಬರುತ್ತವೆ. ದಟ್ಟವಾದ ಕಾಡುಗಳಲ್ಲಿ, ಸಸ್ಯವರ್ಗದ ಉದ್ಯಾನವನಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಸಾಮಾನ್ಯವಾಗಿ ವಯಸ್ಕ ಹಕ್ಕಿ ಸುಮಾರು 7-9 ಇಂಚುಗಳಷ್ಟು ಉದ್ದವಿರುತ್ತದೆ. ಇವುಗಳ ತಲೆಯ ಭಾಗ ಕತ್ತಿನಿಂದ ಮೇಲೆ ಹೊಳೆವ ಕಪ್ಪು ಬಣ್ಣದಿಂದ ಕೂಡಿದ್ದು ಕಿರೀಟದಂತಹ ಜುಟ್ಟು ಹೊಂದಿರುತ್ತದೆ. ಗಂಡು ಹಕ್ಕಿಯ ಮೈಬಣ್ಣ ಪೂರ್ಣ ಬಿಳಿಯಾಗಿದ್ದು ಕತ್ತಿನಿಂದ ಬಾಲದ ತುದಿಯವರೆಗೂ ಬಿಳಿಯ ಬಣ್ಣದಿಂದ ಕೂಡಿರುತ್ತವೆ. ಸುಮಾರು 8-9 ಇಂಚು ಉದ್ದದ 2 ಬಿಳಿಯ ಬಾಲವೇ

ಈ ಪಕ್ಷಿಯ ವಿಶೇಷ ಆಕರ್ಷಣೆ. ಹೆಣ್ಣು ಬಾಲದಲ್ಲಿಯ ಹಕ್ಕಿ ಮೋಹಗೊಳಗಾಗುವುದು ಇದೇ ಕಾರಣಕ್ಕೆ. ಸಂತಾನೋತ್ಪತ್ತಿಯ ಸಮಯದಲ್ಲಿ ಗಂಡು ಹಕ್ಕಿ ಹೆಣ್ಣನ್ನ ಆಕರ್ಷಿಸಲು ತನ್ನ ಭವ್ಯವಾದ ಬಾಲವನ್ನು ಪ್ರದರ್ಶಿಸಿ ಮರಳುಗೊಳಿಸುತ್ತದೆ. ಹೆಣ್ಣು ಹಕ್ಕಿಗೆ ಇಷ್ಟು ಉದ್ದದ ಬಾಲ ಇರುವುದಿಲ್ಲ. ಅದು ಕಂದು ಬಣ್ಣದಿಂದ ಕೂಡಿದ್ದು ಸುಮಾರು 4 ಇಂಚುಗಳಷ್ಟೇ ಉದ್ದವಿರುತ್ತದೆ. ಮರಿಗಂಡು ಹಕ್ಕಿ ನೋಡುವುದಕ್ಕೆ ಹೆಣ್ಣು ಬಾಲದಂಡೆ ಹಕ್ಕಿಯಂತೆ ಕಾಣುತ್ತದೆ. ಅವುಗಳ ಗರಿಗಳು ಉದ್ದವಿರುವುದಿಲ್ಲ ಮತ್ತು ಕಂದು ಬಣ್ಣದಿಂದ ಕೂಡಿರುತ್ತದೆ. 3 ವರ್ಷ ಆದ ನಂತರ ರೆಕ್ಕೆಯ ಬಣ್ಣ ಬಿಳಿಯಾಗುವುದಲ್ಲದೆ 9 ಇಂಚುಗಳವರೆಗೂ ಬೆಳೆಯುತ್ತಾ ಹೋಗುತ್ತದೆ. ಇವುಗಳ ಮುಖ್ಯ ಆಹಾರ ನೊಣಗಳು, ಸೊಳ್ಳೆಗಳು ಮತ್ತು ಇತರೆ ಹಾರುವ ಕೀಟಗಳು. ಇವು ಗಾಳಿಯಲ್ಲಿ ಹಾರಿ ಬಂದ ತನ್ನ ಬೇಟೆಯನ್ನು ಹಿಡಿಯುವಲ್ಲಿ ಚಮತ್ಕಾರಿ ಕುಶಲತೆಯನ್ನು ಪ್ರದರ್ಶಿಸುತ್ತವೆ. ಅತ್ಯಂತ ವೇಗವಾಗಿ ತನ್ನ ಉದ್ದದ ಬಾಲವನ್ನು ಬೀಸುತ್ತಾ ಬಂದು ಬೇಟೆಯಾಡುತ್ತವೆ. ಬಾಲದಂಡೆಯ ಹಕ್ಕಿ ಮೂಲತಃ ವಲಸೆ ಹಕ್ಕಿ. ಮಾರ್ಚ್ರಿಂದ ಜುಲೈ ತಿಂಗಳವರೆಗೆ ಅವುಗಳ ಸಂತಾನೋತ್ಪತ್ತಿಯ ಸಮಯ. ಮರದ ಕೊಂಬಿಯ ಮೇಲೆ ಜೇಡರ ಬಲಿ ಮತ್ತು ಒಣಗಿದ ನಾರು ಕಾಂಡಗಳನ್ನು ಬಳಸಿ ಆಳವಿಲ್ಲದ ಚಿಕ್ಕ ಬುಟ್ಟಿಯಾಕಾರದ ಗೂಡುಗಳನ್ನು ನಿರ್ಮಿಸಿ ಅದರಲ್ಲಿ ಹೆಣ್ಣು ಅಕ್ಕಿ 2-4 ಮೊಟ್ಟೆಗಳನ್ನು ಇಟ್ಟು ಸುಮಾರು 14-16 ದಿನಗಳವರೆಗೆ ಕಾವು ಕೊಡುತ್ತವೆ. ಮೊಟ್ಟೆ ಒಡೆದ 22 ದಿನಗಳಲ್ಲಿ ಮರಿಗಳು ಹಾರಲು ಸಿದ್ಧವಾಗುತ್ತವೆ. ಗಂಡು ಮತ್ತು ಹೆಣ್ಣು ಅಕ್ಕಿಗಳೆರಡೂ ಮರಿಗಳಿಗೆ ಪೋಷಣೆ ಮತ್ತು ರಕ್ಷಣೆ ನೀಡುವಲ್ಲಿ ಸರಿಸಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಬಾಲದಂಡೆಯ ಹಕ್ಕಿ ಮಧ್ಯಪ್ರದೇಶದ ರಾಜ್ಯ ಪಕ್ಷಿಯ ಸ್ಥಾನ ಪಡೆದಿದೆ. ಅಲ್ಲಿ ಈ ಹಕ್ಕಿಯನ್ನು ದೂದ್ ರಾಜ್ ಎಂದು ಕರೆಯುತ್ತಾರೆ. ಇದರ ತಲೆಯ ಮೇಲಿನ ಜುಟ್ಟು ಕಿರೀಟದಂತೆ ಇರುವುದರಿಂದ ಮತ್ತು ಅದರ ಬಾಲ ರಾಜರ ಪೋಷಾಕಿನಂತೆ ಕಾಣುವುದರಿಂದ ಇದನ್ನು ರಾಜ ಹಕ್ಕಿ ಎಂತಲೂ ಕರೆಯುತ್ತಾರೆ. ಸಂಸ್ಕೃತದಲ್ಲಿ ಈ ಅಕ್ಕಿಯನ್ನು ಅರ್ಜುನಕ ಎಂದು ಕರೆಯುತ್ತಾರೆ. ಭಾರತ ಮತ್ತು ಶ್ರೀಲಂಕಾ ದೇಶದ ಅಂಚೆ ಇಲಾಖೆ ಈ ಪಕ್ಷಿಯ ಚಿತ್ರದ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿವೆ. ಕಾಡುಕುರಿ ಭಾರತದ ಸುಮಾರು ಕಾಡುಗಳಲ್ಲಿ ಕಂಡುಬರುವ ಒಂದು ಸಸ್ತನಿ ಪ್ರಾಣಿ. ಸಸ್ಯಹಾರಿ ಪ್ರಭೇದಕ್ಕೆ ಸೇರಿದ ಈ ಪ್ರಾಣಿಯ ಮುಖ್ಯ ಆಹಾರವೆಂದರೆ ಹುಲ್ಲು, ಎಲೆ, ಸೊಪ್ಪು ಮತ್ತು ಮರದಿಂದ ಉದುರಿದ ಹಣ್ಣು ಹಾಗೂ ಬೀಜಗಳು. ಕಾಡುಕುರಿಯು ಸುಮಾರು 1.3 ಅಡಿಗಳಷ್ಟು ಎತ್ತರ ಮತ್ತು 3 ಅಡಿಗಳಷ್ಟು ಉದ್ದವಿರುತ್ತದೆ ಮತ್ತು ಇದರ ತೂಕ ಸುಮಾರು 12-16 ಕೆಜಿ ಇರುತ್ತದೆ. ಕಾಡುಕುರಿಗಳನ್ನು ಅದರ ಪುಟ್ಟ ಗಾತ್ರ, ತಲೆಯ ಮೇಲಿನ ಕೊಂಬು ಮತ್ತು ಆನೆ ದಂತದಂತಿರುವ ಪುಟ್ಟ ಕೂರಿ ಹಲ್ಲುಗಳಿಂದ ಗುರುತಿಸಬಹುದು. ಇವುಗಳು ಸಾಧಾರಣವಾಗಿ ಸಂಜೆ ಮತ್ತು ರಾತ್ರಿಗಳಲ್ಲಿ ಹೆಚ್ಚಾಗಿ ಸಂಚಾರ ಮಾಡುವುದರಿಂದ ಹಗಲಿನಲ್ಲಿ ಇವನ್ನು ಕಾಣುವುದು ಕೊಂಚ ಕಠಿಣ ಎನ್ನಬಹುದು. ಸ್ವಭಾವದ ಸಂಕೋಚದ ಪ್ರಾಣಿಯಾದ ಕಾರಣ ಮಾನವರನ್ನ ಕಂಡ ತಕ್ಷಣ ಇವು ಓಡಿ ಮರೆಯಾಗುವುದನ್ನು ಕಲಿತಿವೆ. ಗಂಡು ಕುರಿಯು ತಲೆಯ ಮೇಲೆ ಕೊಂಬು ಮತ್ತು ಪುಟ್ಟ ಕೋರೆ ಹಲ್ಲನ್ನು ಹೊಂದಿರುತ್ತದೆ. ಹೆಣ್ಣಿಗೆ ಇವೆರಡೂ ಇರುವುದಿಲ್ಲ. ಕಾಡು ಕುರಿಗಳು ಭಾರತ ಮಾತ್ರವಲ್ಲದೆ ನೇಪಾಳ, ಮಲೇಷಿಯಾ, ದಕ್ಷಿಣ ಚೀನಾ ಮತ್ತು ತೈವಾನ್ ದೇಶಗಳಲ್ಲೂ ಸಹ ಕಂಡುಬರುತ್ತವೆ. ಕಾಡು ಕುರಿಯ ಒಂದು ಪ್ರಮುಖವಾದ ಲಕ್ಷಣವೆಂದರೆ ಮಾಂಸಾಹಾರಿ ಪ್ರಾಣಿಗಳಾದ ಹುಲಿ, ಸಿಂಹ, ಚಿರತೆ ಇವುಗಳ ಬಗ್ಗೆ ಅತ್ಯಂತ ನಿಖರವಾದ ಮಾಹಿತಿಯನ್ನು ಕಾಡಿನ ಇತರೆ ಪ್ರಾಣಿಗಳಿಗೆ ತಿಳಿಸುವುದು. ಈ ಮಾಂಸಾಹಾರಿ ಪ್ರಾಣಿಗಳನ್ನು ಕಂಡ ಕೂಡಲೇ ಕಾಡು ಕುರಿಯು ಜೋರಾಗಿ ಬೊಗಳುವಂತಹ ಧ್ವನಿಯನ್ನು ಕೂಗುತ್ತವೆ ಹಾಗೂ ಇತರೆ ಪ್ರಾಣಿಗಳಿಗೆ ಎಚ್ಚರಿಕೆಯನ್ನು ನೀಡುತ್ತವೆ. ಕಾಡು ಕುರಿಯ ಬೊಗಳುವಿಕೆಯು ಕಾಡಿನಲ್ಲಿ ಮಾಂಸಾಹಾರಿ ಪ್ರಾಣಿಗಳ ಬಗ್ಗೆ ಅತ್ಯಂತ ನಿಖರವಾದ ಮಾಹಿತಿಯನ್ನು ನೀಡುತ್ತವೆ. ಕೇಳುವರೆ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಚೋಟುದ ಹಕ್ಕಿಗೆ ಮಾರುದ ಬಾಲ ಹಾಗೂ ಕಾಡು ಕುರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಕೇಳುಗರ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90

0: ಚುಕ್ಕಿ 8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
0: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
1: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
0: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
0: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
1: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ. ಉದ್ದಟತನದಿಂದ ತನ್ನ ಕುಲದ ನಾಶಕ್ಕೆ ಕಾರಣನಾದ ಕೃಷ್ಣನ ಪುತ್ರ ಸಾಂಬ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋಡು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಉದ್ದಟತನದಿಂದ ತನ್ನ ಕುಲದ ನಾಶಕ್ಕೆ ಕಾರಣನಾದ ಕೃಷ್ಣನ ಪುತ್ರ ಸಾಂಬ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಶಮಂತಕ ಮಣಿಯ ಘಟನೆಯ ನಂತರ ಶ್ರೀಕೃಷ್ಣನು ಜಾಂಬವತಿಯನ್ನು ವಿವಾಹವಾದರೂ ಅವರಿಗೆ ಬಹಳ ಕಾಲ ಸಂತಾನವಿರಲಿಲ್ಲ. ಜಾಂಬವತಿಯ ಕೋರಿಕೆಯ ಮೇರೆಗೆ ಶ್ರೀಕೃಷ್ಣನು ಉಪಮನ್ಯು ಮಹರ್ಷಿಗಳ ಮಾರ್ಗದರ್ಶನದಲ್ಲಿ

ಕೈಲಾಸನಾಥವನ್ನು ಕುರಿತು ಕಠಿಣ ತಪಸ್ಸು ಆಚರಿಸಿದನು. ಸಾಂಬಶಿವನ ಅನುಗ್ರಹದಿಂದ ಜನಿಸಿದ ಬಾಲಕನಿಗೆ ಸಾಂಬ ಎಂದು ನಾಮಕರಣ ಮಾಡಲಾಯಿತು. ಸಾಂಬನು ನೋಡಲು ಕೃಷ್ಣನಷ್ಟೇ ತೇಜಸ್ವಿಯು ಸಕಲ ಯುದ್ಧ ಕಲೆಗಳಲ್ಲಿ ಅಪ್ರತಿಮ ವೀರನೂ ಆಗಿ ಬೆಳೆದನು. ಆದರೆ ಅವನಲ್ಲಿದ್ದ ಮಿತಿ ಮೀರಿದ ಹಠ ಮತ್ತು ಅಹಂಕಾರ ಅವನ ವ್ಯಕ್ತಿತ್ವಕ್ಕೆ ಕಳಂಕ ತಂದವು. ಸಾಂಬನು ಸಾಹಸ ಮತ್ತು ಅವನ ದುರ್ವರ್ತನೆಗಳೆರಡನ್ನೂ ಮೆರೆಯುತ್ತಾ ನಡೆದನು. ದುರ್ಯೋಧನ ಮಗಳು ಲಕ್ಷ್ಮಣೆಯ ಸ್ವಯಂವರಕ್ಕೆ ತೆರಳಿದ ಸಾಂಬನು ವಿಧಿವಿಧಾನಗಳಿಗೆ ಕಾಯದೆ ಆಕೆಯನ್ನು ಅಪಹರಿಸಲು ಯತ್ನಿಸಿ ಕೌರವರ ಸೈನ್ಯಕ್ಕೆ ಸೆರೆಯಾದನು. ಇದನ್ನು ತಿಳಿದ ಬಲರಾಮನು ಹಸ್ತಿನಪುರಕ್ಕೆ ತೆರಳಿ ಸಾಂಬನನ್ನು ಬಿಡಿಸಲು ಕೋರಿದನು. ಕೌರವರು ಯಾದವರನ್ನು ಹೀಯಾಳಿಸಿದಾಗ ಕುಪಿತಗೊಂಡ ಬಲರಾಮ ತನ್ನ ನೇಗಿಲಿನಿಂದ ಇಡೀ ಹಸ್ತಿನಾಪುರವನ್ನೇ ಗಂಗೆಗೆ ಎಳೆಯ ತೊಡಗಿದನು. ಎದರಿದ ಕೌರವರು ಕ್ಷಮೆಯಾಚಿಸಿ ಸಾಂಬ ಮತ್ತು ಲಕ್ಷ್ಮಣೆಯ ವಿವಾಹವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಮತ್ತೊಂದೆಡೆ ಸಾಂಬನ ಉದ್ದಟತನ ಋಷಿಗಳನ್ನು ಬಿಡಲಿಲ್ಲ. ಒಮ್ಮೆ ದುರ್ವಾಸ ಮುನಿಗಳನ್ನು ಅಪಹಾಸ್ಯ ಮಾಡಿದ ಪರಿಣಾಮವಾಗಿ ಆತ ಕುಷ್ಠರೋಗಕ್ಕೆ ತುತ್ತಾದನು. ತಂದೆ ಕೃಷ್ಣನ ಮಾರ್ಗದರ್ಶನದಂತೆ ಚಂದ್ರಭಾಗ ನದಿಯ ತೀರದಲ್ಲಿ 12 ವರ್ಷ ಸೂರ್ಯನಾರಾಯಣನನ್ನು ಆರಾಧಿಸಿ ರೋಗಮುಕ್ತನಾದನು. ಕೃತಜ್ಞತೆಯಿಂದ ಆತ ಸೂರ್ಯ ದೇವಾಲಯವನ್ನು ಪ್ರತಿಷ್ಠಾಪಿಸಿದನು. ಆದರೆ ಗುಣಮುಖನಾದರೂ ಅವನ ಕುಚೇಷ್ಟೆಯ ಸ್ವಭಾವ ಮಾತ್ರ ಬದಲಾಗಲಿಲ್ಲ. ಯದುವಂಶದ ಅವನತಿಯ ಕಾಲ ಸನ್ನಿಹಿತವಾದಾಗ ಸಾಂಬ ಮತ್ತು ಆತನ ಮಿತ್ರರು ಮಹರ್ಷಿಗಳಾದ ವಿಶ್ವಾಮಿತ್ರ, ಕಣ್ವ ಹಾಗೂ ನಾರದರನ್ನು ಪರೀಕ್ಷಿಸಲು ಅದೇ ಒದ್ದಟತನದಿಂದ ಮುಂದಾದರು. ಸಾಂಬನಿಗೆ ಗರ್ಭಿಣಿ ಸ್ತ್ರೀಯ ವೇಷ ತೊಡಿಸಿ ಈಕೆ ಹೆಣ್ಣೋ ಗಂಡೋ ಏನನ್ನು ಹಡೆಯುತ್ತಾಳೆ ಎಂದು ಋಷಿಗಳನ್ನು ಅಣಕಿಸಿದರು. ಋಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಸತ್ಯವನ್ನರಿತು ಇವಳು ಇಡೀ ಯದುವಂಶವನ್ನೇ ಬೇರು ಸಹಿತ ನಾಶ ಮಾಡುವ ಕಬ್ಬಿಣದ ಹೊನಕೆಯನ್ನು ಹೆರುತ್ತಾಳೆ ಎಂದು ಶಾಪವಿತ್ತರು. ಮರುದಿನವೇ ಸಾಂಬನ ಹೊಟ್ಟೆಯಿಂದ ಕಬ್ಬಿಣದ ಮುಸಲ ಹೊರಬಂತು. ರಾಜ ಉಗ್ರಸೇನನು ಭಯಭೀತನಾಗಿ ಆ ಒನಕೆಯನ್ನು ಪುಡಿ ಪುಡಿ ಮಾಡಿಸಿ ಪ್ರಭಾಸ ತೀರ್ಥದ ಸಮುದ್ರಕ್ಕೆ ಎಸೆಸಿದನು. ಆದರೆ ಆ ಕಬ್ಬಿಣದ ಪುಡಿಯು ಕಡಲ ತೀರದಲ್ಲಿ ಹರಿತವಾದ ಏರಕ ಎಂಬ ಗರಿಕೆ ಹುಲ್ಲಾಗಿ ಬೆಳೆಯಿತು. ಅರಿಯಲಾಗದೆ ಉಳಿದ ಒಂದು ಕಬ್ಬಿಣದ ಚೂರನ್ನು ನುಂಗಿದ ಮೀನು ಬೆಸ್ತನ ಬಲಗಿ ಬಿದ್ದು ಅಂತಿಮವಾಗಿ ಜರ ಎಂಬ ಬೇಟೆಗಾರನ ಬಾಣದ ಮುನೆಯಾಯಿತು. ಕಾಲಕ್ರಮೇಣ ಪ್ರಭಾಸ ಕ್ಷೇತ್ರದಲ್ಲಿ ಯಾದವರು ಮದ್ಯಪಾನದ ಮದದಲ್ಲಿ ಪರಸ್ಪರ ಜಗಳವಾಡಿ ಅದೇ ಹರಿತವಾದ ಹುಲ್ಲನ್ನೇ ಆಯುಧಗಳನ್ನಾಗಿ ಬಳಸಿ ಹೊಡೆದಾಡಿ ಇಡೀ ವಂಶವನ್ನೇ ಸರ್ವನಾಶ ಮಾಡಿಕೊಂಡರು. ಅಂತಿಮವಾಗಿ ಅರಣ್ಯದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಶ್ರೀಕೃಷ್ಣನ ಪಾದವನ್ನು ಜಿಂಕೆಯೊಂದು ತಪ್ಪಾಗಿ ಭಾವಿಸಿದ ಬೇಟೆಗಾರ ಜರ ಅದೇ ಕಬ್ಬಿಣದ ಮೊನೆಯಿಂದ ಬಾಣವನ್ನು ಪ್ರಯೋಗಿಸಿದಾಗ ಕೃಷ್ಣಾವತಾರ ಸಮಾಪ್ತಿಯಾಯಿತು. ನಮ್ಮಲ್ಲಿ ಎಷ್ಟೇ ರೂಪ, ಸೌಂದರ್ಯ, ಪರಾಕ್ರಮ ಅಥವಾ ದೈವಿಕ ಹಿನ್ನೆಲೆ ಇದ್ದರೂ ವಿನಯ ಮತ್ತು ಸಂಸ್ಕಾರವಿಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಕೆಲವೊಮ್ಮೆ ಅಪರಿಮಿತ ಜ್ಞಾನಿಗಳಾದ ಸಾಧಕರಾದ ತಂದೆ ತಾಯಿಗಳಿಗೂ ಕೂಡ ಇಂತಹ ಮಕ್ಕಳು ಹುಟ್ಟಿಬಿಡುತ್ತಾರೆ. ತಮ್ಮೆಲ್ಲ ವಿದ್ಯೆ ಸಂಸ್ಕಾರ ಜ್ಞಾನದ ಬಲದಿಂದಲೂ ಈ ತಂದೆ ತಾಯಿಗಳು ಮಕ್ಕಳನ್ನು ತಿದ್ದಲು ಸಾಧ್ಯವಾಗುವುದಿಲ್ಲ. ಕಾರಣವಿಷ್ಟೇ, ಮಕ್ಕಳ ಮಿತಿಮೀರಿದ ಅಹಂಕಾರ ಮತ್ತು ಒದ್ದಟತನ. ಆದ್ದರಿಂದಲೇ ಮಕ್ಕಳನ್ನು ಎಳವೆಯಿಂದಲೇ ಬಹಳ ಜಾಗರೂಕರಾಗಿ ಬೆಳೆಸಬೇಕು. ತಂದೆ ತಾಯಿಗಳು ಹೆಸರು ಮಾಡಿದರಂತೂ ಮಕ್ಕಳಿಗೆ ಅದು ಬಹಳ ಬೇಗ ಪ್ರಭಾವ ಬೀರುತ್ತದೆ. ಅಂತಹ ಸಮಯದಲ್ಲಿ ತಂದೆ ತಾಯಿಗಳ ಅಧಿಕಾರ ಅಂತಸ್ತು ಮಕ್ಕಳ ಮೇಲೆ ಕೆಟ್ಟ ಪ್ರಭಾವ ಬೀರದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಎಲ್ಲ ಆಸ್ತಿ ಅಂತಸ್ತು ಅಧಿಕಾರ ಇದ್ದರೂ ಆ ಮಕ್ಕಳು ಅಧೋಗತಿಗೆ ಇಳಿಯುವುದನ್ನು ನೋಡಬೇಕಾದ ಕರ್ಮ ತಂದೆ ತಾಯಿಗಳಿಗೆ ತಪ್ಪಿದ್ದಲ್ಲ. ತಮ್ಮ ಭವಿಷ್ಯವನ್ನು ತಾವೇ ಹಾಳು ಮಾಡಿಕೊಳ್ಳುವ ಮಕ್ಕಳನ್ನು ನಂತರ ಎಷ್ಟು ಹಣದಿಂದಲೂ ಸರಿಪಡಿಸಲಾಗದು. ಅಧಿಕಾರ ಸಂಪತ್ತಿಗಿಂತ ನಮ್ರತೆ ಮತ್ತು ಸಂಸ್ಕಾರವೇ ಬದುಕಿಗೆ ನಿಜವಾದ ಶ್ರೀರಕ್ಷೆ. ಪ್ರಿಯ ಕೇಳುಗರೆ, ಕೇಳುದರಲ್ಲಷ್ಟೊತ್ತು ಉದ್ದಟತನದಿಂದ ತನ್ನ ಕುಲದ ನಾಶಕ್ಕೆ ಕಾರಣನಾದ ಕೃಷ್ಣನ ಪುತ್ರ ಸಾಂಬ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ

ಒಂದು ವಿಚಾರ ಜೊತೆ ಭೇಟಿಯಾಗ್ತೀನಿ, ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರ, ಇದುವರೆಗೂ ಜ್ಞಾನಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಶ್ರೀಲಂಕಾ ಪ್ರಧಾನಿಯವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಭಾಗಿ. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾತುಕತೆ. ಜೂನಿಯರ್ ಹಾಕಿ ಏಷ್ಯಾ ಕಪ್ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೊಲಂಬೋದಲ್ಲಿ ಶ್ರೀಲಂಕಾ ಪ್ರಧಾನಿ ಡಾಕ್ಟರ್ ಹರಿಣಿ ಅಮರಸೂರ್ಯ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಶ್ರೀಲಂಕಾ ನಡುವೆ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ಮೂಲಸೌಕರ್ಯ, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಪ್ರದೇಶದಲ್ಲಿ ಭಾರತ ಮತ್ತು ಶ್ರೀಲಂಕಾ ಶಾಂತಿ ಮತ್ತು ಸಮೃದ್ಧಿ ಹಾಗೂ ಜನರ ಕಲ್ಯಾಣಕ್ಕಾಗಿ ಸಾಮಾನ್ಯ ಅಭಿವೃದ್ಧಿ ದೃಷ್ಟಿಕೋನದತ್ತ ಕೆಲಸ ಮಾಡುವುದನ್ನು ಮುಂದುವರೆಸಬೇಕು. ಸಾಮರ್ಥ್ಯ ವೃದ್ಧಿಯು ದ್ವಿಪಕ್ಷೀಯ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಹೇಳಿದರು. ಆಡಳಿತ ಮತ್ತು ನಾಯಕತ್ವದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಗುರಿ ಹೊಂದಿರುವ ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿ ಮತ್ತು ಭಾರತ ಸರ್ಕಾರದ ಇತರ ಉಪಕ್ರಮಗಳಿಂದ ವಿದ್ಯಾರ್ಥಿ ವೇತನ ಪಡೆಯಲು ಶ್ರೀಲಂಕಾದ ಹೆಚ್ಚಿನ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಭಾರತ ಬಯಸುತ್ತದೆ ಎಂದು ಅವರು ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಕೊಲಂಬೋದಲ್ಲಿ ಶ್ರೀಲಂಕಾದ ಮಾಜಿ ಕ್ರಿಕೆಟಿಗರಾದ ಅರವಿಂದ ಡಿಸಿಲ್ವಾ, ಸನತ್ ಸು ಜಯಸೂರ್ಯ ಮತ್ತು ಚಾಮೆಂಡ ವಾಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್, ಈ ಕ್ರಿಕೆಟಿಗರು ತಮ್ಮ ಅಸಾಧಾರಣ ಪ್ರದರ್ಶನಕ್ಕಾಗಿ ಭಾರತದಲ್ಲಿ ಲಕ್ಷಾಂತರ ಜನರಿಂದ ಮೆಚ್ಚುಗೆ ಪಡೆದಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವರು 2 ದಿನಗಳ ಭೇಟಿಗಾಗಿ ಶ್ರೀಲಂಕಾದಲ್ಲಿದ್ದಾರೆ. ನವದೆಹಲಿಯಲ್ಲಿ ಇದೇ ಭಾನುವಾರ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ ಉದ್ದೇಶಿಸಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಮಾತನಾಡಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ವಕ್ತಾರ ಸ್ಟೀಫನ್ ಡುಜಾರಿಕ್, ಜಾಗತಿಕವಾಗಿ ಬದಲಾಗುತ್ತಿರುವ ವಾಸ್ತವವನ್ನು ಪ್ರತಿಬಿಂಬಿಸುವಲ್ಲಿ ಬ್ರಿಕ್ಸ್ ಪಾತ್ರದ ಮಹತ್ವವನ್ನು ಆಂಟೋನಿಯೋ ಗುಟೆರಸ್ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಆಂಟೋನಿಯೋ ಗುಟೆರಸ್ ಅವರು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಸೇರಿದಂತೆ ಇತರ ನಾಯಕರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ಸಾಧ್ಯತೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇದೇ ಶನಿವಾರ ಮತ್ತು ಭಾನುವಾರದಂದು ಬ್ರಿಕ್ಸ್ ಶೃಂಗಸಭೆ ನಡೆಯಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಶೃಂಗಸಭೆಯ ಘೋಷವಾಕ್ಯವಾಗಿದೆ. ಟಿಮೋರ್ ಲೆಸ್ಟೆಯಲ್ಲಿ ನಡೆದ ವಿಶ್ವ ಆರೋಗ್ಯ ಸಂಸ್ಥೆಯ ಆಗ್ನೇಯ ಏಷ್ಯಾದ ಪ್ರಾದೇಶಿಕ ಸಮಿತಿಯ 79ನೇ ಅಧಿವೇಶನದ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾಕ್ಟರ್ ಟೆಡ್ರೋಸ್ ಅಧಾನೋಮ್ ಘೆಬ್ರಿಯೇಸಸ್ ಅವರು ಕೇಂದ್ರ ಆರೋಗ್ಯ ಸಚಿವ

0: ಜಗತ್ ಪ್ರಕಾಶ್ ನಡ್ಡಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ತಾಯಂದಿರು ಮತ್ತು ಮಕ್ಕಳ ಆರೋಗ್ಯ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ವಿರುದ್ಧದ ಹೋರಾಟಕ್ಕಾಗಿ ಡಾಕ್ಟರ್ ಟೆಡ್ರೋಸ್ ಭಾರತವನ್ನು ಶ್ಲಾಘಿಸಿದ್ದಾರೆ. 160,000 ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಮೂಲಕ ಸಮುದಾಯಗಳಿಗೆ ಅಧಿಕ ರಕ್ತದೊತ್ತಡ, ಮಧುಮೇಹ ಮತ್ತು ಸಾಮಾನ್ಯ ಕ್ಯಾನ್ಸರ್ಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಭಾರತ ಸುಲಭಗೊಳಿಸಿದೆ ಎಂದು ಅವರು ಹೇಳಿದ್ದಾರೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ ಮೀಸಲು ವಿಧಾನಸಭಾ ಕ್ಷೇತ್ರಗಳಿಗೆ 6 ಅಕ್ಟೋಬರ್ ಉಪಚುನಾವಣೆ ನಡೆಯಲಿದೆ ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ನಾಮಪತ್ರ ಸಲ್ಲಿಕೆಗೆ ಇದೇ 16 ಕೊನೆಯ ದಿನವಾಗಿದೆ. ನಾಮಪತ್ರ ಹಿಂಪಡೆಯಲು ಇದೇ 19 ಅಂತಿಮ ದಿನವಾಗಿದೆ. ಈಗಾಗಲೇ ಬಿಎಂಕೆ ಈ ಎರಡೂ ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಇಂದು ಟಿವಿಕೆ ಪಕ್ಷ ಕೂಡ ತನ್ನ ಅಭ್ಯರ್ಥಿಗಳನ್ನು ಘೋಷಿಸಿದೆ. ವಿಧಾನಸಭಾ ಚುನಾವಣೆ ನಂತರ ಮೈತ್ರಿ ಬದಲಾಗಿರುವುದರಿಂದ ಈ ಚುನಾವಣೆ ಮಹತ್ವ ಪಡೆದಿದೆ. ಈ ಹಿಂದೆ ಡಿಎಂಕೆ ಮೈತ್ರಿಕೂಟದಲ್ಲಿದ್ದ ಕಾಂಗ್ರೆಸ್, ವಿಸಿಕೆ, ಐಯುಎಂಎಲ್ ಮತ್ತು ಎಂಡಿಎಂಕೆ ಪಕ್ಷಗಳು ಈಗ ಟಿವಿಕೆ ನೇತೃತ್ವದ ಜಾತ್ಯತೀತ ಸಾಮಾಜಿಕ ನ್ಯಾಯ ವಿಜಯ ಮೈತ್ರಿಕೂಟದಲ್ಲಿದೆ. ಇಂದು ಪರಮವೀರ ಚಕ್ರ ಪ್ರಶಸ್ತಿ ಪುರಸ್ಕೃತ ಕಂಪನಿ ಕ್ವಾರ್ಟರ್ ಮಾಸ್ಟರ್ ಹವಿಲ್ದಾರ್ ಅಬ್ದುಲ್ ಹಮೀದ್ ಅವರ ಹುತಾತ್ಮ ದಿನ. ಈ ಹಿನ್ನೆಲೆಯಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. 1965 ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಅಬ್ದುಲ್ ಹಮೀದ್ ಅವರು ಅದಮ್ಯ ಧೈರ್ಯ ಮತ್ತು ಅಸಾಧಾರಣ ಯುದ್ಧ ಕೌಶಲ್ಯಗಳನ್ನು ಪ್ರದರ್ಶಿಸಿದರು. ರಾಷ್ಟ್ರಕ್ಕಾಗಿ ಸರ್ವೋಚ್ಚ ತ್ಯಾಗ ಮಾಡಿದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಓಂ ಬಿರ್ಲಾ ಹೇಳಿದ್ದಾರೆ. ತಮ್ಮ ಅಸಾಧಾರಣ ಧೈರ್ಯದಿಂದ ಅಬ್ದುಲ್ ಹಮೀದ್ ಅವರು ಅನೇಕ ಶತ್ರು ಟ್ಯಾಂಕ್ಗಳನ್ನು ನಾಶಪಡಿಸಿದರು. ಪ್ರತಿಕೂಲ ಪರಿಸ್ಥಿತಿಗಳ ಹೊರತಾಗಿಯೂ ಯುದ್ಧದಲ್ಲಿ ಮುಂಚೂಣಿಯಲ್ಲಿ ನಿಂತರು. ಯುದ್ಧಭೂಮಿಯಲ್ಲಿ ತಮ್ಮ ಪ್ರಾಣ ಸಮರ್ಪಣೆಯ ಮೂಲಕ ಭಾರತೀಯ ಸೇನೆಯ ವೈಭವಯುತ ಪರಂಪರೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿದರು. ರಾಷ್ಟ್ರ ಅವರ ಶೌರ್ಯ ಮತ್ತು ತ್ಯಾಗವನ್ನು ಸದಾ ಸ್ಮರಿಸುತ್ತದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ನಡೆಯಲಿರುವ 3 ಜಾಗತಿಕ ಒಣಭೂಮಿ ಕೃಷಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಅರೆಶುಷ್ಕ ಉಷ್ಣವಲಯಗಳ ಅಂತಾರಾಷ್ಟ್ರೀಯ ಬೆಳೆಗಳ ಸಂಶೋಧನಾ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿರುವ ಈ ಸಮಾವೇಶ ದಕ್ಷಿಣ ರಾಷ್ಟ್ರಗಳ ಸಹಕಾರದೊಂದಿಗೆ ಒಣಭೂಮಿ ಕೃಷಿಯ ಪರಿವರ್ತನೆ ಎಂಬ ವಿಷಯವನ್ನು ಆಧರಿಸಿದೆ. ಏಷ್ಯಾ, ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳ 800 ಹೆಚ್ಚು ವಿಜ್ಞಾನಿಗಳು, ನೀತಿ ನಿರೂಪಕರು, ರೈತ ಪ್ರತಿನಿಧಿಗಳು ಹಾಗೂ ಅಭಿವೃದ್ಧಿ ಪಾಲುದಾರರು 6 ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಸಮಾವೇಶ ಅಂತ್ಯದಲ್ಲಿ ಒಣಭೂಮಿ ಕೃಷಿಗೆ ಸಂಬಂಧಿಸಿದ ದೆಹಲಿ ಘೋಷಣೆ ಅಂಗೀಕರಿಸುವುದು ಅಲ್ಲದೆ ಹೊಸ ಸಹಭಾಗಿತ್ವಗಳು, ತಿಳುವಳಿಕೆ ಒಪ್ಪಂದಗಳು ಹಾಗೂ ಒಣಭೂಮಿ ಕೃಷಿ ವಿಜ್ಞಾನಕ್ಕೆ ಗಣನೀಯ ಕೊಡುಗೆ ನೀಡಿದವರನ್ನು ಗುರುತಿಸಿ ಪ್ರಶಸ್ತಿ ಘೋಷಿಸಲಾಗುವುದು ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಜಪಾನ್ ವಾಯು ಸ್ವರಕ್ಷಣಾ ಪಡೆಯು ಯುದ್ಧ ವಿಮಾನಗಳು ಭಾರತಕ್ಕೆ ಚೊಚ್ಚಲ ಬಾರಿಗೆ ಭೇಟಿ ನೀಡುತ್ತಿರುವುದು ಭಾರತ ಜಪಾನ್ ರಕ್ಷಣಾ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಎರಡೂ ರಾಷ್ಟ್ರಗಳ ಬೆಳೆಯುತ್ತಿರುವ ನಂಬಿಕೆ ಮತ್ತು ಹಂಚಿಕೆಯ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ವೇರ್ ಗಾರ್ಡಿಯನ್ನಂತಹ ಸಮರಾಭ್ಯಾಸವು ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯಗಳ 27 ರಾಷ್ಟ್ರೀಯ ಯುವ ಸಂಸತ್ ಸ್ಪರ್ಧೆ 2025-26 ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆಯಲಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿಜೇತ ವಿದ್ಯಾರ್ಥಿಗಳು ಹಾಗೂ ವಿದ್ಯಾಲಯಗಳಿಗೆ ಬಹುಮಾನ ವಿತರಿಸಲಿದ್ದಾರೆ.

ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 30 ವರ್ಷಗಳಿಂದ ಜವಾಹರ ನವೋದಯ ವಿದ್ಯಾಲಯಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಚೀನಾದ ಮೋಕಿಯಲ್ಲಿ ಇಂದು ನಡೆಯಲಿರುವ ಜೂನಿಯರ್ ಹಾಕಿ ಏಷ್ಯಾ ಕಪ್ನ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾ ತಂಡದ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ್ದ ಭಾರತ ಮಹಿಳಾ ಜೂನಿಯರ್ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿತು. ಇದೇ ವೇಳೆ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಚೈನೀಸ್ ತೈಪೆ ತಂಡವನ್ನು 15-0 ಅಂತರದಿಂದ ಸೋಲಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಅಲ್ಲದೆ ಗುಂಪು ಎ ವಿಭಾಗದಲ್ಲಿ ಭಾರತ ಪುರುಷರ ಜೂನಿಯರ್ ತಂಡ ಅಗ್ರಸ್ಥಾನ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಲಂಕಾ ಪ್ರಧಾನಿಯವರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಭಾಗಿ. ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರೊಂದಿಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾತುಕತೆ. ಜೂನಿಯರ್ ಹಾಕಿ ಏಷ್ಯಾ ಕಪ್ ಮಹಿಳಾ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
1: ಪೂಜಿಸಲಿ

ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂ ಹರಳಬಲ್ಲೆ, ಮನಸ್ಸು ಕಂಡ ಆಸೆಯಲ್ಲ ಇಚ್ಛೆ ಯಾರು ಬಲ್ಲರು. ಕನಸಿನ

0: ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು, ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ, ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೇ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಕೂರು ತಾಲೂಕಿನ ಕೂಡಗಿಯ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀಮತಿ ಸೋಮಮ್ಮ ಹಾಗೂ ಶ್ರೀತ ಮಾರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೋಡಿಗೆಯಾಡಿಯಲ್ಲಿರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಕೋಡಿಗೆಯಾಡಿಯ ನಿವಾಸಿಗರಾದ ಶ್ರೀಮತಿ ಲಲಿತಮ್ಮರವರು, ಶ್ರೀಮತಿ ಸೋಮಮ್ಮರವರು ಹಾಗೂ ಶ್ರೀಯುತ ಮಾರರವರು. ಬನ್ನಿಯಾಗಿದ್ರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಒಂದು ಕೋಡಿಗೆಯಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು, ಅವರ ಜೀವನ ಶೈಲಿ ಕುರಿತು ಒಂದಿಷ್ಟು ಮಾಹಿತಿಯನ್ನ ಅವರ ಮೂಲಕನೇ ತಿಳಿದು ಬರೋಣ. ಲಲಿತಮ್ಮವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
6: ನಮಸ್ಕಾರ.
5: ಸೋಮಮ್ಮವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ. ಮಾರಾರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ.
5: ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
8: ನನ್ನ ಹೆಸರು ಲಲಿತಮ್ಮ ಅಂತ. ನಾನು ಮಡಿಕೇರಾಡಿಯಿಂದ, ಅಲ್ಲಿಂದ ಇಲ್ಲಿಗೆ ಕುಡಿಗೆ ಆಡಿಗೆ ಮದುವಾಗಿದ್ದೆ. ಸುಮಾರು ಒಂದು ನಾನು ಮದುವಾಗಿ ಒಂದು 30-35 ವರ್ಷ ಆಗದ. ನಾವು ಮೊದಲೆಲ್ಲ ಅಲ್ಲಿದ್ದೋ, ನಾವು ಇಲ್ಲಿ ಬಂದು ಸುಮಾರು 35 ವರ್ಷ ಆಗದ. ಮೊದಲೆಲ್ಲ ಹಿಂಗ ಮನೆ ಇದು ಏನು ಇತ್ತಿಲ್ಲ, ಲ್ಯಾಂಡ್ರ್ ಮನೆ ಅದು ಇದು ಏನೂ ಇತ್ತಿಲ್ಲ. ನಾವು ಶೆಡ್ ಕಟ್ಕೊಂಡಿತ್ತು. ನಾನು ಮದುವಾಗ ವರ್ಷದಲ್ಲಿ ಶೆಡ್ಡು ಹುಲ್ಲಿನ ಮನೆ ಕಟ್ಕೊಂಡಿತ್ತು. ಆಗ ಒಟ್ಟು ಹಿಂಗ ಲೈನಿಂಗ್ ಮನೆ ಇತ್ತಿಲ್ಲ. ಅಲ್ಲಿ ಕೆಳಗೆ ಒಂದು 3-4 ಮನೆ, ನಮ್ದು ಒಂದೆರಡು ಮನೆ, ಮೇಲ್ಗಡೆ ಒಂದು 3-4-5 ಮನೆ, ಮೂರು ಇದ್ವು. ಮತ್ತೆ ಮಧ್ಯೆ ಒಂದು ಆಡಿ ಹಿಂಗ. ಆಗ ನನ್ನ ಕರ್ಕ ಬಂದದ್ದು, ಮದುವೆ ಬಂದದ್ದು.
5: ಅಂದ್ರೆ ತಾವುಗಳಿ ಒಂದು ಕೂಡಿಗಾಡಿ ಬಂದು 35 ವರ್ಷಗಳಾಯ್ತು. 35 ವರ್ಷಗಳಿಂದ ಯಾಡಿದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರ. ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರ?
8: ಮಾಡ್ತಿದ್ದೋ ಕೂಲಿ ಕೆಲಸ ಮಾಡ್ತಿದ್ದೋ ಅಂತ. ಆಗ ಒಂದು 5 ರೂಪಾಯಿ 20 ರೂಪಾಯಿ 15 ರೂಪಾಯಿ ಕೂಲಿ. ಅವಾಗ ಆಣೆ ಗೀಣಿ ಗೊತ್ತಿಲ್ಲ ನನ್ಗ. ನಾನ್ ಬಂದದು 10 ರೂಪಾಯಿ 5 ರೂಪಾಯಿ ಕೂಲಿ. ಆಗ ಹೋದ್ರ ಇದು ಸಿಕ್ತಿತ್ತು, ಇಲ್ದಿದ್ರ ಹೋಗ್ದೆ ಹೋದ್ರೆ ಅದು ಇಲ್ಲ. ನಮ್ಮ ಅತ್ತರೆಲ್ಲ, ನಮ್ಮ 3 ಮಕ್ಕಳಾಯ್ತು ನನ್ಗ ಬಾಂತನ ಮಾಡಿದ್ರು. ನಮ್ಮ ಅತ್ತರು ಒಳ್ಳೆಯವರು, ಎಲ್ಲ ಮಾಡಿದ್ರು. ನಮ್ಮ ಅತ್ತರೆಲ್ಲ ಮಾಡಿ ನಮ್ಮ ಮಕ್ಕಳು ಸಾಕ್ತದೆಲ್ಲ ನಮ್ಮ ಅತ್ತೆನೆ. ಆಗ ಇದು ಗಳ ಅಚ್ಚೆ ಅಂತಾರೆ, ಗಳ ಬಿದ್ರು ಇರ್ಬಿದ್ರು ತಕಬಂದು ಮರ ಎಣಿಯೋದು, ಬುಟ್ಟಿ ಎಣಿಯೋದು. ಕೆಲವು ಜನ ಗೊತ್ತಿರೋರು ಎಣಿತಿದ್ರು, ಗೊತ್ತಿಲ್ದಿರೋರು ಇಲ್ಲ.

0: ಹಂಗೆ ಮಾಡ್ತಾ ಇದ್ದ.
1: ಅದರ ತಾವುಗಳು ಹಿಂದಿನ ಕಾಲದಲ್ಲಿ 5 ರೂಪಾಯಿಂದ 10 ರೂಪಾಯಿವರೆಗೂ ಕೂಡ ಸಂಪಾದನೆ ಮಾಡ್ಕೊಂಡು ಬರ್ತಿದ್ರು. ಈಗ 5 ರೂಪಾಯಿ 10 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬರ್ತಿದ್ರಲ್ಲಿ ಆ ಒಂದು ಜೀವನ ಹೇಗೆ ನಡ್ಕೊಂಡು
0: ಹೋಗ್ತಿದ್ದೆ? ಆಗ ಬೆಲ್ಲ ಕಡಿಮೆ, ಈ ಅಂಗಡಿಲಿ ರೈಸುನ ಅದಿಲ್ಲೇ ಕಡಿಮೆ. ಆಗ ಬೆಲ್ಲ ಒಂದು 20 ಪೈಸೆನ 50 ಪೈಸೆನ ಇತ್ತು ಆಗ ಬೆಲ್ಲ. ನಮ್ಮ ಭಾವನಾರ್ಕು ಹೇಳಿ ನೋಡಿ, ಆಗ ಅಷ್ಟಿತ್ತು ರೈಸುನು ಮತ್ತೆ ರಾಗಿ ಎಲ್ಲ ಕಡಿಮೆ ಕಡಿಮೆ ಇತ್ತು ಆಗ ರೈಸುನ. ಈಗ ಹೊಸಿ ಕಷ್ಟಪಟ್ಟಿದ್ದವ
1: ಅವಳು 5 ರೂಪಾಯಿ ಕೂಲಿಂದ ಕೂಡ ಜೀವನ ಮಾಡ್ಕೊಂಡು
0: ಮಾಡಿವಿ ನಾವು. ಈ ಸೊಸೈಟಿ ಬತ್ತಲ್ಲ, ಈ ಸೊಸೈಟಿ ಆಗಿಂದ ಅಕ್ಕಿ ಒಂದು ಸ್ವಲ್ಪ ಈ ಬತ್ತು ಮನೆಗ ಆಗ ನಮ್ಮ ಕಷ್ಟ ತೀರುತ್ತು. ಸೊಸೈಟಿ ಅಕ್ಕಿ ಬತ್ತಲ್ಲ ಆಗಿಂದ.
1: ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತೀವಿ?
0: ನಾವು ನಮ್ಮ ಅತ್ತೆ ನಮ್ಮ ಮಾವನವ್ರಿಗೆ 2 ಇರ್ತಿರು, ಅವರು ಕಿರಿ ಇರ್ತಿ, ನಮ್ಮ ಮಾವ ಅವರಿಬ್ಬರು ಬೇರೆ ಇದ್ರು, ನಾವು ಗಂಡ ಇರ್ತಿ, ನಮ್ಮ ಅತ್ತೆ, ನಮ್ಮೂರು ಜನ ಮಕ್ಕಳು, ನಾವು ಒಟ್ಟಿಗೆ ಇತ್ತು. ಆಡಿ ಸಮಸ್ಯೆ ಅಂದ್ರೆ ಮನೆ ಇಲ್ಲ, ಲ್ಯಾಂಡರ್ ಮನೆ. ಅದು ಯಾವತ್ತ ಕಾಲದಲ್ಲಿ ಕೊಟ್ಟಿರೋ ಮನೆ? ಒಂದು ಯಾವ ಮನೆ ಇಲ್ಲ, ಏನು ಇಲ್ಲ. ಒಂದ್ರ ಬಾತ್ರೂಮ್ಗಳಿಲ್ಲ, ಕೆಲವು ಮನೆಗಳಿಗೆ ಬಾತ್ರೂಮ್ ಇಲ್ಲ ಅಂತ. ನಾವು ಕೆಲವು ಅರ್ಧ ನಾಲ್ಕೈದು ಮನೇನ ನಾವು ದುಡ್ಡು ಮಾಡ್ಕೊಂಡು ಕಟ್ಟಿಸೀವಿ. ಕೆಲವು ಜನಕ್ಕ ಅದು ಇಲ್ಲ, ರೋಡು ಚೆನ್ನಾಗಿಲ್ಲ. ನೀವು ನೋಡ್ತಿದ್ವ, ಅದು ಬಿಟ್ರ ಮನೆನೇ ಇಲ್ಲ, ರೋಡು ಚೆನ್ನಾಗಿಲ್ಲ. ನಲ್ಲಿ ಸುಮಾರು ನಲ್ಲಿ ಮಾಡಿಕೊಟ್ರು, ನೀರಿನ ಸಮಸ್ಯೆ ಇಲ್ಲ, ನೀರಿನ ಚೆನ್ನಾಗದ. ಈ ಮನೆಯದೇ ಮಂದಿ ಶೌಚಾಲಯ ಅವೇ ಮಂದ್ ಒಂದೊಂದು ಮನೇಲಿ. ಈ ಸೋಲ್ಗುರು ಅಂತ ಅವ್ರು ಇಲ್ಲಿ ಈ ಬೀದಿಲಿ ಎರಡು ಕುಟುಂಬ ಅವ್ರು ಒಂದೊಂದು ಮನೇಲಿ ಮನೆ ಇಲ್ಲ ಅವ್ರಿಗೆ, ಅವ್ರಿಗೂ ಇಲ್ಲ ನಮಗೂ ಇಲ್ಲ. ಅದೇ ದುಡ್ಡು ಗಿಡ್ಡು ಮಾಡ್ಕೊಂಡು ಒಂದು ಹೊಸ ರಿಸಾರ್ ಕಟ್ಟಿಸೋರು ಗೆದ್ಕೊಂಡ್ರು. ಅದು ಇಲ್ಲ ಅಂದ್ರೆ ಇಲ್ಲಿ ನೋಡಿ ಅಲ್ಲಿ ತೊಕ್ಕೋತದ ಹಂಗೆ.
1: ತಮ್ಮ ಒಂದು ಕೂಡಿಗಾಡಿಗೆ ಮುಖ್ಯವಾಗಿ
0: ಮನೆ ಬೇಕು, ಮುಖ್ಯ ಮನೆ ಬೇಕು, ರೋಡ್ ಬೇಕು ಮತ್ತ ಕರೆಂಟ್ ಏನು ಅವ, ಈ ಸೋಲಾರ್ ಅವ, ಈ ಶೌಚಾಲಯ ಬೇಕು ಅಷ್ಟೇ ನಾನು ಕೇಳ್ಕೊಳ. ಇನ್ನೇನ ಇಲ್ಲಿ ಸಮುದಾಯ ಭವನ ಅದೊಂದು ಬೇಕು, ಮುಖ್ಯ ಬೇಕು. ನಿಮ್ಮಂತವ್ರು ಬಂದ್ರು ಒಂದು ಮೀಟಿಂಗು ಅದು ಇದು ಎಲ್ಲರಿಗೂ ಇಲ್ಲಿ ಕರ್ಕ ಬರಕ್ಕದ್ದ, ಇಲ್ಲಿ ಕರ್ಕ ಬರಕ್ಕಾಗಲ್ಲ. ಅದೊಂದು ಮುಖ್ಯ ಬೇಕು. ಈಗ ಬಸಿರಿ ಅಂತ ಬಸಿರಿ ಎಲ್ಲ ಈಗ ಆರಿಕ ನಮ್ ಗಾರಿಕನೇ ಇಲ್ಲ, ನಮ್ ಗಾರಿಗಿಲ್ಲ. ಗಳ ತಕ ಬಂದು ಕಿರ್ ಬಿದ್ರ ಗಳ ತಕ ಬಂದು ಬುಟ್ಟಿ ಅಂದು ಅದನ್ನ ಅಲ್ಲಿ ಮುತ್ತಗ ಉಂಡಿ ಕುರ್ನಗಾಲ ಎಲ್ಲ ಮಾರಿ ಅದನ್ನೆಲ್ಲ ಅಲ್ಲಿ ರಾಗಿ ಮೆಣಸಿನ್ಕಾಯಿ ಉಳ್ಳಿ ಅಲ್ಲೆಲ್ಲ ಈ ಬುಟ್ಟಿ ಕೊಟ್ಬಿಟ್ಟು ಇಸ್ಕೊಬಂದು ನಾವು ಜೀವನ ಮಾಡ್ತಿದ್ವ. ಹಂಗೆಲ್ಲ ಕಷ್ಟಪಟ್ಟಿವಿ. ಈಗಿಲ್ಲ, ಈಗ ಚೆನ್ನಾಗಲ್ಲ, ಚೆನ್ನಾಗದ. ಈಗ ಬಸಿರೆಲ್ಲ ಏನು ಆರಿಕ ಅದು ಇದು ಎಲ್ಲ ಮಾಡ್ತಾವ್ರ, ನಮ್ಗೆ ಅದು ಇಲ್ಲ. ಸುಮ್ಮನೆ
1: ಸೋಮಮ್ಮ ಅವರೇ, ನೀವು ಕೂಡ ಈ ಒಂದು ಕೂಡಿಗಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರ? ಹೇಗಿದೆ ನಮ್ಮ ಜೀವನ?
2: 20 ವರ್ಷ ಆಗಲ್ಲ ಜೀವನ ಅಂದ್ರೆ ಜಮೀನ್ ಕೆಲಸ ಮಾಡ್ತೀವಿ, ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ. ನಾವು ಇವತ್ತಿನಿಂದ ಸಂಘ ಸೇರಿವಿ, ಸಮುದಾಯ ಭವನ ಇಲ್ಲ, ನಲ್ಲಿ ನೀರು ಎಲ್ಲದ.
1: ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಮ್ಮ?
2: ಹತ್ತಿ ಹಾಕ್ತಿವಿ, ರಾಗಿ ಬೆಳಿತೀವಿ, ಜಮೀನ್ ಕೆಲಸ ಮಾಡ್ತೀವಿ.
1: ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ರ?
2: 4 ಜನ.
1: ಮರವ್ರ ನೀವು ಕೂಡ ಈ ಕೂಡಿಗಾಡಿ ಬಂದು ಎಷ್ಟು ವರ್ಷಗಳಾಯ್ತು? ಎಷ್ಟು ವರ್ಷಗಳಿಂದ ಈ ಅಡಿಗೆ ಜೀವನ ಮಾಡ್ಕೊಂಡು ಹೋಗ್ತೀವಿ?
3: ನಾವು 70 ವರ್ಷ 75 ವರ್ಷ ಆಗ ಬತ್ತದ ನಮ್ಗೆ. ನಾನು ಇಲ್ಲಿ ನಾವು 2 ಮನ ಇದ್ದದ ಅವಾಗ, 2 ಮನ.
1: ನೀವು ಬಂದಾಗಿಲ್ಲ,
3: ನಾವು ಇಲ್ಲಿ ಕಾಲ ಹಾಕಿದಾಗ 2 ಮನ ಮತ್ತು ನಮ್ಗೆ ಜಮೀನು ಕೊಟ್ಟವ್ರು ಯಾರ ಇಲ್ಲಿ ದಾಸಗೌಡ್ರು ಅಂತಿದ್ರು. ಅವರು ನಮ್ಮ ಫಾರೆಸ್ಟ್ ಏರಿಯಾದಲ್ಲಿ ಜಮೀನ ಕೋರ್ಟ್ಗೆ ಹಾಕಿ ಆಮೇಲೆ ತಿಂಬರ್ ಮಾಡಿ ಇವನ್ನೆಲ್ಲ ಮಾಡಿ ನಮ್ಗೆ ಒಂದಕ್ಕೆ ಭೂಮಿ ಉಳಿಸ್ಕೊಟ್ರು. ಯಾರ ಕಾಲದಲ್ಲಿ? ದೇವರಾಜ ಅರಸವರು ಮಿನಿಸ್ಟ್ರು, ಅರಣ್ಯ ಮಿನಿಸ್ಟ್ರ್ ಕಾಲದಲ್ಲಿ ಇದು ಆಗಿರೋದು. ನಮ್ಮ ತಾತಂದ್ರು ಹೋಗಿ ವಿಧಾನಸೌಧದಲ್ಲಿ ಕರೆಸಿ ಅವರು ಗ್ಯಾಂಡ ಗೆಣಸು ಏನೇನಿದೆ ತಗೊಂಡೋಗಿ ಇಡ್ಸ್ಬಿಟ್ಟು ಆಮೇಲೆ ನಮಗೆ ಇಲ್ಲಿ ಜಮೀನು ಒಂದಷ್ಟು ಟ್ರೈಬಲ್ಗಲ್ದೆ ಬೇರೆ ಜನಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಸೈನ್ ಹಾಕ್ಕೊಟ್ಲೆ ನಮಗೆ ಇಲ್ಲೊಂದಷ್ಟು ಭೂಮಿ ಮಾಡಿದ್ರು. ಭೂಮಿ ಆಯಿತು, ಒಂದು 2 ಎಕರೆ ಭೂಮಿ ಅದ, ವ್ಯವಸಾಯ ಮಾಡ್ತೇವೆ. ಆಮೇಲೆ ರೋಡ್ಗಳಿದೆ ನಮಗೆ. ಆಮೇಲೆ ಇದು ಫಸ್ಟು ನಮಗೆ ತೊಂದರೆ ಆಗಿರೋದು ಏನಂತ ಹೇಳಿದ್ರೆ ಹಂಗೆ ನೋಡಿ 2 ಸತಿ ಈ ಹಂಗೆ ನೋಡಿ ಟೀಚರ್ಗೆ ಅರ್ಜಿ ಹಾಕಿದ್ವಿ. ಆಮೇಲೆ ಇದು ಹೆಲ್ಪರ್ಗೆ ಅರ್ಜಿ ಹಾಕಿದ್ವಿ. ಹೆಲ್ಪರ್ ಅದು ಆರ್ಡರ್ ಕಾಪಿ ಬಂದ್ಬಿಡ್ತು. ಈ ಟೀಚರ್ ಅದು ಸ್ವಲ್ಪ ತಡಂಗಾಗಿ ಯಾರು ಅದನ್ನ ಮನ್ಸು ಕೊಡ್ತಾ ಇಲ್ಲ. ಯಾವ ಸಾಹೇಬ್ರು ಅವರು ನಮ್ಮ MLA ಸಾಹೇಬ್ರು ನಮಗೆ ಅದನ್ನ ಮನ್ಸು ಕೊಡ್ತಾ ಇಲ್ಲ. ಏನೇನಾಯ್ತು ಸರ್, ನಾವು 2 ಸತಿ ಹೋಗಿ ಅಲ್ಲಿಗೆ ಕೇಳಿದ್ದೀವಿ. ಆಮೇಲೆ ಕೇಳಿಸ್ಲಿ ಅವರು ನೋಡೋ ಅಂತ ಹೇಳ್ತಾರೆ. ಒಂದೇ ಟೀಚರ್ ಅದು ಆಗಿಲ್ಲ, ಇದು ಭಾರಿ ಸಮಸ್ಯೆ ಆಗ್ಬಿಟ್ಟದ. ಆಮೇಲೆ ಬೇರೆ ನಮ್ಮ ಪಕ್ಕದವ್ರು

ಅವರು ಅವರು ಆರ್ಡರ್ ಕಾಫಿ ತಗೊಂಡು ಅಲ್ಲಿಗೆ ಬರಬೇಕು ಅಂತ. ನಮ್ಮಿಲ್ಲೇ ರೆಜಿಸ್ಟ್ರೇಷನ್ ಮಾಡಿ ನಮ್ಮಿಲ್ಲೇ ಅವರಲ್ಲ ಇವ್ರಿಗೆಲ್ಲೇ ಕಳಿಸವ್ ನಾವು ಅಂತ ಅದನ್ನ ಹಂಗೆ ನೋಡಿ ಬೀಗ ಹಾಕಿಸ್ಬಿಟ್ಟಿವಿ, ಅದನ್ನ ಹಾಕಿಸ್ಬಿಟ್ಟಿವಿ. ಇದು ಭರ್ಜರಿ ಪ್ರಾಬ್ಲಮ್ ಆಗಿರೋದು ನಮಗೆ ಈ ಟೀಚರ್ ಅದು ಸೌಂದ ಇದೇ ನಮಗೆ ಜಾಸ್ತಿ ಪ್ರಾಬ್ಲಮ್ ಆಗಿರೋದು.

0: ಅದನ್ನ ತಾವು ಏನಾದರೂ ಒಂದು ಸ್ವಲ್ಪ ಮನ್ಸು ಕೊಟ್ಟು ನಾವು ನಮಗೆ ಒಂದು ಸ್ವಲ್ಪ ಒಳ್ಳೇದು ಮಾಡಿದ್ರೆ ನಾವು ಉಂಡುಣ್ದಾಗೆಲ್ಲ ತಮಗೆ ನೆನ್ಕೊಂಡು ನಾವು ಕಾಲ ಕಳಿಸ್ತೀವಿ.
1: ಈ ಒಂದು ಕುಡಿಗೆ ಅಡಿಯಲ್ಲಿ ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನೀ ನಮ್ಮ ಬೆಟ್ಟಕುರುವರು ನಾವು ಸೋಲ್ಗರವ್ರ ಅವರು ನಾವು ಆವಾಗಲಿಂದ ಅವರು ಎಡಾಂತರದಲ್ಲಿ ಬಂದವರು. ನಾವು ಪೂರ್ತಿ ಕಾಲದಲ್ಲಿ ಎರಡೆರಡು ಮನ ಇದ್ದದು. ಎರಡೇ ಮನೆಯಲ್ಲಿ ಈಗ ಒಂದಷ್ಟು ಊರು ಕಟ್ಕಾಣ್ತದೆ. ಅದಕ್ಕೆ ನಮ್ಮ ಊರಿಗೆ ಒಂಚೂರು ಕೆಲಸನೇ ಆಡ್ತಾ ಇಲ್ಲ. ಯಾರು ಅಧಿಕಾರಿಯವರು ನಮ್ಮೂರು ತಿರುಗೇ ನೋಡಲ್ಲ. ಯಾವ ಪಿ ಡಿ ಓ ಸಾಹೇಬರು ಬರಲ್ಲ, ಎಮ್ ಎಲ್ ಎ ಸಾಹೇಬರು ಬರಲ್ಲ. ಪಕ್ಕದ ಊರುಗಳೆಲ್ಲ ಬಂದು ಹೋಯ್ತಾರ, ನಮ್ಮೂರಿಗೆ ಕಾಲನೇ ಹಾಕಲ್ಲ ಅವರು. ಏನಂತ ನೀ ನಿಮ್ಗೇನ್ ನೋವಿದೆ ಅಂತ ಅವ್ರು ಕೇಳ್ತಾನೆ ಇಲ್ಲ.
1: ಅಂದ್ರೆ ಈಗ ಒಂದು ಕುಡಿಗಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರ?
0: ಈಗ ಒಂದು 180 ಕುಟುಂಬ.
1: 180 ಕುಟುಂಬಗಳು?
0: 180 ಕುಟುಂಬ. ಯಾವುದೋ ಮನ್ಮನಗಣಿ ಎರಡೆರಡು ಕುಟುಂಬ ಅವ್ರ, ಇನ್ನೂ ಜಾಸ್ತಿ ಆಗ್ಬೋದು. ಅದಕ್ಕೆ ನಾವು ಇಷ್ಟು ಕುಟುಂಬ ನಾವು ವಾಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜಮೀನಿನಲ್ಲಿ ಒಂದಷ್ಟು ಮಾಡ್ತೀವಿ. ಅದು ಮೇಲಿರೋನು ಏನಾದರೂ ಬಿಟ್ರೆ ನಮ್ಗೆ ಆ ಭಗವಂತ ಏನಾದರೂ ಕಂಡುಬಿಟ್ರೆ ಒಂದಷ್ಟು ಬೆಳೆ ಇಲ್ಲದೆ ಹೋಗಿದ್ರೆ ಏನು ಇಲ್ಲ.
1: ಸರ್ಕಾರದಿಂದ ವ್ಯವಸಾಯನ ಮಾಡೋದಕ್ಕೆ ತಮ್ಮಗಳಿಗೆ ಜಮೀನು ಕೊಟ್ಟಿದ್ದಾರೆ ಹೇಗೆ?
0: ಜಮೀನು ಕೊಟ್ಟಾರ, ಒಂದು ಎರಡೆರಡು ಎಕರೆ ಕೊಟ್ಟಿದ್ದಾರೆ.
1: ಅಂದರೆ ಎಲ್ಲ ಕುಟುಂಬಗಳು ಕೊಟ್ಟಿದ್ದಾರೆ ಹೇಗೆ?
0: ಎಲ್ಲ ಕುಟುಂಬಗಳು ಇಲ್ಲ, ಸ್ವಲ್ಪ ಸ್ವಲ್ಪ ಕುಟುಂಬ. ಇಲ್ಲಿ ಮೊದಲು ಯಾವ ಹಿರಿಯಕರು ಯಾರಿದ್ರು ಅವ್ರ ಕುಟುಂಬ ಮಾತ್ರ ಇರೋದು. ಇನ್ನು ಬೆಳವಣಿಗೆ ಒಂದು ಜಮೀನು ಇಲ್ಲ, ಮನವೂ ಇಲ್ಲ, ಏನೂ ಇಲ್ಲ ಅವ್ರಿಗೆ, ಏನೂ ಇಲ್ಲ ಅವ್ರಿಗೆ. ಈಗ ಬೆಳವಣಿಗೆ ಬಂದಿರೋರಿಗೆ ಅದು ನಮ್ಮ ಪೊಟ್ಟಿನಲ್ಲಿ ಇರೋರಿಗೆ ಮಾತ್ರ ಒಂದಷ್ಟು ಜಮೀನು, ಆಮೇಲೆ ನಮ್ಮ ತಂದೆಯವ್ರಿಗೆ. ಇದರಲ್ಲಿ ಭಾಗ ಮಾಡಿಕೊಂಡು ನಾವು ಒಬ್ರಿಗೊಬ್ರಿಗೆ ಅಂಚರಣೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
1: ಹಾಗೆಯೇ ಒಂದು ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಮಾತಾಡೋದಾದರೆ, ತಮ್ಮೊಂದು ಅಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ ಹೇಗೆ?
0: ಕೆಲವು ಜನ ಹೋಗ್ತಾರೆ, ಅದೇ ಇಲ್ಲಿ ಕೂತವಲ್ಲಿ ಅವ್ರ ತಂದೆ ತಾಯಿಗಳು ಬುದ್ಧಿ ಹೇಳೋಗಿಲ್ಲ. ಅವರು ಆ ಬ್ಯಾಗ್ ತಗೊಬಂದು ಇಟ್ಬಿಡೋದು ಸುಮ್ಮನೆ. ಯಾವುದು ಅವ್ರ ಆಟನ ಅವ್ರು ಆಡೋದು. ಅವ್ರ ತಂದೆ ತಾಯಿ ಬುದ್ಧಿ ಹೇಳಿ ಒಂದೇಳು ಕೊಟ್ಟು ಆ ಬುಕ್ಸ್ ಕೊಟ್ಟು ಓದಿಯಪ್ಪ ಅಂತ ಹೇಳಿದ್ರೆ ಅವ್ರು ಓದ್ತಾರೆ. ಅವ್ರ ಜವಾಬ್ದಾರಿನೇ ಇಲ್ಲ,
1: ತಂದೆ ತಾಯಿಗಳಿಗೆ ಜವಾಬ್ದಾರಿ.
0: ಹಾಂ, ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ನಾವು ಊರವ್ರು ಏನು ಮಾಡ್ತಾರೆ?
1: ಮಕ್ಕಳೆಲ್ಲ ಶಾಲೆಗೆ ಎಲ್ಲಿಗೆ ಹೋಗ್ತಾರೆ?
0: ಶಾಲೆಗೆ ಸಣ್ಣಗುಂಡಿ ಹಾಸ್ಟ್ಲು, ಸಣ್ಣಗುಂಡಿ ಹಾಸ್ಟ್ಲು, ಆಮೇಲೆ ಮಟ್ಕೇರಿ ಹಾಸ್ಟ್ಲಲ್ಲಿ ಓದ್ತಾರೆ. ಆಮೇಲೆ ನಮ್ಮ ಹುಡುಗಿ ನಮ್ಮ ಮಗಳದು ಅವ ಇಲ್ಲಿ ಮಟ್ಕೇರಿ ಹಾಡಿಲ್ಲೇ ಓದ್ತಾವಳು, ಹೆಚ್ಚಲ್ತಿ ಓದ್ತಾವಳು. ಎಲ್ಲ ಬುದ್ಧಿವಂತರು. ನಾವು ಮನೇಲಿ ಹೆಂಗೆ ಇಟ್ಕೋತೀವಿ ನಮ್ಮ ಮಕ್ಕಳನ್ನ, ಆ ರೀತಿಯಲ್ಲಿ ನಾವು ಬಳಸ್ಕೋಬೇಕು.
1: ಮಕ್ಕಳಿಗೆ ಉತ್ತಮವಾದ
0: ಶಿಕ್ಷಣ ಕೊಟ್ಟು ಮುಖ್ಯವಾಗಿರುತ್ತೆ. ಅವ್ರ ತಂದೆ ತಾಯಿಗಳಲ್ಲಿ ಅದು ಹುಟ್ಟಬೇಕು, ಸ್ವಾಭಿಮಾನದಿಂದ ಅವರು ನಡೆಸ್ಕೊಂಡು ಹೋಗ್ಬೇಕು. ಅವರು ನಮಗೆ ಒಂದು ನಮಗೆ ಈ ಸಮುದಾಯದ ಭಾವನೆ ಒಂದು ಹಂಗೆ ನೋಡಿ ಓಪನ್ ಆಗಿಲ್ಲ. ಹೋಗಿ ವಿಚಾರಿಸಿದ್ರೆ ಅವ್ರು ಏನೇ ಅಂತ ಹೇಳ್ತಾರೆ. ಅವ್ರು ಆಡಿಲಿ ಎಲ್ಲ ಜವಾಬ್ದಾರಿ ತಗೋಬನ್ನಿ ಅಂತ ಚೈನ್ ಹಾಕ್ಕೊಡೋದಕ್ಕೆ ಹಂಗಂತ ಹೇಳಿದ್ರಂತ ನಮ್ಮ ಹೆಲ್ಪರ್ ಅವ್ರಿಗೆ ಕಳಿಸಿದ್ದು ಹುಡುಗಿಗೆ. ಆಗ ಆಡಿ ಕೂತ್ಕೊಂಡು ತೀರ್ಮಾನ ಮಾಡ್ಕೊಬನ್ನಿ ಅಂತ ಹೇಳಿದಾರೆ. ಆಡಿಲಿ ಇನ್ನೇನು ತೀರ್ಮಾನ ಮಾಡಿದವನು? ನಾವು ಮಾಡಿ ಇಬ್ರಿಗೆ ಟೀಚರ್ಗೂ ಹೆಲ್ಪರ್ಗೆ ಇಬ್ರಿಗೂ ಅರ್ಜಿ ಹಾಕೋ ಕಳಿಸೀವಿ. ಕಳಿಸೋರು ಯಾರ ಅತ್ತಿಂದ ಸರ್ಕಾರದವರೇ ನಮ್ಗೆ ಗಮನ ತಗೋಬರ್ಬೇಕು ಇಲ್ವ ಹೇಳಿ. ಅದನ್ನ ನಮ್ಗೆ ಭಾರಿ ತೊಂದರೆ ಆಯ್ತಾ ಅದು. ಈಗ
1: ನಮ್ಮೊಂದು ಆಡಿಯಲ್ಲಿ ಎಲ್ಲ ಕುಟುಂಬದವರು ಈಗ ರೇಷನ್ ಕಾರ್ಡ್ ಆಗಿರ್ಬೋದು, ಕ್ಯಾಸ್ಟ್ ಇನ್ಕಮ್ ಅಂದ್ರೆ ಜಾತಿ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ?
0: ಕೆಲವು ಜನ ಮಾಡಿಸ್ಕೊಂಡಾರ. ಆಮೇಲೆ ಈ ಟೈಮ್ ಬಾರ ಆಗಿರೋ ಸ್ವಲ್ಪ ಮಾಡಿಸ್ಕೋಬೇಕು ಅವರು. ನಾನು ಮಾಡಿಸ್ಕೋಬೇಕು ಅದನ್ನ ಸ್ವಲ್ಪ ಬಾರ ಆಗಿದ್ರೆ.
1: ರೇಷನ್ ಬರ್ತಿದೀ ಇವಾಗ?
0: ರೇಷನ್ ರೇಷನ್ ಇವಾಗ ಬರ್ತಾ ಇಲ್ಲ. ಒಂಚೂರು ರೇಷನು ಸುಮಾರು ಒಂದು 4-5 ತಿಂಗಳು ಆಗೋದು.
1: ಅಂದ್ರೆ ಮೊಟ್ಟೆ ರೇಷನ್?
0: ಮೊಟ್ಟೆ ರೇಷನ್ ಬರ್ತಾ ಇಲ್ಲ. ಈ ಸೊಸೈಟಿಯಾಗ ಬರ್ತಾರೆ ಕೊಡ್ತೀವಿ ಅವ್ರ. ಆಮೇಲೆ ಮೊಟ್ಟೆ ರೇಷನ್ ಬರ್ತಾ ಇಲ್ಲ.
1: ಮೊಟ್ಟೆ ರೇಷನ್ ನಿಂತೋಗಿ 4 ತಿಂಗಳು?
0: ಐದಾರು ತಿಂಗಳು ಮೇಲಾಗದ.
1: ಒಂದು ಮೊಟ್ಟೆ ರೇಷನ್ ಅಲ್ಲಿ ಏನೆಲ್ಲ ಕೊಡ್ತಿದ್ರು ನಿಮ್ಗೆ
0: ಅಲ್ಲಿ? ಇದು ಬೆಲ್ಲ, ಆಮೇಲೆ ಕಾಳು, ಆಮೇಲೆ ಅಕ್ಕಿ, ಆಮೇಲೆ ರಾಗಿ. ಏನಾದ್ರ ರಾಗಿ ಬಂದ್ರೆ ರಾಗಿ ಕೊಡ್ತಾರೆ. ಆಮೇಲೆ ಎರಡು ಎಲ್ಲ ಬ್ಯಾಳಗಿಳ ಎಲ್ಲ ಉಳ್ಳಿ ಕಾಳು ಕಡ್ಡಿ ಎಲ್ಲ ಕೊಡ್ತಾರೆ. ಅದನ್ನ

0: ಅಂದ್ರೆ ಸರ್ಕಾರ ಕೊಡ್ತಕ್ಕಂತ ಒಂದು ಮೊಟ್ಟೆರೇಷನ್ ಇಂದ ಕೆಲವೊಂದು ಕುಟುಂಬಗಳು ಕೂಡ ಜೀವನವನ್ನ ಸಾಗಿಸಿಕೊಳ್ಳೋದಕ್ಕೆ
1: ಅನುಕೂಲವಾಗ್ತಾ ಇದೆ. ಅದನ್ನ ನಮ್ಗ ದೇವ್ರು ಒಳ್ಳೇದ್ ಮಾಡೋಣ. ಆದ್ರೂ ಅದು ಇಲ್ಲಿ ಇವಾಗ ಈ ನಮ್ಮ ಈ ಸಾಯಬ್ರು ಸೇರ್ಕೊಬಿಟ್ಟು ಅದನ್ನೇನ ಸ್ವಲ್ಪ ಕಳಿಸಿ ಅದನ್ನ ಒಂದ್ ಸ್ವಲ್ಪ ಹಿಂದೆ ಮಾಡ್ಬಿಟ್ಟಾರ. ಅದೊಂದು
0: ತಾವುಗಳು ಹಿಂದಿನ ಕಾಲದಲ್ಲಿ ಏನಾದ್ರೂ ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ರೆ
1: ಕಾಡಿನಲ್ಲಿ ಜೀವನ ಮಾಡ್ತಾರೆ.
0: ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದು.
1: ಕಾಡಿನಲ್ಲಿ ಜೀವನ ಅಂದ್ರೆ ಗೆಂಡ ಗೆಣಸು ಮುಳುಗೆಣಸು ಆಮೇಲೆ ಯಾವ್ಯಾವ್ದನ್ನ ಅವರೆಲ್ಲ ಬೀದ್ರು ಅದು ಇದು ತಿನ್ಕೊಂಡು ಕಾಡಿನಲ್ಲಿ ಸೊಪ್ಪದ ಮಾಡ್ರೆ ಸೊಪ್ಪ ಅಂತ ಆ ಸೊಪ್ಪನ ಎಲ್ಲ ತಿಂದು ನಮ್ಮ ತಂದೆಯವರು ಭಾರಿ ಕಷ್ಟದಲ್ಲಿ ನಮ್ಮನ್ನ 8 ಜನನ ಸಾಕಿರೋದವರು ಭಾರಿ ಕಷ್ಟದಲ್ಲಿ ಸಾಕಿದ್ರು ನಮ್ಮ ಜೀವಿತ ಮಾಡಿ ಎಲ್ಲನೂ.
0: ಅವಳು ಮೊದಲು ಕಾಡಿನಲ್ಲಿ ಜೀವನ ಮಾಡ್ತಿದ್ರಿ, ಈಗ ಕಾಡಿನ ಜೀವನಕ್ಕೂ ಮತ್ತೆ ಇಲ್ಲಿನ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಇರ್ಬೋದು, ಹೇಗೆ ಅನಿಸ್ತಾ ಇದೀವಿ ಎರಡು ಹೋಲಿಕೆ ಮಾಡ್ತೀವಿ?
1: ಇಲ್ಲಿ ಏನಂತ ಹೇಳಿದ್ರೆ ಕಾಡಿನ ಜೀವನಕ್ಕೂ ಇಲ್ಲಿ ಜೀವನಕ್ಕೂ ಸ್ವಲ್ಪ ಯಥೋಶಯ. ಏನಂತ ಹೇಳಿದ್ರೆ ಇಲ್ಲಿ ಸ್ವಸ್ಥವಾಗಿ ಜೀವನ ಮಾಡ್ಬೋದು, ಸರ್ಕಾರ ಒಂದಷ್ಟು ಸೌಲಭ್ಯನೂ ಕೊಡ್ತಾವೆ. ತಗೊಂಡು ನಮ್ಮನ್ನ ಬೀದಿಗೆ ಅವರು ಕಡ್ಗಾಲಿಲ್ಲ ಮಾಡ್ತಾರೆ. ಆದ್ರೂ ಅತ್ತಿಂದ ಬರಬೇಕು ನಮ್ಗೆ, ಅದು ಬಂದಾಗ ನಮ್ಗೆ ಒಂದಷ್ಟು ಜೀವನ ನಡೀತದೆ. ಬಂದೆ ಹೋದ್ರೆ ಇಲ್ಲ.
0: ಕಾಡಿನಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಕೊಂಡು ಹೋಗ್ತೀವಿ?
1: ಕಾಡಿನಲ್ಲಿ ಯಾವ ಪದಾರ್ಥವೂ ಇಲ್ಲ ನಮ್ದು. ಗೆಣಸು ಮುಳುಗೆಣಸು ಈ ನಾವ್ರ ಗೆಣಸು ಇವನ್ನೆಲ್ಲ ನಾವು ತಿನ್ಕೊಂಡು ಸೊಪ್ಪು ಸಾಗ ತಿನ್ಕೊಂಡು ಜೀವನ ಮಾಡ್ತಿದ್ವಿ.
0: ಏನಾದ್ರೂ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ
1: ಆರೋಗ್ಯ ಸಮಸ್ಯೆ ಬಂದಾಗ ನಾವೇ ಇದೆ ನಮ್ಗೆ ಶಾಶ್ವತ ಇರೋದು ಇದೆ. ಈ ಸಾವಡಿಲಿ ಕೂತ್ಕೊಬಿಟ್ರೆ ವಿಜಯಕರು ಕೂತ್ಕೊಬಿಟ್ರೆ ಏನಾದರೂ ಪರಿಹಾರ ಮಾಡ್ಕೊತಿದ್ರು. ಸಾವಡಿಲಿ ನಮ್ಮ ದೇವಿಯ ದೇವರು ದೇವ್ರುಗಳವಲ್ಲ ಅವ್ರು ದೇವ್ರ ನಾವೆಲ್ಲ ಕರೆಸಿ ಆಮೇಲೆ ಹೆಂಗಸರು ಮಕ್ಕಳೆಲ್ಲ ಸೇರಿಕೊಂಡು ಅದನ್ನ ಒಳ್ಳೇದು ಮಾಡ್ಕೊತಿದ್ರು. ಅವಾಗ ಇವಾಗ ನಮ್ಗೆ ಹಾಸ್ಪಿಟ್ಲು ಅದ ಎಲ್ಲೋದ್ರು ಒಂದು ಸ್ವಲ್ಪ ನಮ್ಮ ಹಾಸ್ಪಿಟ್ಲಲ್ಲೇ ಸುಮಾರು ನಮ್ಮ ಜನನ ಹಾಸ್ಪಿಟ್ಲ್ ಇರೋದು ನಮ್ಮ ಇದರಲ್ಲೇ ಇರೋದು ಅದು ನಮ್ಮ ಟೈಬಲ್ ಬಗ್ಗೆ ಅವರು ಚೆನ್ನಾಗಿ ನೋಡ್ಕೋತಾರೆ ಹೋದ್ರೆ.
0: ಈಗ ಸರ್ವೂರಲ್ಲಿ ವಿವೇಕಾನಂದ ಆಸ್ಪತ್ರೆ ಇರೋದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಿದೆ?
1: ನಮ್ಗೆ ಅನುಕೂಲ ಆಗ್ತದೆ. ಈಗ ಮಕ್ಕ ಮರಿಗೆ ಏನಾದರೂ ಬಂದರು ಸಡನ್ನಾಗೆ ಆಂಬುಲೆನ್ಸನ್ನು ಕರೆಸ್ತೀವಿ, ಕರೆದಾಗ ಅವ್ರು ಬರ್ತಾರೆ, ಬಂದು ಕರ್ಕೊಂಡು ಮಂದ ಹಾಸ್ಪಿಟ್ಲ್ಗೆ ತಗೊಂಡೋಗಿ ಅಡ್ಮಿಟ್ ಮಾಡ್ತಾರೆ, ಮಾಡಿಸಿ ಒಳ್ಳೇದು ಮಾಡಿ ಕಳಿಸ್ತಾರೆ, ಒಂದೊಂದು ಡಿಸ್ಕೌಂಟ್ ಹಾಕಿ ಕಳಿಸ್ತಾರೆ.
0: ಅದೇ ತಾವು ಹೇಳ್ತಿದ್ರಿ ಮಾರಾರವರೇ, ನಾವು ಮೊದಲು ಕಾಡಿನಲ್ಲಿ ಕೂಡ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ. ಆ ಕಾಡಿನಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ತಾವುಗಳು ಆ ಕಾಡೊಳಗಡೆ ಆ ಒಂದು ಪರಿಸರಕ್ಕೆ ಹೊಂದ್ಕೊಂಡು ಅಲ್ಲಿರೋ ಪ್ರಾಣಿಗಳ ಜೊತೆ ಕೂಡ ಹೊಂದ್ಕೊಂಡು ಜೀವನವನ್ನು ಸಾಗಿಸ್ಕೊಂಡು ಹೋಗ್ತೀವಿ. ಆ ಕಾಡನ್ನು ಬಿಟ್ಟು ಬಂದ ನಂತರ ತಮ್ಗೆ ಒಂದು ಅನುಭವ ಹೇಗಾಗ್ತಾಯ್ತು? ನಾವು ಕಾಡಿನಲ್ಲಿ ಇದ್ದಾಗ ಈ ತರ ಜೀವನವನ್ನ ಮಾಡ್ಕೊಂಡು ಹೋಗ್ತೀವಿ, ನಾವು ಇಲ್ಲಿಗೆ ಬಂದು ಈ ತರ ತಮ್ಮೊಂದು ಜೀವನ ನಡ್ಕೊಂಡು ಹೋಗ್ತಿದ್ದೆ, ಹೇಗೆ ಅನಿಸ್ತಿತ್ತು ಕಾಡು ಬಿಟ್ಟು ಬಂದ ನಂತರ ನಿಮ್ಗೆ?
1: ಅದು ಇವಾಗ ನಾವು ಏನಂತ ಹೇಳ್ತೀವಿ ಅಂದ್ರೆ ನಾನು ತಿಳಿದ ಮಟ್ಟಕ್ಕೆ ದುಡಿಯೋರು ನೋಡಿ ದುಡಿಬೇಕು, ನಾವು ದುಡಿದು ನಮ್ಮ ಜೀವನನ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನೋದು ನಂದು ಒಂದು ಭಾವನೆ. ನಮ್ಮಲ್ಲಿ ಹುಟ್ಟಬೇಕದು, ನಮ್ಮಲ್ಲಿ ಹುಟ್ಟಿದ್ರೆ ಅದು ನಮ್ಮ ಜೀವನ ಸಾಗಿಸ್ಕೊಂಡು ಹೋಗೋದಕ್ಕೆ ಉತ್ತಮ. ಹುಟ್ಟದೆ ಹೋದ್ರೆ ಆಮೇಲೆ ಎಣ್ಣೆ ಹೊಡೆಯೋದು ಅಲ್ಲಿ ಹೊಡೆಯೋದು ಈಗ ಮಾಡೋದು ಡ್ರಿಂಕ್ ಮಾಡೋದು ಇವೆಲ್ಲ ಮಾಡ್ಕೊಂಡು ಹೋದ್ರೆ ನಮ್ಮನ್ನ ನಾವೇ ಹಾಳು ಮಾಡ್ಕೋಬೇಕಾಯ್ತದೆ, ನಮ್ಮನ್ನ ನಾವು ದೂರ ತಳ್ಬಿಟ್ಟು ಮಾಡಬೇಕಾಯ್ತದೆ. ಆಮೇಲೆ ಮನೇಲಿ ಇರೋವ್ರಿಗೂ ನೆಮ್ಮದಿ ಕೊಡದೆ ಇರಬೇಕಾಯ್ತದೆ. ಇವನ್ನೆಲ್ಲ ನಾವು ತಿಳ್ಕೊಂಡು ಮುಂದೆ ಸಾಗಿಸ್ಕೊಂಡು ಹೋದ್ರೆ ನಮ್ಮನ್ನು ನಾವು ಒಳ್ಳೇದು ಮಾಡ್ಕೊಂಡು ಹೋಗ್ಬೋದು. ಕಾಯಿಲೆಗಳು ಬಂದಾಗ ನಮ್ಮಲ್ಲಿ ಅದು ಮದ್ದು ಕಷಾಯ ಗೊತ್ತಿಲ್ಲ, ಆದ್ರೂ ಗೊತ್ತಿರೋರು ನಮ್ಗೆ ಹೇಳ್ಬಿಟ್ಟು ಹೋಗಿಲ್ಲ. ಅದು ಏನಾದ್ರೆ ನಮ್ಗೆ ಏನಾದರೂ ಹೇಳಿದ್ರೆ ನಾನು ನಿಮ್ಮ ಜೊತೆಲಿ ಹೇಳೋನು ತೋರಿಸ್ಕೊಡೋಣ, ಅದನ್ನ ಒಂದು ಗಿಡ ಯಾವುದಾದ್ರೂ ತೋರಿಸ್ಕೊಡೋನು. ಅದು ಮಾಹಿತಿ ನನಗೆ ಹೇಳಿಲ್ಲ ಅವರು, ನಮ್ಮ ತಂದೆಯವರು ತುಂಬ ಹೇಳಿಲ್ಲ. ಅದು ಇದು ನೆಗಡಿ ಬಂದರೆ ಏನಾದರೂ ಸೊಪ್ಪು ಗಿಪ್ಪು ತಿಂದು ಒಳ್ಳೇದು ಮಾಡ್ಕೊತಿದ್ದು.

0: ಇನ್ಯಾವೆಲ್ಲ ತಮ್ಮೊಂದು ಅಡಿಲಿ ಸಮಸ್ಯೆಗಳಿದ್ದಾವೆ, ಇನ್ಯಾವೆಲ್ಲ ಸೌಲಭ್ಯಗಳು ಬಹಳ ಮುಖ್ಯವಾಗಿ ಬೇಕಾಗಿದೆ ತಮ್ಮೊಂದು ಅಡಿಗೆ?
1: ನಮ್ಗೆ ಈಗ ಮನೆಗಳು ಇವೆಲ್ಲ, ನಮ್ಗೆ ಇನ್ನೂ ಮನೆಗಳು ಯಾರಿಗೂ ಕೊಟ್ಟಿಲ್ಲ. ಕೆಲವು ಜನ ಈ ಲ್ಯಾಂಡರ್ ಮನೆ ಒಂದಾಕ ಮೈರಾಡ ಮನೆ ಕೊಟ್ಟರು, ಮೈರಾಡ ಇತ್ತು ಅವಾಗ, ಅದೇ ನಮ್ಮ ವಿವೇಕಾನಂದ ಪಕ್ಕದಲ್ಲಿ ಅಲ್ಲಿ ಇದ್ರು, ಅವರು ಆಫೀಸ್ ಮಾಡಿಕೊಂಡಿದ್ರು, ಯಾಂಗ್ ಕೊಟ್ಟನಲ್ಲಿ ಮಾಡಿದ್ರು, ಅಲ್ಲೆಲ್ಲ ಮೀಟಿಂಗ್ ಹೋಯ್ತಿದ್ರು.
0: ಕುಡಿಯೋ ನೀರಿನ ಸೌಲಭ್ಯ ಎಲ್ಲ ಹೇಗೆ ಸಿಗ್ತಾ ಇದೆ ನಿಮಗೆ, ಹೇಗೆ ನಿರ್ವಹಣೆ ಮಾಡ್ಕೊಳ್ತಾ ಇದ್ದೀರಾ? ಕುಡಿಯೋ ನೀರಿನ ಸೌಲಭ್ಯ ಹೇಗಿದೆ?
1: ಕುಡಿಯೋ ನೀರು ಸೌಲಭ್ಯ ನಮಗೆ ಏನು ತೊಂದರೆ ಇಲ್ಲ. ಅದು ನಮಗೆ ಇಲ್ಲಿ ಅಲ್ಲಿ ಮೋಟ್ರ್ ಅಲ್ಲಿ ಇಟ್ಕೊಂಡು ಇಲ್ಲಿ ಟ್ಯಾಂಕಲ್ಲಿ ನೀರು ಏರ್ಸ್ತಾರೆ. ನಮ್ಮಲ್ಲಿ ಇರೋವನ್ನೇ ಒಬ್ಬನಿಗೆ ಬಿಟ್ಕೊಂಡಿವಿ ನೀರು ಬಿಡೋದಕ್ಕೆ, ವಾಟರ್ ಮ್ಯಾನ್ ಬಿಟ್ಕೊಂಡಿವಿ.

0: ತೊಂದರೆ ಇಲ್ಲ.
1: ಇವಾಗ ಬೀದಿ ದೀಪಗಳಾಗಿರ್ಬೋದು ಅಥವಾ ಮನೆಗಳಿಗೆ ಕರೆಂಟ್ ಆಗಿರ್ಬೋದು, ಇದೆಲ್ಲ ಸೌಲಭ್ಯಗಳು
0: ಪಂಚಾಯತಿಯಿಂದ ನಮ್ಗೆ ಅದು ಆಗಲೇಬೇಕು. ಅವ್ರು ಕೊಡದೆ ಹೋದ್ರೆ ನಾವು ವಿಚಾರಿಸಲೇಬೇಕು ಅವ್ರಿಗೆ. ವಿಚಾರಿಸ್ಕೊಟ್ರೆ ಆಮೇಲೆ ಮೆಂಬರ್ ಆಯ್ತಾರಲ್ಲ, ಮೆಂಬರ್ಗಳನ್ನ ಹೇಳಿದ್ರೆ ಅವರು ಎಲ್ಲನೂ ಕಳಿಸ್ಕೊಡ್ತಾರೆ. ವಾಟರ್ ಮ್ಯಾನ್ ತಗೊಂಡು ಅಲ್ಲೇ ಕಂಬ ಗಣಿ ಬಲ್ಪ್ ವಿಪ್ಲ ಎಲ್ಲ ರೆಡಿ ಮಾಡಿ ಹಾಕ್ತಾರೆ ಅವರು.
1: ಈಗ ಕರೆಂಟ್ ಸಮಸ್ಯೆ ಏನಿಲ್ಲ,
0: ಕರೆಂಟ್ ಸಮಸ್ಯೆ ಏನೂ ಇಲ್ಲ, ಕರೆಂಟ್ ಸಮಸ್ಯೆ ಏನೂ ಇಲ್ಲ. ಆಮೇಲೆ ನೀರಿನದು ಸಮಸ್ಯೆ ಇಲ್ಲ. ನಮ್ಗೇನಂತ ಹೇಳಿದ್ರೆ ಗುರು ಭವನಿ ಒಂದು ಹಂಗೆ ನೋಡಿ, ಎರಡು ಟೀಚರ್ ಬಗ್ಗೆ ಒಂದು ಇಷ್ಟು ನಮ್ಗೆ ಭಾರಿ ಅದು ಆಗ್ಬಿಟ್ಟಿರೋದು. ಯಾವ ಸಾಹೇಬರು ನಮ್ಗೆ ಹೇಳ್ತಾ ಇಲ್ಲ. ಅವತ್ತು ಕೊಟ್ಟಿದ್ದೀವಿ ಸಾಹೇಬ್ರಿಗೆ, ಕೊಟ್ಟಿದ್ದೀವಿ ನಾವು
1: ಅರ್ಜಿ ಕೊಟ್ಟಿದ್ದೀವಿ.
0: ಹಾಂ, ಡಾಕ್ಟರ್ ಸಾಹೇಬ್ರಿಗೆ ಕೊಟ್ಟಿದ್ದೀವಿ. ಅವತ್ತು ನಾವು ಹೊಟ್ಟೆಗೆ ಬಂದಿದ್ದೀವಿ ಕೊಟ್ಟಿದ್ದು. ನಮ್ಮ ರವಿ ಸೈಡ್ ಕೊಡ್ತೀವಿ. ಈ ಇಲ್ಲಿ ಮೇಟುಕುಪ್ಪ ಕಾಳವರು ಅವರು ಬಂದಿದ್ದರು, ಒಂದಷ್ಟು ಮಾಹಿತಿ ತಿಳ್ಕೊಂಡಾಗಾಯ್ತು. ಅಲ್ಲಿ ಸಾಹೇಬ್ರಿಂದ ಒಂದಷ್ಟು ಮಾಹಿತಿ ಪಡೆದಾಗಾಯ್ತು. ಹೇಳಿದ್ದಾರೆ ಮೂರು ತಿಂಗಳ ಎರಡು ತಿಂಗಳ ಒಳಗಡೆ ಎಲ್ಲ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಪರಿಚಯ ಮಾಡಿ ತುಂಡು ತೋರಿಸ್ಕೊಂಡು ನೋವುಗಳಿಗೆಲ್ಲ ನಾವೆಲ್ಲ ಎಲ್ಲ ಸೇರಿ ಸರ್ ಮಾಡಬೇಕು, ನಾವು ಒಬ್ಬರ ಕೈಲಾಗಲ್ಲ ಅಂತ ಸಾಹೇಬ್ರು ಯಾವಾಗ ಯಾವತ್ತು ಹೊಸಳಿಲಿ ಹೇಳಿದ್ದಾರೆ ಅವರು.
1: ಬಹಳ ಸಂತೋಷ ಮಾರರವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿರುವಂತಹ ಎಲ್ಲ ಆಡಿಗಳಿಗೆ ಸಮಸ್ಯೆಗಳಿಂದ ಕೂಡ ಕೆಲವು ಆಡಿಗಳು ಕೂಡ ಕಷ್ಟವನ್ನು ಪಡ್ತಾ ಇರ್ತಾರೆ, ಅಂತ ಆಡಿಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
0: ಆಡಿಗಳಿಗೆಲ್ಲ ನಾವು ಮಾಡಬೇಕು, ನಾವು ಆ ಆಡಿಗಳನ್ನ ನೋಡ್ಕೊ ಬರಬೇಕು, ನಾವು ಪರಿಚಯ ಮಾಡ್ಕೋಬೇಕು. ನಮ್ಮ ಆಡಿಗೆ ಕೈ ಕೆಲಸ ಆಗಿಲ್ಲ ಅಂತ ನಾವು ಕೇಳ್ಕೋಬೇಕು. ತಮ್ಮಂಥವ್ರಿಗೆ ಕೇಳ್ಕೊಂಡು ಇದನ್ನ ಒಳ್ಳೇದು ಮಾಡಿಕೊಡಿ ಅಂತ ನಾವು ಹೇಳ್ಕೋಬೇಕು. ಒಂದು ಮಾಹಿತಿ ಹೇಳ್ಕೋಬೇಕು ನಾವು. ಅದು ತಾವು ಬಂದಾಗ ಒಂದು ಒಳ್ಳೇದು ಮಾಡಿದ್ರು ಅಂತ ಹೇಳ್ಬಿಟ್ಟು ನಮಗೂ ಒಂದು ಗೌರವ ಉಳ್ಕೊತದೆ. ಇಂಥವ್ರು ಬಂದಿದ್ರು ಒಳ್ಳೇದು ಮಾಡಿಬಿಟ್ಟು ಹೋದ್ರು ನಮ್ಗೆ ಅಂತ ಒಂದು ಉಳ್ಕೊಸ್ಕೋದು ತಾನ ಉಳ್ಕೊತದೆ.
1: ಬಹಳ ಸಂತೋಷ ಮಾರರವರೇ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗಚನ ಕಾರ್ಯಕ್ರಮದಲ್ಲಿ ತಗೊಳ್ಳು ಭಾಗವಹಿಸಿ ತಮ್ಮ ಒಂದು ಕೂಡಿಗೆಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಾಗಿರ್ಬೋದು, ಹಾಗೆಯೇ ತಮ್ಮ ಒಂದು ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂತ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು, ಒಟ್ಟಿಯಾರಿಯಾಗಿ ತಮ್ಮ ಒಂದು ಜೀವನ ಶೈಲಿ ಕುರಿತು ನಂಗ ಕಡು ನಂಗಚನ ಕಾರ್ಯಕ್ರಮದಲ್ಲಿ ತಗೊಳ್ಳು ಮೂರು ಜನ ಕೂಡ ಭಾಗವಹಿಸಿ ತಮ್ಮ ಅಡಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಪ್ರಿಯ ಕೇಳುಗರೇ, ಕೇಳದಲ್ಲಿಷ್ಟೊತ್ತು ನಂಗ ಕಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೂಡಿಗೆಯಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು, ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಲಲಿತಮ್ಮರವರು, ಶ್ರೀಮತಿ ಸೋಮಮ್ಮರವರು ಹಾಗೂ ಶಿವತ ಮಾರರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗ ಕಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗ ಕಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಸ್ಯೆ ಬಗ್ಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

ಕೇಳುಗರೆ, ಇದುವರೆಗೂ ನಂಗ ಕಾಣು ನಂಗಜಿನ ಕಾರ್ಯಕ್ರಮದಲ್ಲಿ ಸ್ಯಾರಗೂರು ತಾಲೂಕಿನ ಕೂಡುಗಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಮತಿ ಲಲಿತಮ್ಮ, ಶ್ರೀಮತಿ ಸೋಮಮ್ಮ ಹಾಗೂ ಶ್ರೀಯುತ ಮಾರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯ

0: ಇಡೀ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ. ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ, ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ ಓದಿದ್ದ?
2: ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ 5 ಲಕ್ಷ ನಿವೇಶನ ಹಂಚಿಕೆ. ಆದೇಶಕ್ಕೆ ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಿ. ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಲು ಉದ್ಯಮಿಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕರೆ. ಕರ್ನಾಟಕ ಕೆನಡಾ ನಡುವಿನ ಸಹಕಾರ ಬಲವರ್ಧನೆ ಮಾತುಕತೆ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಸರ್ಕಾರದಿಂದ ಜನಪರ ಕೆಲಸ ನಡೆದಿಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ 100 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೇವಾ ಒನ್, ರೈತ ಚೈತನ್ಯ ಯೋಜನೆ, ಶಾಲೆಗಳಿಗೆ ಸಿಎಸ್ಆರ್ ಪೋರ್ಟಲ್, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಬಿಎಂಟಿಸಿ ಆಪ್, ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ರೆಟ್ರೋಫಿಟ್ ಎಮಿಷನ್ ಕಂಟ್ರೋಲ್ ಡಿವೈಸ್ ಅಳವಡಿಕೆ ಯೋಜನೆಗಳಿಗೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ನಿವೇಶನ ರೈತರಿಗೆ 5 ಲಕ್ಷ ನಿವೇಶನ ಹಂಚಿಕೆ ಯೋಜನೆ ಹಾಗೂ ಸೈನಿಕ ಸಮ್ಮಾನ್ ಯೋಜನೆ ಆದೇಶಕ್ಕೆ ಸಹಿ ಮಾಡಿದರು. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿವಿಧ ಯೋಜನೆಗಳ ಫಲಾನುಭವಿಗಳ ಕುಶಲೋಪರಿ ವಿಚಾರಿಸಿದರು. ಉದ್ಯಮಿಗಳು ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಬೇಕು ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ಯಮಿಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಿರುವ ಎಂಎಸ್ಎಂಇ ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ವಲಯದಲ್ಲಿ 42 ಕೋಟಿ ಉದ್ಯೋಗಾವಕಾಶಗಳಿವೆ. ಈ ನಿಟ್ಟಿನಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಕೌಶಲ್ಯಯುಕ್ತ ಶಿಕ್ಷಣ ಹಾಗೂ ತರಬೇತಿ ನೀಡಿ ಯುವಜನರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರ ಅತಿಸಣ್ಣ, ಸಣ್ಣ ಮಧ್ಯಮ ಉದ್ಯಮಿಗಳ ಇಲಾಖೆಯ ಮೂಲಕ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ ಎಂದರು.
1: ಇಲ್ಲಿ ಬಂದು ಕಸ್ಟಮೈಸ್ ನೀವು ಮ್ಯಾನುಫ್ಯಾಕ್ಚರ್ ತಗೋಬಹುದು. ಈಗಾಗಲೇ ಮುಂಬೈನಿಂದ ಆರ್ಡರ್ ಸಿಕ್ಕಿದೆ, ಕಂಗ್ರಾಚುಲೇಟ್ ಟೆಕ್ನಾಲಜಿ ಸೆಂಟರ್, ದಿ ಫಸ್ಟ್ ಆರ್ಡರ್ ವಿ ಗಾಟ್ ಫ್ರಮ್ ಮುಂಬೈ. ಅದಕ್ಕಾಗಿ ಇಲ್ಲಿ ಯಾರು ಕೂತಿದ್ದೀರಾ, ಈ ಒಂದು ಟೆಕ್ನಾಲಜಿ ಸೆಂಟರ್ ಅನ್ನ ಉಪಯೋಗ ಮಾಡ್ಕೋಬಹುದು. ಅದರ ಜೊತೆಗೆ ಈ ಟೆಕ್ನಾಲಜಿ ಸೆಂಟರ್ ನಿಮ್ಗೆ ಗೈಡೆನ್ಸ್ ಕೊಡುತ್ತೆ, ಯಾವ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಇದೆ, ಏನ್ ಮಾಡ್ಬೇಕಾಗಿದೆ, ಹೇಗೆ ಇದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಬಹುದು ನಿಮ್ಮ ಇಂಡಸ್ಟ್ರಿಯನ್ನ.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಆಮದು ಕಡಿಮೆ ಮಾಡಿ ದೇಶದಲ್ಲಿ ತಾಂತ್ರಿಕಾಧಾರಿತ ಉತ್ಪನ್ನಗಳು ತಯಾರಾಗಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ನೆರವು ಹಾಗೂ ಮಾರ್ಗದರ್ಶನ ನೀಡುತ್ತಿದೆ. ಇಂದು ಬೆಂಗಳೂರು ಏರೋಸ್ಪೇಸ್ ಹಬ್ ಆಗಿದೆ. ಆಟಿಕೆಗಳಿಂದ ಚಂದ್ರಯಾನದವರೆಗೆ ಬೇಕಾದ ಎಲ್ಲ ಉತ್ಪನ್ನಗಳು ಇಲ್ಲಿಯೇ ತಯಾರಾಗಬೇಕಿದ್ದು ಎಂಎಸ್ಎಂಇ ವತಿಯಿಂದ ಕೇಂದ್ರ ಸರ್ಕಾರ ತರಬೇತಿ ನೀಡುತ್ತಿದೆ. ಬೆಳಗಾವಿ ಹುಬ್ಬಳ್ಳಿಯಲ್ಲಿ ರೋಬೋಟಿಕ್ಸ್ ಎಐ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಇಂತಹ ತರಬೇತಿ ಕೇಂದ್ರಗಳನ್ನು ಇಂದಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕಿದೆ ಎಂದು ಸಚಿವೆ ತಿಳಿಸಿದರು. ಉಪಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಕಚೇರಿಗೆ ಭೇಟಿ ನೀಡಿ ವಿವಿಧ ಇಲಾಖೆಗಳ ಕಡತಗಳು ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ತಾಲೂಕಿನಲ್ಲಿ ಸುಮಾರು 400 ಪಡಿತರ ಚೀಟಿಗಳ ಅರ್ಜಿಗಳು ಬಾಕಿ ಉಳಿದಿರುವುದನ್ನು ಗಮನಿಸಿದ ಉಪ ಲೋಕಾಯುಕ್ತರು ಅರ್ಜಿಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪಡಿತರ ಚೀಟಿ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಿನ 95 ನ್ಯಾಯಬೆಲೆ ಅಂಗಡಿಗಳಿದ್ದು 45 ಅಂಗಡಿಗಳ ವಿರುದ್ಧ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಖುದ್ದಾಗಿ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದರು. ಇದೇ ವೇಳೆ ತಾಲೂಕು ಕಚೇರಿಯಲ್ಲಿ ಸುಮಾರು 500 ಕಡತಗಳು ಬಾಕಿ ಉಳಿದಿರುವ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು ಬಾಕಿ ಕಡತಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಶೀಘ್ರ ಪರಿಹರಿಸಬೇಕು ಎಂದು ತಿಳಿಸಿದರು. ಸಾರ್ವಜನಿಕರ ಕೆಲಸಗಳನ್ನು ವಿಳಂಬ ಮಾಡದೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಬೇಕು. ಆಡಳಿತದಲ್ಲಿ ಪಾರದರ್ಶಕತೆ ಹಾಗೂ ವೇಗಕ್ಕೆ ಹೆಚ್ಚು

0: ಆದ್ಯತೆ ನೀಡಬೇಕು ಎಂದು ಉಪ ಲೋಕಾಯುಕ್ತರು ಅಧಿಕಾರಿಗಳಿಗೆ ಸೂಚಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಹಾಗೂ ಕೆನಡಾ ನಡುವಿನ ತಂತ್ರಜ್ಞಾನ ಸಹಕಾರ ಬಲಗೊಳಿಸುವ ನಿಟ್ಟಿನಲ್ಲಿ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರಿನ ಕೆನಡಾ ಕೌನ್ಸಿಲ್ ಜನರಲ್ ಆಗಿ ಹೊಸದಾಗಿ ನೇಮಕಗೊಂಡ ರಾಯನ್ ವಾರ್ಡ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಮಾತುಕತೆ ಸೌಹಾರ್ದವಾಗಿತ್ತು ಹಾಗೂ ಮುಂದಿನ ತಿಂಗಳು ಕೆನಡಾದ ವಾಣಿಜ್ಯ ನಿಯೋಗ ಭಾರತಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವದ್ದಾಗಿದೆ ಎಂದು ಸಚಿವ ಖರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೆನಡಾ ವಾಣಿಜ್ಯ ನಿಯೋಗ ತಂತ್ರಜ್ಞಾನ ಕೌಶಲ್ಯಾಭಿವೃದ್ಧಿ ಸಂಶೋಧನೆಯಲ್ಲಿ ಬಂಡವಾಳ ಹೂಡಿಕೆಗೆ ಅವಕಾಶ, ಔದ್ಯಮಿಕ ಸಹಭಾಗಿತ್ವ ಮೊದಲಾದ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಇದಲ್ಲದೆ ಚೀನಾದ ಪ್ರಮುಖ ಸ್ಮಾರ್ಟ್ಫೋನ್ ತಯಾರಕ ಕಂಪನಿ ಜಿಯೋಮಿ ಪ್ರತಿನಿಧಿಗಳ ತಂಡ ತಮ್ಮನ್ನು ಭೇಟಿ ಮಾಡಿ ರಾಜ್ಯದಲ್ಲಿ ಭವಿಷ್ಯದ ಬಂಡವಾಳ ಹೂಡಿಕೆ ಬಗ್ಗೆ ಚರ್ಚೆ ನಡೆಸಿತು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ. ವಿದ್ಯುನ್ಮಾನ ವಸ್ತುಗಳ ತಯಾರಿಕೆ ಬಂಡವಾಳ ಹೂಡಿಕೆಗಾಗಿ ಸ್ಥಳೀಯ ಪರಿಸರ ಬಲಪಡಿಸುವ ಬಗ್ಗೆ ಚರ್ಚಿಸಲಾಯಿತೆಂದು ಅವರು ತಿಳಿಸಿದ್ದಾರೆ. ಯುವಜನರ ಭವಿಷ್ಯವನ್ನು ಕತ್ತಲಿಗೆ ತಳ್ಳುವ ಮಾದಕ ವಸ್ತುಗಳ ಜಾಲವನ್ನು ಮಟ್ಟಹಾಕಲು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಕಾರ್ಯ ನಿರಂತರ ಪ್ರಯತ್ನ ನಡೆಸಿದೆ ಎಂದು ಗೃಹ ಖಾತೆಯನ್ನು ಹೊಂದಿರುವ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಪೊಲೀಸರು ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಸುಮಾರು 24 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆಯಲ್ಲಿ 5 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಮಾದಕ ವಸ್ತುಗಳ ಮಾರಾಟ ಸಾಗಣೆ ಹಾಗೂ ಜಾಲದ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನಪರ ಕೆಲಸಗಳನ್ನು ಮಾಡುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಪಾದಿಸಿದ್ದಾರೆ. ಅವರು ಬಳ್ಳಾರಿ ಚಲೋ ಪಾದಯಾತ್ರೆಯ ಸಮಾರೋಪ ಸಮಾವೇಶಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು. 100 ದಿನಗಳ ಸರ್ಕಾರದ ಸಾಧನೆ ಶೂನ್ಯ ಎಂದು ಟೀಕಿಸಿದ ಅವರು ಕೇವಲ ಜಾಹೀರಾತುಗಳಲ್ಲಿ ಮಾತ್ರ ಸಾಧನೆ ಕಂಡುಬರುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಡೆಸುತ್ತಿರುವ ಹೋರಾಟ ಮುಂದುವರಿಯಲಿದೆ ಎಂದು ವಿಜಯೇಂದ್ರ ಹೇಳಿದರು. ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿಲ್ಲ ಎಂದು ಟೀಕಿಸಿದರು. ಹಾವೇರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ 2026-27 ಸಾಲಿನಲ್ಲಿ 184 ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ಆರಂಭಿಸಲಾಗುತ್ತಿದ್ದು ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರುದ್ರಪ್ಪ ಲಮಾಣಿ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿರುವ 45 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿ ನಿಧಿಯಡಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಸಿಎಸ್ಆರ್ ಅನುದಾನ ನೀಡುವುದಾಗಿ ಹೇಳಿರುವ ಕಂಪನಿಗಳು ಕೊಟ್ಟ ಮಾತಿನಂತೆ ನಡೆದುಕೊಂಡು ಶಾಲೆಗಳ ಅಭಿವೃದ್ಧಿಗೆ ಸಹಕರಿಸಬೇಕು. ಇಲ್ಲವಾದರೆ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪಶ್ಚಿಮ ಬಂಗಾಳದ ಮಾಣಿಕ್ಪುರ ವಿವೇಕಾನಂದ ವಿದ್ಯಾಪೀಠ ಬೆಂಗಳೂರಿನ ಜಾಲಹಳ್ಳಿ ವಾಯುಪಡೆ ಮೈದಾನದಲ್ಲಿ ನಡೆದ 15 ವರ್ಷ ಒಳಗಿನ ಬಾಲಕರ ಅಂತಾರಾಷ್ಟ್ರೀಯ ಸುಬ್ರೋತ್ ಫುಟ್ಬಾಲ್ ಕಪ್ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಅಂತಿಮ ಪಂದ್ಯದಲ್ಲಿ ಮಾಣಿಕ್ಪುರ ವಿವೇಕಾನಂದ ವಿದ್ಯಾಪೀಠ ಅಸ್ಸಾಂನ ಕಾಮರೂಪ್ ಮೆಟ್ರೋಪಾಲಿಟನ್ ಸೀನಿಯರ್ ಸೆಕೆಂಡರಿ ಸ್ಕೂಲನ್ನು 1-0 ಅಂತರದಿಂದ ಪರಾಭವಗೊಳಿಸಿತು. ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಸೇರಿದಂತೆ ಒಟ್ಟು 32 ಪಂದ್ಯಗಳು ಭಾಗವಹಿಸಿದ್ದವು. ತರಬೇತಿ ಕಮಾಂಡ್ನ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ವಿಜೇತ ತಂಡಕ್ಕೆ 4 ಲಕ್ಷ ರೂಪಾಯಿ, ರನ್ನರ್ ಅಪ್ ತಂಡಕ್ಕೆ 2 ಲಕ್ಷ ರೂಪಾಯಿ ಬಹುಮಾನ ವಿತರಿಸಲಾಯಿತು. ಅಸ್ಸಾಂ ತಂಡದ ರಾಜಿ ತ್ಯಾಂಗ್ಸಾಂಗ್ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರ ಪ್ರಶಸ್ತಿ ಪಾತ್ರರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 5 ಲಕ್ಷ ನಿವೇಶನ ಹಂಚಿಕೆ ಆದೇಶಕ್ಕೆ ದೃಢ ಕರ್ನಾಟಕ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹಿ. ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಲು ಉದ್ದಿಮೆಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂಲಾಜೆ ಕರೆ. ಕರ್ನಾಟಕ ಕೆನಡಾ ನಡುವಿನ ಸಹಕಾರ ಬಲವರ್ಧನೆಗೆ ಮಾತುಕತೆ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯ ಸರ್ಕಾರದಿಂದ

0: ಜನಪರ ಕೆಲಸ ನಡೆದಿಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯ ತಿಂಗಳ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವುದರ ಕುರಿತು ಉಡುಪಿಯ ಎವಿ ಬಾಳಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಾಮನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
4: ಮಾನಸಿಕ
3: ದೈಹಿಕ
4: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು
4: ಮಕ್ಕಳು
3: ಹಿರಿಯರು
4: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೋರಿಯಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಉಡುಪಿಯ ಎವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಆತ್ಮಹತ್ಯೆ ದಿನದ ಮಹತ್ವ ಮತ್ತು ಇದನ್ನ ಹೇಗೆ ತಡೆಗಟ್ಟಬಹುದು ಎಂಬುದರ ಕುರಿತು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಧನ್ಯವಾದಗಳು ಸರ್.
5: ಸರ್, ನಾವು ಪ್ರತಿ ವರ್ಷ September 10 ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಬಗ್ಗೆ ಜಾಗೃತಿಯನ್ನು ಮೂಡಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಸರ್, ಮೊದಲನೇದಾಗಿ ನಾವು ಮಾತನಾಡೋದಾದ್ರೆ ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಒಂದು ಮಹತ್ವದ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ ಸರ್?
6: ಖಂಡಿತ. ಎಲ್ಲಾ ದಿನಗಳಿಗೂ ಒಂದೊಂದು ವಿಶೇಷ ದಿನ, ಎಲ್ಲಾ ವಿಷಯಗಳಿಗೂ ಒಂದೊಂದು ವಿಶೇಷ ದಿನ ಅಂತ ಮಾಡಿದಾಗ ಯಾಕಪ್ಪ ಮಾಡ್ತಾರೆ ಈ ಪ್ರೋಗ್ರಾಮ್ಸ್ ಅಂತ ಎಲ್ಲರಿಗೂ ಅನ್ಸ್ಬೋದು.
5: ಹೌದು,
6: ಕಡೆಗೆ ಆತ್ಮಹತ್ಯೆಗಳಿಗೂ ಒಂದು ದಿನ ಅಂತ ಬೇಕಾ ಅಂತ ಅನ್ಸ್ಬಿಡ್ಬೋದು.
5: ಹೌದು,
6: ಅಂದ್ರೆ ಇದೆಲ್ಲ ನಮ್ಮದೇ ಯೋಚನೆಗಳಲ್ಲಿ ನಮ್ಮದೇ ಬದುಕಿನಲ್ಲಿ ಮುಳುಗಿ ಹೋದಾಗ ಇದರ ವಿಶೇಷತೆ ಗೊತ್ತಾಗುದಿಲ್ಲ. ಆದ್ರೆ ಈ ಆತ್ಮಹತ್ಯೆಗೆ ಸಂಬಂಧಿಸಿದಂತಹ ಮನೆಗಳು, ಯಾರ ಮನೆಯಲ್ಲಿ ಆತ್ಮಹತ್ಯೆ ನಡೆದಿದೆ ಅಂತವರು, ಮತ್ತೆ ಪ್ರತಿನಿತ್ಯ ಈ ಆತ್ಮಹತ್ಯೆಗಳ ಜೊತೆಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಉದಾಹರಣೆಗೆ ಆರೋಗ್ಯ ಕಾರ್ಯಕರ್ತರು, ಪೊಲೀಸ್ ಸಿಬ್ಬಂದಿಗಳು, ಇವರೆಲ್ಲರೂ ಪ್ರತಿದಿನ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಆತಂಕಕಾರಿ ಬೆಳವಣಿಗೆ ಆಗ್ತಾ ಇರುತ್ತೆ. ವರ್ಷಕ್ಕೆ 170,000 ಹೆಚ್ಚು ವ್ಯಕ್ತಿಗಳು ಆತ್ಮಹತ್ಯೆಗಳಿಗಿಂತ ಸಾವನ್ನಪ್ತಾ ಇದ್ದಾರೆ. ಅಥವಾ ಒಂದು ಸುಮ್ಮನೆ ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ನಾವು ಈ ಕಾರ್ಯಕ್ರಮ ಮಾತಾಡಿ ಮುಗಿಸುವಷ್ಟೊತ್ತಿಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವ್ಯಕ್ತಿ ತನ್ನ ಜೀವವನ್ನ ಆತ್ಮಹತ್ಯೆಯಿಂದ ಕಳೆದ್ಕೊಂಡಿರ್ತಾನೆ ಅಂತ ಯೋಚನೆ ಮಾಡಕ್ ಹೋದ್ರೆ ತುಂಬಾ ಆತಂಕಕಾರಿ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಇದನ್ನ ನಿಯಂತ್ರಿಸಬಹುದಿತ್ತು, ಈ ಸಾವನ್ನ ತಡೀಬಹುದಿತ್ತು ಅಂತ ಅನ್ಸುತ್ತೆ. ಹಾಗಾಗಿ ಆತ್ಮಹತ್ಯೆ ತಡೆ ದಿನಾಚರಣೆ, ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತ ಹೇಳಿ ಮಾಡಬೇಕು ಅನ್ನೋ ಉದ್ದೇಶ 2003 ಪ್ರಾರಂಭ ಆಯ್ತು. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸನಸುವ ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ದೇಶನದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಈ ಸಂಸ್ಥೆ, ಮತ್ತೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸೂಸೈಡ್ ಪ್ರಿವೆನ್ಷನ್, ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿದು ಆತ್ಮಹತ್ಯೆ ತಡೆ ದಿನವನ್ನ ಶುರು ಮಾಡ್ಲಿಕ್ಕೆ ಕಾರಣವಾದಂತವು. ಯಾಕೆ ಈ ತಡೆ ದಿನಾಚರಣೆ ಮಾಡಬೇಕು ಅಂತಂದ್ರೆ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ, ದೇಶಗಳ ಮಟ್ಟದಲ್ಲೂ, ಮತ್ತು ನಮ್ಮ ಕ್ಷೇತ್ರ ಮಟ್ಟದಲ್ಲೂ ಜನರಲ್ಲಿ ಈ ಆತ್ಮಹತ್ಯೆಗಳ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ದೂರ ಮಾಡಬೇಕಿತ್ತು. ಆತ್ಮಹತ್ಯೆಯ ಆಲೋಚನೆಗಳು ಇದ್ದು ಅದನ್ನ ಹೇಳಿಕೊಂಡ್ರೆ ಬೇರೆಯವರು ಏನ್ ತಿಳ್ಕೊಳ್ತಾರೋ ಅನ್ನುವ ಒಂದು ತಪ್ಪು ಕಲ್ಪನೆಗಳು, ಭಯ, ಮತ್ತೆ ಈ ಕಳಂಕ, ಆತ್ಮಹತ್ಯೆಯ ಸುತ್ತಮುತ್ತ ಇರ್ತಕ್ಕಂತ ಕಳಂಕವನ್ನ ದೂರ ಮಾಡೋದು ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಎಲ್ಲಿ ಜಾಗೃತಿ ಇರೋದಿಲ್ವೋ ಅಲ್ಲಿ ಅಜ್ಞಾನ ಹೆಚ್ಚು, ಅಜ್ಞಾನ ಹೆಚ್ಚಿದ್ದಲ್ಲಿ ಅನಾಹುತಗಳು ಹೆಚ್ಚು. ಹಾಗಾಗಿ ಆತ್ಮಹತ್ಯೆಯ ಪ್ರಯತ್ನ ಮತ್ತು ಆತ್ಮಹತ್ಯೆಯ ಸಾವುಗಳ ಬಗ್ಗೆ ಇದ್ದಂತ

0: ಅಂತಹ ಕಳಂಕವನ್ನ ದೂರ ಮಾಡಿ ಆತ್ಮಹತ್ಯೆಯ ಆಲೋಚನೆಗಳು ಇರುವಂತಹ ವ್ಯಕ್ತಿಗಳು ಮುಕ್ತವಾಗಿ ತಾವು ಮಾತನಾಡಿ ಅದಕ್ಕೆ ಬೇಕಾದ ಸಹಾಯ ಮತ್ತು ಚಿಕಿತ್ಸೆಯನ್ನ ಪಡೆಯುವಂತಾಗಿ ತಾವು ಆತ್ಮಹತ್ಯೆಯಿಂದಾಗುವ ಸಾವುಗಳನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನ ಆಚರಿಸಲಾಗ್ತಾ ಇದೆ.
1: ಸರ್, ಬಹಳ ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಜೊತೆಗೆ ಸರ್, ಈ ಒಂದು ಆತ್ಮಹತ್ಯೆಗೆ ಪ್ರಮುಖ ಕಾರಣಗಳು ಅಂತ ಬಂದಾಗ ಏನ್ ಕಾರಣಗಳಿರ್ಬೋದು ಸರ್, ಈ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ?
0: ಎಲ್ಲಾ ಕಾಯಿಲೆಗಳಿಗೆ ಕಾರಣಗಳಿದ್ದಾಗೆ ಆತ್ಮಹತ್ಯೆಗೂ ಕಾರಣಗಳಿರುತ್ತೆ. ಮುಖ್ಯವಾಗಿ ಜೈವಿಕ ಕಾರಣಗಳು, ಅಂದ್ರೆ ಮಿದುಳಿನಲ್ಲಿ ಆಗುವಂತಹ ಬದಲಾವಣೆಗಳು. ಕೆಲವರು ಆತ್ಮಹತ್ಯೆ ನೀವು ಗಮನಿಸಿದ್ರೆ ಕೆಲವೊಂದು ಕುಟುಂಬಗಳಲ್ಲಿ ಹಲವಾರು ಆತ್ಮಹತ್ಯೆಗಳು ನಡೆದಿರುತ್ತೆ. ಫಸ್ಟ್ ಜನರೇಷನ್ ಅಲ್ಲಿ ಕೆಲವು ಆತ್ಮಹತ್ಯೆಗಳಾಗಿರುತ್ತೆ, ಸೆಕೆಂಡ್ ಜನರೇಷನ್ ಅಲ್ಲಿ ಆತ್ಮಹತ್ಯೆಗಳಾಗಿರುತ್ತೆ, ಮೂರನೇ ಜನರೇಷನ್ ಆತ್ಮಹತ್ಯೆಗಳಾಗಿರುತ್ತೆ. ಇದನ್ನೆಲ್ಲ ಗಮನಿಸ್ಕೊಂಡ್ರೆ ಕೆಲವು ವಂಶವಾಹಿನಿಗಳ ತೊಂದರೆಗಳು ಕಂಡು ಬರ್ತದೆ. ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯೋಚನೆಗಳು ಬರಬಹುದಾದಂತಹ ಮಿದುಳಿನಲ್ಲಾಗುವ ಬದಲಾವಣೆಗಳು. ಏನಪ್ಪ ಇದಕ್ಕೂ ವಂಶವಾಹಿನಿ ಇರ್ತದ ಅಂತ ಯೋಚನೆ ಮಾಡಿದ್ರೆ ಮುಖ್ಯವಾಗಿ ಏನಾಗುತ್ತಂದ್ರೆ ಈ ಮೆದುಳಿನಲ್ಲಾಗುವ ಏರುಪೇರುಗಳು, ಏನು ಈ ನಾವು ನ್ಯೂರೋ ಕೆಮಿಕಲ್ಸ್ ಅಂತ ಏನ್ ಹೇಳ್ತೇವೆ, ಆ ಕೆಮಿಕಲ್ಸ್ ನಮ್ಮ ಮಿದುಳಿನ ಅಂದ್ರೆ ನಮ್ಮ ಭಾವನೆಗಳ ಏರುಪೇರುಗಳನ್ನ ನಿಯಂತ್ರಿಸ್ತಾ ಇರ್ತದೆ, ನಮ್ಮ ದುಡುಕು ನಿರ್ಧಾರಗಳನ್ನ ನಿಯಂತ್ರಿಸ್ತಾ ಇರ್ತದೆ, ವ್ಯಕ್ತಿಯ ಕಷ್ಟಗಳನ್ನ ಎದುರಿಸುವಂತಹ ಶಕ್ತಿ ಮತ್ತೆ ಒಂದು ಸ್ಥಿತಿಸ್ಥಾಪಕತ್ವ ಗುಣವನ್ನ ನಿಯಂತ್ರಿಸ್ತಾ ಇರುತ್ತೆ. ಸೊ ಈ ಸಿಡುಕು ಅಥವಾ ದುಡುಕು ಅಥವಾ ಅತಿಯಾದ ಕೋಪ ಅಥವಾ ಅತಿಯಾದ ಬೇಸರ ಇಂತಹ ಕಾರಣಗಳು ಮೂಲ ರೂಪ ಪಡೆಯೋದು ಈ ಏನೋ ಮಿದುಳಿನಲ್ಲಾಗುವ ಈ ಏರುಪೇರುಗಳಿಂದ. ಸೊ ಹಾಗಾಗಿ ಒಂದು ವಂಶವಾಹಿನಿಗಳ ಕಾರಣ, ಎರಡು ಸೋಷಿಯೋ ಡೆಮೋಗ್ರಾಫಿಕ್ ಕಾರಣಗಳು, ಅಂದ್ರೆ ಅವರ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಬಡತನ, ಮತ್ತೆ ಕೆಲವೊಂದು ವ್ಯಕ್ತಿಗಳಿಗೆ ದುಶ್ಚಟಗಳ ಅಭ್ಯಾಸಗಳು. ನೀವು ಗಮನಿಸಿರ್ಬೋದು ಅತಿಯಾದ ಮದ್ಯಪಾನ, ಮದ್ಯ ವ್ಯಸನ ಅಂತ ಏನ್ ಕರಿತೇವೆ, ಆ ಮದ್ಯ ವ್ಯಸನಗಳಲ್ಲಿ ಕೂಡ ನಾವು ಆತ್ಮಹತ್ಯೆಯ ಸಂಖ್ಯೆಯನ್ನು ಹೆಚ್ಚು ಕಾಣ್ತೇವೆ. ಮತ್ತೆ ಇನ್ನಿತರ ಮಾದಕ ದ್ರವ್ಯ ವ್ಯಸನಗಳು. ಸೊ ಈ ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಗಳಲ್ಲಿ ಕೂಡ ಆತ್ಮಹತ್ಯೆಯ ಸಂಖ್ಯೆ ಹೆಚ್ಚು ಕಂಡು ಬರೋದನ್ನ ನಾವು ನೋಡ್ತೇವೆ. ಇನ್ನೊಂದು ಸಂಬಂಧಗಳಲ್ಲಿ ಇರ್ತಕ್ಕಂತ ವೈಪರೀತ್ಯಗಳು, ವೈಮನಸ್ಸುಗಳು, ಪತಿ ಪತ್ನಿಯರಲ್ಲಿ ವಿರಸ ನೀವು ನೋಡಿರ್ಬೋದು, ಪೇಪರ್ ಅಲ್ಲಿ ಹೆಡ್ಡಿಂಗ್ಸ್ ಬಂದಿರುತ್ತೆ, ಯಾರೋ ಒಬ್ರಿಗೆ ಶಂಕೆ ಮಾಡಿದ್ರು, ಅವರ ಜಗಳದಲ್ಲಿ ಅದು ಕೊಲೆಯಲ್ಲಿ ಕೊನೆ ಆಯ್ತು, ಕೊಲೆ ಮಾಡಿದ ಪತಿ ತನ್ನನ್ನು ಆತ್ಮಹತ್ಯೆ ಮಾಡಿಕೊಂಡು ತಾನು ಸಾವಿಗೀಡಾದ, ಅಥವಾ ಮಕ್ಕಳನ್ನು ಕೊಂದು ತಾಯಿ ನದಿಗೆ ಹಾರಿದಳು, ಈ ರೀತಿಯ ಒಂದು ನಾವು ರಿಪೋರ್ಟ್ಸ್ ನೋಡ್ತಾ ಇರ್ತೇವೆ. ಸೊ ಇದನ್ನ ಗಮನಿಸ್ಕೊಂಡ್ರೆ ಈ ಸಂಬಂಧಗಳಲ್ಲಿ ಇರ್ತಕ್ಕಂತ ವೈಮನಸ್ಸು ಮತ್ತು ಏನು ವಿರಸಗಳು, ಇದು ಕೂಡ ಕೆಲವೊಮ್ಮೆ ಅತಿಯಾದ ಅತಿರೇಕಕ್ಕೆ ಹೋದಾಗ ಆತ್ಮಹತ್ಯೆಗಳಿಗೆ ಕಾರಣ ಆಗ್ತದೆ. ಇನ್ನೊಂದು ಈ ಅವರ ಲಿಂಗದ ಬಗ್ಗೆ ಇರ್ತಕ್ಕಂತಹ ಒಂದು ಆತಂಕ, ಈಗ ಗಂಡು ಅಥವಾ ಹೆಣ್ಣು ಅಂತ ಸಂಪೂರ್ಣವಾಗಿ ನಿರ್ಧರಿತ ಆಗದಂತಹ ಸಮಯದಲ್ಲಿ ಅವರಲ್ಲಿ ಒಂದು ಎಲ್ಲರ ಒಂದು ಒಪ್ಪಿಕೊಳ್ಳುವಿಕೆ ಸಿಗದ ಸಂದರ್ಭಗಳಲ್ಲಿ ಅಥವಾ ಆ ಒಂದು ಅವ್ರಿಗಿರ್ತಕ್ಕಂತ ಸ್ಥಿತಿಯನ್ನ ಸಮಾಜ ಅವರನ್ನು ಒಪ್ಪಿಕೊಳ್ಳದೆ ಇದ್ದಾಗ ಅಥವಾ ಅವರು ಆ ಸ್ಥಿತಿಯನ್ನು ಒಪ್ಪಿಕೊಳ್ಳದೆ ಇದ್ದಾಗ ಆಗುವಂತಹ ಗೊಂದಲಗಳು ಕೆಲವೊಮ್ಮೆ ಇಂತಹ ಕಾರಣಗಳಿಗೆ ದಾರಿ ಮಾಡಿಕೊಡ್ಬೋದು. ಮತ್ತೆ ಎಲ್ಲರಿಗೂ ತಿಳಿದಂತೆ ಹೆಚ್ಚುತ್ತಿರ್ತಕ್ಕಂತ ಒತ್ತಡ, ಬದುಕಿನ ಒತ್ತಡಗಳು, ಇವತ್ತು ಒತ್ತಡಗಳನ್ನ ನಿರ್ವಹಣೆ ಮಾಡುವಂತಹ ಕೌಶಲ್ಯಗಳು ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಆ ಒತ್ತಡದಿಂದ ಬರ್ತಕ್ಕಂತಹ ತೊಂದರೆಗಳು ಅದನ್ನ ನಿಭಾಯಿಸ್ಲಿಕ್ಕೆ ಆಗದೆ ಈಗ ನೀವು ಗಮನಿಸಬಹುದು ಕೋಟ್ಯಾಧಿಪತಿ ಆಗಿದ್ರು, ಅವರು ಸಾಲವನ್ನ ತೀರಿಸಲಾಗದೆ ಎದುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರು, ಅಥವಾ ಅವರ ಮೇಲೆ ಏನೋ ಒಂದು ಇನ್ಕಮ್ ಟ್ಯಾಕ್ಸಿನ ಆಪಾದನೆ ಇತ್ತು ಅದನ್ನ ತಪ್ಪಿಸಿಕೊಳ್ಳಲು ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ರೀತಿಯ ಕಾರಣಗಳನ್ನ ನೋಡ್ತಾ ಇರ್ತೇವೆ. ಅಂದ್ರೆ ಬದುಕಿನಲ್ಲಿ ಎದುರಾದಂತಹ ಒತ್ತಡಗಳನ್ನ ಅವರು ನಿರ್ವಹಿಸ್ಲಿಕ್ಕೆ ಆಗದೆ ಈ ಆತ್ಮಹತ್ಯೆ ಪ್ರಯತ್ನ. ಹಲವಾರು ಬಾರಿ ಏನ್ ಹೇಳಲಾಗ್ತದೆ ಅಂದ್ರೆ ಸೂಸೈಡ್ ಈಸ್ ಎ ಟೆಂಪರರಿ ಸೊಲ್ಯೂಷನ್ ಫಾರ್ ಎ ಪರ್ಮನೆಂಟ್ ಪ್ರಾಬ್ಲಮ್. ಅಂದ್ರೆ ಆ ತರ ತಪ್ಪು ಕಲ್ಪನೆ ಏನಾಗಿದೆ ಅಂದ್ರೆ ಸೂಸೈಡ್ ನಂಗೆ ದಾರಿ ಅಂತ ಅವ್ರು ತಿಳ್ಕೊಂಡ್ ಬಿಡ್ತಾರೆ. ಆಕ್ಚುಲಿ ಅದಲ್ಲ, ಅದಕ್ಕೆ ಬೇರೆ ದಾರಿಗಳು ಕೂಡ ಇತ್ತು ಅಂತ. ಇನ್ನು ತುಂಬಾ ಸಾಮಾನ್ಯವಾಗಿ ಆತ್ಮಹತ್ಯೆಗಳು ನಾವು ಖಿನ್ನತೆಯಲ್ಲಿ ಕಾಣ್ತೇವೆ, ತೀವ್ರತರನಾದಂತ ಖಿನ್ನತೆ, ಚಿತ್ತ ವಿಕಲತೆ, ಅತಿಯಾದ ಆತಂಕ, ಈ ರೀತಿಯ ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆದ್ರೆ ಇದು ಮತ್ತೆ ಕಳಂಕ ಹೆಚ್ಚು ಮಾಡಬಾರದು. ಖಿನ್ನತೆ ಬಗ್ಗೆ ನಾನು ಹೇಳ್ತಾ ಇರುವ ವಿಷಯ ಏನಂದ್ರೆ ಚಿಕಿತ್ಸೆ ಪಡೆಯದ ಖಿನ್ನತೆ, ಚಿಕಿತ್ಸೆ ಪಡೆಯದ ತೀವ್ರತರನಾದಂತ

0: ಖಿನ್ನತೆ. ಸೊ ಅವರು ಈ ತೀವ್ರ ತರಣದ ಖಿನ್ನತೆ ಅಥವಾ ಚಿತ್ತ ವಿಕಲತೆ ಅವರು ಈ ಚಿಕಿತ್ಸೆ ಪಡೆಯದಿದ್ದಾಗ ಅಥವಾ ಚಿಕಿತ್ಸೆ ಫಲಿಸದಿದ್ದಾಗ ಅದರಲ್ಲೂ ಕೂಡ ಆತ್ಮಹತ್ಯೆಯ ಆಲೋಚನೆಗಳು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಸೂಕ್ತ ಸಮಯದಲ್ಲಿ ಯಾರ ಸಹಾಯವು ಸಿಗದೇ ಇದ್ರೆ ಅದು ಆತ್ಮಹತ್ಯೆಯಲ್ಲಿ ಕೊನೆಯಾಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಒಟ್ಟಾಗಿ ನಮ್ಗೆ ಈ ರೀತಿಯ ವಂಶವಾಹಿನಿಗಳು ಹಾಗೂ ಅವರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸ್ಥಿತಿಗತಿಗಳು, ಮದ್ಯ ಮಾದಕ ದ್ರವ್ಯ ವ್ಯಸನಗಳು, ಒತ್ತಡ ಬದುಕು ಹಾಗೂ ಖಿನ್ನತೆ ಮತ್ತು ಚಿತ್ತ ವಿಕಲತೆ ಅಂತ ಮಾನಸಿಕ ಕಾಯಿಲೆಗಳು ಒಟ್ಟಾಗಿ ಆತ್ಮಹತ್ಯೆಗೆ ಕಾರಣಗಳಾಗ್ತವೆ.
1: ಸರಿ, ಇದರ ಜೊತೆಗೆ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಒಂದು ಯುವ ಸಮುದಾಯ ಹೆಚ್ಚಾಗಿ ಈ ಒಂದು ಆತ್ಮಹತ್ಯೆಗೆ ತೊಡಗತಕ್ಕಂಥದ್ದನ್ನು ನೋಡ್ತಾ ಇರ್ತೀವಿ. ಹಾಗಾಗಿ ಈ ತರ ಒಂದು ಯುವ ಸಮುದಾಯದಲ್ಲಿ ಈ ತರ ಆತ್ಮಹತ್ಯೆ ಪ್ರಕರಣಗಳು ಕಂಡು ಬರ್ತದೆ, ಯಾಕೆ ಸರ್, ಏನ್ ಕಾರಣ ಇರ್ಬೋದು?
0: ಇವತ್ತಿಗೂ ಅತಿ ಹೆಚ್ಚು ಆತ್ಮಹತ್ಯೆಗಳನ್ನು ನಾವು ಒಂದು ತುಂಬಾ ವಯಸ್ಸಾದವರಲ್ಲೇ ನಾವು ನೋಡ್ತೇವೆ.
1: ಹೌದು.
0: ಎರಡನೇದು ತುಂಬಾ ಹೆಚ್ಚಾಗಿ ಕಾಣಿಸುದು ಅಂದ್ರೆ ತುಂಬಾ ವಯಸ್ಸಾದವ್ರು ಲೈಕ್ 79-85 ನಂತರ ಇರ್ತಕ್ಕಂಥವ್ರು. ಯಾಕಂದ್ರೆ ಒಂದು ಕಾರಣ ಏನಂದ್ರೆ ಅವರಲ್ಲಿ ಇರ್ತಕ್ಕಂತ ಬೇಸರ ಅಥವಾ ಆತ್ಮಹತ್ಯೆ ಆಲೋಚನೆಗಳು ಮತ್ತೆ ಯಾರು ಗುರುತಿಸುವುದಿಲ್ಲ ಅಂತ.
1: ಹೌದು.
0: ಓಕೆ. ಈಗ ಅವರು ಒಂದ್ ವೇಳೆ ಕಿನ್ನರ್ ಆಗಿದ್ರು, ಡಲ್ ಆಗಿದ್ರು ಅಂದ್ರು ಕೂಡ ಯಾರು ಅದನ್ನ ಗಮನಿಸದೆ ಹೋಗೋ ಸಾಧ್ಯತೆ ಇರುತ್ತೆ. ಇನ್ನು ನೀವ್ ಹೇಳಿದಂತೆ ಯುವ ಜನರು ಅದರಲ್ಲಿ 15-21 ಅವರಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚು. ಯಾಕೆಂದ್ರೆ ಆ ವಯಸ್ಸಿನಲ್ಲಿ ಇನ್ನೂ ಮೆದುಳು ಸಂಪೂರ್ಣವಾಗಿ ಬೆಳವಣಿಗೆ ಆಗಿರುವುದಿಲ್ಲ, ದುಡುಕು ನಿರ್ಧಾರಗಳು ಜಾಸ್ತಿ ಆ ವಯಸ್ಸಿನ ಮೆದುಳಿನಲ್ಲಿ. ಹಾಗಾಗಿ ಸರಿ ತಪ್ಪುಗಳ ಒಂದು ವಿಮರ್ಶೆ ಅವರಲ್ಲಿ ಬೆಳೆದಿರುವುದಿಲ್ಲ. ಅವರಲ್ಲಿ ಇರ್ತಕ್ಕಂತಹ ಖಿನ್ನತೆ ಆತಂಕಗಳನ್ನ ಅವರು ಮಾತಾಡ್ತಾರೆ ಮಾಡುವುದಿಲ್ಲ ಅಂತ ಅನ್ಕೊಳ್ತೇವೆ. ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅಂತ ನಾವು ಅಂದಾಜು ಕೂಡ ಮಾಡುವುದಿಲ್ಲ. ಯಾಕಂದ್ರೆ ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಮಕ್ಕಳಿಗೆ ಏನ್ ಕಷ್ಟ ಇದೆ, ಅವ್ರ ಬದುಕಲ್ಲಿ ಏನ್ ಕಷ್ಟ ಇಲ್ಲ, ಆಟ ಆಡ್ಕೊಂಡಿರುವಂತ ವಯಸ್ಸು. ಸೊ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಕಷ್ಟ ಅವ್ರಿಗಿಲ್ಲ ಅಂತ ನಾವು ತಪ್ಪು ಗ್ರಹಿಸ್ಬಿಡ್ತೇವೆ. ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಅತಿ ಹೆಚ್ಚು ಸಂಖ್ಯೆ ಹದಿಹರೆಯದಲ್ಲಿ 15-29 ಒಂದು ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಸ್ ಅಂದ್ರೆ ಅವರ ಸಂಬಂಧಗಳಲ್ಲಿ ಇರುವಂತಹ ತೊಂದರೆಗಳು, ಅದು ತಂದೆ ತಾಯಿಗಳ ಜೊತೆಗಿರ್ಬೋದು, ಸ್ನೇಹಿತರ ಜೊತೆಗಿರ್ಬೋದು, ಅಥವಾ ಪ್ರೀತಿ ಪ್ರೇಮ ಪ್ರಕರಣಗಳಲ್ಲಿ ಬಿದ್ದಿರೋರು ಇರ್ಬೋದು. ಇದು ಒಂದು ದೊಡ್ಡ ಕಾರಣ. ಎರಡನೇದು ಮದ್ಯ ಹಾಗೂ ಮಾದಕ ದ್ರವ್ಯ ವ್ಯಸನಗಳು ಹದಿಹರೆಯದಲ್ಲೇ ಪ್ರಾರಂಭ ಆಗೋದು. ಹಾಗಾಗಿ ಅದರ ಜೊತೆಗೆ ಇರ್ತಕ್ಕಂತಹ ಖಿನ್ನತೆ ಆತಂಕ ಚಿತ್ತ ವಿಫಲತೆ ಇಂತಹ ಕಾಯಿಲೆಗಳು ಕೂಡ ಅವರನ್ನ ಆತ್ಮಹತ್ಯೆಗೆ ದಾರಿ ಮಾಡಿಕೊಡಬಹುದು. ಈ ಹದಿಹರೆಯದಲ್ಲಿ ಅತಿ ನಾವು ಜಾಗೃತಿ ಮಾಡಬೇಕಾಗಿರ್ತಕ್ಕಂತ ದೊಡ್ಡ ವಯಸ್ಸಿದು. ಯಾಕಂದ್ರೆ ಇದು ಅವ್ರಿಗೆ ಇದ್ರ ಬಗ್ಗೆ ಜ್ಞಾನವೇ ಇರೋದಿಲ್ಲ. ಆತ್ಮಹತ್ಯೆ ಆಲೋಚನೆಗಳು ಬಂದಾಗ ನಾನು ಮಾತಾಡ್ಕೊಳ್ಬಹುದು, ನನಗೆ ಸಹಾಯ ಸಿಗ್ತದೆ ಅಂತ ಹೇಳಿ ಗೊತ್ತೇ ಇರೋದಿಲ್ಲ. ಅದರಲ್ಲಿ ಇವತ್ತಿನ ಹದಿಹರೆಯದವರಿಗೆ ಹೆಚ್ಚು ಒತ್ತಡ ಯಾಕೆ ಆಗ್ತಾ ಇದೆ ಅಂದ್ರೆ, ಈಗ ಕಂಪ್ಯಾರಿಸನ್ ಜಾಸ್ತಿ ಆಗ್ತಾ ಇದೆ. ಅವರನ್ನ ಅವರು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳುವಂಥದ್ದು, ಅದು ತಮ್ಮ ಸ್ಥಿತಿಗತಿಗಳು ಸಾಮಾಜಿಕ ಸ್ಥಿತಿಗತಿಗಳು ಇರ್ಬೋದು, ಅಥವಾ ಉಡುಗೆ ತೊಡುಗೆಗಳ ಜೊತೆಗಿರ್ಬೋದು, ಅಥವಾ ಅಂಕಗಳಿರ್ಬೋದು, ಅಥವಾ ತಾವು ಗಳಿಸಿಕೊಂಡಿದ್ದೇವೆ ಅಂತ ಅಂದುಕೊಳ್ಳುವಂತಹ ಒಂದು ಸ್ಟೇಟಸ್ ಸಿಂಬಲ್ಗಳಾಗಿರ್ಬೋದು, ಹೆಚ್ಚುತ್ತಿರ್ತಕ್ಕಂತಹ ಈ ಹೋಲಿಕೆ ಅವರಲ್ಲಿ ಹೆಚ್ಚು ಒತ್ತಡವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಬದಲಾಗ್ತಾ ಇರ್ತಕ್ಕಂತ ಒಂದು ಸ್ಪರ್ಧಾತ್ಮಕ ಜಗತ್ತು ಜೊತೆಗೆ ವಯಸ್ಕರ ಒಂದು ಲಭ್ಯತೆ ಕಡಿಮೆ ಆಗಿರ್ತಕ್ಕಂಥದ್ದು, ಅಂದ್ರೆ ಪೋಷಕರು ಮತ್ತೆ ನಾವು ತಂದೆ ತಾಯಿಗಳು ಅಜ್ಜ ಅಜ್ಜ ಸಂಪರ್ಕದಲ್ಲಿ ಇರ್ತಕ್ಕಂತಹ ಯುವಕರು ಒಂದು ವೇಳೆ ಅವರಲ್ಲಿ ಆಗ್ತಾ ಇರ್ತಕ್ಕಂತಹ ಮಾನಸಿಕ ಬದಲಾವಣೆಗಳು ಯಾರಾದ್ರೂ ಗುರುತಿಸುವಂತ ಸಾಧ್ಯತೆ ಹೆಚ್ಚಿತ್ತು. ಆದ್ರೆ ಈಗ ಪೋಷಕರು ಮತ್ತು ಮಕ್ಕಳ ಮಧ್ಯೆ ಅಂತರ ಸೃಷ್ಟಿ ಆಗ್ತಾ ಇರೋದ್ರಿಂದ ಬೇರೆ ಬೇರೆ ಓದು ಮತ್ತೆ ಕೆಲಸದ ನೆಪದಲ್ಲಿ ಮನೆಯಿಂದ ದೂರ ಇರತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ, ಮತ್ತೆ ಹೋಲಿಕೆಯ ಜಗತ್ತು ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ಹೆಚ್ಚಾಗ್ತಾ ಇರೋದ್ರಿಂದ ಯುವ ಜನರು ಒಂಟಿತನವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ನೀವು ಇತ್ತೀಚೆಗೆ ವರದಿಗಳ ಪ್ರಕಾರ ನೋಡಿರ್ಬೋದು ಏನಂದ್ರೆ ಹೆಚ್ಚು ಹೆಚ್ಚು ಯುವ ಜನರು ಸ್ನೇಹಿತರು ಇಲ್ಲದೆ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಇತ್ತೀಚಿನ ವರದಿಗಳು ನೀವು ಕಲ್ಪಿಸ್ಕೊಂಡಿರ್ಬೋದು. ಆದ್ರೆ ಅವ್ರಿಗೆ ವರ್ಚುವಲ್ ಫ್ರೆಂಡ್ಸ್ ಸಾವಿರಾರು ಜನ ಇದ್ದಾರೆ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್, ಫೇಸ್ಬುಕ್ ಫ್ರೆಂಡ್ಸ್, ವರ್ಚುವಲ್ ಫ್ರೆಂಡ್ಸ್ ಸಾವಿರಾರು ಜನ ಇದ್ದಾರೆ. ಆದ್ರೆ ನಿಜವಾದ ಅವರ ಮನಸ್ಸಿನ ಬೇಸರ ದುಃಖ ದಿನನಿತ್ಯದ ವಿಚಾರಗಳನ್ನ ಹಂಚಿಕೊಳ್ಳುವಂತ ಸ್ನೇಹಿತರು ಅವ್ರಿಗೆ ಕಡಿಮೆ ಆಗ್ತಿದ್ದಾರೆ.
1: ಹೌದು ಸರ್, ಒಬ್ಬ ವ್ಯಕ್ತಿ ಈಗ ಒಂದು ತೀವ್ರತರ ಮಾನಸಿಕ ಒತ್ತಡ ಅಥವಾ ನಿರಾಸೆಯನ್ನ ಅನುಭವಿಸ್ತಿರ್ತಕ್ಕಂಥದ್ದನ್ನ ಕುಟುಂಬದವ್ರು ಹೇಗೆ ಗುರುತಿಸಬಹುದು ಸರ್?
0: ಖಂಡಿತ ಇದು ತುಂಬಾ ಒಳ್ಳೆ

0: ಪ್ರಶ್ನೆ. ಯಾಕೆಂದ್ರೆ ಆತ್ಮಹತ್ಯೆ ಬಗ್ಗೆ ಯೋಚನೆ ಮಾಡೋದು, ಆತ್ಮಹತ್ಯೆ ಬಗ್ಗೆ ನಿಯಂತ್ರಣ ಮಾಡೋದು ಕೇವಲ ವೃತ್ತಿಪರರು ಮಾತ್ರ ಅಂತ ಅಂದ್ಕೊಳ್ಬಿಡುವಂತ ಸಾಧ್ಯತೆ ಇದೆ. ಆದ್ರೆ ಫಸ್ಟ್ ಮೊದಲಿಗೆ ಆತ್ಮಹತ್ಯೆ ಬಗ್ಗೆ ವ್ಯಕ್ತಿ ಮಾತಾಡೋದು ತನ್ನ ಸುತ್ತಮುತ್ತ ಇರ್ತಕ್ಕಂಥ ವ್ಯಕ್ತಿಗಳ ಹತ್ರನೇ. ಆಮೇಲೆ ಸಂಶೋಧನೆಗಳು ಏನ್ ಹೇಳ್ತದೆ ಅಂದ್ರೆ, ಪ್ರತಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡುವಂತ ಪ್ರತಿ ವ್ಯಕ್ತಿ 2-3 ವಾರ್ನಿಂಗ್ ಸಿಗ್ನಲ್ ಗಳನ್ನು ಕೊಟ್ಟಿರ್ತಾರೆ ಅಂತ, ಒಂದು ಮುನ್ಸೂಚನೆಗಳು.
1: ಹೌದು,
0: ಅದು ಆತ ಇತ್ತೀಚೆಗೆ ಸ್ವಲ್ಪ ಎಲ್ಲರಿಂದ ದೂರ ಉಳಿಯುವಂತದ್ದು, ತುಂಬಾ ತಾನು ಇಷ್ಟಪಡುವಂತ ಕೆಲಸಗಳನ್ನ ಇತ್ತೀಚೆಗೆ ಮಾಡ್ತಾ ಇಲ್ಲ, ಮನೆಯವರೊಂದಿಗೆ ಬೆರೀತಾ ಇಲ್ಲ, ಈ ರೀತಿ ಅಂತರವನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಎರಡನೇದು, ಆಗಾಗ್ಗೆ ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತಹ ಮಾತುಗಳು, ಉದಾಹರಣೆ, ನಾನು ಬದುಕಿರೋದು ವ್ಯರ್ಥ ಅನ್ಸುತ್ತೆ, ನಾನು ಬದುಕಿರೋದ್ಕಿಂತ ಸಾಯುವುದೇ ಮೇಲು ಅನ್ಸುತ್ತೆ, ನನ್ನಿಂದಾಗಿ ಉಳಿದವರಿಗೆಲ್ಲ ತೊಂದರೆ, ಬಹುಶಃ ನಾನು ಸತ್ತಿದ್ರೆ ಬೇರೆಯವರಿಗೆ ಕಷ್ಟ ಕಡಿಮೆ ಆಗ್ತಿತ್ತು ಅನ್ಸುತ್ತೆ, ಈ ರೀತಿಯ ಮಾತುಗಳನ್ನ ಅವ್ರು ಹೇಳ್ಬೋದು. ಇಲ್ಲವೇ ಆತ್ಮಹತ್ಯೆಗೆ ಬೇಕಾಗುವಂತಹ ವಸ್ತುಗಳನ್ನ ಅವರು ಸಂಗ್ರಹಿಸಿಡ್ಬೋದು, ಏನಾದರೂ ಚೂಪಾದ ವಸ್ತುಗಳು, ಅದು ಮುಂಚೆ ಇರಲಿಲ್ಲ ಅವರ ರೂಮ್ ಅಲ್ಲಿ, ಈಗ ಕಾಣ್ಲಿಕ್ಕೆ ಸಿಗ್ತಾ ಇದೆ, ಅಥವಾ ಕೀಟನಾಶಕಗಳನ್ನ ತಂದು ಶೇಖರಿಸಿಟ್ಕೊಳ್ಳುವಂಥದ್ದು, ನಿದ್ರೆ ಮಾತ್ರೆಗಳನ್ನ ಶೇಖರಿಸಿಟ್ಕೊಳ್ಳುವಂಥದ್ದು, ಇಂತಹ ಸೂಚನೆಗಳು ಮನೆಯವರಿಗೆ ಸಿಗ್ಬಹುದು. ಇನ್ನೊಂದು, ಅವರ ಇಂಟರ್ನೆಟ್ ಸರ್ಚ್ ಅನ್ನು ನೋಡಿದ್ರೆ, ಅವರು ಬಳಸುವಂತಹ ಅಂತರ್ಜಾಲದ ಮಾಹಿತಿ ನೋಡ್ಕೊಂಡ್ರೆ, ಇತ್ತೀಚೆಗೆ ಆತ್ಮಹತ್ಯೆ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ಕುರಿತಾದ ವಿಚಾರಗಳ ಬಗ್ಗೆ, ಆತ್ಮಹತ್ಯೆಯ ವಿವಿಧ ಬಗೆಗಳ ಬಗ್ಗೆ, ಇಂಥದ್ರ ಬಗ್ಗೆ ಅವರು ಸರ್ಚ್ ಮಾಡಿರುವಂತದ್ದು ನಮಗೆ ಕಾಣಿಸ್ತದೆ. ಸೊ ಇಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷ ವಿಧಾನಗಳಿಂದ ಮನೆಯವರಿಗೆ ಈ ವ್ಯಕ್ತಿ ಸಾಯುವುದರ ಬಗ್ಗೆ ಅಥವಾ ಆತ್ಮಹತ್ಯೆ ಬಗ್ಗೆ ಯೋಚಿಸ್ತಿದ್ದಾನೆ ಅಂತ ತಿಳ್ಕೊಳ್ಬಹುದು. ಕೆಲವೊಂದು ಬಾರಿ ಅಂತೂ ನೇರವಾಗಿ ಅವ್ರು ಹೇಳಿರ್ತಾರೆ, ಅಂದ್ರೆ ನಿಮ್ಗೆ ನಾನ್ ಮನೇಲಿ ಇರೋದು ಇಷ್ಟ ಇಲ್ಲಲ್ಲ, ನಾನ್ ನಾಳೆಯಿಂದ ನನ್ನ ಮನೆಯಲ್ಲೇ ಇರೋದಿಲ್ಲ, ನೀವು ಚೆನ್ನಾಗಿರಿ ಅಂತನೋ, ಅಥವಾ ನಿಮ್ಗೆ ನಾನ್ ಸತ್ರೆ ಒಳ್ಳೇದು ಅನ್ಸುತ್ತೆ, ನಾನು ನಾಳೆ ಸತ್ಯ ನಿಮ್ಗೆ ತೋರಿಸ್ತೇನೆ, ಈ ರೀತಿ ನೇರವಾಗಿ ಮಾತಾಡಿ ಕೂಡ ತಿಳಿಸಿರ್ತಾರೆ. ಆದ್ರೆ ಹೆಚ್ಚಿನವರು ಅದನ್ನ ಗುರುತಿಸುವುದರಲ್ಲಿ ತಪ್ಪು ಮಾಡ್ಕೊಂಡಿರ್ತಾರೆ.
1: ಹೌದು, ಸರಿ. ತಾವು ಹೇಳ್ದಂಗೆನೆ, ಈಗ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಬಗ್ಗೆ ಪದೇ ಪದೇ ಮಾತನಾಡ್ತಕ್ಕಂಥದ್ದು ಇರ್ಬೋದು, ಸೊ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಥವಾ ನಾನು ಸತ್ತು ಹೋಗ್ತೀನಿ, ಈ ತರ ಒಂದು ಮಾತುಗಳು ಕಂಡಾಗ ನಾವು ಹೇಗೆ ಆ ಒಂದು ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಸರ್? ಅಥವಾ ಜೊತೆಗೆ ಆ ಒಂದು ಸಮಯದಲ್ಲಿ ನಾವು ಹೇಗೆ ಅವ್ರಿಗೆ ಸಹಾಯವನ್ನ ಅಥವಾ ಅವರ ಒಂದು ಜೊತೆ ನಾವು ಹೇಗೆ ನಿಲ್ಬೇಕಾಗತ್ತೆ ಸರ್? ಕುಟುಂಬದವ್ರು ಇರ್ಬೋದು ಅಥವಾ ಸಮಾಜ ಇರ್ಬೋದು ಅಥವಾ ಫ್ರೆಂಡ್ಸ್ಗಳಿರ್ಬೋದು, ಇವ್ರು ಹೇಗೆ ಸರ್?
0: ಖಂಡಿತ, ಇದು ಎಲ್ಲರೂ ಮಾಡಬೇಕಾದಂತಹ ಅಥವಾ ನಮ್ಮನ್ನು ನಾವು ಬದಲಿಸಿಕೊಳ್ಳಬಹುದಾದಂತ ಒಂದು ದೊಡ್ಡ ಹೆಜ್ಜೆ. ಸಾಮಾನ್ಯವಾಗಿ ಏನಾಗ್ತದೆ, ಯಾರಾದ್ರೂ ನಾನು ಸಾಯ್ತೇನೆ, ನಾನು ಮನೆ ಬಿಟ್ಟು ಹೋಗ್ತೇನೆ, ನಾನು ಸತ್ರೆ ನಿಮಗೆ ಒಳ್ಳೇದು ಅಂತ ಮಾತಾಡಿದ ತಕ್ಷಣನೇ ಅವರ ಸ್ನೇಹಿತರು ಅಥವಾ ಅವರ ಶಿಕ್ಷಕರು ಅಥವಾ ಅವರ ಹೆತ್ತವರು ಮಾಡುವ ಸಾಮಾನ್ಯ ತಪ್ಪು ಏನಂದ್ರೆ, ಅವರು ಹೇಳಿದ ತಕ್ಷಣ ಇವರು ರೇಗ್ಲಿಕ್ಕೆ ಶುರು ಮಾಡ್ತಾರೆ, ಅವರನ್ನ ಬೈಲಿಕ್ಕೆ ಶುರು ಮಾಡ್ತಾರೆ. ಏನು ಸಾಯ್ತಾನಂತೆ, ಸಾಯ್ತೀಯಾ, ಹೋಗು ಸಾಯಿ ಹೋಗು ಅಂತೇಳಿ ಇನ್ನಷ್ಟು ಅವರಿಗೆ ಪ್ರೇರೇಪಣೆ ನೀಡ್ತಾರೆ. ಅಥವಾ ಇವರು ಪಾಪ ಆಕ್ಚುಲಿ ಇವರು ಆತಂಕದಲ್ಲಿ ಬೇಸರದಲ್ಲೇ ಸಿಟ್ಟು ಮಾಡ್ತಾರೆ. ಸಿಟ್ಟಿಗೆ ಮೂಲ ಕಾರಣ ಏನಂತಂದ್ರೆ ಭಯ, ಎಂತ ಮಾತಾಡ್ತಾನಲ್ಲ ನನ್ನ ಮಗ ಅಂತೇಳಿ.
1: ಹೌದು,
0: ಆದ್ರೆ ಒಬ್ಬ ವ್ಯಕ್ತಿ ಎದುರಲ್ಲಿ ಇರ್ತಕ್ಕಂತ ವ್ಯಕ್ತಿ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾನೆ ಅಂದ ತಕ್ಷಣ ನಾವು ಮಾತಾಡೋದಲ್ಲ, ನಾವು ಕೇಳಿಸ್ಕೊಳ್ಬೇಕು, ಅವರು ಹೇಳುವ ಮಾತುಗಳಿಗೆ ಕಿವಿ ಆಗ್ಬೇಕು, ಸಾಧ್ಯವಾದ್ರೆ ಆತ ಹೇಳಿದ ವಿಷಯವನ್ನ ಇನ್ನಷ್ಟು ವಿವರಿಸ್ಲಿಕ್ಕೆ ಹೇಳ್ಬೇಕು. ಉದಾಹರಣೆ, ಯಾರೋ ಒಂದು ವ್ಯಕ್ತಿ ಹೇಳ್ದ, ನನ್ಗೆ ಬದುಕ್ಲಿಕ್ಕೆ ಇಷ್ಟ ಇಲ್ಲ, ನಾನು ಸಾಯ್ಬೇಕು ಅನ್ಸುತ್ತೆ ಅಂತ ಹೇಳ್ದ ಅಂತ ಇಟ್ಕೊಳ್ಳಿ. ಎದುರಿಗಿರ್ತಕ್ಕಂಥ ವ್ಯಕ್ತಿ ಅಥವಾ ಮನೆಯವರು ಏನ್ ಮಾಡ್ಬೇಕು, ಹೌದಾ, ಯಾಕೆ ಹಾಗೆ ಅನಿಸ್ತು, ಯಾವಾಗಿಂದ ಈ ರೀತಿ ಅನಿಸ್ತಾ ಇದೆ ನಿಂಗೆ, ಏನು ಮುಖ್ಯ ಕಾರಣ, ಈ ತರ ಏನಾದ್ರೂ ನೀನು ಪ್ರಯತ್ನ ಮಾಡಿದ್ಯಾ, ಬದುಕಬಾರ್ದು ಸಾಯ್ಬೇಕು ಅನ್ನುವ ಪ್ರಯತ್ನಗಳೇನಾದ್ರು ನೀನ್ ಮಾಡಿದ್ಯಾ, ಇಂತ ಆಲೋಚನೆಗಳು ನಿನಗೆ ಯಾವಾಗ ಯಾವಾಗ ಬರ್ತದೆ, ಇದನ್ನ ನನ್ನ ಬಿಟ್ಟು ಮತ್ತೆ ಇನ್ಯಾರ ಹತ್ರ ಆದ್ರೂ ಹೇಳಿದೀಯಾ, ಈ ತರದ ಆಲೋಚನೆಗಳು ಬಂದ್ರೆ ಇದಕ್ಕೆ ಸಹಾಯ ಇದೆ ಹೇಳುವಂತ ಸರಿ. ನಮ್ಮ ಮನಸ್ಸು ಅತಿಯಾದ ಖಿನ್ನತೆಯಲ್ಲಿದ್ದಾಗ ಆತ್ಮಹತ್ಯೆಯ ಬಗ್ಗೆ ಆಲೋಚನೆಗಳು ಬರುವುದು ಸಹಜ. ಈ ತರ ಬಂದ್ರೆ ನನ್ನ ಹತ್ರ ನೀನು ಮಾತಾಡು, ಇದಕ್ಕೆ ಸಹಾಯ ಇದೆ. ಈಗ ಸ್ನೇಹಿತರು ಹಾಸ್ಟೆಲ್ ಅಲ್ಲಿ ಇದ್ದಾರೆ, ಅವ್ರಿಗೆ ಏನ್ ಮಾಡಬೇಕು ಗೊತ್ತಿಲ್ಲ, ಅಂತಹ ಸ್ನೇಹಿತರು ಅವರ ಮಾತುಗಳನ್ನು ಕೇಳಿಸ್ಕೊಂಡು ಶಿಕ್ಷಕರಿಗೆ, ವಾರ್ಡನ್ಗೆ ಅಥವಾ ಅವರ ಪೋಷಕರಿಗೆ ಈ ವಿಷಯವನ್ನ ತಿಳಿಸ್ಬೇಕು. ನೋಡಿ, ಇಂತ ನಿಮ್ಮ ಮಗ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾ ಇದ್ದ, ಅವನಿಗೆ ಸಹಾಯದ ಅಗತ್ಯ ಇದೆ ಅಂತ. ಅದರ ನಂತರದ ಸ್ಟೆಪ್ ನಾವು ಆಪ್ತ ಸಮಾಲೋಚಕರನ್ನ ಕಾಣಬಹುದು.

0: ಮತ್ತೆ ಮನೋವೈದ್ಯರನ್ನ ಭೇಟಿ ಮಾಡಬಹುದು. ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಲವಾರು ಉಚಿತ ಟೋಲ್ ಫ್ರೀ ನಂಬರ್ಸ್ ಇದೆ, ಸಹಾಯವಾಣಿಗಳಿದೆ. ಆತ್ಮಹತ್ಯೆ ಕುರಿತಾಗಿ ಮಾಹಿತಿ ಪಡೆಯಲಕ್ಕೋಸ್ಕರ ಹಲವಾರು ಟೆಲಿಫೋನ್ ನಂಬರ್ಸ್ ಇದೆ. ಸೊ ಅಂತಹ ಸಹಾಯವಾಣಿಗಳ ಸಂಖ್ಯೆ, ಯಾಕೆಂದ್ರೆ ಆ ವ್ಯಕ್ತಿ ಇನ್ನೊಂದ್ಸರಿ ನನ್ನ ಹತ್ರ ಹೇಳದಿದ್ರೆ ಅಥವಾ ತಾನು ಒಬ್ಬನೇ ಇದ್ದಾಗ ಈ ಆಲೋಚನೆಗಳು ಬಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ತೊಂದರೆಗೆ ಗೂಡಾಗ್ಬಾರ್ದು. ಶಿಕ್ಷಕರ ಹತ್ರ ಮಗು ಮಾತಾಡ್ತು ಆತ್ಮಹತ್ಯೆ ಬಗ್ಗೆ ಅಂದ ತಕ್ಷಣ, ನಿನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ, ನೀನ್ ನೋಡಿದ್ರೆ ಸಾಯೋ ಮಾತಾಡ್ತೀಯಾ, ನಿನ್ಗೆ ನಾಚಿಕೆ ಆಗುದಿಲ್ವಾ ಅಂತ ಹೇಳುವಂತದ್ದು. ಅಥವಾ ಅಪ್ಪ ಅಮ್ಮ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇದೀವಿ, ನೀನ್ ಸಾಯ್ತೀಯ, ನೀನು ಸಾಯಿ, ನಾವು ಸಾಯ್ತೇವೆ, ಒಟ್ಟಿಗೆ ಎಲ್ಲರೂ ಸತ್ತೋಗೋಣ ಅನ್ನುವ ರೀತಿಯ ಮಾತುಗಳನ್ನ ಆಡೋದು ಅಷ್ಟೊಂದು ಒಳ್ಳೇದಲ್ಲ. ಅದರ ಬದಲು ನಿನಗೆ ಆತ್ಮಹತ್ಯೆ ಆಲೋಚನೆಗಳು ಬಂದಿರತಕ್ಕಂಥದ್ದಕ್ಕೆ ಕಾರಣ ಇರಬಹುದು, ಆ ಕಾರಣವನ್ನ ತಿಳಿದುಕೊಂಡು ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ನಾವು ನಿನ್ ಜೊತೆಗಿದ್ದೇವೆ ಅಂತ ತಿಳಿಸೋದು ತುಂಬಾ ಮುಖ್ಯ ಆಗಿರ್ತದೆ.
1: ಖಂಡಿತ ಖಂಡಿತ ಸರ್. ಸರ್, ಈಗ ತಾವು ಹೇಳಿದಂಗೆ ಈಗ ಇಂತಹ ಒಂದು ಸಂದರ್ಭದಲ್ಲಿ ಈ ತರ ಒಬ್ಬ ವ್ಯಕ್ತಿ ಪದೇ ಪದೇ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಕ್ಕಂಥದ್ದನ್ನ ನಾವು ನೋಡಿದಾಗ ಅವ್ರನ್ನ ಒಬ್ಬರನ್ನೇ ಬಿಡದೇನೆ ಈ ಒಂದು ವೃತ್ತಿಪರರ ಸಹಾಯವನ್ನ ಪಡೆಯುವುದು ಎಷ್ಟು ಮುಖ್ಯ, ಜೊತೆಗೆ ಹೇಗೆ ಅವ್ರಿಗೆ ಈ ತರ ಒಂದು ಮಾರ್ಗದರ್ಶನಗಳನ್ನ ತಲುಪಿಸಬಹುದು ಸರ್?
0: ಇವತ್ತಿನ ದಿನ ಈಗ ಹದಿಹರೆಯದವ್ರನ್ನೇ ನಾವು ಮನಸ್ಸಲ್ಲಿಟ್ಕೊಂಡು ಯೋಚನೆ ಮಾಡಿದ್ರೆ ಸಾಧ್ಯವಾದಷ್ಟು ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ ನಾವು ಒಂದು ಕೌನ್ಸಿಲಿಂಗ್ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದೊಂದು ಆಶಯ. ಆದ್ರೆ ಎಷ್ಟು ಮಟ್ಟಿಗೆ ಅದು ಸಫಲ ಆಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಅಟ್ಲೀಸ್ಟ್ ಎಲ್ಲಾ ಕಡೆ ಯುವ ಜನರು ತಿರುಗಾಡುವಂತಹ ಎಲ್ಲಾ ಕಡೆ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ನಾವು ಇವತ್ತು ಸರ್ಕಾರ ನಿಯಮಿಸಿರ್ತಕ್ಕಂತಹ ಉಚಿತ ಸಹಾಯವಾಣಿಗಳೇನಿದೆ, ಟೆಲಿಮನಸ್ ಇರ್ಬೋದು, ತುಂಬಾ ಸರಳವಾದ ಸಂಖ್ಯೆ 144 16. ನಿಮಗೆ ಆತ್ಮಹತ್ಯೆಯ ಆಲೋಚನೆಗಳು ಬರುತ್ತಿವೆಯೇ, ಆತ್ಮಹತ್ಯೆಯ ಆಲೋಚನೆಗಳು ಬಂದರೆ ನಿಮಗೆ ಸಹಾಯವಿದೆ, ಈ ರೀತಿಯ ಒಂದು ನಿರ್ದೇಶನಗಳು ಹೊತ್ತಂತ ಸ್ಟಿಕ್ಕರ್ಸ್ ನಾವು ಬಸ್ಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ, ಕಾಲೇಜುಗಳಲ್ಲಿ ಅಥವಾ ಎಲ್ಲರೂ ನೋಡುವಂತಹ ಗೋಡೆಗಳ ಬರಹಗಳಲ್ಲಿ ಎಲ್ಲಾ ಕಡೆ ಕಾಣಿಸುವಂತೆ ಅದನ್ನ ಚಿತ್ರಿಸಬಹುದು. ಎರಡನೇದು, ಎಲ್ಲೆಲ್ಲಿ ಯುವ ಜನರು ಇದ್ದಾರೆ ಅಲ್ಲಿ ಇವತ್ತಿನ ದಿನ ನಮ್ಮ ಪುಸ್ತಕಗಳಲ್ಲಿ ತುಂಬಾ ಅಗತ್ಯವಾಗಿರತಕ್ಕಂತ ಮಾನಸಿಕ ಆರೋಗ್ಯದ ಕುರಿತು ಒಂದು ಸಣ್ಣ ಬದಲಾವಣೆ ಮಾಡಿ ಕರಿಕುಲಮ್ ಅಲ್ಲಿ ಕೂಡ ಇಂತಹ ಒಂದು ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ನನ್ನ ಮಾನಸಿಕ ಆರೋಗ್ಯದ ಕುರಿತಾಗಿ ಒಂದು ಮಾಹಿತಿ, ನಾನು ಖುಷಿಯಾಗಿದ್ದೇನ, ನಾನು ಬೇಸರವಾಗಿದ್ರೆ ಅದನ್ನು ಗುರುಸುದು ಹೇಗೆ, ನಾನು ಖಿನ್ನತೆಯಲ್ಲಿದ್ರೆ ಗುರುಸುದು ಹೇಗೆ, ಆತ್ಮಹತ್ಯೆ ಆಲೋಚನೆಗಳು ಬಂದ್ರೆ ಏನ್ ಮಾಡಬಹುದು. ಈಗ ಉದಾಹರಣೆ, ನಾವು ಸಣ್ಣವರಿಂದ ಓದುವಾಗ ಟೆಕ್ಸ್ಟ್ ಬುಕ್ ಮೇಲೆ ಈ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಯಾವಾಗ್ಲೂ ಪ್ರಿಂಟ್ ಆಗಿರೋದಲ್ವಾ, ಆ ರೀತಿ ಎಲ್ಲಾ ಈ ನೋಟ್ ಬುಕ್ಸ್ ಗಳೆಲ್ಲ ಬರುತ್ತೆ. ಒಂದೊಂದು ಮಗುವಿನ ಹತ್ರ 6-7 ನೋಟ್ ಬುಕ್ಸ್ ಇರುತ್ತೆ ಒಂದೊಂದು ವರ್ಷಕ್ಕೆ. ಎಲ್ಲಾ ನೋಟ್ ಬುಕ್ ಗಳಲ್ಲಿ ನಾವು ಪ್ರಿಂಟ್ ಮಾಡಬಹುದಲ್ವಾ, ನನ್ಗೆ ಆತ್ಮಹತ್ಯೆ ಆಲೋಚನೆಗಳು ಬಂದ್ರೆ ಈ ರೀತಿ ಸಹಾಯ ಪಡಿಬಹುದು, ಅಥವಾ ನನ್ನ ಸ್ನೇಹಿತ ಆತ್ಮಹತ್ಯೆ ಕುರಿತಾಗಿ ಮಾತಾಡ್ತಿದ್ರೆ ನಾನು ಯಾವ ರೀತಿ ಸಹಾಯ ಮಾಡಬಹುದು, ಈ ರೀತಿಯ ಮಾಹಿತಿ ಎಲ್ಲಾ ಕಡೆ ಓಪನ್ ಆಗಿ ಸಿಗುವ ಹಾಗೆ ನಾವು ಮಾಡಬಹುದು. ಪ್ರತಿ ಶಾಲೆ ಕಾಲೇಜುಗಳಲ್ಲಿ ಈ ಸೆಪ್ಟೆಂಬರ್ 10 ಸುತ್ತಮುತ್ತ ನಾವು ಆತ್ಮಹತ್ಯೆ ತಡೆ ದಿನಾಚರಣೆಯನ್ನ ಆಚರಿಸುವ ಮೂಲಕ ಸುತ್ತಮುತ್ತ ಅವರಿಗೆ ಲಭ್ಯ ಇರತಕ್ಕಂತ ಮಕ್ಕಳ ವೈದ್ಯರು, ಮನೋವೈದ್ಯರು, ಆಪ್ತ ಸಮಾಲೋಚಕರನ್ನು ಕರೆಸಿ ಹದಿಹರೆಯದಲ್ಲಿರ್ತಕ್ಕಂತಹ ಎಲ್ಲಾ ಮಕ್ಕಳಿಗೆ ಆತ್ಮಹತ್ಯೆ ಮಾಹಿತಿ ಮತ್ತು ಕಳಂಕ ದೂರ ಮಾಡುವಂತಹ ಒಂದು ಮಾಹಿತಿ ಶಿಬಿರಗಳನ್ನ ಮಾಡಬಹುದು. ಆತ್ಮಹತ್ಯೆ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನುವ ವಿಚಾರವನ್ನ ಡಿಬೇಟ್ ಗಳಾಗಿ ನಾವು ಮಾಡಬಹುದು, ಎಸ್ಸೆ ರೈಟಿಂಗ್ ಪ್ರಬಂಧ ಸ್ಪರ್ಧೆಗಳನ್ನಾಗಿ ನಾವು ಮಾಡಬಹುದು. ಈ ಮೂಲಕ ಎಲ್ಲರನ್ನು ಒಂದು ಯೋಚನೆಗೆ ಹಚ್ಚಿದಾಗೆ ಆಗ್ತದೆ ಆತ್ಮಹತ್ಯೆ ಕುರಿತಾಗಿ. ಅಥವಾ ಎಲ್ಲ ಕಡೆ ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಆಗ್ತಾ ಇರುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಒಂದು ವಿದ್ಯಾರ್ಥಿ ಅಂಕಗಳು ಕಡಿಮೆ ಬಂತು, ಅಪ್ಪನಿಗೆ ಬೇಸರ ಆಯ್ತು, ಅವನ ಆತ್ಮಹತ್ಯೆ ಪ್ರಯತ್ನ ಮಾಡ್ಲಿಕ್ಕೆ ಹೋದ, ಅವನ ಸ್ನೇಹಿತನ ಹತ್ರ ಹೇಳ್ದ, ಅವನ ಸ್ನೇಹಿತ ಅವನನ್ನ ಟೆಲಿಮನಸ್ಸಿಗೆ ಪರಿಚಯ ಮಾಡಿಸ್ದ, ಅವನ ಜೀವ ಉಳಿತು, ಈ ರೀತಿಯ ಒಂದು ನಾಟಕಗಳು, ಕಿರು ಪ್ರಹಸನಗಳನ್ನ ಆಗಾಗ್ಗೆ ಶಾಲಾ ಕಾಲೇಜುಗಳಲ್ಲಿ ಮಾಡೋದ್ರಿಂದ ಯಾರೋ ಒಂದು ವ್ಯಕ್ತಿ ತಾನು ಪ್ರೇಮಿಸಿದವರು ಸಿಗ್ಲಿಲ್ಲ, ಪರೀಕ್ಷೆಯಲ್ಲಿ ನಿರೀಕ್ಷಿತ ಅಂಕಗಳು ಸಿಗ್ಲಿಲ್ಲ, ತಾನು ಅಂದುಕೊಂಡಂತಹ ರ್ಯಾಂಕ್ ಸಿಗ್ಲಿಲ್ಲ ಅಂದ ತಕ್ಷಣ ಆತ್ಮಹತ್ಯೆಗೆ ಪ್ರಚೋದನೆ ಪಡೆಯೋ ಬದಲು ಅದಕ್ಕೆ ಸಹಾಯ ಎಲ್ಲಿ ಸಿಗುತ್ತೆ ಅಂತನೂ ತಿಳ್ಕೊಂಡಿರುವಂತ ಸಾಧ್ಯತೆ ನಾವು ಮಾಡದಂಗಾಗುತ್ತೆ.
1: ಸರ್, ಇದ್ರ ಜೊತೆಗೆ ಈಗ ಈ ಒಂದು ಸಾಮಾಜಿಕ ಜಾಲತಾಣಗಳ ಬಳಕೆ ಈ ಒಂದು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನ ಬೀರಬಹುದು ಸರ್?
0: ಸಾಮಾಜಿಕ ಜಾಲತಾಣ ಇದು 2 ಅಲ್ಲಗಿನ ಕತ್ತಿ ಇದ್ದಾಗೆ. ಒಂದು, ಇವತ್ತಿನ ದಿನ ನಾವು ಮನೋವೈದ್ಯರು ಸಾಮಾಜಿಕ ಜಾಲತಾಣಗಳ ಮೂಲಕ ಹೆಚ್ಚು ಜನರನ್ನ

0: ಮಾನಸಿಕ ಆರೋಗ್ಯವನ್ನ ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತಿದೆ ಒಂದು ಕಡೆ. ಇನ್ನೊಂದು ಕಡೆ ದೊಡ್ಡ ಸಂಖ್ಯೆಯ ಯುವಜನರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮನ್ನ ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳುವಂಥದ್ದು, ಆ ಸಾಮಾಜಿಕ ಜಾಲತಾಣಗಳಲ್ಲಿ ತಮಗೆ ಬೇರೆಯವರಿಂದ ಅನುಮೋದನೆ ಸಿಗದ ಕಾರಣ, ಅಂದ್ರೆ ಲೈಕ್ಸ್, ಕಮೆಂಟ್ಸ್, ಶೇರ್ಸ್ ಇಂಥದ್ದು ಸಿಗದ ಕಾರಣ ಕಿನ್ನೊಬ್ಬರಿಗೆ ಜಾರುವಂತ ಕಾರಣ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಆನ್ಲೈನ್ ಗೇಮ್ಸ್ಗೆ ಅಡಿಕ್ಷನ್ಗೆ ಒಳಗಾಗ್ತಾ ಇದ್ದಾರೆ. ಹೆಚ್ಚಿನ ಸಮಯವನ್ನ ಈ ಆನ್ಲೈನ್ ಆಟಗಳಲ್ಲಿ ಗೇಮ್ಗಳಲ್ಲಿ ತೊಡಗಿಸ್ಕೊಂಡು ಅದರಲ್ಲಿ ದುಡ್ಡನ್ನ ಜೂಜು ಕಟ್ಟಿ ಹಣವನ್ನ ಸಾಲ ಮಾಡಿ ಕಳೆದುಕೊಳ್ಳುವಂಥದ್ದು, ಅಪರಿಚಿತರೊಂದಿಗೆ ಸ್ನೇಹ ಮಾಡಿಕೊಂಡು ಅಪರಿಚಿತರೊಂದಿಗೆ ಚಾಟ್ ಮಾಡ್ಕೊಳ್ತಾ ಅವರ ಜೊತೆಗೆ ಲೈಂಗಿಕ ಸಂಬಂಧ ಬೆಳೆಸ್ಕೊಂಡು ತಮ್ಮ ಜೀವನವನ್ನ ಕಷ್ಟಕ್ಕೆ ಈಡು ಮಾಡಿಸ್ಕೊಳ್ತಿದ್ದಾರೆ. ಸೈಬರ್ ಕ್ರೈಮ್ ಅಥವಾ ಸೈಬರ್ ಬುಲ್ಲಿಂಗ್, ಆನ್ಲೈನ್ ಬುಲ್ಲಿಂಗಿಗೆ ಹಲವಾರು ಜನ ಯುವಜನರು ಬಲಿಯಾಗ್ತಾ ಇದ್ದಾರೆ. ಗೊತ್ತಿಲ್ಲದು ಮನೆಯವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವರು ಯಾರೋ ನನ್ನನ್ನ ಪೀಡಿಸ್ತಾ ಇದ್ದಾರೆ ಆನ್ಲೈನ್ ಮೂಲಕ ಪೀಡಿಸ್ತಿದ್ದಾರೆ ಅಂತಂದ್ರೆ ಮೊದಲು ಅಪ್ಪ ಅಮ್ಮ ಏನ್ ಬೈತಾರೆ ಅಂದ್ರೆ ನೀನ್ ಯಾಕೆ ಆನ್ಲೈನ್ ಅಲ್ಲಿ ಇದ್ದೆ, ನೀನ್ ಯಾಕೆ ಮೊಬೈಲ್ ನೋಡ್ತಾ ಇದ್ದೆ ಅಂತ ಹೇಳಿ ಬೈತಾರೆ ಅಂತೇಳಿ, ಅದನ್ನ ಹೇಳ್ಕೊಳ್ಳೋದಿಲ್ಲ. ಸೊ ಈ ಸಾಮಾಜಿಕ ಜಾಲತಾಣಗಳ ಒಂದು ಅನಾರೋಗ್ಯಕರ ಬೆಳವಣಿಗೆ ಏನಂತಂದ್ರೆ ಇವತ್ತು ಮಕ್ಕಳು ಅತಿಯಾದ ಆನ್ಲೈನ್ ಗೇಮ್ಗಳಿಗೆ, ಪೋರ್ನೋಗ್ರಫಿ ಅಡಿಕ್ಷನ್ಗೆ ಮತ್ತೆ ಈ ಸೈಬರ್ ಬುಲ್ಲಿಂಗಿಗೆ ಒಳಗಾಗ್ತಾ ಇದ್ದಾರೆ. ನೀವು ಯಾರು ಹೆಚ್ಚು ಸಾಮಾಜಿಕ ಜಾಲತಾಣಗಳನ್ನು ಬಳಸ್ತಾರೆ ಅಂತ ಗಮನಿಸಿದ್ರೆ ಹೆಚ್ಚು ಒಂಟಿತನ, ಸ್ನೇಹಿತರು ಇಲ್ಲದಂತಹ ಅಥವಾ ತಂದುಕೊಳ್ಳುವಂತೆ ಅವರನ್ನ ಪ್ರಚೋದನೆ ನೀಡುವಂತದ್ದು ತುಂಬಾ ಅಗತ್ಯ.
1: ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕಾರ್ಯಕ್ರಮದ ಕೊನೆಯದಾಗಿ ಈ ಒಂದು ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದಂದು ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಈ ಸಮಸ್ಯೆ ಅಂತಕ್ಕಂಥದ್ದು ಶಾಶ್ವತವಲ್ಲ, ಸಹಾಯ ದೊರೆಯುತ್ತದೆ ಎಂಬ ಒಂದು ಸಂದೇಶವನ್ನ ನಾವು ಹೇಗೆ ತಲುಪಿಸಬಹುದು, ಜೊತೆಗೆ ತಮ್ಮ ಒಂದು ಸಂದೇಶ ಏನ್ ಸರ್?
0: ಕೇಳಿದ್ರೆ ಇವತ್ತು ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ, ಇದರಲ್ಲಿ ನಿಮ್ಮ ಪಾತ್ರ ತುಂಬಾ ದೊಡ್ಡದಿದೆ. ನಿಮಗೆ ಕೇಳುಗರಲ್ಲಿ ಯಾರಿಗಾದ್ರೂ ಬೇಸರ, ಜೀವನದ ಬಗ್ಗೆ ನಶ್ವರತೆ ಅಥವಾ ಯಾಕಪ್ಪ ಬದುಕಿರಬೇಕು ಅನ್ನುವ ಆಲೋಚನೆಗಳು ಬಂದಿದ್ರೆ ತಕ್ಷಣ ನಿಮ್ಮ ಆಪ್ತೇಷ್ಟರಲ್ಲಿ ಅದನ್ನ ಹೇಳಿಕೊಳ್ಳಿ, ಹಂಚಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಹಗುರ ಆಗ್ತದೆ. ಇದೇ ರೀತಿಯ ವಿಚಾರಗಳನ್ನ ನಿಮ್ಮ ಹತ್ರ ಯಾರಾದ್ರೂ ಹೇಳಿದ್ರೆ ತಕ್ಷಣಕ್ಕೆ ಅವರಿಗೆ ಸಲಹೆ ಬುದ್ಧಿ ಮಾತು ಹೇಳಲಿಕ್ಕೆ ಹೊರಡಬೇಡಿ, ಅವರ ಮಾತುಗಳನ್ನ ಕೇಳಿಸ್ಕೊಳ್ಳಿ. ಕೇಳುವ ಕಿವಿಗಳಾಗಿ ಅವರಿಗೆ ಧೈರ್ಯ ಹೇಳಿ ಆತ್ಮಹತ್ಯೆ ಆಲೋಚನೆಗಳು ಬರುವುದು ಅದು ಅಂತಿಮವಲ್ಲ, ಅದು ಖಿನ್ನತೆಯ ಸೂಚನೆ ಆಗಿರ್ಬೋದು, ಅದಕ್ಕೆ ಚಿಕಿತ್ಸೆ ಲಭ್ಯವಿದೆ, ಅದಕ್ಕೆ ಆಪ್ತ ಸಮಾಲೋಚನೆ ಲಭ್ಯವಿದೆ ಅಂತ ಹೇಳಿ ಹೇಳಬಹುದು. ಕೆಲವೊಂದು ಕಾಯಿಲೆಗಳು, ಖಿನ್ನತೆ, ಚಿತ್ತವಿಕಲತೆ, ಮದ್ಯ, ಮಾದಕ ದ್ರವ್ಯ ವ್ಯಸನಗಳು, ಇದಕ್ಕೂ ಕೂಡ ಮನೋವೈದ್ಯರ ಬಳಿ ಹೋದ್ರೆ ಅದಕ್ಕೆ ಚಿಕಿತ್ಸೆ ಲಭ್ಯವಿದೆ. ಆ ಚಿಕಿತ್ಸೆ ಮಾಡೋದ್ರ ಮೂಲಕ ಆತ್ಮಹತ್ಯೆ ಮಾಡುವಂತಹ ರಿಸ್ಕ್ ನಾವು ಕಡಿಮೆಗೊಳಿಸಿದಂತಾಗ್ತದೆ. ಹಾಗೆ ತುಂಬಾ ಸರಳ ಹಾಗೂ ಸುಲಭವಾದಂತಹ ಸಂಖ್ಯೆಗಳು, ಟೆಲಿಮನಸ್ ಅಂತ ಇದೆ, 1-444-16, 1-444-16 ಮತ್ತು ಸಹಾಯ್ 0800-259-7777. ಸೊ ಈ ರೀತಿಯ ಟೆಲಿಫೋನ್ ಸಂಖ್ಯೆಗಳನ್ನ ಆ ವ್ಯಕ್ತಿಗಳಿಗೆ ನಾವು ಪರಿಚಯ ಮಾಡಿಸ್ಬೋದು. ನಮ್ಮ ಹತ್ರ ಯಾರೇ ಆದ್ರೂ ಆತ್ಮಹತ್ಯೆ ಬಗ್ಗೆ ಮಾತಾಡಿದ್ರೆ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರೆ ನಾವು ಅವರ ಆತ್ಮಹತ್ಯೆಯ ರಿಸ್ಕ್ ಅನ್ನೇ ಕಡಿಮೆ ಮಾಡದಂತೆ ನಿಮ್ಮಿಂದಾಗಿ ಒಂದು ವ್ಯಕ್ತಿಯ ಜೀವ ಉಳಿಯುತ್ತೆ ಅಂತಾದ್ರೆ ಅದಕ್ಕಿಂತ ಶ್ರೇಷ್ಠ ಕೆಲಸ ಬೇರೆ ಯಾವುದೂ ಇಲ್ಲ. ನಾವೆಲ್ಲರೂ ಸೇರಿ ಸಾಧ್ಯವಾದಷ್ಟು ಆತ್ಮಹತ್ಯೆ ಕುರಿತಾಗಿ ಇರತಕ್ಕಂತಹ ಒಂದು ಕಳಂಕವನ್ನು ದೂರ ಮಾಡೋಣ. ಅಷ್ಟೇ ಮುಖ್ಯವಾಗಿ ಮನೆಯಲ್ಲಿ ಯಾರ್ದಾರು ಆತ್ಮಹತ್ಯೆ ಆಗಿದೆ ಅಂದ ತಕ್ಷಣ ಆ ಮನೆಯಲ್ಲಿ ತುಂಬಾ ದುಃಖ ಮತ್ತು ಅಪರಾಧಿ ಭಾವನೆ ಅನುಭವಿಸಿರತಕ್ಕಂತಹ ವ್ಯಕ್ತಿಗಳ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕು, ಅವರ ಜೊತೆಗೆ ನಾವು ನಿಲ್ಲಬೇಕು. ಯಾಕಂದ್ರೆ ಹಲವಾರು ಬಾರಿಯೂ ನನ್ನ ಮಗನ ಸಾವಿಗೆ, ನನ್ನ ಗಂಡನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ನೇನು ಅಂತ ಹೇಳಿ ಅಪರಾಧಿ ಭಾವನೆಯಲ್ಲಿ ಅವರು ಕೂಡ ಆತ್ಮಹತ್ಯೆ ಆಲೋಚನೆಗಳನ್ನ ಮತ್ತು ಪ್ರಯತ್ನಗಳನ್ನ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರ ಜೊತೆಗೆ ಸದಾ ನಾವಿದ್ದು ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಂತ ಅನ್ನುವ ಒಂದು ಧೈರ್ಯವನ್ನ ನಾವು ಹೇಳಬೇಕಾಗ್ತದೆ. ವಿಶೇಷವಾಗಿ ಈಗ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕಂತಹ ವ್ಯಕ್ತಿಯ ಆನಿವರ್ಸರಿ ಇರುತ್ತೆ, ಆ ಸತ್ತ ದಿನದಂದು ಅಥವಾ ಅವರ ಹುಟ್ಟಿದ ದಿನದಂದು, ಅವತ್ತು ತುಂಬಾ ಶೋಕ ಹೆಚ್ಚಾಗುತ್ತೆ ಅವರಿಗೆ, ಆ ದಿನ ಅವರನ್ನು ನೆನೆಸ್ಕೊಂಡು ದುಃಖ ಪಡುವಂತದ್ದು. ಅಂತಹ ದಿನಗಳನ್ನ ಅವರನ್ನು ಒಂಟಿಯಾಗಿ ಬಿಡದೆ ಅವರ ಜೊತೆಗೆ ನಾವೆಲ್ಲ ಇದ್ದೇವೆ ಅಂತ ಹೇಳಿ ಧೈರ್ಯ ಹೇಳುವಂತಹ ಮಾತುಗಳು ಕೂಡ ತುಂಬಾ ಮುಖ್ಯ ಅಂತ ನನ್ಗನ್ಸುತ್ತೆ.
1: ತುಂಬಾ ಬಹಳ ಉತ್ತಮವಾದ ವಿಚಾರಗಳನ್ನು ತಾವು ತಿಳಿಸ್ತೀರಿ ಸರ್. ಈಗಿನ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ನಮ್ಮ ಯುವ ಜನತೆಗೆ ಮತ್ತು ಸಮುದಾಯಕ್ಕೆ ತಮ್ಮಂತಹ ತಜ್ಞರ ಒಂದು ಮಾತುಗಳು ಬಹಳ ಸ್ಫೂರ್ತಿದಾಯಕ ಅಂತ

0: ಕೂಡ ಹೇಳ್ಬಹುದು ಸರ್. ತುಂಬಾ ಧನ್ಯವಾದಗಳು ಸರ್, ತಾವು ಇಷ್ಟೊತ್ತು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಆತ್ಮಹತ್ಯೆ ತಡೆಗಟ್ಟುವ ದಿನದ ಕುರಿತು ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಒಂದು ಉತ್ತಮವಾದ ಸಂದೇಶ ಮತ್ತು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತಮಗೆ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಪ್ರಿಯ ಕೇಳುಗರೇ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಉಡುಪಿಯ ಎವಿ ಬಾಳಗ ಸ್ಮಾರಕ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮ್ಮನೇರವರು. ಕೇಳುಗರೆ, ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ತುಂಬಾ ದೊಡ್ಡದಾಗಿ ಕಾಣಿಸಬಹುದು. ಒತ್ತಡ, ನೋವು ಅಥವಾ ನಿರಾಸೆಯ ಸಮಯದಲ್ಲಿ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಬರಬಹುದು. ಆದರೆ ನೆನಪಿಡಿ, ನೀವು ಒಬ್ಬರೇ ಅಲ್ಲ, ಸಹಾಯ ಪಡೆಯಬಹುದು. ನಿಮಗೆ ಕಷ್ಟವಾಗುತ್ತಿದ್ದರೆ ನಿಮ್ಮ ಮನಸ್ಸಿನ ಮಾತನ್ನು ನಂಬಿಕೆಯ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ. ಕುಟುಂಬದವರು ಮತ್ತು ಸ್ನೇಹಿತರು ತೀರ್ಪು ನೀಡದೆ ತಾಳ್ಮೆಯಿಂದ ಅವರ ಮಾತನ್ನು ಕೇಳಿ. ಅಗತ್ಯವಿದ್ದರೆ ವೈದ್ಯರನ್ನ, ಸಮಾಲೋಚಕರನ್ನ ಅಥವಾ ಮಾನಸಿಕ ಆರೋಗ್ಯ ತಜ್ಞರನ್ನ ಸಹಾಯ ಪಡೆಯಿರಿ. ಯಾರಾದರೂ ತೀವ್ರವಾಗಿ ನಿರಾಸರಾಗಿರುವುದು ಅಥವಾ ತಮ್ಮ ಜೀವನವನ್ನು ಕೊನೆಗೊಳಿಸುವ ಬಗ್ಗೆ ಪದೇ ಪದೇ ಮಾತನಾಡುತ್ತಿದ್ದರೆ ಅವರನ್ನು ಒಂಟಿಯಾಗಿ ಬಿಡದೆ ತಕ್ಷಣ ವಿಶ್ವಾಸಾರ್ಹ ವ್ಯಕ್ತಿಯ ಸಹಾಯ ಮತ್ತು ವೃತ್ತಿಪರರ ನೆರವು ಪಡೆಯಲು ಕ್ರಮ ಕೈಗೊಳ್ಳಿ. ಸಹಾಯ ಕೇಳುವುದು ದುರ್ಬಲತೆಯಲ್ಲ, ಅದು ನಿಮ್ಮ ಜೀವನದ ಅಮೂಲ್ಯ. ಭರವಸೆ ಇದೆ, ಸಹಾಯ ಇದೆ, ಧೃತಿಗೆಡದೆ ಪ್ರತಿಯೊಬ್ಬರು ಕೂಡ ಉತ್ತಮ ಜೀವನವನ್ನು ನಡೆಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
2: ಕೇಳುಗರೆ, ಇದುವರೆಗೂ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವುದರ ಕುರಿತು ಉಡುಪಿಯ ಎವಿ ಬಾಳಗ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ವಿರೂಪಾಕ್ಷ ದೇವರಮನೆಯವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಎಸ್ವಿವೈಎಂನ ವಿಆರ್ಎಲ್ಸಿ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೆಲ್ಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಶ್ರೀಯುತ ಸಣ್ಣಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಎಂದಿನಂತೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಾನಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ಅಥವಾ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತರಬೇತಿಯ ನಂತರ ಸ್ವಉದ್ಯೋಗವನ್ನು ಮಾಡುತ್ತಾ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿರುವಂತಹ ಶ್ರೀಯುತ ಸಣ್ಣಸ್ವಾಮಿ ಅವರು. ಇವರು ಇಂದಿನ ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಇವರು ಪಡೆದುಕೊಂಡಿರುವಂತಹ ಎಲೆಕ್ಟ್ರಿಷಿಯನ್ ತರಬೇತಿಯ ಕುರಿತು, ಈ ತರಬೇತಿಯನ್ನು ಪಡ್ಕೊಂಡ ನಂತರ ಇವರಲ್ಲಾದಂಥ ಒಂದಷ್ಟು ಕೌಶಲ್ಯ ಅಭಿವೃದ್ಧಿಯಾಗಿರ್ಬೋದು, ಈ ಕೌಶಲ್ಯ ಪಡ್ಕೊಂಡ ನಂತರ ಸ್ವಉದ್ಯೋಗವನ್ನು ಮಾಡ್ತಾ ಈ ಕ್ಷೇತ್ರದಲ್ಲಿ ಒಂದು ಆರ್ಥಿಕ ಸಬಲರಾಗ್ತಾ ಇರೋದು ಕುರಿತು ತಮ್ಮ ಯಶೋಗಾಥೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಹಾಗಾದರೆ ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಅನುಭವವನ್ನು ತಿಳಿದು ಬರೋಣ. ಸಣ್ಣಸ್ವಾಮಿ ಅವರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
1: ನಮಸ್ಕಾರ.
0: ಮೊದಲಿಗೆ ತಮ್ಮ ಒಂದು ಪರಿಚಯ ಹಾಗೂ ತಾವು ಪಡ್ಕೊಂಡಿರುವಂತಹ ಶಿಕ್ಷಣದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ.
1: ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ನಾವು ಎಲ್ಲ ಏನೇನೋ ಮಾಡ್ಬೇಕು ಅಂತ ಹೋಗಿರ್ತೀವಿ, ಬಟ್ ಯಾವುದು ಕೈಗೂಡಲ್ಲ ಅಂದಾಗ ನಮ್ಮ ಕೈಯಿಂದ ಸ್ವಂತ ಉದ್ಯೋಗ ಮಾಡ್ಬೋದು ಅಂತ ಧೈರ್ಯ ತುಂಬಿ ಸ್ವಂತ ಉದ್ಯೋಗಕ್ಕೆ ನಾವು ಮಾಡ್ಬೋದು ಅಂತ ನಮಗೂ ಆಸಕ್ತಿ ಬಂದದು ಅಲ್ಲಿಂದೇ. ನಮ್ಮ ಮನೇಲಿ ನಾನು, ನಮ್ಮ ತಂದೆ, ನಮ್ಮ ತಾಯಿ, ಮಿಸ್ಸಸ್ಸು ಮತ್ತು ನನಗೆ ಎರಡು ಮಕ್ಕಳಿದ್ದಾರೆ. ನಾನು ಎಜುಕೇಷನ್ BA ಮಾಡಿರೋದು, ಮುಗಿಸ್ಬಿಟ್ಟು ಆಮಂತರ ಸ್ಟುಡಿಯೋ ವರ್ಕ್ ಮಾಡ್ತಿದ್ದೆ. ಅದು ನಮಗೆ ಸರಿ ಬರಲಿಲ್ಲ, ಯಾಕಂದರೆ ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಬೇರೆಯವ್ರ ಹತ್ರ ಕೆಲಸ ಮಾಡ್ತಿದ್ದಿಲ್ಲ, ಸ್ವಂತ ಮಾಡ್ತಿಲ್ಲ, ಬೇರೆಯವ್ರ ಕೈಗಳಿಗೆ ಮಾಡ್ತಿದ್ದೆ, ಬಿಟ್ಬಿಟ್ಟೆ. ಆನಂತರ ಜಮೀನು ಕೆಲಸ ಮಾಡ್ತಿದ್ದೆ, ಆಮಾಗ ಹೀಗೆ ಮೋಟ್ರ್ ಕೆಲಸ ಬೇರೆ ಹತ್ರ ಹೆಲ್ಪರಾಗಿ ಮಾಡ್ತಿದ್ದೆ. ಅಲ್ಲಿ ಒಂದು 3 ತಿಂಗಳು 4 ತಿಂಗಳು ಮಾಡಿದೆ, ಬಟ್ ಅಲ್ಲಿ ಇದ್ರಲ್ಲಿ ಕೆಲಸ ಹೇಳ್ಕೊಡ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂತಂದರೆ ಕೊಡೋದೊಂದು 600 ರೂಪಾಯಿ ಕೂಲಿಗೆ, ಬೆಳಗ್ಗೆ ಒಂದು 7 ಗಂಟೆಗೆ ಹೋದರೆ ಸಂಜೆ 10 ಗಂಟೆ 11 ಗಂಟೆ ಮಾಡಬೇಕು, ನಮಗೆ ಕೆಲಸ ಕಲಿಬೇಕು ಅನ್ನೋ ಸಹ. ಬಟ್ ಅಲ್ಲಿ ಕೆಲಸ ಫೀಲ್ಡ್ ವರ್ಕ್ ಆಗ್ತಾರೆ ಮೋಟ್ರ್ ತೆಗೆ ಬಿಡೋಕ್ಕೆ, ಬಟ್ ಅಂಗಡಿ ಒಳಗಡೆ ಕೆಲಸ ಮೋಟ್ರ್ ವೈಂಡಿಂಗ್ ಮಾಡೋದು ತೋರಿಸ್ಕೊಡ್ತಿರ್ಲಿಲ್ಲ. ಆಗ ನನಗೂ ಬೇಜಾರಾಗ್ಬಿಟ್ಟು ಕೆಲಸ ಕಲಿಯಲೇಬೇಕು ಅನ್ನೋದು ಕಾನ್ಸಂಟ್ರೇಷನ್ ಬೇಕೇ ಬೇಕು. ಆಗ ನಂಗೆ ಫಸ್ಟ್ ನನಗೆ ಆತ್ಮೀಯ ಗೆಳೆಯ ರಾಜು ಕ್ಲಾಸ್ಮೇಟು, ಆಗ ಫೋನ್ ಮಾಡ್ದಂಗೆ ಆಗಿದೆ, ನಮ್ಮ ಸಂಸ್ಥೆಲಿಂಗ್ ಇದೈತೆ, ಬಾ ಟ್ರೈನಿಂಗ್ ಐತೆ ಮಾಡು ಅಂತಂದರು. ಆಗ ಅಲ್ಲೋದಾಗ ನಮಗೆ ಗುರುಗಳಾದಂಥ ನಾಗರಾಜ್ ಸರ್ರು, ರವಿ ಸರ್ರು, ಸಂಸ್ಥೆಯಲ್ಲಿ ಎಲ್ಲ ಸಿಬ್ಬಂದಿಗಳಂಗೆ ತುಂಬಾ ಇಷ್ಟ ಆದರು, ಜಾಗನೂ ಇಷ್ಟ ಆಯಿತು. 30 ದಿನ ಟ್ರೈನಿಂಗ್ ತಗೊಂಡೆ. ಈಗ ಸ್ವಂತ ನಾನೇ ವೈಂಡಿಂಗು ಮಾಡ್ತೀನಿ, ಫೀಲ್ಡ್ ವರ್ಕ್ನು ಮಾಡ್ತೀನಿ,

0: ನಾನು ಬೇರೆ ಕಡೆ ಕೆಲಸ ಕರೆದ್ರೆ 800 ರೂಪಾಯಿ ಕೂಲಿ ಕೊಡ್ತಾರೆ ಅವ್ರೆ, ಅದೊಂದು ಅವ್ರ ಟೈಮಿಂಗ್ಸ್ ಎಲ್ಲ ಕೆಲಸ ಹೇಳ್ತ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ನನಗೂ ಬೇರೆ ಕಡೆ ಕಾಂಟ್ಯಾಕ್ಟ್ ಹೇಳಿದ್ರೆ ಅಲ್ಲಿ ಹೋಗಿ ಮಾಡ್ತೀನಿ. ಅಂದರೆ ಈಗ ಕಾಂಟ್ಯಾಕ್ಟ್ಗಳಲ್ಲಿ ಇವಾಗ ಇವಾಗ ಎಲ್ಲ ಡೆವಲಪ್ಮೆಂಟ್ ಆಯ್ತಾ ಇದೆ, ಈಗ ನಮ್ಮ ಕೈಯಲ್ಲಿ ಕೆಲಸ ಇದೆ ಇವಾಗ, ಏನು ಪ್ರಾಬ್ಲಮ್ ಇಲ್ಲ ಇವಾಗ.
1: ಹಾಗಿದ್ರೆ ತಾವು ಬಿ ಎ ಪದವಿವರೆಗೂ ಶಿಕ್ಷಣ ಪಡೆದಿದ್ರು, ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಧರಿಸಬೇಕು, ಕೆಲಸವನ್ನು ಪಡ್ಕೋಬೇಕು ಅಂತ ತಾವು ಮುಂದಾಗ್ಲಿಲ್ವಾ?
0: ತುಂಬ ಇಷ್ಟ ಆಯಿತು. ನಾನು ಫಿಸಿಕಲ್ ಎಲ್ಲ ಕರೆಕ್ಟಾಗಿದೆ, ಸೀಟ್ ಪ್ರಾಬ್ಲಮ್. ಫಿಸಿಕಲಿಂದ 5 ಸಲ ಪಾಸ್ ಮಾಡಿದ್ದೀನಿ, ಎಲ್ಲ ಫಸ್ಟ್ ರ್ಯಾಂಕ್ ಎಲ್ಲ ಪಾಸ್ ಮಾಡಿದ್ದೀನಿ. ಕೆ ಎಸ್ ಆರ್ ಪಿ, ಸಿವಿಲ್ಲು, ಮತ್ತೆ ಎಲ್ಲ ನೀಟಾಗಿ ಎಲ್ಲ ಇದು ಮಾಡಿದ್ದೀನಿ. ಬಟ್ ಅಂದ್ರೆ ನಮಗೆ ಸೀಟ್ ಪ್ರಾಬ್ಲಮ್, ಒಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಎಲ್ಲ ಹೊಂಟಿತ್ತು. ನಮಗೂ ರೋಸ್ ಹೋಗ್ಬಿಡ್ತು, ಜಮೀನ್ ಕೆಲಸನೇ ಮಾಡ್ತಿದ್ದೆ, ಆಗ ಇನ್ನೇನು ಮಾಡೋಕ್ಕಾಗಲ್ಲ ಬಿಡು ಬಿಟ್ಟನ್ಬಿಟ್ಟು ಜಮೀನ್ ಕೆಲಸನೇ ಮಾಡ್ತಿದ್ದೆ. ಆವಾಗ ಸಂಸ್ಥೆಯಲ್ಲಿ ನಮ್ಗೆ ರಾಜ ಪರಿಚಯ ಮುಖಾಂತರ ಹಿಂಗೆ ಮಾಡ್ತಾರೆ. ತುಂಬ ಕೆಲಸಗಳು ಮಾಡಿದ್ದೀನಿ, ಯಾವ ಕೈಗೊಂಡಿಲ್ಲ. ಫೋಟೋಗ್ರಫಿ ಮಾಡ್ತಿದ್ದೆ ಬಿಟ್ಟುಬಿಟ್ಟೆ. ಅದಾದಮೇಲೆ ಹಸು ಸಾಕಾಣಿಕೆ ಮಾಡು, ಇಲತ್ತೆ ಹಸುಗಳದೇ ಹಸು ಸಾಕಾಣಿಕೆ ಮಾಡಿದೆ. ಅದರಲ್ಲೂ 1.5 ಲಕ್ಷ ಸಾಲ ಹೊತ್ಕೋಬಿಟ್ಟೆ, ಕೈ ಸುಟ್ಕೋಬಿಟ್ಟೆ. ಆನಂತರ ಬೇರೆ ಒಂದು ಸೈಡ್ ಬಿಸ್ನೆಸ್ ಒಂದು ಮಾಡಿದೆ, ಅದ್ರ ಸ್ವಲ್ಪ ಕೈ ಸುಟ್ಕೋಬಿಟ್ಟೆ. ಆಮೇಲೆ ಏನು ಮಾಡಿದೆ, ಈ ಮೋಟ್ರ್ ಕೆಲಸನೇ ನನಗೆ ಇದು ಪಾರ್ಟ್ ಟೈಮ್ ಜಾಬ್ ತಿರ ಫೀಲ್ಡ್ ವರ್ಕ್ಗೆ ಹೋಯ್ತಿದ್ದೆ. ಕಲ್ತಿರೋರ ಜೊತೆಗೆ ಹೆಲ್ಪರ್ ಹೋಯ್ತಿದ್ದಲ್ಲ, ಇದೆ ನನಗೆ ಕಲೀಲೇಬೇಕು ಅನ್ನೋದು ಉತ್ಸಾಹ ಬಂದ್ಬಿಡ್ತು. ಆಗ ಅವ್ರ ಹತ್ರನೂ ಕಲೀಲೇಬೇಕು ಅಂತ ಅಂಗಡಿಲಿ ಕೆಲಸ ಮಾಡ್ತಿದ್ರಿಲ್ಲ, ನೀವು ಫೀಲ್ಡ್ ವರ್ಕ್ ಹೋಗ್ಬೇಕು ಅಂತ ಅವರು 4-5 ತಿಂಗಳು ಫೀಲ್ಡ್ ವರ್ಕ್ಲೇ ಮಾಡಿಸ್ತಾರೆ. ಮೋಟ್ರ್ ಬಂದಾಗ ಬಿಚ್ಚಿಸ್ತಾರೆ ಅಷ್ಟೇ, ಫಿಟ್ಟಿಂಗ್ ಮಾಡೋದು ಹೇಳ್ತಿದ್ದಿಲ್ಲ. ಆಮೇಲೆ ಫಿಟ್ಟಿಂಗ್ ಮಾಡೋಕೆ ಅವ್ರು ಫಿಟ್ ಮಾಡ್ಕೊಬಿಟ್ರು, ವೈರು ಅಷ್ಟೇ ಅವರೇ ಸುತ್ತಬಿಟ್ರು, ಸ್ಲಾಟ್ಗಳ ಇಡೋಗೋ ಇಟ್ಟು ತೋರಿಸ್ತಿಲ್ಲ. ಅದನ್ನ ನೋಡ್ಕೊಳಕ್ ನಿಂತ್ಕತ್ತಂದ್ರೆ ಬೇರೆ ಕೆಲಸ ಹೇಳೋರು, ಇವಾಗ ಅದು ಮಾಡು ಇದು ಮಾಡು ಅಂತ. ನಮ್ಗೆ ಇನ್ನು ಕಲೀಲೇಬೇಕು ಅಂತ ನಮ್ಗೆ ಆಸೆ, ಬಟ್ ಆಗ ನಮ್ಗೆ ಸಪೋರ್ಟ್ ಯಾರು ಇಲ್ಲ. ಈಗ ಯಾರಾದರೂ ಅಷ್ಟೇ ನಮ್ಗೆ ಏಕ್ ಕೆಲಸ ಕಲಿಬೇಕು ಅಂತಂದರೆ ಯಾರು ಏಕ್ ತುಂಬಂದು ಕೆಲಸ ಇವಾಗ ಕೊಡೋಲ್ಲ, ಕೆಲಸ ಹತ್ರ ಮಾಡಲೇಬೇಕು ನಾವು. ಆಗ ಅವರು ಅಷ್ಟೇ ಅಂತಂದ್ರೆ ಅವ್ರು ಕೆಲಸ ಕಲಿಸ್ಬಿಟ್ರೆ ನಾಳೆ ನಮ್ಗಿಲ್ಲ ಮಾಡೋಕೆ ಬಿಡ್ತಾನೆ ಅವನು ಅಂತ ಅವರಲ್ಲಿ ಒಂಥರ ಮನೋಭಾವನೆ ಇರ್ತದೆ. ಅದಕ್ಕೆ ನಾ ಏನು ಮಾಡಿದೆ, ಬೇರೆ ಒಂದು ಟ್ರೈನಿಂಗ್ ಅಲ್ಲಿಗೆ ಹೋಗಿದ್ದೆ ಸಂಸ್ಥೆಗೆ, ಅವಾಗ ಇಲ್ದು ಟ್ರೈನಿಂಗ್ ಅದಂತ ಹೇಳಿದ್ರು. ಆಗ ನಮ್ಮ ರಾಜಕ್ಕೆ ಫೋನ್ ಮಾಡಿದೆ, ಆಯ್ತಪ್ಪ ನಾಳೆನೇ ಐತೆ ಬಂದ್ಬಿಡು ಅಂತಂದ್ರು. ನೋಡಿ ನಾನು ಅಂಗಡಿ ಕೆಲಸ ಬಿಡಿದ್ವು, ಅಲ್ಲಿ ಹೋಗಿ ಸರ್ ಈಗ ಅಲ್ಲಿ ಕೆಲಸ ಮುಗಿಸೋ ಬಂದಮೇಲೆ ಅವರೇ ಕರೀತಾರೆ ಕೆಲಸಕ್ಕೆ, ಬಟ್ ನಾವು ಹೋಗ್ತಲ್ಲ, ಬೇರೆ ಹತ್ರ ಮಾಡ್ತೀನಿ, ಬೇರೆಯವ್ರ ಹತ್ರ ಮಾಡ್ತೀನಿ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಹತ್ರ ಅಂತಂದರೆ ಇರೋದು ಹೇಳ್ತೀನಿ, ನನ್ನ ಕೆಲಸಗಳಿರ್ತಾ ರೈತರುಗಳಿಗೆ ಯಾವತ್ತಾದರೂ ಅಷ್ಟೇ ಫೋನ್ ಮಾಡಿದ ತಕ್ಷಣ ರೆಡಿ ಇರಬೇಕು. ಯಾಕಂದರೆ ರೈತರು ಜಮೀನುಗಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ಹಾಕಿ ಬಂಡವಾಳ ಹಾಕಿರ್ತಾರೆ, ಪಂಪ್ ಸೆಟ್ ನೀರು ಕಾಯ್ಕೊಂಡಿರ್ತಾರೆ, ಮಳೆ ಇರಲ್ಲ, ಈಗಿನ ಗೊತ್ತಾ ಕಳ್ ಮಳೆ, ಯಾವ ಟೈಮಲ್ಲಿ ಮಳೆ ಹೋಯ್ತು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಫೋನ್ ಮಾಡಿದ ತಕ್ಷಣ ರೆಡಿ ಇರಬೇಕು. ಆಗೇನು ಮಾಡಿದೆ, ರೈತರ ಹತ್ರ ನಾನೀಗೊಂದು ಸುಮಾರು ಕಾಂಟ್ಯಾಕ್ಟ್ಗಳು ಮಾಡ್ಕೊಂಡಿದ್ದೀನಿ. ಈಗ ಈ ಹುಡುಗ ಮೋಟ್ರ್ ಕೆಲಸ ಮಾಡ್ತಾನೆ ಕಣೋ, ಕೊಡ್ಬೋದು ಅಂತ ಮಾಡ್ತಾರೆ. ಬಟ್ ಏನಂತಂದರೆ ಕೈಯಲ್ಲೇ ಎಲ್ಲ ಕೆಲಸ ಮಾಡೋಕ್ಕಾಯ್ತಲ್ಲ, ಜೀಪೆಗೂ ಮೋಟರ್ ತೆಗೆ, ಅದನ್ನು ಇನ್ನೊಂದು 3-4 ತಿಂಗಳಲ್ಲಿ ನಾನು ಜೀಪ್ ಮಾಡ್ತೀನಿ. ಇವಾಗ ಆದಷ್ಟು ಮನೆಯಲ್ಲೇ ಕೆಲಸ ಮಾಡ್ಕೊಯ್ತಿದ್ದೀನಿ. ನನಗೇನು ಈಗ ನನ್ನ ಸಂಸಾರಕ್ಕೆ ಅಲ್ಲಿ ಈಗ ನಾನು ನನ್ನ ಹೆಂಡತಿ ಮಕ್ಕಳು ಸಾಕ ಕೆಪಾಸಿಟಿ ನನ್ನಲ್ಲದೆ.
1: ಎಷ್ಟು ತಿಂಗಳ ಹಿಂದೆ ತಾವು ಈ ತರಬೇತಿಗೆ ದಾಖಲಾಗ್ತೀರಾ? ದಾಖಲಾದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ನಿಮ್ಗೆ ಏನೇನೆಲ್ಲ ಹೇಳ್ಕೊಟ್ರು?
0: ಸರ್, ನಾನು ಅಲ್ಲಿ ಹೋದಾಗ ಫಸ್ಟು ಮಾಮೂಲಿ ಥಿಯರಿ ಕ್ಲಾಸು, ನಾಗರಾಜ್ ಸರ್ ಮಾಮೂಲಿ ಎಲ್ಲ ಇದು ಮಾಡ್ತಾರೆ, ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಹೊರಗಡೆ ಫೀಲ್ಡ್ ವರ್ಕ್ ಮಾಡಿದ್ರೇ ನೀಟಾಗಿ ಕೆಲಸ ಕಲಿಯೋಕ್ಕಾಗೋದು. ನಾವು ಅವ್ರು ಸರ್ ಎಷ್ಟೇ ಇದು ಮಾಡೋ ಹೇಳಿದ್ರು, ಅವ್ರು ಹೇಳ್ತಾರೆ ಗೊತ್ತಿರೋಂಡ್ರೆ ನೀಟಾಗಿ ಹೇಳ್ಕೊಡ್ತಾರೆ, ಬಟ್ ನಾವು ಅವ್ರು ಹೇಳೋದಕ್ಕೂ ಹೊರಗಡೆ ಫೀಲ್ಡ್ ವರ್ಕ್ ಅವರು ಕರ್ಕೊಯ್ತಿರೋ ಆಮೇಲೆ ಮತ್ತೆ ಫೀಲ್ಡ್ ವರ್ಗೂ ಕರ್ಕೊಯ್ತಿದ್ರು, ಕಂಬ ಮಾಡೋದಲ್ಲಿ, ಮೋಟರ್ ಲಿಫ್ಟಿಕೇಶನ್ ಮಾಡೋದಲ್ಲಿ ಅದೆಲ್ಲ ತೋರಿಸ್ತರು, ಮತ್ತು ಮನೆ ವೈರಿಂಗ್ನು ಮಾಡಿದ್ರು. ನಂಗೆ ಸ್ವಲ್ಪ ಟೆಚ್ ಇರೋ ಗಂಟೆ ಸ್ವಲ್ಪ ಜಲ್ದಿ ಕಲ್ತ್ಕೊಂಡೆ, ಏನು ಪ್ರಾಬ್ಲಮ್ ಅನಿಸ್ತಿಲ್ಲ. ಬಟ್ ಅಲ್ಲಿ ಊಟದ ವ್ಯವಸ್ಥೆಯಲ್ಲಿ, ಜಾಗದ ವ್ಯವಸ್ಥೆಯಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಏನಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹೇಳೋದಷ್ಟೇ, ಕಲಿಯೋರಿಗೆ ಆಸಕ್ತಿ ಇರೋರಿಗೆ ಕಲ್ತ್ಕೋಬಹುದು.
1: ಅಂದರೆ ತಮಗೆ ಪ್ರಾಥಮಿಕ ಹಂತದಿಂದಲೂ ಕೂಡ ಅಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ, ತಮಗೆ ಗೊತ್ತಿದ್ರು.
0: ಅಂದರೆ ಸರ್ ಇರೋದು ಹೇಳ್ತೀನಿ, ಅಲ್ಲಿ ಹೋದ್ಮೇಲೆ ನಾನು ಮೋಟ್ರ್ ವೈಂಡಿಂಗ್ ಕಲ್ತಿದ್ದು. ಮೊದಲು ನನಗೆ ಬೇರೆ ಕಡೆ ಅಂದಲ್ಲ, ಅಲ್ಲಿ ಮೋಟ್ರು ಕೊಟ್ಟಿತ್ತಿಲ್ಲ ನನಗೆ. ಇಷ್ಟೇ ಕೆಲಸ, ಅವರು ಕೆಟ್ಟೋಗಿರೋ ಮೋಟ್ರ್ ಬಿಚ್ಚಿಸೋರು, ವೈರ್ ಹೇಳಿ ಸರ್ ಅಷ್ಟೇ. ಮೋಟ್ರ್ನ ವಾಶ್ ಮಾಡಿಸಿ ಪೇಪರ್ ಮುಡಿಸ್ಬಿಟ್ಟು ಇನ್ನೂ ಬೇರೆ ಮೋಟ್ರ್ ಹೇಳೋರು, ಇವರ ಬೇರೆ ಕಡೆ ಮೋಟ್ರ್ ತೆಗೆ ಕಳಿಸ್ಬಿಡೋರು. ಸ್ಲಾಟ್ ಏನಾರು ನಾನು ಅವರು ವೈರ್ ಮುಡಿದ್ರೆ ಸ್ಲಾಟ್ ಐಡಿ ಮಾಡಿ ನೋಡ್ತೀನಿ ಇದ್ಕೊಂಡಂದ್ರೆ ಬೇರೆ ಕೆಲಸ ಹೇಳೋರು. ಅವ್ರ ಹತ್ರ 3-4 ತಿಂಗಳು 5 ತಿಂಗಳು ಅಂದ್ಬಿಟ್ಟು ಮಾಡಿದೆ. ಅವ್ರು ಅದೇ ಮಾತಿಗೆ ನಂಗೆ ಸ್ವಲ್ಪ ಅವ್ರಿಗೂ ನಂಗೆ ಮಾತುಕತೆ ನಡೀತು, ನನ್ನ ಅಂಗಡಿ ಕೆಲಸಕ್ಕೆ ಬರಲ್ಲ ಅಂದ್ಬಿಟ್ಟೆ. ಇವಾಗ ಚೆನ್ನಾಗಿವ್ರ ಮಾತಾಡ್ತಾರೆ, ಬಾ ಕೆಲಸ ಅಂದರೆ ಬರಲ್ಲ, ಅಂತ ಹೋಗಿ ಮಾಡ್ತೀನಿ. ಬೇರೆಯವ್ರು ಕರೀತಾರಲ್ಲ ಅವ್ರಿಗೂ ಮಾಡ್ಕೊಡ್ತೀನಿ. ಈಗ ಅವರು ಇರೋದು ಹೇಳ್ಬೇಕು, ಬೇರೆಯವ್ರನ್ನ ಮಾಡ್ತೀನಿ, ಅವ್ರಿಗೆ ನನ್ನೇ ಕರೀತಾರೆ ಹೋಗಿರ್ತಾರೆ. ಯಾರು ನಾವು ಹೋಯ್ತಂದ್ರೆ ಜೊತೆಲಿ ಒಂದು ಮೋಟ್ರ್ ಇಳಿಸೋಕೆ ಕೈಯಲ್ಲೇ ಇಲ್ಲ ಕ್ಲಾಂಪ್ಗಳು ಮಡಿಕೆ ಇಳಿಸ್ಬೇಕು ಅಂತ ಇಬ್ರು ಬೇಕು ಎತ್ತಕ್ಕೆ ಬಿಡೋಕೆ. ಬಟ್ ಒಬ್ರಿಗೆ ಆಗಲ್ಲ, ಯಾಕಂದ್ರೆ ಒಬ್ರು ಮೋಟ್ರ್ ಇತ್ತು ಪೈಪ್ ಲಾಕ್ ಮಾಡ್ತಂದ್ರೆ ಕ್ಲಾಂಪ್ಗಳು ಟೈಟ್ ಮಾಡೋಗ್ಬೇಕು, ಆ ರೀತಿ ಎಲ್ಲ ಇರಬೇಕು. ಅದಕ್ಕೆ ಅವ್ರಿಗೆ 4 ಗಂಟೆ ಮೇಲೆ ಬತ್ತೆ ಅಂತೇಳಿ. ಈಗಲೂ 4 ಗಂಟೆ ಮೇಲೆ ಹೋಗಿ ಬಂದ್ರೆ ಒಂದು ಮೋಟ್ರ್ ಬಿಟ್ಟು ಬಂದ್ರೆ 300-300 ರೂಪಾಯಿ ಖರ್ಚು ಸಿಗುತ್ತೆ, ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ.
1: ಹಾಗಿದ್ರೆ ತರಬೇತಿನಲ್ಲಿ ಈ ಮೋಟರ್ ರಿವೈಂಡಿಂಗ್ ಜೊತೆಗೆ ಇನ್ಯಾವ ರೀತಿಯಾದಂಥ ಎಲೆಕ್ಟ್ರಿಕ್ ಉಪಕರಣಗಳನ್ನು ರಿಪೇರಿ ಮಾಡೋದಾಗಿರ್ಬೋದು ಅಥವಾ ಜೋಡಿಸೋದಾಗಿರ್ಬೋದು, ಇವುಗಳ ತರಬೇತಿಯನ್ನು ನಿಮಗೆ ಕೊಟ್ಟರು?
0: ಸರ್, ಫ್ಯಾನ್ ವೈಂಡಿಂಗ್ ಮಾಡ್ತಾ ಹೇಳ್ಕೊಟ್ರು, ಫ್ಯಾನ್ ಕೆಡಗಿರೋದು ಹೆಂಗೆ ರೆಡಿ ಮಾಡಬೇಕು, ಈಗ ವೈಂಡಿಂಗು ಹೆಂಗೆ ಮಾಡಬೇಕು ಇಲ್ಲ ಅದ್ರ ಬಗ್ಗೆ ತಿಳ್ಕೊಂಡೆ. ಮತ್ತು ಮಿಕ್ಸಿ ಬಗ್ಗೆ ತಿಳ್ಕೊಂಡೆ, ನನಗೆ ಮಿಕ್ಸಿ ಬಗ್ಗೆ ಗೊತ್ತಿರಲಿಲ್ಲ, ನಿಜ ಹೇಳ್ಬೇಕಂದ್ರೆ ಮಿಕ್ಸಿ ಬಗ್ಗೆ ನನಗೆ ಚೂರು ಗೊತ್ತಿರಲಿಲ್ಲ, ಫ್ಯಾನ್ ಬಗ್ಗೆನೂ ಗೊತ್ತಿರಲಿಲ್ಲ. ನನಗೆ ಬೇಕಾಗಿದ್ದು ಮೋಟ್ರ್ ವೈಂಡಿಂಗ್ ಮಾಡಬೇಕು ಅಷ್ಟೇ ಅಂತ ಅದಕ್ಕೆ ಹೋದ್ ಅಲ್ಲಿ ಹೋದ್ಮೇಲೆ ಅದನ್ನು ಕಲ್ತ್ಕೊಂಡೆ. ಮನೆ ವೈರಿಂಗ್ನು ಕಲ್ತ್ಕೊಂಡೆ, ಮನೆ ವೈರಿಂಗ್ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಅವ್ರ ಕೆಲಸನೂ ಮಾಡ್ತೀನಿ, ಅಲ್ಲಿ ಅವ್ರ ಕೆಲಸಕ್ಕೊಮ್ಮೆ ಅವ್ರ ಕೆಲಸ ಮಾಡ್ಕೊಳ್ಳೇಬೇಕು.

0: ಮುಗಿಸ್ಬಿಟ್ಟು ಬಂದ್ಮೇಲೆ ನನ್ನ ಸ್ವಂತ ಕೆಲಸಕ್ಕೆ ಫೋನ್ ಮಾಡ್ತಾರೆ, ಸಂಜೆ ಮೇಲೆ ಬರ್ತೀನಿ ಅಣ್ಣ ಅಂತ ಹೇಳಿರ್ತೀನಿ. ಅಷ್ಟೊಂದು ಮೇಲೆ ಅದು ಮುಗಿಸ್ಬಿಟ್ಟು ಬರ್ತೀನಿ. ಅದರ ಒಂದು ಬೋರ್ಡ್ ಪ್ರಾಬ್ಲಮ್ ಆಗಿರ್ತದೆ, ಇಲ್ಲ ಒಂದು ಕಾಂಟ್ಯಾಕ್ಟ್ ಕಿಟ್ಟು ಸೊಡೋ ಇರ್ತದೆ, ಇಲ್ಲ ಒಂದು ಲೈನ್ ಬರ್ತಾ ಇರಲ್ಲ, ಅದನ್ನ ಲೈನ್ ಬರ್ತಿಲ್ಲ ಅಂದ್ರೆ ಕರೆಂಟ್ ಇಲ್ಲದಾಗ ಲೂಸ್ ಕಂಡಕ್ಟ್ ಆಗಿರ್ತದೆ, ಹತ್ತಿ ರೆಡಿ ಮಾಡ್ಕೊಡ್ಬೇಕು. ಹಿಂಗೆಲ್ಲ ಇರ್ತಿರ್ತವೆ, ಹಂಗೆಲ್ಲ ಮಾಡ್ಕೊಡ್ಬೇಕು. ನೀರೇನಾರ ಕಮ್ಮಿ ಹೊಡಿತಿ, ನೀರು ಬರ್ತಿರಲ್ಲ, ಕೇಬಲ್ ರಿಪೇರ್ ಆಗಿರ್ತದೆ. ಇಲ್ಲ ಕೆಲವರು ಏನು ಮಾಡ್ತಾರೆ, ರೈತರುಗಳಿಗೆ ಅಕ್ಕಪಕ್ಕ ಒಟ್ಟಿಗೆ ಕೇಬಲ್ ಕಟ್ ಮಾಡಿಬಿಡ್ತಾರೆ, ರೈತರು ಗೊತ್ತಿರಲ್ಲ. ಹಾಗಾಗಿ ನಾವು ನೋಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಡ್ಬರ್ಬೇಕು.
1: ಈಗ ತಾವು ಆರಂಭದಲ್ಲಿ ಹೇಳಿದ್ರಿ, ಇದು 30 ದಿನಗಳ ತರಬೇತಿ, 1 ತಿಂಗಳ ಕಾಲ ತರಬೇತಿ ನಿಮಗೆ ಪಡ್ಕೊಂಡಂಥದ್ದು ತಾವು. ಈ 1 ತಿಂಗಳ ಕಾಲ ತರಬೇತಿಯನ್ನು ನೀವು ಅಲ್ಲೇ ವಾಸ್ತವ್ಯವನ್ನು ಹೂಡಿ ಪಡ್ಕೊಂಡಿದ್ರ ಅಥವಾ ಮನೆಯಿಂದ ಹೋಗಿ ಬಂದು ಮಾಡ್ತಾ ಇದ್ರ?
0: ಇಲ್ಲ ಸರ್, ನಾನು ಭಾನುವಾರ ರಜೆ ಮೌಂಟ್ ಬಿಡ್ತಿದ್ದೆ, ಸಲವಾರಕ್ಕೊಂದ್ಸಲ. ಯಾಕಂದ್ರೆ ಫ್ಯಾಮಿಲಿ ಮಕ್ಕಳೆಲ್ಲ ಇದ್ವಲ್ಲ, ಮಕ್ಕಳು ಬಿಟ್ಟು ಇರೋಕ್ಕಾಗಲ್ಲ ನಮಗೂ, ಫ್ಯಾಮಿಲಿ ಮೇಲೆ ಅಂದಮೇಲೆ ವಾರಕ್ಕೊಂದ್ಸಲ ಬಂದು ಹೊಂಟೈತಿದ್ದೆ. ಮುಂದಿನ ಭಾನುವಾರ ಆಲ್ಟೈತಿದ್ದಿಲ್ಲ, ಇದು ಸೋಮವಾರ ಬೆಳಗಿನ ಜಾವ ಹೊಂಟೈತಿದ್ದೆ. ಅಲ್ಲಿ ಹೋದ್ರೆ ಸಂಜೆ ಅವರು ಸರ್ರು ಹೇಳ್ಕೊಟ್ಟು ಹೋಗೋರು, ನಾನು ಕಲಿಬೇಕು ಅನ್ನೋ ಉತ್ಸಾಹದಿಂದ 12 ಗಂಟೆಗೂ ಮೋಟ್ರ್ ವೈಂಡಿಂಗ್ ಮಾಡ್ತಿದ್ದೆ, ಕಲಿಬೇಕು ಅಂದ್ಬಿಟ್ಟು. ನನ್ನ ಜೊತೆಗೆ ಇನ್ನೊಂದು 3-4 ಸೀಟ್ ಹುಡುಗರು ಇಂಟ್ರೆಸ್ಟ್ ಆಗಿ ಭಾರಿ ಚೆನ್ನಾಗಿ ಕಲ್ತರು. ಅವರು ಈಗಲೂ ವರ್ಕ್ ಮಾಡಿದ್ರೆ ಏನು ಗೊತ್ತಿಲ್ಲ, ಕೇಳ್ಬೇಕು ಅವ್ರನ್ನ. ಮೊದಲಲ್ಲಿ ನಾನು ಒಟ್ಟಲ್ಲಿ ಮಾಡ್ತಾ ಇದ್ದೀನಿ.
1: ಸಂಪೂರ್ಣವಾಗಿ 1 ತಿಂಗಳ ಕಾಲ ಅಲ್ಲೇ ಉಳ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ. ಅಲ್ಲಿನ ವಸತಿ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಊಟದ ವ್ಯವಸ್ಥೆ, ಮತ್ತೆ ಅಲ್ಲಿನ ಕಲಿಕಾ ವಾತಾವರಣ ಅದೆಲ್ಲ ಹೇಗಿತ್ತು?
0: ಸರ್, ಹೋದವ್ರಿಗೆ ಫಸ್ಟ್ ಹೋದವ್ರಿಗೆ ಹೇಳ್ಕೊಡ್ತೀನಿ, ಒಂದು 2 ದಿನ ಜೈಲಲ್ಲಿ ಇದ್ದಂಗೆ ಆಗುತ್ತೆ. ಯಾಕಂದ್ರೆ ಹೊರಗಡೆ ಎಲ್ಲೂ ಬಿಡಲ್ವಲ್ಲ, ಯಾಕಂದ್ರೆ ಅದನ್ನ ನಾವು ಕಲಿಲೇಬೇಕು. ನಾ ಇಂಟ್ರೆಸ್ಟ್ ಮೈಂಡ್ ಎತ್ಕೊ ಬಿಡ್ಬೇಕು, ಆಸಕ್ತಿ ಮೈಂಡ್ ಇತ್ತು ಅಂದ್ರೆ ನಮ್ಗೆ ಅದೆಲ್ಲೇ ಲೆಕ್ಕಕ್ಕೆ ಬರಲ್ಲ. ಯಾಕಂದ್ರೆ ಸರ್, ನಾವು ಹೊರಗಡೆ ಹೋಗಿ ಫೀಲ್ಡ್ ವರ್ಕ್ ಕಲಿಬೇಕು ಅಂದ್ರೆ ಅವ್ರು ಕರ್ಕೊಯ್ತಾರೆ, ಅದಕ್ಕೂ ಆದ್ಯತೆ ಇದೆ ಅಲ್ಲಿ. ಪರ್ಮಿಷನ್ ತಗೊಂಡು ಕರ್ಕೊಯ್ತಾರೆ, ಅದನ್ನು ಹೇಳ್ಕೊಡ್ತಾರೆ. ನಾವು ಆಫೀಸಲ್ಲಿ ಮೋಟ್ರ್ ವೈರ್ ಎಲ್ಲ ಇರ್ತವೆ, ಅದನ್ನೂ ಮಾಡ್ಬೋದು. ನಮಗೆ ಸರ್ ವಹಿಸ್ಬಿಡೋರು, ಈ ಮೋಟ್ರ್ ವೈಂಡಿಂಗ್ ಮಾಡ್ಬೇಕು ಅಂದ್ರೆ ಒಂದು ಸರಿ ಸಾಯ್ತು. ಅದು ಪೂರ್ತಿ ಮುಗಿಸಿ ಅದು ಊಟ ಮಾಡ್ಕೊಂಡು ಬಂದವರು 12 ಗಂಟೆ ಆದ್ರೆ ಒಬ್ಬನೇ ಮಾಡ್ಬೇಕು ವೈಂಡಿಂಗ್ ಅಂದ್ಬಿಟ್ಟು ಮಾಡ್ಬಿಟ್ಟು ಅದೆಲ್ಲ ನೀಟಾಗಿ ತೋರಿಸ್ಬಿಟ್ಟು ರನ್ನಿಂಗ್ ಮಾಡ್ಬಿಟ್ಟು ಹೋಯ್ತದೆ, ಹೋಗಿ ಮುಲಿಕಾಗಿದೆ. ಊಟ ವಸತಿ ಅಂತ ಪರ್ಫೆಕ್ಟ್ ಆಗಿದೆ, ಮನೆ ಊಟದಿಂದ ಊಟ ಚೆನ್ನಾಗಿರುತ್ತೆ. ಮನೆ ಊಟದಂಗೆ ಸೇಮ್, ಬೇರೆಂಗೆ ಏನು ಹೋಟ್ಲು ಊಟದಂಗೆ ಸೋಡ ಪಡೆ ಏನು ಇದು ಮಾಡಲ್ಲ, ಮನೆ ಊಟದಂಗೆ ಅಚ್ಚುಕಟ್ಟಾಗಿರ್ತದೆ. ಆಮೇಲೆ ಅಲ್ಲಿ ಅಡುಗೆ ಮಾಡೋ ಭಟ್ರುಗಳು ಅಷ್ಟು ನೀಟಾಗಿದ್ದಾರೆ, ಅವರು ಅಷ್ಟೇ ಯಾರು ಖುಷಿಯಾಗಿ ಇದು ಮಾಡ್ತಾರೆ, ಯಾರೊಂದಿಗೂ ಪಾಪ ಅವರು ಇದು ಮಾಡಲ್ಲ, ಎಲ್ಲರಿಗೂ ಸಪೋರ್ಟ್ ಆಗಿ ಮಾಡ್ರಪ್ಪ ಅಂದ್ಬಿಟ್ಟು ಅವರು ಎನ್ಕರೇಜ್ ಕೊಡ್ತಾರೆ. ಆದರೆ ನನ್ನ ಎಲ್ಲ ಇಷ್ಟಪಟ್ಟಿದ್ರು ತುಂಬ. ನನ್ನ ಕಣ್ತಾರೆ ಸೋಮು ಪಪ್ಪ ಪಪ್ಪ ಅಂದ್ಬಿಟ್ಟು ಮಾಸ್ಟರ್ ಅಲ್ಲಿ, ಅಲ್ಲಿ ರವಿ ಸರ್ ಅಲ್ಲಿ, ನಮ್ಮ ಫ್ರೆಂಡ್ಸ್ಗಳು ಎಲ್ಲರ ಜೊತೆಗೂ ಖುಷಿಯಾಗಿ ಟ್ರೈನಿಂಗ್ ಮುಗಿಸಿದ್ದೀನಿ.
1: ಹಾಗಿದ್ರೆ ತಾವು 1 ತಿಂಗಳ ಕಾಲ ಇಲ್ಲಿ ತರಬೇತಿಯನ್ನು ಪಡ್ಕೋತೀರಾ, ಅದು ವಾರಕ್ಕೆ ಒಮ್ಮೆ ಬಾರಿ ಮನೆಗೆ ಹೋಗಿ ಬರ್ತಾ ಇದ್ರಿ, ಇನ್ನು ಕೆಲವು ತರಬೇತಾರ್ಥಿಗಳು 1 ತಿಂಗಳ ಕಾಲ ಅಲ್ಲೇ ಉಳ್ಕೊಂಡಿದ್ದು ಪಡ್ಕೊಂಡ್ರು. ಈ 1 ತಿಂಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡಿದ್ದು, ತಾವು ಮೊದಲೇ ಕೂಡ ಈ ಕೆಲಸದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ಆ 1 ತಿಂಗಳ ಕಾಲ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡಂಥ ಜ್ಞಾನ ಆಗಿರ್ಬೋದು, ಎಷ್ಟಿತ್ತು ತಮ್ಮಲ್ಲಿ?
0: ಸರ್, ನನಗೆ ಮೊದಲು ನಾನು ಒಬ್ಬನೇ ಹೋಗಿ ಕೆಲಸ ಮಾಡೋಕೆ ಭಯ ಪಡ್ತಿದ್ದೆ. ಮೋಟ್ರು ಕೆಲಸ ಅಂತಂದರೆ ಸ್ಟಾರ್ಟರ್ ಕೆಲಸ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ, ಕರೆಂಟ್ ಕೆಲಸ ಅದು. ಸಣ್ಣದೊಂದು ವೈರ್ ಬಿಟ್ಟಾಗಿರೋದು ಹೆಂಗಂತ ಗೊತ್ತಾಯ್ತಿರಲಿಲ್ಲ, ಕಂಫ್ಯೂಸ್ ಮಾಡ್ಕೊಬಿಡ್ತಿದ್ದ. ಇದನ್ನು ಅದನ್ನು ದೊಡ್ಡವ್ರಿಗೆ ಫೋನ್ ಮಾಡಿ ಅಣ್ಣ ಹಿಂಗೆ ಆಗೈತೆ ಅಂತ ಕೇಳಿದ್ರೆ ಅವ್ರು ಬೇಕಾ ಬಿಟ್ಟು ನಾನು ಬಿಟ್ಟು ಹೋಗೋಣಲ್ಲ ಅಂತ ಹೇಳ್ತಿರ್ಲಿಲ್ಲ. ಆಮೇಲೆ ಯಾತಕ್ಕೆ ಹೋಗಿದೆ ನೀನು ಅಂತ ಆ ರೀತಿ ಕ್ವಶನ್ ಮಾಡೋರು. ಅಲ್ಲಿಂದ ಬಂದಮೇಲೆ ನಾನು ಫೀಲ್ಡ್ ವರ್ಕಲ್ಲಿ ಮಾಡಿದೆ, ಬೋರ್ಡರಿಂಗ್ ಕ್ಲಿಕ್ ತಿಳ್ಕೊಂಡೆ. ಈಗ ನಾನು ಸ್ವಂತ ಹೋಗಿ ಆರಾಮಾಗಿ ಹೋಗಿ ಮಾಡ್ತೀನಿ, ಅದ್ರೇನು ಪ್ರಾಬ್ಲಮ್. ಈಗ ಬೋರ್ಡರಿಂಗ್ ಮಾಡೋಕ್ಕೆ ಹೇಳೋರೆ ಏನು ಪ್ರಾಬ್ಲಮ್, ಸ್ವಂತ ಒಬ್ಬನೇ ಮಾಡ್ತೀನಿ.
1: ತರಬೇತಿಯ ಅವಧಿಯ ಕಲಿಕೆ ಹೇಗಿತ್ತು?
0: ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ. ಯಾಕಂತಂದರೆ ಫ್ರೆಂಡ್ಸ್ಗಳು ಹಂಗೆ ಪರಿಚಯ ಆದರು, ಹುಡುಗರು ನನ್ನ ಹತ್ರನೂ ಕೇಳೋರು, ಹುಡುಗರ ಹತ್ರ ನಾನು ಕೇಳ್ಕೊತಿದ್ದೆ ಎಲ್ಲನೂ. ಯಾಕಂದ್ರೆ ನಾವು ಎಷ್ಟೇ ಇದಾದ್ರೂ 100%ಗೆ 100% ಕಲಿತೀವಿ ಅನ್ನೋಕ್ಕಾಗಲ್ಲ, ಕಲಿತಾನೇ ಇರ್ಬೇಕು, ಕೊನೆವರೆಗೊಂಡು ಕಲಿತಾನೆ ಇರ್ತೀವಿ. ಯಾಕಂದ್ರೆ ಅಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಮಾಡಿದ್ರು, ಹೊರಗಡೆ ನಾವು ಫೀಲ್ಡಲ್ಲಿ ಕಲಿಯೋದು ತುಂಬ ಇಂಪಾರ್ಟೆಂಟು. ಅಲ್ಲಿ ನಾವು 40% ಕೆಲಸ ಅಲ್ಲಿ ಕಲಿತಿರ್ವಿ, ಫೀಲ್ಡ್ ವರ್ಕಲ್ಲಿ 60% ಕೆಲಸ ಕಲಿಯೋದು. ನಾನು ಇನ್ನೂ 50% ಕೆಲಸ ಕಲಿಬೇಕು, ಯಾಕಂತಂದರೆ ಇನ್ನೂ ಕಲಿಯೋದು ತುಂಬಾನೇ ಇವೆ. ಮೋಟರ್ಗಳ ಕೆಲಸದಲ್ಲಿ, ಬೋರ್ಡರಿಂಗಲ್ಲಿ, ಎನಿ ಒನ್ ಕೆಲಸ ನೀಟಾಗಿ ಕಲಿಬೇಕು, ಇನ್ನೂ ತುಂಬಾನೇ ಇದೆ. ಅದಕ್ಕೋಸ್ಕರ ನಾನು ಇವಾಗ ತಕ್ಕ ಮಟ್ಟಿಗೆ ನಾವು ಹೋದ್ರೂ ಆ ಮೋಟ್ರ್ ಕೆಟ್ಟೋಗಿದೆಯಾ ಕಾಯಿಲೋಗಿದೆ ಅಂತ ಕಂಡುಹಿಡಿತೀನಿ. ಕಾಯಿಲೋಗಿರಿ ಎತ್ತಕ್ಕೂ ರೆಡಿ ಮಾಡ್ತೀನಿ, ಮೋಟ್ರ್ ವೈಂಡಿಂಗ್ ಮಾಡಿ ಮೋಟ್ರ್ ಬಿಡ್ತೀನಿ, ಬೋರ್ಡಲ್ಲಿ ಏನು ಪ್ರಾಬ್ಲಮ್ ಅದು ನೋಡ್ತೀನಿ, ಮಾಡ್ಕೊಡ್ತೀನಿ ಅಚ್ಚುಕಟ್ಟಾಗಿ. ಸ್ವಲ್ಪ ನಿಧಾನ ಮಾಡಿದೆ, ಯಾಕಂದ್ರೆ ಈಗ ಕಲ್ತಿರೋದಲ್ವಾ, ಸ್ವಲ್ಪ ನಿಧಾನ. ನಮ್ಗೆ ಗೊತ್ತು ಅಂತ ಎಲ್ಲನೂ ಹೇಳ್ತಾ ಇಲ್ಲ, ಗೊತ್ತಿರೋ ಮಟ್ಟಿಗೆ ಮಾಡ್ತೀನಿ.
1: ಅಂದ್ರೆ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ತಾವು ಸ್ವಂತವಾಗಿ ಕೆಲಸವನ್ನ ಮಾಡ್ತಿರ್ಲಿಲ್ಲ, ಮತ್ತೆ ಏನಾದ್ರೂ ಸಮಸ್ಯೆಗಳಿದ್ರೆ ತಮ್ಗೆ ಬೇಗ ಪತ್ತೆ ಹಚ್ಚಕ್ಕಾಗ್ತಿರ್ಲಿಲ್ಲ. ಆದ್ರೆ ತರಬೇತಿ ಪಡ್ಕೊಂಡ ನಂತರ ಯಾವುದೇ ಸಮಸ್ಯೆ ಎಷ್ಟೇ ಚಿಕ್ಕದಾಗಿರ್ಲಿ ಎಷ್ಟೇ ದೊಡ್ಡದಾಗಿರ್ಲಿ ತಕ್ಷಣ ನಿಮ್ಗೆ ಪತ್ತೆ ಹಚ್ಚಬಹುದು, ಅದಕ್ಕೆ ತಕ್ಕಂತ ಪರಿಹಾರವನ್ನ ಕಂಡುಕೊಂಡು ಆ ಕೆಲಸವನ್ನ ಸಂಪೂರ್ಣವಾಗಿ ಮಾಡುವಂತ ಸಾಮರ್ಥ್ಯಕ್ಕೆ ತಮ್ಮಲ್ಲಿ ಈ ತರಬೇತಿಯಿಂದ ಬಂದಿದೆ.
0: ಈಗ ನಮ್ಗೆ ಗೊತ್ತಿರೋರೇ ಒಬ್ರು ಓನರು ಇಲ್ಲ ಹೋಗಿರ್ತಾರೆ, ಅದೇ ದಿನ ನಾವು ಕೆಲಸ ಕರೀತಾರಲ್ಲ ಅವರು, ಅವರೆಲ್ಲ ಹೊಂಟೋಗ್ಬಿಟ್ಟು ಅಂದರೆ ಮೊದಲು ನಾನು ಫೀಲ್ಡ್ ಕಳಿಸ್ತಿರ್ಲಿಲ್ಲ, ಅವರಲ್ಲಿ ಇನ್ನೊಬ್ಬರೇ ಅಲ್ಲಿ. ಸೊ ಹಿಂಗೆ ಆಗೈತೆ ಕಣೋ, ಹಿಂಗಾಗೈತೆ, ಏನು ಪ್ರಾಬ್ಲಮ್, ಹೋಗಿ ನೋಡ್ಕೊಬಾ ಅಂತಾರೆ. ಈಗ ನಂಗೆ ಫೋನ್ ಮಾಡಿದ್ರೆ ಹೋಗಿ ನೋಡ್ಕೊಂಡು ರೆಡಿ ಮಾಡಿ ರನ್ ಮಾಡ್ಬಿಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಮೆಟೀರಿಯಲ್ಸ್ಗಳು ಕೊಟ್ಟರು, ಅದ್ರ ಜೊತೆಗೆ ಮತ್ತೆ ನಾನು ಸ್ವಂತ ಸುಮಾರು ಐಟಮ್ಗಳು ತಗೊಂಡಿದ್ದೀನಿ, ಇನ್ನೂ ತಗೊಳ್ಬೇಕು.

0: ಈಗ ತಾವು ಈ ತರಬೇತಿ ಪಡ್ಕೊಳ್ಳಿಕ್ಕೆ ಕೊಟ್ಟಂತ ಫೀಸ್ ಆಗಿರ್ಬೋದು, ಆ ತರಬೇತಿಯಿಂದ ತಮಗೆ ಸಿಕ್ಕಂತ ಜ್ಞಾನ ಮತ್ತೆ ಕೆಲವೊಂದು ಟೂಲ್ಸ್ ಗಳಾಗಿರ್ಬೋದು, ಈ ತರಬೇತಿಗೆ ಕಟ್ಟಿದಂತ ಫೀಸ್ಗಿಂತ ಕಡಿಮೆ ಅಂತ ಅನ್ನಿಸ್ತಾ?
1: ತುಂಬಾ ಕಮ್ಮಿ.

0: ಕಟ್ಟಿರೋದು. ನಾವು ಕೊಟ್ಟಿರೋ ದುಡ್ಡು ಅಲ್ಲಿ ಊಟದ್ದು ಎರಡು ದಿನ ಊಟಿಸಲ್ಲ, ಒಂದೇ 1,000 ರೂಪಾಯಿ ತಿಂಗಳಿಗೆ ಒಂದೇ 1,000 ರೂಪಾಯಿನ ಕೊಟ್ಟೋದು. ಆದರೆ ಆ 1,000 ರೂಪಾಯಿ ಯಾವ ಮೂಲೂ ಅಲ್ಲ ಅನ್ಸುತ್ತೆ. 3 ಟೈಮ್ ಊಟ, ಕಾಫಿ, ಬೆಳಗ್ಗೆ ತಿಂಡಿ, ವಸತಿ, ಬಟ್ಟೆ ಇದರ ಸೌಲಭ್ಯ, ನೀಟಾಗಿ ಶೌಚಾಲಯ, ವಾತಾವರಣ, ವೆದರು, ಆಮೇಲೆ ಅಷ್ಟು ಟ್ರೈನಿಂಗು ನಾವು 1,000 ರೂಪಾಯಿ ಜಾಸ್ತಿ ಅಂತ ಅಲ್ವೇ, ಎಲ್ಲ ಕಮ್ಮಿನೇ, ತೀರ ಕಮ್ಮಿ.
1: ಅಂದ್ರೆ ಕೇವಲ ನೀವು ಕಟ್ಟಿದ್ದಂಥದ್ದು ಕೇವಲ 1,000 ರೂಪಾಯಿ
0: ಅಷ್ಟೇ.
1: ಆ 1,000 ರೂಪಾಯಿಗೆ ತಮಗೆ ಒಂದು ತಿಂಗಳ ಕಾಲ ತರಬೇತಿಯನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಉಪಕರಣಗಳಾಗಿರ್ಬೋದು, ಊಟ ವಸತಿ ಎಲ್ಲಾನು ಕೂಡ ಕೇವಲ ಈ 1,000 ಮಾತ್ರ ನಿಮ್ಮಲ್ಲಿ ಪಡ್ಕೊಂಡು ತರಬೇತಿಯನ್ನು ನೀಡಲಾಗಿದೆ. ಈಗ 30 ದಿನಗಳ ಕಾಲ ತಾವು ತರಬೇತಿಯನ್ನು ಪಡ್ಕೊಂಡು ತರಬೇತಿ ಮುಗಿದ ನಂತರ ತಾವು ಅಲ್ಲಿಂದ ಓಡಂಥ ಸಂದರ್ಭದಲ್ಲಿ ಈ ತರಬೇತಿಯಿಂದ ತಾವು ಕಲಿತಂಥ ವಿಷಯಗಳಾಗಿರ್ಬೋದು, ಜೊತೆಗೆ ಈ ತರಬೇತಿಯ ಪಡ್ಕೊಂಡ ನಂತರ ತಮಗೆ ಕೊಟ್ಟಂಥ ಕೆಲವೊಂದು ಟೂಲ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ಪಡ್ಕೊಂಡು ಅಲ್ಲಿಂದ ಓಡಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು?
0: ನಿಜ ಹೇಳ್ಬೇಕಂದ್ರೆ ಫಸ್ಟ್ ಹೋದಾಗ ಎಲ್ಲ ಹುಡುಗರು ಅಂತಿರು, ನನ್ನ ಜೊತೆಗೆ ಅಲ್ಲೇ ಅಂದ್ರು ಒಂದು 3-4 ಶೀಟು, ಅಣ್ಣ ನಾವು ಕಲಿಯಕ್ಕೆ ಬಂದಿಲ್ಲ, ಎಂಜಾಯ್ ಮಾಡೋಕೆ ಬಂದಿವಿ ಅಂತಂದ್ರು. ಎಂಜಾಯ್ ಮಾಡೋಕೆ ಇದು ಬೇರೆ ಜಾಗ ಅಲ್ಲ, ಇದು ಇದು ಅಷ್ಟೇ ಸೂಕ್ಷ್ಮ ದೇವಸ್ಥಾನ ಇದ್ದಂಗೆ, ಇದನ್ನ ಕಲಿಯಕ್ಕೆ ಬಂದಿರೋದು. ಈ ವಯಸ್ಸು ಇದ್ದಾಗ ನಮ್ಗೆ ಕಲಿಬೇಕು ಅಂತ ಬಂದಾಗ ನೀಟಾಗಿ ಅಲ್ಲಿ ಜಾಗದಲ್ಲಿ ಕಲ್ತ್ಕೊಂಡೋಗ್ಬೇಕು, ಅದು ಮುಂದೆ ನೀನು ಮಾಡ್ತಿಬಿಡ್ದು ಹಿಂಗೆ ಒಂದಲ್ಲೊಂದಿನ ಯೂಸ್ ಆಯ್ತು ಅಂತ ನಾನು ಸುಮಾರು ಜನ ಕೇಳಿದ್ದೀನಿ. ಯಾಕಂದ್ರೆ ಸರ್ರು ಹಂಗೆ ರೀತಿ ಹೇಳ್ಯಾರ ಪಾಪ ಬುದ್ಧಿ ಮಾತ, ಸರ್ರು ನಮ್ಮ ಒಳ್ಳೆದಕ್ಕೆ ಕಲ್ತಿದ್ದವರು, ಏನೋ ಅವ್ರು ಒಳ್ಳೆದಕ್ಕಲ್ಲ, ಅವರು ಪಾಪ ಕಷ್ಟಪಟ್ಟಾರೆ. ಅದೇ ರೀತಿ ನಮ್ಗೆ ಇರೋ ಸರ್ ಹೇಳ್ಕೊಟ್ರು, ನನ್ಗೆ ಹೇಳಂಗೆ ಎಲ್ಲರೂ ಹೇಳ್ತಿರು. ಆದ್ರೆ ನಾನು ಕೈ ಶೀಟ್ ಹೇಳ್ದೆ, ಆಗ ನನ್ನ ಜೊತೆಗೆ ಒಂದು 6 ಶೀಟ್ ಜೊತೆಲಿ ನನಗೆ ಕಂಪ್ನಿ ಕೊಡೋರು, ಚೆನ್ನಾಗಿ ಕೆಲಸ ಮಾಡ್ರು, ನಾನು ಹೆಂಗೆ ಮಾಡ್ತೀನಿ ನನಗಿದ್ದು ಚೆನ್ನಾಗಿ ಮಾಡ್ರು, ಮಿಕ್ಸಿ ಒಬ್ಬ ಇದು ಮಾಡ್ರು, ಫ್ಯಾನ್ ವೈಂಡಿಂಗ್ ಮಾಡ್ರು, ನಾನು ಮೋಟ್ರ್ ಕೆಲಸನೇ, ಮೋಟ್ರಿನ ಕಲಿಬೇಕು ಅಚ್ಚುಕಟ್ಟಿಗೆ ಅಂದ್ಬಿಟ್ಟು. ಅದು ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ಬರುವಾಗ ಸ್ವಲ್ಪ ಫೀಲಿಂಗ್ ಆಗುತ್ತೆ, ಇದಕ್ಕೆ ಒಂದು ತಿಂಗಳಿಂದ ಒಂದೇ ಜಾಗದಲ್ಲಿದ್ದು ಫ್ರೆಂಡ್ಸ್ಗಳು, ಅವ್ರ ಹುಡುಗರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಣ ಮರಿಬೇಡಣ ಅಂತ ಎಲ್ಲ ಹೇಳಿದ್ರು. ನಾನು ಫ್ರೆಂಡ್ಸ್ಗಳನ್ನ ಮರಿಬೇಡಿ ಅಂದ್ಬಿಟ್ಟು ಏನು ಪ್ರಾಬ್ಲಮ್ ಇತ್ತು ಫೋನ್ ಮಾಡಿ, ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ, ಇಲ್ಲ ಕಾಂಟ್ಯಾಕ್ಟ್ ನಾಗರಾಜ್ ಸರ್ ಅವ್ರು ಮಾಡಿ, ನಾನು ಇವಾಗಲೂ ನಾಗರಾಜ್ ಸರ್ನ ಕಾಂಟ್ಯಾಕ್ಟ್ ಮಾಡ್ತಿರ್ತೀನಿ. ಆದರೆ ಅವ್ರ ದಿನ ಅವರು ಮಾಡೋಂಥ ಕೆಲಸನ ಸ್ಟೇಟಸ್ಗೆ ಹಾಕತ್ತಿರ್ತಾರೆ, ನೋಡ್ತಿರ್ತೀನಿ, ತುಂಬ ಖುಷಿ ಆಗುತ್ತೆ. ಅವ್ರು ಮತ್ತೆ ಕೆಂಚಿನಳ್ಳಿ ಬಂದಾಗ ಮತ್ತೆ ಹೋಗಿ ಮೀಟ್ ಆಗಬೇಕು, ಮೊನ್ನೆ ಹೋಗಿದ್ದೆ ಅವ್ರು ಇನ್ನೂ ಬಂದಿರಲಿಲ್ಲ, ನಾನು ನಾಳೆ ಅಲ್ಲ ನಾಳಿದ್ದು ಒಂದು 2 ದಿವಸ ಬಿಟ್ಟು ಬಂದರೆ ಹೋಗ್ತೀನಿ ಮತ್ತೆ ಅವ್ರು ಮೀಟ್ ಮಾಡಲೇಬೇಕು. ನಾನು ನನಗೆ ಅವ್ರು ತಂದ್ಕೊಂಡ್ರೆ ತುಂಬ ಇಷ್ಟ, ಯಾಕಂತಂದರೆ ಎಷ್ಟು ಕಷ್ಟಪಡಿ ನೀನು ಕೆಲಸ ಕಲಿಬೇಕು ಅಂತಂದರೆ ಅದನ್ನು ಅವ್ರು 2 ದಿನದಲ್ಲಿ ವೈಂಡಿಂಗ್ ವೈರ್ ಮಾಡೋದು ತೋರಿಸ್ಬಿಟ್ರು ನನಗೆ 2 ದಿನ. ಯಾಕಂದ್ರೆ ನಮಗೆ ಮೊದಲು ಟಚ್ ಇತ್ತಲ್ಲ ಮೋಟ್ರ್ ಬಿಚ್ಚೋದು, ಬಟ್ ಬಿಚ್ಚೋದು ನನಗೆ ಗೊತ್ತಾಯಿತು ಮೋಟ್ರ್ ಸ್ಲಾಟ್ಗೆ ವೈರ್ ಹೆಂಗೆ ಹೆಂಗೆ ಕುಣಿಸ್ಬೇಕು ಅಂತ ನೀಟಾಗಿ 2 ದಿನದಲ್ಲೇ ವೈಂಡಿಂಗ್ ಮಾಡಿದೆ. ಆದರೆ ನಾನು ಒಬ್ಬನೇ ಕಲೆ ದೊಡ್ಡ ಶಾಲಲ್ಲಿ ಎಲ್ಲರಿಗೂ ಕಲಿಸ್ಬೇಕು, ಅವರು ನಾನು ಒಬ್ಬನೇ ನಂಗೆ ಗೊತ್ತು ಅಂತ ನಾನು ಹೋಗಿ ನಿಂತು ಮಾಡೋಕ್ಕಾಗಲ್ಲ, ನನಗೂ ಹೇಳ್ಕೊಡ್ರು ಅಲ್ಲಿ ಇರೋರ್ಗೆಲ್ಲ ಹೇಳ್ಕೊಟ್ರು ಕಲಿಸ್ರು. ನಾನು ಈಗಲೂ ಅಷ್ಟೇ, ಅಲ್ಲಿಂದ ಕಲ್ತಂಥ ಉಪಯೋಗ ಮಾಡ್ಕೊಳ್ಳಿ, ದುರುಪಯೋಗ ಮಾಡಬೇಡಿ. ಕಲಿ ಆಸಕ್ತಿ ಇದ್ರೆ ಮಾತ್ರ ಹೋಗಿ ಆ ಜಾಗಕ್ಕೆ, ಸುಮ್ಮನೆ ಕಾಟಚಾರಕ್ಕೆ ಯಾರು ಬರೋಕೆ ಹೋಗಬೇಡಿ ಆ ಜಾಗದಲ್ಲಿ ಇರೋದಿತ್ತನೇ ಹೇಳ್ತೀನಿ ನಾನು. ಯಾಕಂದ್ರೆ ನಾನು ಓಪನಾಗಿ ಹೇಳ್ಬಿಡ್ತೀನಿ ಸರ್ ಸುಮ್ಮನೆ, ಯಾಕಂದರೆ ಕೆಲವ್ರು ಏನು ಮಾಡ್ತಾರೆ ಮನೇಲಿ ಬೈತಾರೆ, ಅಲ್ಲಿ ಹೋಗಿ ಒಂದು ತಿಂಗಳು ಸ್ಪೆಂಡ್ ಮಾಡ್ಕೊ ಬರೋ, ಹಂಗೆ ಅನ್ಕೊ ಬರಬೇಡಿ, ಬರ್ತೀರಾ ಆಸಕ್ತಿಯಿಂದ ಕೆಲಸ ಕಲ್ತ್ಕೊಂಡೋಗಿ, ಒಂದು ತಿಂಗಳು ಏನಾಗಲ್ಲ, ನೀವು ಎಂಜಾಯ್ ಮಾಡೋದು ಇದೆಯಾ ಅದ ಕೆಲಸ, ಒಂದು ಕೈಲಿ ಕಲ್ತ್ಕೊಂಡ್ರೆ ಸಂಪನಿ ಒಂದು ಕೈಗೆ ಬಂದರೆ ಎಂಜಾಯ್ ಮಾಡೋದು ಎಲ್ಲಿಗೂ ಹೋಗಲ್ಲ, ಬರುತ್ತೆ. ಇದು ನನ್ನ ಪಾಲಿಸಿ.
1: ಹಾಗಿದ್ರೆ ತಾವು ಪ್ರಸ್ತುತ ಈ ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಈ ಒಂದು ಎಲೆಕ್ಟ್ರಿಕಲ್ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸ್ವಉದ್ಯೋಗವನ್ನು ಮಾಡ್ತಾ, ಒಂದು ಆರ್ಥಿಕ ಸ್ವಾವಲಂಬನೆಯಲ್ಲಿ ಸ್ವಂತ ಕಾಲಿನ ಮೇಲೆ ತಮ್ಮ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಬರ್ತಾ ಇರೋದು, ತಮಗೆ ಎಷ್ಟು ಖುಷಿ ಇದೆ ತರಬೇತಿಯ ಪಡ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ?
0: ಬದಲಾವಣೆ ಅಂದರೆ ಹೆಂಗೆ ಅಂದರೆ ಸರ್, ನಾನು ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ. ಹೆಂಗೆ ಅಂತಂದರೆ ಸಪೋರ್ಟ್ ಇಲ್ಲ. ಯಾಕಂದ್ರೆ ಒಂದು ವ್ಯಕ್ತಿಗೆ ನಾನು ಮಾಡಬೇಕು ಅಂತ ಒಂದು ವೃತ್ತಿ ಮಾಡಬೇಕು, ಒಂದು ಕೆಲಸ ಮಾಡಬೇಕು, ನಾನು ಬೆಳಿಬೇಕು ಅಂದರೆ ಸ್ವಲ್ಪ ಸಪೋರ್ಟ್ ಬೇಕೇ ಬೇಕು. ಯಾರು ಸಪೋರ್ಟ್ ಇಲ್ಲದೆ ಬೆಳಿಬೇಕು ಅಂದ್ರೆ ಭಾರಿ ಕಷ್ಟ. ಬಟ್ ನನಗಾಗ ನಾನು ಸ್ವಲ್ಪ ಹೇಳ್ದಲ್ಲ, ಇಲತ್ತಿ ಹೆಸರುಗಳು ಮಾಡಿ ಸಾಲಗಾರನಾದಾಗ ನನ್ನೇ ಜನಗಳು ಏನಾದರು ಏನು ಕೆಟ್ಟದಾರಿ ಕಲ್ತ್ಬಿಟ್ಟವನೆ, ಬ್ಯಾಡೇ ಬಿಟ್ಟದೆ, ತಂದೆ ತಾಯಿಗಳೇ ಬೋದ್ರು ಫೋನಲ್ಲಿ ಏನೋ ಆಪಲ್ಲಿ ದುಡ್ಡು ಸೋತಾನೆ ಅನ್ಕೊಂಡು, ಅವ್ರ ಎದುರಿಗೆ ಹೆಸರುಗಳಲ್ಲಿ ಕೈ ಸುಡ್ರೆ ಅಂತ ನೋಡೋರೆ, ಬಟ್ ಅವರು ಜನಗಳ ಮಾತು ಕೇಳ್ಕೊಂಡು ಅವರು ಹಂಗೆ ಮಾಡ್ಬಿಟ್ರು ಅನ್ಕೊಳ್ಳೆ. ನಾನು ಸೋರ್ಸ್ಕೊಂಡೆ, ತಡ್ಕೊಂಡೆ ಸುಮ್ಮನೆ, ಮನಸ್ಸಲ್ಲಿ ತಂದೆ ತಾಯಿಗಳು ತಾನೇ ಅನ್ಕೊಳ್ಳೆ ಅಂದ್ಬಿಟ್ಟು. ಅದಾದ ನಂತರ ಟ್ರೈನ್ ಮುಗಿಸ್ಕೊ ಬಂದಮೇಲೆ ಈಗ ಸುಮ್ಮ ಹಿಂಗೆ ಆಗೋದೆ, ಹಿಂಗೆ ಮೋಟ್ರಿಂಗ್ ಓಡ್ತಿಲ್ಲಪ್ಪ ಅಂತ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ರೈತರುಗಳು ಏನಾಗಿದೆ ಅಂತ ಕೇಳ್ತೀನಿ, ಅಪ್ಪ ಹಿಂಗೆ ಓಡ್ತಿಲ್ಲ ಅಂದರೆ ಏನು ಪ್ರಾಬ್ಲಮ್ ನೋಡ್ಕೊತೀನಿ, ನಾನು ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಸೊಲ್ಯೂಷನ್, ಫೀಸ್ ಹೋಗಿದ್ದೆ ನೋಡಿ ಫೀಸ್ ಹಾಕೊಳ್ತೀನಿ, ಅವ್ನಿಗೆ ಭಯ ಕಾಣಪ್ಪ ಅಂದರೆ ನಾವು ಹೋಗ್ತೀನಿ. ಹೋಗಿ ಒಂದು ಫೀಸ್ ಹಾಕೊಟ್ಟು ಬಂದ್ರು ನನ್ನ ಪೆಟ್ರೋಲ್ ಚಾರ್ಜ್ 100 ರೂಪಾಯಿ, ನಂಗೆ 100 ರೂಪಾಯಿ ಕೊಡ್ತಾರೆ. ಯಾರು 10 ರೂಪಾಯಿ ಕೊಡಲ್ಲ ಈಗಿನ ಕಾಲದಲ್ಲಿ, ನಾನು ಕೆಲಸ ಕಲ್ತಿರ ಅಂತ ಕೊಡೋದು. ಹಂಗೆ ಹಿಂಗೆ ಕೆಲಸ ಕಲ್ತ ಮೇಲೆ ಎಲ್ಲ ಫೋನ್ ಮಾಡ್ತಾರೆ, ಈ ಹುಡುಗ ಸೋಮು ವೈಂಡಿಂಗ್ ಮಾಡ್ತಾನೆ ಮನೇಲೆ ಕೆಲಸ ಮಾಡ್ತದೆ ಕೊಡ್ಬೋದು ಅಂತ ಎಲ್ಲ ಹೇಳ್ತಾರೆ. ಆದಷ್ಟು ಈಗ ನಾನು ಅಲ್ಲಿ ಬಂದಮೇಲೆ ಒಂದು 4 ಮೋಟ್ರ್ ವೈಂಡಿಂಗ್ ಮಾಡೀನಿ. ಅಂದರೆ ಇವಾಗ ಸ್ವಲ್ಪ ಮಳೆಗಾಲ ಅಲ್ವ, ಸ್ವಲ್ಪ ಮಳೆ, ಈಗ ಸ್ವಲ್ಪ ಮೋಟ್ರ್ ಕಮ್ಮಿ ಬೀಳೋದು, ಬೇಸಿಗೆ ಟೈಮ್ಗೆ ಆದರೆ ಮೋಟ್ರ್ಗಳು ಸಿಗಬಾಟ ಬರ್ತವೆ. ಈಗ ಆದಷ್ಟು ನಾವು ಏಕ ತುಂಬ ಒಂದು ದಿವಸಕ್ಕೆ ಎಲ್ಲರೂ ಬಳಸೋಕ್ಕಾಗಲ್ಲ, ಒಂದೊಂದಾಗಿ ಟಚ್ ಹೋಯ್ತಾ ಇರಬೇಕು, ಒಬ್ಬೊಬ್ಬರಾಗಿ ಪಬ್ಲಿಕ್ ಆಯ್ತಾ ಇರಬೇಕು, ಆಟೋಮೆಟಿಕ್ ಅದೇ ಕೆಲಸ ಇದ್ದಾಯ್ತದೆ. ಆದರೆ ಒಂದೊಂದು ಏನಂದರೆ ಈ ಕೆಲಸದಲ್ಲಿ ಸೋಮಾರಿತನ ಇರ್ಬಾರ್ದು. ಫೋನ್ ಬರ್ತಾ ಕೆಲಸ ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಅವರು ರೈತನ ಕಾಯಿಸ್ಬಾರ್ದು, ಚೆಕ್ ಅಂತ ಹೋಯ್ತಿರ್ಬೇಕು. ಅವ್ನು ಹೇಳ ಟೈಮ್ಗೆ ಸರಿ ಸರ್ ಬರ್ತೀವಿ, ಇಲ್ಲ ಇಷ್ಟು ಬರ್ತೀವಿ ಅಂತವ್ರಿಗೆ ಕಂಡೀಷನಾಗಿ ಹೇಳ್ಬೇಕು, ಇಲ್ಲ ಈಗ ಬರ್ತೀವಿ ಸರ್ ಅಂತ ಅವ್ರಿಗೂ ಸುಳ್ಳು ಹೇಳ್ಬಿಡೋದು, ಅವ್ರು ನಾವು ಬರ್ತಾರೆ ಪಾಪ ಬೇರೆ ಕೆಲಸ ಬಿಡು ಅಂದ ಅಲ್ಲಿ ಕೂತಿರ್ತಾರೆ. ಹಂಗಲ್ಲ, ಈ ಟೈಮ್ಸ್ ಅವ್ರು ಅರ್ಥ ಮಾಡಿ ಹೇಳ್ಬೇಕು, ನಮ್ಗೆ ಈ ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಬರ್ತೀವಿ ಅಣ್ಣ ಹೇಳಿದಾಗ ಅವ್ರಿಗೂ ನಿಮ್ಗೆ ಕೆಲಸದಲ್ಲಿ

0: ಶಿಸ್ತಿರ್ಬೇಕು.
1: ಹಾಗಿದ್ರೆ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರದಲ್ಲಿ 1,000 ರೂಗಳನ್ನು ಕೊಟ್ಟು ಈ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡ್ಕೊಂಡಿದ್ದು ತಮಗೆ ಉಪಯೋಗ ಅನ್ನಿಸ್ತಾ ಇಲ್ವಾ?
0: ತುಂಬ ಉಪಯೋಗ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ, ಸತ್ಯ ಹೇಳ್ತೀನಿ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನಾನು ಅವತ್ತು ಅಲ್ಲಿ ಫಂಕ್ಷನಲ್ಲಿ ಇದೇ ಮಾತು ಹೇಳಿದೆ, ಈ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂದ್ಬಿಟ್ಟು. ಮೊನ್ನೆ ಹೋಗಿ ಮಾತಾಡ್ಸ್ಕೊಂಡು ಬಂದೆ, ಹೋದ ತಕ್ಷಣ ಎಲ್ಲ ಖುಷಿಯಾಗಿ ಏನು ಮಾತು ಹೆಂಗೆ ಹೆಂಗೆ

0: ಇವಾಗ ಸದ್ಯದಲ್ಲಿ ನಾನು ಈಗ ಮನೆಯಲ್ಲೇ ಮಾಡ್ತಿರೋದು ಕೆಲಸನ, ಯಾಕಂದ್ರೆ ನಂದು ಮೇನ್ ರೋಡಲ್ಲೇ ಮನೆ ಇರೋ ಗಂಟ ಮನೆಯಲ್ಲೇ ಮಾಡ್ತೀನಿ. ಯಾಕಂದ್ರೆ ಸುಮ್ಮನೆ ಈಗ ಒಂದು ಮಳಿಗೆ ಮಾಡ್ಕೊಂಡು ಅದಕ್ಕೆ ಬೇರೆ ಬಾಡಿಗೆ ಕೊಟ್ಕೊಂಡು ಅಡ್ವಾನ್ಸ್ ಕೊಟ್ಕೊಂಡು ಅವೆಲ್ಲ ಬೇಕಾಗಿಲ್ಲ. ಸ್ವಂತ ಮನೆ ಯಾಕೆ ಕೆಲಸ ನೀಟಾಗಿದೆಯಾ, ಆ ರೈತರಿಗೆ ಕರೆಕ್ಟಾಗಿ ಕೆಲಸ ಕೊಡ್ತೀನಿ, ಮೋಟ್ರ್ ಅವ್ರು ಹೇಳ್ತೀನಿ ಕೊಡ್ತೀನಿ, ಮನೆ ತಮ್ಮ ಹುಡುಕೋ ಬರ್ತಾರೆ. ಅಪ್ಪ ನಮ್ದು ಮೋಟಿಂಗ್ ಹೋಗೋದಕ್ಕಪ್ಪ, ಹಾಂ ಸರಿ ಸರ್ ಆಯ್ತು. ಈಗ ಲಿಫ್ಟ್ ಗೇಷನ್ ಎತ್ತಿ ಇಳ್ಕೋದಂದ್ರೆ ನನ್ನ ಜೊತೆಗೆ ಲೇಬರ್ಗಳು ಬೇಕು, ಅದ್ರ ಬದಲು ನೋಡ ಒಂದೊಂದು ಸ್ವಲ್ಪ ದಿನ ಯಾವುದೋ ಅಮೌಂಟ್ ಇದು ಮಾಡ್ಕೊಂಡು ನಾನು ಸ್ವಲ್ಪ ರೆಡಿ ಮಾಡ್ತಿದ್ದೀನಿ. ಅಮೌಂಟ್ ಆಯ್ತು ಓನಾಗಿ ನಾನೇ ಜೀಪ್ ಇಳಿಸ್ತೀನಿ, ಜೀಪ್ ಇಳಿಸ್ಬೇಕು, ಮೋಟ್ರ್ ನಾನೇ ತಿಳಿ ಎಲೆಕ್ಟ್ರಿಕೇಶನ್ ಮಾಡ್ಕೊಂಡು ನನಗೆ ಮಣ್ಣು ವೈಂಡಿಂಗ್ ಮಾಡಿ ಇರೋ ಮತ್ತೆ ಇಳಿಸ್ಬೇಕು, ಹಂಗೆ ಮಾಡೋಂತ ಸ್ವಂತ ಮಾಡ್ಕೊಂಡು ಒಂದೊಂದೇ ಒಂದೊಂದಾಗ ಶಿಫ್ಟ್ ಮಾಡ್ತಾಯಿದ್ದೀನಿ.
1: ಹಾಗಿದ್ರೆ ಪ್ರಸ್ತುತ ದಿನದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿಯಲ್ಲಿರುವಂಥ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಷಿಯನ್ ತರಬೇತಿ ಜೊತೆಗೆ ಮೊಬೈಲ್ ರಿಪೇರಿ ಆಗಿರ್ಬೋದು, ಇನ್ನಿತರ ವಿವಿಧ ರೀತಿಯ ಕೌಶಲ್ಯ ಆಧಾರಿತ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಉದ್ಯೋಗ ಇಲ್ದಿರೋಂಥ ಯುವಕರಾಗಿರ್ಬೋದು ಅಥವಾ ಇನ್ನೊಬ್ಬರ ಹತ್ರ ಕೆಲಸ ಮಾಡ್ತಿರೋ ಯುವಕರಾಗಿರ್ಬೋದು ಈ ತರಬೇತಿಗಳನ್ನು ಪಡ್ಕೊಳ್ಳೋದ್ರಿಂದ ಒಂದು ಸ್ವಉದ್ಯೋಗ ಮಾಡ್ಕೊಂಡು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಸ್ವಉದ್ಯೋಗಿ ಆಗಲಿಕ್ಕೆ ಈ ತರಬೇತಿಗಳು ಎಷ್ಟು ಸಹಕಾರಿಯಾಗಿದೆ?
0: ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಆಸಕ್ತಿ ಇರೋರು ನೀಟಾಗಿ ಒಂದು ತಿಂಗಳಲ್ಲಿ ಟ್ರೈನ್ ಮುಗಿಸ್ಕೊಂಡ್ರೆ ಅಲ್ಲಿನ ಬಂದು ಒಂದು 6-7 ತಿಂಗಳು ಒಂದು ವರ್ಷನೇ ಬೇರೆ ಕಡೆ ವರ್ಕ್ ಮಾಡ್ತಿದ್ದಾರೆ, ಸ್ವಂತ ಅವನೇ ಉದ್ಯೋಗ ಕಲ್ಪಿಸ್ಕೊಬಿಡ್ತಾನೆ ಇರೋದು ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಬಂದ ತಕ್ಷಣ ಹೇಗೆ ತುಂಬ ಸ್ವಂತ ಉದ್ಯೋಗ ಮಾಡೋಕ್ಕಾಗಲ್ಲ, ಬಂಡವಾಳ ಬೇಕು, ಇನ್ನೂ ಕಲಿ ತುಂಬ ಇರುತ್ತೆ, ಅಲ್ಲಿ ದಾರಿ ತೋರಿಸ್ಕೊಡ್ತಾರೆ ಹೋಗಿ ಅಂತ. ಮುಂದೆ ನಾವು ಅಡ್ರೆಸ್ ಎಲ್ಲ ತಿಳ್ಕೊಬೇಕು. ಅಲ್ಲಿ ಅಲ್ಲಿಂದ ಬಂದು ನಾವು ನೀಟಾಗಿ ಬೇರೆ ಕಡೆ ಒಂದು ವರ್ಷ ಒಂದು 6 ತಿಂಗಳು ವರ್ಕ್ ಮಾಡ್ತಿದ್ದು ಆಟೋಮೆಟಿಕ್ ನಾವು ಸ್ವಂತ ಉದ್ಯೋಗ ಕಲ್ಪಿಸ್ಕೋಬೋದು. ನಾವು ಹೋದಾಗ ಸ್ಪೋಕನ್ ಇಂಗ್ಲೀಷ್ ಇತ್ತು, ಮೊಬೈಲ್ ಟ್ರೈನಿಂಗ್ ಇತ್ತು, ನಮ್ಮದು ಎಲೆಕ್ಟ್ರಿಷಿಯನ್ ಇತ್ತು, ಅಷ್ಟು ಟ್ರೈನಿಂಗ್ ನಡೀತಾ ಇತ್ತು. ನಮ್ಮ ಹುಡುಗರು ಒಂದು ಇಬ್ಬರು ಹೇಳಿದ್ರೆ ಅವ್ರಿಗೆ ಹೇಳಿದ್ದೀನಿ, ಅಣ್ಣ ನಾನು ಹೋಗ್ತೀನಿ ಕಣ ನಿನಗೆ ಅಂತ ಕಳಿಸ್ಕೊಡ್ತೀನಿ. ಅದ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ನಮ್ಮ ಕಡೆ ಹುಡುಗರು ಪಾಪ ಇಬ್ಬರು ಆಸಕ್ತಿ ಇದ್ದಾರೆ, ಅವರು ಮೊದಲು ಕ್ರಿಕೆಟ್ ಗಿಕೆಟ್ ಆಡ್ಕೊಂಡು ತಿರುಗಿಕೊಂಡು ಮಾಡದಲ್ಲಿ ನಿಂತಿದ್ರು, ಅವರು ಹೆಲ್ಪರಾಗಿ ಹೋಯ್ತಿದ್ರು. ಇನ್ನೂ ಅವ್ರಿಗೆ ಇನ್ನೂ ಮೋಟ್ರು ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ, ಬಟ್ ಅವ್ರೊಂದಿಗೆ ಜೀಪ್ ಒಂದ್ಗೆ ಹೋಗೋದು, ಅಂಗಡಿ ಒಳಗೆ ಏನು ಕೆಲಸ ಕೊಟ್ಟಿಲ್ಲ ಅವ್ರಿಗೆ, ಜೀಪ್ ಒಳ್ಳೆ ಹೆಲ್ಪರಾಗಿ ಹೋಯ್ತಿರೋರು. ಅವ್ರು ಅಂದರು ಅಣ್ಣ ನೀವು ಟ್ರೈನಿಂಗ್ ಮುಗಿಸ್ಕೊಂಬಂದ್ರೆ ಹಂಗೆ ಹೇಳೋಣ ನಾನು ಹೋಗ್ತೀನಿ ಅಂತಂದ್ರು, ಕಳಿಸ್ಕೊಡ್ತೀನಿ ಇಬ್ಬರನ್ನ. ಪಾಪ ಅವ್ರು ಕಲ್ತಿ ಬರಲಿ, ನಾನು ಕಲ್ತಿನಂಬ್ರು ಹೊಟ್ಟೆ ಕಿಚ್ಚಿಬಿಡ್ಬಾರ್ದು, ನನಗೆ ಇನ್ನೊಬ್ಬ ಬೆಳಿಬೇಕು, ಇನ್ನೊಬ್ಬ ಇಲ್ಲದ್ರೆ 10 ಜನ ಬೆಳೀಲಿ, ಅವರು ಸ್ವಂತ ಉದ್ಯೋಗ ಆಗಬೇಕು. ಈಗ ನಾವು ಫ್ರೆಂಡಿಗೆ ಫೋನ್ ಮಾಡ್ತೀನಿ, ಇವರು 100 ರೂಪಾಯಿ ಇದ್ರೆ ಕಳಿಸ್ಕೊಡ್ತೀನಿ, ಇದ್ರೇನ ಕಳಿಸ್ಕೊಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಯಾಕಂದ್ರೆ ಉದ್ಯೋಗದ ಇದ್ರೆ ಕಳಿಸ್ಕೊಡ್ತಾನೆ. ಈಗ ನಾನಾದರೂ ಅಷ್ಟೇ, ಕೆಲಸ ಇಲ್ಲದ್ರೆ ಯಾರು ದುಡ್ಡು ಕೊಡಲ್ಲ. ಈಗ ನಾ ಕೆಲಸ ಮಾಡ್ತೀನಿ ಅನಿವಾರ್ಯತೆ ಕರೆಕ್ಟಾಗದವನ ಹತ್ರ ಕೆಲಸ ಅದಂತ ಕಾಸು ಕೊಡ್ತಾರೆ, ಇದ್ರೆ ಕೊಡಲ್ಲ. ಈಗ ನಾ ಕೆಲಸ ಮಾಡಿ ನೀವು ಹಣ ಕೆಲಸ ಮಾಡಿದ್ರೆ ಕಾಸು ಕೊಡೋದ್ರೆ ಡೈರೆಕ್ಟಾಗಿ ಕೊಡ್ತಾರೆ. ಕೆಲಸನೂ ಮಾಡಿದೆ ಏನು ಮಾಡಿದೆ ಹಣ ಕಾಸು ಕೊಡೋದ್ರೆ ಯಾರು ಕೊಟ್ಟರು? ಅಲ್ಲಿಂದ ಬಂದಮೇಲೆ ಈಗ ನನಗೆ ಧೈರ್ಯ ಏನು ಗೊತ್ತಾ, ಕೆಲಸ ಮಾಡ್ತೀನಿ, ಸಂಪನ್ನ ಮಾಡ್ತೀನಿ, ಧೈರ್ಯದ ನನ್ನ ಫ್ಯಾಮಿಲಿ ನನ್ನ ಮಕ್ಕಳು ಚೆನ್ನಾಗಿ ಸಾಕ್ತೀನಿ ಅಷ್ಟೇ.
1: ಬಹಳ ಸಂತೋಷ ಸಣ್ಣ ಸ್ವಾಮಿ ಅವರೇ ಇಷ್ಟೊತ್ತು ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದಂಥ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ತಮ್ಮ ಒಂದು ಆಸಕ್ತಿಯಂತೆ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು ಆ ತರಬೇತಿಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಜ್ಞಾನವನ್ನು ತಾವು ಪಡ್ಕೊಂಡು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಬರ್ತಿರೋದು ಕುರಿತು, ಈ ತರಬೇತಿಯಿಂದ ತಮಗೆ ಏನೆಲ್ಲ ಜ್ಞಾನ ಗಳಿಕೆಯಾಗಿದೆ ಅನ್ನೋದು ಕುರಿತು, ತಾವು ಕೊಟ್ಟಂಥ ಫೀಸ್ಗೆ ಈ ತಾವು ಪಡ್ಕೊಂಡಂಥ ತರಬೇತಿಗೆ ಎಷ್ಟೆಲ್ಲ ಒಂದು ಅನುಕೂಲ ಆಗಿದೆ ಅನ್ನೋದು ಕುರಿತು, ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಸ್ವಉದ್ಯೋಗ ಮಾಡಿಕೊಂಡು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಯುವಕರಿಗೆ ಈ ತರಬೇತಿಗಳು ಎಷ್ಟೆಲ್ಲ ಅನುಕೂಲಕಾರಿಯಾಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಾನಲ್ಲಿ ಸಂಸ್ಥೆಗೆ ಟ್ರೈನಿಂಗ್ ಹೋದಾಗ ಎಲ್ಲರಿಗೂ ಅಷ್ಟೇ ಸಹ, ಅಲ್ಲಿಂದ ಸಿಬ್ಬಂದಿ ವರ್ಗದವ್ರಿಗೂ ಅಷ್ಟೇ, ಸರ್ಗೂ ಅಷ್ಟೇ, ಎಲ್ಲರಿಗೂ ಚಿರಋಣಿ. ಈ ಸಂಸ್ಥೆಯಲ್ಲಿ ಬಡವ್ರ ಮಕ್ಕಳು ಬಡವರು ಕಲಿತು ಬೆಳೆದಂಥದ್ದು ತುಂಬ ಇದೆ. ಆದಷ್ಟು ನಾನು ಒಂದು ಕಿವಿ ಮಾತಾಡ್ತೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಸಂಸ್ಥೆಯಲ್ಲಿ ತುಂಬನೇ ಸಹಾಯ ಇದೆ, ಒಕ್ಕಲಿರಿ, ನೀವು ಬೆಳೆಯಿರಿ, ಜೊತೆಲಿರೋರನ್ನು ಬೆಳೆಸಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿರುವ ಯಶಗಾಥೆ ಕುರಿತು ಇದುವರೆಗೂ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಂಥವರು ಶ್ರೀಯುತ ಸಣ್ಣಸ್ವಾಮಿ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಎಸ್ವಿವೈಎಂನ ವಿಆರ್ಎಲ್ಸಿ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೆಲ್ಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಅನುಭವ ಕುರಿತು ಶ್ರೀಯುತ ಸಣ್ಣಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕೇಳುಗರ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನ ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 131 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಮಾಯೆಯೇ ಸರಸಿ
2: ನಿರ್ಗುಣ ಸತ್ವದಿಂದೇನು ಮಾಯೆ ಬಿಡೆ ಜಗವೆತ್ತ ಜೀವಕಥೆಯತ್ತ ಮೇಯವಲ್ಲದ ಮಹಿಮೆ
3: ಛಾಯೆಯಾ ಬ್ರಹ್ಮನದು
2: ತಾಯವಳು ನೀ ಮಗುವು ಮಂಕುತಿಮ್ಮ. 145ನೆಯ ಮುಕ್ತಕ ಮಾಯೆಯನ್ನ ಕುರಿತು ಮತ್ತಷ್ಟು ವರ್ಣನೆ. ನಮಗೆ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೂ ಕೂಡ ಅದರಲ್ಲಿ ಒಂದು ರೀತಿಯ ಸ್ವಾರಸ್ಯ ಇರಬೇಕು. ಸ್ವಾರಸ್ಯ ಇಲ್ಲದೆ ಹೋದರೆ ಏನಪ್ಪ ಏನು ಚೆನ್ನಾಗಿಲ್ಲ ಅಂತಲೇ ಅನಿಸ್ತಾ ಇರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಭಾಷಣ ನಾವು ಕೇಳಬೇಕು ಅಂತಂದರೆ ಯಾವಾಗ ನಾವು ಅದನ್ನು ಕೇಳ್ತೀವಿ, ಅದರಲ್ಲಿ ಏನೋ ಒಂದಷ್ಟು ಜೋಕ್ಸ್ ಇರಬೇಕು, ಏನೋ ಒಂದಷ್ಟು ಹಾಡಿರಬೇಕು, ಅಥವಾ ನಮ್ಮ ಮನಸ್ಸಿಗೆ ನಾಟೋ ರೀತಿಯಲ್ಲಿ ಅವರ ಪದಗಳ ಜೋಡಣೆ ಇರಬೇಕು. ಸೊ ಆ ಥರ ಇದ್ದಾಗ ಓಹ್ ಇದನ್ನು ಕೇಳಿಸ್ಕೊಳ್ಳೋಣಪ್ಪ ಅಂತ ನಮಗನ್ಸುತ್ತೆ, ಹೌದಲ್ವಾ? ಸೊ ನಮಗೆ ಯಾವ ವಿಚಾರವನ್ನು ತಗೊಂಡ್ರೂ ಕೂಡ ಆ ರೀತಿಯ ರಸವನ್ನು ನಾವು ಹುಡುಕ್ತಾ ಹೋಗ್ತೀವಿ. ರಸವಿಲ್ಲದೆ ಹೋದರೆ ನೀರಸ ಅಂತ ಹೇಳ್ತೀವಿ, ಇದೇನು ಚೆನ್ನಾಗಿಲ್ಲ, ಪ್ರಯೋಜನ ಇಲ್ಲ ಅಂತ. ಭಗವಂತ ಪರಬ್ರಹ್ಮನನ್ನು ನಾವು ಹೇಳಿಬಿಟ್ವಿ, ಅವನು ನಿರ್ಗುಣ, ನಿರಾಕಾರ, ನಿರ್ವಿಕಾರ ಅಂತ ಹೇಳಿಬಿಟ್ವಿ. ಸೊ ಇಲ್ಲೊಂದು ವಿಪರ್ಯಾಸ ಬಂದ್ಬಿಡ್ತು, ನಮಗಿಷ್ಟವಾದದ್ದೇನು? ರಸದಿಂದ ತುಂಬಿದ್ದು ನಮಗಿಷ್ಟ, ಬೇರೆ ಬೇರೆ ವೈವಿಧ್ಯತೆಯನ್ನು ನಾವು ಬಹಳ ಇಷ್ಟಪಡ್ತೀವಿ. ಆದರೆ ಆ ಪರಬ್ರಹ್ಮನಲ್ಲಿ ಆ ವೈವಿಧ್ಯತೆ ಇಲ್ಲ, ಅದೆಲ್ಲ ಒಂದೇ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಗುಣವೇ ಇಲ್ಲ, ನಿರ್ಗುಣ, ಅದರಲ್ಲಿ ಯಾವ ರೀತಿಯ ಒಂದು ಏರುಪೇರುಗಳು ಇಲ್ಲದೆ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ ಒಂದು ಶಕ್ತಿ ಅಂತ ಹೇಳ್ತಾ ಇದ್ದೀವಲ್ಲ ಅಂತಂದಾಗ ಅದರಲ್ಲಿ ಬರುವಂತಹ ವೈವಿಧ್ಯತೆಯೇ ಮಾಯೆ ಅಂತ. ಸೊ ಆ ಒಂದು ನಿರ್ಗುಣ ಸತ್ವದಲ್ಲಿ ರಸವನ್ನು ತುಂಬುವಂಥದ್ದು ಮಾಯೆ. ಸೊ ಹಾಗಾಗಿ ಪ್ರಪಂಚ ನಮಗೆ ಆಸಕ್ತಿ ಉಂಟು ಮಾಡುತ್ತೆ, ಪ್ರಪಂಚದಲ್ಲಿ ನಮಗೆ ಆಸಕ್ತಿ ಉಂಟಾಗುತ್ತೆ. ಬರೀ ಪ್ರಪಂಚ ಇದ್ದರೆ ಅದು ನೀರಸ, ಅದು ಯಾರಿಗೋ ಕೆಲವ್ರಿಗೆ ಮಾತ್ರ, ಅಲ್ಲೆಲ್ಲೋ ಹಿಮಾಲಯದಲ್ಲೋ ಎಲ್ಲೋ ಇರೋವಂಥ ಋಷಿ ಮುನಿಗಳಿಗೆ ಮಾತ್ರ ಸರಿ. ನಮಗೆಲ್ಲರಿಗೂ ಹೇಗಿರಬೇಕಪ್ಪ ಅಂದರೆ ರಸಭರಿತವಾಗಿರಬೇಕು. ಆ ರಸವನ್ನು ತಂದುಕೊಡೋವಂಥದ್ದು ಮಾಯೆ. ಆಹಾರ ಆದರೂ ಅಷ್ಟೇ, ಏನೋ ಉಪ್ಪು ಹುಳಿ ಖಾರ ಅದೆಲ್ಲ ಯಾಕೆ ಹಾಕ್ತೀವಿ?
3: ರುಚಿ
2: ಬೇಕು ನಮಗೆ, ನಾಲ್ಗೆ ಕೇಳುತ್ತೆ, ಡಿಮ್ಯಾಂಡ್ ಮಾಡುತ್ತೆ, ನೀನು ಜಾಮೂನ್ ತಿಂದು ತುಂಬ ದಿನ ಆಗೋಯ್ತು ಒಂದು ತಿನ್ನು, ಇನ್ನೇನೋ ತಿಂದು ಖಾರವಾದ್ದೇನಾದರೂ ತಗೋ. ಆ ಥರ ಹೋಟ್ಲಿಗೆ ಹೋದಾಗ ಮಸಾಲೆ ದೋಸೆ ಅದ್ರ ಜೊತೆ ಒಂದು ಚಟ್ನಿ ಅದ್ರ ಜೊತೆ ಇನ್ನೊಂದು, ಯಾಕೆ ನಮಗೆ ಆ ಎಲ್ಲ ರುಚಿಗಳು ನಮಗೆ ಬೇಕು. ಅದರಿಂದ ನಮ್ಮ ಅನಿಸಿಕೆಯಲ್ಲಿ ಜೀವನ ಸಮೃದ್ಧವಾಗತ್ತೆ ಅಂತ, ಚೆನ್ನಾಗಿ ಜೀವಿಸ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಂತ. ಅದನ್ನು ಬಿಟ್ಬಿಡ್ವಿ ಅನ್ಕೊಳ್ಳೋಣ, ಬರೀ ಅನ್ನ ತಿನ್ನಬೇಕು ಅದ್ರ ಜೊತೆ ಏನೂ ಕೊಡಲ್ಲ, ಅಥವಾ ಬರೀ ಚಟ್ನಿ ತಿನ್ನು ಬೇರೆ ಏನೂ ತಿನ್ನೋಂಗಿಲ್ಲ ಅಂತ ಅಂದ್ಬಿಟ್ರೆ ಏನು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಸೊ ಹಾಗಾಗಿ ಆ ಥರದ ರುಚಿಗಳನ್ನು, ಆ ಥರದ ರಸಗಳನ್ನು, ಆ ಥರದ ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥ ವಸ್ತುಗಳನ್ನು ಬಿಟ್ಬಿಟ್ರೆ ಜೀವನನೇ ಇಲ್ಲ. ಪ್ರಪಂಚದಲ್ಲಿ ಹಾಗೇನೆ, ಮಾಯೆಯನ್ನು ನಾವು ಬಿಟ್ಬಿಟ್ವಿ ಅಂತಂದರೆ, ಬರೀ ಆ ನಿರಾಕಾರ ನಿರ್ಗುಣ ಸತ್ವ ಒಂದೇ ಇದೆ ಅನ್ನೋದಾದರೆ ಆಗ ಇದರಲ್ಲಿ ವೈವಿಧ್ಯತೆಯೂ ಇಲ್ಲ, ರಸವೂ ಇಲ್ಲ, ಜಗತ್ತೇ ಇಲ್ಲ ಅಂತಾರೆ ದಿವಿಜಿಯವರು. ಮಾಯೆಯನ್ನು ಬಿಟ್ಬಿಟ್ರೆ ಜಗವೆಲ್ಲಿ, ಜೀವಕಥೆಯಲ್ಲಿ, ಜೀವನದಲ್ಲೆಲ್ಲ ಏರುಪೇರುಗಳು ಇದ್ದಾಗಲೇ ಅದರಲ್ಲಿ ನಮಗೆ ಆಸಕ್ತಿ ಬರುವಂಥದ್ದು. ಸೊ ಹಾಗಾಗಿ ಅದಕ್ಕೊಂದು ಅರ್ಥ ಇದೆ.

ಅದನ್ನ ನಾವು ಕೀಳಾಗಿ ನೋಡಂಗಿಲ್ಲ. ಛೇ ಮಾಯೆ, ಸರಿ ಇಲ್ಲಪ್ಪ, ಇದೆಲ್ಲ ಮಾಯೆ ಅಂತ ಅದನ್ನು ಬೈಕೊಳ್ಳೋದಕ್ಕೂ ಸರಿ ಹೋಗೋದಿಲ್ಲ. ಯಾಕೆ, ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಪ್ರಯೋಜನವೂ ಇದೆ. ಅದನ್ನು ನಾವು ನೋಡುವಂಥದ್ದು ಬಹಳ ಮುಖ್ಯ. ಮೇಯವಲ್ಲದ ಮಹಿಮೆ ಯಾರದ್ದೋ ಒಬ್ಬರದಿದೆ, ಒಬ್ಬರ ಆ ಪರಬ್ರಹ್ಮನ ಮಹಿಮೆಯನ್ನು ನಾವು ಅಳಿಯಕ್ಕಾಗಲ್ಲ, ನಾವು ಅದನ್ನು ಊಹಿಸ್ಕೊಳ್ಳೋದಕ್ಕಾಗಲ್ಲ, ಅದರ ನೆರಳನ್ನು ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ. ಸೊ ಈಗ ಒಂದು ಒಂದು ವಸ್ತು ಇದೆ ಅಂತಂದರೆ ಅದು 3D ಅಂದರೆ ಅದಕ್ಕೊಂದು ಗಾತ್ರ ಇರುತ್ತೆ, ಆಳ ಇರುತ್ತೆ. ನೆರಳಿಗೆ ಆಳ ಇಲ್ಲ, ಅದು ಸಮತಟ್ಟಾಗಿ ಒಂದು ನಮಗೆ ಕಾಣಿಸ್ಕೊಳ್ಳುತ್ತೆ. ನೆರಳಿನಿಂದ ನಾವು ಮೂಲ ವಸ್ತುವನ್ನು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಹೊರತು ಇದೇ ಮೂಲ ವಸ್ತು ಅಂತ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗೆ ಪರಬ್ರಹ್ಮ ಮೂಲ ವಸ್ತು ಆದರೆ ಛಾಯೆ ಅಂದರೆ ನೆರಳು ಅದು ಮಾಯೆ. ಸೊ ಆ ಮೂಲ ವಸ್ತುವಿನ ನೆರಳು ಎಲ್ಲ ಕಡೆ ಇದ್ದೇ ಇರುತ್ತೆ, ಎಲ್ಲ ಕಡೆ ಅದು ನಮಗೆ ಗೋಚರವಾಗ್ತಾ ಇರುತ್ತೆ. ಆದರೆ ನಮಗೆ ಗೋಚರ ಆಗ್ತಾ ಇರೋದು ಮೂಲ ವಸ್ತುವಲ್ಲ, ಬರೀ ನೆರಳು ಮಾತ್ರ. ನೆರಳು ಏನಾಗುತ್ತೆ, ಒಂದೊಂದು ಸರ್ತಿ ಒಂದೊಂದು ರೀತಿಯಲ್ಲಿ ಕಾಣುತ್ತೆ ಅಂತ ನಮಗೆ ಗೊತ್ತು. ಯಾಕೆ, ಬೆಳಕಿನ ಒಂದು ದಿಕ್ಕನ್ನು ಅನುಸರಿಸಿ ನೆರಳು ಸಿದ್ಧಿಯಾಗುತ್ತೆ. ಸೂರ್ಯನಿಂದ ಉಂಟಾಗುವಂಥ ನೆರಳನ್ನೇ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ಇಷ್ಟುದ್ದ ಇರುತ್ತೆ ನಮ್ಮ ನೆರಳುಗಳು, ಮಧ್ಯಾಹ್ನ ಆಗೋ ಹೊತ್ತಿಗೆ ನೆರಳೇ ಇರಲ್ಲ, 12 ನೆರಳೇ ಇಲ್ಲ, ತಿರುಗ ಸೂರ್ಯಾಸ್ತ ಆಗೋ ಹೊತ್ತಿಗೆ ವಿರುದ್ಧ ದಿಕ್ಕಿನಲ್ಲಿ ಅಷ್ಟೇ ಉದ್ದವಾಗ್ತಾ ಹೋಗುತ್ತೆ. ಸೊ ನಾವು ನೆರಳಿನ ಆಟವನ್ನು ಕೂಡ ನೋಡ್ತೀವಿ, ಬರೀ ಆ ಕೈ ಬೆರಳುಗಳನ್ನೇ ಹಿಂಗೆ ಹಿಂಗೆ ಮಾಡ್ತಾ ಮಾಡ್ತಾ ಇಡೀ ಒಂದು ಕಥೆಯನ್ನೇ ಹೇಳುವಂಥ ಕಲಾವಿದರು ನಮ್ಮಲ್ಲಿದ್ದಾರೆ, ನೆರಳಿನ ಆಟವನ್ನು ಮಾಡುವಂಥ ಕಲಾವಿದರು. ಸೊ ಅದು ಹೇಗೆ ಸಾಧ್ಯವಾಯಿತು, ಆ ನೆರಳು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಣಿಸ್ತಾ ಬರುತ್ತೆ. ಅದು ಮಾಯೆ, ಅದು ಜೀವನದಲ್ಲಿ ಬೇರೆ ಬೇರೆ ವೈವಿಧ್ಯತೆಗಳನ್ನು ತಂದುಕೊಡುವಂಥ ಮಾಯೆ. ಸೊ ಆ ಮಾಯೆಯನ್ನು ನಾವು ಕಡೆಗಣಿಸ್ಬಹುದಾ ಅಂದರೆ ಅದು ಕಡೆಗಣಿಸೋಕ್ಕಾಗಲ್ವಂತೆ. ಆ ಮಾಯೆಯಿಂದಾಗಿ ನಮಗೆ ಬೇರೆ ಬೇರೆ ರೀತಿಯ ಭ್ರಮೆಗಳು ಉಂಟಾಗುತ್ತೆ. ದೂರದಲ್ಲಿ ಅಸ್ಪಷ್ಟವಾಗಿ ಕಾಣ್ತಾ ಇರುವಂತಹ ಒಂದು ವಸ್ತುವಿನಲ್ಲಿ ನಾವು ಯಾವುದೋ ಒಂದು ಭಯವನ್ನು ಉಂಟು ಮಾಡುವಂಥ ದೆವ್ವವನ್ನೋ ಭೂತವನ್ನೋ ಇನ್ಯಾವುದನ್ನೋ ಯಾವುದೋ ಒಂದು ಪ್ರಾಣಿಯನ್ನೋ ನೋಡಿ, ಓ ಅಲ್ಲಿ ಭಯ, ಅಲ್ಲಿ ಏನೋ ಡೇಂಜರ್ ಇದೆ, ಅಲ್ಲೇನೋ ಒಂದು ಅಪಾಯ ಇದೆ ಅಂತ ನಾವು ಮನಸ್ಸಿನಲ್ಲಿ ಏನೋ ಒಂದು ಭಯವನ್ನು ಉಂಟು ಮಾಡ್ಕೊಳ್ತೀವಿ. ಒಂದು ಹಗ್ಗ ಇದೆ, ಆ ಹಗ್ಗ ನಮಗೆ ಹಾವಾಗಿ ತೋರುತ್ತೆ, ಅದು ತೋರಿಸ್ ಅದು ಹಾವಾಗಿ ನಮಗೆ ಮನಸ್ಸಿಗೆ ಅನಿಸಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಎಲ್ಲ ಒಂದು ರೀತಿಯ ಭಯ ವಿಸ್ಫೋಟ ಆಗುತ್ತೆ, ಓ ಹಾವು ಬಂತು ಹಾವು ಬಂತು. ಹಾಗೆ ನಮಗೆ ಆ ತೋರಿಕೆಯನ್ನು ಉಂಟು ಮಾಡ್ತಾ ಇರುವಂಥದ್ದು ಮಾಯೆ. ಆ ಬೇರೆ ಬೇರೆ ರೀತಿಯಲ್ಲಿ ಒಂದು ವಸ್ತುವನ್ನು ತೋರಿಸ್ತಾ ಇರುವಂಥದ್ದು ಮಾಯೆ. ಆದರೆ ಆ ಮಾಯೆ ನಮಗೆ ತಾತ್ಕಾಲಿಕವಾಗಿ ಭ್ರಮೆಯನ್ನು ಉಂಟು ಮಾಡ್ತಾ ಇದ್ರೂ ಕೂಡ ನಮಗೆ ಆ ಪರಬ್ರಹ್ಮ ವಸ್ತುವಿನ ಮೇಲೆ ಕ್ರಮೇಣ ಗಮನ ಬಂದಾಗ, ಓ ಇದು ಕೇವಲ ಹಗ್ಗವೇ ಹೊರತು ಹಾವಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಅದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂದರೆ, ಮಾಯೆ ತಾಯಿಯ ರೀತಿ. ನಾವು ಮಕ್ಕಳು, ತಾಯಿ ಕೆಲವು ಸರ್ತಿ ನಮಗೆ ತಿಳಿ ಹೇಳಬೇಕಾದ್ರೆ ನೇರವಾಗಿ ವಸ್ತುವನ್ನೇ ವಿವರಿಸಿ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆ, ನಮ್ಮ ತಿಳುವಳಿಕೆ ಕಡಿಮೆ ಇರುತ್ತೆ, ನಮಗೆ ಅಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲ್ಲ. ಸೊ ಹಾಗಾಗಿ ನಮಗೆ ಊಟವನ್ನು ಮಾಡಿಸ್ಬೇಕು ಅಂತಂದರೂ ಕೂಡ ತಾಯಿ ತುತ್ತನ್ನು ತೊಗೊಂಡು ಬಂದು ಸಣ್ಣ ಮಕ್ಕಳಿಗೆ ತಿನ್ನಿಸ್ತಾ ಇರ್ತಾರಲ್ಲ, ನೀನು ಊಟ ಮಾಡು ಅಂತಂದರೆ ಯಾವ ಮಗುನು ಆ ಅಂತ ಬಾಯಿ ತೆರೆಯಲ್ಲ, ಟಕ್ಕನ್ ತಲೆ ಆ ಕಡೆ ತಿರುಗಿಸುತ್ತೆ, ನಾನು ತಿನ್ನಲ್ಲ ಅಂತ ಓಡೋಗುತ್ತೆ, ಹಿಡ್ಕೊಂಡು ಬಂದು ಅಲ್ಲಿ ನೋಡು ಕಾಗೆ ಅಂತನ್ ಕಾಗೆ ನೋಡ್ತಾ ಇದ್ದಂಗೆ ಬಾಯಿ ಒಳಗಡೆ ಇಟ್ಬಿಡ್ತಾಳೆ ತಾಯಿ. ಸೊ ಹಾಗೆ ಅಲ್ಲಿ ಇಲ್ಲಿ ಬೇರೆ ಬೇರೆ ವಸ್ತುಗಳನ್ನು ತೋರಿಸ್ತಾ ತೋರಿಸ್ತಾ ಮಾಯೆ ನಮ್ಮನ್ನು ನಮಗೆ ಗೊತ್ತಿಲ್ಲದಂತೆ ಪೋಷಿಸ್ತಾ ಇರ್ತಾಳೆ. ಒಂದು ಹಂತದಲ್ಲಿ ಇದು ಮಾಯೆ, ಇದು ನಿಜವಾದ ಸತ್ಯ ಅಲ್ಲ ಅನ್ನೋಂಥ ಅರಿವು ನಮಗೆ ಬರುತ್ತೆ. ಆಗ ಭ್ರಮೆಯನ್ನು ದಾಟಿ ಪ್ರಮಾ ಅಂದರೆ ನಮ್ಮ ಸಾಂಖ್ಯ ನ್ಯಾಯ ವೈಶೇಷಿಕಗಳಲ್ಲಿ ಪ್ರಮಾ ಅಂತಂದರೆ ನಿಜವಾದ ಜ್ಞಾನ ಅಂತ, ಭ್ರಮ ಅಂತಂದರೆ ತಪ್ಪು ತಿಳುವಳಿಕೆ ಅಂತ. ಸೊ ಹಾಗೆ ಇದು ಛಾಯೆಯಷ್ಟೇ, ಮೂಲ ವಸ್ತುವಲ್ಲ. ನಾನೀಗ ನೋಡ್ತಾ ಇರುವಂಥದ್ದು ನನಗಾಗ್ತಾ ಇರುವಂಥ ಒಂದು ಭ್ರಮೆಯಷ್ಟೇ, ಅದು ನಿಜವಾದ ಜ್ಞಾನವಾದಂತಹ ಪ್ರಮ ಅಲ್ಲ ಅನ್ನೋದು ನನಗೆ ಕಾಲಕ್ರಮೇಣ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಅಲ್ಲಿಯವರೆಗೆ ಸರಸಿಯಾದಂತಹ ಮಾಯೆ ಇದ್ದೇ ಇರ್ತಾಳೆ.

0: ಅವಳು ನಮ್ಮನ್ನ ತಾಯಿಯ ರೀತಿಯಲ್ಲಿ ಪೋಷಿಸ್ತಾನೂ ಇರ್ತಾಳೆ. ಹಾಗಾಗಿ ಅದನ್ನ ನಾವು ಇಟ್ಕೊಂಡು, ಅದನ್ನೇ ನಾವು ಮೆಟ್ಲಾಗಿ ಇಟ್ಕೊಂಡು ನಾವು ಜೀವ ಕಥೆಯನ್ನ ಬೆಳೆಸ್ತಾ ಹೋಗ್ಬೇಕು. ಜಗವನ್ನ ಬಿಟ್ಬಿಡ್ತೀನಿ ಅನ್ನೋಂತ ಭ್ರಮೆ ಬೇಡ, ಜಗತ್ತನ್ನ ನಾವು ಅನುಭವಿಸ್ತಾ ಭ್ರಮೆಯ ಕಡೆ ಹೋಗ್ಬೇಕು ಅನ್ನೋದು ಇದರ ತಾತ್ಪರ್ಯ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 131 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗುಣ ನೋಡಿ ಗೆಳೆತನ ಮಾಡು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮನುಷ್ಯ ಅನೇಕ ಬಗೆಯ ಸದ್ಗುಣ ದುರ್ಗುಣಗಳ ಗಣಿ. ಭೂಮಿಯ ತುಂಬೆಲ್ಲ ತುಂಬಿರುವ ಅಸಂಖ್ಯಾತ ಜೀವರಾಶಿಗಳಲ್ಲಿ ಮನುಷ್ಯ ಜೀವಿಯೇ ಅಗ್ರಗಣ್ಯ. ಈತ ಶೋಭಿಸುವುದೇ ತನ್ನೊಳಗಿನ ಸೊಗಸಾದ ಸದ್ಗುಣಗಳಿಂದ. ಸದಾ ನಮ್ಮೊಂದಿಗೆ ಇರುವ ಒಂದು ಬಹುದೊಡ್ಡ ಆಸ್ತಿಯೇ ಗೆಳೆತನ. ಮೇಲಾಗಿ ಒಂದು ಜೀವ ಅಥವಾ ಮನಸ್ಸು ಮತ್ತೊಂದು ಜೀವವನ್ನು ಅಪಾರವಾಗಿ ಪ್ರಾಮಾಣಿಕವಾಗಿ ನಂಬುವುದೇ ಗೆಳೆತನ. ಅದೇ ಗೆಳೆಯ ಎಂದರೆ ವೈಯಕ್ತಿಕ ವಿಷಯ ಹಾಗೂ ವಿಚಾರಗಳನ್ನು ಮುಕ್ತವಾಗಿ ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ಕಷ್ಟ ಸುಖ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ಅಪ್ಪಟ ನಂಬಿಕಸ್ಥ. ನಮ್ಮ ರೂಪ ಹಣ ಸೌಂದರ್ಯ ನೋಡಿಕೊಂಡು ಬರುವ ಗೆಳೆಯ ಗೆಳೆಯನೇ ಅಲ್ಲ. ನಮ್ಮೊಳಗಿನ ನೈಜ ಗುಣಗಳನ್ನು ಹರಿತು ನಮ್ಮೊಂದಿಗೆ ಬೆರೆತು ಬಿಸಿಲು ಮಳೆ ಚಳಿಯಲ್ಲೂ ಹೆಜ್ಜೆಯೊಂದಿಗೆ ಹೆಜ್ಜೆಗಳನ್ನು ಹಾಕುವವರೇ ನಿಷ್ಠೆಯ ಗೆಳೆಯರು. ಅದರಲ್ಲೂ ನಮ್ಮನ್ನು ಗ್ರಹಿಸಿಕೊಳ್ಳುವ ಗೆಳೆಯ ಸಿಕ್ಕರೆ ಜೀವನವೇ ಕಲ್ಲು ಸಕ್ಕರೆ. ಜೀವಕ್ಕೆ ಜೀವ ಕೊಡುವ ಯಾವಾಗಲೂ ಕೇಡು ಬಗೆಯದ ಗೆಳೆಯನಿರಬೇಕು. ದುಷ್ಟರ ಸಂಘವ ಬಿಟ್ಟು ಶಿಷ್ಯರ ಸಂಘವ ಮಾಡುವುದು ತುಂಬ ಹೊಳಿತು. ಅದರಲ್ಲೂ ಈ ಸಮಯ ಸಾಧಕರ ಮೋಸಗಾರರ ಬೆನ್ನಿಗೆ ಚೂರಿ ಹಾಕುವವರ ಸಹವಾಸ ಮಾಡಿದ್ದೇ ಆದಲ್ಲಿ ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಹೇಳಿದುಕೊಂಡಂತೆ. ಅಲ್ಪರ ಸಂಘ ಅಭಿಮಾನ ಭಂಗ ಎನ್ನುವ ಗಾದೆ ಮಾತಿನಂತೆ ನಾವು ಎಲ್ಲದರಲ್ಲಿಯೂ ಸಣ್ಣತನ ತೋರಿಸುವವರ ಸಂಘವ ತೊರೆದು ದೊಡ್ಡ ಗುಣದವರ ದೊಡ್ಡತನ ತೋರಿಸುವವರ ಸಂಘವ ಮಾಡುವುದೇ ಲೇಸು. ಗುಣವಂತ ಗೆಳೆಯ ದೊರೆತರೆ ನಮ್ಮ ಹೂಯೆಗೂ ಮೀರಿದ ಸುಖ ನೆಮ್ಮದಿ ದೊರೆಯುವುದರಲ್ಲಿ ಸಂದೇಹವಿಲ್ಲ. ಜೀವನ ಪರ್ಯಂತ ಮತ್ತಷ್ಟು ಮಗದಷ್ಟು ಗಳಿಸಬೇಕೆನ್ನುವ ನಿಧಿಯೇ ಗೆಳೆತನ. ಗೆಳೆತನದ ಸರಿಯಾದ ಆಯ್ಕೆ ಮಾಡಿಕೊಳ್ಳದೆ ನಮ್ಮ ಈ ಸಮಾಜ ಹಾಗೂ ಯುವ ಜನಾಂಗ ಸಂಪೂರ್ಣ ಹಾಳಾಗಿ ಎಡವುತ್ತಿದೆ. ದುರ್ಗುಣ ದುರಭ್ಯಾಸಗಳನ್ನು ಹೊಂದಿ ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಇಡೀ ಕುಟುಂಬ ಮತ್ತು ಸಮಾಜಕ್ಕೆ ಕಂಟಕ ಪ್ರಾಯವಾದವರ ಗೆಳೆತನ ನಮಗೆ ಬೇಕಾಗಿಲ್ಲ. ಎಲ್ಲ ಗುಣಗಳು ನಮ್ಮೊಳಗೆ ಅಡಗಿ ಕಾಳಗ ಮಾಡುತ್ತಿದ್ದು ನಮಗೆ ಹಾಗೂ ಜೀವನಕ್ಕೆ ಅವಶ್ಯವೆನಿಸಿರುವ ಪ್ರಾಂಜಲ ಪರಿಶುದ್ಧವಾದ ಗುಣಗಳು ಎಲ್ಲರಿಗೂ ತುರ್ತಾಗಿ ಬೇಕಾಗಿವೆ. ಒಬ್ಬ ಉತ್ತಮ ಗೆಳೆಯ ಒಂದು ಗ್ರಂಥಾಲಯಕ್ಕೆ ಸಮ ಎಂಬ ಮಾತಿದೆ. ಇಂಥ ಸನ್ನಿವೇಶಗಳಲ್ಲಿ ನಿಜವಾದ ಗೆಳೆಯನನ್ನು ಗಳಿಸೋಣ. ಪ್ರತಿಯೊಂದರಲ್ಲೂ ವಿಜಯವನ್ನು ಪಡೆಯೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಗುಣ ನೋಡಿ ಗೆಳೆತನ ಮಾಡು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪಿಯುಸಿ ಇಂಗ್ಲಿಷ್ ಪಾಠ ದ ಗಾರ್ಡ್ನರ್ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ತರಗತಿಗೆ ಸ್ವಾಗತ. ಲೆಟ್ಸ್ ಲರ್ನ್ ಇಂಗ್ಲಿಷ್. ಐ ವೆಲ್ಕಮ್ ಯು ಆಲ್ ಟು ದಿಸ್ ಕ್ಲಾಸ್. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ದ್ವಿತೀಯ ಪಿ ಯು ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಇರುವಂತಹ ಪದ್ಯ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಈ ಪೋಯಮನ್ನು ಪರಿಚಯ ಮಾಡಿಸಿದ್ದೆ. ಇವತ್ತಿನ ಈ ತರಗತಿಯಲ್ಲಿ ದ್ವಿತೀಯ ಪಿ ಯು ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಇರುವಂತಹ ದ ಗಾರ್ಡನರ್ ಈ ಕಥೆಯನ್ನು ಚರ್ಚೆ ಮಾಡ್ತಾ ಇದ್ದೇನೆ. ಪಿ ಲಂಕೇಶ್ ಅವರು ಬರೆದಿರುವಂತಹ ದ ಗಾರ್ಡನರ್ ಕತೆ ಕನ್ನಡದಿಂದ ಇಂಗ್ಲಿಷ್ಗೆ ತರ್ಜುಮೆ ಅಥವಾ ಅನುವಾದ ಆಗಿರುವಂತಹ ಕತೆ. ಈ ಕತೆ ನೀವು ಆಸಕ್ತಿಯಿಂದ ಓದಿದ್ರೆ, ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರೆ ನಮಗೆ ಸಾಕಷ್ಟು ಕಲಿಕೆಯನ್ನು ಕೊಡುತ್ತೆ. ದ ಗಾರ್ಡನರ್ ಈಸ್ ಅ ಶಾರ್ಟ್ ಸ್ಟೋರಿ ರಿಟನ್ ಬೈ ಪಿ ಲಂಕೇಶ್. ಲಂಕೇಶ್ ಈಸ್ ಒನ್ ಆಫ್ ದಿ ಮೇಜರ್ ಶಾರ್ಟ್ ಸ್ಟೋರಿ ರೈಟರ್ಸ್ ಇನ್ ಕನ್ನಡ ಆ್ಯಂಡ್ ಈ ಈಸ್ ನೋನ್ ಫಾರ್ ಇಸ್ ಬ್ಯೂಟಿಫುಲ್ ಶಾರ್ಟ್ ಸ್ಟೋರೀಸ್. ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಕಥೆಯನ್ನು ನೀವು ದ್ವಿತೀಯ ಪಿ ಯುನಲ್ಲಿ ಕನ್ನಡ ಪಠ್ಯಪುಸ್ತಕದಲ್ಲಿ ಓದ್ತೀರಿ. ಕತೆ ಅಂತ ಹೇಳಿದ್ರೆ, ಸಣ್ಣ ಕತೆ ಶಾರ್ಟ್ ಸ್ಟೋರಿ ಅಂತ ಹೇಳಿದ್ರೆ, ಅದು ಒಂದು ಕಲ್ಪಿತ ಘಟನೆಯಾಗಿರುತ್ತೆ, ಒಂದು ಇಮ್ಯಾಜಿನೇಷನ್ ಇರುವಂತಹ ಇಮ್ಯಾಜಿನ್ಡ್ ಆದಂತಹ ಒಂದು ಸಂದರ್ಭವನ್ನು ಲೇಖಕರು ಇಲ್ಲಿ ಕಟ್ಕೊಡ್ತಾರೆ. ಶಾರ್ಟ್ ಸ್ಟೋರಿ ಅಂತ ಹೇಳಿದಾಗ ನೀವು ಪ್ರಥಮ ಪಿ ಯುನಲ್ಲಿ, ಫಸ್ಟ್ ಇಯರ್ ಪಿ ಯುನಲ್ಲಿ ಇಂಗ್ಲಿಷ್ನಲ್ಲಿ ಒರು ಮನುಷ್ಯನ್, ಟೂ ಜೆಂಟಲ್ಮೆನ್ ಆಫ್ ವೆರೋನಾ, ಹಾಗೆ ಸೆಕೆಂಡ್ ಪಿ ಯು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿ ಟೂ ಡಿಯರ್ ಈ ಕಥೆಯನ್ನು ಕೂಡ ನೀವು ಓದಿದ್ದೀರಿ. ಸೊ ಶಾರ್ಟ್ ಸ್ಟೋರೀಸ್ ಅಂತ ಹೇಳಿದಾಗ ಒಂದು ಗಂಟೆ ಅರ್ಧ ಗಂಟೆನಲ್ಲಿ ಓದಿ ಮುಗಿಸಬಹುದಾದಂತಹ ಒಂದು ಕತೆ ಆಗಿರುತ್ತೆ. ಆ ಕತೆಯಲ್ಲಿ ಒಂದಷ್ಟು ವಿವರಣೆ, ಒಂದು ಘಟನೆ, ಆ ಘಟನೆಗಳ ಸೀಕ್ವೆನ್ಸ್ ಇರುತ್ತೆ. ನಿಮಗೆ ಓದಿದಾಗ ಒಂದು ಪಾತ್ರ, ಒಂದು ಸಂದರ್ಭವನ್ನು ನಿಮ್ಮ ಅನುಭವಕ್ಕೆ ತಂದುಕೊಡುತ್ತೆ. ದಿಸ್ ಇಸ್ ಅ ಶಾರ್ಟ್ ಸ್ಟೋರಿ. ಸೊ ಶಾರ್ಟ್ ಸ್ಟೋರಿ ಅಂತ ಹೇಳಿದಾಗ ಇಟ್ ಇಸ್ ಅ ಫಿಕ್ಷನ್. ಫಿಕ್ಷನ್ ಅಂತ ಹೇಳಿದ್ರೆ ಕತೆ. ಸೊ ಹೀಗೆ ಪಿ ಲಂಕೇಶ್ ಅವರ ದ ಗಾರ್ಡನರ್ ಅನ್ನುವಂತಹ ಕತೆ ಏನನ್ನು ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ಪಠ್ಯಪುಸ್ತಕವನ್ನು ನೀವು ತಗೊಂಡ್ರೆ ಪುಟ ಸಂಖ್ಯೆ 59ರಲ್ಲಿ ದ ಗಾರ್ಡನರ್ ಕತೆ ಮುದ್ರಣ ಆಗಿದೆ. ಅಲ್ಲಿ ಒಂದು ಪ್ರಶ್ನೆಯನ್ನು ಪಾಠದ ಆರಂಭದಲ್ಲಿ ಕೇಳ್ತಾರೆ. ಈಸ್ ದೇರ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪಿಟಿಷನ್ ಆ್ಯಂಡ್ ರೈವಲ್ರಿ ಅಂತ ಹೇಳಿ. ಕಾಂಪಿಟಿಷನ್ ಅಂತ ಹೇಳಿದ್ರೆ ಸ್ಪರ್ಧೆ, ರೈವಲ್ರಿ ಅಂತ ಹೇಳಿದಾಗ ದ್ವೇಷ ಇರುವಂತಹ ಒಂದು ಸ್ಪರ್ಧೆ ಆಗಿರುತ್ತೆ. ಆ ದ್ವೇಷ ಇರುತ್ತೆ, ಪೈಪೋಟಿ ಇರುತ್ತೆ. ಆದರೆ ಆ ಪೈಪೋಟಿಯಲ್ಲಿ ಒಂದು ದ್ವೇಷದ ಅಂಶ ಇರುತ್ತೆ. ದ ಗಾರ್ಡನರ್ ಕಥೆನಲ್ಲಿ ನಮಗೆ ಪರಸ್ಪರ ಸ್ಪರ್ಧೆ ಅನ್ನೋದು ದ್ವೇಷಕ್ಕೆ ತಿರುಗಿದಾಗ ಏನಾಗತ್ತೆ, ಏನಾಗಬಹುದು ಅನ್ನುವಂತಹ ಒಂದು ವಿವರಣೆ ನಮಗೆ ಸಿಗತ್ತೆ. ಈ ಕತೆ ಪಿ ಲಂಕೇಶ್ ಅವರ ಮೂಲ ಕನ್ನಡದ

ಕಥೆಯನ್ನು ಹೆಚ್ ಎಸ್ ರಾಘವೇಂದ್ರ ರಾವ್ ಅವರು ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ. ಕಥೆಯ ಆರಂಭ ಹೀಗೆ ಶುರುವಾಗತ್ತೆ. ಎ ಲಾ ಆಪರೇಷನ್ ಕ್ಯಾನ್ ಓನ್ಲಿ ಇಂಪಾವರಿಶ್ ದಿಸ್ ಅಕೌಂಟ್ ಅಂಡ್ ಮೇಕ್ ಇಟ್ ಲೆಸ್ ಅಥೆಂಟಿಕ್. ಎ ಲಾ ಆಪರೇಷನ್ ಅಂತ ಹೇಳಿದ್ರೆ ವಿವರಣೆ. ಇಂಪಾವರಿಶ್, ಇಂಪಾವರಿಶ್ ಅಂದರೆ ಬಡಕಲಾಗತ್ತೆ, ಸ್ವರ್ಗೋಗುತ್ತೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಅಕೌಂಟ್ ಅಂತ ಹೇಳಿದಾಗ ಇಲ್ಲಿ ಲೆಕ್ಕ ಅಂತಲ್ಲ, ಘಟನೆ ಅಂತಾಗತ್ತೆ. ಅಥೆಂಟಿಕ್ ಅಂದರೆ ಹೆಚ್ಚು ಸತ್ಯಕ್ಕೆ ಹತ್ತಿರವಾದ್ದು. ಅಥೆಂಟಿಕ್ ಸತ್ಯಕ್ಕೆ ಹತ್ತಿರವಾದದ್ದು, ಸತ್ಯ ಅಂತ ಅನ್ನೋ ಅರ್ಥವನ್ನು ಕೊಡುತ್ತೆ. ಹೆಚ್ಚು ವಿವರಣೆ ಕೊಡ್ಲಿಕ್ಕೆ ಹೋದರೆ ನಾನೀಗ ಹೇಳುವಂತಹ ಘಟನೆ ಸತ್ಯಕ್ಕೆ ದೂರ ಆಯಿತು ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಹೆಚ್ಚು ವಿವರಣೆ ಕೊಡೋಕ್ಕೋಗಲ್ಲ. ನಾನು ಈ ಕಥೆಯನ್ನು ಚಿಟಕಿ ಹೊಡೆಯೋದ್ರಲ್ಲಿ ಕಲ್ಪಿಸ್ಕೊಂಡೆ ಅಂತ ಹೇಳಿ ನಿರೂಪಕರು ಹೇಳ್ತಾರೆ. ಇಲ್ಲಿ ನರೇಟರ್ ಅನ್ನುವಂಥ ಒಂದು ಪದವನ್ನು ನೀವು ನೆನಪಿಟ್ಟುಕೊಳ್ಬೇಕು. ಕಥೆಯಲ್ಲಿ ನಮಗೆ ಒಂದು ನರೇಟರ್ ಇದ್ದಾರೆ, ಅವರೊಂದು ನರೇಷನ್ ಅನ್ನು ಕೊಡ್ತಾರೆ. ಹೇಳ್ತಾರೆ, ಒಂದಿನ ಚಂದ್ರಾಯಪಟ್ಟಣದ ಹತ್ರ ಒಂದು ತೆಂಗಿನ ತೋಟದಲ್ಲಿ ಒಬ್ಬ ಮುದುಕ ನಿಂತಿದ್ದ. ಆ ಮುದುಕನ ಒಂದು ಕೈನಲ್ಲಿ ಗುದ್ದಲಿ ಇತ್ತು, ಸ್ಪೇಡ್, ಇನ್ನೊಂದು ಕೈಯಲ್ಲಿ ನ್ಯೂಸ್ ಪೇಪರ್ ಇತ್ತು. ಕಂಕಳಲ್ಲಿ ನ್ಯೂಸ್ ಪೇಪರನ್ನು ಸಿಕ್ಕಿಸ್ಕೊಂಡಿದ್ದ ಅಂತ ಹೇಳ್ತಾರೆ. ಹೀಗೆ ದಿನನಿತ್ಯ ಜಮೀನಿನಲ್ಲಿ, ಭೂಮಿಯಲ್ಲಿ ಕೆಲಸ ಮಾಡುವಂಥವರು, ದೈಹಿಕವಾಗಿ ಶ್ರಮ ಪಡುವಂಥವರು ನ್ಯೂಸ್ ಪೇಪರ್ ಓದೋದೆಲ್ಲ ಅಪರೂಪ. ಹಾಗಾಗಿ ಇವರು ನಿರೂಪಕರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಈ ತೆಂಗಿನ ತೋಟದಲ್ಲಿ ನಿಂತಿದ್ದ ಆ ಎತ್ತರದ ಮುದುಕ, ಬಿಳಿ ತಲೆ ಕೂದಲನ್ನು ಹೊಂದಿದ್ದ, ಕಟ್ಮಸ್ತಾಗಿದ್ದ, ಕೈನಲ್ಲಿ ಗುದ್ದಲಿ ಇತ್ತು, ಕಂಕಳಲ್ಲಿ ನ್ಯೂಸ್ ಪೇಪರ್ ಇತ್ತು. ಈತನನ್ನು ನೋಡಿದಾಗ ಅಲ್ಲೊಬ್ಬ ಕೂಲಿಯವ, ಒಬ್ಬ ಮೇಸ್ತ್ರಿ ಮತ್ತೊಬ್ಬ ತತ್ವಶಾಸ್ತ್ರಜ್ಞ ಎಲ್ಲರೂ ಒಟ್ಟಿಗೆ ಇರೋ ಹಾಗೆ 3-in-1, ಈ ಮೂರು ಅಂಶಗಳು ಈ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳಿ ನನಗೆ ಅನ್ನಿಸ್ತು. ಇಂಥ ಅಪರೂಪದ ವ್ಯಕ್ತಿ ಬಗ್ಗೆ ನನಗೆ ಒಂದು ಕುತೂಹಲ ಶುರುವಾಯಿತು, ಆತನ ಬಗ್ಗೆ ಒಂದು ಕಥೆಯನ್ನು ಕಟ್ಟದೆ ಅಂತ ಹೇಳ್ತಾರೆ. ನಂತರ ಈ ವ್ಯಕ್ತಿ ಇಲ್ಲಿಗೆ ಎಲ್ಲಿಂದಲೋ ಬಂದ, ಈ ತೋಟದ ಮಾಲೀಕನಿಗೆ ಇಂಥ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇತ್ತು, ಇಬ್ಬರು ಮಾತಾಡಿಕೊಂಡ್ರು, ಮಾತಾಡಿಕೊಂಡು ಈ ಮುದುಕ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಈ ಮುದುಕ ಕೃಷಿ ಕೆಲಸದಲ್ಲಿ ನುರಿತ ವ್ಯಕ್ತಿಯಾಗಿದ್ದ, ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಹಾಗೆ ತೋಟದಲ್ಲಿ ನಡೀತಾ ಇದ್ದಂಥ ಸಣ್ಣ ಪುಟ್ಟ ಕಳ್ತನಗಳನ್ನು ಈತ ನಿಲ್ಲಿಸೋದಕ್ಕೆ ಸಾಧ್ಯ ಆಯಿತು. ಬಹಳ ಆಸಕ್ತಿಯಿಂದ ಕೃಷಿಯನ್ನು ಮಾಡ್ತಾ ಹೋದ, ಹೀಗಾಗಿ ತೋಟದ ಆದಾಯ ಹೆಚ್ಚಾಯಿತು. ಒಂದು 3-4 ವರ್ಷಗಳು ಕಳೆಯೋದ್ರೊಳಗಡೆ ತೋಟದ ಮಾಲೀಕ ಶ್ರೀಮಂತನಾಗಿಬಿಟ್ಟ. ಅವರು 10 ಎಕರೆ ಜಮೀನನ್ನು ಹೊಂದಿದ್ದವರು ಈಗ 100+ ಎಕರೆ ಜಮೀನನ್ನು ಹೊಂದುವ ಮಟ್ಟಕ್ಕೆ ಹೊರಟೋದ್ರು. ಆದರೆ ಇದರಿಂದ ಒಂದು ಸಮಸ್ಯೆನೂ ಆಯಿತು. ತೋಟದ ಮಾಲೀಕ ಚಟಗಳನ್ನು ಕಲ್ತ್ಕೊಂಡ, ಸುಮ್ಮನೆ ಊರೂರು ಸುತ್ತಲಿಕ್ಕೆ ಶುರು ಮಾಡ್ದ, ಅವನ ಜೊತೆಗೆ ಸ್ನೇಹಿತರ ಸಂಖ್ಯೆ ಜಾಸ್ತಿ ಆಯಿತು. ಇದನ್ನು ಕಂಡು ತೋಟದ ಮಾಲೀಕನ ಹೆಂಡತಿಗೆ ಬೇಸರ ಆಗಲಿಕ್ಕೆ ಶುರುವಾಯಿತು. ಮುದುಕನ ಬಗ್ಗೆ ಏನು ಮಾಡಬೇಕು, ಮುದುಕನಿಂದ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ ಅಂತ ಹೇಳಿ ಅರ್ಥ ಮಾಡಿಕೊಳ್ಳೋದು ನನಗೆ ಕಷ್ಟ ಆಗ್ತಿದೆ ಅನ್ನೋ ಸ್ಥಿತಿಯಲ್ಲಿ ತೋಟದ ಮಾಲೀಕನ ಹೆಂಡತಿ ಇರ್ತಾಳೆ. ಇನ್ಎಫಿಕ್ಸ್ ಅಂತ ಒಂದು ಪದ ಬರುತ್ತೆ. ಇನ್ಎಫಿಕ್ಸ್ ಅಂತ ಹೇಳಿದ್ರೆ ಇದೊಂದು ಇಡಿಎಂ, ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಇನ್ಎಫಿಕ್ಸ್ ಅಂತ ಹೇಳಿದ್ರೆ ಸರಿಯ, ತಪ್ಪ, ಒಳ್ಳೇದ, ಕೆಟ್ಟದ ಅಂತ ಹೇಳಿ ನಿರ್ಧರಿಸೋದಕ್ಕೆ ಆಗದೇ ಇರುವಂತಹ ಒಂದು ಸ್ಥಿತಿ. ಈ ಸ್ಥಿತಿಯಲ್ಲಿರಬೇಕಾದ್ರೆ ಒಂದು ದಿನ ತೋಟದ ಮಾಲೀಕನ ಹೆಂಡತಿ ತೋಟಕ್ಕೆ ಬರ್ತಾಳೆ. ಈಕೆ ತೋಟಕ್ಕೆ ಬಂದಾಗ ಮುದುಕ ಅವಳನ್ನು ಮಾತಾಡಿಸ್ತಾನೆ, ಅವಳ ಸಮಸ್ಯೆ ಏನು ಅಂತ ಹೇಳಿ ಅರ್ಥ ಆದ ಹಾಗೆ ವರ್ತಿಸ್ತಾನೆ. ಒಂದು ಎಳ್ನೀರನ್ನು ಕೊಚ್ಚಿ ಕೊಡ್ತಾನೆ, ಅವಳು ಕುಡಿಲಿಕ್ಕೆ ಬಾವಿ ಕಟ್ಟೆ ಮೇಲೆ ಕೂತ್ಕೊಳ್ತಾಳೆ, ಮುದುಕ ಕೂಡ ಕೂತ್ಕೊಳ್ತಾನೆ. ಆಗ ಮುದುಕ ಒಂದು ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಒಂದೂರಲ್ಲಿ ತಮ್ಮಣ್ಣ ಅಂತ ಒಬ್ಬ ಇದ್ದ ಅಂತ ಹೇಳಿ ಕಥೆಯನ್ನು ಶುರು ಮಾಡ್ತಾನೆ. ಅವನ ಹತ್ರ ಒಂದು 10 ಎಕರೆ ನೀರಾವರಿ ಜಾಗ ಇತ್ತು, ಜಮೀನಿತ್ತು, ಒಳ್ಳೆ ಮನೆ ಇತ್ತು, ಮತ್ತೆ ಅವನು ಹೇಳಿದ ಕೆಲಸ ಮಾಡಿಕೊಡ್ಲಿಕ್ಕೆ ಜನ ಇದ್ರು. ಹಾಗೆ ಸಂಗೋಜಿ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಅವನಿಗೆ ಒಂದು ಸಂಘರ್ಷ, ದ್ವೇಷನೂ ಇತ್ತು ಅಂತ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಮುದುಕ ತೊದಲಿಸ್ಲಿಕ್ಕೆ ಶುರು ಮಾಡ್ತಾನೆ. ಆಗ ತೋಟದ ಮಾಲೀಕನ ಹೆಂಡತಿಗೆ, ಏನಪ್ಪ ಇವನು ಏನೋ ಮಾತಾಡ್ತಿದ್ದಾನೆ, ನನಗೆ ಏನಿದೆಲ್ಲ ಕೇಳ್ಕೊಂಡು ಅಂತ ಅನ್ಸುತ್ತೆ. ಅಲ್ಲಿಂದ ಎದ್ದೋಗ್ಬೇಕು ಅಂತ ಕೂಡ ಅನ್ಸುತ್ತೆ. ಆದರೆ ಮುದುಕ ವಯಸ್ಸಾದ ವ್ಯಕ್ತಿ, ಮತ್ತೆ

ಮನೆಗೆ ಸಾಕಷ್ಟು ಸಹಾಯ ಮಾಡಿದ್ದಾನೆ. ಇವೆಲ್ಲವನ್ನ ನೆನಪು ಮಾಡಿಕೊಂಡು ತೋಟದ ಮಾಲೀಕನ ಪತ್ನಿ ಹೆಂಡತಿ ಅವನ ಕತೆ ಕೇಳ್ತಾ ಅಲ್ಲೇ ಕೂತ್ಕೊಳ್ತಾಳೆ. ಅಲ್ಲ ಅಲ್ಲ, ಅವನ ಹೆಸರು ಸಂಗೋಜಿ ಅಲ್ಲ, ಅವನ ಹೆಸರು ಬಸವಯ್ಯ ಅಂತ ಹೇಳಿ ಅಂತ ಹೇಳಿ ಮುದುಕ ಕಥೆಯನ್ನ ಮುಂದುವರಿಸ್ತಾನೆ. ಮತ್ತೆ ಒಂದು ಅಚ್ಚರಿಯನ್ನ ಪಡ್ತಾನೆ. ಈ ನಡೆದ ಘಟನೆಗಳನ್ನ ನಾವು ಇನ್ನೊಬ್ಬರಿಗೆ ನಿರೂಪಿಸಿ ಹೇಳಬೇಕಾದ್ರೆ ಅದು ಏನೇನೋ ವ್ಯವಸ್ಥೆಯನ್ನ ತಗೊಂಡ್ಬಿಡುತ್ತೆ ಅಂತ ಹೇಳಿ. ಅಂದ್ರೆ ಇಲಿ ಹೋಯ್ತು, ಇಲಿ ಹೋಗಿರತ್ತೆ, ಆದರೆ ಇಲಿ ಹೋಯ್ತು, ಇಲಿ ಹೋಗಿರೋದನ್ನ ಕೇಳಿದವರು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ಹುಲಿ ಹೋಯ್ತು ಅಂದ್ರು ಅಂತ ಹೇಳಿ. ಹೋಗಿದ್ದು ಇಲಿ, ಆದ್ರೆ ಜನ ವಿವರಿಸೋ ಹೊತ್ತಿಗೆ ಇನ್ನೊಬ್ರಿಗೆ ಹೇಳೋ ಹೊತ್ತಿಗೆ ಇಲಿ ಹೋಗಿ ಏನಾಗಿತ್ತು, ಹುಲಿ ಹೋಯ್ತು ಅಂತ ಹೇಳಿ. ಉತ್ಪ್ರೇಕ್ಷೆ, ನಾವು ಒಂದು ಘಟನೆಯನ್ನ ವಿವರಿಸಿ ಹೇಳಬೇಕಾದ್ರೆ ಅದಕ್ಕೆ ಇನ್ನೊಂದಷ್ಟು ಏನೇನೋ ಸೇರಿಸಿ ಇಷ್ಟನ್ನ ಗುಡ್ಡನ ಬೆಟ್ಟ ಮಾಡಿ ಹೇಳ್ತೀವಿ ಅಂತ ಹೇಳಿ. ಸೊ ಹೀಗೆ ಬಸವಯ್ಯ ಮತ್ತೆ ತಮ್ಮಣ್ಣರ ನಡುವೆ ಸಂಘರ್ಷ ಇತ್ತು, ಅವರಿಬ್ಬರ ನಡುವೆ ಗಲಾಟೆಗಳು ಇದ್ದು ಆರಂಭದಲ್ಲಿ ಇವೆಲ್ಲವೂ ಚೆನ್ನಾಗಿತ್ತು. ತಮ್ಮಣ್ಣ 1 ಎಕರೆ ಜಾಗ ತಗೊಂಡ್ರೆ ಬಸವಯ್ಯ ಕೂಡ 1 ಎಕರೆ ಜಾಗ ತಗೊಳ್ತಿದ್ದ. ತಮ್ಮಣ್ಣ 10 ಜನ ಸ್ನೇಹಿತರನ್ನ ಪಡ್ಕೊಂಡ್ರೆ ಬಸವಯ್ಯ 15 ಜನನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದ. ಹೀಗೆ ಇವರಿಬ್ಬರ ನಡುವೆ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಒಂದು ಹಂತಕ್ಕೆ ಆರೋಗ್ಯಕರ ಸ್ಪರ್ಧೆ ಇತ್ತು ಅಂತ ಮುದುಕ ಹೇಳ್ತಾನೆ. ಆದರೆ ಕೊನೆಗೆ ಎಂಥ ಪರಿಸ್ಥಿತಿ ಬರುತ್ತಪ್ಪ ಅಂತ ಹೇಳಿದ್ರೆ ಆ ಊರಲ್ಲಿರೋ ಜಮೀನೆಲ್ಲ ಇವರಿಬ್ಬರಿಗೆ ಸೇರಿತ್ತು. ತಮ್ಮಣ್ಣನ ಹತ್ರ 1,000 ಎಕರೆ, ಬಸವಯ್ಯನ ಹತ್ರ 800 ಎಕರೆ ಸೇರ್ಕೊಳ್ತು. ಯಾವಾಗ ಬಸವಯ್ಯ ನನಗೆ 200 ಎಕರೆ ಕಡಿಮೆ ಇದೆ ಅಂತ ಗೊತ್ತಾಯ್ತೋ ಬಸವಯ್ಯನಿಗೆ, ಅವನೊಂದು ಸುದ್ದಿನ ಕಳಿಸ್ದ ತಮ್ಮಣ್ಣನಿಗೆ. ಏನಂತ, ಆ 200 ಎಕರೆನ ನನಗೆ ಕೊಡಕ್ಕೆ ಹೇಳು, ನಾನು ಅದನ್ನು ಕೊಂಡ್ಕೊಳ್ತೀನಿ ಅಂತ ಹೇಳಿ. ಅದಕ್ಕೆ ತಮ್ಮಣ್ಣ ಸುದ್ದಿ ಕಳಿಸ್ದ, 800 ಎಕರೆನೂ ಕೊಡಕ್ಕೆ ಹೇಳು, ನಾನೇ ಕೊಂಡ್ಕೊಳ್ತೀನಿ ಅಂತ ಹೇಳಿ. ಯಾವಾಗ ತಮ್ಮಣ್ಣ 800 ಎಕರೆನೂ ಪೂರ್ತಿ ಕೊಡು ಅಂತ ಹೇಳ್ದ, ಆಗ ಬಸವಯ್ಯನಿಗೆ ಸಿಟ್ಟು ಬಂತು. ಅವನು ಸಿಟ್ಟಿನಿಂದ ಹುಚ್ಚನಂತಾದ, ಹೋಗಿ ಜನಗಳನ್ನು ಕರ್ಕೊಂಡು ಹೋಗಿ ತಮ್ಮಣ್ಣನಿಗೆ ಸೇರಿದ 200 ಎಕರೆ ಭೂಮಿಯನ್ನಕ್ಕೆ ಬೇಲಿ ಹಾಕೊಂಡ್ಬಿಟ್ಟ, ಅವನು ವಶಕ್ಕೆ ತಗೊಂಡ. ಇದನ್ನು ನೋಡಿ ತಮ್ಮಣ್ಣನಿಗೆ ಸಿಟ್ಟು ಬಂತು. ಇವನಿಗೇನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಆಗ ತಮ್ಮಣ್ಣನ ಕಡೆಯವರು ತಮ್ಮಣ್ಣನಿಗೆ ಹೇಳ್ತಾನೆ, ನೋಡಿ ನಾವು ಹೀಗೆ ಮಾಡಬಹುದು, ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು, ಇಲ್ಲ ಕೋರ್ಟ್ಗೆ ಕೇಸ್ ಹಾಕ್ಬೋದು, ಇಲ್ಲ ನೀವು ಹ್ಞೂ ಅಂತ ಹೇಳಿ ಬಸವಯ್ಯನಿಗೆ ನಾವು ಹೋಗಿ ಚೆನ್ನಾಗಿ ಒಡೆದು ನಮ್ಮ ಭೂಮಿನ ನಾವು ವಾಪಸ್ ತಗೊಳ್ಳೋಣ ಅಂತ ಹೇಳಿ. ಆದರೆ ತಮ್ಮಣ್ಣ ಬೇರೆ ಏನೋ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದ. ನೀವು ಪಾಠ ಓದಿದ್ರೆ ಅನಿಲೇಟ್ ಅಂತ ಹೇಳಿ ಒಂದು ಪದ ಬರುತ್ತೆ. ಅನಿಲೇಟ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಾಶ ಮಾಡೋದು, ಡೆಸ್ಟ್ರಾಯ್ ಮಾಡೋದು ಅಂತ ಹೇಳಿ ಅನಿಲೇಟ್ ಅಂತ ಹೇಳಿ. ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಒಂದು ಪ್ರಬಂಧ, ಒಂದು ಸಣ್ಣ ಪುಸ್ತಕ ಇದೆ, ಅನಿಹಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶ ಅಂತ ಹೇಳಿ. ಅನಿಲೇಟ್ ಅಂತ ಹೇಳಿದ್ರೆ ನಾಶ ಮಾಡೋದು, ವಿನಾಶ ಮಾಡೋದು ಅಂತ ಹೇಳಿ. ಈ ಅನಿಹಿಲೇಟ್ ಮಾಡಬೇಕು ಯಾರನ್ನ, ಬಸವಯ್ಯನ್ನ. ಅವನು ಯಾವಾಗ್ಲೂ ನನಗೆ ಸ್ಪರ್ಧೆ ಕೊಡ್ತಾನೆ ಇದ್ದಾನೆ, ನನ್ನ ಜೊತೆಗೆ ಪೈಪೋಟಿ ಮಾಡ್ತಾನೆ ಇರ್ತಾನೆ, ಇವನಿಗೆ ಬುದ್ಧಿ ಕಲಿಸ್ಬೇಕು, ಇವನು ಹುಟ್ಟಿಲ್ಲ ಅನ್ನೋ ಹಾಗೆ ಮಾಡಬೇಕು, ನಾಶ ಮಾಡಬೇಕು ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಏನಾದರೂ ಮಾಡಿ ಬಸವಯ್ಯನಿಗೆ ಬುದ್ಧಿ ಕಲಿಸ್ಬೇಕಲ್ಲ ಅಂತ ಯೋಚಿಸ್ಬೇಕಾದ್ರೆ ತಮ್ಮಣ್ಣನಿಗೆ ಒಂದು ಐಡಿಯಾ ಹೊಳಿಯುತ್ತೆ. ಈ ಹಿಟ್ ಅಪಾನ್ ಎನ್ ಐಡಿಯಾ ಅಂತ ಹೇಳಿ ಪಠ್ಯದಲ್ಲಿ ಬರುತ್ತೆ. ಏನಂದ್ರೆ, ಕಂಪೋಸಿಂಗ್ ಆಲ್ ಈಸ್ ಎಕ್ಸ್ಪೀರಿಯನ್ಸಸ್ ಇನ್ ದ ಫಾರ್ಮ್ ಆಫ್ ಬ್ಯಾಲೆಟ್ಸ್ ಅಂಡ್ ಸಿಂಗಿಂಗ್ ದೆಮ್. ತನ್ನ ಅನುಭವಕ್ಕೆ ಬಂದಂತಹ ಎಲ್ಲ ಅಂಶಗಳನ್ನ ಹಾಡಿನ ರೂಪದಲ್ಲಿ ರಚಿಸಿ, ಬ್ಯಾಲೆಟ್ಸ್ ಲಾವಣಿ ರೂಪದಲ್ಲಿ ರಚಿಸಿ, ಅದನ್ನ ಹಾಡಿದ್ರೆ ಹೇಗೆ ಜನ ಕೇಳ್ತಾರೆ, ನಾನು ಬಸವಯ್ಯನಿಗಿಂತ ಹೆಚ್ಚು ಪಾಪ್ಯುಲರ್ ಆಗ್ತೀನಿ, ಜನಪ್ರಿಯನಾಗ್ತೀನಿ ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡ್ತಾನೆ. ಹೀಗೆ ಭೂಮಿಯ ಕಾರಣಕ್ಕೆ ಭೂಮಿ ಬೇಕು ಅಂತ ಹೇಳಿ ದುಡ್ಡಿಗಾಗಿ ಭೂಮಿಗಾಗಿ ಜಗಳ ಮಾಡ್ತಾ ಇದ್ದಂಥ ಇವರಿಬ್ಬರ ಜಗಳ ಈಗ ಗೋಚರದಿಂದ ಅಗೋಚರದ ಕಡೆಗೆ ಸಾಕ್ತು, ಅಮೂರ್ತತೆಯ ಕಡೆಗೆ ಸಾಕ್ತು ಅಂತ ಹೇಳ್ತಾರೆ. ಅಲ್ಲಿ ನೌ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಅಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಅವೇ ಫ್ರಮ್ ಥಿಂಗ್ಸ್ ದಟ್ ವರ್ ವಿಸಿಬಲ್ ಟುವರ್ಡ್ಸ್ ಇನ್ವಿಸಿಬಲ್ ಅಬ್ಸ್ಟ್ರಾಕ್ಟ್ ಡೊಮೈನ್ ಅಂತ ಹೇಳಿ ಒಂದು ವಾಕ್ಯ ಬರುತ್ತೆ. ಈ ಸಾಲನ್ನ ನೀವು ನೆನ್ಪಿಟ್ಕೊಳ್ಬೇಕು. ಯಾವಾಗ ತಮ್ಮಣ್ಣ ಲಾವಣಿಗಳನ್ನ ಸೊಗಸಾಗಿ ಹಾಡ್ಲಿಕ್ಕೆ ಶುರು ಮಾಡ್ದ,

ಬಸವಯ್ಯನಿಗೂ ನಾನು ಹಾಡಬೇಕು ಅಂತ ಅನ್ನಿಸ್ತು, ತಮ್ಮಣ್ಣನ ಸೋಲಿಸಬೇಕು ಅಂತ ಅನ್ನಿಸ್ತು. ಆದರೆ ಅವನು ಆ ಪ್ರಯತ್ನ ಮಾಡಿದಾಗ ಅವನಿಗೆ ಹಾಡೋದಕ್ಕೆ ಬರೋದಿಲ್ಲ ಅಂತ ಅವನಿಗೆ ಅರ್ಥ ಆಯಿತು. ಹಾಗಾಗಿ ತಮ್ಮಣ್ಣನ ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಬಸವಯ್ಯ ಏನು ಮಾಡ್ದ, ಕೃಷಿ ಕೆಲಸನ ಹೆಚ್ಚು ಮುತುವರ್ಜಿ ವಹಿಸಿ ಮಾಡೋಕ್ಕೆ ಶುರು ಮಾಡ್ದ. ಹೆಚ್ಚು ಹೆಚ್ಚು ಕೃಷಿಯಲ್ಲಿ ಆದಾಯನ ಗಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇತ್ತ ತಮ್ಮಣ್ಣ ಅವನ ಹಾಡುಗಳನ್ನು ಕೇಳೋದಕ್ಕೆ ಜನ ಬರ್ತಾರೆ, ನಮ್ಮ ಕಾಲದ ಶ್ರೇಷ್ಠ ಕವಿ ಅಂತ ಅವನಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ವಿದ್ವಾಂಸರು ಬಂದು ಅವನ ಬಗ್ಗೆ ಅಧ್ಯಯನ ಮಾಡಿ ಪುಸ್ತಕಗಳನ್ನು ಬರೀತಾರೆ. ಹೀಗೆ ತಮ್ಮಣ್ಣ ಜನಪ್ರಿಯ ವ್ಯಕ್ತಿ ಆಗ್ಬಿಟ್ಟ. ಇದನ್ನು ನೋಡಿ ಬಸವಯ್ಯನಿಗೆ ಅವಮಾನ ಆದಂಗಾಯ್ತು. ಬಸವಯ್ಯ ಶ್ರಂಕ್ ಇನ್ ಹ್ಯುಮಿಲಿಯೇಷನ್ ಅಂತ ಹೇಳಿ ಒಂದು ಸಾಲು ಬರುತ್ತೆ. ಅವಮಾನ ಆಯಿತು, ಜನ ಎಲ್ಲ ತಮ್ಮಣ್ಣನ ಮೆಚ್ಚುತ್ತಾ ಇದ್ದಾರೆ, ನನಗಿಂತ ಅವನ ಬಗ್ಗೆ ಜನ ಹೊಗಳ್ತಾ ಇದ್ದಾರೆ ಅಂತ ಅನಿಸಿ ಬಸವಯ್ಯನಿಗೆ ಹೊಟ್ಟೆ ಕಿಚ್ಚಾಯಿತು. ಆದರೂ ಬಸವಯ್ಯ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಕೆಲಸ ಶುರು ಮಾಡ್ದ. ಒಂದು ದೊಡ್ಡ ಅರಮನೆಯಂಥ ಮನೆ ಕಟ್ತ, ಬಿಗ್ ಮ್ಯಾನ್ಷನ್ ಕಟ್ಟ್ದ, ಮೈ ತುಂಬ ಒಡವೆ ಹಾಕ್ಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ದ. ಆದರೆ ಜನ ಹೇಳಿದ್ರು ನಿಮ್ಮ ಮನೆ ದೊಡ್ಡದಾಗಿದೆ, ಆದರೆ ತಮ್ಮಣ್ಣನ ಬಗ್ಗೆ ಇರೋ ಪುಸ್ತಕಗಳು, ತಮ್ಮಣ್ಣನ ಹಾಡಿರೋಂಥ ಪುಸ್ತಕಗಳು ನಿಮ್ಮ ಮನೆಯಲ್ಲಿಲ್ಲ ಅಂತ, ನಿಮ್ಮ ಮನೆ ಭಾಳ ಡಲ್ಲಾಗಿ ಕಾಣತ್ತೆ ಅಂತ. ಬಸವಯ್ಯ ಏನು ಮಾಡ್ದ, ಅವನನ್ನು ಹೊಗಳೋದಕ್ಕೆ ಜನ ನೇಮಿಸ್ಕೊಂಡ, ವಿದ್ವಾಂಸರನ್ನು ಕರೆದ, ಕವಿಗಳನ್ನು ಕರೆದ ಮನೆಯಲ್ಲಿ. ನಾನು ತಮ್ಮಣ್ಣನಿಗಿಂತ ಕಡಿಮೆ ಏನಿಲ್ಲ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ಬಸವಯ್ಯ ಹೊರಟ. ಹೀಗಿರಬೇಕಾದ್ರೆ ಒನ್ ಡೇ ಹೀ ಕೇಮ್ ಟು ನೋ ದಟ್ ತಮ್ಮಣ್ಣ ವಾಸ್ ಇಲ್. ಒಂದಿನ ತಮ್ಮಣ್ಣನಿಗೆ ಆರೋಗ್ಯ ಇಲ್ಲ ಅನ್ನುವಂಥ ವಿಷಯ, ಅವನಿಗೆ ಕಾಯಿಲೆ ಆಗಿದೆ ಅನ್ನುವಂಥ ವಿಷಯ ಬಸವಯ್ಯನಿಗೆ ಗೊತ್ತಾಯಿತು. ಯಾವಾಗ ತಮ್ಮಣ್ಣನಿಗೆ ಆರೋಗ್ಯ ಇಲ್ಲ, ಅವನ ಕಾಯಿಲೆ ಮಲಗಿದ್ದಾನೆ ಅಂತ ಬಸವಯ್ಯನಿಗೆ ಗೊತ್ತಾಯಿತೋ, ಬಸವಯ್ಯನಿಗೆ ಖುಷಿಯಾಗೋಯ್ತು. ನಾನು ಆರೋಗ್ಯವಾಗಿದ್ದೀನಿ, ತಮ್ಮಣ್ಣ ಆರೋಗ್ಯವಾಗಿಲ್ಲ. ಹಾಗಾಗಿ ಎಲ್ಲ ಕಡೆನೂ ಜನಗಳ ಜೊತೆ ಮಾತಾಡೋಕ್ಕೆ ಶುರು ಮಾಡ್ದ. ಏನಿದ್ರೇನು, ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಸಂಪತ್ತು. ಅವನು ಎಷ್ಟು ಹಾಡ ಹೇಳಿದ್ರು ಬಂತು, ಎಷ್ಟು ಜನ ಅವನಿಗೆ ಚಪ್ಪಾಳೆ ಹೊಡೆದ್ರು ಬಂತು, ಏನಿಲ್ಲ, ನಾನೇ ಅವನಿಗಿಂತ ಗ್ರೇಟ್. ನನಗೆ ಆರೋಗ್ಯ ಇದೆ, ಅವನಿಗೆ ಆರೋಗ್ಯ ಇಲ್ಲ ಅಂಥೇಳಿ. ಸೊ ತಮ್ಮಣ್ಣಸ್ ಡಿಸೀಸ್ ವಾಸ್ ಬಸವಯ್ಯಸ್ ಹೆಲ್ತ್. ಆ ಕಡೆ ತಮ್ಮಣ್ಣ ಕಾಯಿಲೆ ಮಲಗಿದ್ರೆ, ಈ ಕಡೆ ಬಸವಯ್ಯ ಆರೋಗ್ಯವಾಗಿ ಊರು ತುಂಬ ಓಡಾಡಲಿಕ್ಕೆ ಜನಗಳ ಮಧ್ಯೆ ಬಹಳ ಖುಷಿಯಿಂದ, ಶಕ್ತಿಯಿಂದ, ಹುಮ್ಮಸ್ಸಿನಿಂದ ಓಡಾಡೋದಕ್ಕೆ ಶುರು ಮಾಡ್ದ. ಇದನ್ನು ನೋಡ್ತಾ ಇದ್ದಂಥ ತಮ್ಮಣ್ಣ ಯೋಚನೆ ಮಾಡ್ದ, ಈ ಬಸವಯ್ಯನಿಗೆ ನಾನು ಇನ್ನೂ ಪಾಠ ಕಲಿಸ್ಬೇಕು ಅಂತ ಹೇಳಿ. ಹಾಗಾಗಿ ಅವನೇನು ಮಾಡ್ದ ಅಂತ ಹೇಳಿದ್ರೆ, ನೋಡಿ ಪಾಠದಲ್ಲಿ ಒಂದು ಸಾಲು ಬರುತ್ತೆ. ತಮ್ಮಣ್ಣ ಹ್ಯಾಡ್ ಥಾಟ್ ಆಫ್ ಯೆಟ್ ಅನದರ್ ಮೆಥಡ್ ಆಫ್ ಪನಿಷಿಂಗ್ ಬಸವಯ್ಯ. ಈ ಬಸವಯ್ಯನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಯೋಚಿಸ್ದ. ದಟ್ ವಾಸ್ ಡೆತ್. ಸಾವನ್ನ ಮೂಲಕ, ಆ ಸಾವಿನ ಮೂಲಕ ಈ ಬಸವಯ್ಯನಿಗೆ ಪಾಠ ಕಲಿಸಿದ್ರೆ ಹೇಗೆ ಅಂತ ಹೇಳಿ ತಮ್ಮಣ್ಣ ಯೋಚನೆ ಮಾಡ್ತಾ ಇದ್ದ. ತಮ್ಮಣ್ಣನ ಯೋಚನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ನಾನು ಎಲ್ಲಿ ತನಕ ಜೀವಂತವಾಗಿರ್ತೀನೋ, ನನ್ನ ಶರೀರ ಇರುತ್ತೋ ಅಲ್ಲಿ ತನಕ ಈ ಬಸವಯ್ಯ ಪೈಪೋಟಿ ಮಾಡ್ತಾನೆ ಇರ್ತಾನೆ ನನ್ನ ಶರೀರದ ಜೊತೆಗೆ. ನನ್ನ ಜೊತೆಗೆ ನನ್ನ ಶರೀರನೇ ಇಲ್ಲದಾಗ ಮಾಡಿದ್ರೆ ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡ್ತಾನೆ. ಈ ಹಂತದಲ್ಲಿ ಇಷ್ಟೆಲ್ಲ ಕತೆ ಹೇಳ್ತಾ ಇದ್ದಂತ ಮುದುಕ ಒಂದು ಮಾತನ್ನ ಹೇಳ್ತಾನೆ. ದಟ್ಸ್ ವೆನ್ ಐ ರಿಯಲೈಸ್ಡ್ ಹೌ ಸ್ಟ್ರೇಂಜ್ ಹ್ಯೂಮನ್ ನೇಚರ್ ಕ್ಯಾನ್ ಬಿ. ಈ ಹಂತದಲ್ಲಿ ನನಗೆ ಹೊಳಿತು, ಯಪ್ಪ ಈ ಮನುಷ್ಯನ ಸ್ವಭಾವ ಎಷ್ಟು ವಿಚಿತ್ರ, ಹೌ ಸ್ಟ್ರೇಂಜ್ ಹ್ಯೂಮನ್ ನೇಚರ್ ಕ್ಯಾನ್ ಬಿ ಅಂತ ಹೇಳಿ ಮುದುಕ ಹೇಳ್ತಾನೆ. ಅವಾಗ ಮುಂದುವರಿಸಿ ಅವನು ಹೇಳ್ತಾನೆ, ಮ್ಯಾನ್ ನೀಡ್ಸ್ ವೆಲ್ತ್, ಎಜುಕೇಷನ್, ಆರ್ಟ್ ಅಂಡ್ ಮೆನಿ ಮೋರ್ ಥಿಂಗ್ಸ್, ಅಂಡ್ ಯೆಟ್ ಹಿ ಲೀವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬೇರಬಲ್ ವೆಂಚ್ಫುಲ್ನೆಸ್, ವಿತೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್. ನೋಡಿ, ಮನುಷ್ಯನಿಗೆ ಬದುಕಬೇಕು ಅಂತ ಹೇಳಿದ್ರೆ ಹಣ ಬೇಕು, ಶಿಕ್ಷಣ ಬೇಕು, ಒಂದಿಷ್ಟು ಕಲೆಯ ಅಂಶಗಳು ಬೇಕು. ಆದರೂ ಅವನು ಒಂದು ದ್ವೇಷಕ್ಕಾಗಿ, ಇನ್ನೊಬ್ಬರನ್ನ ಸೋಲಿಸ್ಲಿಕ್ಕಾಗಿ ಹಠದಿಂದ, ಛಲದಿಂದ ಬದುಕ್ತಾನೆ. ಇದು ಅವನ ವಿಚಿತ್ರ ಸ್ವಭಾವ. ಯೆಟ್ ಹಿ ಲೀವ್ಸ್ ಫಾರ್ ಸಮ್ ಕೈಂಡ್ ಆಫ್ ಅನ್ಬೇರಬಲ್ ವೆಂಚ್ಫುಲ್ನೆಸ್ ಅಂತ ಹೇಳಿ ಮುದುಕ ಹೇಳ್ತಾನೆ. ವೆಂಚ್ಫುಲ್ನೆಸ್, ಅವನು ಹುಟ್ಟಿಲ್ಲ ಅನ್ನಿಸ್ಬೇಕು, ಅವನನ್ನು ನಾನು ಸೋಲಿಸ್ಬೇಕು, ಅವನ ಮೇಲೆ ನಾನು ಪ್ರತೀಕಾರ ತೀರಿಸ್ಕೊಳ್ಬೇಕು, ಅವನು ಸರಿ ಇಲ್ಲ, ಅವನನ್ನು ನಾನು ಸೋಲಿಸ್ಬೇಕು, ನಾನು

ಗೆಲ್ಲಬೇಕು, ಈ ತರದ ಯೋಚನೆಗಳಲ್ಲೇನೆ ಮನುಷ್ಯ ಹೆಚ್ಚು ಬದುಕ್ತಾನೆ, ಇದು ನನಗೆ ಆಶ್ಚರ್ಯ ಅನ್ಸುತ್ತೆ ಅಂತ ಹೇಳಿ ಮುದುಕ ಹೇಳ್ತಾನೆ. ಈ ಹಂತಲ್ಲಿ ಕಥೆಯನ್ನ ನಿರೂಪಿಸ್ತಾ ಮುದುಕ ನಿರೂಪಣೆ ಮಾಡ್ತಾ ಹೇಳ್ತಾನೆ, ಅಲ್ಲ ನಾನು ಈ ಕತೆ ಯಾವುದೋ ಪೇಪರಲ್ಲಿ ಓದಿದ್ದು, ನಿಮಗೆ ಗೊತ್ತಲ್ಲ ನಾನು ಒಂದು ನ್ಯೂಸ್ ಪೇಪರ್ನ ದಿನ ಓದ್ತೀನಿ ಅಂತ ಹೇಳಿ ತೋಟದ ಮಾಲೀಕನ ಹೆಂಡತಿಗೆ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ನೋಡಿ ಒಂದು ಹಂತ ಆದಮೇಲೆ ಮನುಷ್ಯನ ವಯಸ್ಸಷ್ಟೇ ಮುಖ್ಯ ಆಗತ್ತೆ, ಅವನು ಯಾರು ಏನು ಅನ್ನೋದು ಮುಖ್ಯ ಆಗಲ್ಲ ಅಂತ ಹೇಳ್ತಾನೆ. ಟುಡೇ ಐ ಆಮ್ ಜಸ್ಟ್ ಎನ್ ಓಲ್ಡ್ ಮ್ಯಾನ್, ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್ ಮ್ಯಾನ್ ಲೂಸಸ್ ಹಿಸ್ ನೇಮ್, ಐ ಕನ್ಸೀವ್ಡ್ ದಿಸ್ ಅಂಡ್ ಈಸ್ ಏಜ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂಡ್ ಈಸ್ ನೇಮ್ ವ್ಯಾನಿಷಸ್ ಇನ್ ಟು ಥಿನ್ ಏರ್ ಅಂತ ಹೇಳ್ತಾನೆ. ಈ ಸಾಲನ ಮತ್ತೆ ಹೇಳ್ತೇನೆ ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ, ಹಾಗೆ ನೀವು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಮುಖ್ಯ ಆಗತ್ತೆ. ಆಫ್ಟರ್ ಎ ಪರ್ಟಿಕ್ಯುಲರ್ ಏಜ್ ಮ್ಯಾನ್ ಲೂಸಸ್ ಹಿಸ್ ನೇಮ್, ಈಸ್ ಏಜ್ ಬಿಕಮ್ಸ್ ಇಂಪಾರ್ಟೆಂಟ್ ಅಂಡ್ ಈಸ್ ನೇಮ್ ವ್ಯಾನಿಷಸ್ ಇನ್ ಟು ಥಿನ್ ಏರ್. ಒಂದು ಹಂತ ಆದ್ಮೇಲೆ ವ್ಯಕ್ತಿಯ ವಯಸ್ಸಷ್ಟೇ ಮುಖ್ಯ ಆಗತ್ತೆ, ಅವನ ಹೆಸರು ಮುಖ್ಯ ಆಗಲ್ಲ ಅಂತ ಹೇಳಿ ಮುದುಕ ಇಲ್ಲಿ ಹೇಳ್ತಾನೆ. ನೋಡಿ ನಮ್ಮ ಮನೆಗಳಲ್ಲೂ ಕೂಡ ತಾತ ಅಜ್ಜಿ ಇರ್ತಾರೆ, ನಮಗೆ ಅವರು ತಾತ ಅವರು ಅಜ್ಜಿ ಅನ್ನೋದಷ್ಟೇ ಮುಖ್ಯ. ಅವ್ರ ಹೆಸರುಗಳು ಎಷ್ಟೋ ಬಾರಿ ನಮಗೆ ಗೊತ್ತೇ ಇರಲ್ಲ, ಅಥವಾ ಹೆಸರುಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ, ಓ ನಮ್ಮ ಅಜ್ಜಿ ಇವರು ನಮ್ಮ ತಾತ ಇವರು ಅಂತ ಅಷ್ಟೇ ಹೇಳ್ತೀವಿ. ಹಾಗಾಗಿ ಒಂದು ಹಂತ ಆದಮೇಲೆ ಮನುಷ್ಯನ ವಯಸ್ಸಷ್ಟೇ ಮುದುಕ ಆಗತ್ತೆ, ನಿಮ್ಮಿಂದ ಅಂದರೆ ಮುಖ್ಯ ಆಗತ್ತೆ, ಇವ್ರು ನಮ್ಮ ತಾತ ಇವ್ರು ನಮ್ಮ ಅಜ್ಜಿ ಮುದುಕ ಮುದುಕಿ ಅಂತ ಅಷ್ಟೇ ಹೇಳ್ತೀವಿ, ಅವ್ರ ಹೆಸರುಗಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ ಈ ಮುದುಕ ತೋಟದ ಮಾಲೀಕನ ಹೆಂಡತಿಗೆ ಹೇಳ್ತಾನೆ. ಮತ್ತೆ ಮುಂದುವರಿತಾ ಅವನು ಹೇಳ್ತಾನೆ, ನೋಡಿ ಅಮೆರಿಕ ಮತ್ತೆ ಸೋವಿಯತ್ ರಷ್ಯಾ ಶೀತಲ ಸಮರದಲ್ಲಿ ತುಂಬಾ ವರ್ಷಗಳು ಇದ್ದು, ನೀವು ಇತಿಹಾಸದಲ್ಲಿ ಅದನ್ನು ಓದಿರ್ತೀರಿ, ಕೋಲ್ಡ್ ವಾರ್ ಅಂತ ಹೇಳ್ತಾರೆ ಶೀತಲ ಸಮರ. ಇದು 3-4 ದಶಕ 30-40 ವರ್ಷದವರೆಗೆ ನಡೀತಾ ಬಂತು, 1950-1990. ಆಮೇಲೆ ಸೋವಿಯತ್ ರಷ್ಯಾ ವಿಘಟನೆ ಆಯಿತು, ಛಿದ್ರ ಆಯಿತು. ಆ ಸೋವಿಯತ್ ರಷ್ಯಾದ ಜಾಗದಲ್ಲಿ ರಷ್ಯಾ ಅನ್ನುವಂತಹ ಒಂದು ದೇಶ ಉಳ್ಕೊಳ್ತು. ಈ ರಷ್ಯಾ ದೇಶ ಮುದುಕ ಹೇಳ್ತಾನೆ, ಒಂದಿನ ಅಮೆರಿಕ ದೇಶಕ್ಕೆ ಹೇಳ್ತು, ನಾನು ನಿನ್ನ ಶತ್ರು ಅಲ್ಲ ಅಂತ ಹೇಳಿ ಸುಮಾರು 50 ವರ್ಷಗಳ ಕಾಲ ಪರಸ್ಪರ ಶತ್ರುತ್ವವನ್ನು ಇಟ್ಕೊಂಡು ದ್ವೇಷವನ್ನು ಇಟ್ಕೊಂಡು ಬದುಕಿ ಬಂದಂಥ ಈ ಎರಡು ದೇಶಗಳ ನಡುವೆ ಒಂದು ದಿನ ಒಂದು ದೇಶ ಇದ್ದಕ್ಕಿದ್ದಾಗೆ ಇನ್ನೊಂದು ದೇಶಕ್ಕೆ ಹೇಳುತ್ತೆ, ನಾನು ನಿನ್ನ ಶತ್ರು ಅಲ್ಲ, ನಾನು ನಿನ್ನ ಜೊತೆಗೆ ಪೈಪೋಟಿ ಮಾಡೋದಿಲ್ಲ ಅಂತ ಹೇಳುತ್ತೆ. ಹೀಗೆ 50 ವರ್ಷಗಳ ಕಾಲ ನಿರಂತರವಾಗಿ ದ್ವೇಷಿಸ್ಕೊಳ್ತಾ ಹೋರಾಟ ಮಾಡ್ತಾ ಬಂದಂಥ ಅಮೆರಿಕಕ್ಕೆ ಎಷ್ಟು ಬೋರಾಗಿರಬಹುದು ಅಂತ ನನಗೆ ಯೋಚನೆ ಬಂತು, ಆವಾಗ ನಾನು ಈ ಕಥೆಯನ್ನು ಕಟ್ಟಿದೆ ಅಂತ ಹೇಳಿ ಮುದುಕ ಹೇಳ್ತಾನೆ. ಒಂದು ದೇಶ ಬೇಕಾದರೆ ಈ ದ್ವೇಷ ಬಿಟ್ಟು ಬದುಕ್ಬೋದೇನೋ, ಆದರೆ 50-40 ವರ್ಷಗಳ ಕಾಲ ದ್ವೇಷಕ್ಕಾಗೇ ಬದುಕಿದ ಮನುಷ್ಯ, ಎದುರಾಳಿಯನ್ನು ಸೋಲಿಸಬೇಕು ಅಂತಾನೆ ದಿನನಿತ್ಯ ಯೋಚನೆ ಮಾಡಿ ಬದುಕಿದಂಥ ಮನುಷ್ಯನಿಗೆ ಇದ್ದಕ್ಕಿದ್ದಾಗೆ ಒಂದು ದಿನ ಎದುರಾಳಿ ಇಲ್ಲ ಅಂತಾದರೆ ಬದುಕಲ್ಲಿ ಅರ್ಥ ಇಲ್ಲದೇ ಇರೋ ಸ್ಥಿತಿ ಬಂದ್ಬಿಡತ್ತೆ ಅಲ್ವಾ ಅಂತ ಹೇಳ್ತಾನೆ. ಆ ಹಂತದಲ್ಲಿ ಮುದುಕ ಹೇಳ್ತಾನೆ, ಐ ಸಫರ್ಡ್ ಅ ಸಿಮಿಲರ್ ಫೇಟ್, ಐ ಥಾಟ್ ಮೈ ಡೆತ್ ಅಲೋನ್ ಕುಡ್ ಡೆಸ್ಟ್ರಾಯ್ ಬಸವಯ್ಯ, ಐ ಗೇವ್ ಅಪ್ ಎವ್ರಿಥಿಂಗ್ ಅಂಡ್ ಸ್ಟಾರ್ಟೆಡ್ ಆಫ್, ಅ ಫ್ಯೂ ಡೇಸ್ ಲೇಟರ್ ಐ ಲೆಫ್ಟ್, ಬಸವಯ್ಯ ಪಾಸ್ಟ್ ಅವೇ, ಈ ಹ್ಯಾಡ್ ನೋ ಮೋರ್ ರೀಸನ್ ಟು ಲೀವ್ ಅಂತ ಹೇಳ್ತಾನೆ. ಈ ಹಂತಲ್ಲಿ ಮುದುಕ ಹೇಳ್ತಾನೆ, ಆ ಹಂತದಲ್ಲಿ ನನಗೆ ಈ ವಿಷಯ ಗೊತ್ತಾಯಿತು, ನನಗೂ ಇದೇ ಹಣೆ ಬರಹ ಆಯಿತು, ನಾನು ಸತ್ತ ಹಾಗೆ ಆದರೆ ಆ ಬಸವಯ್ಯನಿಗೆ ಪಾಠ ಕಲಿಸ್ಬೋದು ಅಂತ ಅನಿಸಿ ಒಂದಿನ ಊರು ಬಿಟ್ಟು ಹೊರಟೋದೆ, ಜನ ಎಲ್ಲ ನಾನು ಸತ್ತಿದ್ದೀನಿ ಅಂತ ಹೇಳಿ ತಿಳ್ಕೊಂಡ್ರು. ನಾನು ಸತ್ತು ಹೋದೆ ಅಂತ ವಿಷಯ ಗೊತ್ತಾದ ಸ್ವಲ್ಪ ದಿನಗಳಲ್ಲಿ ಬಸವಯ್ಯ ಸತ್ತು ಹೋದ, ಯಾಕಂದರೆ ಅವನು ಬದುಕಿದ್ದೇ ನನ್ನ ಮೇಲಿನ ಹಠಕ್ಕಾಗಿ ನನ್ನ ಮೇಲಿನ ದ್ವೇಷಕ್ಕಾಗಿ, ನಾನೇ ಸತ್ತು ಹೋಗಿದ್ದೀನಿ ಅಂತ ಗೊತ್ತಾದ ಮೇಲೆ ಅವನು ಬದುಕಲ್ಲಿ ಅರ್ಥ ಇಲ್ಲದ ಹಾಗಾಯಿತು, ಅವನು ಒಂದಿನ ಸತ್ತೋಗ್ಬಿಟ್ಟ. ಮೈ ನೇಮ್ ಇಸ್ ತಮ್ಮಣ್ಣ, ಆಫ್ಟರ್ ಹಿಸ್ ಡೆತ್ ಐ ಫರ್ಗಾಟ್ ಆಲ್ ಮೈ ಸಾಂಗ್ಸ್ ಅಂಡ್ ಬ್ಯಾಲೆಡ್ಸ್, ಐ ವಾಸ್ ಒನ್ಸ್ ಫೇಮಸ್ ಬಿಕೇಮ್ ಎ ನಾನ್ ಎಂಟಿಟಿ, ದಸ್ ಐ ಅವೆಂಜ್ಡ್ ಮೈ ಸೆಲ್ಫ್. ನೋಡಿ ಪಾಠದ ಕೊನೆಯಲ್ಲಿ ಈ ಸಾಲುಗಳು ಬರುತ್ತೆ. ಮುದುಕ ಹೇಳ್ತಾನೆ, ನಾನೇ ತಮ್ಮಣ್ಣ,
ನಾನು ಬಸವಯ್ಯನ ಸೋಲಿಸಬೇಕು ಅಂತ ಹೇಳಿ

ಸತ್ತೋಗಿರೋ ಹಾಗೆ ನಾಟಕ ಮಾಡಿದೆ. ನಾನು ಸತ್ತೋಗಿದ್ದೀನಿ ಅಂತ ವಿಷಯ ಗೊತ್ತಾಗಿ ಬಸವಯ್ಯ ಸತ್ತೋಗ್ಬಿಟ್ಟ. ಆದರೆ ನನಗೆ ಇನ್ನೂ ಕೆಟ್ಟ ಪರಿಣಾಮ ಆಯಿತು. ಬಸವಯ್ಯ ಸತ್ತೋದ ವಿಷಯ ಗೊತ್ತಾದ ಮೇಲೆ ನನ್ನ ಹಾಡುಗಳೆಲ್ಲ ಮರ್ತೋದೋ, ನಾನು ಹಾಡೋದನ್ನು ನಿಲ್ಲಿಸ್ಬಿಟ್ಟೆ. ನಾನೊಬ್ಬ ಜನಪ್ರಿಯ ಹಾಡುಗಾರನಾಗಿದ್ದೆ, ಜಾನಪದ ಕವಿ ಅಂತ ಹೇಳಿ ಹೊಗಳಿಸ್ಕೊಂಡಿದ್ದೆ, ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೆ. ಬಸವಯ್ಯ ಸತ್ತ ವಿಚಾರ ಗೊತ್ತಾದ ಮೇಲೆ ನನ್ನ ಹಾಡುಗಳೆಲ್ಲ ಮರ್ತೋದೋ, ಎಲ್ಲವನ್ನು ಬಿಟ್ಟು ನಾನೊಬ್ಬ ಮುದುಕ ಅಷ್ಟೇ ಆದೆ, ನಾನ್ ಎಂಟಿಟಿ, ಏನೂ ಅಲ್ಲದವನಾದೆ. ಇವತ್ತು ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಬ್ಬ ಮುದುಕ ಅಷ್ಟೇ ನಾನೀಗ, ತಮ್ಮಣ್ಣನು ಅಲ್ಲ ಅಂತ ಹೇಳ್ತಾನೆ. ನಂತರ ಈ ಕಥೆಯನ್ನು ಹೇಳಿದ ಮೇಲೆ ಆ ತೋಟದ ಮಾಲೀಕನ ಹೆಂಡತಿಗೆ ಒಂದು ಮಾತನ್ನು ಹೇಳ್ತಾನೆ. ಯುವರ್ ಹಸ್ಬೆಂಡ್ ಈಸ್ ಫ್ಲರಿಶಿಂಗ್ ಟುಡೇ ಆಸ್ ಎ ರಿಚ್ ಮ್ಯಾನ್. ಹಿ ಈಸ್ ನಾಟ್ ಅಮೆನೇಬಲ್ ಟು ಎನಿ ಅಡ್ವೈಸ್. ಮ್ಯಾನ್ ಈಸ್ ಸೋ ಕಾಂಪ್ಲಿಕೇಟೆಡ್ ದಟ್ ಟಿಲ್ ದ ಡೇ ಆಫ್ ಹಿಸ್ ಡೆತ್ ಹಿ ಗೋಸ್ ಆನ್ ಲಿವಿಂಗ್ ಫಾರ್ ಸಮ್ ರಿವೆಂಜ್ ಆರ್ ದಿ ಅದರ್, ಕನ್ಫ್ರಂಟಿಂಗ್ ಒನ್ ಚಾಲೆಂಜ್ ಆರ್ ದಿ ಅದರ್ ಅಂತ ಹೇಳಿ ಹೇಳ್ತಾನೆ. ಇವತ್ತು ನಿನ್ನ ಗಂಡ ಶ್ರೀಮಂತನಾಗಿ ಬೆಳೀತಾ ಇದ್ದಾನೆ. ಈ ಹಂತದಲ್ಲಿ ಆತ ಯಾರ ಸಲಹೆಯನ್ನು, ಯಾರ ಬುದ್ಧಿ ಮಾತನ್ನು ಕೇಳೋದಿಲ್ಲ. ಮನುಷ್ಯನೇ ಹೀಗೆ, ಒಂದು ವಿಚಿತ್ರ ಹಠಕ್ಕಾಗಿ ಒಂದು ದ್ವೇಷನ ತೀರಿಸ್ಕೊಳ್ಬೇಕು, ಒಂದು ಪ್ರತಿಕಾರವನ್ನು ಕೈಗೊಳ್ಬೇಕು ಅಂತ ಹೇಳಿ ಬದುಕ್ತಾನೆ ಇರ್ತಾನೆ. ಈ ಸವಾಲಲ್ಲ ಆ ಸವಾಲು, ಆ ಸವಾಲಲ್ಲ ಈ ಸವಾಲು ಅಂತ ಬದುಕ್ತಾನೇ ಹೋಗ್ತಾನೆ ಅಂತ ಹೇಳ್ತಾನೆ. ಕೊನೆಗೆ ಅಮ್ಮ, ಡು ನಾಟ್ ಥಿಂಕ್ ಅದರ್ವೈಸ್, ಜಸ್ಟ್ ಅಸ್ಯೂಮ್ ದಟ್ ಐ ಡಿಡ್ ನಾಟ್ ಟೆಲ್ ಯು ಎನಿ ಆಫ್ ದಿಸ್. ಕೊನೆಗೆ ಅಮ್ಮ, ತಪ್ಪು ತಿಳ್ಕೊಳ್ಬೇಡಿ, ನಾನು ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ನಾನು ನಿಮಗೆ ಇದನ್ನು ಹೇಳಲೇ ಇಲ್ಲ ಅಂತ ಅನ್ಕೊಳ್ಳಿ, ಮತ್ತೆ ಎಲ್ಲೋ ಕನಸಲ್ಲಿ ಇದನ್ನು ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಈಗೆಲ್ಲ ಕೆಲಸದವರು ಮನೆಗೆ ಹೊರಡಕ್ಕೆ ಶುರು ಮಾಡಿದ್ದಾರೆ. ಲೋಕ್ಯನ ಮಗ ಭಾಳ ಚೆನ್ನಾಗಿ ಪೇಂಟ್ ಮಾಡ್ತಾನೆ, ಅವನಿಗೆ ಜ್ವರ ಬಂದು ಕಾಯಿಲೆ ಮಲಗಿಬಿಟ್ಟಿದ್ದಾನೆ, ನಾನು ಅವನನ್ನು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಮುದುಕ ಹೊರಟು ಬಿಡ್ತಾನೆ. ಕೊನೆಯಲ್ಲಿ ಎರಡು ಸಾಲನ್ನು ನಿರೂಪಕರು ಮತ್ತೆ ಹೇಳ್ತಾರೆ. ಫರ್ಗಿವ್ ಮೀ, ಅನೇಬಲ್ ಟು ಎಲಾಬರೇಟ್, ಐ ಹ್ಯಾವ್ ಟೋಲ್ಡ್ ಯು ವಿತ್ ವಾಟ್ ಎವರ್ ಐ ಫೆಲ್ಟ್ ಆಸ್ ಇಟ್ ಈಸ್, ಐ ಹ್ಯಾಡ್ ಸೀನ್ ಆಲ್ ದಿಸ್ ಇನ್ ಅ ಡ್ರೀಮ್. ಕಥೆಯ ಆರಂಭದಲ್ಲಿ ಎಲಾಬರೇಷನ್ ಕೆನ್ ಓನ್ಲಿ ಇಂಪಾವರಿಶ್ ಅಂತ ಶುರು ಮಾಡ್ತಾರೆ. ದಿಸ್ ಅಕೌಂಟ್ ಅಂಡ್ ಮೇಕ್ ಇಟ್ ಲೆಸ್ ಅಥೆಂಟಿಕ್ ಅಂತ ಶುರು ಮಾಡಿದ ನಿರೂಪಕರು ಮುದುಕ ಕಥೆಯನ್ನು ಹೇಳಿ ನಿಲ್ಲಿಸಿದ ಮೇಲೆ ಮತ್ತೆ ವಾಪಸ್ ಬರ್ತಾರೆ, ಕ್ಷಮೆ ಇರಲಿ, ಇದನ್ನು ಮತ್ತಷ್ಟು ವಿವರಿಸೋಕ್ಕೆ ಸಾಧ್ಯ ಇಲ್ಲ, ನನಗೆ ಅನಿಸಿದ್ದನ್ನು ನಿಮಗೆ ಹೇಳಿಬಿಟ್ಟಿದ್ದೀನಿ, ಮತ್ತೆ ಇದು ನನಗೆ ಕನಸು ಬಿದ್ದಿತ್ತು ಗೊತ್ತಾ ಅಂತ ಹೇಳಿ ನಿರೂಪಕರು ಕೊನೆಯಲ್ಲಿ ನಿಲ್ಲಿಸ್ತಾರೆ. ಆರಂಭದಲ್ಲಿ ಚಂದ್ರಾಯಪಟ್ಟಣದ ತೆಂಗಿನ ತೋಪಲ್ಲಿ ತೆಂಗಿನ ತೋಟದ ನಡುವೆ ಒಬ್ಬ ಮುದುಕ ನಿಂತಿದ್ದ, ಅವನ ಕೈನಲ್ಲಿ ಗುದ್ದಲಿ ಇತ್ತು, ಕಂಕಳಲ್ಲಿ ನ್ಯೂಸ್ ಪೇಪರ್ ಇತ್ತು. ಇದನ್ನು ನೋಡಿದಾಗ ಚಿಟಕಿ ಹೊಡೆಯೋದ್ರಲ್ಲಿ ಈ ಕಥೆಯನ್ನು ಕಲ್ಪಿಸ್ಕೊಂಡೆ ಅಂತ ಹೇಳಿದ ನಿರೂಪಕರು ಕೊನೆಯಲ್ಲಿ ಕನಸು ಬಿದ್ದಿತ್ತು ಅಂತಲೂ ಹೇಳಿ ನಿಲ್ಲಿಸ್ತಾರೆ. ಇಡೀ ಕತೆ ಮನುಷ್ಯ ಬಹಳ ಸಂಕೀರ್ಣವಾದ ವ್ಯಕ್ತಿ, ಅವನು ಏನೋ ಹೇಳಕ್ಕೋಗಿ ಏನೋ ಮಾಡ್ತಾನೆ, ಇಲಿ ಹೋಯ್ತು ಅಂದರೆ ಉಲಿ ಹೋಯ್ತು ಅಂದರು ಅನ್ನೋ ಥರದ ಉತ್ಪ್ರೇಕ್ಷೆಗಳಿಗೆ ಮನುಷ್ಯ ಬಹಳ ಬೇಗ ಸಿಕ್ಕಾಕ್ಕೊಳ್ತಾನೆ. ಹಾಗೆ ತನ್ನ ಬದುಕಲ್ಲಿ ಒಂದು ಕೆಟ್ಟ ಹಠಕ್ಕಾಗಿ ಬದುಕುವಂತಹ ಒಂದು ಸ್ಥಿತಿಯಲ್ಲಿ ಇರ್ತಾನೆ ಅನ್ನೋದನ್ನು ಕತೆನಲ್ಲಿ ಕತೆಗಾರರು ತರ್ತಾರೆ. ಸೊ ಹೀಗೆ ತಮ್ಮಣ್ಣ ಮತ್ತು ಬಸವಯ್ಯ ಇವರ ನಡುವಿನ ದ್ವೇಷ, ಅವರ ಪ್ರತಿಕಾರದ ಸ್ವಭಾವದಿಂದ ಹೇಗೆ ಪರಸ್ಪರ ಇಬ್ಬರು ವಿನಾಶ ಹೊಂದಿದ್ರು, ನಾಶ ಹೊಂದಿದ್ರು ಅನ್ನುವಂಥದ್ದು ಈ ಕಥೆಯಲ್ಲಿ ನಮಗೆ ಕಾಣುತ್ತೆ. ಒಮ್ಮೆ ಇಂಗ್ಲಿಷ್ ಪಠ್ಯವನ್ನು ಓದಿ, ಯಾಕಂದರೆ ಪರೀಕ್ಷೆಯಲ್ಲಿ ನೀವು ಇಂಗ್ಲಿಷ್ನಲ್ಲಿ ಇದರ ಮೇಲೆ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಬೇಕಾಗತ್ತೆ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯವನ್ನು ಚರ್ಚೆ ಮಾಡೋಣ. ಅಲ್ಲಿವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿ ಯು ಸಿ ಇಂಗ್ಲಿಷ್ ಪಾಠ ದ ಗಾರ್ಡ್ನರ್ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಕಾಲ್ಬೆರಳುಗಳ ಸೋಮಾರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಕಾಲ್ಬೆರಳುಗಳ ಸೋಮಾರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೂರು ಕಾಲ್ಬೆರಳುಗಳ ಸೋಮಾರಿತನವು ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದಾದ್ಯಂತ ಕಂಡುಬರುವ ಒಂದು ವೃಕ್ಷ ಸಸ್ತನಿಯಾಗಿದೆ. ಇದರ ಹೆಸರು ಏಳು ಮಾರಕ ಪಾಪಿಗಳಲ್ಲಿ ಒಂದಾಗಿದೆ, ಅಂದರೆ ಸೋಮಾರಿತನ. ಮತ್ತು ಮೂರು ಕಾಲ್ಬೆರಳುಗಳು ಪ್ರತಿ ಅಂಗದ ಮೇಲೆ ಅದರ ಮೂರು ಉಂಗುರಗಳನ್ನು ಸೂಚಿಸುತ್ತದೆ. ಮೂರು ಕಾಲ್ಬೆರಳುಗಳ ಸೋಮಾರಿತನಗಳಲ್ಲಿ ನಾಲ್ಕು ಜಾತಿಗಳಿವೆ. ಅವುಗಳಲ್ಲಿ ಎರಡು ಅಮೆಜಾನ್ ಮಳೆಕಾಡಿನಲ್ಲಿ ಕಂಡುಬರುತ್ತವೆ. ಕಂದು ಗಂಟಲಿನ ಸೋಮಾರಿತನ ಅತ್ಯಂತ ವ್ಯಾಪಕವಾಗಿ ವಿತರಿಸಲಾದ ಮೂರು ಕಾಲ್ಬೆರಳುಗಳ ಸೋಮಾರಿತನವಾಗಿದೆ. ಇದರ ವ್ಯಾಪ್ತಿಯು ಹೊಂಡುರಾಸ್ನ ಉತ್ತರಕ್ಕೆ ಮಧ್ಯ ಅಮೆರಿಕದ ಮೂಲಕ ವ್ಯಾಪಿಸಿದೆ ಮತ್ತು ಸಂಪೂರ್ಣ ಅಮೆಜಾನ್ ಮಳೆಕಾಡಿನಲ್ಲಿ ಮತ್ತು ಅದರಾಚೆಗೆ ಅಟ್ಲಾಂಟಿಕ್ ಮಳೆಕಾಡಿನಲ್ಲಿ ಬ್ರೆಜಿಲ್ನ ಪೂರ್ವ ಕರಾವಳಿಯನ್ನು ಒಳಗೊಂಡಿದೆ. ಮೂರು ಕಾಲ್ಬೆರಳುಗಳ ಸೋಮಾರಿಗಳು ಅಮೆಜಾನ್ನಲ್ಲಿನ ಮೋಡ ಮತ್ತು ತಗ್ಗು ಪ್ರದೇಶದ ಉಷ್ಣವಲಯದ ಅರಣ್ಯ ಸೇರಿದಂತೆ ಹಲವು ರೀತಿಯ ಕಾಡುಗಳಲ್ಲಿ ವಾಸಿಸುತ್ತವೆ. ಆದರೂ ಅವು ಸಾಂದರ್ಭಿಕವಾಗಿ ಕೋಕೋ ತೋಟಗಳಲ್ಲಿ ವಾಸಿಸುತ್ತವೆ. ಅವು ತಮ್ಮ ಹೆಚ್ಚಿನ ಸಮಯವನ್ನು ಮಳೆಕಾಡಿನ ಮೇಲಾವರಣದಲ್ಲಿರುವ ಎತ್ತರದ ಕೊಂಬೆಗಳಲ್ಲಿ ನೇತಾಡುತ್ತಾ ಕಳೆಯುತ್ತವೆ. ಅಲ್ಲಿ ಅವು ತಿನ್ನುತ್ತವೆ, ಮಲಗುತ್ತವೆ, ಸಂಗಾತಿಯಾಗುತ್ತವೆ ಮತ್ತು ಜನ್ಮ ನೀಡುತ್ತವೆ. ನಡವಳಿಕೆ ಮತ್ತು ಆಹಾರ ಪದ್ಧತಿಯನ್ನು ನೋಡುವುದಾದರೆ ಸರಿಯೋ ತಪ್ಪೋ, ಸೋಮಾರಿಗಳು ಪ್ರಾಣಿ ಸಾಮ್ರಾಜ್ಯದ ಅತ್ಯಂತ ಸೋಮಾರಿ ಸದಸ್ಯರು ಎಂಬ ಖ್ಯಾತಿಯನ್ನು ಗಳಿಸಿವೆ. ಸೇರಿಯಲ್ಲಿ ಅವು ದಿನಕ್ಕೆ 15-20 ಗಂಟೆಗಳ ಕಾಲ ನಿದ್ರಿಸಬಹುದು. ಆದರೆ ಕಾಡಿನಲ್ಲಿ ಅವು ದಿನಕ್ಕೆ ಸರಾಸರಿ 9.6 ಗಂಟೆಗಳ ಕಾಲ ಮಾತ್ರ ನಿದ್ರಿಸುತ್ತವೆ. ಆದಾಗ್ಯೂ ಸೋಮಾರಿಗಳು ವಿಶ್ವದ ಅತ್ಯಂತ ನಿಧಾನವಾಗಿ ಚಲಿಸುವ ಸಸ್ತನಿಗಳಲ್ಲಿ ಸೇರಿವೆ ಎಂಬುದು ನಿಜ. ದಿನಕ್ಕೆ ಸರಾಸರಿ ಫುಟ್ಬಾಲ್ ಮೈದಾನದ ಅರ್ಧದಷ್ಟು, ಅಂದರೆ 41 ಗಜಗಳು ಮಾತ್ರ ಚಲಿಸುತ್ತವೆ. ಸೋಮಾರಿಗಳು ಎಲೆಗಳನ್ನು ತಿನ್ನುವ ಪ್ರಾಣಿಗಳು, ಅಂದರೆ ಅವು ಎಲೆಗಳು, ಕೊಂಬೆಗಳು ಮತ್ತು ಮೊಗ್ಗುಗಳನ್ನು ಮಾತ್ರ ತಿನ್ನುತ್ತವೆ. ಮತ್ತು ಸುಮಾರು 30 ವಿಭಿನ್ನ ಮರ ಮತ್ತು ಲಿಯಾನ ಅಂದರೆ ಮರದ ಬಳ್ಳಿಗಳ ಜಾತಿಗಳ ಎಲೆಗಳನ್ನು ತಿನ್ನುತ್ತವೆ. ಅಂತಹ ಕಠಿಣ ವಸ್ತುಗಳ ವಿಭಜನೆಗೆ ಸಹಾಯ ಮಾಡಬಲ್ಲವು. ಇವು ನಾಲ್ಕು ಭಾಗಗಳ ಹೊಟ್ಟೆ ಮತ್ತು ಹೆಚ್ಚು ವಿಶೇಷವಾದ ಕರುಳಿನ ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತವೆ. ಇದು ದೇಶೀಯ ಜಾನುವಾರುಗಳಂತಹ ಇತರೆ ರೂಮಿನೆಂಟ್ಗಳಂತಹ ಜೀರ್ಣಾಂಗ ವ್ಯವಸ್ಥೆಗಳಂತೆಯೇ ಇರುತ್ತದೆ. ಇವುಗಳ ಆಹಾರವನ್ನು ಗಮನಿಸಿದರೆ ಇತರೆ ಸಸ್ತನಿಗಳಿಗೆ ಹೋಲಿಸಿದರೆ ಸೋಮಾರಿಗಳು ನಂಬಲಾಗದಷ್ಟು ನಿಧಾನವಾದ ಚಯಾಪಚಯ ಮತ್ತು ಕಡಿಮೆ ಶೇಕಡವಾರು ಸ್ನಾಯುವಿನ ದ್ರವ್ಯರಾಶಿಯನ್ನು ಹೊಂದುವುದು ಆಶ್ಚರ್ಯವೇನಿಲ್ಲ. ಸೋಮಾರಿ ಜೀವನ ಶೈಲಿ ಎಂದು ತೊದಲು ತೋರಿಸುವುದು ವಾಸ್ತವವಾಗಿ ಯಶಸ್ವಿ ವಿಕಾಸನೆಯ ರೂಪಾಂತರವಾಗಿದೆ. ಸೋಮಾರಿಗಳು ರೂಪವಿಜ್ಞಾನ ಮತ್ತು ಶಾರೀರಿಕವಾಗಿ ಎತ್ತರದ ಮೇಲಾವರಣದಲ್ಲಿ ವಾಸಿಸಲು ಮತ್ತು ಇತರೆ ಅನೇಕ ಸಸ್ತನಿಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಾಗದ ಪೌಷ್ಟಿಕಾಂಶದ ಮೌಲ್ಯದಲ್ಲಿ ಕಡಿಮೆ ಇರುವ ಆಹಾರವನ್ನು ಸೇವಿಸಲು ಪರಿಣತಿಯನ್ನು ಹೊಂದಿವೆ. ಅಮೆಜಾನ್ನಲ್ಲಿರುವ ಮೂರು ಕಾಲ್ಬೆರಳುಗಳ ಎರಡು ಜಾತಿಗಳ ಸಂರಕ್ಷಣಾ ಸ್ಥಿತಿಯನ್ನು ಪ್ರಸ್ತುತ UNCA ಕನಿಷ್ಠ ಕಾಳಜಿ ಎಂದು ಪಟ್ಟಿ ಮಾಡಿದರೂ ಅವು ಆಕ್ರಮಣ, ಸಾಕುಪ್ರಾಣಿ ವ್ಯಾಪಾರಕ್ಕಾಗಿ ಮಾನವರಿಂದ ಸೆರೆ ಹಿಡಿಯುವಂತಹ ಬೆದರಿಕೆಗಳನ್ನು ಎದುರಿಸುತ್ತವೆ ಮತ್ತು ಅವುಗಳನ್ನು ಆಹಾರ ಮತ್ತು ಔಷಧವಾಗಿ ಮಾರಾಟ ಮಾಡಲು ಭೇಟಿಯಾಡಲಾಗುತ್ತದೆ. ಅರಣ್ಯ ನಾಶ ಮತ್ತು ಆವಾಸ ಸ್ಥಾನದ ವಿಘಟನೆಯು ಇತರೆ ಎಲ್ಲ ಅಮೆಜೋನಿಯನ್ ಜೀವಿಗಳಂತೆ ಸೋಮಾರಿಗಳನ್ನು ಬೆದರಿಸುತ್ತದೆ.

0: ಅರಣ್ಯ ವ್ಯಾಪ್ತಿಯ ಕೊರತೆಯು ಅವುಗಳ ಆಹಾರ ಮೂಲವನ್ನು ಕಸಿದುಕೊಳ್ಳುತ್ತವೆ ಮತ್ತು ತೆರೆದ ನೆಲದ ಮೇಲೆ ಪರಭಕ್ಷಕಗಳ ವಿರುದ್ಧ ಅವುಗಳನ್ನು ರಕ್ಷಣೆ ಇಲ್ಲದಂತೆ ಮಾಡುತ್ತವೆ. ಸೋಮಾರಿಗಳು ಭೂಮಿಯಲ್ಲಿ ಚುರುಕಾಗಿರುವುದಿಲ್ಲ ಮತ್ತು ಜಾಗ್ವಾರ್ಗಳು ಮತ್ತು ಇತರೆ ದೊಡ್ಡ ಬೆಕ್ಕುಗಳಿಗೆ ಸುಲಭವಾದ ಬೇಟೆಯಾಗುತ್ತವೆ. ಹಾಗಾದರೆ ಇವುಗಳ ಮಹತ್ವವನ್ನು ನೋಡುವುದಾದರೆ ಸೋಮಾರಿಗಳು ಅಮೆಜಾನ್ ಮಳೆಕಾಡಿನಲ್ಲಿ ಅವಿಭಾಜ್ಯ ಅಂಗಗಳಾಗಿವೆ. ಅವು ಸೋಮಾರಿಗಳ ಮೇಲೆ ಮಾತ್ರ ಕಂಡುಬರುವ ಮತ್ತು ಬೇರೆಲ್ಲಿಯೂ ಕಂಡುಬರದ ಪಾಚಿಗಳ ಜಾತಿಯೊಂದಿಗೆ ಸಹಜೀವನದ ಸಂಬಂಧವನ್ನು ಬೆಳೆಸುತ್ತವೆ. ಈ ಸಂಬಂಧವು ಎರಡಕ್ಕೂ ಪ್ರಯೋಜನಕಾರಿಯಾಗಿದೆ. ಪಾಚಿಗಳು ಸೋಮಾರಿಯ ಕೂದಲಿನ ಆಶ್ರಯ ಮತ್ತು ನೀರನ್ನು ಪಡೆಯುತ್ತವೆ, ಆದರೆ ಸೋಮಾರಿಗೆ ಮರೆಮಾಚುವಿಕೆಯನ್ನು ಒದಗಿಸುತ್ತವೆ, ಅದನ್ನು ಪರಭಕ್ಷಕಗಳಿಂದ ರಕ್ಷಿಸುತ್ತವೆ. ಸೋಮಾರಿಗಳಲ್ಲಿ ವಾಸಿಸುವ ಅವಕಾಶವಾದಿಗಳು ಪಾಚಿಗಳು ಮಾತ್ರ ಅಲ್ಲ. ಇತ್ತೀಚಿನ ಸಂಶೋಧನೆಯು ಸೋಮಾರಿಗಳಲ್ಲಿ ವಾಸಿಸುವ ಹಲವಾರು ಶಿಲೀಂಧ್ರಗಳು ರೋಗ ನಿರೋಧಕ ಗುಣಗಳನ್ನು ಹೊಂದಿವೆ ಎಂದು ಕಂಡುಹಿಡಿದಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಕಾಲ್ಬೆರಳುಗಳ ಸೋಮಾರಿಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮೂರು ಕಾಲ್ಬೆರಳುಗಳ ಸೋಮಾರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕ್ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣ.

ನಾನು ಒಂದು ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಪ್ರಾಂಶುಪಾಲನಾಗಿದ್ದೆ. ಅಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬಂದೆ. ಮೇಲಿನ ಮೇಲೆ ಆ ಶಾಲೆಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಮಕ್ಕಳ ಬಗ್ಗೆ ನನಗೆ ತುಂಬ ಪ್ರೀತಿ, ಅವರು ನನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ. ನಾನು ಆ ಶಾಲೆ ಬಿಟ್ಟು ಬಂದ ಮೇಲೆ ಒಂದು 6 ತಿಂಗಳ ಮೇಲೆ ಯಾರೋ ಒಬ್ಬರು ಅತಿಥಿಗಳು ಬಂದರು, ಶಾಲೆ ನೋಡಬೇಕು ಅಂದರು. ತುಂಬ ದೊಡ್ಡವರು, ನಾನೇ ಕರ್ಕೊಂಡು ಹೋದೆ. ಮಧ್ಯಾಹ್ನ ಸುಮಾರು 1 ಗಂಟೆಗೆ ಶಾಲೆ ಮುಟ್ಟಿದೆ. ಯಾವುದೋ ಹುಡುಗ ನೋಡಿದ ನನ್ನ, ಓಡಿ ಬಂದು ನಮಸ್ಕಾರ ಮಾಡಿ, ಏನು ಸರ್ ನೀವು ಶಾಲೆಗೆ ಬರೋದಿಲ್ಲಲ್ಲ ಸರ್, ತುಂಬ ನೆನಪಾಗುತ್ತೆ ಸರ್ ನಿಮ್ಮದು ಅಂದ. ತಲೆ ಮೇಲೆ ಕೈ ಆಡಿಸಿ ಅವನಿಗೆ, ಮಗು ನಿಂದು ನೆನಪಾಗತ್ತಪ್ಪ, ಏನು ಮಾಡೋದು, ಬೇರೆ ಕೆಲಸಕ್ಕೆ ಹೋಗಿದ್ದೀನಿ ನಾನು ಅಂತ ಹೇಳಿದೆ. ಅಷ್ಟೊಳೆ ಸುದ್ದಿ ಹಬ್ಬಿಡ್ತು, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಅಂತ ಸುದ್ದಿ. ನಾನು ಪ್ರಾಂಶುಪಾಲರ ಕೊಠಡಿಗೆ ಕರ್ಕೊಂಡು ಹೋದೆ ಅತಿಥಿಗಳನ್ನ. ಅವರು ಕ್ಯಾಂಪಸ್ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದರು. ಅವರು ನಮ್ಮ ಜೊತೆಗೆ ಬಂದರು, ಹೊಸ ಪ್ರಿನ್ಸಿಪಾಲ್ ನಮ್ಮ ಜೊತೆಗೆ ಬಂದರು. ಬಿಸಿಲು ಚುರುಕಿತ್ತು ಅಂತೇನೋ ತಲೆ ಮೇಲೆ ಒಂದು ಕ್ಯಾಪ್ ಹಾಕ್ಕೊಂಡಿದ್ರು. ಆವರಣದ ಸುತ್ತಾಡಿಕೊಂಡು ಮಕ್ಕಳು ಹಾಸ್ಟೆಲ್ ಹತ್ತಿರ ಬಂದ್ವಿ ನಾವು. ಅಷ್ಟು ಆಗಲೇ ಸುದ್ದಿ ಹತ್ಬಿಡ್ತು, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಬಂದಿದೆ ಅಂತ. ಮಕ್ಕಳೆಲ್ಲ ನನ್ನ ಸುತ್ತಲೂ ನೆರ್ಕೊಂಬಿಟ್ರು. ಒಬ್ಬೊಬ್ಬರೊಂದು ಪ್ರಶ್ನೆ ಕೇಳ್ತಾರೆ ನನಗೆ, ಯಾಕೆ ಸರ್ ಸ್ಕೂಲಿಗೆ ಬರ್ತಾ ಇಲ್ಲ ಸರ್ ನೀವು, ನಮ್ಮ ಮೇಲೆ ಬೇಜಾರ ಸರ್ ಅಂತೆಲ್ಲ ಕೇಳ್ತಾ ಇದ್ರು. ಇಲ್ಲಪ್ಪ ಬೇಜಾರಿಲ್ಲ ಅಂದೆ, ತುಂಬ ನೆನಪಾಗುತ್ತೆ ಸರ್ ನಿಮ್ಮ ಪಾಠ ಹೇಳಬೇಕು ಏನೋ ಹೇಳ್ತಾ ಇದ್ರು. ಪ್ರೀತಿ ತೋರಿಸೋ ಲಕ್ಷಣ ಅದು. ಆ ಹೊತ್ತಿಗೆ ನಾನು ನೋಡಿದೆ, ಊಟದ ಮನೆಯಿಂದ ಒಬ್ಬ ಹುಡುಗ ಮೆಟ್ಲು ಇಳಿದು ಕೆಳಗೆ ಬರ್ತಾ ಇದ್ದ. ತಪ್ಪದ ಹುಡುಗ ಎತ್ತರ, ಅಲ್ಲಿಂದ ನೋಡಿದ ಇಷ್ಟೊಂದು ಜನ ಸೇರಿದ್ದಾರೆ ಅಂತ. ಪಕ್ಕದವನು ಕೇಳಿದಂತೆ, ಏನಾಗ್ತಾ ಇದೆ ಅಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಅಂತ. ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಅಂತ ಯಾರು ಹೇಳಿದರು. ಓಡಿ ಬಂದ ನೋಡಿ, ಅವನೊಂದು ಬುಲ್ಡೋಸರ್ ಬಂದಾಗಿ ಬಂದರೆ ಜೋರಾಗಿ ಬಂದು ಅವನು ಏನು ಮಾಡಿದೆ ಗೊತ್ತಾ, ಇರೋದೇ ಹಾಗೆ ಅವನು ಸುತ್ತಲೂ ನಿಂತಿದ್ದಲ್ಲ ಹುಡುಗರು. ಅವನು ಆ ಕಡೆ ಈ ಕಡೆ ತಳ್ಕೊಂಡು ಒಳಗೆ ಬಂದ, ಸೀದಾ ನನ್ನ ಕಡೆ ಬಂದ, ಆ ಕಡೆ ಈ ಕಡೆ ನೋಡಲಿಲ್ಲ, ಕಾಲು ಮುಟ್ಟಿ ನಮಸ್ಕಾರ ಮಾಡಿದ. ಏನು ಸರ್ ಶಾಲೆಗೆ ಬರಲಿಲ್ಲ ಸರ್ ನೀವು, ನೀವಿಲ್ಲ ಅಂದ ಶಾಲೆ ತುಂಬ ಬೋರಾಗಿ ಹೋಗಿದೆ ಸರ್, ನೀವೇ ಪ್ರಿನ್ಸಿಪಾಲ್ ಬಂದ್ಬಿಡಿ ಸರ್ ವಾಪಸ್ಸು ಅಂತ ಒಂದೇ ಉಸಾರಲ್ಲಿ ಹೇಳ್ಬಿಟ್ಟ. ಹೇಳೋದನ್ನೇ ಹೇಳ್ಬಿಟ್ಟ, ಹೇಳ್ಬಿಟ್ಟು ನನ್ನ ಪಕ್ಕದಲ್ಲಿ ನಿಂತಿದ್ದಲ್ಲ ಹೊಸ ಪ್ರಿನ್ಸಿಪಾಲ್ರು, ಅವ್ರು ನೋಡಿದ ಮುಖ ಕೆಟ್ಟೋಗಿರ್ಬೇಕು ಅವನಿಗೆ. ಪಾಪ ಆ ಪ್ರಿನ್ಸಿಪಾಲ್ರು ಏನು ತಿಳ್ಕೊಂಡಾರು ನನ್ನ ಚಿಂತೆ. ನೀವು ಬಂದ್ಬಿಡಿ ಅಂದ್ರೆ ಆ ಪ್ರಿನ್ಸಿಪಾಲ್ರಿಗೆ ಏನು ಕೆಲಸ ಅವಾಗ. ಆದ್ರೆ ಹುಡುಗನಿಗೆ ಯಾವ ತೊಂದರೆ ಆದಂಗೆ ಕಾಣಿಸ್ತಿಲ್ಲ. ಅವನೇನು ಮಾಡಿದೆ ಗೊತ್ತಾ, ಜೋರ ಕಿವಿಯಿಂದ ಕಿವಿ ತನಕ ಬಾಯಿ ಹಿಗ್ಗಿಸಿ ನಕ್ಕ, ಜೋರ ನಕ್ಕ, ತನ್ನ ಎರಡು ಕೈ ತುಂಬ ಅಗಲ ಮಾಡ್ದ, ಹಿಂದೆ ಎರಡು ಕೈ ಮುಟ್ಟುವಷ್ಟು ಅಗಲ ಮಾಡ್ದ. ಏನು ಹೇಳ್ದೆ ಗೊತ್ತಾ, ಸರ್ ನಮ್ಮ ಸ್ಕೂಲಿಗೆ ಭಾಳ ದೊಡ್ಡದಾಗ್ಬಿಟ್ಟಿದೆ ಸರ್, ಇಬ್ಬರು ಪ್ರಿನ್ಸಿಪಾಲ್ ಬೇಕರು, ನೀವು ಬಂದ್ಬಿಡಿ ಸರ್ ಅಂದ. ಎಂಥ ಬುದ್ಧಿವಂತಿಕೆ ನೋಡಿ ಇದು, ನಾವು ದೊಡ್ಡವ್ರು ಏನಾದರೂ ಆಗಿದ್ರೆ ನಮ್ಮನ್ನೇ ಬೈಕೊಂಡು ಪಾಪ ಪ್ರಿನ್ಸಿಪಾಲ್ ಏನು ಅನ್ಕೊಂಡ್ಬಿಟ್ರೋ, ಮರುದಿವಸ ಸರ್ ಕೂಡ ಕ್ಷಮೆ ಕೇಳ್ತಾ ಇದ್ವಿ. ಈ ಹುಡುಗನ ಸೃಜನಶೀಲತೆ ಆಗಿದೆ ನೋಡಿ, ಒಂದೇ ಮಾತಿನೊಳಗೆ ಆ ನಗುವಿನೊಳಗೆ ಹೊಸ ಹಳೆ ಇಬ್ಬರೂ ಪ್ರಿನ್ಸಿಪಾಲ್ ಸಂತೋಷ ಪಡೋ ಹಾಗೆ ಯಾರಿಗೂ ಮುಜುಗರವಾಗಿ ನಡ್ಕೊಂಡ್ಬಿಟ್ಟ. ಇಂಥ ಅನೂಹ್ಯವಾದ ವಿಧಿಗಳಿಂದಾನೇ ಸೃಜನಶೀಲತೆ ಮೆರೆಯುವಂಥದ್ದು. ಸ್ನೇಹಿತರೆ, ನಾವು ಮಕ್ಕಳಿಗೆ ಸೃಜನಶೀಲತೆಯನ್ನು ಕಳಿಸ್ಕೊಡೋದು ಬೇಡ, ಇರೋದನ್ನು ಹಾಳಾಗಲಾರ್ದಂಗೆ ಬಿಟ್ಟರೆ ಸಾಕು. ಸೃಜನಶೀಲತೆ ಅಂದ್ರೇನು ಹೇಳಿ, ಎಷ್ಟು ಹಾದಿಗಳಿದ್ದಾವೋ ಅದನ್ನು ದಾಟಿ ಮತ್ತೊಂದು ಹಾದಿ ಹುಡುಕುವಂಥ ಶಕ್ತಿ ಇದೆಯಲ್ಲ ಪ್ರತಿಯೊಂದು ಮನಸ್ಸಿಗೆ ಆಗಿದೆ, ಅದನ್ನು ಕಟ್ಟಿ ಕಟ್ಟಿ ಹಾಕಿ ಕೂಡಿದಾಗ ಸೃಜನಶೀಲತೆ ಸತ್ತು ಹೋಗುತ್ತೆ. ಬಿಚ್ಚಿಬಿಡಿ, 10 ಕಡೆ ವಿಚಾರ ಮಾಡಲಿ, ಮಕ್ಕಳು ತುಂಬ ಚೆನ್ನಾಗಿ ಬರ್ತಾರೆ. ಸೃಜನಶೀಲತೆ ಬೆಳೆಸುವಂಥ ಅವಕಾಶ ನಮಗಿದೆ ಅನ್ನೋದನ್ನು ಮರಿಬಾರ್ದು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ಶ್ರೀಮತಿ ಗೀತಾ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.
2: ನನ್ನ ಹೆಸರು ಗೀತಾ, ನಾನು ಸರಗೂರಿಂದ ಬಂದಿದ್ದೀನಿ.

ಬಂಗಾರ ಸಿಂಗಾರ ನನಗೆ ತಕೋ, ನೆರೆಮನೆಯ ವೈಭೋ ಗಣೇ ತಕೋ. ಬಂಗಾರ ಸಿಂಗಾರ ನನಗೆ ತಕೋ, ಅರಮನೆಯ ವೈಭೋ ಗಣೇ ತಕೋ. ನೆರೆಮನೆಯವರೆಲ್ಲ ಬಂಜೆಯನ್ನುವರಲ್ಲ, ಕೈ ಹಿಡಿದ ಪತಿಯು ನನ್ನ ದೂರ ತಳ್ಳುವರಲ್ಲ. ನನಗೊಂದು ಶಿಶು ನೀಡಯ ಮಾದೇವ, ನನಗೊಂದು ಶಿಶು ನೀಡಯ ಮಾದೇಶ್ವರ. ನಿನಗಿರಿಗೆ ಬರುವೆ ನಿನ್ನ ಪೂಜೆಯ

ಮಾದೇಶ್ವರ ನಿನಗಿರಿಗೆ ಬರುವೆ, ನಿನ ಪೂಜೆಯ ನಾ ಮಾಡುವೆ, ಕಣ್ಣೀರಿನ ಒಳೆ ಹರಿಸುವೆ, ನನಗೊಂದು ಶಿಶು

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸಿನ ಭಾರತ ಕುರಿತು ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳಿರವರು ನಡೆಸಿಕೊಡುವ ಕಾರ್ಯಕ್ರಮ.

ಎಲ್ರಿಗೂ ನಮಸ್ಕಾರ. ಮುಂದಿನ ವಾರ ಸೆಪ್ಟೆಂಬರ್ 15 ಕರಂ ವಿಶ್ವೇಶ್ವರಯ್ಯನವರ ಜನ್ಮದಿನ. ಅವರ ಜನ್ಮದಿನವನ್ನು ನಾವು ಇಡೀ ದೇಶದ ಇಂಜಿನಿಯರ್ಸ್ ಡೇ ಅಂತೇಳಿ, ಅಭಿಯಂತರ ದಿನ ಅಂತೇಳಿ ಆಚರಿಸ್ತೇವೆ. ಪ್ರತಿ ವರ್ಷ ಸೆಪ್ಟೆಂಬರ್ ಬರ್ತ್ ಅನಿವರ್ಸರಿಯನ್ನ ನಾವು ಆಚರಿಸ್ತಾ ಇದ್ದೇವೆ. ಅಂದ್ರೆ ಭಾರತದ ಅವರು ಹೇಳ್ತಾ ಇದ್ರು,

ಡ್ರೀಮ್ ಅಂಡ್ ಡ್ರೀಮ್ ಅಂಡ್ ಡ್ರೀಮ್, ದೊಡ್ಡ ದೊಡ್ಡ ಕನಸನ್ನ ಕಾಣಿ ಅಂತ. ಆದ್ರೆ ಇನ್ನೊಂದ್ ಮಾತನ್ನ ಅವ್ರು ಹೇಳ್ತಾ ಇದ್ರು, ನಿದ್ರೆ ಕನಸನ್ನ ಕಾಣಬೇಡಿ, ನಿಮ್ಮ ನಿದ್ರೆಯನ್ನು ಕೆಡಿಸುವಂತಹ ಕನಸು ನಿಮ್ಮನ್ನ ಹೆಚ್ಚು ಆ ಕನಸನ್ನ ನನಸು ಮಾಡೋದಕ್ಕೋಸ್ಕರ ಕಲಂ ಹೇಳ್ತಾ ಇದ್ರು. ಎಲ್ಲರೂ ಕನಸು ಕಾಣ ಎಲ್ಲರೂ ಯತ್ನಿಸ್ತಾರೆ, ಹಾಗೆ ಯಾರು ತಾವು ಕಂಡ ಕನಸನ್ನ ನನಸು ಮಾಡ್ಲಿಕ್ಕೆ ಯತ್ನಿಸಿ ಯಶವನ್ನ ಪಡಿತಾರೋ ಎಲ್ಲರೂ ಕನಸು ಕಾಣ್ತಾರೆ ಅಲ್ಲೇ ಮರೆತು ಬಿಡ್ತಾರೆ. ಆದ್ರೆ ಕಂಡ ಕನಸನ್ನ ನನಸು ಮಾಡ್ಲಿಕ್ಕೆ ಕೆಲವು ಜನ ಯತ್ನ ಮಾಡ್ತಾರೆ, ಹಾಗೆ ಯಾರು ತಾವು ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ಪ್ರಯತ್ನಿಸಿ ಯಶಸ್ಸನ್ನು ಪಡಿತಾರೆ ಅವರು ಸಾಧಕರಾಗಿ ಬರಮುತ್ತಾರೆ. ಅಂತಹ ಸಾಧಕರಲ್ಲಿ ಸರ್ ಎಂ ಅಗ್ರಗಣ್ಯರು ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಬರೀ ಕನಸು ಮಾತ್ರ ಕಾಣಲಿಲ್ಲ, ಕಂಡ ಕನಸುಗಳನ್ನೆಲ್ಲ ನನಸು ಮಾಡಿಸಿದ್ರು. ಒಂದು ಕನಸನ್ನ ಕಾಣ್ತಾ ಇದ್ರು, ಅದನ್ನ ಯಶಸ್ವಿಯಾಗಿ ನನಸು ಮಾಡಿದ ನಂತರ ಮತ್ತೊಂದು ಕನಸನ್ನ ಕಾಣ್ತಾ ಇದ್ರು, ಮತ್ತೆ ಪುನಃ ಅದನ್ನ ನನಸು ಮಾಡಕ್ಕೆ. ಹೀಗೆ ಅವರು ನಿರಂತರವಾಗಿ ಕನಸನ್ನ ಕಾಣೋದು ಮತ್ತೆ ಅದನ್ನ ನನಸು ಮಾಡೋದು ಆಗಿದ್ರು. ಅದು ಅವ್ರು ಕಂಡಂತ ಕನಸು ಬರೀ ತಮ್ಮ ಸ್ವಂತದ ಆಸೆ ಆಕಾಂಕ್ಷೆಗಳಿಂದ ಈಡೇರಿಸುವಂತ ಕನಸು ಆಗಿರ್ಲಿಲ್ಲ, ಬಟ್ ದೇಶದ ಸಮಸ್ತ ಎಲ್ಲ ಭಾರತೀಯರ ಒಂದು ಸುಧಾರಿತ ಜೀವನದ ಕನಸನ್ನ ಅವರು ಕಾಣ್ತಾ ಇರ್ತಿದ್ರು. ಅನೇಕ ಜನರಿಗೆ ತಾವು ಕಂಡ ಕನಸನ್ನ ನನಸು ಮಾಡಬೇಕೆಂದ್ರೆ ಅವಕಾಶ ಆಗುವುದಿಲ್ಲ. ಆದ್ರೆ ಈ ದೃಷ್ಟಿಯಿಂದ ನೋಡಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅದೃಷ್ಟವಂತರು. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರು ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗಿದ್ರು, ಅವರೊಬ್ಬ ಸೃಜನಶೀಲ ಚಿಂತಕರಾಗಿದ್ರು, ಮೈಸೂರಿನ ದಿವಾನರಾಗಿದ್ರು, ಮಹಾರಾಷ್ಟ್ರ ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿದ್ರು. ಹೀಗಾಗಿ ಅವರ ಕೈಯಲ್ಲಿ ಅಧಿಕಾರ ಇತ್ತು, ತಾವು ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ಬೇಕಾದಂತ ಅವಕಾಶ ಅಧಿಕಾರ ಮತ್ತು ಅನುಕೂಲತೆ ಅವರಿಗಿತ್ತು. ಅದಲ್ದೇನೆ ಮಹಾರಾಷ್ಟ್ರ ಸರ್ಕಾರದವರಾಗ್ಲಿ ಮೈಸೂರಿನ ಅರಸರಾಗ್ಲಿ ಅವರ ಬೆಂಬಲಕ್ಕೆ ಸದಾ ನಿಂತ್ಕೊಂಡಿದ್ರು. ಈ ಕಾರಣಕ್ಕೋಸ್ಕರ ಅವರು ಕಂಡಂತ ಎಲ್ಲ ಕನಸುಗಳನ್ನ ಸಾಕಾರಗೊಳಿಸ್ತಾರೆ. ಹಾಗಾದ್ರೆ ಅವ್ರು ಕಂಡಂತ ಕನಸು ಯಾವುದು, ಅದಕ್ಕಾಗಿ ಅವ್ರು ಏನೇನ್ ಮಾಡಿದ್ರು ಅನ್ನೋದನ್ನ ಹೇಳೋದಾದ್ರೆ, ಮೊದಲು ಮೊಟ್ಟ ಮೊದಲು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಬಹಳ ಸ್ಪಷ್ಟವಾದ ಚಿತ್ರ ಇತ್ತು ಭಾರತದ ಬಗ್ಗೆ. ಭಾರತ ಒಂದು ಹಳ್ಳಿಗಳ ದೇಶ, ಸುಮಾರು 600,000 ಹೆಚ್ಚು ಹಳ್ಳಿಗಳು ಭಾರತದಲ್ಲಿದೆ. ಹೀಗಾಗಿ ಭಾರತ ಒಂದು ಸಮೃದ್ಧವಾದಂತ ದೇಶವಾಗಬೇಕಾದ್ರೆ ಈ ಮೊದಲು ಈ ಇವರೆಲ್ಲರ ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿಯಾಗಬೇಕು. ಹೀಗಾಗಿ ಅವರು ಭಾರತದ ಸಮೃದ್ಧ ಭಾರತದ ಕನಸನ್ನ ಕಾಣ್ತಾರೆ. ಹಾಗಾದ್ರೆ ಭಾರತ ಬರೀ ಸಮೃದ್ಧ ಕನಸು ಕಂಡ್ರೆ ಅಷ್ಟೇ ಆಗ್ಲಿಲ್ಲ, ಅವ ಸಮೃದ್ಧ ಆಗೋದು ಹೇಗೆ? ಅದಕ್ಕೆ ಈ ದೇಶದ ಮೂಲ ಉದ್ಯೋಗ ಕೃಷಿ, ಆ ಕೃಷಿ ಸುಧಾರಿಸ್ಬೇಕು. ಕೃಷಿ ಸುಧಾರಿಸ್ಬೇಕಂದ್ರೆ ಅಣೆಕಟ್ಟುಗಳಾಗಬೇಕು. ದೊಡ್ಡ ದೊಡ್ಡ ನದಿಗಳಿಗೆ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನ ಕಟ್ಟಿದ್ರೆ ನೀರನ್ನ ನದಿಗಳಿಂದ ದೂರ ಇರುವಂತ ಪ್ರದೇಶಗಳಿಗೂ ಸಹಿತ ನೀರು ಹರಿಸಿ ನೀರಾವರಿಯನ್ನ ಮಾಡಬಹುದು, ಜೊತೆಗೆ ಜಲ ವಿದ್ಯುತ್ ಯೋಜನೆಗಳನ್ನ ಮಾಡಬಹುದು. ಅದರಿಂದಾಗಿ ಜಲ ವಿದ್ಯುತ್ತಿಂದ ವಿದ್ಯುತ್ ಉತ್ಪಾದನೆ ಆದ್ರೆ ಕಾರ್ಖಾನೆಗಳಿಗೆ ಒಂದು ಬೇಕಾದಂತಹ ಶಕ್ತಿ ಸಿಗುತ್ತದೆ. ಈ ಕಾರಣಕ್ಕೋಸ್ಕರ ಅವರು ಭಾರತದ ಸಮೃದ್ಧ ಭಾರತದ ಕನಸನ್ನು ಕಾಣ್ತಾರೆ. ಅದರ ಸಲುವಾಗಿ ಈ ಎಲ್ಲ ಅಣೆಕಟ್ಟುಗಳನ್ನ ಕಟ್ಟುವಂಥದ್ದು, ಜಲ ವಿದ್ಯುತ್ ಯೋಜನೆಗಳನ್ನ ಪ್ರಾರಂಭಿಸುವಂಥದ್ದು ಇತ್ಯಾದಿ ಕೆಲಸಗಳನ್ನು ಮಾಡ್ತಾರೆ. ಉದಾಹರಣೆಗೆ ನಮ್ಮ ಮುಂದೆ ಬಹಳ ಸ್ಪಷ್ಟವಾಗಿದೆ, ಮೈಸೂರಿನ ಹತ್ತಿರ ಶ್ರೀರಂಗಪಟ್ಟಣದ ಹತ್ತಿರ ಇರುವಂತಹ ಕೆಆರ್ಎಸ್ ಡ್ಯಾಮ್, ಹೆಬ್ಬಾಳದ ಕೃಷಿ ಸಂಶೋಧನಾ ಕೇಂದ್ರ, ಒಡಿಶಾದಲ್ಲಿ ಮಹಾನದಿಗೆ ಕಟ್ಟಿದಂತ ಬಕ್ರಾನಂಗಲ್ ಡ್ಯಾಮು, ಹೈದರಾಬಾದಿನ ಆಂಧ್ರಪ್ರದೇಶದಲ್ಲಿರುವಂತಹ ಹೈದರಾಬಾದಿನ ಕುಡಿಯುವ ನೀರಿನ ವ್ಯವಸ್ಥೆ, ಈಗ ಅನೇಕ ಸಂಗತಿಗಳು ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತಹ, ನೀರಾವರಿಗೆ ಸಂಬಂಧಪಟ್ಟಂತಹ, ಜಲ ವಿದ್ಯುತ್ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ಗಳನ್ನ ಅವರು ಮಾಡ್ತಾರೆ. ಅವನ್ನ ಯಶಸ್ವಿಯಾಗಿ ನಿರ್ವಹಿಸ್ತ ಅನೇಕ ಸವಾಲುಗಳ ಮಧ್ಯನೂ ಸಹಿತ ಅವನ್ನ ಅವರು ಮಾಡಿ ತೋರಿಸ್ತಾರೆ. ಹೀಗಾಗಿ ದೇಶದಲ್ಲಿ ಒಂದು ಅಭಿವೃದ್ಧಿಯ ಹೊಸ ಶಕೆ ಪ್ರಾರಂಭವಾಗ್ತದೆ. ಅವರು ಹೇಳ್ತಾ ಇದ್ರು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್, ಅಂದ್ರೆ ಕೈಗಾರಿಕೀಕರಣಗೊಳಿಸಿ, ಇಲ್ಲದೆ ಇದ್ರೆ ನೀವು ನಶಿಸಿ ಹೋಗಿ. ಅಂದ್ರೆ ನಾವು ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿಯನ್ನ ಮಾಡದ ಹೊರತು ಭಾರತವನ್ನ ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇಂಡಸ್ಟ್ರಿಯಲೈಸ್ ಮಾಡೋದು ಬಹಳ ಅತ್ಯವಶ್ಯಕ ಇದೆ ಅಂತ ಹೇಳ್ತಾ ಇದ್ರು. ಅವ್ರು ಬರೀ ಹೇಳಲಿಲ್ಲ, ಅದ್ರ ತಕ್ಕಂಗೆ ಅನೇಕ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡ್ತಾರೆ. ಅವ್ರು ಒಂದ್ಸಲ ಭದ್ರಾವತಿ, ಶಿವಮೊಗ್ಗದ ಹತ್ರ ಇರುವಂತ ಭದ್ರಾವತಿ, ಅವಾಗ ಅದಕ್ಕೆ ಬೆಂಕಿಪುರ ಅಂತಿದ್ರು, ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಹಾಗೆ ನೋಡ್ತಾ ಇರುವಾಗ ಅವ್ರ ಕಣ್ಣೆದುರಿಗೆ ಭದ್ರಾ ನದಿ ಹರಿತಾ ಇರ್ತದೆ. ಆ ಭದ್ರಾ ನದಿಯ ಒಂದು ಪಕ್ಕದಲ್ಲಿ ಒಂದು ದೊಡ್ಡ ಗುಡ್ಡ ಇರ್ತದೆ. ಆ ಗುಡ್ಡದಲ್ಲೆಲ್ಲ ಒಂದು ಅನೇಕ

ಸಂಪತ್ತು ತಡೆಯಿರುವುದು ಅವ್ರ ಗಮನಕ್ಕೆ ಬರ್ತದೆ. ಹಾಗೇನೆ ಈಚೆ ಕಡೆ ಒಂದು ಕಾಡು, ದಟ್ಟವಾದಂತ ಕಾಡು, ಎಲ್ಲಿ ಸಾಕಷ್ಟು ಬಿದಿರಿನ ಲಭ್ಯತೆ ಇದೆ ಅಂತ ಒಂದು ಕಾಡು. ಇದನ್ನೆಲ್ಲ ನೋಡಿದ ಮೇಲೆ ಒಬ್ಬ ಇಂಜಿನಿಯರ್ ಆಗಿ, ಅದು ಸಹಿತ ಸೃಜನಶೀಲವಾಗಿ ಯೋಚನೆ ಮಾಡುವಂತ ಒಬ್ಬ ಇಂಜಿನಿಯರ್ ಆಗಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಮೂರು ಕನಸುಗಳು ಕಾಣ್ತಾರೆ. ಅವರಾಗ ಇಲ್ಲಿರುವಂತ ಈ ಎಲ್ಲ ಸಂಪನ್ಮೂಲಗಳನ್ನು ಉಪಯೋಗ ಮಾಡಿ ನಾವ್ಯಾಕೆ ಇಂಡಸ್ಟ್ರಿಗಳನ್ನ ಪ್ರಾರಂಭ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ. ಹೀಗಾಗಿ ಆ ಬೆಂಕಿಪುರ ಒಂದ್ ಸಣ್ಣ ಹಳ್ಳಿ, ಇದು ಪಟ್ಟಣನೂ ಅಲ್ಲ, ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ ಸಿಗ್ತಾ ಇರುವಂತ ಈ ಮೂರು ಸಂಪನ್ಮೂಲಗಳನ್ನು ಉಪಯೋಗ ಮಾಡ್ತಾರೆ. ಅಲ್ಲಿಯ ಗುಡ್ಡದಲ್ಲಿ ಸಿಗ್ತಾ ಇರುವಂತಹ ಖನಿಜವನ್ನ ಉಪಯೋಗಿಸಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಾರೆ. ಹಾಗೇನೆ ಆ ಭದ್ರಾ ನದಿಯ ನೀರು ಮತ್ತು ಕಾಡಿನಲ್ಲಿ ಸಿಗ್ತಾ ಇರುವಂತಹ ಬಿದಿರನ್ನ ಉಪಯೋಗ ಮಾಡಿ ಪೇಪರ್ ಮಿಲ್ ಅನ್ನ ಪ್ರಾರಂಭ ಮಾಡ್ತಾರೆ, ಕಾಗದದ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಾರೆ. ಹಾಗೆ ಭದ್ರಾವತಿಯಲ್ಲಿ ಸಿಗ್ತಾ ಇರುವಂತಹ ಆ ಜೇಡಿ ಮಣ್ಣು ಮತ್ತು ಸುಣ್ಣದ ಕಲ್ಲು ಎರಡನ್ನೂ ಉಪಯೋಗ ಮಾಡಿ ಒಂದು ಸಿಮೆಂಟ್ ಫ್ಯಾಕ್ಟರಿಯನ್ನು ಸಹಿತ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಒಂದು ಚಿಕ್ಕ ಪಟ್ಟಣ ಬೆಂಕಿಪುರ ಅಲ್ಲಿ ಒಂದು ಬೃಹತ್ ಅಭಿವೃದ್ಧಿಯ ದಿಕ್ಕಿಗೆ ಮುಖ ಮಾಡ್ತದೆ. ಮೂರು ಕಾರ್ಖಾನೆಗಳು ಒಟ್ಟೊಟ್ಟಿಗೆ ಪ್ರಾರಂಭ ಆಗುತ್ತದೆ. ಹೀಗೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಶ್ರೀಗಂಧದ ಎಣ್ಣೆ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟರಿ, ಈಗ ಅನೇಕ ಇಂಡಸ್ಟ್ರಿಗಳನ್ನ ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಅಂದ್ರೆ ಅವಾಗಿನ ಮೈಸೂರು ಪ್ರಾಂತದಲ್ಲಿ ಮೈಸೂರು ಮಹಾರಾಜರ ಸಹಾಯದಿಂದ ಮೈಸೂರಿನ ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಾರಂಭ ಮಾಡ್ತಾರೆ. ಇದ್ರ ಜೊತೆಗೆ ಒಂದು ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಇನ್ನೊಂದು ಆಧಾರ ಏನಂತಂದ್ರೆ ಆ ದೇಶದಲ್ಲಿರುವಂತಹ ಸಾರಿಗೆ ವ್ಯವಸ್ಥೆ. ಹೇಗೆ ನಮ್ಗೆ ರೋಡು ಇತ್ಯಾದಿಗಳು ಚೆನ್ನಾಗಿ ಆದಷ್ಟು ಟ್ರಾನ್ಸ್ಪೋರ್ಟೇಶನ್ ಇತ್ಯಾದಿ ಎಲ್ಲ ಸುಧಾರಿಸ್ತದೆ. ಹೀಗಾಗಿ ಅವರು ನಮ್ಮ ದೇಶದಲ್ಲಿರುವ ಒಂದು ಸಾರಿಗೆ ವ್ಯವಸ್ಥೆಯನ್ನ ಸುಧಾರಿಸ್ಲಿಕ್ಕೆ ಮತ್ತು ಹೆಚ್ಚಿನ ಸಾರಿಗೆ ವ್ಯವಸ್ಥೆಯನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ದೇಶದಲ್ಲಿ ರೈಲ್ವೆ ಹಳಿಗಳನ್ನ ಹೊಸದಾಗಿ ಹಾಕಿಸ್ತಾರೆ, ಒಳಚರಂಡಿ ವ್ಯವಸ್ಥೆ ಮಾಡ್ತಾರೆ, ನೀರು ಸರಬರಾಜು ವ್ಯವಸ್ಥೆ ಮಾಡ್ತಾರೆ, ಕೆಲವು ಕಡೆ ಜಲಮಾರ್ಗಗಳನ್ನು ಸಹಿತ ಪ್ರಾರಂಭ ಮಾಡ್ತಾರೆ. ಹೀಗೆ ಭಟ್ಕಳದ ಬಂದರನ್ನು ಉಪಯೋಗ ಮಾಡ್ಕೊಳ್ತಾರೆ. ಭಟ್ಕಳದಲ್ಲಿ ಮೊಟ್ಟ ಮೊದಲಾಗಿ ಬಂದರನ್ನು ಕಟ್ತಾರೆ. ಆ ಮೂಲಕ ರಫ್ತು ಮತ್ತು ಆಮದುಗಳು ಏನು ಪ್ರಾಡಕ್ಟ್ಗಳಿಗೆ ಬೇಕಾದಂತ ಒಂದು ಏನು ಅತ್ಯವಶ್ಯವಾದಂತಹ ಸೌಕರ್ಯ ವ್ಯಕ್ತಿ ಅದನ್ನು ಸಹಿತ ಅವರು ಕಲ್ಪಿಸ್ತಾರೆ. ಹೀಗಾಗಿ ಅವರು ಕಂಡಂತಹ ಅಭಿವೃದ್ಧಿಗೊಂಡ ಭಾರತ ಅಂದ್ರೆ ಡೆವಲಪ್ಡ್ ಇಂಡಿಯಾ ಆ ಕನಸನ್ನ ನನಸು ಮಾಡುವಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರು ಈ ತರದ ಅನೇಕ ಉಪಕ್ರಮಗಳನ್ನ ನಿರಂತರವಾಗಿ ಕೈಗೊಳ್ತಾ ಇರ್ತಾರೆ. ಇನ್ನ ಭಾರತ ಆರ್ಥಿಕವಾಗಿ ಭದ್ರವಾಗಬೇಕು, ಸಶಕ್ತವಾಗಬೇಕು ಅನ್ನೋದು ಅವ್ರದ್ದು ಒಂದೊಂದು ಕನಸು. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿವರೆಗೆ ಏನೇ ಇರ್ಲಿಲ್ಲ ಮೈಸೂರು ಪ್ರಾಂತದಲ್ಲಿ ಅವರು ಪ್ರಾರಂಭ ಮಾಡ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ. ಇವತ್ತು ನಾವೇನ್ ಕಾಣ್ತೇವೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಿಲೀನಗೊಂಡಿದೆ. ಆದರೆ ಅನೇಕ ಕಡೆಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಶಾಖೆಗಳು ಈ ಮೊದಲು ಇತ್ತು. ಅದರ ಜೊತೆಗೆ ಆರ್ಥಿಕ ವಿಷಯಗಳ ಮೇಲೆ ಅನೇಕ ಪುಸ್ತಕಗಳನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಬರೀತಾರೆ. ಇನ್ನ ಭಾರತದ ಜನರು ವಿದ್ಯಾವಂತರಾಗಬೇಕು, ಭಾರತ ಮೊದಲಿಂದನೂ ಸಹಿತ ವಿದ್ಯೆಗೆ ಬಹಳ ಪ್ರಸಿದ್ಧವಾದದ್ದು. ಯಾಕಂದ್ರೆ ನಾಲಂದ, ತಕ್ಷಶಿಲಾ ಈ ತರದ ಅನೇಕ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಆಗಿದೆ. ಎಲ್ಲಿ ವಿದೇಶದಿಂದ ಸಾವಿರಾರು ಜನ ಬಂದು ಇಲ್ಲಿ ವಿದ್ಯೆಯನ್ನು ಕೊಂಡೋಗ್ತಿದ್ರು. ಆ ಪರಂಪರೆಯನ್ನ ಅವರು ಕನಸಿನ ಭಾರತ, ವಿದ್ಯಾವಂತ ಭಾರತವನ್ನ ಮಾಡಲು ಅನೇಕ ಉಪಕ್ರಮಗಳನ್ನ ಕೈಗೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರೇ. ಬೆಂಗಳೂರಿನ ಯುವಿಸಿ ಕಾಲೇಜು, ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದನ್ನ ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರೇ. ಅದು ಇಂಜಿನಿಯರಿಂಗ್ ಕಾಲೇಜ್ ಆಗಿ ಕಂಡಂತೆ ಅನೇಕ ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಹೀಗಾಗಿ ಅವ್ರೇನ್ ಅನ್ಕೊಂಡಿರ್ತಾರೆ ಅಂದ್ರೆ ಅವ್ರದ್ದು ಮುಖ್ಯ ವಿಚಾರ ಹೀಗಿರ್ತದೆ, ನಮ್ಮ ದೇಶದಲ್ಲಿ ಇರುವಂತ ಅನೇಕ ಸಮಸ್ಯೆಗಳಿಗೆ ಉತ್ತರ ಅಂತಂದ್ರೆ ಶಿಕ್ಷಣ, ಎಜುಕೇಶನ್. ಅದ್ರ ಜೊತೆಗೆ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಪಬ್ಲಿಕ್ ಪ್ರಾರಂಭ ಮಾಡ್ತಾರೆ. ಭಾರತವನ್ನ ಬಾನಿನ ಎತ್ತರದಲ್ಲಿ ಭಾರತದ ಪತಾಕೆ ಹಾರಬೇಕಂತ ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕಂಡಂತ ಕನಸಾಗಿತ್ತು. ಅದಕ್ಕಾಗಿ ಅವರು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ಅನ್ನೋ ಒಂದು ಉದ್ದಿಮೆಯನ್ನ ಪ್ರಾರಂಭ ಮಾಡ್ತಾರೆ. ಇದರಲ್ಲಿ ಭಾರತದ ಸ್ಪೇಸ್ ಪ್ರೋಗ್ರಾಮ್ಗಳಿಗೆ ಬೇಕಾದಂತಹ ಎಲ್ಲ ಚಟುವಟಿಕೆಗಳು, ಉದ್ದಿಮೆಗೆ ಸಂಬಂಧಪಟ್ಟಂತ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ. ಅದರ ಫಲವಾಗಿ ಮುಂದೆ
ಇಲ್ಲಿ ಒಂದು ಹೆಚ್ಚೆಯಲ್ಲಿ

ನಿಲ್ದಾಣವನ್ನು ಮಾಡಲಿಕ್ಕೆ, ಹಾಗೆ ಏರೋನಾಟಿಕ್ ಲಿಮಿಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಅನೇಕ ಕಾರ್ಯಗಳನ್ನ ಇಲ್ಲಿ ಸಾಧಿಸಲಿಕ್ಕೆ ಈ ಕಾರ್ಖಾನೆಯಿಂದ ಸಾಧ್ಯವಾಗುತ್ತೆ. ಅವರ ದೂರದೃಷ್ಟಿಯನ್ನು ನಾವು ಗಮನಿಸಬೇಕು. ಭಾರತ ಮುಂದೆ ಇವತ್ತಿನ ಏನು ಒಂದು ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನದ ನಿಲ್ದಾಣಗಳನ್ನ ನೋಡ್ತೇವೆ, ಲಕ್ಷಾಂತರ ಜನ ಅದಕ್ಕೆ ಅವಲಂಬಿತವಾಗಿ ದುಡಿಯೋದನ್ನ ನೋಡಿರೋದನ್ನ ಅವರ ದೂರದೃಷ್ಟಿ ನಮ್ಗೆ ಅರ್ಥವಾಗುತ್ತೆ. ಇನ್ನ ಭಾರತವನ್ನು ಒಂದು ಅತ್ಯಂತ ಒಂದು ಸುಂದರವಾದಂತ ಪ್ರವಾಸಿ ತಾಣವನ್ನು ಮಾಡಬೇಕಂತ ಅವ್ರದ್ದು ಆಸೆ ಇರುತ್ತೆ. ಅದಕ್ಕಾಗಿ ಅವರು ಕೇವಲ ಡ್ಯಾಮ್ಗಳನ್ನು ಕಟ್ಟಲಿಲ್ಲ, KRS ಡ್ಯಾಮ್ ಆಗಿರ್ಬೋದು, ಹಾಗೆ ಹೈದರಾಬಾದಿನಲ್ಲಿ ಕುಡಿಯುವ ನೀರಿನ ಯೋಜನೆ ಮಾಡುವಂತದ್ದಾಗಿರ್ಬೋದು, ಗ್ವಾಲಿಯರ್ದಲ್ಲಿ ಟೈಗರ್ ಡ್ಯಾಮ್ ಅಂತ ಕಟ್ಟಿರ್ತಾರೆ ಅದು ಆಗಿರ್ಬೋದು, ಹಾಗೇನೆ ಒಡಿಶಾದಲ್ಲಿ ಬಾಕ್ರನಂಗಲ್ ಯೋಜನೆ ಮಾಡಿರ್ತಾರೆ. ಆ ಯೋಜನೆಯಲ್ಲಿ ಆ ಜಲವಿದ್ಯುತ್ ಯೋಜನೆಗಳು ನೀರಾವರಿ ಜೊತೆ ಜೊತೆಗೆ ಆ ನಗರವನ್ನ ಸೌಂದರ್ಯೀಕರಣ ಹೆಚ್ಚಿಸುವಂತೆ ಅವರು ಕ್ರಮ ಕೈಗೊಳ್ತಾರೆ. ದೊಡ್ಡ ದೊಡ್ಡ ಗಾರ್ಡನ್ಗಳು ಅದರ ಜೊತೆಗೆ ಪ್ರವಾಸಿ ಕೇಂದ್ರಗಳು ಆಗೋ ರೀತಿ ಮಾಡೋದ್ರಿಂದ ಒಂದು ದೊಡ್ಡ ಒಂದು ಹೊಸ ಕ್ರಾಂತಿಯನ್ನೇ ಅವರು ಮಾಡ್ತಾರೆ. ಇದ್ರ ಜೊತೆಗೆ ಮಾಡಿರುವ ಎಲ್ಲ ಕೆಲಸವನ್ನ ದಾಖಲಿಸಲಿಕ್ಕೆ ವಿದ್ಯೆಗೆ ವಿದ್ಯಾಭ್ಯಾಸ ಮತ್ತು ಇತ್ಯಾದಿ ಪಠ್ಯ ಪುಸ್ತಕ ಇತ್ಯಾದಿ ಪ್ರಕಟಿಸುವುದಕ್ಕೋಸ್ಕರ ಒಂದು ಸರ್ಕಾರಿ ಮುದ್ರಣಾಲಯವನ್ನು ಸಹಿತ ಸರ್ ಎಂ ವಿಶ್ವೇಶ್ವರ ಅವರು ಪ್ರಾರಂಭ ಮಾಡ್ತಾರೆ. ಸರ್ ಎಂ ವಿಶ್ವೇಶ್ವರ ಬರೀ ಕೇವಲ ಉದ್ದಿಮೆ ಇಂಡಸ್ಟ್ರಿ ಡ್ಯಾಮ್ಗಳು ಈ ತರ ಮಾತ್ರ ಅಲ್ಲದೇನೆ ಅವರಿಗೆ ಸಾಹಿತ್ಯದ ಬಗ್ಗೆಯೂ ಸಾಕಷ್ಟು ಆಸಕ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಕನ್ನಡದ ಸಾಹಿತ್ಯವನ್ನ ಬೆಳೆಸಬೇಕು, ಅದಕ್ಕೆ ಸಾಕಷ್ಟು 2000 ವರ್ಷಗಳ ಇತಿಹಾಸ ಇರೋದನ್ನ ಮನಗಂಡು ಕನ್ನಡದಲ್ಲಿರುವಂತಹ ಸಾಹಿತಿಗಳಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಮತ್ತು ಸಾಹಿತ್ಯಕ ಚಟುವಟಿಕೆಗಳು ನಿರಂತರವಾಗಿ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಹಿತ ಅವರೇ ಪ್ರಾರಂಭ ಮಾಡಿಸ್ತಾರೆ. ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭಿಸಿದ್ದಷ್ಟೇ ಅಲ್ಲದೆ ಹಲವಾರು ಪುಸ್ತಕಗಳನ್ನು ಸಹಿತ ಅವರು ಬರೀತಾರೆ. ಇದರ ಜೊತೆಗೆ ಅವರಿಗೆ ಭಾರತವನ್ನು ಒಂದು ಆರೋಗ್ಯವಂತ ಭಾರತವನ್ನಾಗಿ ಮಾಡಬೇಕಂತದೆ. ಅವರು ಕೇವಲ ಬರೀ ಮಾತಿನಲ್ಲಿ ಹೇಳೋದಿಲ್ಲ, ತಾವು ಸ್ವತಃ ಇದ್ದು ಆ ತರ ತೋರಿಸ್ತಾರೆ. ಸರ್ ಎಂ ವಿಶ್ವೇಶ್ವರನ್ ಅವರು ಹುಟ್ಟಿದ್ದು 1861 ಅವರು ಸುಮಾರು 101 ವರ್ಷಗಳವರೆಗೆ ಅತ್ಯಂತ ಆರೋಗ್ಯವಂತರಾಗಿ ಬಾಳ್ತಾರೆ. ಅದಕ್ಕೆ ಮೂಲ ಕಾರಣ ಅವರ ಆರೋಗ್ಯದ ಮುಖ್ಯ ಗುಟ್ಟು ಏನಂತಂದ್ರೆ ಅವರು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಶಿಸ್ತು, ನಿಯಮಿತ ಕೆಲಸಗಳು ಮತ್ತು ಹಿತಮಿತವಾದ ಆಹಾರ ಸೇವನೆ. ಈ ಗುಟ್ಟನ್ನು ಅವರು ಇಡೀ ಭಾರತದ ಎಲ್ಲರಿಗೂ ಪಾಲಿಸುವಂತೆ ಅವರು ಹೇಳ್ತಿರ್ತಾರೆ. ತಮ್ಮ ಕಚೇರಿಯಲ್ಲಾಗ್ಲಿ ತಮ್ಮ ಸುತ್ತಮುತ್ತಲಿನ ಮಾಡುವ ಜನರಿಂದ ಯಾವಾಗಲೂ ಈ ಶಿಸ್ತನ್ನು ಅವರು ನಿರಂತರವಾಗಿ ಬಯಸ್ತಿರ್ತಾರೆ. ಹಾಗೆ ಶಿಸ್ತಿನ ಭಾರತ, ನಿಯಮಿತವಾದಂತ ಭಾರತ ಹಾಗೂ ಆರೋಗ್ಯವಂತ ಭಾರತದ ಕನಸನ್ನು ಅವರು ಕಾಣ್ತಾರೆ. ಅದನ್ನ ಸಾಕಾರಗೊಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಇದರ ಜೊತೆಗೆ ಅವರು ಒಂದು ಅಖಿಲ ಭಾರತೀಯ ದೃಷ್ಟಿಕೋನ ಅಂದ್ರೆ ಪ್ಯಾನ್ ಇಂಡಿಯಾ ಆಟಿಟ್ಯೂಡ್ ಅನ್ನ ಅವರು ಇಡೀ ದೇಶದಲ್ಲಿ ಪ್ರಾರಂಭಿಸಬೇಕಂತ ಒಂದು ಕ್ರಿಯೇಟ್ ಮಾಡ್ಬೇಕನ್ನೋ ಒಂದು ಇಚ್ಛೆಯನ್ನ ಕನಸನ್ನು ಅವರು ಕಂಡಿರ್ತಾರೆ. ಆ ಮೂಲಕ ಅವರು ಕೇವಲ ಅವರು ಅಚ್ಚ ಕನ್ನಡಿಗನಾದ್ರೂ ಸಹಿತ ದೇಶದ ಅನೇಕ ಭಾಗಗಳಲ್ಲಿ ಅನೇಕ ವರ್ಷಗಳವರೆಗೆ ಕೆಲಸ ಮಾಡ್ತಾರೆ. ಹಾಗೆ ನೋಡಿದ್ರೆ ಅವರು ತಮ್ಮ ಶಿಕ್ಷಣದ ನಂತರ ಪುಣಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ತಮ್ಮ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪೂರೈಸಿದ ನಂತರ ಮೊಟ್ಟ ಮೊದಲ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಇಂಜಿನಿಯರ್ ಆಗಿರ್ತಾರೆ. ಅವರು ಅನೇಕ ತಮ್ಮ ಪ್ರತಿಭೆ ಮತ್ತು ಶ್ರಮದ ಕಾರಣದಿಂದಾಗಿ ಅನೇಕ ಜನ ತಮಗಿಂತ ಹಿರಿಯರಾದವ್ರನ್ನು ಸಹಿತ ದಾಟಿ ಮಹಾರಾಷ್ಟ್ರ ಸರ್ಕಾರ ಅವರನ್ನ ಮಹಾರಾಷ್ಟ್ರದ ಚೀಫ್ ಇಂಜಿನಿಯರ್ ಆಗಿ ಮಾಡ್ತಾರೆ. ಅದಲ್ಲದೇ ಮದ್ರಾಸಿನಲ್ಲಿ ಅನೇಕ ಕೆಲಸಗಳನ್ನ ಅವರು ಇಂಜಿನಿಯರಿಂಗ್ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡ್ತಾರೆ. ಮಧ್ಯಪ್ರದೇಶದಲ್ಲಿ ನೀರಾವರಿ ಯೋಜನೆ ಮತ್ತು ಡ್ಯಾಮ್ ಕನ್ಸ್ಟ್ರಕ್ಷನ್ ಇತ್ಯಾದಿಗಳ ಕುರಿತಂತೆ ನೀರು ಸರಬರಾಜು ಯೋಜನೆ ಮಾಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ, ಗುಜರಾತ್, ಬಿಹಾರ, ಒಡಿಶಾ ಇಷ್ಟೆಲ್ಲದ ಕಡೆಗಳಲ್ಲಿಯೂ ಸಹಿತ ಅವರು ಮಾಡ ಅಂದ್ರೆ ಒಂದು ಅಖಿಲ ಭಾರತ ಮಟ್ಟದ ಒಂದು ದೃಷ್ಟಿಕೋನವನ್ನ ಈ ದೇಶದ ಮಧ್ಯದಲ್ಲಿ ಮಾಡಬೇಕೆಂಬಂತ ಅವ್ರು ಆಸೆ ಇರುತ್ತೆ. ಹಾಗೆ ತಾವು ಸ್ವತಃ ಅದನ್ನ ಆ ರೀತಿ ನಡೆದುಕೊಂಡು ತೋರಿಸ್ತಾರೆ. ಇದಲ್ದೇನೆ ಅವರು ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ ಮತ್ತು ಈಜಿಪ್ಟ್ ಈ ಮೂರು ದೇಶಗಳಲ್ಲೂ ಸಹಿತ ಅನೇಕ ದೊಡ್ಡ ದೊಡ್ಡ ವಿಶೇಷ ನೀರಿಗೆ ಸಂಬಂಧಪಟ್ಟಂತ ನೀರಿನ ಸರಬರಾಜಿಗೆ ಸಂಬಂಧಪಟ್ಟಂತ ನೀರಾವರಿಗೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿ ತೋರಿಸ್ತಾರೆ. ಅವಾಗಿನ್ನೂ ಭಾರತಕ್ಕೆ ಸ್ವಾತಂತ್ರ್ಯ ಬರದ ಸಂದರ್ಭದಲ್ಲಿ ಗುಲಾಮಿ ರಾಷ್ಟ್ರದ ಒಬ್ಬ ಪ್ರಜೆ, ಒಬ್ಬ ಇಂಜಿನಿಯರ್ ಪ್ರತಿಭಾವಂತ ಇಡೀ ಜಗತ್ತಿನಾದ್ಯಂತ ಗೌರವಿಸಲ್ಪಡ್ತಾರೆ. ಇಡೀ ಜಗತ್ತಿನ ಜನ ಅವ್ರನ್ನ ಕರೆಸ್ತಾ ಇರ್ತಾರೆ ಅನೇಕ ಅವರಿಂದ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ಳಿಕ್ಕೆ. ಇನ್ನ ಒಂದು ನಮ್ಮ ದೇಶದಲ್ಲಿರುವಂತ ಜನರೆಲ್ಲ ತುಂಬಾ ಶ್ರಮವಂತರಾಗಬೇಕು, ಶ್ರಮದಿಂದ ದುಡಿದು ಗಳಿಸುವಂತದ್ದಾಗಿರ್ಬೇಕಂತಿರ್ತಾರೆ. ಅವರು ತಾವು ಸ್ವತಃ ದಿನದಲ್ಲಿ
12-14 ತಾಸುಗಳು

ಅವ್ರಿಗೆ ದುಡಿತಿರ್ತಾರೆ. ಈಗ ನಾವು ಒಂದು ನೌಕರಿ ಅಂದ್ರೆ 8 ತಾಸು ಅಂತ ನಾವು ಕೆಲಸ ಮಾಡ್ತೇವೆ, ಅದಕ್ಕೇನೆ ಸಾಕಷ್ಟು ಮಧ್ಯದಲ್ಲಿ ಊಟದ ಬ್ರೇಕು ಇತ್ಯಾದಿ ಹೀಗೆಲ್ಲ ಮಾಡ್ತೇವೆ. ಆದ್ರೆ ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಯಾರು ಕೇಳುವವರು ಇಲ್ಲದೆ ಇದ್ರು, ಅವರೇ ಚೀಫ್ ಇಂಜಿನಿಯರ್ ಆಗಿದ್ರು ಸಹಿತ, ಅವರೇ ದಿವಾನ್ ಆಗಿದ್ರು ಸಹಿತ ಸುಮಾರು 12-14 ತಾಸುಗಳವರೆಗೆ ಒಂದು ದಿವಸದಲ್ಲಿ ಅವರು ದುಡಿತಾ ಇರ್ತಾರೆ. ಹೀಗೆ ಒಟ್ಟು ಅವರು 35 ವರ್ಷ ಇಂಜಿನಿಯರ್ ಆಗಿ, 48 ವರ್ಷ ಆಡಳಿತಗಾರರಾಗಿ, ಒಟ್ಟು 83 ವರ್ಷ 101 ವರ್ಷದಲ್ಲಿ 83 ವರ್ಷ ದೇಶದ ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಅವರು ಹೇಳೋ ಒಂದು ಮಾತು ಬಹಳ ಚೆನ್ನಾಗಿದೆ. ಅವರು ಏನ್ ಹೇಳ್ತಾ ಇದ್ದ ಅಂದ್ರೆ, ಹೊಲದಲ್ಲೇ ಕುಳಿತು ತುಕ್ಕು ಹಿಡಿಯೋದಕ್ಕಿಂತ ದುಡಿಯುತ್ತ ದುಡಿಯುತ್ತ ಸವೆದು ಹೋಗುವುದು ಲೇಸು. ಏನು, ಕುಳಿತಲ್ಲೇ ಕುಳಿತು ತುಕ್ಕು ಹಿಡಿಯೋದಕ್ಕಿಂತ ದುಡಿಯುತ್ತ ದುಡಿಯುತ್ತ ಸವೆದು ಹೋಗುವುದು ಲೇಸು ಎಂದು ಹೇಳಿ ಅಂತಾರೆ. ಮತ್ತು ಸ್ವತಃ ಅದೇ ರೀತಿ ಅವರು ಬದುಕಿ ತೋರಿಸ್ತಾರೆ. ಇನ್ನು ಅವರು ಭಾರತದ ಪ್ರಜೆಗಳು ಕೇವಲ ಆರ್ಥಿಕವಾಗಿ ಶ್ರೀಮಂತರಾಗುವುದಷ್ಟೇ ಅಲ್ಲ, ಅವರು ಒಂದು ಎಥಿಕಲ್ ಲೈಫ್ ಅನ್ನ ಲೀಡ್ ಮಾಡಬೇಕು, ವ್ಯಾಲ್ಯೂಡ್ ಅಂದ್ರೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸಬೇಕಂತ ಅವ್ರದ್ದು ಆಸೆ ಇರ್ತದೆ. ಹೀಗಾಗಿ ಅವರು ತಾವು ಸ್ವತಃ ಆ ರೀತಿ ಜೀವಿಸಿ ತೋರಿಸ್ತಾರೆ. 16 ಸಲ ಅವರು ವಿದೇಶಕ್ಕೆ ಹೋಗುವಂತ ಸಂದರ್ಭ ಬರ್ತದೆ, ಸರ್ಕಾರದ ಕೆಲಸಕ್ಕಾಗಿ ಅಥವಾ ತಮ್ಮ ಸ್ವಂತಕ್ಕಾಗಿ. ಅವರು ಯಾವಾಗೇ ಹೋದ್ರು ಸಹಿತ ವಿದೇಶದಲ್ಲಿದ್ದಂತ ಪ್ರತಿಯೊಂದು ಕ್ಷಣವನ್ನು ಸಹಿತ ಅಲ್ಲಿಯ ವಿವಿಧ ಏನಾದರೂ ಒಂದು ಯೋಜನೆಯನ್ನ ಅವರು ಪರಂಪರಾಗಿ, ಈಗಿನ ಅವರು ಅನೇಕ ಜನ ವಿದೇಶ ಬರುವಂತದ್ದು ಇದೆ, ಆದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಲ್ಲಿರುವಂತಹ ಪ್ರತಿಯೊಂದು ಕಿಚ್ಚಲ್ಲಿ ಯೋಚನೆ ಮಾಡ್ತಾ ಇದ್ರು. ಇನ್ನ 3 ಪೇಟೆಂಟ್ ಅವ್ರ ಹೆಸರಿನಲ್ಲಿ ಇರುತ್ತೆ. ಅವ್ರು ಎಸ್ಪೆಷಲಿ ಅವರು ಡ್ಯಾಮ್ ಕನ್ಸ್ಟ್ರಕ್ಷನ್ ನಲ್ಲಿ ಆಟೋಮೆಟಿಕ್ ಗೇಟ್ ಅನ್ನ ಅಳವಡಿಸ್ತಿರ್ತಾರೆ. ಅದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ, ಇಡೀ ಜಗತ್ತಲ್ಲಿ ಆತರ ಒಂದು ತಂತ್ರಜ್ಞಾನ ಎಲ್ಲಿರೋದಿಲ್ಲ. ಅವರ ಈ ಒಂದು ತಂತ್ರಜ್ಞಾನಕ್ಕೆ ಅವ್ರಿಗೆ ಒಂದು 3 ಪೇಟೆಂಟ್ಗಳಿರುತ್ತೆ. ಈ ಪೇಟೆಂಟ್ಗಳಿರೋದ್ರಿಂದ ರಾಜಧನ ಬರುತ್ತೆ, ರಾಯಲ್ಟಿ. ಆದ್ರೆ 3 ಪೇಟೆಂಟ್ಗಳು ಅವರ ಹೆಸರಿನಲ್ಲಿ ಇದ್ರು ಸಹಿತ ಆ ಪೇಟೆಂಟ್ ಅಂದ್ರೆ ಆ ತಂತ್ರಜ್ಞಾನವನ್ನ ಜಗತ್ತಿನ ಅನೇಕ ಕಡೆಗಳಲ್ಲಿ ಉಪಯೋಗಿಸ್ತಾ ಇದ್ರು ಸಹಿತ ಅವರು ಅದಕ್ಕೆ ಪ್ರತಿಫಲ ಆಗಿ ಯಾವುದೇ ಒಂದು ರಾಜನವನ್ನ ದಾನವನ್ನ ಅಥವಾ ರಾಯಲ್ಟಿಯನ್ನ ಪಡೆದುಕೊಳ್ಳೋದಿಲ್ಲ. ಯಾಕಂದ್ರೆ ಸಾರ್ವಜನಿಕ ಉಪಯೋಗ ಇರುವಂತಹ ಈ ಸಂಗತಿಗಳಿಂದ ಸಾರ್ವಜನಿಕ ಉಪಯೋಗ ಆಗ್ಲಿ ಅನ್ನೋ ಒಂದು ಉದಾರ ಮನಸ್ಸು ಅವ್ರದ್ದಿರುತ್ತದೆ ಹೊರತು ಹಣವನ್ನು ಮಾಡುವಂತಹ ಒಂದು ವಿಚಾರದವರು ಅವ್ರು ಆಗಿರುವುದಿಲ್ಲ. ಇದೆಲ್ಲದರ ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯರವರು ಭಾರತವನ್ನ ಒಂದು ಸ್ವಾಭಿಮಾನಿ ಭಾರತವನ್ನಾಗಿ ಮಾಡಬೇಕಂತ ಅವ್ರಿಗೆ ಆಸೆ ಇರುತ್ತೆ. ಹೇಗೆ ಅಂದ್ರೆ, ಮತ್ತೊಬ್ಬರ ಮೇಲೆ ಅವಲಂಬಿಸದಂತಹ ಆಹಾರ ಉತ್ಪಾದನೆ ಇರಬಹುದು, ತಾಂತ್ರಿಕ ಶಿಕ್ಷಣ ಇರಬಹುದು, ಬೇರೆ ಬೇರೆ ಉದ್ಯಮಗಳು ಇರ್ಬೋದು, ಅದರಲ್ಲೆಲ್ಲ ಸಹ ಭಾರತ ಕೇವಲ ದುಡಿಮೆಗಾರ ದೇಶ ಆಗದೇನೆ ಆ ಉದ್ಯಮಗಳನ್ನ ಪ್ರಾರಂಭಿಸುವ ಒಂದು ಸ್ವಾಭಿಮಾನಿ ಭಾರತವಾಗಬೇಕಂತ ಅವ್ರು ಕನಸು ಕಂಡಿರ್ತಾರೆ. ಹೀಗೆ ಅವರು ಕಂಡಂತ ಅವರೊಬ್ಬ ಅಪ್ಪಟ ಭಾರತೀಯ ಪ್ರತಿಭೆ, ಅದರಲ್ಲೂ ಸಹಿತ ಈ ತರ ಬಹುಮುಖ ಪ್ರತಿಭೆ ಅಂದ್ರೆ ಆಡಳಿತ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಈ ತರದ ಅನೇಕ ಸಂಗತಿಗಳಲ್ಲಿ ಅತ್ಯಂತ ಪ್ರತಿಭೆಯನ್ನು ಹೊಂದಿರುವಂತಹ ಅತ್ಯಂತ ಅಪರೂಪದ ವ್ಯಕ್ತಿತ್ವ ಹೊಂದಿರುವಂತಹ ಇಂತಹ ಇಂಜಿನಿಯರ್ ಅನ್ನ ಇಡೀ ದೇಶದಲ್ಲಿ ಇನ್ನೊಬ್ಬರನ್ನ ಹೆಸರಲಿಕ್ಕೆ ಅಸಾಧ್ಯ. ಅದ್ರ ಜೊತೆಗೆ ಅವ್ರು ಎಷ್ಟು ಸ್ವಾಭಿಮಾನಿ ಮತ್ತು ಅಭಿಮಾನಿ ಆಗಿರ್ತಾರೆ ಅಂದ್ರೆ, ಅವರು ಧರಿಸ್ತಿರೋದು ಬಹಳ ಅತ್ಯಂತ ಶಿಸ್ತಿನ ಸಿಪಾಯಿ ಇದ್ದಂಗಿರ್ತಾರೆ. ಅವರು ಧರಿಸಿರುವ ಕೋಟು ಇತ್ಯಾದಿ ಶಿಸ್ತಿನ ಜೊತೆಗೆ ನಿರಂತರವಾಗಿ ಅವ್ರು ಎಲ್ಲೇ ಹೋದ್ರು ಸಹಿತ ಇವನ್ ವಿದೇಶದಲ್ಲೂ ಸಹಿತ ಪೇಟವನ್ನ ಮೈಸೂರು ಪೇಟವನ್ನ ಹಾಕೊಂಡೇ ಹೋಗ್ತಾ ಇರ್ತಾರೆ. ಹೀಗಾಗಿ ಮೊದಲೆಲ್ಲ ಅವರ ಜೊತೆ ಜೊತೆಗೆ ಮೈಸೂರು ಪೇಟ ಸಹಿತ ಇಡೀ ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನ ಪಡುತ್ತೆ. ಮತ್ತು ಅವರು ಸಲ್ಲಿಸ್ತಾರೆ ಅಂತ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಮೈಸೂರು ನಾಡಿಗೆ ಅವ್ರಿಗೆ ಎಷ್ಟೊಂದು ಅಭಿಮಾನ ಇರುತ್ತೆ ಅಂತಂದ್ರೆ, ಅವರು ಮಾಡಿರುವಂತ ಎಲ್ಲ ಉದ್ದಿಮೆಗಳಿಗೆ ಮೈಸೂರು ಎನ್ನುವ ಹೆಸರನ್ನ ಇಟ್ಕೊಂಡಿರ್ತಾರೆ. ಉದಾಹರಣೆಗೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಮೈಸೂರು ಲ್ಯಾಂಪ್ಸ್, ಮೈಸೂರು ಬ್ಯಾಂಕು, ಮೈಸೂರು ಸಿಮೆಂಟ್ ಫ್ಯಾಕ್ಟರಿ, ಮೈಸೂರು ಶುಗರ್ ಫ್ಯಾಕ್ಟರಿ, ಮೈಸೂರು ಉಪ್ಪು ಮತ್ತು ಕಬ್ಬಿಣ ಕಂಪನಿ, ಮೈಸೂರು ಸಿಲ್ಕ್ಸ್, ಈ ತರ ಅನೇಕ ತಾವು ಮಾಡಿದಂತ ಎಲ್ಲಾ ಉದ್ದಿಮೆಗಳಿಗೆ ಮೊದಲ ಹೆಸರು ಮೈಸೂರು ಅನ್ನೋ ಒಂದು ಹೆಸರು ಬಂದಿರ್ತದೆ. ಇದರಿಂದ ಅವರಿಗೆ ಮೈಸೂರು ಮೇಲೆ ಇದ್ದಂತಹ ಪ್ರೀತಿ ಎಷ್ಟು ಅನ್ನೋದನ್ನ ನಮ್ಗೆ ಅರ್ಥವಾಗುತ್ತೆ. ಹೀಗೆ ಸರ್ ಎಂ ವಿಶ್ವೇಶ್ವರಯ್ಯನವರು, ಮೋಕ್ಷಗಂಡಂ ವಿಶ್ವೇಶ್ವರಯ್ಯನವರು ಒಂದು ಪುಟ್ಟ ಹಳ್ಳಿ ಮುದ್ದೇನಹಳ್ಳಿಯಲ್ಲಿ ಹುಟ್ಟಿದಂತ ಒಬ್ಬ ಅತ್ಯಂತ ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ ಇಡೀ ದೇಶದಾದ್ಯಂತ ಮೆಚ್ಚುವ ಒಬ್ಬ ಇಂಜಿನಿಯರ್ ಆಗ್ತಾರೆ. ಭಾರತವನ್ನ ಪ್ರಾರಂಭದಲ್ಲಿ ಮೈಸೂರು ಪ್ರಾಂತ ಇದ್ರು, ಮೈಸೂರು, ಮಹಾರಾಷ್ಟ್ರ, ಆಂಧ್ರ,
ಗುಜರಾತ್, ಬಿಹಾರ, ಒಡಿಸ್ಸಾ ಈ ತರ ನಾನು ಹೇಳಿದೆ ಎಲ್ಲ ಅನೇಕ ಪ್ರಾಂತ್ಯಗಳಲ್ಲಿ ಅವರು ಕೆಲಸ ಮಾಡಿ

ಭಾರತವನ್ನ ಒಂದು ಸಂಪದ್ ಭರಿತ ಸಮೃದ್ಧ ಸ್ವಾಭಿಮಾನಿ ದೇಶವನ್ನಾಗಿ ಮಾಡ್ಬೇಕಂತ ಅವ್ರು ಏನ್ ಕನಸು ಕಂಡಿರ್ತಾರೆ, ಅದಕ್ಕೆ ತಾವೇ ಸ್ವತಃ ಒಂದು ಉದಾಹರಣೆಯಾಗಿ ಅನೇಕ ಯೋಜನೆಗಳನ್ನ ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದು ಜನರಿಗೆ ಮನಗಾಣಿಸ್ಕೊಡ್ತದೆ. ಹೇಗೆ ದೇಶವನ್ನ ಇವತ್ತು ಅನೇಕ ಇಂಡಸ್ಟ್ರಿಗಳನ್ನ ನಾವು ಕಾಣ್ತೇವೆ, ಇವತ್ತು ಅನೇಕ GDP ಇತ್ಯಾದಿ, ಅವೆಲ್ಲಕ್ಕೂ ಒಂದು ಅಡಿಪಾಯವಾಗಿ ಸರ್ ಎಂ ವಿಶ್ವೇಶ್ವರನವರು ಪ್ರಾರಂಭಿಸಿದ ಉದ್ಯಮಿಗಳಿದೆ. ಒಂದು ಸರ್ ಎಂ ವಿಶ್ವೇಶ್ವರನವರ ಬಗ್ಗೆ ಹೇಳೋದಕ್ಕೆ ಬಹಳ ಅಭಿಮಾನದಿಂದ ನಾವೆಲ್ಲ ಹೇಳ್ಕೊಳ್ಳೋದು ಒಂದು ವಿಷಯ ಏನಂತಂದ್ರೆ, ನೋಡಿ ಒಬ್ಬ ವ್ಯಕ್ತಿ, ಯಾವ ಹುಡುಗ ಅತ್ಯಂತ ಬಡ ಕುಟುಂಬದಂತ ಒಬ್ಬ ಹುಡುಗನಿಗೆ ಮನೆಯಲ್ಲಿ ಓದ್ಲಿಕ್ಕೆ ದೀಪ ಇರದೇನೆ ಬೀದಿ ದೀಪದ ಕೆಳಗೆ ಓದಂತ ಒಬ್ಬ ವ್ಯಕ್ತಿ ಇಡೀ ದೇಶದಾದ್ಯಂತ ಎಲ್ಲಾ ಜನರಿಗೆ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಬೆಳಕನ್ನ ನೀಡ್ತಾರೆ. ವಿದ್ಯುತ್ ಜಲ ವಿದ್ಯುತ್ ಯೋಜನೆಗಳ ಮೂಲಕ, ಜಲ ಅನೇಕ ಯೋಜನೆಗಳ ಮೂಲಕ ವಿದ್ಯುತ್ ಬೆಳಕನ್ನ ನೀಡ್ತಾರೆ. ಹಾಗೆ ಅವರು ವಾರಣ್ಣದ ಮನೆಗೆ ಹೋಗ್ತಾ ಇರ್ತಾರೆ, ವಾರಕ್ಕೊಬ್ರು ಮನೆ ಊಟಕ್ಕೆ ಹೋಗುವಂತ ಪದ್ಧತಿ ಅವಾಗಿರುತ್ತೆ. ಅಂತಹ ವ್ಯಕ್ತಿ ಲಕ್ಷಾಂತರ ಜನ, ವಿಶೇಷವಾಗಿ ಮೈಸೂರು, ಮಂಡ್ಯ, ಹಾಸನ, ಇಲ್ಲಿ ಸುತ್ತ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರು ಇತ್ಯಾದಿ ಸೇರುತ್ತೆ, ಇಲ್ಲಿರುವಂತ ಅನೇಕ ಜನ ಕೋಟ್ಯಾಂತರ ಜನರ ಮನೆ ಮನೆ ಅಗಲಿನ ಮೇಲೆ ಇವತ್ತು ಸರ್ ಎಂ ವಿಶ್ವೇಶ್ವರ ಹೆಸರಿದೆ. ಅವರೇ ಕಟ್ಟಿದಂತ KRS ಡ್ಯಾಮಿನ ಕಾರಣದಿಂದಾಗಿ ಇವತ್ತು ಲಕ್ಷಾಂತರ ಹೆಕ್ಟರ್ ಭೂಮಿಯಲ್ಲಿ ನೀರಾವರಿ ನಡೆದು ಜನ, ಇಲ್ಲಿಯ ಜನ ಕೃಷಿಕರು ಸಮೃದ್ಧವಾಗಿ ಬೆಳೆಗಳನ್ನ ತೆಗೆದು ಅಲ್ಲಿಯ ಜನರ ಆಹಾರದ ಸಮಸ್ಯೆಯನ್ನು ನೀಗಿದ್ದಾರೆ, ಸಂಪದ್ ಭರಿತರಾಗಿದ್ದಾರೆ. ಹೀಗೆ ಇನ್ನೊಂದು, ಯಾವ ಹುಡುಗನೇ ಅವ್ರಿಗೆ SSLC ಎಕ್ಸಾಮ್ ಕಟ್ಟಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಹಣ ಇರೋದಿಲ್ಲ, ಅವಾಗ ಅವರು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದವರೆಗೆ ನಡ್ಕೊಂತ ಹೋಗಿರ್ತಾರೆ, ಒಂದು ಗಂಟೆವರೆಗೆ ರಾತ್ರಿ ಎಲ್ಲ, ಪುನಃ ಹಣವನ್ನ ಸಂಗ್ರಹ ಮಾಡಿ ಮತ್ತೆ ನಡ್ಕೊಂತ ಬಂದು ಫೀಸ್ ತುಂಬಿರ್ತಾರೆ. ಅಂತಹ ಕಷ್ಟದಲ್ಲಿ ಶಿಕ್ಷಣವನ್ನ ಪೂರೈಸಿದಂತ ಒಬ್ಬ ವ್ಯಕ್ತಿ ನಂತರ ಮೈಸೂರು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡ್ತಾರೆ, UVC ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಾಡ್ತಾರೆ, ಜಯಚಾಮರಾಜೇಂದ್ರ ಟೆಕ್ನಾಲಜಿಕಲ್ ಕೇಂದ್ರವನ್ನ ಮಾಡ್ತಾ ಇರ್ತಾರೆ, ಮತ್ತು ಬಡ ಮಕ್ಕಳು, ದಲಿತರ ಮಕ್ಕಳು, ಹಿಂದುಳಿದವರು ಅಂತವ್ರಿಗೆಲ್ಲ ಮಕ್ಕಳಿಗೆ ತಮ್ಮ ಸರ್ಕಾರದಿಂದ ಶಿಷ್ಯವೇತನ ಸ್ಕಾಲರ್ಶಿಪ್ ಅನ್ನ ಕೊಡುವುದನ್ನ ಪ್ರಾರಂಭ ಮಾಡ್ತಾರೆ. ಯಾರಿಗೆ ಪಾಠವನ್ನ ಓದಲಿಕ್ಕೆನೆ ಅವಕಾಶ ಇರಲಿಲ್ಲ, ಬಹಳ ತೊಂದರೆ ಇತ್ತು, ಅಂತಹ ವ್ಯಕ್ತಿ ತಾವೇ ಒಂದು ಪಾಠವಾಗ್ತಾರೆ, ತಾವೇ ಒಂದು ನಾವೆಲ್ಲ ಓದಬೇಕಂತ ಅವರ ಜೀವನ ಪಾಠ ಅಷ್ಟೊಂದು ಅರ್ಥವತ್ತವಾಗಿ ಇದೆ. ಹೀಗೆ ಸರ್ ಎಂ ವಿಶ್ವೇಶ್ವರನವರು ತಾವು ಕಂಡಂತ ಭಾರತದ ಕನಸನ್ನ ನನಸು ಮಾಡ್ಲಿಕ್ಕೆ ಸಾಕಷ್ಟು ಯೋಜನೆಗಳನ್ನ ಅತ್ಯಂತ ಯಶಸ್ವಿ ಮಾಡ್ತಾರೆ, ನಿರಂತರವಾಗಿ ಅದಕ್ಕಾಗಿ ಶ್ರಮಿಸ್ತಾರೆ. ಅವರೆಷ್ಟೊಂದು ಸ್ವಾಭಿಮಾನಿ ಆಗಿರ್ತಾರೆ ಅಂದ್ರೆ, ಕೊನೆಗೆ ಸರ್ಕಾರ, ಅವಾಗ ಕೇಂದ್ರ ಸರ್ಕಾರದಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ಲಿಕ್ಕೆ ಯೋಚನೆ ಮಾಡ್ತದೆ. ಅವ್ರು ಹೇಳ್ತಾರೆ, ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ, ನೀವು ನನಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರಂತ ಹೇಳಿ ನಾನು ನಿಮ್ಮ ಸರ್ಕಾರದ ಎಲ್ಲಾ ಮಾತುಗಳನ್ನ ಕೇಳಬೇಕಂತಿಲ್ಲ, ನಾನು ಯಾವುದು ಸರಿ ಅಂತ ನನಗೆ ಅನಿಸುತ್ತೆ ಅದನ್ನ ಮಾತ್ರ ಕೇಳ್ತೇನೆ, ನೀವು ನಿಮ್ಮ ಬಿಡೆಯಲ್ಲಿ ನಾನು ಇರ್ತೇನೆ ಅಂತ ಅನ್ಕೋಬೇಡಿ ಅಂತೇಳಿ ಅವರ ಮುಖದ ಮೇಲೆ ನೇರವಾಗಿ ಹೇಳ್ತಾರೆ. ಇಂತಹ ಧೈರ್ಯ ಆ ತರದ ಸರ್ ಎಂ ವಿಶ್ವೇಶ್ವರ ಅಂತ ವ್ಯಕ್ತಿಗಳಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಶಿಕ್ಷಣದ, ಅವ್ರಿಗೆ ಶಿಕ್ಷಣ ಮುಗಿತಾ ಮುಗಿತಾ ಇದ್ದಂಗೆನೆ ಸರ್ಕಾರ ಕರೆದು ಕೆಲಸ ಕೊಡ್ತದೆ ಅಂತ ಅವಾಗ ಪ್ರಾರಂಭ ಆಗಂತೂ ಸುಮಾರು 83 ವರ್ಷಗಳವರೆಗೆ ಸತತವಾಗಿ ಒಬ್ಬ ಪ್ರತಿಭಾವಂತ ಅಭಿಯಂತರರಾಗಿ, ಒಬ್ಬ ಮೈಸೂರಿನ ದಿವಾನರಾಗಿ, ಆಡಳಿತಗಾರರಾಗಿ, ಸಾಹಿತ್ಯದ ಅಭಿಮಾನಿಗಳಾಗಿ, ಉದ್ಯಮದಾರರಾಗಿ, ಈಗ ಅನೇಕ ಪ್ರತಿಭೆಗಳನ್ನು ಹೊಂದಿದ್ದರಾಗಿ, ಮಲ್ಟಿ ಫೆಸೆಟೆಡ್ ಪರ್ಸನಾಲಿಟಿ ಅಂತ ನಾವೇನಂತೇವೆ, ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದವರಾಗಿ ಈ ದೇಶದ ಸೇವೆಯನ್ನ ಮಾಡ್ತಾರೆ. ಯಾವಾಗಲೂ ಅವರು ದೇಶದ ಬಗ್ಗೆ ಅತ್ಯಂತ ಅಭಿಮಾನ ಉಳ್ಳಂತರಾಗಿ ಅತ್ಯಂತ ಕಟ್ಟುನಿಟ್ಟಿನ ಶಿಸ್ತಿನ ಜೀವನವನ್ನ ಅವರು ನಡೆಸ್ತಾ ಇರ್ತಾರೆ. ಇಂತಹ ಒಬ್ಬ ವ್ಯಕ್ತಿ ನಮಗೆ ಆದರ್ಶಪ್ರಾಯಬೇಕು. ಇಂದಿನ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ತಮಗೆ ಆದರ್ಶ ಅಂದ್ರೆ ಅವ್ರು ಏನ್ ಅನ್ಕೋತಾರೆ, ಯಾವ್ದೋ ಚಿತ್ರ ನಟರನ್ನೋ, ಯಾರು ಕ್ರಿಕೆಟ್ ಪಟುವನ್ನೋ, ಅಥವಾ ಹೆಚ್ಚು ಹಣವನ್ನ ಗಳಿಸುವಂತ ವ್ಯಕ್ತಿಯನ್ನು ಅವರನ್ನು ಆದರ್ಶವಾಗ್ತ ಅಲ್ಲ, ಅದು ಸರಿಯಲ್ಲ. ಹೇಗೆಂದ್ರೆ ಈ ತರದ ವ್ಯಕ್ತಿ ಯಾರು ಕಷ್ಟದಿಂದ ಸ್ವತಃ ಶ್ರಮ ಪಟ್ಟು, ಯಾರದೇ ಸಹಾಯ ಇಲ್ಲದೇನೆ ತಮ್ಮಷ್ಟಕ್ಕೆ ತಾವೇ ಸ್ವತಃ ಕಷ್ಟಪಟ್ಟು ಪ್ರತಿಭೆಯನ್ನ ಗಳಿಸಿದ್ದಲ್ದೇನೆ ದೇಶಕ್ಕಾಗಿ ತಮ್ಮ ಜೀವನದ ಕೊನೆಯ ಉಸಿರಿನವರಿಗೂ ಸಹಿತ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಅಂತ ಸರ್ ಎಂ ವಿಶ್ವೇಶ್ವರಯ್ಯವರು ನಮ್ಗೆ ಆದರ್ಶಪ್ರಾಯರಾಗಿ ನಿಲ್ಲಬೇಕು. ಇವತ್ತಿನ ಯುವ ಜನಾಂಗ, ಎಸ್ಪೆಷಲಿ ಯಾವುದನ್ನ ನಾವು ಜನ್ಜಿಗಳಿಗೆ ಅಂತಂತೆ, ಇವರಿಗೆಲ್ಲ ಅತ್ಯಂತ ಈ ತರದ ಸರ್ ಎಂ ವಿಶ್ವೇಶ್ವರಯ್ಯವರ ಪುಸ್ತಕಗಳನ್ನ ನಾವು ಓದ್ಬೇಕು ಖಂಡಿತವಾಗಿ, ಅವರಿಂದ ಪ್ರೇರಣೆಯನ್ನ ಪಡ್ಕೋಬೇಕು. ಹಾಗಂದಾಗ ಮಾತ್ರ ನಾವು ಕಂಡಂತ ಕನಸನ್ನ

0: ನನಸು ಮಾಡಬಹುದು ಅನ್ನೋದನ್ನ ಅರ್ಥ ನಮ್ಗೆ ಸಾಧ್ಯ ಆಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯವರು ಕೇವಲ ಕನಸು ಕಾಣುವ ಕನಸುಗಾರನಾಗದನೆ ಕನಸನ್ನ ನನಸು ಮಾಡುವ ಸಾಧಕನಾಗಿ ನಮ್ ಕಣ್ ಮುಂದೆ ನಿಂದಿರ್ತಾರೆ. ಹೀಗಾಗಿ ಅವರು ಕಂಡಂತ ಕನಸಿನ ಭಾರತಕ್ಕೆ ಅವರು ಭದ್ರ ಬುನಾದಿಯನ್ನು ಹಾಕ್ತಾರೆ ಎಲ್ಲಾ ದೃಷ್ಟಿಯಿಂದ, ಉದ್ಯಮ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಆಡಳಿತದಲ್ಲಿ, ಹೀಗೆ ಅನೇಕ ಸಾರಿಗೆ ಕ್ಷೇತ್ರದಲ್ಲಿ, ಹೀಗೆ ಈ ಅನೇಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಿತ ಅವರು ಭದ್ರವಾದಂತ ಬುನಾದಿಯನ್ನ ಹಾಕ್ತಾರೆ. ಹೀಗಾಗಿ ಇವತ್ತು ಅವರು ನಮ್ ಕಣ್ಮುಂದೆ ಆದರ್ಶ ಪ್ರಾಯರಾಗಿ ನಿಲ್ತಾರೆ. ಹೀಗೆ ಸರ್ ಎಂ ವಿಶ್ವೇಶ್ವರ ಒಬ್ರು ಅನುಕರಣೀಯ ಪ್ರೇರಣಾದಾಯಿ ಭಾರತ ಪುತ್ರರಾಗಿ ನಿಜವಾಗ್ಲಿ ಅವರು ಭಾರತ ರತ್ನ ಅಂತ ಅನಿಸ್ಕೊಳ್ತಾರೆ. ಭಾರತ ರತ್ನ ಪ್ರಶಸ್ತಿನ ನಾವು ಅನೇಕ ಜನರಿಗೆ ದೇಶ ಸ್ವಾತಂತ್ರ್ಯ ಬಂದಾಗಿನಿಂದ ಕೊಡ್ತಾ ಇದೆ, ಆದ್ರೆ ಈ ತರದ ಅಪರೂಪದ ವ್ಯಕ್ತಿಗಳಿಗೆ ಭಾರತ ರತ್ನ ಅಂತ ಕೊಟ್ಟದ್ದು ಅತ್ಯಂತ ಅರ್ಥವತ್ತಾಗಿರ್ತದೆ. ಅದಕ್ಕೆ ಭಾರತ ರತ್ನ ಪ್ರಶಸ್ತಿಗೇನೆ ಒಂದು ಹೆಚ್ಚಿನ ಬೆಲೆ ಇವರಿಂದಾಗಿ ಬರುತ್ತದೆ. ಇಷ್ಟು ಸಂಗತಿಯನ್ನ ನಾನು ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಮೋಕ್ಷಗಂಡಂ ವಿಶ್ವೇಶ್ವರಯ್ಯನವರು ಅಪ್ಪಟ ಭಾರತೀಯ ಅಪ್ಪಟ ಕನ್ನಡಿಗನೊಬ್ಬ, ತಾನು ಭಾರತದ ಬಗ್ಗೆ ಈ ನಾಡಿನ ಬಗ್ಗೆ ಕಂಡ ಕನಸು ಮತ್ತು ಆ ಕನಸನ್ನ ನನಸು ಮಾಡೋದಕ್ಕೋಸ್ಕರ ತಾವು ಸ್ವತಃ ಏನು ಮಾಡಿದ್ರು ಅನ್ನೋದನ್ನ ಇಲ್ಲಿವರೆಗೆ ನಾನು ತಮ್ಗೆ ಹೇಳಿದ್ದೇನೆ. ತಮ್ಗೆ ಅನೇಕ ವಿಷಯಗಳು ಇದಲ್ದೇನೂ ಗೊತ್ತಿರಬಹುದು, ನೀವು ಅನೇಕ ಕಡೆಯಲ್ಲಿ ಓದಿರಬಹುದು. ಆದ್ರೆ ನಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂತಂದ್ರೆ, ನೀವೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯವರ ಜೀವನ ಚರಿತ್ರೆಯನ್ನು ಖಂಡಿತವಾಗಿ ಓದಬೇಕು. ಅವರು ಹೇಗೆ ಕಷ್ಟ ಕಾಲದಿಂದ ಅವರ ನೋಡ್ಕೊಳ್ಳಿಕ್ಕೆ ಅವ್ರ ತಂದೇನೂ ಇರೋದಿಲ್ಲ, ಅವ್ರ ತಾಯಿಲಿ ಜೊತೆಗೆ ಅವ್ರ ಸೋದರ ಮಾವನ ಮನೆಯಲ್ಲಿ ಇರ್ತಾರೆ. ಅಲ್ಲಿದ್ಕೊಂಡು ಬಹಳ ಕಷ್ಟಪಟ್ಟು ಬೀದಿ ದೀಪದ ಕೆಳಗೆ ಕುತ್ಕೊಂಡು ಓದ್ತಾರೆ. ಅನೇಕ ನಂತರ ಬೆಂಗಳೂರಿಗೆ ಬಂದು ಶಿಕ್ಷಣವನ್ನು ಪೂರೈಸ್ತಾರೆ. ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕುಂದಿರುವಂತಹ ಸಂದರ್ಭದಲ್ಲಿ ಅವರಿಗೆ ಏನು ಫೀಸ್ ಕಟ್ಟಲಿಕ್ಕೆ ಸಹಿತ ಹಣ ಇರೋದಿಲ್ಲ. ಇನ್ನ ಬಸ್ಸಿಗೆ ಹೋಗಿ ಚಿಕ್ಕ ಅಂದ್ರೆ ಅವ್ರ ಮುದ್ದೇನವ್ರಿಗೆ ಅದೆಲ್ಲ ಹೋಗಿ ಹಣ ತರಬೇಕಂದ್ರೆ ಮತ್ ಬಸ್ಸಿಗೆ ಹಣ ಖರ್ಚಾಗುತ್ತಲ್ಲ ಅನ್ನೋ ಒಂದು ಕಾರಣದಿಂದ ನಡ್ಕೊಂತೆ ಹೋಗಿ ಸುಮಾರು 60-70 ಕಿಲೋಮೀಟರ್ ನಡ್ಕೊಂತ ಹೋಗಿ ಮತ್ತೆ ನಡ್ಕೊಂತ ಬರ್ತಾರೆ. ಆ ಹಣವನ್ನು ಉಳಿಸಿ ಫೀಸ್ ಕಟ್ತಾರೆ. ಮುಂದೆ ಪುಣಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಶಿಕ್ಷಣವನ್ನು ಪೂರೈಸ್ತಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಅಲ್ಲಿ ಅವ್ರ ಬಿಎ ಶಿಕ್ಷಣ ಇರುತ್ತೆ. ನಂತರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿಕ್ಷಣ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಆಗಿ ನಮ್ಮ ಕಣ್ ಮುಂದೆ ಅವರು ನಿಂತಿದ್ದಾರೆ. ಅನೇಕ ಕೆಲಸಗಳನ್ನು ನಮಗೆ ಅವರು ಮಾಡಿ ತೋರಿಸಿದೆ. ಇಂತಹ ಒಬ್ಬ ಪ್ರಾಮಾಣಿಕ ದಕ್ಷ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ನಾಡಿನವರು ಅನ್ನೋದು ನಮ್ಗೆಲ್ಲ ಬಹಳ ಹೆಮ್ಮೆ ಕೊಡುವಂತ ವಿಷಯ. ಹೀಗಾಗಿ ಅವರಿಗೆ ಕುರಿತಾದಂತ, ಅವರ ಆತ್ಮಚರಿತ್ರೆ ಕುರಿತಾದಂತ ಅನೇಕ ಪುಸ್ತಕಗಳಿದೆ, ಕನ್ನಡದಲ್ಲಿ ಇದೆ, ಇಂಗ್ಲಿಷ್ ನಲ್ಲೂ ಇದೆ. ಅದನ್ನ ನಾವು ಸಿಕ್ಕರೆ ಖಂಡಿತವಾಗಿ ಓದಬೇಕು. ಅದನ್ನ ಅವರನ್ನ ನಾವು ಮಾಡೆಲ್ ಆಗಿ ಇಟ್ಕೊಳ್ಳೋದ್ರ ಮೂಲಕ ನಮ್ಮ ಜೀವನದಲ್ಲಿ ನಾವು ಕಾಣುವ ಕನಸನ್ನ ನನಸು ಮಾಡ್ಲಿಕ್ಕೆ ಒಂದು ಹೆಚ್ಚಿನ ಪ್ರೇರಣೆ ಅವರ ಆತ್ಮಚರಿತ್ರೆಯಿಂದ ಖಂಡಿತವಾಗಿ ಸಿಗುತ್ತೆ. ಆ ಕೆಲಸ ನೀವೆಲ್ಲ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸಿನ ಭಾರತ ಕುರಿತು ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಶ್ರೀನಿವಾಸ ಬಳ್ಳಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ನಚಮಾಂ

ಧನಂಜಯ, ಈ ಕರ್ಮಗಳು ನನ್ನನ್ನು ಬಂಧಿಸವು, ಏಕೆಂದರೆ ನಾನು ಅವುಗಳಲ್ಲಿ ಉದಾಸೀನನಾಗಿ ಆಸಕ್ತಿರಹಿತನಾಗಿ ವರ್ತಿಸುತ್ತೇನೆ.

ತಿಳಿಸ್ತಾ ಇದ್ದಾನೆ. ಈ ಸೃಷ್ಟಿಯನ್ನೆಲ್ಲ ದೇವರು ಮಾಡುತ್ತಿರುವುದರಿಂದ ಅವನಿಗೂ ಒಂದು ಉದ್ದೇಶವಿದೆ ಎಂದಂತಾಯಿತು. ಅವನಿಗೆ ಸಾಧಿಸುವುದಕ್ಕೆ ಏನೋ ಇದೆ ಎಂದರೆ ಅವನು ಅಪೂರ್ಣನಾಗುತ್ತಾನೆ. ಪೂರ್ಣ ಕಾಮನಾದವನು ಏನನ್ನು ಪಡೆಯಲು ಇದನ್ನೆಲ್ಲ ಮಾಡಬೇಕು? ನಮಗೆ ಒಂದು ಸಣ್ಣ ಬಯಕೆ ಇದೆ, ಅದಕ್ಕೆ ಪ್ರಪಂಚಕ್ಕೆ ಬಂದು ಹೋಗ್ತಾ ಇರುವಂಥದ್ದು. ಆದರೆ ಆ ಭಗವಂತನಿಗೆ ಒಂದು ದೊಡ್ಡ ಬಯಕೆ ಇದೆ. ಅದಕ್ಕಾಗಿಯೇ ಈ ಸೃಷ್ಟಿ ಸಂಹಾರ ಕಾರ್ಯದಲ್ಲಿ ಮಗ್ನನಾಗಿರುವುದು ಅಂಥೇಳಿ ನಾವು ಭಾವಿಸಬಹುದು. ಅವನಿಗೆ ಪಡೆಯದೇ ಇರುವುದು ಯಾವುದು ಇಲ್ಲ, ಇದನ್ನು ಸುಮ್ಮನೆ ಮಾಡುತ್ತಾನೆ ಎನ್ನಬಹುದು. ಸುಮ್ಮನೆ ಮಾಡುವವನು ಹುಚ್ಚನೊಬ್ಬನೇ. ಅವನು ಕುಳಿತಿರಲಾರದೆ ಏನನ್ನಾದರೂ ಮಾಡ್ತಾನೆ ಇರ್ತಾನೆ. ಹಾಗೆಯೇ ದೇವರು ಸುಮ್ಮನೆ ಏನೇನೋ ಮಾಡುವನು, ಅದರಿಂದ ನರಳುವವರು ಜೀವರಾಶಿಗಳು. ಅಂತೂ ದೇವರು ಉದ್ದೇಶವನ್ನಿಟ್ಟುಕೊಂಡವನೆಂದರೆ ಅಪೂರ್ಣನಾಗುವನು. ಉದ್ದೇಶವಿಲ್ಲ ಎಂದರೆ ಹುಚ್ಚನೋ ಮರುಳನೋ ಯಾರೋ ಆಗಿರ್ತಾನೆ ಅಂತ ಹೇಳ್ಬೋದು. ಆದರೆ ದೇವರು ಈ ಸೃಷ್ಟಿಯನ್ನೆಲ್ಲ ಮಾಡಿದರೂ ಕೂಡ ಅವನು ಆಸಕ್ತಿಯಿಂದ ಮಾಡುತ್ತಿಲ್ಲ, ಅದರಿಂದ ಬರುವ ಫಲವನ್ನ ಉಣ್ಣಲು ಮಾಡುತ್ತಿಲ್ಲ. ಆದರೆ ಅವನು ಉದಾಸೀನನಾಗಿ ಸೃಷ್ಟಿ ಮಾಡದೇ ಇದ್ದರೆ ಬದ್ಧ ಜೀವಿಗಳು ಮುಕ್ತರಾಗುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಜೀವರಾಶಿಗಳ ಮೇಲಿನ ಕಾರುಣ್ಯದಿಂದಲೇ ಅವರ ಉದ್ಧಾರಕ್ಕಾಗಿ ಮತ್ತೊಂದು ಸೃಷ್ಟಿಯ ಅವಕಾಶವನ್ನ ಕೊಡುತ್ತಾನೆ. ಇಷ್ಟೊಂದು ಕರುಣೆ ಇದ್ದರೆ ಸುಮ್ಮನೆ ಅವನು ಏತಕ್ಕೆ ಒಂದೇ ಸಲ ಮುಕ್ತಿಯನ್ನ ಕೊಡಬಾರದು ಅಂತ ನಾವು ಅನ್ನಿಸ್ಕೊಳ್ಬಹುದಲ್ವಾ? ಕೊಟ್ಟು ಅವರನ್ನು ಪ್ರಕೃತಿಯ ಜೈಲಿನಿಂದ ಪಾರು ಮಾಡಬಾರದೇಕೆ? ಕಷ್ಟಪಟ್ಟು ಸಾಧನೆ ಮಾಡುವವನಿಗೂ ಮುಕ್ತಿ, ಏನೂ ಮಾಡದೆ ಸುಮ್ಮನೆ ಇಂದ್ರಿಯ ಪ್ರಪಂಚದಲ್ಲಿ ವಿಹರಿಸುವವನಿಗೂ ಕೂಡ ಮುಕ್ತಿ ಕೊಟ್ಟ ಅಂತಂದ್ರೆ, ನಾವು ಕಷ್ಟಪಟ್ಟು ಓದುವವನು ಪಾಸಾಗ್ತಾನೆ, ಸುಮ್ಮನೆ ಓದದೆ ಹರಟೆ ಹೊಡೆಯುತ್ತಿರುವವನು ಪಾಸಾಗ್ತಾನೆ ಅಂತಂದ್ರೆ ಯಾರು ಓದುವುದಕ್ಕೆ ಹೋಗೋದಿಲ್ಲ. ಆದರೆ ದೇವರನ್ನ ಹೇಗೆ ಮಾಡಿದ್ರು ದೂರುವುದನ್ನ ಮಾತ್ರ ನಾವು ಬಿಡೋದಿಲ್ಲ, ಆಗ ದೇವರನ್ನ ಪಕ್ಷಪಾತಿ ಎನ್ನುತ್ತೇವೆ. ಒಟ್ಟಿನಲ್ಲಿ ದೇವರಿಗೂ ಮತ್ತು ಸೃಷ್ಟಿಗೂ ಇರುವ ಸಂಬಂಧವನ್ನ ನಾವು ಹೇಗೆ ನೋಡಿದ್ರೂ ಕೂಡ ಯಾವುದಾದ್ರೂ ಒಂದು ದೋಷ ಕಂಡೇ ಕಾಣ್ತೇವೆ. ಈ ದೋಷಗಳೆಲ್ಲ ಕಡಿಮೆ ಅನ್ನಬಹುದು. ಶ್ರೀಕೃಷ್ಣ ಕೊಡುವ ಕಾರಣದಲ್ಲಿ ತನಗಾಗಿ ಸೃಷ್ಟಿ ಮಾಡ್ತಾ ಇಲ್ಲ, ಜೀವರಾಶಿಗಳಿಗಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಕೊನೆಗೆ ಯಾವ ಫಲಕ್ಕೂ ಕೈಯೊಡ್ಡುವುದಿಲ್ಲ, ಅಥವಾ ಅದನ್ನ ಮಾಡುತ್ತಿರುವಾಗ್ಲೂ ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ, ಉದಾಸೀನವಾಗಿ ಆ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ವ್ಯಷ್ಟಿ ಅಂತ ದೃಷ್ಟಿಯಿಂದ ನಾವು ನೋಡೋದಾದ್ರೆ, ಜೀವನು ಮಾಯೆಯ ಹಿಡಿತದ ಒಳಗಿರೋದ್ರಿಂದ ಅವನಿಗೆ ಕರ್ತೃತ್ವ ಮತ್ತು ಭೋಕ್ತೃತ್ವಗಳು ಅದರ ಅಭಿಮಾನವಿದೆ. ಆದುದರಿಂದ ಅವನು ಸಂಸಾರಕ್ಕೊಳಗಾಗಿದ್ದಾನೆ. ಅವನು ಮಾಡುವ ಕರ್ಮಗಳು ಅವನ ಮನಸ್ಸಿನಲ್ಲಿ ಒಂದು ವಾಸನೆಗಳ ರೂಪದಲ್ಲಿ ಉಳಿಯೋದ್ರಿಂದ ಅವನು ಕರ್ಮ ಮಾಡಿದ್ದಷ್ಟಕ್ಕೆ ಅವನ ವಾಸನಾರಾಶಿಯೂ ಕೂಡ ಹೆಚ್ಚುತ್ತದೆ. ಉದಾಹರಣೆಗೆ, ಒಂದು ಸಣ್ಣ ಮಗುವು ಕೈಕಾಲಾಡಿಸ್ತಾ ಇರುವಾಗ ತನ್ನ ತಂದೆಯನ್ನೇ ಒದೆಯುತ್ತಿದೆ ಎಂದಿಟ್ಕೊಳ್ಳೋಣ. ಅದೇ ಸಮಯ ಒಬ್ಬ ಬೆಳೆದ ಯುವಕ ತನ್ನ ತಂದೆಯನ್ನ ಒದೆಯುತ್ತಿದ್ದಾನೆ ಎಂದಿಟ್ಕೊಳ್ಳೋಣ. ಇವೆರಡೂ ಕೂಡ ಕರ್ಮಗಳೇ. ಆದರೆ ಒಂದು ಸಣ್ಣ ಮಗು ತಂದೆಯನ್ನ ಆಟಾಡುವಾಗ ಒದೆಯುವಂಥದ್ದು ಒಂದು ಅಹಂಕಾರ ರಹಿತವಾದ ಮನಸ್ಸಿನಿಂದ ನಡೆದ ಕರ್ಮ. ಇನ್ನು ಬೆಳೆದ ಯುವಕ ತಂದೆಯನ್ನ ಒದಿತಾ ಇದ್ದಾನೆ ಅಂತಂದ್ರೆ ಅದು ಅಹಂಕಾರಪೂರಿತ ಮನಸ್ಸಿನಿಂದ ಮಾಡಿದ ಕರ್ಮ. ಹಾಗಾಗಿ ಮಗು ಮಾಡಿದ ಕರ್ಮಕ್ಕೆ ಕರ್ಮಫಲವಿಲ್ಲ, ಆದರೆ ಯುವಕನು ಮಾತ್ರ ತಾನು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನ ಅನುಭವಿಸಿಯೇ ತೀರ್ತಾನೆ. ಹಾಗಾಗಿ ಪರಮಾತ್ಮನು ತನ್ನ ಮಾಯಾಶಕ್ತಿಯನ್ನ ಆಧಾರವಾಗಿಟ್ಟುಕೊಂಡು ಜೀವರಾಶಿಗಳನ್ನ ಮತ್ತೆ ಮತ್ತೆ ಹುಟ್ಟಿಸುವ ಈ ಕ್ರಮದಿಂದ ಯಾವ ರೀತಿಯಲ್ಲಿಯೂ ಬಂಧನಕ್ಕೊಳಗಾಗುವುದಿಲ್ಲ. ಏಕೆಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯ ಅಹಂಕಾರಕ್ಕೆ ರಾಗದ್ವೇಷಗಳಿಗೆ ಎಡೆಯಿಲ್ಲ. ಸಿನಿಮಾದಲ್ಲಿ ಎಷ್ಟೇ ದುಃಖಕರವಾದ ಘಟನೆ ನಡೆದಿರಲಿ, ಅಲ್ಲಿರುವ ಬಿಳಿಯ ಪರದೆಗೆ ಯಾವುದೇ ರೀತಿಯ ಹಾನಿಯಾಗಿರುವುದಿಲ್ಲ. ಒಂದು ವೇಳೆ ಆ ಬಿಳಿ ಪರದೆ ಇಲ್ಲದಿರುತ್ತಿದ್ರೆ ಖಂಡಿತವಾಗಿಯೂ ನಮಗೆ ಸಿನಿಮಾವನ್ನು ನೋಡಲು ಸಾಧ್ಯವಾಗ್ತಾ ಇರಲಿಲ್ಲ.
ಅದೇ ರೀತಿ ನಾಮ

ರೂಪ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಪರಮಾತ್ಮನು ಅಧಿಷ್ಠಾನ ಶಕ್ತಿ ಮಾತ್ರ. ಎಲ್ಲ ಜೀವರಾಶಿಗಳು ಅವರವರ ವಾಸನೆಗಳಿಗೆ ಅವರಾಗಿ ಸಿಕ್ಕಿಬಿದ್ದಂತಹ ಪಾತ್ರಧಾರಿಗಳು. ಉಗಿ ಬಂಡಿಯಲ್ಲಿರುವ ಉಗಿಯನ್ನು ಯಾರೂ ಕೂಡ ಶ್ಲಾಘಿಸುವುದೂ ಇಲ್ಲ, ಬೈಯುವುದೂ ಇಲ್ಲ. ಈ ಉಗಿಯು ಬಂಡಿಗೆ ಶಕ್ತಿಯನ್ನ ಕೊಡುತ್ತದೆ. ಬಂಡಿಯು ಒಂದು ವೇಳೆ ಅಪಘಾತಕ್ಕೀಡಾದರೆ ಆಗ ಉಗಿಯನ್ನ ಬೈಯುವಂತಿಲ್ಲ. ಬಂಡಿಯು ಸಕಾಲಕ್ಕೆ ಗುರಿಯನ್ನ ಸೇರಿದರೆ ಆಗ ಉಗಿಯನ್ನ ಶ್ಲಾಘಿಸುವಂತೆಯೂ ಇಲ್ಲ. ಹಾಗೆಂದು ಉಗಿ ಇಲ್ಲದೆ ಬಂಡಿ ಚಲಿಸಲಾರದು. ಈ ಉಗಿಗೆ ಮಾತ್ರ ಬಂಡಿಯು ಚಲಿಸುವ ಬಗ್ಗೆಗಾಗಲಿ ಅಥವಾ ಬಂಡಿಯನ್ನ ಅಪಘಾತಕ್ಕೊಳಿಪಡಿಸುವುದಾಗಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಅದೇ ರೀತಿ ಪರಮಾತ್ಮ ಕೂಡ. ಹಾಗಾಗಿ ಕ್ರಿಯಾಶಕ್ತಿಯ ಒಂದು ಮೂಲವೇ ಆ ಪರಮಾತ್ಮ. ಮನಸ್ಸು ಬುದ್ಧಿಯನ್ನ ಪ್ರಚೋದಿಸುವವನು ಅವನೇ. ಹಾಗಾಗಿ ಈ ಜಗತ್ತನ್ನ ಸೃಷ್ಟಿಸುವುದು ನನ್ನ ಕಾರ್ಯಕರ್ತವ್ಯ. ಆದರೆ ಅದರ ಬಗ್ಗೆ ಯಾವುದೇ ಆಸಕ್ತಿಯನ್ನ ತಳೆಯದೇ ಇರುವಂಥದ್ದು ನನ್ನ ನಿರ್ಧಾರ ಅಂತ ಹೇಳಿ ಭಗವಂತ ಹೇಳ್ತಿರುವಂಥದ್ದು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು, ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು,

0: ರೆಂಬೆಯ ಮೂಲೆಯಲ್ಲೊಂದು ಹಕ್ಕಿ ಹಾಡ್ತಾ ಇದೆ. ಅದರ ಇಂಚರೆಯ ಅದಕ್ಕೆ 101 ಪದಕ ಕೊಟ್ಟಂತೆ. ಯಾರಾದರೂ ಕೇಳಲಿ, ಯಾರಾದರೂ ಕೇಳದೇ ಇರಲಿ, ಅದರಿಂದ ಅದು ಬೇಜಾರು ಆಗೋದಿಲ್ಲ, ಸಂತೋಷನೂ ಪಡೋದಿಲ್ಲ. ಆದರೆ ಹಕ್ಕಿ ತನ್ನ ಪಾಡಿಗೆ ತಾನು ಹಾಡಿಕೊಂಡು ತೃಪ್ತಿಯನ್ನು ಪಡೆಯುತ್ತೆ. ಭಗವಂತ ಕೂಡ ಅಷ್ಟೇ. ಈ ಇಡೀ ಸೃಷ್ಟಿಯನ್ನು ಆತ ನಿರ್ಮಿಸಿದರೂ ಕೂಡ ಅದರ ಮೇಲೆ ಯಾವುದೇ ಆಸಕ್ತಿ ಇಲ್ಲದೆ ತನ್ನ ಪಾಡಿಗೆ ತಾನು ಆ ಸೃಷ್ಟಿಯ ಜೀವಿಗಳು ನಲಿಯಲಿ ಅಂತ ಹೇಳಿ ಬಿಟ್ಟಿದ್ದಾನೆ. ಅದರ ಸೂಕ್ಷ್ಮತೆಯನ್ನು ಅರಿಯಬೇಕಾಗಿರುವಂಥದ್ದೇ ನಮ್ಮ ಕಾರ್ಯ ಕರ್ತವ್ಯ, ನಮ್ಮ ಕಾರ್ಯಕರ್ಮಗಳು ಕೂಡ ಅದೇ ಹೌದು. ಹಾಗಾಗಿ ಅತ್ತ ಸೂಕ್ಷ್ಮವಾದ ಏನು ಬಂಧನದಿಂದ ನಾವು ಸೇರಿದ್ದೇವೆ ಭಗವಂತನ ಮೂಲಕ, ಆ ಸೂಕ್ಷ್ಮ ದಾರದ ಕಡೆಗೆ ನಮ್ಮ ಚಿತ್ತ ಹರಿದರೆ ನಮ್ಮ ಜೀವನ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ಬದ್ಧ, ದೃಢ ಕರ್ನಾಟಕದ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ವಿವಿಧ ಕಾರ್ಯಕ್ರಮಗಳ ಅನಾವರಣ: ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಹಂಚಿಕೆ ಉದ್ದೇಶ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ರಾಜ್ಯಪಾಲರಿಂದ ಅಭಿನಂದನೆ ಸನ್ಮಾನ. ಸಮರ್ಪಕ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ಆರೋಪ. 180 ಕಿಲೋಮೀಟರ್ ಪಾದಯಾತ್ರೆ ಬಳ್ಳಾರಿಯಲ್ಲಿ ಮುಕ್ತಾಯ. ವಾರ್ತೆಗಳ ವಿವರ: ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 100 ದಿನಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇಂದು ನಡೆದ ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನೆರಹಿತ ಪರಿಶಿಷ್ಟರಿಗೆ ಉಚಿತ ಮನೆ ಮತ್ತು ನಿವೇಶನ, ಗ್ರಾಮೀಣ ಭಾಗದಲ್ಲಿ ನಿವೇಶನ ರಹಿತರಿಗೆ 500,000 ನಿವೇಶನ ಹಂಚಿಕೆ ವಿತರಣೆ ಮಾಡಲಾಗುವುದು, ರಸ್ತೆ ಬದಿಯಲ್ಲಿ ತೇಗದ ಸಸಿ ನೆಟ್ಟು ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ರೈತರಿಗೆ ನೀಡಿ ಅದು ಬೆಳೆದು ಕಟಾವಿಗೆ ಬಂದಾಗ ಅದರ ಬೆಲೆಯಲ್ಲಿ 70% ಹಣವನ್ನು ರೈತರಿಗೆ ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಗ್ರಾಮೀಣ ಯುವಕರ ಪ್ರತಿಭೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸಲಾಗುತ್ತಿದ್ದು ವಾರ್ಷಿಕ 10,00,000 ರೂಪಾಯಿ ಅನುದಾನ ನೀಡಲಾಗುವುದು. ಇಂದಿನಿಂದ ಆಫ್ಲೈನ್ ಅರ್ಜಿ ಲಭ್ಯವಾಗಲಿದ್ದು ಕನಿಷ್ಠ 25,00,000 ಸದಸ್ಯರು ನೋಂದಣಿಯಾಗುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ 1,000 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಸಿಎಸ್ಆರ್ ನಿಧಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಈ ವರ್ಷ ವಿಶ್ವಬ್ಯಾಂಕ್ ನೆರವಿನೊಂದಿಗೆ ರಾಜ್ಯದಲ್ಲಿ 1,000 ಶಾಲೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಪ್ರಗತಿ ಸಾಧಿಸಲು ಹಿಂದುಳಿದ ತಾಲೂಕು

0: ಬ್ಯಾಂಕುಗಳಲ್ಲಿ ಹೂಡಿಕೆಗೆ ವೇಗವರ್ಧನ ಪ್ಯಾಕೇಜ್ ನೀಡಲಾಗುವುದು. ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮುಂದಿನ ಪೀಳಿಗೆಯನ್ನ ತಯಾರು ಮಾಡಲು ಭಾರತದಲ್ಲಿ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಜೊತೆಗೆ 6ನೇ ತರಗತಿಯಿಂದ ಮಕ್ಕಳಿಗೆ ಎಐ ಶಿಕ್ಷಣ ನೀಡಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು.
1: 72,000 ಉದ್ಯೋಗಗಳನ್ನು ತುಂಬುವಂತ ಕೆಲಸವನ್ನ ಈಗಾಗಲೇ ಶಾಲೆ ಪ್ರಾರಂಭ ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಬರೀ ರೌಡಿಗಳನ್ನ ನಿಗ್ರಹ ಮಾಡಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ನೇತೃತ್ವದಲ್ಲಿ ಈಗಾಗಲೇ ಚರ್ಚೆ ಮಾಡಿ ಜೀರೋ ಟಾಲರೆನ್ಸ್ ಎ ಫಿಯರ್ ಫ್ರೀ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಮುಂದೆ ಕೂಡ ಕಾರ್ಪೊರೇಷನ್ ಯಾವ ರೀತಿ ಇಲ್ಲಿ 5 ಭಾಗವನ್ನು ಮಾಡಿದ್ರು, ಹಾಗೆ ಬೆಂಗಳೂರು ನಗರವನ್ನು ಕೂಡ 5 ಭಾಗವನ್ನು ಮಾಡಿ ಅವ್ರಿಗೆ ಇನ್ನೂ ಹೆಚ್ಚು ಸಿಬ್ಬಂದಿಯನ್ನು ಕೊಟ್ಟು ಇಲ್ಲಿ ಒಂದು ಹೊಸ ರೂಪವನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ.
0: ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಮತ್ತು ಮೈಸೂರಿನಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕರ್ನಾಟಕದ ಆರ್ಥಿಕತೆಯನ್ನು 2037 ವೇಳೆಗೆ 1 ಟ್ರಿಲಿಯನ್ಗೆ ತಲುಪುವ ಗುರಿಯನ್ನು ಹೊಂದಲಾಗಿದೆ. 5%ಕ್ಕಿಂತ ಕಡಿಮೆ ಅಪೌಷ್ಟಿಕತೆ, ಮಕ್ಕಳು ಶಾಲೆ ತೊರೆಯುವಿಕೆ ಮತ್ತು ಬಡತನವನ್ನು ಶೂನ್ಯಕ್ಕೆ ಇಳಿಸುವ ಮಹಾಸಂಕಲ್ಪಗಳನ್ನು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆ ಸೇರಿದಂತೆ ರಾಜ್ಯದ ಜಲಭದ್ರತೆಗೆ ಎಲ್ಲ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಲಾಲ್ಬಾಗ್ ಮಾದರಿಯ 5 ಉದ್ಯಾನಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದೆ. ಅರಣ್ಯ ಇಲಾಖೆಯ ಜಾಗದಲ್ಲಿ ಈ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಂದಾಯ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರದ ಮಾರ್ಗಸೂಚಿಗಳ ಅನ್ವಯ 101 ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಧ್ಯಯನ ನಡೆಯುತ್ತಿದ್ದು, ಇದನ್ನು ಹಂತ ಹಂತವಾಗಿ ಬರ ಪೀಡಿತ ಎಂದು ಘೋಷಣೆ ಮಾಡಿ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನು ಹಂಚಿಕೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ 500,000 ನಿವೇಶನಗಳನ್ನು ಮುಂದಿನ 2 ತಿಂಗಳಲ್ಲಿ ಕೊಡುವ ಗುರಿಯನ್ನು ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ವಸತಿ ರಹಿತರಿಗೆ 500,000 ನಿವೇಶನಗಳ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಹಿ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, 100 ದಿನಗಳು ಒಂದು ಸಂಭ್ರಮಾಚರಣೆಯಲ್ಲ. ಈ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡ ನೀತಿ ನಿರ್ಧಾರಗಳನ್ನು ಜನರ ಮುಂದೆ ಇಡುವಂತಹ ಒಂದು ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರವನ್ನ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನು ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿಂದು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಣ್ಯರ ಸೇವೆ ಮತ್ತು ಸಾಧನೆಗಳು ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಸದಾ ಪ್ರೇರಣೆಯಾಗಿದೆ ಎಂದು ಹೇಳಿದ್ದಾರೆ. 2026 ಸಾಲಿನಲ್ಲಿ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಮತ್ತು ಪದ್ಮಶ್ರೀ ಪುರಸ್ಕೃತರಾದಂತಹ ಅಂಕೇಗೌಡ ಎಂ, ಡಾಕ್ಟರ್ ಎಸ್ಜಿ ಸುಶೀಲಮ್ಮ, ಡಾಕ್ಟರ್ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾಕ್ಟರ್ ಸುರೇಶ್ ಹನಕವಾಡಿ ಮತ್ತು ದಿವಂಗತ ಟಿಟಿ ಜಗನ್ನಾಥ್ ಅವರ ಪರವಾಗಿ ಪತ್ನಿ ಲತಾ ಜಗನ್ನಾಥ್ ಅವರುಗಳನ್ನು ರಾಜ್ಯಪಾಲರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವಿಧಾನಸಭಾಧ್ಯಕ್ಷರಾದಂತಹ ಜಿಎಸ್ ಪಾಟೀಲ್, ವಿಧಾನ ಪರಿಷತ್ತಿನ ಸಭಾಪತಿಗಳಾದಂತಹ ಸಲೀಂ ಅಹಮದ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಸಮರ್ಪಕ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿದ್ದಂತಹ ಪಾದಯಾತ್ರೆ ಬಳ್ಳಾರಿಯಲ್ಲಿಂದು ಸಮಾರೋಪಗೊಂಡಿತು. ಬರಗಾಲ ನಿರ್ವಹಣೆಯಲ್ಲಿನ ವಿಫಲತೆ ಒಳಗೊಂಡಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಇದೇ ತಿಂಗಳ 1ರಂದು ರಾಯಚೂರು ಜಿಲ್ಲೆಯ ಲಿಂಗಸೂಗೂರಿನಿಂದ ಆರಂಭಿಸಿದಂತಹ 180 ಕಿಲೋಮೀಟರ್ ಪಾದಯಾತ್ರೆ ಇಂದು ಬಳ್ಳಾರಿಯಲ್ಲಿ ಮುಕ್ತಾಯಗೊಂಡಿತು. ಸಮಾರೋಪ ಸಮಾರಂಭದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಸದಾನಂದಗೌಡ, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್, ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂತಹ

0: ವಿಜಯೇಂದ್ರ, ರಾಜ್ಯದ ಪ್ರತಿಪಕ್ಷದ ನಾಯಕರಾದ ಆರ್ ಅಶೋಕ, ಛಲವಾದಿ ನಾರಾಯಣಸ್ವಾಮಿ, ಹಾಲಿ ಹಾಗೂ ಮಾಜಿ ಸಂಸದರು, ಶಾಸಕರು, ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು. ಸಮಾವೇಶದಲ್ಲಿ ಮಾತನಾಡಿದ ಮುಖಂಡರು, ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಜನಪರ ಆಡಳಿತವನ್ನು ನೀಡುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದರು. ವಿಜಯಪುರ ನಗರದಲ್ಲಿ ಡಿಸೆಂಬರ್ 13 ನಡೆಯಲಿರುವಂತಹ ವೃಕ್ಷಥಾನ ಹೆರಿಟೇಜ್ ರನ್ ಬೃಹತ್ ಜಾಗೃತಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಓಟಗಾರರೆಲ್ಲ ಈಗಾಗಲೇ ನೋಂದಾಯಿಸಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಿಷಿ ಆನಂದ್ ಮನವಿ ಮಾಡಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ಜಿಲ್ಲಾಡಳಿತದ ಸತತ ಸಭೆಗಳಿಂದಾಗಿ 23,000 ಸ್ಪರ್ಧಿಗಳು ಭಾಗಿಯಾಗಿದ್ದರು. ಈ ಬಾರಿಯ ನೋಂದಾಯಿತ ಓಟಗಾರರ ಸಂಖ್ಯೆಯನ್ನು 30,000 ಏರಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಗರ್ಭಿಣಿಯರು ಮತ್ತು ಬಾಣಂತಿಯರು ತಮ್ಮ ದೈನಂದಿನ ಆಹಾರದಲ್ಲಿ ಅಗತ್ಯ ಪೌಷ್ಟಿಕಾಂಶಗಳು ಇರುವಂತೆ ನೋಡಿಕೊಳ್ಳಬೇಕು ಎಂದು ಗದಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರಾದಂಥ ನ್ಯಾಯಮೂರ್ತಿ ಸಿಎಸ್ ಶಿವನಗೌಡರ ಹೇಳಿದ್ದಾರೆ. ಗದಗ ಜಿಲ್ಲಾ ಆಡಳಿತದ ವತಿಯಿಂದ ಏರ್ಪಡಿಸಲಾಗಿದ್ದಂತಹ ಪೋಷಣ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅತ್ಯಂತ ಪ್ರಮುಖವಾಗಿದೆ ಎಂದು ತಿಳಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದ 7,086 ಮತದಾರರಿಗೆ ನೋಟಿಸ್ ಜಾರಿಗೊಳಿಸಲಾಗಿದ್ದು ವಿಚಾರಣೆಗಳು ಪ್ರಗತಿಯಲ್ಲಿವೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರ ಸ್ವಾಮಿಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಂತರ ಆಗಸ್ಟ್ 24 ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಕರಡು ಪಟ್ಟಿಯ ಅನ್ವಯ ಒಟ್ಟು 12,98,219 ಮತದಾರರು ಇದ್ದಾರೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಇಲಾಖೆಗಳಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿದ್ದು, ಸರ್ಕಾರದ ಸೂಚನೆಯಂತೆ ಡಿಜೆ ಬಳಸಲು ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲ ಎಂದು ಪೊಲೀಸ್ ಉಪವರಿಷ್ಠಾಧಿಕಾರಿ ಪಾಂಡುರಂಗ ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಶಾಂತಿಯುತ ಮತ್ತು ಪರಿಸರ ಸ್ನೇಹಿ ಆಚರಣೆಗೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಪಿಒಪಿ ಗಣೇಶ ಮೂರ್ತಿ ಸ್ಥಾಪನೆಗೆ ಮತ್ತು ಡಿಜೆ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ಬದ್ಧ, ದೃಢ ಕರ್ನಾಟಕದ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ, ವಿವಿಧ ಕಾರ್ಯಕ್ರಮಗಳ ಅನಾವರಣ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನ ಹಂಚಿಕೆ ಉದ್ದೇಶ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರಿಗೆ ರಾಜ್ಯಪಾಲರಿಂದ ಅಭಿನಂದನೆ ಸನ್ಮಾನ. ಸಮರ್ಪಕ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ಆರೋಪ. 180 ಕಿಲೋಮೀಟರ್ ಪಾದಯಾತ್ರೆ ಬಳ್ಳಾರಿಯಲ್ಲಿ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪರಿಚಯ ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ರೈತ ಕಲ್ಯಾಣ ಕಾರ್ಯಕ್ರಮಗಳ ಸಕ್ರಿಯ ಕಾರ್ಯಕರ್ತರು ಹಾಗೂ ಪ್ರತಿಪಾದಕರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸಾಮಾಜಿಕ ಸವಲತ್ತು
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ಮತ್ತು ದೇಶದಲ್ಲಿನ ಸಂಪನ್ಮೂಲಗಳ ಉತ್ತಮ ಬಳಕೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ರೈತರ ಆದಾಯ ಹೆಚ್ಚಿಸುವ ಹಾಗೂ ರೈತ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಬರ್ತಿರುವಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು, ಯೋಜನೆಯಿಂದ ಆಗುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು

0: ಅಷ್ಟು ಮಾಹಿತಿಯನ್ನ ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್.
1: ನಮಸ್ಕಾರ
0: ಸರ್. ಮೊದಲಿಗೆ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು, ಅದರ ಒಂದು ಪರಿಚಯ ಹಾಗೂ ಜಾರಿಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಕೃಷಿ ಸಿಂಚಾಯಿ ಯೋಜನೆ ಅಂದರೆ ಕೃಷಿ ಚಟುವಟಿಕೆಯನ್ನು ಹೆಚ್ಚಿಸುವುದು, ರೈತರ ಆದಾಯವನ್ನು ಹೆಚ್ಚಿಸುವುದು ಅನ್ನೋದು ಮೂಲ ಕಲ್ಪನೆ ಇದು. ಕೇಂದ್ರ ಸರ್ಕಾರ ಈ ಕಾರ್ಯಕ್ರಮನ 2015 ಜಾರಿ ಮಾಡಿತು. ಅದಕ್ಕೂ ಮೊದಲು ಅನೇಕ ಇಂಥ ಕಾರ್ಯಕ್ರಮಗಳು ರಾಜ್ಯಗಳಲ್ಲಿ ನಡೀತಾ ಇತ್ತು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಇರ್ತಾ ಇತ್ತು. ಈ ರಾಜ್ಯದಲ್ಲಿ ಅಲ್ಲಿರ್ತಾ ಇರಲಿಲ್ಲ, ಅಲ್ಲಿರೋದು ಇಲ್ಲಿರ್ತಾ ಇರಲಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಇಡೀ ದೇಶದಲ್ಲಿ ಒಂದೇ ಥರದ ಬೆಂಬಲ ಮತ್ತು ಸಹಕಾರ ಮುಖ್ಯವಾಗಿ ರೈತರಿಗೆ ದೊರೆಯುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ರೂಪಿಸಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಂಗಾದ್ರೆ ಏನು ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ, ನೀರಿನ ಸೌಲಭ್ಯವನ್ನು ಹೆಚ್ಚಿಸೋದು. ಪ್ರತಿ ಜಮೀನಿಗೂ ನೀರು ಹರಿಬೇಕು. ಈಗ ಕೆಲವು ಜಮೀನಿಗೆ ನೀರು ಹರಿಸೋಕ್ಕಾಗಲ್ಲ, ಎಲ್ಲ ಕಡೆ ಕಾಲುವೆಗಳು ಮಾಡ್ಕೊಳ್ಳೋಕ್ಕಾಗಲ್ಲ. ಅಂಥ ಕಡೆ ನೀರನ್ನ ತೊಗೊಂಡೋಗೋದು ಹೇಗೆ, ಅಲ್ಲಿ ವಿಜ್ಞಾನ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಹೇಗೆ, ಅದಕ್ಕೆ ಕೆಲವು ನಿಶ್ಚಿತವಾದ ಪದಾರ್ಥಗಳು ಪ್ರಾಡಕ್ಟ್ಸ್ನ ಬಳಸಬೇಕಾಗತ್ತೆ, ಅದಕ್ಕೆ ಸಲಹೆ ಮಾರ್ಗದರ್ಶನ ಕೊಡೋದು ಹೇಗೆ ಅಂತ ಹೇಳಿ ಅನೇಕ ನವೀನ ತಂತ್ರಜ್ಞಾನ ಕಂಡುಹಿಡಿಯಿರುವ ಸ್ಟಾರ್ಟಪ್ಗಳನ್ನೆಲ್ಲ ಒಳಗಡೆ ತಗೊಂಡು ಬಂದು ಈ ಯೋಜನೆಯನ್ನು ರೂಪಿಸಿದ್ದಾರೆ. ರೈತರಿಗೆ ನೇರವಾಗಿ ಇದರ ಉಪಯೋಗ ಸಿಗಬೇಕು, ರೈತರು ಅದನ್ನು ಬಳಕೆ ಮಾಡ್ಕೋಬೇಕು ಮತ್ತು ಅವರಿಗೆ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗಬೇಕು. ನಿರ್ವಹಣೆ ಅಂತ ಹೇಳಿ ಅವರಿಗೆ ಅದೇ ಇನ್ನೊಂದು ಅಧಿಕ ಒತ್ತಡ ಆಗಬಾರ್ದು ಅಥವಾ ಅವರಿಗೆ ಅಸಹಾಯಕತೆ ಬರಬಾರ್ದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಯೋಜನೆಯನ್ನು ರೂಪಿಸಿದ್ದಾರೆ. ಸೊ ಇದರಲ್ಲಿ ಏನು ನಾವು ನೋಡ್ಬೋದು ಅಂದರೆ, ಪ್ರತಿ ಹನಿ ನೀರಾವರಿಗೆ ಹೆಚ್ಚಿನ ಬೆಳೆ ಹೇಗೆ ಮಾಡಲಿಕ್ಕಾಗತ್ತೆ ಅಂತ, ಇನ್ನು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ PDMC ಅಂತ ನಾವು ಕರಿತೀವಿ. ಎರಡನೇದು, ಕೆಲವು ಸಬ್ಸಿಡಿ ರಚನೆ ಇದೆ. ಯಾಕೆ ರೈತರ ಹತ್ರ ಒಟ್ಟಿಗೆ ಬಂಡವಾಳ ಇರೋದಿಲ್ಲ, ಬಂಡವಾಳ ಕೊಡೋರು ಬೇಕಾಗಿರೋ ಯಾರು? ಅದಕ್ಕೊಂದು ರಾಷ್ಟ್ರೀಯ ನೀತಿ ನಿರೂಪಿಸುವ ಸಂಸ್ಥೆ ಏನಿದೆ, NABARD ಅಂತ ಏನಿದ್ದಾರೆ, ಅವರು ಇದಕ್ಕೊಂದು ಯೋಜನೆಯನ್ನು ರೂಪಿಸಿ ಬ್ಯಾಂಕ್ಗಳ ಮುಖಾಂತರ ಇದನ್ನು ಮಾಡಿದ್ದಾರೆ. ಪ್ರತಿ ಬ್ಯಾಂಕಲ್ಲಿ ಆ ಒಂದು ಶಾಖೆಯಿಂದ ವಾರ್ಷಿಕವಾಗಿ ಏನು ವ್ಯವಹಾರ ಮಾಡ್ತಾರೆ, 40% ಅದು ಅಗ್ರಿಕಲ್ಚರ್ ಕೊಡಲೇಬೇಕು ಅಂತ ನಿಯಮ ಇದೆ. ಅದರ ಅಂಡರ್ನಲ್ಲಿ ಈ ಕಾರ್ಯಕ್ರಮವನ್ನು ತಗೊಂಬಂದಿದ್ದಾರೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನು ಕೆಲವು ಕಾರ್ಯಕ್ರಮಗಳಲ್ಲಿ ಮಧ್ಯಸ್ಥಿಕೆಗಳು ಬೇಕಾಗತ್ತೆ. ಆ ಮಧ್ಯಸ್ಥಿಕೆಗಳೇನು, ಉದಾಹರಣೆಗೆ ಅವರೊಂದು ಕೃಷಿ ಹೊಂಡ ಮಾಡ್ಕೊಳ್ಳೋದು ಇರ್ಬೋದು, ಒಂದು ಚೆಕ್ ಡ್ಯಾಮ್ ಮಾಡ್ಕೊಳ್ಬೇಕಾಗ್ಬೋದು. ಒಬ್ಬ ರೈತ ಮಾಡ್ಕೊಳ್ಳೋಕ್ಕಾಗಲ್ಲ, ಒಂದು 7-8 ಜನ ಒಟ್ಟಿಗೆ ಸೇರ್ಕೊಂಡು ಮಾಡೋವಂಥದ್ದು ಇರ್ಬೋದು, ಚಿಕ್ಕ ಚಿಕ್ಕ ಬ್ಯಾರೇಜ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು, ವಾಟರ್ನ ಡೈವರ್ಟ್ ಮಾಡ್ಕೊಳ್ಳೋದು ಇರ್ಬೋದು, ಕೆರೆ ನೀರು ಇರ್ಬೋದು ಅಥವಾ ನದಿಗಳಿಂದ ಹರಿಯೋ ನೀರನ್ನ, ಮತ್ತು ಏತ ನೀರಾವರಿ ಯೋಜನೆ ಮಾಡ್ಕೊಡೋದು, ಅವುಗಳಿಗೂ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಒಂದು ಅವರು ರೈತ ಉತ್ಪಾದಕರ ಸಂಘದಿಂದ ಮಾಡ್ಬೋದು, ಮತ್ತು ಆ ಪ್ರದೇಶದಲ್ಲಿ ರೈತರೆಲ್ಲ ಒಟ್ಟಿಗೆ ಸೇರಿ ನೀರು ನಿರ್ವಹಣಾ ಮಂಡಳಿಗಳು ಮಾಡ್ಕೊಂಡಿರ್ಬೋದು ಅಥವಾ FPOs ಮಾಡ್ಕೊಂಡಿರ್ಬೋದು ಅಥವಾ ಸರ್ಕಾರ ಸಹಿತ ಮುಂದೆ ಬರ್ಬೋದು. ಸೊ ಇದು ಕನ್ವರ್ಜೆನ್ಸ್ ಆ್ಯಕ್ಷನ್ ಮಾಡಲಿಕ್ಕೆ ಎಲ್ಲವನ್ನ ಒಗ್ಗೂಡಿಸ್ಕೊಂಡು ಈ ಮೂಲಭೂತ ಕಾಮನ್ ಫೆಸಿಲಿಟಿನ ಮಾಡ್ಕೊಳ್ಳಿಕ್ಕೂ ಈ ಯೋಜನೆಯಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಪ್ರತಿಯೊಬ್ಬ ರೈತನೂ ಪಡ್ಕೊಳ್ಬೋದು, ಗುಂಪಾಗೂ ಸಹಿತ ರೈತರು ಪಡ್ಕೊಳ್ಬೋದು, ಮತ್ತು ಆ ಪ್ರದೇಶದಲ್ಲಿರೋರನ್ನ ಸೇರಿಕೊಂಡು ಸಹಿತ ದೊಡ್ಡ ದೊಡ್ಡ ನೀರಾವರಿ ರಚನೆಗಳನ್ನ ಅಭಿವೃದ್ಧಿ ಮಾಡಿ ಗರಿಷ್ಠ ನೀರನ್ನ ಹಿಡಿದಿಟ್ಕೊಂಡು ನಿಯಮಿತವಾಗಿ ಬಳಸಲಿಕ್ಕೆ ಬೇಕಾದಂಥ ಎಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಈ ಯೋಜನೆಯಲ್ಲಿ ಪ್ರೋತ್ಸಾಹ ಇದೆ, ಅವಕಾಶ ಇದೆ.
0: ಏನೇನೆಲ್ಲ ಪ್ರಮುಖ ಗುರಿ ಉದ್ದೇಶಗಳನ್ನು ಈ ಯೋಜನೆ ಒಳಗೊಂಡಿದೆ ಸರ್?
1: ಇದು ತುಂಬ ಮುಖ್ಯವಾದ ಪ್ರಶ್ನೆ, ನಾವು ಅರ್ಥ ಮಾಡಿಕೊಳ್ಳಬೇಕು. ಸೊ ಇದು 2015 ಚಾಲನೆಗೆ ಬಂತು. ಮುಖ್ಯವಾಗಿ ಏನಪ್ಪ ಅಂದರೆ, ವಾಟರ್ ಟು ಎವ್ರಿ ಫೀಲ್ಡ್ ಅಂತ, ಪ್ರತಿ ಭೂಮಿಗೆ ನೀರು ಅನ್ನೋದು, ಆಯ್ತಾ. ಮತ್ತು ಎರಡನೇದಾಗಿರೋದಿಲ್ಲಿ ಮೋರ್ ಕ್ರಾಪ್ ಫಾರ್ ಪರ್ ಡ್ರಾಪ್ ಅಂತ ಹೇಳಿ, ಪ್ರತಿ ನೀರಿನ ಹನಿಗೆ ಜಾಸ್ತಿ ಉತ್ಪಾದನೆ ಅಂತ. ಈಗ ನಮ್ಮಲ್ಲಿ ರೈತರಲ್ಲಿ ಸಹಜವಾಗಿ ಕಾಣುವ ರೂಢಿಗತ ಅಭ್ಯಾಸಗಳೇನೆಂದರೆ, ಜಾಸ್ತಿ ನೀರು ಕೊಡಬೇಕೇನಂತ ಕೊಡ್ತಾ ಇರ್ತಾರೆ. ಆ ಮಣ್ಣಿಗೂ ಬೇಕಾಗಿಲ್ಲ, ಆ ವ್ಯವಸಾಯಕ್ಕೂ ಬೇಕಾಗಿರಲ್ಲ. ಮುಖ್ಯವಾಗಿ ರಸಗೊಬ್ಬರದ ಅಂಶಗಳು ಮತ್ತು ಭೂಮಿಯ ಅನೇಕ ಪೋಷಕಾಂಶಗಳು ನೀರಲ್ಲಿ ಕೊಚ್ಕೊಂಡು ಇನ್ನೊಂದು ಜಮೀನ್ ಕೊಟ್ಟೋಗೋದು ನೋಡ್ತೀವಿ, ಅಥವಾ ಇನ್ಯಾವುದೋ ಕಾಮನ್ ಲ್ಯಾಂಡ್ ಕೊಟ್ಟೋಗಿರೋದು ನಾವು ನೋಡ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಇಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವುಗಳನ್ನೆಲ್ಲ ಗಮನ ಮಾಡಬೇಕು. ಹಿಂದೆ MGNREGA ಅಂತ ಯೋಜನೆ ಇತ್ತು, ಅದರಲ್ಲೂ ಇದಕ್ಕೆ ಆದ್ಯತೆ ಕಾರ್ಯಕ್ರಮ ಇತ್ತು. ಈಗ VBG Ramji ಅಂತ ಸ್ಕೀಮ್ನ ಮರುನಿರೂಪಣೆ ಆಗಿದೆ, ಹೊಸ ರೂಪ ಕೊಟ್ಟಿದ್ದಾರೆ, ಅದರಲ್ಲೂ ಇವುಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೊ ಅಲ್ಲಿ ಸಿಗೋ ಬೆಂಬಲಗಳನ್ನು ಅವ್ರು ತಗೊಳ್ಬೋದು, ಆಯ್ತಾ. ಅದಾದಮೇಲೆ ಮುಖ್ಯವಾಗಿ ಏನಂದರೆ, ಹೆಚ್ಚು ಹೆಚ್ಚು ಪ್ರದೇಶಕ್ಕೆ, ಯಾಕಂದ್ರೆ ನಮ್ಮ ದೇಶದಲ್ಲಿ 66%ಗಿಂತ ಜಾಸ್ತಿ ಭೂಮಿ ಇವತ್ತು ಮಳೆ ಆಶ್ರಿತ ಭೂಮಿ ಇದೆ. ಮಳೆನೋ ಅನಿಶ್ಚಿತ, ವ್ಯವಸಾಯ ಖಚಿತ, ಆದಾಯ ಬರೋದು ಸಹಿತ ಅನಿಶ್ಚಿತ ಆಗಿಬಿಟ್ಟಿದೆ. ಇದರಿಂದ ಏನಾಗ್ತಾ ಇದೆ, ರೈತರಿಗೆ ಅನೇಕ ಅನಾನುಕೂಲಗಳಾಗ್ತಾ ಇದೆ, ತೊಂದರೆಗಳನ್ನ ಯಾತನೆಗಳನ್ನ ಅವರು ಪಡ್ತಾ ಇದ್ದಾರೆ. ಅದರಿಂದ ಹೊರಗೆ ತರಲಿಕ್ಕೆ ಅಥವಾ ಅದನ್ನು ತಡೆಗಟ್ಟಲಿಕ್ಕೆ ವಿಜ್ಞಾನ ತಂತ್ರಜ್ಞಾನ ಬಳಸಿ

0: ಇಟ್ಕೊಂಡು ಮಾಡುವಂತ ಪ್ರಯತ್ನ ಇದಾಗಿದೆ. ಸೊ ಹಾಗಾಗಿ ನೀರು ಅವ್ರ ಜಮೀನಿಗೆ ಬಂದಾದ್ಮೇಲೆ ಹೇರಳವಾಗಿ ಫ್ಲಡ್ಡಿಂಗ್ ಮಾಡ್ಕೊಳ್ಳೋದಕ್ಕಿಂತ ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ಗಳು ಮಾಡ್ಕೊಳ್ಳೋಕೆ ಇಲ್ಲ ಅವಕಾಶ ಇದೆ. ಯಾವ ತರ ಕ್ವಾಲಿಟಿ ತಗೋಬೇಕು ಅನ್ನೋದೆಲ್ಲ ರೈತರ ಸ್ವತಂತ್ರಕ್ಕೆ ಬಿಟ್ಟಿದ್ದಾರೆ. ಆದರೆ ಉತ್ತಮವಾಗಿರೋದನ್ನ ಹಾಕೊಂಡು ನಿರ್ವಹಣೆ ಮಾಡಿ ಹೆಚ್ಚು ಆದಾಯವನ್ನು ಪಡ್ಕೊಳ್ತಾ ಆ ಜಮೀನಿನ ಆಸ್ತಿಯ ಮೌಲ್ಯವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಬಿಟ್ಟಿದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಮೇಜರ್ ಇರಿಗೇಷನ್ ಇದೆ, ಮೈನರ್ ಇರಿಗೇಷನ್ ಇದೆ, ಆಯ್ತಾ. ಅದಕ್ಕೆ ಇಲ್ಲಿ ಮಾಡ್ಕೊಳ್ಬಹುದು ಇವರು. ಆಮೇಲೆ ಬೆನಿಫಿಷರೀಸ್ ಯಾವತ್ತು ರೈತರಾಗಿರಬೇಕು, ಅವರು ಗ್ರಾಮೀಣ ಪ್ರದೇಶ ಮತ್ತೆ ಅರೆ ನಗರ ಪ್ರದೇಶ ವಾಸಿಗಳಾಗಿದ್ರು ಪರವಾಗಿಲ್ಲ, ಬಟ್ ಆ ಬೆನಿಫಿಷರಿ ಭಾರತ ದೇಶದ ಯಾವುದೇ ಭಾಗದಲ್ಲಿ ಇರ್ಬೋದು, ಅವರು ದೇಶದ ಪ್ರಜೆ ಆಗಿರಬೇಕು. ಅದು ತುಂಬಾ ಮುಖ್ಯವಾದ ಅಂಶ ಇದೆ. ಆಮೇಲೆ ಈ ಕಾರ್ಯಕ್ರಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಂಟಿಯಾಗಿ ಜಾರಿ ಮಾಡ್ತಾ ಇದ್ದಾರೆ. ಆಮೇಲೆ ಕೋರ್ ಬೆನಿಫಿಟ್ಸ್ ಇರೋದೇನಪ್ಪ ಅಂದ್ರೆ ವಾಟರ್ ವೇಸ್ಟೇಜ್ ನ ನಿಲ್ಸೋದು. ಆಮೇಲೆ ಯಾವಾಗ ನೀರು ಬಳಸಬೇಕೋ ಅವಾಗ ಬಳಸ್ಕೋಬೇಕು, ಅವರವರ ಬೆಳೆಗೆ ತಕ್ಕಂತೆ ಎಷ್ಟು ತೇವಾಂಶ ಬೇಕು ಅನ್ನೋದನ್ನ ಗಮನಿಸ್ಕೊಂಡು ಅದನ್ನ ನಿಯಂತ್ರಣದಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ತುಂಬಾ ಮುಖ್ಯವಾದ ಅಂಶ. ಸೊ ಲಾಂಗ್ ಟರ್ಮ್ ಗೋಲ್ ಏನಿದೆ, ದೂರದೃಷ್ಟಿತ್ವ ಏನಿದೆ ಅಂತ ಹೇಳಿದ್ರೆ, ಈ ತರ ಒಂದು ವ್ಯವಸ್ಥಿತ ಕ್ರಮಬದ್ಧವಾದ ಶ್ರೇಣೀಕೃತ ನೀರಾವರಿ ಆಧಾರಿತ ವ್ಯವಸಾಯಗಳು ಮಾಡೋದ್ರಿಂದ ಅದರಲ್ಲಿ ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಅರಣ್ಯ ಬೆಳೆಸುವ ಕಾರ್ಯಕ್ರಮ ಇರ್ಬೋದು, ವಾಟರ್ ಶೆಡ್ ಕಾರ್ಯಕ್ರಮಗಳಿರ್ಬೋದು, ಇದರಿಂದ ಏನಾಗುತ್ತೆ, ಈಗ ನಾವು ಹವಾಮಾನ ಬದಲಾವಣೆ ಅಂತ ಮಾತಾಡ್ತಾ ಇದೀವಲ್ಲ, ಅದರಿಂದ ನಾವು ಭದ್ರತೆ ಮತ್ತು ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಆ ವೈಪರೀತ್ಯದಿಂದ ನಮ್ಗೆ ಏನಾಗ್ತಾ ಇತ್ತು, ಲಾಸ್ ಆಗ್ತಾ ಇತ್ತು. ಅದನ್ನ ನಮ್ಗೆ ಲಾಸ್ನ ಯಾರು ಭರಿಸಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಮ್ಮ ಹೆಚ್ಚಿನ ರೈತರು ಅಸಂಘಟಿತ ವಲಯದಲ್ಲಿದ್ದಾರೆ, ಎಲ್ಲಿಂದನೋ ಬಂಡವಾಳ ತಂದು ಹಾಕ್ಬಿಡ್ತಾರೆ. ಸೊ ಆದ ನಷ್ಟವನ್ನ ಭರಿಸ್ಕೊಳ್ಳಿಕ್ಕೆ ಮತ್ತೆ ಅವ್ರು ಪಡ್ಕೊಳ್ಳಿಕ್ಕೆ ಕಾರ್ಯಕ್ರಮಗಳು ಇರಲಿಲ್ಲ. ಅದನ್ನ ನಾವು ಅಷ್ಟು ಮಟ್ಟಿಗೆ ಅವರಿಗೆ ಭದ್ರತೆಯನ್ನ ಖಾತ್ರಿಯನ್ನ ಕೊಡ್ಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಅವಕಾಶ ಇದೆ.
1: ಸರ್, ಹಾಗಿದ್ರೆ ಈ ಯೋಜನೆ ಅಡಿಯಲ್ಲಿ ಬರುವಂತಹ ಪ್ರಮುಖ ಘಟಕಗಳಾಗಿರ್ಬೋದು ಅಥವಾ ಅದಕ್ಕೆ ಒಳಪಡುವಂತಹ ಅರ್ಹತಾ ಮಾನದಂಡಗಳಾಗಿರ್ಬೋದು ಏನೇನಿದೆ ಸರ್?
0: ಅರ್ಹತಾ ಮಾನದಂಡ ವೆರಿ ಸಿಂಪಲ್, ಅವರು ದೇಶದ ಪ್ರಜೆ ಆಗಿರಬೇಕು, ರೈತ ಆಗಿರಬೇಕು, ಅವನ ಹೆಸರಿನಲ್ಲಿ ಭೂ ಹಕ್ಕು ಪತ್ರ ಇರಬೇಕು, RTC ಅಂತಾರಲ್ಲ, ಇಲ್ಲ ಗುತ್ತಿಗೆ ತಗೊಂಡು ಮಾಡ್ತಾ ಇದೀವಿ ಅಂದ್ರೆ ಆ ಗುತ್ತಿಗೆ ಕರಾರು ಪತ್ರವನ್ನ ಹಾಜರುಪಡಿಸಿದ್ರು ಸಾಕು. ಸೊ ಅದೊಂದೇ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಅದೇನಪ್ಪಾ ಅಂದ್ರೆ ಅವರೇನು ನೀರಾವರಿ ಬೇಸಾಯ ಕ್ರಮಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅದಕ್ಕೊಂದು ನಿರಂತರತೆ ಬೇಕು, ಆಯ್ತಾ. ವಾಟರ್ ರಿಸೋರ್ಸೇ ಈಗ ನಮಗೆ ಸೋರ್ಸ್ ಅನ್ನೋದೇ, ನೀರು ಅನ್ನೋದೇ ಒಂದು ದೊಡ್ಡ ಸಂಪನ್ಮೂಲ ಅಲ್ವಾ. ಅದನ್ನ ಸಕಾಲದಲ್ಲಿ ನಿಯಮಿತವಾಗಿ ಬಳಕೆ ಮಾಡಿ ಲಾಭ ಮಾಡ್ಲಿಕ್ಕೆ ಬೇಕಾದಂತಹ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡೋದು, ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡಿಕೊಡೋದು ಈ ಕಾರ್ಯಕ್ರಮದ ಉದ್ದೇಶ. ಮತ್ತೆ ಮುಖ್ಯವಾಗಿ ನೀರನ್ನೋದೇ ಒಂದು ದೊಡ್ಡ ಶಕ್ತಿಯಾಗಿರುವಾಗ ಅದು ಸೋರೋಗ್ಬಾರ್ದು, ಲೀಕೇಜ್ ಆಗಬಾರ್ದು, ಹರಿಯೋದ್ರಲ್ಲಿ ಅಥವಾ ಜಮೀನಿಗೆ ಅದನ್ನ ಡೈವರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಜಮೀನಿಂದ ಮುಂದಕ್ಕೆ ಕಳಿಸುವಾಗ ಅದು ಸೋರೋಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಪೈಪ್ ಲೈನ್ ಅಲ್ಲಿ ನೀರು ತರುವಾಗ 40% ನೀರು ಭೂಮಿ ಒಳಗಡೆನೆ ಹೊರಟೋಗ್ತಾ ಇರೋದು ನಾವು ನೋಡಿದೀವಿ ಅಲ್ವಾ. ಮತ್ತೆ ಕೆಲವು ಏನು ಪೈಪ್ ಲೈನ್ಗಳು ಹಾಕೊಂಡಿದ್ದಾರೆ ರೈತರು, ಅದು ಗುಣಮಟ್ಟ ಇಲ್ಲದೆ ಅಥವಾ ಭೂಮಿಯ ಒಳಗಡೆ ಒತ್ತಡ ತಡೆಯುವ ಸಾಂದ್ರತೆ ಇಲ್ದೇನೆ ನೀರು ಭೂಮಿ ಒಳಗಡೆ ಹೊರಟೋಗ್ತಾ ಇರೋದು ನಾವು ನೋಡ್ತಾ, ಆಗ ಅಧಿಕ ನೀರನ್ನ ಅವ್ರು ಪಂಪ್ ಮಾಡಬೇಕು, ಆಗೇನಾಗತ್ತೆ ನೀರಿನ ಸಂಪತ್ತಿನ ಮೇಲೆ ಲಭ್ಯತೆ ಮೇಲೆ ಒತ್ತಡ ಬರ್ತಾ ಹೋಗುತ್ತೆ. ಅದನ್ನ ಇಲ್ಲಿ ತಡಿಲಿಕ್ಕೆ ಅವಕಾಶ ಇದೆ. ಅದಲ್ಲದೆ ಅನೇಕ ಜಲಾನಯನ ವಾಟರ್ ಶೆಡ್ ಕಾಂಪೋನೆಂಟ್ಸ್ ಇದ್ರಲ್ಲಿ ತರಕ್ಕೆ ಅವಕಾಶ ಇದೆ. ಒಂದೇದು ಚಿಕ್ಕ ಚಿಕ್ಕ ಹೊಂಡಗಳು ಮಾಡ್ಕೋಬಹುದು, ಚೆಕ್ ಡ್ಯಾಮ್ ಮಾಡ್ಕೋಬಹುದು, ಆಯ್ತಾ. ಆಮೇಲೆ ಈ ಕೆರೆ ಪ್ರದೇಶ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಕಮಾಂಡ್ ಏರಿಯಾನ ಡೆವಲಪ್ ಮಾಡ್ಕೊಳಕ್ ಅವಕಾಶ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇರೋದು ಮಾಡರ್ನೈಸೇಷನ್ ನವೀಕರಣ. ಈ ಸ್ಕೀಮ್ಗೆ ಏನೇನು ಇದು ತಂದಿದ್ದಾರೆ ಅಂದ್ರೆ ಮುಖ್ಯ ನೀರು ಮೂಲಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲಾ ಅವಕಾಶಗಳು ಯೋಜನೆ ಒಳಗಡೆ ತಂದಿದ್ದಾರೆ. ಸೊ ಇದು ಸ್ಥೂಲವಾಗಿ ಕಾರ್ಯಕ್ರಮನ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ರೀತಿ. ಹಾಗೆ ಇದಲ್ದೇನೆ ಇನ್ನೂ ಏನೇನು ಅಂಶಗಳು ಬೇಕು ರೈತರಿಗೆ ಅಂತ ನೋಡೋಣ. ಮುಖ್ಯವಾಗಿ ಈಗ ಅವರು ಫಲಾನುಭವಿ ಆಗಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅವರ ಖಾತೆ ಹೆಸರಿನಲ್ಲಿ RTC ಇರಬೇಕು. ಅದಕ್ಕಿಂತ ಮೊದಲು ರೈತ ಸಂಪರ್ಕ ಕೇಂದ್ರದಲ್ಲಿ ರೈತ KYC ಅಂತ ಮಾಡಿಸಿರ್ತಾರೆ, ಅದನ್ನ ನಂಬರ್ ಜನರೇಟ್ ಮಾಡ್ಕೊಂಡಿರ್ಬೇಕು. ಆಮೇಲೆ ಯಾರಿಗೆ ಏನ್ ಬೇಕು ಅನ್ನೋದನ್ನ ಇವರು ಪ್ರಪೋಸಲ್ ಹಾಕ್ಬೇಕು. ಸೊ ಅದಕ್ಕೆ ಕೆಲವ್ರಿಗೆ 55% ಸಬ್ಸಿಡಿ ಸಿಗತ್ತೆ, ಕೆಲವುದಕ್ಕೆ 40% ಸಬ್ಸಿಡಿ ಇದೆ. ಬಾಕಿ ಹಣವನ್ನ ರೈತರಿಗೇನು ಅದು ಬ್ಯಾಂಕ್ ಮುಖಾಂತರ ಚಾನಲೈಸ್ ಆಗತ್ತೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜಂಟಿಯಾಗಿ ಆ ಸಬ್ಸಿಡಿ ಅಮೌಂಟ್ನ ಕೊಡುವಂತಹ ಅವಕಾಶಗಳಿದೆ. ಫಸ್ಟ್ ಇವರು ಪರ್ಚೇಸ್ ಮಾಡ್ತಾರೆ ವೆಂಡರ್ಸಿಂದ, ಅದಕ್ಕೆ ಸಂಬಂಧಪಟ್ಟ ಬಿಲ್ಲುಗಳನ್ನ ನೀವು ಅವರು ಕೊಟ್ಟಾಗ ಇಮ್ಮಿಡಿಯೇಟ್ ಆಗಿ ಹಣ ಎಲ್ಲ ಅವ್ರ

0: ಜೊತೆಗೆ ಮರುಜಮ ಆಗತ್ತೆ. ಇದು ಹಲವಾರು ವರ್ಷಗಳಿಂದ ನಡ್ಕೊಂಬರ್ತಾ ಇದೆ. ಇದು ತುಂಬಾ ಒಂದು ವಿಶ್ವಾಸಾರ್ಹ ಸಂಗತಿಯಾಗಿದೆ. ಸೊ ಇದನ್ನ ನಾವು ಗಮನಿಸಬೇಕು.
1: ಸೊ ಪ್ರಮುಖವಾಗಿ ನೀರಾವರಿ ಸೌಲಭ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅಥವಾ ಸಮರ್ಪಕವಾಗಿ ಬಳಕೆಯಾಗುವ ನಿಟ್ಟಿನಲ್ಲಿ ಯೋಜನೆ ಒಂದು ತನ್ನ ವಿಷಯವನ್ನು ಕೇಂದ್ರೀಕರಿಸಿರೋದ್ರಿಂದ ಈ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಳವಡಿಕೆಗೆ ಯೋಜನೆ ಅಡಿಯಲ್ಲಿ ಯಾವ ರೀತಿಯಾದಂಥ ಸಬ್ಸಿಡಿ ಅಥವಾ ಸಹಾಯಧನವನ್ನು ಕೊಡಲಾಗ್ತಾ ಇದೆ ಸರ್?
0: ಅದಕ್ಕೆ ಆ ರೀಜನ್ಗೆ ತಕ್ಕಂತೆ ಫಿಕ್ಸ್ ಮಾಡಿದ್ದಾರೆ. ಈಗ ಉದಾಹರಣೆಗೆ ಹೆಚ್ ಡಿ ಕೋಟೆ ಕಡೆ ಬಂದಾಗ ಎಷ್ಟು ಸಬ್ಸಿಡಿ ಇದೆ ಅಂತ ಸ್ಕೀಮ್ನಲ್ಲಿ ಅವ್ರು ಡಿಕ್ಲೇರ್ ಮಾಡ್ತಾರೆ. ನಿಮ್ಮ ಅಸ್ಟೆಂಟ್ ಡೈರೆಕ್ಟ್ರು ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ ಅವ್ರನ್ನ ನೀವು ಸಂಪರ್ಕ ಮಾಡ್ಬೋದು. ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿರೋ ಅಗ್ರಿಕಲ್ಚರ್ ಆಫೀಸರ್ಸ್ ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಸೊ ಅವರಿಂದ ನಿಮ್ಗೆ ಇದು ಗೊತ್ತಾಗತ್ತೆ. ಲೋನ್ ಪ್ರೋಸೆಸ್ನ ಮಾಡೋದೆಲ್ಲ ಬ್ಯಾಂಕ್ಸ್. ಸೊ ಹಾಗಾಗಿ ಅದು ಕೋಆಪರೇಟಿವ್ ಬ್ಯಾಂಕ್ ಇರಲಿ, ನ್ಯಾಷನಲೈಸ್ ಬ್ಯಾಂಕ್ ಇರಲಿ, ಶೆಡ್ಯೂಲ್ ಬ್ಯಾಂಕ್ ಇರಲಿ, ಸೊ ಅವ್ರ ಜೊತೆ ನಿಮ್ಮ KYC ನೀಟಾಗಿ ಇಟ್ಕೋಬೇಕು. ಸಿಬಲ್ ಸ್ಕೋರಿಂಗ್ ಸರಿಯಾಗಿರಬೇಕು. ಆಯ್ತಾ, 80% ಮೇಲೆ ಸಿಬಲ್ ಸ್ಕೋರಿಂಗ್ ಇಲ್ಲ ಅಂದ್ರೆ ಯಾವ ಲೋನು ಸಿಗಲ್ಲ, ನಮ್ಗೆ ಗೊತ್ತಿದೆ. ಅಂದ್ರೆ ಸುಮ್ಮನೆ ಲೋನ್ ತಗೊಂಬಿಟ್ಟು ಚುಕ್ ಬಾಕಿದಾರ ಆಗ್ಬಿಟ್ರು ಅಂದ್ರೆ ಅವರಿಗೆ ಬ್ಯಾಂಕಿನ ನೆರವು ನಿರಂತರವಾಗಿ ಸಿಗಲ್ಲ. ಅದೆಲ್ಲ ರೈತರೇನೆ ಕರೆಕ್ಷನ್ ಮಾಡ್ಕೋಬೇಕು. ಸೊ ಇದಕ್ಕೆ ನಿಮ್ಗೆ ಅವರು ಟ್ರೈನಿಂಗ್ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಮೇಲೆ ಹಲವಾರು ಗುಣಮಟ್ಟದ ಸಾಧನಗಳಿದೆ. ನಿಮ್ಗೆ ಯಾವ್ದು ತಗೋತಿರೋದು ನಿಮ್ ತೀರ್ಮಾನ. ಅದು ಇದೇ ತಗೊಳ್ಳಿ ಅದೇ ತಗೊಳ್ಳಿ ಅಂತ ಇಲ್ಲ. ಅಲ್ಯೂಮಿನಿಯಂ ಬೇಸ್ ಬೇಕಾ, ಕಾಪರ್ ಬೇಸ್ ಬೇಕಾ, ಆಮೇಲೆ PVC ಯಾವ ತರ ಇರಬೇಕು, ಎಷ್ಟು ದಪ್ಪ ಇರಬೇಕು, ಫ್ಲೆಕ್ಸಿಬಲ್ ಆಗಿರ್ಬೇಕಾ, ಸೊ ಈ ತರದನ್ನೆಲ್ಲ ನೀವು ನೋಡಬೇಕು. ಮೇಲೆ ಪಂಪಿಂಗ್ ಅಲ್ಲಿ ಏನಾದ್ರೂ ವಾಟರ್ ಲೀಕೇಜ್ ಆಗ್ತಾ ಇದ್ರೆ ಅದಕ್ಕೆ ಸೂಕ್ತವಾದ ವಾಲ್ವ್ಗಳು ಹಾಕೊಳ್ಳೋದು, ಮತ್ತೆ ಲೀಕೇಜ್ ಆಗದೇ ಇರುವಂತಹ ಸಂಗತಿಗಳ ಕಡೆ ಗಮನ ಹರಿಸೋದು, ಒಟ್ಟಾರೆ ಒಂದು ನೀರು ಸರಬರಾಜು ವ್ಯವಸ್ಥೆಗಳೇನಿದೆ ಆ ಜಮೀನಲ್ಲಿ ಅದನ್ನ ಅಮೂಲಾಗ್ರವಾಗಿ ಮೇಲ್ದರ್ಜೆಗೆ ಏರಿಸ್ಕೋಬಹುದು, ದುರಸ್ತಿಗಳಿದ್ರೆ ಮಾಡ್ಕೊಳ್ಬಹುದು, ಕೆಲವು ಸಾಧನ ಸಲಕರಣೆಗಳ ಅವರು ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಬದಲಾವಣೆ ಮಾಡ್ಕೊಳ್ಳಕ್ಕೆ ಇದರಲ್ಲಿ ಅವಕಾಶ ಇದೆ.
1: ಸರ್, ಹಾಗೆಯೇ ಈ ಯೋಜನೆ ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಾಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಏನಾದರೂ ವಿಶೇಷ ಸೌಲಭ್ಯವನ್ನು ಕೊಡಲಾಗ್ತಾ ಇದೆ?
0: ಖಂಡಿತವಾಗಿದೆ. ಈಗ ಒಂದು ಜನರಲ್ ಅವನು ರೈತಾನೆ, ಈ ಸಬ್ಸಿಡಿ ಅಮೌಂಟ್ಗಳು ವಿಚಾರ ಬಂದಾಗ, ಲೋನ್ ವಿಚಾರ ಬಂದಾಗ ಅನೇಕ ನಿಗಮಗಳೇನಿದೆ, 7-8 ನಿಗಮಗಳೇನಿದೆ, ಆ ಅರ್ಹತೆಗೆ ತಕ್ಕಂತೆ ಆಯಾ ಸಮುದಾಯ ವರ್ಗದವರು ಅದ್ರ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಅದಕ್ಕೆ ರಾಜ್ಯ ಸರ್ಕಾರನೂ ಭದ್ರತೆ ಕೊಡುತ್ತೆ, ಮತ್ತೆ ಇನ್ನೂ ಹೆಚ್ಚಿನ ಸಬ್ಸಿಡಿ ನೆರವುಗಳು ಅವ್ರಿಗೆ ಸಿಗತ್ತೆ. ಕೇಂದ್ರ ಸರ್ಕಾರ ಕೊಡೋದಲ್ದೇನೆ ನಿಗಮಗಳಿಂದನೂ ಕೊಡ್ತಾರೆ. ಅದಕ್ಕೆ ನಿಗದಿತ ಕೇಂದ್ರಕ್ಕೆ ಹೋಗಿ ಅರ್ಜಿಗಳು ಸಲ್ಲಿಸಬೇಕು, ದಾಖಲಾತಿಗಳನ್ನ ಸಲ್ಲಿಸಬೇಕು. ಸೊ ಅಲ್ಲಿ ಅದು ಪ್ರಕ್ರಿಯೆ ಉಂಟಾಗಿ ನೀವು ಅರ್ಹ ವ್ಯಕ್ತಿ ಅಂತ ಬಂದ್ರಿ ಅಂದ್ರೆ ನಿಮಗೆ ಆದ್ಯತೆ ಮೇಲೆ ಎಲ್ಲಾ ಸೌಲಭ್ಯಗಳನ್ನ ಒದಗಿಸ್ಕೊಳ್ಲಿಕ್ಕೆ ಇಲ್ಲ ಅವಕಾಶ ಇದೆ. ಇದಕ್ಕೆ SEP TSP ಸ್ಕೀಮು ಇದೆ, ಅದರೊಳಗಡೆನು ತಗೊಳಕ್ ಅವಕಾಶ ಇದೆ.
1: ಸರ್, ಹಾಗಿದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಆಗಿರ್ಬೋದು, ಪ್ರಮುಖವಾಗಿ ಬೇಕಾದಂತಹ ಅಗತ್ಯ ದಾಖಲಾತಿಗಳಾಗಿರ್ಬೋದು, ಎಲ್ಲಿ ಮತ್ತೆ ಹೇಗೆ ಈ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಸಬ್ಸಿಡಿ ಹಾಗೂ ಸಾಲ ಸೌಲಭ್ಯವನ್ನು ಪಡ್ಕೋಬಹುದು ಸರ್?
0: ಇದಕ್ಕೆ 8 ಹಂತಗಳಿದೆ. ಮೊದಲನೇದಾಗಿ ನೀವೇನ್ ಮಾಡಬೇಕು, ಹತ್ತಿರದ ಗ್ರಾಮ ಪಂಚಾಯತಿ, ಸ್ಥಳೀಯ ಸರ್ಕಾರ ಅಂತೀವಲ್ಲ ಅಲ್ಲಿಗೆ ಹೋಗ್ಬೇಕು. ಅದಾದ್ಮೇಲೆ ಅಗ್ರಿಕಲ್ಚರ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಪ್ರತಿ ಪಂಚಾಯತಿಗೂ ಅಗ್ರಿಕಲ್ಚರ್ ಆಫೀಸ್ನ ನಿಗದಿ ಮಾಡಿದ್ದಾರೆ, ನಿಶ್ಚಯ ಮಾಡಿದ್ದಾರೆ. ರೈತ ಸಂಪರ್ಕ ಕೇಂದ್ರನೂ ಇದೆ, ಮತ್ತೆ ಅಸ್ಟೆಂಟ್ ಡೈರೆಕ್ಟರ್, ಸಹಾಯಕ ನಿರ್ದೇಶಕರು ಏನಿದ್ದಾರೆ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಜಲಾನಯನ, ಅವ್ರನ್ನೆಲ್ಲ ನೀವು ಸಂಪರ್ಕ ಮಾಡಲಿಕ್ಕೆ ಅವಕಾಶ ಇದೆ. ಅದಾದ್ಮೇಲೆ ನೀವು ಕೇರ್ಫುಲ್ ಆಗಿ ಅಲ್ಲಿ ಏನು ಫಾರ್ಮ್ ಇದೆ ಅದನ್ನ ತುಂಬಬೇಕು. ಗೊತ್ತಾಗಲಿಲ್ಲ ಅಂದರೆ ಹೇಳ್ಕೊಡ್ತಾರೆ, ವಿಸ್ತರಣಾಧಿಕಾರಿಗಳು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಆಮೇಲೆ ಯಾವ್ಯಾವ ದಾಖಲೆಗಳನ್ನ ಅಟ್ಯಾಚ್ ಮಾಡಬೇಕು ಅಂತಾರೆ ಅದನ್ನ ನೀವು ಕೊಡಲೇಬೇಕು. ಆಧಾರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಇವನ್ನೆಲ್ಲ ನೀವು ಕೊಡ. ಆಮೇಲೆ ಈ ದೇಶದ ಪ್ರಜೆಯನ್ನಕ್ಕೆ ಇನ್ನು ಮುಂದೆ ಮತದಾರರ ಗುರುತಿನ ಚೀಟಿನೂ ಕೇಳ್ಬೋದು, ಅದು ಒಂದು ಪ್ರಾಮಾಣೀಕೃತ ದಾಖಲೆ ಆಗ್ಬೋದು. ಸೊ ಅದನ್ನ ಕೇಳ್ಬೋದು. ಅದಾದ್ಮೇಲೆ ಏನು ಕಂಪ್ಲೀಟ್ ಆಗಿದೆ ಫಾರ್ಮ್ನ ಅಧಿಕೃತ ಏಜೆನ್ಸಿಗಳಿಗೆ ನೀವು ಸಲ್ಲಿಸಬೇಕಾಗತ್ತೆ. ಅದಾದ್ಮೇಲೆ ಅಕ್ನಾಲೆಜ್ಮೆಂಟ್ ಇಟ್ಕೊಳ್ಳಿ, ವೆರಿಫಿಕೇಶನ್ ಕೋಡ್ ಅಂತ ಬರುತ್ತೆ, ಅದನ್ನು ನೀವು ಇಟ್ಕೊಳ್ಳಿ. ಅದು ಅಧಿಕಾರಿಗಳ ಹತ್ರ ಇರುತ್ತೆ, ನಿಮ್ಮ ಹತ್ರನೂ ಇರುತ್ತೆ, ಅದು SMS ಟೆಕ್ಸ್ಟ್ ಮೆಸೇಜಲ್ಲಿ ಇರುತ್ತೆ. ಅದನ್ನು ಹಾಳು ಮಾಡ್ಕೋಬಾರ್ದು, ಬೇಕಾದ್ರೆ ಒಂದು ಚಿಕ್ಕ ಕೈ ಪುಸ್ತಕದಲ್ಲಿ ಬರೆದಿಟ್ಕೊಂಬಿಡಿ ಅದನ್ನು. ಸೊ ಅದಾದಮೇಲೆ ಅಪ್ರೂವಲ್ ಅಂತ ಪ್ರೋಸೆಸ್ ಶುರು ಆಗುತ್ತೆ. ಸೊ ಅದು ಅಪ್ರೂವಲ್ ಆಯಿತು ಅಂದರೆ ಯಾವುದೇ ಸಹಾಯ ಧನ ನಿಮಗೆ ಬರೋದಿದ್ರೆ ಅದು DBT ಆಗುತ್ತೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತೀವಿ, ನೇರ ಹಣ ವರ್ಗಾವಣೆ ಪದ್ಧತಿ. ಸೊ ಅದಕ್ಕೆ ನಾವು ಮುಕ್ತ ಮನಸ್ಸಿನಲ್ಲಿರಬೇಕು. ಅವರಿಗೆ ಮತ್ತೆ ಬ್ಯಾಂಕ್ ಆಧಾರಿತನೇ ಆಗಿರೋದ್ರಿಂದ ಬ್ಯಾಂಕ್ನಲ್ಲಿ ಅವರ KYC ನೆಟ್ಟಿಗೆಟ್ಕೋಬೇಕು. ಅದರಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ರೆ ಬ್ಯಾಂಕ್ನವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ಸರಿಪಡಿಸ್ಕೊಂಡು ಆಮೇಲೆ ಅರ್ಜಿ ಹಾಕಿ. ನ್ಯೂನ್ಯತೆಗಳನ್ನ ಮುಂದುವರಿಸಬಾರ್ದು, ಯಾಕಂದ್ರೆ ಬ್ಯಾಂಕ್ನವ್ರಿಗೆ ಅಂಥ ಗ್ರಾಹಕರಿಗೆ ಸಾಲ ಕೊಡಿ ಅಂತ ನೀತಿಯಲ್ಲಿ ಇಲ್ಲ. ಅದು ಬ್ಯಾಂಕ್

0: ಮ್ಯಾನೇಜರ್ ರಿಸ್ಕ್ ಆಗ್ಬಿಡುತ್ತೆ, ಅವ್ರ ಆಸಕ್ತಿ ತೋರಿಸ್ತಾ ಇರ್ಬೋದು ನಿಮ್ ಬಗ್ಗೆ. ಸೊ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಏನು ನಿಮ್ಮ ನ್ಯೂನತೆಗಳಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಒಂದು ಕಾಲಮಿತಿ ಒಳಗಡೆ. ಆಮೇಲೆ ಇದಕ್ಕೆ ಅರ್ಜಿ ಸಲ್ಲಿಸಿದಾಗ ಖಂಡಿತವಾಗಿ ನೀವು ಆಯ್ಕೆ ಆಗ್ತೀರಾ, ಮತ್ತೆ ಯೋಜನೆ ಅಡಿಯಲ್ಲಿ ಗರಿಷ್ಠ ಪ್ರಮಾಣದ ಲಾಭ ಪಡ್ಕೊಂಡು ನಿಮ್ಮ ಕೃಷಿ ತೋಟಗಾರಿಕೆ ಪಶುಸಂಗೋಪನೆಯಲ್ಲಿ ಆದಾಯವನ್ನು ಪಡ್ಕೊಂಡು ಗುಣಮಟ್ಟ ಜೀವನ ಮಾಡಲಿಕ್ಕೆ ಇದು ಕಾರಣ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಈ ಯೋಜನೆ ಅಡಿಯಲ್ಲಿ ಸರ್ ಸಬ್ಸಿಡಿ ಸಾಲ ಸೌಲಭ್ಯದ ಜೊತೆಗೆ ಈ ಯಂತ್ರೋಪಕರಣ ಆಗಿರ್ಬೋದು ಅಥವಾ ತಂತ್ರಜ್ಞಾನ ಅಳವಡಿಕೆಗೂ ಕೂಡ ಅವಕಾಶ ಇದೆ ಸರ್?
0: ಖಂಡಿತ ಇದೆ. ಆತ್ಮ ಅಂತ ಇದೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮಿಷಿನ್ ಅಂತ ಇದೆ, ಅದ್ರ ಮುಖಾಂತರ ಸಹಾಯ ಮಾಡ್ತಾರೆ. ಅದಕ್ಕೆ ಇಂಥ ಯಂತ್ರಗಳೇ ತಗೊಳ್ಬೇಕಂತ ಇದೆ, ಅದು ಕೊಡ್ತಾರೆ. ಈಗ ಟ್ರ್ಯಾಕ್ಟರ್ ತಗೊಳ್ತಾರೆ, ಟಿಲ್ಲರ್ಸ್ ತಗೊಳ್ತಾರೆ, ಇನ್ನೂ ಬೇರೆ ಬೇರೆ ವ್ಯವಸಾಯ ಉಪಕರಣಗಳಿಗೆ ಸಾಲ ಕೊಡ್ತಾರೆ. ಅದಕ್ಕೆಲ್ಲ ಹೈಲಿ ಸಬ್ಸಿಡೈಸ್ಡ್ ರೇಟ್ಸ್, ಸಬ್ಸಿಡಿ ಸಪೋರ್ಟ್ ಇದೆ. ನಿಮ್ಗೆ ಯಾವ ಕಂಪ್ನಿ ಬೇಕೋ ತಗೊಳ್ಳಿ, ನೀವು ತಗೊಂಡು ಬಳಸಿಕೆ ಮಾಡಿ ಬೇರೆಯವ್ರಿಗೂ ಬೇಕಾದನ್ನ ಬಾಡಿಗೆ ರೂಪದಲ್ಲಿ ಕೊಡಿ, ಯಾರು ಬೇಡ ಅನ್ನಲ್ಲ. ಒಟ್ಟಾರೆ ಏನಂದ್ರೆ ನಮ್ಮ ರೈತರು ಸಕ್ರಿಯರಾಗಬೇಕು, ಅವರಿಗೆ ಬೇರೆ ಬೇರೆ ಆದಾಯ ಮೂಲಗಳು ಜಾಸ್ತಿ ಆಗಬೇಕು, ಆಗ ಕುಟುಂಬ ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕಾಗತ್ತೆ ಅನ್ನೋದು ಕಾರ್ಯಕ್ರಮದ ಸ್ವರೂಪ ಆಗಿದೆ
1: ಸರ್. ಹಾಗೇನೆ ನೀರಾವರಿ ವ್ಯವಸ್ಥೆ ಹೊಂದಿಲ್ದಂತೆ ಮಳೆಯಾಶ್ರಿತವಾಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಿರೋರು ಕೂಡ ಯೋಜನೆಯಲ್ಲಿ ಸೌಲಭ್ಯ ಪಡಿಬೋದ?
0: ಎಲ್ರಿಗೂ, ಎಲ್ರಿಗೂ ಅವಕಾಶ ಇದೆ. ಬಟ್ ಆ ಜಮೀನಿಗೆ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ, ಇರುವ ನೀರಿನ ಸಂಪನ್ಮೂಲವನ್ನ ಉತ್ತಮ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಉದ್ದೇಶ ಇರಬೇಕು, ಅದು ಮನಗಾಣಬೇಕು. ಯಾವ್ಯಾವ್ದ್ರಲ್ಲಿ ನೀವು ಮಾಡ್ಕೋಬಹುದು ಆ ಥರದ್ದು ಪ್ರಯೋಜನ ಅಂತೇಳಿ ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಎಲ್ಲಾ ಮಾಹಿತಿ ಸಿಗತ್ತೆ, ತಂತ್ರಜ್ಞಾನ ನೆರವು ಸಿಗತ್ತೆ. ಆಮೇಲೆ ಕ್ಷೇತ್ರಕ್ಕೆ ಬಂದು ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಅಲ್ಲಿ ಕೂತ್ಕೊಂಡು ಫಿಸಿಬಿಲಿಟಿ ಯೋಚನೆ ಮಾಡಬೇಕು, ಇದು ಅಳವಡಿಸ್ಕೊಂಡ್ರೆ ನಾನು ನಿರ್ವಹಿಸ್ಬೋದಾ, ಏನ್ ತರ ಉಪಯೋಗ ಪಡಿಬಹುದು ಅಲ್ವಾ. ಈಗ ಪಶುಸಂಗೋಪನೆ ಮಾಡ್ತಾರೆ, ಒಟ್ಟಾಗೆ ಆಡು ಕುರಿ ಸಾಕೋದಿಕ್ಕೆ ಅದಕ್ಕೆ ನೀರ್ ಬೇಕೇ ಬೇಕು ಜಾಸ್ತಿ. ಅದನ್ನ ಹೆಂಗ್ ನಿರ್ವಹಣೆ ಮಾಡ್ತೀರಾ? ಈ ಬೆಳೆಗಿಂತ ಜಾಸ್ತಿ ನೀರು ಪಶುಸಂಗೋಪನೆಗೆ ಬೇಕು, ಹಸು ಸಾಕೋರಿಗೆ ಬೇಕು, 5-10 ಹಸು ಇಟ್ಕೊಂಡಿರೋ ಜಾಸ್ತಿ ನೀರ್ ಬೇಕು ಅಲ್ವಾ. ನೀರ್ ಅದು ಬಳಸತ್ತೆ, ಅದೇ ರೀತಿ ಅದೇನಾಗತ್ತೆ, ಬಳಕೆ ಆದ್ಮೇಲೂ ನೀರ್ ಇರುತ್ತೆ, ಗಂಜಲ ಬರುತ್ತೆ, ಸಗಣಿ ಬರುತ್ತೆ, ನೀರೊಳಗೆ ಮಿಕ್ಸ್ ಆಗಿ ಒಟ್ಟೋಗ್ತಾ ಇರುತ್ತೆ. ಅದನ್ನ ಏನ್ ಮಾಡೋದು, ಆಗ ಗೋಬರ್ ಗ್ಯಾಸ್ ಮಾಡ್ಬೋದಾ? ಅದಕ್ಕೆ ಮತ್ತೆ ಅವಕಾಶ ಇದೆ ಸ್ಕೀಮಲ್ಲಿ. ಸೊ ಈ ತರ ಮುಂದುವರೆದಂಗೆ ವರ್ದಂಗೆ ಒಂದೊಂದೇ ಕಾರ್ಯಕ್ರಮನ ಒಗ್ಗೂಡಿಸ್ಕೊಳ್ತಾ ರೈತ ಸ್ವಾವಲಂಬಿ ಆಗ್ಬೇಕು. ಯಾರ ಮೇಲೂ ಅವಲಂಬನೆ ಆಗೋ ಅವಶ್ಯಕತೆ ಇಲ್ಲ. ನೀರು ಅವನ ಸಂಪನ್ಮೂಲ, ಅವನ ಜಮೀನಲ್ಲಿ ಬೀಳೋ ನೀರು, ಮಳೆ ನೀರು ಅವ್ರ ಸಂಪನ್ಮೂಲ ಅದು.
1: ಹೌದು
0: ಅಲ್ವಾ? 1 ಎಕರೆ ಸ್ಕ್ವೇರ್ ನಾವು ತಗೊಂಡ್ರೆ ಜಮೀನು, ವಾಡಿಕೆ ಮಳೆ ಅಂತ ಹೋದ್ರು 2.63 ಲಕ್ಷ ಲೀಟರ್ ನೀರು ಬೀಳತ್ತೆ. ಆದ್ರೆ ಆ ನೀರ್ ನಾವ್ಯಾರು ತಡಿತಾ ಇಲ್ಲ, ಭೂಮಿನಲ್ಲಿ ಹಿಂಗಕ್ ಬಿಡ್ತಾ ಇಲ್ಲ, ಅದರಿಂದ ನಮಗೆ ನೀರಿನ ಕೊರತೆ ಜಾಸ್ತಿ ಆಗ್ತಾ ಇದೆ. ಅಂತರ್ಜಲದ ಮಟ್ಟ ಕುಸಿತಾ ಇದೆ, ಮರ ಗಿಡಗಳು ತೇವಾಂಶ ಸಿಗದೆ ಒಣಗೋಗ್ತಾ ಇರೋದು ನೋಡ್ತೀವಿ, ಅಥವಾ ನಿಶ್ಚಿತವಾಗಿ ಏನದು ಫಲ ಕೊಡಬೇಕಾದ್ ನೋಡಕ್ಕಾಗ್ತಾ ಇಲ್ಲ ನಾವು. ಸೊ ಹಾಗಾಗಿ ಈ ಸ್ಕೀಮಲ್ಲಿ ಏನ್ ಹೇಳ್ತಾರೆ, ಓಡುವ ನೀರನ್ನ ನಿಲ್ಲಿಸಿ, ನಿಲ್ಲುವ ನೀರನ್ನ ಇಂಗಿಸಿ. ಸೊ ಇದರಿಂದ ಏನಾಗತ್ತೆ, ನಿಮ್ಮ ಭೂಮಿಯ ಒಳಗಡೆ ವಿಸ್ತರಣೆಗಳೇನೆ ಜಲಮೂಲಗಳು ಭದ್ರ ಆಗತ್ತೆ. ಆಮೇಲೆ ಮಳೆ ನೀರು ಹಿಡಿದಿಟ್ಕೊಳ್ಳೋ ಅಂತ ಮರಗಳನ್ನ ಹಾಕಿ. ಹಿಂದೆ ಎಲ್ಲ ಮರಗಳಿತ್ತು, ಆ ಮರ ಕಡಿದ್ರೆ 200-250 ಲೀಟರ್ ನೀರ್ ಇರ್ತಾ ಇತ್ತು ಭೂಮಿ ಒಳಗಡೆ. ಹಾಗಾಗಿ ನಮ್ದು ಬೆಳೆಗಳು ಒಣಗ್ತಾ ಇರಲಿಲ್ಲ, ಮತ್ತೆ ತೋಟಗಾರಿಕೆ ಬೆಳೆಗಳಿಗೆ ಡ್ಯಾಮೇಜ್ ಆಗ್ತಿರ್ಲಿಲ್ಲ. ಬಟ್ ಅಂತ ವಿಲ್ದೇ ಇರೋದ್ರಿಂದ ಏನಾಗ್ತಾ ಇದೆ, ಯಾವಾಗ್ಲೂ ನೀವು ಎಚ್ಚರಿಕೆಯಿಂದ ಇದ್ದು ನೀರು ಉಣಿಸುವ ಕೆಲಸ ಮಾಡಲೇಬೇಕಾಗಿದೆ. ತೋಟಗಾರಿಕೆ ಬೆಳೆಯಲ್ಲಂತೂ ಮಾಯಿಶ್ಚರ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಯಾಕಂದ್ರೆ ಎಲೆ ಚಿಗುರೋ ಕಾಲ, ಪೀಚಾಗೋ ಕಾಲ, ಹೂವು ಬಿಡೋ ಕಾಲ, ಹಣ್ಣಾಗೋ ಕಾಲ, ಹಣ್ಣು ರೈಪ್ ಆಗೋ ಕಾಲ, ಮಾಗೋ ಕಾಲ, ಎಲ್ಲಾದಲ್ಲೂ ನೀವು ಮಾಯಿಶ್ಚರ್ ಮೇಂಟೈನ್ ಮಾಡಲೇಬೇಕು ಅಲ್ವಾ. ಸೊ ಅವಿಲ್ಲ ಅಂದ್ರೆ ಬೇರೆ ಕಾಯಿಲೆಗಳು ಬರೋಕ್ ಶುರು ಆಗ್ಬಿಡುತ್ತೆ. ನೀರು ಕೊರತೆಯಿಂದ ಬರೋ ಕಾಯಿಲೆಗಳು ಜಾಸ್ತಿ ಆಗ್ಬಿಡುತ್ತೆ ಗಿಡಕ್ಕೆ, ಸಸ್ಯಕ್ಕೆ, ಅದು ಫಲದಲ್ಲೂ ಬಂದ್ಬಿಡುತ್ತೆ. ಯಾವಾಗ ಅದು ರೋಗ ಪೀಡಿತ ಫಲ ಆಗತ್ತೆ, ಯಾರು ತಿಂತಾರೆ? ರೈತನ ಗ್ಲಾಸ್ ತಾನೆ ಅದು. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ನೀರನ್ನ ಕರೆಕ್ಟ್ ಆಗಿ ನಾವು ನಿರ್ವಹಣೆ ಮಾಡೋದ್ರಿಂದ ಕೀಟಬಾಧೆಯನ್ನು ಸಹಿತ ತಪ್ಪಿಸ್ಲಿಕ್ಕಾಗತ್ತೆ. ಮೇಲೆ ಅನೇಕ ರಸಗೊಬ್ಬರಗಳೇನು ಕೊಡೋದಿದೆ, ರಸಾಯನ ರಸಗೊಬ್ಬರಗಳು ಮತ್ತೆ ಸಾವಯವ ಗೊಬ್ಬರಗಳಿದೆ, ಮತ್ತೆ ಗ್ರೋತ್ ಪ್ರಮೋಟರ್ಸ್ ಏನಿದೆ, ಅದನ್ನೆಲ್ಲ ನೀರಿನ ಮುಖಾಂತರನೇ ಕೊಡಕ್ಕಾಗೋದು. ಹಂಗೆ ಸುರಿಯಕ್ಕಾಗಲ್ಲ. ಲಿಕ್ವಿಡ್ ಗೊಬ್ಬರಗಳೆಲ್ಲ ಈಗ ಬಂದಿದೆ, ಅದನ್ನ ಹಾಯಿಸೋದಕ್ಕೆ ಈಗ ನೀರು ಬೇಕಾಗಿದೆ ಅಲ್ವಾ. ಅದನ್ನ ಮತ್ತೆ ಸ್ಪ್ರಿಂಕ್ಲರು ಮತ್ತೆ ಡ್ರಿಪ್ ಇಂದಾನೇ ಕೊಡಕ್ಕಾಗೋದು. ಇಲ್ಲಾಂದ್ರೆ ಏನಾಗತ್ತೆ, ವ್ಯಾಪಕವಾಗಿ ಬಳಸ್ಬಿಡ್ತಾರೆ, ಗರಿಷ್ಠ ಪ್ರಯೋಜನ ಭೂಮಿಗೂ ಸಿಗಲ್ಲ, ಗಿಡಕ್ಕೂ ಸಿಗಲ್ಲ, ರೈತರಿಗೆ ಏನಾಗುತ್ತೆ, ಆರ್ಥಿಕ ಹೊರೆ ಆಗ್ತಾ ಹೋಗುತ್ತೆ. ಅದನ್ನ ತಡೆಗಟ್ಟಕ್ಕೆ ಈ ಸ್ಕೀಮಲ್ಲಿ ತುಂಬಾ ಅವಕಾಶ ಇದೆ. ಹಾಗಾಗಿ ಯಾರಿಂದನೋ ಏನೋ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಅದಕ್ಕಿರೋ ನಿಯೋಜಿತ ವಿಶೇಷ ಪರಿಣಿತರು, ಅಧಿಕಾರಿಗಳು, ಮೇಲೆ ವಿಜ್ಞಾನಿಗಳು ಯಾರಿದ್ದಾರೆ, ಮತ್ತೆ ಯಾರು ಚೆನ್ನಾಗಿ ಅಳವಡಿಸಿಕೊಂಡಿರುವ ನಿಪುಣ ರೈತರಿದ್ದಾರೆ, ಬೆಸ್ಟ್ ಪ್ರಾಕ್ಟೀಸ್ ರೈತರಿದ್ದಾರಲ್ಲ, ಅವರುಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರಿಗೆ ಹೊಲಕ್ಕೆ ತೋಟಕ್ಕೆ ಭೇಟಿ ಕೊಟ್ಟು

0: ಹೇಗೆ ಮಾಡಬಹುದು ಅಂತ ಅರ್ಥ ಮಾಡಿಕೊಂಡು ನಿಮ್ಮ ಕ್ರಿಯಾ ಯೋಜನೆಯನ್ನು ಸಿದ್ಧ ಮಾಡಬೇಕು. ಸೊ ಆಗ ನಿಮ್ಮ ಕಡೆಯಿಂದ ನನ್ನ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಆ ಅಪ್ಲಿಕೇಶನ್ ತುಂಬೋದು, ನಿಮಗೇನು ಬೇಕು ಅಂತ ಒಂದು ಅಂದಾಜು ಮಾಡೋದು, ಏನು ತೊಗೊಂಡ್ರೆ ನಿಮ್ಗೆ ಉಪಯೋಗ ಆಗತ್ತೆ ಅಂತ ನಿರ್ಧಾರ ಮಾಡಲಿಕ್ಕೆ ನಿಮಗೂ ಸಹಾಯ ಆಗತ್ತೆ, ಅಧಿಕಾರಿಗಳಿಗೂ ಮಾರ್ಗದರ್ಶಕರಿಗೂ ಸಹಾಯ ಆಗತ್ತೆ. ಈ ಒಂದು ಪ್ರಕ್ರಿಯೆನ ಇಟ್ಕೊಳ್ಳೋದು ಮುಖ್ಯ. ಸೊ ಅವಾಗಲೇ ನೀವು ಕೇಳ್ತಾ ಇದ್ರಿ ಯಾವ ಯಾವ ದಾಖಲೆಗಳು ಬೇಕು ಅಂತ. ಮೊದಲನೇದಾಗಿ ಆಧಾರ್ ಕಾರ್ಡು ಕಂಪಲ್ಸರಿ, ಬ್ಯಾಂಕ್ ಅಕೌಂಟ್ ಇರಬೇಕು, ಅದು ಚಾಲ್ತಿಯಲ್ಲಿರಬೇಕು, ಕ್ರಿಯಾಶೀಲವಾಗಿರಬೇಕು, ಮತ್ತು ಆಧಾರ್ ಸೈಡ್ ಆಗಿರಬೇಕು. ಅಡ್ರೆಸ್ ಪ್ರೂಫು, ಈಗ ಅಡ್ರೆಸ್ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡ್ ಅಂತ ಪರಿಗಣಿಸ್ತಾರೆ, ಇಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನೀವು ಕೊಡಬೇಕಾಗ್ಬೋದು. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ, ಮತ್ತೆ ಭೂ ಒಡೆತನದ ಚೀಟಿ RTC ಅಥವಾ ನಾ ಕಲ್ಟಿವೇಷನ್ ಮಾಡ್ತಾ ಇದಕ್ಕೆ ಪ್ರೂಫು. ಈಗೇನಾಗಿದೆ ಈ ಸ್ಕೀಮ್ನಲ್ಲಿ ನಿಮ್ಮ ಭೂಮಿನಲ್ಲಿ ವ್ಯವಸಾಯ ಏನಿದೆ ಅಂತ ಕೂತಿ ಜಾಗದಲ್ಲೇ ತಿಳ್ಕೊಳ್ಳುವ ತಂತ್ರಗಳನ್ನು ತಂದ್ಬಿಟ್ಟಿದ್ದಾರೆ. ಹಾಗೆ ನೀವು ಹಣ ತಗೊಂಡು ಏನಕ್ಕೋ ಬಳಸಕ್ಕಾಗಲ್ಲ. ಆಮೇಲೆ ನಾನು ಭೂಮಿನೇ ಮಾಡ್ದೇನೆ ಏನೋ ಮಾಡ್ತಾ ಇದ್ದೀನಿ ಅಂತನೂ ನೀವು ಹೇಳಲಿಕ್ಕೂ ಆಗಲ್ಲ. ಹಾಗಾಗಿ ಕೂತಿ ಜಾಗದಲ್ಲೇ ಅದನ್ನ ತಿಳ್ಕೊಳ್ಳೋ ಬಂದಿದೆ. ಆಮೇಲೆ ಕ್ಯಾಶ್ ಸರ್ಟಿಫಿಕೇಟ್, ಯಾಕಂದ್ರೆ ಜಾತಿ ವರ್ಗವಾರು ಕೊಡ್ಲಿಕ್ಕೂ ಯೋಜನೆಯಲ್ಲಿ ನಿರ್ಧಾರ ಇರೋದ್ರಿಂದ ಆ ಕ್ಯಾಶ್ ಸರ್ಟಿಫಿಕೇಟ್ ಆಗೋದು ತುಂಬ ಮುಖ್ಯ. ಆಮೇಲೆ ನೀವು ಸ್ಟೇಟ್ ಅಥವಾ ಇದು ಸರ್ಟಿಫಿಕೇಟ್ ಅಂದ್ರೆ ಈ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅಥವಾ ವಾಸ ಸ್ಥಳ ದೃಢೀಕರಣ ಪತ್ರ ಅಂತಾರೆ, ಆ ಡೊಮೆಸೈಲ್ ಸರ್ಟಿಫಿಕೇಟ್ನ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ, ಅದು ಪಂಚಾಯತಿಯವ್ರು ಕೊಡ್ತಾರೆ. ಅಥವಾ ಸೆಮಿ ಅರ್ಬನ್ ಇತ್ತು ಅಂದರೆ ಅರೆ ನಗರ ಪ್ರದೇಶದ ಇದ್ರೆ ಅಲ್ಲಿನ ಏನು ಆಡಳಿತ ಇದೆ ಅವ್ರ ಪಟ್ಟಣ ಪಂಚಾಯತಿಯವ್ರು ಕೊಡ್ತಾರೆ. ಆಯ್ತಾ, ಇಷ್ಟನ್ನ ನೀವು ಪ್ರೂಫ್ನ ಇಟ್ಕೊಂಡಿರಬೇಕು. ಇದು ಒಮ್ಮೆ ನೀವು ಕೊಟ್ಟು ಇದನ್ನ KYC ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ಕೊಂಬಿಟ್ರೆ ಪದೇ ಪದೇ ನೀವು ಇದನ್ನ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಕ್ಯಾಶ್ ಸರ್ಟಿಫಿಕೇಟ್ ಒಮ್ಮೆ ಇಟ್ಕೊಂಬಿಟ್ರೆ ಸಾಕು ಅಲ್ವಾ, ಡೊಮೆಸೈಲ್ ಸರ್ಟಿಫಿಕೇಟ್ ಒಂದು ಸರ್ತಿ ತಗೊಂಡ್ರೆ ಸಾಕು ಅಲ್ವಾ. ಬಾಕಿ ಇದೆಲ್ಲ ಪ್ರೂಫ್ಗಳು ನಿಮ್ಮ ಹತ್ರನೇ ಇರುತ್ತೆ. ಎರಡು ಥರ ಇದೆ, ಒಂದು ಅಲ್ಲೂ ಮಾಡ್ಕೋಬಹುದು, ಮತ್ತೆ ಇನ್ನೊಂದು ನಿಮ್ಮ ಮೊಬೈಲ್ನಲ್ಲಿ ಡಿಜಿಟಲ್ ರೆಕಾರ್ಡ್ ಆಗು ಇಟ್ಕೋಬಹುದು. ಪದೇ ಪದೇ ನೀವು ಹೋಗ್ತೀವಿ ಅಲ್ಲಿ ತರ್ತೀವಿ ಇಲ್ಲಿ ತರದೆ ಸಮಯವನ್ನ ವ್ಯರ್ಥ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ಮ ಮನಸ್ಸೊಳಗಡೆ ಇದು ಮಾಡಬೇಕು ಅನ್ಸತ್ತೆ ಕೂಡಲೇ ಒಂದು ಅರ್ಧ ಗಂಟೆಯಲ್ಲಿ ಕೂತ್ಕೊಂಡು ಇದು ಪ್ರಕ್ರಿಯೆ ಶುರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮಗೆಲ್ಲ ಪೂರ್ಣಗೊಳಿಸೋಕ್ಕಾಗದಿದ್ರು ಬೇಡ, ಯಾರ್ದಾರು ಸಹಾಯ ತಗೋಬೋದು, ಅವ್ರ ಮಕ್ಕಳು ಸಹಾಯ ತಗೋಬೋದು, ಇನ್ಯಾರೋ ನಿಪುಣರಿದ್ದಾರೆ ಅವ್ರ ಪ್ರದೇಶದಲ್ಲಿ ಸಹಾಯ ಮಾಡೋರಿದ್ದಾರೆ ಅವ್ರ ಸಹಾಯ ತಗೋಬೋದು. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಶುರು ಮಾಡ್ಕೋಬೋದು. ಇಲ್ಲ ಅಧಿಕಾರಿಗಳ ಹತ್ರನೇ ಹೋಗಿ ಮಾಡ್ತೀವಿ ಅಂದರೆ ಅಸ್ಟೆಂಟ್ ಡೈರೆಕ್ಟರ್ ಹತ್ರ ಹೋಗಿ ಮಾಡ್ಬೋದು, ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡ್ಬೋದು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ಬೋದು, ಅಥವಾ ಸ್ವಂತನೂ ಬೇಕಾದರೆ ಮೊಬೈಲ್ ಆ್ಯಪ್ನಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು. ಸೊ ಇಷ್ಟು ಇದರಲ್ಲಿ ಒಂದು ಕನೆಕ್ಟಿವಿಟಿಗೆ ಸಂಪರ್ಕಕ್ಕೆ ಮತ್ತು ಜೋಡಣೆಗೆ ಅವಕಾಶವನ್ನು ಸರಳವಾದ ಅಂಶಗಳನ್ನ ಬಿಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕು.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಅದರ ಜಾರಿಯ ಹಿನ್ನೆಲೆ, ಆ ಯೋಜನೆಯ ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಈ ಯೋಜನೆ ಅಡಿಯಲ್ಲಿ ಬರುವಂತಹ ಪ್ರಮುಖ ಘಟಕಗಳು, ಅರ್ಹತಾ ಮಾನದಂಡಗಳಾಗಿರ್ಬೋದು, ನೀರಾವರಿ ವ್ಯವಸ್ಥೆ ಅಥವಾ ಅದರ ಒಂದು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಯಾವ ರೀತಿಯಾದಂತಹ ಸಬ್ಸಿಡಿ ಸಾಲ ಸೌಲಭ್ಯವನ್ನು ಯೋಜನೆ ಮುಖಾಂತರ ಪಡ್ಕೊಳ್ಬಹುದು ಅನ್ನೋದು ಕುರಿತು, ಸಣ್ಣ ಹಾಗೂ ಅತಿ ಸಣ್ಣ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಸಿಗ್ತಿರುವಂತಹ ವಿಶೇಷ ಸಬ್ಸಿಡಿ ಸೌಲಭ್ಯಗಳಾಗಿರ್ಬೋದು, ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಮತ್ತು ಅಗತ್ಯ ದಾಖಲಾತಿಗಳ ಕುರಿತು ಸಮಗ್ರ ಮಾಹಿತಿಯನ್ನು ನಮ್ಮ ಕೇಳುಗರಲ್ಲಿ ಯೋಜನೆ ಕುರಿತು ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ಮತ್ತು ದೇಶದಲ್ಲಿನ ಸಂಪನ್ಮೂಲಗಳ ಉತ್ತಮ ಬಳಕೆಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಈ ಯೋಜನೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡಂಥವ್ರು, ರೈತರ ಆದಾಯ ಹೆಚ್ಚಿಸಲು ಹಾಗೂ ರೈತ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡು ಬರ್ತಾ ಇರೋಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ಅವ್ರಿಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಸಾಮಾಜಿಕ ಸವಲತ್ತು,
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪರಿಚಯ ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ರೈತ ಕಲ್ಯಾಣ ಕಾರ್ಯಕ್ರಮಗಳ ಸಕ್ರಿಯ ಕಾರ್ಯಕರ್ತರು ಹಾಗೂ ಪ್ರತಿಪಾದಕರಾದ

0: ಡಾಕ್ಟರ್ ಜಿ ಅಚ್ಯುತ್ ರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಮಂಟೇಸ್ವಾಮಿ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮಾರಳ್ಳಿ ಮುದ್ದಮ್ಮನ ಮನೆ ಬಿಟ್ಟು ಯಾವಾಗ ಲಕ್ಷ್ಮೀರೆಲ್ಲ ಬಂದು ಸ್ವಾಮಿಯವ್ರ ಪಾದಕ್ಕೆ ಬಗ್ಗೆ ಶರಣ ಮಾಡಿದ್ರಂತೆ. ಬುದ್ಧಿ ಯಾತಕ್ಕೋಸ್ಕರ ನಮ್ಮನ್ನ ಬರಮಾಡಿದ್ರಿ ಬುದ್ಧಿ? ಲಕ್ಷ್ಮೀರೇ, ನೀವು ಯೋಜನೆ ಲಕ್ಷ್ಮೀರೆಲ್ಲ ಒಂದೇ ಮನೆ ಒಳಗೆ ತುಂಬಿ ತುಳುಕಾಡ್ತಾ ಇದ್ರೆ ನರಮಾನ್ರನ್ನ ಯಾರು ಜಯಿಸೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನೀವೆಲ್ಲ ಏಳು ದಿಕ್ಕಿಗೆ ನೀವು ಹೊರಟೋಗಿ ಹೋದ್ರು ಯಾರೀತಿ ಇರ್ಬೇಕು ಅಂತೆ ಹಿಂದಿದ್ದ

0: ಜೀನ ದಾನ ಹಾಡ್ತಕ್ಕಂತ ಮನೆ ಬಚ್ಚಲಿಗಿಂತ ವಾಸವಾಗುವಂತ.
1: ಹೌದು,
0: ಏಳು ಜನ ಲಕ್ಷ್ಮೀರಿಗೆಲ್ಲ ನಾನು ಆದಿಶೇಷನ್ನ ನಿಮಗೆ ಕವಲಾಗಿರಿಸ್ತೀನಿ. ಆಗ್ಲಿ ಬುದ್ಧಿ, ನಾವು ದೈವಾರ್ಥಿವಿ ಅಂತೇಳಿ ಆ ಲಕ್ಷ್ಮೀನೆಲ್ಲ ಏಳು ದಿಕ್ಕಿಗೆ ಹೊರಟೋದ್ರಂತೆ. ಏಳು ದಿಕ್ಕಿಗೆ ಹೊರಟೋದಾಗ ಆವಾಗ ಮಾರಳ್ಳಿ ಕಾಳಕದೇವಿ 77 ಜನ ಮಾರಿ ಮಷಿನ ಎಲ್ಲರನ್ನು ಕರ್ಕೊಂಡು, ಒಳ್ಳೆ ನಡು ಮಧ್ಯಾಹ್ನ ಸಮಯ ಮಂಗಳವಾರ,

0: ಕಣ್ಣುಗಳು ಯಾವಾಗ ಹಿಂಗ ಹೋಗ್ಬಿಟ್ಟು ಅವಳ ಗಂಡನ ಕೈ ಕಾಲುಗಳು ಎರಡು ಸೇದೋದಾಗ
1: ಶಿವ ಶಿವ
0: ಅವಳ ಬಾಳುವಂತೆ ಮನೆಯ ಒಳಗೆ ಅವಳ ಚಿನ್ನ ಬೆರಳಿ ಮುತ್ತು ರತ್ನ ಹಣ್ಣನೆಲ್ಲ ಮುಂಡುಪಾಲಾಗೋಗಿ
1: ಹೌದು
0: ಹಟ್ಟಿಯೆಲ್ಲ ಹಾಳಾಗಿ ಕೊಟ್ಟಿಗೆಯೆಲ್ಲ ಬರದಾದೋಗ ಮುದ್ದಮ್ಮನ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳು ಸುರಿಯದಂತೆ ಧರ್ಮಗುರು ಪರಂಜೋತಿ ಅಯ್ಯೋ ಶಿವನೇ ನನ್ನ ಮುತ್ತೈದೆ ಬಾಯಲ್ಲಿ ಏನು ಸುಳ್ಳು ಅಜ್ಜವ ನುಡಿದ್ನಲ್ಲೋ ಶಿವ ನನ್ನ ಮನೆ ಬಾಳಾಟವೆಲ್ಲ ಹಾಳ್ಪಟ್ಟಾಗೋಯ್ತಲ್ಲಪ್ಪ ಅಪ್ಪ ಅಪ್ಪ ನನ್ನ ಚಪ್ಪಚಾರಿ ಈ ಒಳ್ಳೆ ಮಗನ ಅದೇ ಚಪ್ಪಚಾರಿ ಏನಾಗೋದಪ್ಪ ಕಂದ ಅಂತೇಳಿ ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳ್ಳೆ ಸುರಿಯದಂತೆ ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳ್ಳೆ ಸುರಿತಾ ಇದ್ರೆ ಅವಳ ಸಿರಿ ಸಂಪತ್ತು ಬದುಕು ಬಾಳ ಆಟ ಅನ್ನದಿಲ್ಲ ಮಾರಪುರಿಯ ಪಟ್ಟಣ ಮಾರಳ್ಳಿ ಎಲ್ಲ ಆಳ್ಪಟ್ಟ ಆಗೋದಾಗ ಮಾರಳ್ಳಿ ಒಳಗಿರೋ ಬಾಜ್ಯವೆಲ್ಲ ಮಳವಳ್ಳಿ ಗುಂಟು ಹೋದಾಗ ಮಾರಿರು ನುಗ್ಗಿದ ಹೂರು ಅದು ಮಷಣಿರು ನುಗ್ಗಿದಂತ ಹೂರು ಹಾಳು ಪಾಠ ಧೂಳು ಪಟ
1: ಸೂರೆ ಮಾಡ
0: ಅವಳ ಮನೆಯನ್ನೆಲ್ಲ ಸೂರೆ ಮಾಡಿದ್ದಾರೆ ಆವಾಗ ಮುದ್ದೋಜಿ ಕಣ್ಣುಗಳು ಕಾಣದೆ ಗಂಡನು ಕೂಗ್ತಾ ಇದ್ದಾಳೆ ಮಕ್ಕಳು ಕೂಗ್ತಾ ಇದ್ದಾಳೆ ಸೊಸೆರೆ ಎಲ್ಲಿದ್ದೀರಿ ಬನ್ನಿ ಅಂತ ಕೂಗ್ತಾ ಇದ್ದಾಳೆ ಯಾರು ಸ್ವರವೂ ಇಲ್ಲವಂತೆ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಮುದ್ದೋಜಿ ಮನೆ ಒಳಗೆ ಅವಳ ದುಃಖವ ನೋಡಿ ಅವಳ ಶೋಕವ ನೋಡಿ ಕಂಡ ಇದು ಮೂರ್ತಿ ಮುದ್ದೋಜಿ ಹಟ್ಟ ಮೇಲೆ ಒಲರ್ತು ಕೆಟ್ಟ ಮೇಲೆ ಬುದ್ಧಿ ಬತ್ತು ಅಂತ ಅಪ್ಪಂದ ಸಿರಿ ಸಂಪತ್ತು ಇದೇ ರೀತಿ ನನ್ನ ಮನೆಯಲ್ಲಿ ತುಂಬಿ ತುಳುಕಾಡ್ತೀವಿ ಅಂತ ಅಹಂಕಾರದ ಮಾತಾಡ್ದೇವ ಅಹಂಕಾರ ಪಟ್ಟೋರ್ ಮನೆ ಹಾಳ್ಪಟ್ಟದೇನು ಹೊರತು ಅದು ಉದ್ಧಾರ ಆಗೋದಿಲ್ಲ ನಿಮ್ಮ ಗಂಡ ಹಿಡ್ತಿರ ಸತ್ಯವನ್ನ ಪರೀಕ್ಷೆ ಮಾಡದ್ದಾಯ್ತು ಇನ್ನು ನಿಮ್ಮ ಹೊಟ್ಟೆ ಒಳಗೆ ಹುಟ್ಟಿದ್ದಾನಲ್ಲ ಏಳನೇ ಮಗನ ಅದೇಳೆ ಕೆಂಪಚಾರಿ ಆ ಮಗನ ಸತ್ಯ ಸ್ವಲ್ಪ ನೋಡ್ಬೇಕಲ್ಲ ನಾನು ಕಲ್ಯಾಣ ಪಟ್ಟಣದಲ್ಲಿ ನನ್ನ ಪಾದ ಹಿಡ್ಕೊಂಡು ಬೇಡ್ಕೊಂಡಂತ ಭಕ್ತಿಯೇ ಇವಾಗಲೂ ಇದೆಯೋ ಅಥವಾ ಬೇರೊಂದು ಭಕ್ತಿ ಇಟ್ಕೊಂಡಿದ್ದ ನನ್ನ ಮನಸ್ಸಿನಲ್ಲಿ ಶ್ರೀಮಂತನ ಮಗನ ಹುಟ್ಟಿದ್ದೀನಿ ಐಶ್ವರ್ಯವಂತನ ಮಗನ ಹೊಟ್ಟೆ ಒಳಗೆ ಹುಟ್ಟಿದ್ದೀನಿ ಅಂತ ಐಶ್ವರ್ಯವಂತನಾಗಿ ನಾ ಇರ್ಬೇಕು ಅಂತ ಅಹಂಕಾರ ಪಡ್ತಾ ಇದ್ದನೋ ಅಥವಾ ಗುರುಭಕ್ತಿ ಅನ್ನೋದು ಅವನು ಹೃದಯದಲ್ಲಿ ಇದೆಯೋ ಕೆಂಪಚಾರಿ ಸತ್ಯ ಸ್ವಲ್ಪ ನೋಡ್ಬೇಕು ಅಂತ ಹೇಳಿ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅಖಂಡ ಮಹಿಮ ಸ್ವರೂಪ ಕೆಂಪಚಾರಿ ನಾಳೆ ಸೋಮವಾರ.

0: ಮಾತಾಗುತ್ತೆ.
1: ಹೌದು,
0: ಅದೇ ನೋಡ ಹಾರಿ ಬಂದು ಕಬ್ಬಿಣದ ಮೇಲೆ ಕೂತ್ಕೊಂಡ್ರೆ ಕಬ್ಬಿಣ ಸಾರಂಸ ಆ ನೋಡಿಗೆ ಏನ್ ಗೊತ್ತಾಗ್ಬೇಕೇನ್ರು ಆಳುಗಳೇ?
1: ಹೌದೌದು.

ಹೊರಗೆ ತಬ್ಬಲಿ ಆ ಪರದೇಶಿ ತಿರುಕನ ಏನೋ ಕೆಲಸ. ಆ ತಿರುಕನನ್ನ ಕುರುಮ ಕಚೇರಿ ನೇರವಾಗಿ ಬರ್ತಾ ಇದ್ದಾನಲ್ರು. ಕೆಂಪಚಾರಿ ಹಾಡ್ತಕ್ಕಂತ ಮಾತು ಬರುವ ಪರಂಜ್ಯೋತಿಯವ್ರ ಪಾದಕ್ಕೆ ಪ್ರಿಯವಾಯ್ತಂತೆ. ಕೆಂಪಚಾರಿ ಅಪ್ಪಪ್ಪ ಅಪ್ಪ, ನಿನಗೂ ಸಾ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಪ್ಪ. ತಂದೆ ತಾಯಿಗಳು ಒಳ್ಳೆಯವರಾದ್ರೆ ಅವರು ಒಳ್ಳೆಯವರೊಟ್ಟೊಳಗೆ ಹುಟ್ಟುವಂತ ಮಕ್ಕಳು ಒಳ್ಳೆ ಒಳ್ಳೆ ಮಕ್ಕ ಹುಟ್ಟುತ್ತಾರೆ. ಸತ್ಯವಂತ ಮಕ್ಕ, ನಿಜವಂತ ಮಕ್ಕ, ಜನಗಳ ಕೈಲಿ ಕೊಂಡಾಡಿಸ್ಕೊಳ್ಳುವಂತ ಮಕ್ಕಳು ಹುಡ್ತಾರೆ. ಹದಿಗೆಟ್ಟು ಮಕ್ಕಳು 12 ಜನ ಹುಟ್ಟಿದ್ರು ಪ್ರಯೋಜನವಿಲ್ಲ. ಕೆಂಪಚಾರಿ, ನಿನ್ನ ತಂದೆ ತಾಯಿ ಹೃದಯದಲ್ಲಿ ಅಹಂಕಾರ ತುಂಬಿ ತುಳುಕಾಡ್ತಾ ಇದೆ ಅಂತ ನಾ ತಿಳ್ಕೊಂಡಿದ್ದೆ. ನಿನಗೂ ಸಹ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಲ್ಲಪ್ಪ. ನನಗಂತೆ ಬಂತೆಯವ್ರು ಕಂಡ್ರೆ ಬಹಳ ಕೋಪ ಅಂತ ಇದೆಯಲ್ಲ ಕೆಂಪಚಾರಿ. ಆಗಲಪ್ಪ ಅಂತೇಳಿ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಕುಲಮ ಕಚೇರಿಗೆ ಬಂದು ನಿಂತ್ಕೊಂಡ್ರಂತೆ. ತೆಂಕಲಾಗಿ ಮುಖ ಮಾಡ್ಕೊಂಡು ಕುಂತಿದ್ದಂತೆ 7 ವರ್ಷದ ಪ್ರಾಯದ ಮಗ ಹೇಳೇ ಕೆಂಪಚಾರಿ. ಅವನು ಕಬ್ಬಿಣದಲ್ಲಿ ಅವನು ಉದ್ಯೋಗ ಮಾಡಿಸ್ತಕ್ಕಂತ ನಿಪುಣ. ಯಾವ ದೇವ್ರಿಗೂ ನಾ ಭಕ್ತನಾಗ

0: ಮಾಡಬಾರ್ದು.
1: ಮತ್ತೆ
0: ಹೆಣ್ಣು ದೇವರು ಮನದೇವತಿ ಭದ್ರಂ ಪಲ್ಮಂ ಕಾಳಿನ ನಟ್ಟಿ ಮನದೇವತಿ, ಗಂಡು ದೇವರು ಶ್ರೀರಂಗ ಪಟ್ಟಣದ ರಂಗಸ್ವಾಮಿ ಮಲಗವರನ್ನ ಬಲ್ಮುಗ್ಲಾಗಿ, ಆ ಮಲಗಿರುವಂತ ಶ್ರೀರಂಗ ಪಟ್ಟಣದ ರಂಗಸ್ವಾಮಿಗೆ ನಾನು ದಾಸನಾಗಬೇಕು, ಅವನಿಗೆ ಭಕ್ತನಾಗಬೇಕು ಅಂತ ಬೆರಳಿಯಲ್ಲಿ ಗರಡಗಂಬ ಕಂಚಿನೊಳಗೆ ತೇರ್ಗೇಸ್ತ ಕುಳಿತವನೇ. ಹಾ, ಮಾಡಿಸುವಂತ ಉದ್ಯೋಗವ ನೋಡಿದ್ರಂತೆ ಸ್ವಾಮಿಗಳು ಕೆಂಪಚಾರಿ.

ನಿನ್ನ ತಂದೆ ಬಾಜಿ ಬಸವಾಚಾರ್ಯ ಮಗನಾಯ್ತೀಯೋ ನಾ ಕಾಣೆ, ಅಥವಾ ನನ್ನ ರಾಜು ಬೊಪ್ಪೆಗೌಂಡು ಪುರಕ್ಕೆ ನೀ ನೀಲ್ಗಾರನಾಯ್ತೀಯೋ ನಾ ಕಾಣೆ, ನಿನ್ನ ಸತ್ಯವ ನಾ ಈಗ ತಾನೇ ನೋಡುತ್ತೀನಿ.

ಪಚಾರಿ, ನೀನು ಸತ್ಯವ ನಾನು ಈಗ ತಾನೇ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿ ಸ್ವಾಮಿ ಆ ಕುರುಮ ಕಚೇರಿಯಲ್ಲಿ ಬಂದು ನಿಂತ್ಕೊಂಡ್ರಂತೆ. ಲಕ್ಷ್ಮಿಕನ ಮಗ ಇವನು, ಭಿಕ್ಷೆ ಮಾಡೋರು ನಾವು, ಇಂತ ಪುಣ್ಯವಂತರ ಮಕ್ಕಳನ್ನ ನಾನು ಮರ್ಯಾದೆಯಿಂದ ಮಾತನಾಡಿಸ್ಬೇಕು ಅಂತ, ನಾನು ಪ್ರೀತಿಯಿಂದ ಮಾತನಾಡಿಸ್ಬೇಕು ಅಂತ ಹೇಳಿ ನಿಂತಿರುವ ಧರ್ಮಗುರು ಪರಂಜ್ಯೋತಿ ಕಂಡಾಯದ ಮೂರ್ತಿ ಅಪ್ಪ

0: ಹಾಕೊಂಡು
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 50ನೇ ಇಮಾಂ ರಾಜಕುಮಾರ, 5ನೇ ರಹೀಂ ಆಗಾ ಖಾನ್ ಭಾರತಕ್ಕೆ ಭೇಟಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸೇರಿ ಗಣ್ಯರೊಂದಿಗೆ ಮಾತುಕತೆ. ಭಾರತದ ಮುಂದಿನ ಬಾಹ್ಯಾಕಾಶ ಕಾರ್ಯದಲ್ಲಿ ಭಾಗಿಯಾಗಲು ಫ್ರಾನ್ಸ್ ಮತ್ತು ಇತರ ರಾಷ್ಟ್ರಗಳಿಗೆ ಪ್ರಧಾನಿ ಆಹ್ವಾನ. ನಾಡಿದ್ದು ದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ಆರಂಭ, ವ್ಯಾಪಕ ಬಂದೋಬಸ್ತ್. ಏಷ್ಯಾ ಕಪ್ ಹಾಕಿ ಮಹಿಳಾ ಜೂನಿಯರ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಭಾರತದ ಆಹ್ವಾನದ ಮೇರೆಗೆ ನೆಜಾರಿ ಇಸ್ಮಾಯಿಲಿ ಸಮುದಾಯದ 50ನೇ ಇಮಾಮ್ ರಾಜಕುಮಾರ, 5ನೇ ರಹೀಂ ಆಗಾ ಖಾನ್ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ನವದೆಹಲಿಗೆ ಆಗಮಿಸಿದ ಅವರನ್ನು ಭಾರತೀಯ ನಿಯೋಗ ಸ್ವಾಗತಿಸಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ರಾಷ್ಟ್ರಪತಿ ಭವನದಲ್ಲಿ ರಹೀಂ ಆಗಾ ಖಾನ್ ಅವರನ್ನ ಭೇಟಿ ಮಾಡಿದರು. ಆಗಾ ಖಾನ್ ಅಭಿವೃದ್ಧಿ ಜಾಲದ ಕಾರ್ಯಗಳನ್ನು ರಾಷ್ಟ್ರಪತಿಯವರು ಶ್ಲಾಘಿಸಿದರು. ಸರ್ಕಾರದ ಸಹಭಾಗಿತ್ವದೊಂದಿಗೆ ಲಾಭರಹಿತ ಸಂಸ್ಥೆಗಳು ಕಾರ್ಯನಿರ್ವಹಿಸಿ ಜನರ ಜೀವನ ಮಟ್ಟ ಸುಧಾರಿಸಲು ಸಾಧ್ಯ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ ಎಂದು ಅವರು ಹೇಳಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟ್ರಪತಿ ಭವನದಲ್ಲಿ ಸಮಾಜ ಸೇವಕ ರಹೀಂ ಆಗಾ ಖಾನ್ ಅವರನ್ನು ಭೇಟಿ ಮಾಡಿದರು. ಆಗಾ ಖಾನ್ ಅಭಿವೃದ್ಧಿ ಜಾಲದ ನೀರು ಮತ್ತು ನೈರ್ಮಲ್ಯ, ಮಹಿಳಾ ಸ್ವಸಹಾಯ ಸಂಘಗಳು, ಶಿಕ್ಷಣ, ಕ್ರೀಡೆ ಮತ್ತು ಸಮುದಾಯ ಅಭಿವೃದ್ಧಿ ಕ್ಷೇತ್ರಗಳ ಕೊಡುಗೆ ಕುರಿತು ಇಬ್ಬರು ಚರ್ಚಿಸಿದರು. ಅಮೂಲಾಗ್ರೀಕರಣವನ್ನು ನಿರ್ಮೂಲನೆ ಮಾಡುವ ಅಗತ್ಯವನ್ನು ಇಬ್ಬರು ನಾಯಕರು ಒತ್ತಿ ಹೇಳಿದ್ದು, ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಗೆ ಸಂವಾದವೇ ಮಾರ್ಗ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿಯವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ರಹೀಂ ಆಗಾ ಖಾನ್ ಅವರನ್ನು ಭೇಟಿಯಾದರು. ಅಭಿವೃದ್ಧಿ ಪ್ರಯತ್ನಗಳಿಗೆ ದಿವಂಗತ 4ನೇ ಆಗಾ ಖಾನ್ ಅವರು ನೀಡಿದಂತಹ ನಿರಂತರ ಕೊಡುಗೆಗಳನ್ನು ಅವರು ಸ್ಮರಿಸಿದರು. ಆರೋಗ್ಯ ರಕ್ಷಣೆ, ಕೃಷಿ, ಗ್ರಾಮೀಣಾಭಿವೃದ್ಧಿ, ಯುವಜನರು ಮತ್ತು ಮಹಿಳಾ ಸಬಲೀಕರಣದಲ್ಲಿ ಆಗಾ ಖಾನ್ ಅಭಿವೃದ್ಧಿ ಜಾಲದೊಂದಿಗೆ ಭಾರತದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳನ್ನು ಚರ್ಚಿಸಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಹ ರಹೀಂ ಆಗಾ ಖಾನ್

0: ಅವರನ್ನ ಭೇಟಿಯಾದರು. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಆಗಾಖಾನ್ ಅಭಿವೃದ್ಧಿ ಜಾಲದ ಸಾಮಾಜಿಕ ಅಭಿವೃದ್ಧಿ ಮತ್ತು ಪರಂಪರೆಯ ಸಂರಕ್ಷಣೆಯಲ್ಲಿನ ಪ್ರಭಾವಶಾಲಿ ಕಾರ್ಯಗಳ ಕುರಿತು ಚರ್ಚೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಭಾರತದ ಮುಂದಿನ ಹಂತದ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪಾಲುದಾರಿಕೆ ಮಾಡಿಕೊಳ್ಳಲು ಫ್ರಾನ್ಸ್ ಮತ್ತು ಇತರ ದೇಶಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ಯಾರಿಸ್ನಲ್ಲಿ ನಡೆದಂತಹ ಮೊದಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು ದೇಶದ ಬಾಹ್ಯಾಕಾಶ ಸಾಮರ್ಥ್ಯಗಳ ತ್ವರಿತ ಬೆಳವಣಿಗೆ ಮತ್ತು ಖಾಸಗಿ ಬಾಹ್ಯಾಕಾಶ ವಲಯದ ಮಹತ್ವವನ್ನು ವಿವರಿಸಿದರು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಜಾಗತಿಕ ಸಹಕಾರದ ತತ್ವಶಾಸ್ತ್ರ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಜನಗಳು ಎಲ್ಲ ಮಾನವೀಯತೆಯನ್ನು ತಲುಪಬೇಕು ಎಂಬ ನಂಬಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಭಾರತದ ವಿಚಾರಧಾರೆ ವಸುಧೈವ ಕುಟುಂಬಕಂ ಅಥವಾ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯವನ್ನು ಆಧರಿಸಿದೆ. ಅಂತಾರಾಷ್ಟ್ರೀಯ ಕಾನೂನು ಸಂವಾದ ಮತ್ತು ಬಹುಪಕ್ಷೀಯ ಸಹಕಾರದ ಆಧಾರದ ಮೇಲೆ ಸುರಕ್ಷಿತ ಶಾಂತಿಯುತ ಮತ್ತು ಸುಸ್ಥಿರ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಪ್ರಧಾನಿ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಬಾಹ್ಯಾಕಾಶ ವಲಯದಲ್ಲಿ ಭಾರತದ ಸಾಧನೆಗಳನ್ನು ವಿವರಿಸಿದ ಅವರು ರೈತರು ಮೀನುಗಾರರು ಹವಾಮಾನ ಮುನ್ಸೂಚನೆ ಮತ್ತು ವಿಪತ್ತು ನಿರ್ವಹಣೆಗಳನ್ನು ಬೆಂಬಲಿಸುವ ವೆಚ್ಚ ಪರಿಣಾಮಕಾರಿ ಕಾರ್ಯಾಚರಣೆಗಳು ಮತ್ತು ತಂತ್ರಜ್ಞಾನಗಳನ್ನು ತಲುಪಿಸುವಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಜಾಗತಿಕ ಮನ್ನಣೆ ಗಳಿಸಿದೆ ಎಂದು ಹೇಳಿದರು. 34 ದೇಶಗಳಿಂದ 430 ಹೆಚ್ಚು ಉಪಗ್ರಹಗಳನ್ನು ಭಾರತೀಯ ರಾಕೆಟ್ಗಳಲ್ಲಿ ಉಡಾವಣೆ ಮಾಡಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಇದು ಭಾರತದ ಬಾಹ್ಯಾಕಾಶ ಸಾಮರ್ಥ್ಯಗಳಲ್ಲಿ ಬೆಳೆಯುತ್ತಿರುವ ಅಂತಾರಾಷ್ಟ್ರೀಯ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಭಾರತದ ಬಾಹ್ಯಾಕಾಶ ಪ್ರಯಾಣವು ಈ ತತ್ವಶಾಸ್ತ್ರವನ್ನು ಪ್ರತಿಬಿಂಬಿಸುತ್ತದೆ. ಶತಮಾನಗಳಿಂದ ಬಾಹ್ಯಾಕಾಶ ನಮ್ಮ ಕಲ್ಪನೆಗೆ ಸ್ಫೂರ್ತಿ ನೀಡಿತು ಎಂದು ಬಾಹ್ಯಾಕಾಶ ಕ್ಷೇತ್ರ ಹವಾಮಾನ ಬೆಳೆಗಳಿಂದ ಸಾಗರಗಳು ಮತ್ತು ಸಮುದಾಯಗಳವರೆಗೆ ಭೂಮಿಯ ಮೇಲಿನ ಜೀವನವನ್ನು ರೂಪಿಸುತ್ತದೆ. ಬಾಹ್ಯಾಕಾಶದ ಭರವಸೆ ಅನಂತವಾಗಿದೆ ಎಂದು ಅವರು ಹೇಳಿದರು. ಭಾರತದ ಏರೋಸ್ಪೇಸ್ ಮತ್ತು ರಕ್ಷಣಾ ಮಾರುಕಟ್ಟೆ 2025 $30 billion $2035 ವೇಳೆಗೆ $61 billion ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಓರ್ಕ್ಸ್ ಟೆಕ್ಸ್ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ಜಾಗತಿಕ ಏರೋಸ್ಪೇಸ್ ಪೂರೈಕೆ ಸರಪಳಿಯಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಏಕೀಕರಣಕ್ಕೆ ಈ ಉಪಕ್ರಮ ನೆರವಾಗಲಿದೆ ಎಂದು ಹೇಳಿದರು. 2035 ದೇಶದ ಪ್ರಯಾಣಿಕರ ವಿಮಾನ ಸಂಚಾರವು ವರ್ಷದಿಂದ ವರ್ಷಕ್ಕೆ ಶೇಕಡ 8.9% ಬೆಳೆಯುವ ನಿರೀಕ್ಷೆ ಇದ್ದು ಇದು ವಿಶ್ವದ ಪ್ರಮುಖ ಆರ್ಥಿಕತೆಗಳಲ್ಲೇ ಅತ್ಯಂತ ವೇಗದ ಬೆಳವಣಿಗೆಯಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬ್ರಿಕ್ಸ್ ಶೃಂಗಸಭೆ ಇದೇ ತಿಂಗಳ 12 and 13 ನವದೆಹಲಿಯಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಇಂದಿನಿಂದ ಇದೇ ತಿಂಗಳ 14 ದೆಹಲಿಯಲ್ಲಿ ಡ್ರೋನ್ ಮತ್ತು ಇತರ ಸಣ್ಣ ವೈಮಾನಿಕ ಸಾಧನಗಳ ಹಾರಾಟಕ್ಕೆ ನಿಷೇಧ ವಿಧಿಸಿದ್ದಾರೆ. ಭದ್ರತಾ ಕಾರಣಗಳಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದ್ದು ನಿಷೇಧ ಉಲ್ಲಂಘಿಸುವವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 223 ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಆಸ್ಟ್ರೇಲಿಯಾದ ಫ್ಲೀಟ್ ಕಮಾಂಡರ್ ರಿಯರ್ ಅಡ್ಮಿರಲ್ ಅನಿತಾ ವಿಲಿಯಮ್ಸ್ ಅವರನ್ನು ಸಿಡ್ನಿಯಲ್ಲಿ ಭೇಟಿಯಾಗಿ ಎರಡು ನೌಕಾಪಡೆಗಳ ನಡುವಿನ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬಲಪಡಿಸುವ ಮಾರ್ಗಗಳನ್ನು ಚರ್ಚಿಸಿದ್ದಾರೆ ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ. ಮಾತುಕತೆಗಳು ಆಸ್ಟ್ರೇಲಿಯಾದ ವಿಕಸನಗೊಳ್ಳುತ್ತಿರುವಂತಹ ಫ್ಲೀಟ್ ಸಾಮರ್ಥ್ಯಗಳು ಯೋಜಿತ ಸ್ವಾಧೀನಗಳು ಮತ್ತು ಹೆಚ್ಚಿನ ಕಾರ್ಯಾಚರಣೆಯ ಸಂವಹನಕ್ಕಾಗಿ ಅವಕಾಶಗಳನ್ನು ಒಳಗೊಂಡಿವೆ. ಸ್ವಾಮಿನಾಥನ್ ಅವರು ರಾಯಲ್ ಆಸ್ಟ್ರೇಲಿಯನ್ ನೇವಿ ಬೇಸ್ ಮತ್ತು ಅದರ ಫ್ಲೀಟ್ ಮೂಲಸೌಕರ್ಯವಾಗಿರುವಂತಹ HMAS ಕುಟ್ಟಾಬುಲ್ಗೆ ಸಹ ಪ್ರವಾಸ ಮಾಡಿದರು ಎಂದು ಭಾರತೀಯ ನೌಕಾಪಡೆ ತಿಳಿಸಿದೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಕೃಷ್ಣ ಸ್ವಾಮಿನಾಥನ್ ಅವರ ಭೇಟಿಯು ದ್ವಿಪಕ್ಷೀಯ ಕಡಲ ಮತ್ತು ರಕ್ಷಣಾ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. 18 ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಮಾಧ್ಯಮ ಮತ್ತು ಇತರ ಡಿಜಿಟಲ್ ವೇದಿಕೆಗಳಲ್ಲಿ ಸ್ವತಂತ್ರವಾಗಿ ಖಾತೆಗಳನ್ನು ರಚಿಸಲು ಮತ್ತು ನಿರ್ವಹಿಸಲು ಅವಕಾಶ ನೀಡದಂತೆ ನಿರ್ದೇಶನಗಳನ್ನು ಕೋರಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ಸುಪ್ರೀಂಕೋರ್ಟ್ ಗುರುವಾರ ಕೇಂದ್ರಕ್ಕೆ ನೋಟಿಸ್ ನೀಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರ

0: ಪೀಠವು ವಕೀಲ ಸಕ್ಷಮ್ ಮಹೇಶ್ವರಿ ಅವರ ಮೂಲಕ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಅಲಯನ್ಸ್ ಸಲ್ಲಿಸಿದ ಅರ್ಜಿಯ ಮೇರೆಗೆ ನೋಟಿಸ್ ನೀಡಿದೆ. ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸಲು ಸಂಪೂರ್ಣ ಸಹಕಾರ ಮತ್ತು ಸಮಾಜದ ವಿಧಾನವನ್ನು ಅಳವಡಿಸಿಕೊಂಡಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಸಚಿವರು ಇಂದು ನವದೆಹಲಿಯಲ್ಲಿ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ನಾವೀನ್ಯತೆ ಸಮಾವೇಶ 2026ಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಂತ್ರಜ್ಞಾನ, ನವೋದ್ಯಮ, ವಿಜ್ಞಾನಿಗಳು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಸೇರಿದಂತೆ ವಿವಿಧ ಪಾಲುದಾರರನ್ನು ಸಾಮಾನ್ಯ ವೇದಿಕೆಯಲ್ಲಿ ಒಟ್ಟುಗೂಡಿಸುತ್ತದೆ. ಇಂದು ವಿಜ್ಞಾನಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ವೈಜ್ಞಾನಿಕ ಸಂಶೋಧನೆಯನ್ನು ಯಶಸ್ವಿ, ಸುಸ್ಥಿರ ಮತ್ತು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾಗಿಸಲು ಸಂವಹನ, ನಿರ್ವಹಣೆ ಮತ್ತು ಮಾರುಕಟ್ಟೆ ಪರಿಣಿತಿಯೂ ಅಷ್ಟೇ ಮುಖ್ಯ ಎಂದು ಅವರು ಹೇಳಿದರು. ಸಮಾವೇಶ ಈ ವರ್ಷ ಮುಂದಿನ ತಿಂಗಳ 27ರಿಂದ 29ರವರೆಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 3 ದಿನಗಳ ಕಾಲ ಜರುಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 270 ಸದಸ್ಯರ ಸಂಪೂರ್ಣ ರಾಜ್ಯ ಕಾರ್ಯಕಾರಿ ಸಮಿತಿಯನ್ನು ಪ್ರಕಟಿಸಿದೆ. ರಾಜ್ಯಾಧ್ಯಕ್ಷ ಸಮಿಕ್ ಭಟ್ಟಾಚಾರ್ಯ ಅವರ ಸೂಚನೆಯಂತೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದು ತಮ್ಲುಕ್ ಸಂಘಟನಾ ಜಿಲ್ಲೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಚೀನಾದ ಮೊಕೇಲ್ ನಡೆಯುತ್ತಿರುವಂತಹ ಮಹಿಳಾ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ಭಾರತ ಪಾಕಿಸ್ತಾನವನ್ನು 19-0 ಗೋಲುಗಳಿಂದ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲಿಸಿ ಸೆಮಿಫೈನಲ್ ಪ್ರವೇಶ ಪಡೆದಿದೆ. ಭಾರತದ ಪರ ಪೂಜಾ ಮಲಿಕ್ ಹ್ಯಾಟ್ರಿಕ್ ಗೋಲು ಗಳಿಸಿದರೆ ಸನಿಕಾ ಚಂದ್ರಕಾಂತ್ ಮಾನೆ, ಮಧು ಸಿದಾ, ಸುಪ್ರಿಯಾ ಮತ್ತು ರೋಶ್ನಿ ಐಂಡ್ ತಲಾ 2 ಗೋಲನ್ನು ಗಳಿಸಿದರು. ಇದೇ 12ರಂದು ನಡೆಯಲಿರುವಂತಹ ಸೆಮಿಫೈನಲ್ನಲ್ಲಿ ಭಾರತ ದಕ್ಷಿಣ ಕೊರಿಯಾ ಅಥವಾ ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಎದುರಾಳಿಯನ್ನು ಅವರ ಕ್ವಾರ್ಟರ್ ಫೈನಲ್ ಪಂದ್ಯದ ವಿಜೇತರು ನಿರ್ಧರಿಸಲಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಏಷ್ಯಾ ಕಪ್ 2026ರ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮಹಿಳಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 50ನೇ ಇಮಾಮ್ ರಾಜಕುಮಾರ 5ನೇ ರಹೀಂ ಅಗಾ ಖಾನ್ ಭಾರತಕ್ಕೆ ಭೇಟಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸೇರಿ ಗಣ್ಯರೊಂದಿಗೆ ಮಾತುಕತೆ. ಭಾರತದ ಮುಂದಿನ ಬಾಹ್ಯಾಕಾಶ ಕಾರ್ಯದಲ್ಲಿ ಭಾಗಿಯಾಗಲು ಫ್ರಾನ್ಸ್ ಹಾಗೂ ಇತರೆ ರಾಷ್ಟ್ರಗಳಿಗೆ ಪ್ರಧಾನಿ ಆಹ್ವಾನ. ನಾಡಿದ್ದು ದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆ ಆರಂಭ, ವ್ಯಾಪಕ ಬಿಗಿ ಬಂದೋಬಸ್ತ್. ಏಷ್ಯಾ ಕಪ್ ಹಾಕಿ ಮಹಿಳಾ ಜೂನಿಯರ್ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಕುರ್ಚಿನೂ ಸಹ ಚಿರದ ಕುರ್ಚಿನೂ ಸಹ ಎತ್ತ ಮಾಡಿಕೊಂಡು ಯಾವಾಗ ಹತ್ಕಡೆ ತಿರಿ ಕಣ್ಣು ಸ್ವಾಮಿಗಳು ನೋಡಿದ್ರಂತೆ ಕೆಂಪಚಾರಿ ಅಪ್ಪ, ನಿನ್ನ ಶರೀರದಲ್ಲಿ ದುರ್ಬುದ್ಧಿ ತುಂಬಿ ತುಳುಕಾಡ್ತಾ ಇದೆಯಲ್ಲೋ. ನನ್ನಂತ ಭಿಕ್ಷಕನ ಜೊತೆ ಮಾತನಾಡಿದ್ರೆ ನನ್ನ ಮರ್ಯಾದೆ ಬರಲ್ಲ ಅಂತ ಹೇಳಿ ನೀವು ತೆಂಕಲಾಗಿ ಹಾಕೊಂಡಿದ್ದಂತ ಮುಖವ ಬಡಗಲಾಗಿ ತಿರುಗಿಸ್ಕೊಂಡೆಪ್ಪ. ಇವನು ಕೋಪ ಬರ ಮಾತನಾಡಿದ್ರೆ ಕೆಂಪಚಾರಿ ನನ್ನ ಸಂಗಡ ನನ್ನ ಜೊತೆಲಿ 2 ಮಾತನಾಡ್ತಾನೆ, ಇಲ್ಲಂದ್ರೆ ಇವನು ಮಾತನಾಡಲ್ಲ ಅಂತೇಳಿ ಕಂಡಾಯದ ಮೂರ್ತಿ.

0: ಗವರಾಜ ಹಿಟ್ಟನಕ ಏನಂದ್ಯ ಪರದೇಶ ಚಿತ್ರಕಲೆ. ನನ್ನ ತಾಯಿ ತಂದೆಗಳು ಕರೆದಂತೆ ಕೆಂಪಾಚಾರ್ಯನ ಹೆಸರನ್ನ ಏಕೋಚನದಲ್ಲಿ ಕರಿತಾ ಇದೆಯಲ್ಲ ಪರದೇಶ ಚಿತ್ರಕ. ನನ್ನ ಕುಲುಮ ತಿಟ್ಟಿಗೆ ದಾರಿ ತೋರದ ಬೋಳಿ ಮಗನ ಯಾರು? ನನ್ನ ಕೆಂಪಾಚಾರ್ಯ ಅಂತ ಹೇಳಿಕೊಟ್ಟು ಬಡ್ಡಿ ಮಗನ ಯಾರು?
1: ನಿನಗೆ
0: ಕೆಂಪಾಚಾರ್ಯ ಆಡ್ತಕ್ಕಂತ ಮಾತುಗಳನ್ನು ಕೇಳಿ ಸ್ವಾಮಿಗಳು ಕೆಳಗಡೆ ಕುಳಿತುಕೊಂಡ್ರಂತೆ. ಅಪ್ಪ ಕೆಂಪಾಚಾರಿ ಯಾರು ಹೇಳ್ಕೊಡ್ಲಿಲ್ಲ ಕಾಣು, ನಾನು ನಿನ್ನ ಮಾರಳ್ಳಿಗೆ ಹೋಗಿದ್ದೆ ಕಾಣು ಭಿಕ್ಷಕ್ಕೆ. ನನ್ನ ಮಾರಳ್ಳಿಗೆ ಹೋದ್ಮೇಲೆ ನನ್ನ ತಾಯಿ ಮುದ್ದೋಜಿ ಹತ್ರ ಭಿಕ್ಷೆ ಇಸ್ಕೊಂಡು ಹೋಗೋದು ಬಿಟ್ಬಿಟ್ಟು

ಕಬ್ಬಿಣದ ಅಂಗಡಿ ಒಳಗೆ ತಬ್ಬಲಿ, ನಿನ್ಗೇನೋ ಕೆಲಸ ಅಪ್ಪ ಕೆಂಪಚಾರಿ. ನಿನ್ನ ಮಾರಾಪುರಿ ಪಟ್ಟಣ ಮಾರಳಿಗೆ ಹೋಗಿದ್ದು ಹಕ್ಕಿ ರಾಗಿ ಜೋಳಗೋಸ್ಕರ ಹೋಗಿರಲಿಲ್ಲ ಕಾಣು. ಕಲಿಬಾರ್ದಾಗಿತ್ತು, ಕಲ್ತು ಬಿಟ್ಟಿದ್ದೀನಿ ಬಂಗಿ ಕುಡಿಯ ಚಪಲ. ಯಾರು ಬಿಟ್ಟದ್ದಲ್ಲ ಕೆಂಪಚಾರಿ? ನೋಡಪ್ಪ ಬಂಗಿ ಕುಡಿಬೇಕು, ಬಿಂಕಿ ಕೆಂಡ ಕೊಡುವ ಅಂತ ಕೇಳಿದೆ. ಇಲ್ಲಿಲ್ಲ ಕಾಣಯ್ಯ ಬಿಂಕಿ ಕೆಂಡ ಇಲ್ಲಿಲ್ಲ. ನನ್ನ ಮಗ ಕೆಂಪಚಾರಿ ಕುಲಮ ಕಚೇರಿ ಒಳಗೆ ಉದ್ಯೋಗ ಮಾಡಿಸ್ತಾ ಇದ್ದಾನೆ. ಅಲ್ಲಿ ಹೋಗಯ್ಯ, ನಿನಗೆ ಬೆಂಕಿ ಕೆಂಡ ದೊರಕ್ತದೆ ಅಂತ ಹೇಳುದು ಕಣಪ್ಪ ನಿನ್ನ ತಾಯಿ ಮುದ್ದೋಜಿ. ಅದಕ್ಕೋಸ್ಕರವಾಗಿ ನಾನು ಹುಡಿಕೊಂಡು ಹುಡಿಕೊಂಡು ನಿನ್ನ ಕುಲಮ ಕಚೇರಿ ಬಂದಿದ್ದೀನಿ ಕಣಪ್ಪ. ಕೆಂಪಚಾರಿ ಬಂಗಿ ಭೋಜನ ನಾನು ಮಾಡಬೇಕು ಮಗನೇ. ಹೌದಾ?

0: ಕೆಂಪಚಾರಿ, ನನ್ನ ಮುಖ ನೋಡಿ ನಿನ್ಗೆ ಬಿಂಕಿ ಕೆಂಡ ಕೊಡುವ ಮನುಷ್ಯಂತೆ ಹೋದ್ರು ಪರವಾಗಿಲ್ಲ.
1: ಓಹೋ,
0: ನನ್ನ ಹೆಗಲ ಮೇಲೆ ಒತ್ಕೊ ಬಂದಿರುವಂತ ಈ ಕಂಡಾಯನಾದ್ರೂ ನೋಡಿ ನಿನ್ಗೆ ಬಿಂಕಿ ಕೆಂಡ ಕೊಡಿಸಪ್ಪ.
1: ಏನಂದೇ
0: ಕೆಂಪಚಾರಿ, ಈ ನನ್ನ ಹೆಗಲ ಮೇಲೆ ಒತ್ಕೊ ಬಂದಿರುವಂತ ದೇವ್ರು ನೋಡಿ ಕೊಡಿಸಪ್ಪ. ಏನಂದ್ಯೋ, ಇದು ನಿನ್ನ ಹೆಗಲ ಮೇಲೆ ಒತ್ಕೊ ಬಂದಿರತಕ್ಕಂಥದ್ದು ಇದು ದೇವ್ರೇನೋ?
1: ಹೌದು,
0: ನನಗ್ ಮಾತ್ರವಲ್ಲ ಕೆಂಪಣ್ಣ, ನಾಳೆ ಕುಲ 18 ಜಾತಿಯವ್ರ ಮನೆಗೆಲ್ಲ ಇದು ದೇವರಾದ್ರೂ ಆಗ್ಬಹುದು. ನಿನ್ನ ಮನೆಗೂ ಇದು ದೇವರಾದ್ರೂ ಆಗ್ಬಹುದು ಕಾಣೋ. ಏನಂದೇವ ಪರದೇಶಿ ತಿರುಕ, ನನ್ನ ಮನೆದೇವರಾಗುತ್ತೀರೋ ಪರದೇಶಿ ಈ ನಿನ್ನ ಹೆಗಲ ಮೇಲೆ ಒತ್ಕೊ ಬಂದಿರುವಂತ ಈ ಕಂಡಾಯ? ಹೇಳ್ತೀನಿ ಕೇಳೋ, ನಮ್ಮ ಜಾತಿಯವ್ರು ಮಾಡುವಂತ ಕಸಬು ಹೇಳ್ತೀನಿ ಕೇಳು.

0: ಏನಂದ್ರೆ ಪರದೇಶರೆ ನಮ್ಮ ಜಾತಿಯವ್ರು ಮಾಡಿಕೊಟ್ರ ಕಂಡಾಯ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ನನ್ನ ಆಚಾರಿಗೆ ದೇವರು ಅನ್ನೋದಕ್ಕೆ ಬಂದಿದ್ಯಾ? ಪ್ರತಿ ಒಂದು ದೇವಸ್ಥಾನದಲ್ಲೆಲ್ಲ ಮಾಡಿ ನಿಲ್ಲಿಸಿರುವಂತ ವಿಗ್ರಹಗಳು ಮಾಡ್ರವ್ರು ಯಾರು?
1: ಯಾರು
0: ಆ ಲಿಂಗ ಮಾಡ್ರವ್ರು ಯಾರು? ಅಟ್ಟಿ ಕಟ್ಟರವ್ರು ಯಾರು? ನಮ್ಮ ಆಚಾರ್ಯ ಮಾಡದಂತ ದೇವರ ಹೆಗಲ ಮೇಲೆ ಹೊತ್ಕೊಂಡು ನನ್ನ ಆಚಾರಿಗೆ ದೇವರು ಅನ್ನ ಕೇಳೋಕ್ಕೋಸ್ಕರ ಬಂದಿದ್ದೀಯಲ್ಲ ಪರದೇಶಿ, ನನ್ನ ಕುಲುಮ ಕಚೇರಿಯ ಬಿಟ್ಟು ಮರ್ಯಾದಿಂದ ಹೊರಟೋಗೋ ಅಂದ್ರಂತೆ.
1: ಶಿವ ಶಿವ
0: ಕೆಂಪಚಾರಿ, ಆದ್ರೂ ಆ ಕಳ್ಳಿ ಕಣಪ್ಪ, ನಿಮ್ಮ ಜಾತಿಯವ್ರು ಮಾಡಿಕೊಟ್ಟಂತ ದೇವರಾದ್ರೂ ಆ ಕಳ್ಳಿ ಕಲಿಬಾರ್ದಾಗಿತ್ತು, ಕಲ್ತು ಬಿಟ್ಟಿದ್ದೀನಿ ಬಂಗಿ ಭೋಜನ.
1: ಓಹೋ,
0: ಅದು ಯಾರನ್ನೂ ಬಿಟ್ಟದಲ್ಲ ಕಾಣೋ.
1: ನಿಜ
0: ಅಪ್ಪ ಕೆಂಪಚಾರಿ, ಬಿಗ್ಗೆ ಕೆಂಡ ಕೊಡ್ಸಪ್ಪ, ಸ್ವಲ್ಪ ಬಂಗಿ ಕುಡ್ಕೊಂಡು ಹೊಂಟು ಹೋಗ್ತೀನಿ. ಲೋ ತಿರ್ಕಾ, ನಾನೊಂದು ಪ್ರಶ್ನೆ ಹೇಳ್ತೀನಿ, ಆ ಪ್ರಶ್ನೆಗೆ ನೀವು ಉತ್ತರ ಕೊಟ್ಬಿಟ್ರೆ ಆವಾಗ ನಿನಗೆ ಬೆಂಕಿ ಕೆಂಡ ಕೊಡ್ತೀನಿ ಕಾಣೋ.
1: ಯಾವ್ದಪ್ಪ
0: ಯಾವ್ದು ಅಂತ ಕೇಳ್ತಾ ಇದೀಯಾ?
1: ಹೌದು
0: ಹೇಳ್ತೀನಿ ಕೇಳು. ಯುಗಾದಿ ಮಧ್ಯೆ ಶಿವರಾತ್ರಿ ಮಧ್ಯೆ ಬರ್ತಕ್ಕಂಥದ್ದೇನೋ?
1: ಓಹೋ,
0: ಅದು ನನಗೆ ಗೊತ್ತಿಲ್ವಲ್ಲ ಕೆಂಪಚಾರಿ.
1: ಶಿವ ಶಿವ,
0: ಅಯ್ಯೋ ಪರದೇಶಿ ತಿರ್ಕಾ, ಅದೇನ್ ಗೊತ್ತೇನೋ, ಮದ್ವೆ ಲಗ್ನ.
1: ಆ
0: ಮದ್ವೆ ಲಗ್ನದಲ್ಲಿ ನಮ್ಮ ಆಚಾರ ಇಲ್ಲದೆ ಹೋದ್ರೆ ನೀವು ಕುಲ ಹದಿನೆಂಟು ಜಾತಿಯಲ್ಲಿ ಮದುವೆ ಮಾಡ್ಕೊಳಕಾಯ್ತದೇನೋ?
1: ಸಾಧ್ಯವಿಲ್ಲ.
0: ಹೆಂಗಪ್ಪ ಕೆಂಪಚಾರಿ, ಅದ್ಯಾಕೋ ನೀತಿ ಹೋದ್ರೆ ಯಾಕಪ್ಪ ಮದ್ವೆ ಆಗಲ್ಲ? ಹೆಣ್ಣು ನೋಡವ್ರ ಅವರು, ಹಣ ಕೊಡೋವ್ರ ಅವರು, ಹಣ ಖರ್ಚು ಮಾಡೋವ್ರ ಅವರು, ಚಪ್ಪರ ಹಾಕೋವ್ರ ಅವರು, ನೀತಿ ಹೋದ್ರೆ ಯಾಕಪ್ಪ ಕೆಂಪಚಾರಿ ಮದ್ವೆ ಆಗಲ್ಲ? ಅಯ್ಯೋ ಪರದೇಶಿ, ಯಾರೇ ಬರ್ಲಿಲ್ಲ ಅಂದ್ರೂ ಮದ್ವೆ ನಿಲ್ಲಲ್ಲ ಕಾಣೋ, ಮದ್ವೆ ಆಗೋಗುತ್ತೆ. ಅದೇ ನನ್ನ ಆಚಾರಿ ಇಲ್ಲದೆ ಹೋದ್ರೆ ಮದ್ವೆ ನಡೆಯೋದೇ ಇಲ್ವಲ್ಲೋ?
1: ಯಾವ ರೀತಿಯಪ್ಪ?
0: ಯಾವ ರೀತಿ ಅಂತ ಕೇಳ್ತೀಯೋ ಪರದೇಶಿ, ಹೇಳ್ತೀನಿ ಕೇಳು. ಮದ್ವೆ ಲಗ್ನದ

ಸತಿ ಕಂಡಾಯದ ಮೂರ್ತಿ ಕೆಂಪಚಾರಿ ಹೇಳ್ತಕ್ಕಂಥ ಮಾತನ್ನ ಕೇಳಿ ಕೆಂಪಣ್ಣ, ಏಳು ವರ್ಷದ ಮಗನ ಶರೀರದೊಳಗೆ ಕಾಮ ಕ್ರೋಧ ಮದ ಅಹಂಕಾರ ಅನ್ನೋದು ತುಂಬಿ ತುಳುಕಾಡ್ತಾ ಇದೆಯಲ್ಲೋ.

ಈ ವಯಸ್ಸಕ್ಕೆ ನೀನು ಎಲ್ಲಾ ಜಾತಿಯವರಿಗೆಲ್ಲ ತಾಳಿ ಮಾಡಿಕೊಟ್ಕೊಂಡ ನಾನೇ ಅಂತ ಹೇಳಿದೆಲ್ಲ ಕೆಂಪಚಾರಿ. ಇದೊಂದು ಮಾತಿಗೆ ನಾಳೆ ನಿನ್ನ ತಗೊಂಡೋಗಿ ನಾಳೆ ಕೆಂಪಚಾರಿ.

0: ಕೆಂಪಚಾರಿ.
1: ಹೌದು,
0: ಆದ್ರೂ ಆ ಕಳೆ ಗಣಪ ಕುಲದ್ರಟ್ಟು ಜಾತಿ ಜನಗಳಿಗೆಲ್ಲ ತಾಳಿ ಮಾಡ್ಕೊಟ್ಟು ಕಂಡ. ನೀನೇ ಆದ್ರೂ ಆ ಕಳೆ ಗಣಪ. ಕಲಿಬಾರ್ದಾಗಿತ್ತು, ಕಲ್ತ್ ಬಿಟ್ಟಿದ್ದೀನಿ. ಬಂಗಿ ಕುಡಿಯಾ, ಚಪಲ ಯಾರನ್ನು ಬಿಟ್ಟದ್ದಲ್ಲ. ಬೆಂಕಿ ಕೆಂಡ ಕೊಡಸಪ್ಪ ಅಂದ್ರಂತೆಯೇ ಧರ್ಮಗುರು ಕಂಡಾಯ್ದ ಮೂರ್ತಿ. ಯಾತ್ರಲ್ ಕೊಡಿಸ್ಬೇಕು ಬೆಂಕಿ ಕೆಂಡ ಪರದೇಶಿ. ಬಲಗಡೆ ತಿರುಗಿ ನೋಡಿದ್ರಂತೆ ಬಾಜಿ ಚಕ್ಕಿ ರಾಶಿ ರಾಶಿ ಗಟ್ಟಲೆ ಕೆತ್ತಿ ಗುಡ್ಡೆ ಹಿಡಿದಿರದಂತೆ. ಕೆಂಪ ಚಾರಿ, ಆ ಬಾಚಿ ಚಕ್ಕಿ ಒಳಗೆ ಬೆಂಕಿ ಕೆಂಡ ಕೊಡಸಪ್ಪ. ಏನೋ ಆ ಬಾಚಿಯ ಚಕ್ಕೆ ನಿಮ್ಮ ಅಜ್ಜಪ್ಪ ಬಂದ್ ಕೆತ್ತಿದ್ನೇನೋ ಪರದೇಶಿ. ಕೆಂಪ ಚಾರಿ, ಎಡಗಡೆ ತಿರುಗಿ ನೋಡಿದ್ರಂತೆ ಸ್ವಾಮಿಗಳು ಬೆರಣಿ ಶುಂಡೆ ಬಿದ್ದಿರದಂತೆ. ಆ ಬೆರಣಿ ಶುಂಡೆ ಎಲ್ಲಾದ್ರೂ ಬಿಕ್ಕಿ ಕೆಂಡ ಕೊಡಸಪ್ಪ. ಆ ಬೆರಣಿ ಶುಂಡೆ ನಿಮ್ಮ ಅಜ್ಜಂಪ ಅಂತ ತಟ್ಟಿಲ್ಲೇನೋ ಪರದೇಶಿ. ಹಾಗಿದ್ಮೇಲೆ ನೀನ್ ಯಾತ್ರಲ್ ಕೊಡಿಸ್ಬೇಕು ಅಂತೀಯಪ್ಪ ನನಗೆ ಬಿಂಕಿ ಕೆಂಡವ. ನೋಡೋ ಬ್ಯಾಲ್ ಕಾಯಿನ್ ಗಾತ್ರ ಬಿಂಕಿ ಕೆಂಡವ, ಕಬ್ಬಿಣದ ಹಿಕ್ಕಡದಲ್ಲಿ ಹಿಡ್ಕೊಂಡು ಬಂದು ನಿನ್ ಕೈ ಮೇಲೆ ಕೊಡ್ತೀನಿ. ಇಷ್ಟವಾದ್ರೆ ತಗೊಂಬೋದು, ಕಷ್ಟವಾದ್ರೆ ನನ್ನ ಕುಳಮಕ್ಕೆ ಚೇರಿ ಬಿಟ್ಟು ಹೊರಟು ಹೋಗ್ಬೋದು ಅಂತ ಕೆಂಪ. ಕೆಂಪಚಾರಿ ಆಗ್ಲಿ ಕೊಡಪ್ಪ ಅಂತ ಹೇಳಿ ಸ್ವಾಮಿ ಎರಡು ಕೈಗಳನ್ನ ಹೊಟ್ಟಿ ನಿಂತ್ಕೊಂಡ್ರಂತೆ. ಬ್ಯಾಲ್ ಕಾಯಿನ್ ಗಾತ್ರ ಬಿಂಕಿ ಕೆಂಡವ ತೆಗೆದು ಕೆಂಪಚಾರಿ ಸ್ವಾಮಿಯವ್ರ ಕೈ ಮೇಲೆ ಮಡಗಿದ ತಕ್ಷಣ ಅಗ್ನಿದೇವತಿ ಕೆಂಪಚಾರಿ ಶಾಪ ಕೊಟ್ಟ ನನಗೆಲ್ಲಿ ಶಾಪ ಕೊಟ್ಬಿಡ್ತಾರೋ ಪರಂಜೋತಿ ಅಂತ ಹೇಳಿ ಆ ಸ್ವಾಮಿ ಅವರ ಕೈ ಒಳಗೆ ಕೆಂದಾವರಿ ಪುಷ್ಪವಾಗಿ ತಲಾತಲನೆ ಒಳಿತೇರಳಂತೆ. ಹಾ ಸ್ವಾಮಿಗಳು ಧರ್ಮಗುರು ಪರಂಜೋತಿ ಆ ಕುಡುಂಬ ಕಚೇರಿ ಒಳಗೆ ಒಂದು ಕಬ್ಬಿಣ ತೊಂಬೆ ಬಿದ್ದಿರದಂತೆ. ಆ ಕಬ್ಬಿಣ ತೊಂಬೆ ಮೇಲೆ ಆ ಕುಲ್ಮೆ ಬೂದಿ ಅನ್ನೋದು ಒಂದು ಮಂದಿ ಉದ್ದ ಸುರಿದಿರದಂತೆ. ನವರಿಗರಿ ಕಂತೆ ಒಳಗೆ ದುಂಬುದೊಳೆಲ್ಲ ಹೊಡೆದು ಆ ಸಿದ್ಧ

ಕೆಂಪಚಾರಿ, ನಾ ಬಂಗಿ ಕುಡಿಯ ತನಕ ನಿನ್ ಬಂಧು ಬಳಗನೇ ನೆನೆಯಪ್ಪ ಅಂತ ಹೇಳಿ ಸ್ವಾಮಿಗಳು ಬಂಗಿ ಚಿಲುಮೆಯ ತೆಗೆದು ಆ ಬಂಗಿ ಸೊಪ್ಪನ್ನ ಜಡಿದು ಜಡಿದು ತುಂಬಿದ್ರಂತೆ.

ಸ್ವಾಮಿ ಬಂಜಿ ಕುಡಿದ ಬಗೆಯೆಲ್ಲ ಹೊಟ್ಟೆ ಒಳಗೆ ತುಂಬಿಕೊಂಡು ಕೆಂಪಚಾರಿ ಕುಲುಮ ಕಚೇರಿ ಚಿರಿದ ಕುರ್ಚಿ ಮೇಲೆ ಕುಳಿತುಕೊಂಡು ಸ್ವಾಮಿಗಳು ಬಂಗಿ ಕುಡಿತಿದ್ರೆ ನೆಗನಾಡ್ತಾ ಕುಂತಿರೋನಂತೆ. ನೆಗನಾಡ್ತಾ ಇದ್ದೀಯಪ್ಪ, ನಿಮಗೆ ನನ್ನ ಸತ್ಯ ತೋರ್ತೀನಿ ಕಾಣು ಅಂತ ಹೇಳಿ ಕಂಡಾಯದ ಮೂರ್ತಿ ಬಂಗಿ ಕುಡಿದಿರ್ತಕ್ಕಂಥ ಹೊಗೆಯ ಒಳಗಡೆ ಹೊಟ್ಟೆ ಒಳಗೆ ತುಂಬಿಕೊಂಡಿರುವಂತ ಹೊಗೆ ಒಳಗಡೆ ಏಳು ಹೇಳೋದು ನಾಲ್ಕು ನೀಲಿ ಬೆರೆಸಿದ್ರಂತೆ. ಆನಂದದ ನೀಲಿ, ಅವತಾರ ನೀಲಿ, ನೀರು ಬೆಳೆ ನೀಲಿ, ಮರಾತ ನೀಲಿ, ಕಲ್ಕಡಿ ನೀಲಿ, ಮುಣ್ಮುಖ ನೀಲಿ, ಬರಾಂತ ಜನಗಳಿಗೆಲ್ಲ ಕಲ್ಲಲ್ಲೊಡೆ ನೀಲಿ, ಹೋಗ ಜನಗಳಿಗೆಲ್ಲ ಕೈ ಎತ್ತಿ ಮುಗಿಯ ನೀಲಿ, ಹುಚ್ಚಿ ನೀಲಿ, ಬೆಪ್ಪ ನೀಲಿ, ಮೊಲಾಗದ ನೀಲಿ, ಬಗಲಸನೆ ನೀಲಿ, ಕೆಲ್ಲ ಹೇಳ್ಕಂಡ್ರೆ ಕಂಡ್ಗೆ ಕುಡಿಯ ನೀಲಿ, ಅಕ್ಕದಲ್ಲಿ ಕಂಡ್ರೆ ಪಕ್ಕನ ಬಾಯಿ ಬಿಡೋ ನೀಲಿ, ತಾಯಿ ಹಾಕ್ಕಂಡ್ರೆ ಹಲ್ಲು ಕಚ್ಚ ನೀಲಿ. ಯಾವಾಗ ಹೇಳೋದು ನಾಲ್ಕು ನೀಲಿಯನ್ನ ಆ ಬಂಗಿ ಸೊಪ್ಪಿನ ಒಳಗಡೆ ಆ ಹೊಗೆಯ ಒಳಗಡೆ ಸ್ವಾಮಿ ಉಪದೇಶ ಮಾಡಿ ಕೆಂಪಚಾರಿ ಚಿನ್ನದ ಕುರ್ಚಿ ಮೇಲೆ ಕುಂತಿರುವಂತ ಕೆಂಪಚಾರಿ ಆ ನತ್ತಿ ಮೇಲೆ ಬಂಗಿ ಕುಡದ ಹೊಗೆ

ಐಶ್ವರ್ಯ ಮಂತ್ರ ಮಗನಾಗಿ ಕುಲುಮ ಕಚ್ಚಾರಿ ಒಳಗೆ ಕುಳಿತಿರುವ ಕೆಂಪಚಾರಿಗೆ ಹುಚ್ಚು ಬೆಪ್ಪು ಮೊಲಾಗ್ರ ಕೊಟ್ಟುಬಿಟ್ಟು ಕೆಂಪಚಾರಿ ಕಬ್ಬಿಣದ ತೊಂಬೆ ಮೇಲೆ ಕುಂತಿರುವಂತಹ ಸ್ವಾಮಿಗಳ ಹತ್ರ ಬಂದು

0: ಕೆಂಪಚಾರಿ ಕುಲದ ಕಚೇರಿ ಒಳಗೆ ಸ್ವಾಮಿಗಳ ಜಡೆ ಹಿಡ್ಕೊಂಡು ಟುಂಬ ಟುಮ್ಮರ್ ಕುಣಿಯವನಂತೆ. ನನ್ನ ದೊಡ್ಡವರು ಏನೋ ನೀನು ವಂಶಾಳಾಗ ಕೆಂಪಚಾರಿ ಲೈ
1: ಹೌದಪ್ಪ,
0: ನನ್ನ ಬಿಡ್ಬಿಡು, ನನ್ನ ಜಡೆ ಮುಟ್ಟಬೇಡ, ನಾವು ಮೈಲಿಗೆ ಆಯ್ತೀವಿ ಬಿಡ್ಬಿಡು ಅಂದ್ರು ಬಿಡ್ಲಿಲ್ಲ. ಮತ್ತೆ ತಾಯಿ ನೀವೇ, ತಂದೆ ನೀವೇ, ಬಂದು ಬಳಗವೆಲ್ಲ ನೀವೇ ಗುರುದೇವ, ಗುರುತಂದೆ ಗುರುದೇವ ಅಂತ ಹೇಳಿ ಕೆಂಪಚಾರಿ ಶೋಕ ಮಾಡ್ತಾ ಇದ್ರೆ ಇವನು ವಂಶಾಳಾಗ ಕೆಂಪಚಾರಿ ನನ್ನ ಜಡೆ ಹಿಡ್ಕೊಂಡು ಇಷ್ಟು ಮೈಲಿಗೆ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಸ್ವಾಮಿಗಳು. ಬಿಡೋ ಜಡೆ ನನ್ ತಂದ ತಕ್ಷಣ ಜಡೆ ಬಿಟ್ಬಿಟ್ಟು ಹಾ ಬಂಗಿ ಕುಡದ ನೀಲಿ ಉಚ್ಚು ಬೆಪ್ಪಿನಲ್ಲಿ ಮಣ್ಣು ಮುಖವನಂತೆ ಕಲ್ಲುಗಳ ಎತ್ಕೊಂಡು ಕಟ್ಕ ಕಟ್ಕೊಂಡು ಕಡಿಯವನಂತೆ. ಆವಾಗ ಕೆಂಪಚಾರಿ ಸ್ವಾಮಿ ಅವರ ಪಾದಗಳನ್ನ ಬಾಚಿ ತಪ್ಪಿಕೊಂಡಂತೆ. ಏನೋ ಕೆಂಪಚಾರಿ ನನ್ನಪ್ಪ.

0: ಬಗ್ಗೆಯ ನೀಲಿ ಹುಚ್ಚು ಬೆಪ್ಪಿನಲ್ಲಿ
1: ಅರವತ್ತು ಎರಡು ಹೆಗ್ಗುರುಗಳ ಕಿತ್ತು ಕಿತ್ತು ಎಲ್ಲ ರೋಡ್ಗೆ ಇಟ್ಬಿಟ್ಟಂತೆ. ಹುಚ್ಚು ನೀಲಿ ಒಳಗೆ ತುಂಬಾ ತುಂಬಾ ತುಂಬನ್ ಕುಡಿಯವನಂತೆ.
0: ನಾಚಾರಿ ವಂಶವಾಗ ಕೆಂಪಚಾರಿ, ಇದೇ ರೀತಿ ನೀ ಕುರುಬ ಕಚೇರಿ ಒಳಗೆ ನೀ ಕುಣಿ, ನಾನು ಎಲೆ ಕುಂದೂರು ಬೆಟ್ಟದ ಮೇಲೆ ನಿಂತ್ಕೊಂಡು ನಿನ್ನ ಬಾತ ಕೂಗ್ತೀನಿ, ಆವಾಗ ನೀ ಬಂದ್ಬಿಡೋ ಕೆಂಪಚಾರಿ. ಅಲ್ಲಿಯ ತನಕ ಇದೇ ಹುಚ್ಚು ನೀ ಬೆಪ್ಪು ನೀಲಿ ಒಳಗೆ ಇದೇ ರೀತಿ ಕುರುಬ ಕಚೇರಿ ಒಳಗೆ ನೀ ಕುಣಿ ಅಂತ ಹೇಳಿ ಸ್ವಾಮಿ ದರ ದೊಡ್ಡವರು. ಆ ಕೆಂಪಚಾರಿನ ಕುರುಬ ಕಚೇರಿ ಒಳಗೆ ಬಿಡ್ಬಿಟ್ಟು ಮಾರಲ್ಲಿ ಮುದ್ದ ಮನಸತ್ತಿ ನೋಡಬೇಕು. ಮೊದಲು ಐಶ್ವರ್ಯ ಭಾಗ್ಯ ತುಂಬಿ ತುಳುಕಾಡ್ತಿದೆ ಅನ್ನ ಅಹಂಕಾರದ ಮೇಲೇನು ಆ ರೀತಿ ಮಗನ ಕೊಡಲ್ಲ ಅಂತ ಸುಳ್ಳು ಆಡದ್ ಬಿಟ್ಲು. ಇವಾಗ ಸಿರಿ ಸಂಪತ್ತೆಲ್ಲ ಬರ್ದಾಗೋಗಿರ ಮೇಲೆ ಈಗಲಾದ್ರೂ ನನ್ನ ಮಗನ ಕೊಡ್ತೀನಿ ಅಂತ ಹೇಳ್ತಾಳೋ ಅಥವಾ ಮೊದಲಾಟನೇ ನುಡಿತಾಳೋ ಅವಳು ಸತ್ಯ ಪುನಃ ನಾ ಪರೀಕ್ಷೆ ಮಾಡಬೇಕು ಅಂತೇಳಿ ಧರ್ಮಗುರು ಕಂಡಾಯ ಮೂರ್ತಿ

0: ಊರಿನಲ್ಲಿ.
1: ಹೌದು,
0: ದಾನ ಧರ್ಮ ಕೋರನ್ನೇ ಸಾರು, ಅದನ್ನು ಕೇಳಿದಳಂತೆಯೇ ಕಣ್ಣುಗಳು ಕಾಣದೇ ಇರುವ ಮುದ್ದೋಜಿ. ಅಯ್ಯೋ ಪರಮಾತ್ಮ, ಯಾರಾಗಿರ್ಬಹುದಪ್ಪ ಹಾಳಾಗಿರುವ ಊರಲ್ಲಿ ಬಂದು ಭಿಕ್ಷೆ ಕೇಳುವಂತೆವರು ಅಂತೇಳಿ ಕಣ್ಣುಗಳು ಕಾಣದೆ ಹುಡುಕಾಡ್ಕೊಂಡು ತಡಕಾಡ್ಕೊಂಡು ಬಂದಳಂತೆ. ಹುಡುಕಾಡ್ಕೊಂಡು ತಡಕಾಡ್ಕೊಂಡು ಬಂದು ಬುದ್ಧಿ, ನಾವು ಯಾರು ಬುದ್ಧಿ, ಈ ಪಾಳ್ಗಾಡಿ ಆಗಿರುವ ಊರಿನಲ್ಲಿ ಬಂದು ಭಿಕ್ಷೆ ಕೇಳುವರು ಯಾರು ಬುದ್ಧಿ ತಾವು? ಮುದ್ದೋಜಿ, ನಾವು ನಿನ್ನೆ ಸೋಮವಾರ ತೆಂಕಲ್ ರಾಜ್ಯದಿಂದ ಬಡಗಲ್ ರಾಜ್ಯಕ್ಕೆ ನಾವು ಭಿಕ್ಷಕ್ಕೆ ಹೋಗ್ತಿರ್ಬೇಕಾದ್ರೆ ಹಾಲಂತ ಮಾರಳ್ಳಿ ಆದ ಮಾರಳ್ಳಿ ಅಲ್ಲ, ಏನ ಅಷ್ಟೊಂದು ಆನಂದವಾಗಿರ್ತಲ್ಲ ತಾಯಿ. ಇವತ್ತು ನಾವು ಪುನಃ ಬಡಗಲ್ ರಾಜ್ಯದಲ್ಲಿ ಭಿಕ್ಷ ಮಾಡ್ಕೊಂಡು ಪುನಃ ತೆಂಕಲ್ ರಾಜ್ಯಕ್ಕೆ ಹೋಗ್ಬೇಕು ಅಂತ ಆ ಕಡೆಯಿಂದ ಬರ್ತಾ ಇದ್ರೆ ಆಕಸ್ಮಿಕವಾಗಿ ತಿರುಗಿ ನಿನ್ನ ಮಾರಾಪುರಿ ಪಟ್ಟಣ ಮಾರಳ್ಳಿ ನೋಡಿದ್ರೆ ಈ ಮಾರಳ್ಳಿ ಅದು ಮಾರಳ್ಳಿ ಅಲ್ಲ, ಹಾಳ್ಪಟ್ಟ ಪಾಳ್ಗೊಂಡೆ ನಿಂತು ಹೋಗಿದೆಯಲ್ಲ ತಾಯಿ, ಇದೇನು ಮಾಯವಮ್ಮ, ಇದೇನು ಮಾತ್ನವಮ್ಮ ಅಂತ ಕೇಳಿದ್ರಂತೆ ಬುದ್ಧಿಯವರು.
1: ಸರಿ,
0: ದರ ದೊಡ್ಡವರು ಅನ್ನೋದು ಗೊತ್ತಿಲ್ಲದೆ ಕಣ್ಣುಗಳು ಇಲ್ಲದೆ ಇರುವ ಮುದ್ದೋಜಿ, ಅಯ್ಯೋ ನಿಮ್ಮ ಪಾದ ಏನ್ ಹೇಳವು ಬುದ್ಧಿ, ನಾನು ನಿನ್ನೆ ಸೋಮವಾರ ದಿನ ಯಾರೋ ಮಂಟೇದವ್ರು ಬಂದಿದ್ರು ಬುದ್ಧಿ. ಏನಮ್ಮ ಮಂಟೇದವ್ರು ಬಂದಿದ್ರೆ? ಹೌದು ಬುದ್ಧಿ. ಏನಂದ್ರಮ್ಮ? ಅಯ್ಯೋ ನಿಮ್ ಪಾದ, ನನ್ನ ಏಳನೇ ಮಗನ ಕೆಂಪಚಾರಿ ಮಗನ ದಾನ ಕೊಡು ಧರ್ಮ ಕೊಡು ಅಂತ ಕೇಳಿದ್ರು. ನಾನು ನನ್ನಟ್ಟಿ ಎಲ್ಲ ಹಾಳಾಗಿ ಕೊಟ್ಟಿಗೆ ಎಲ್ಲ ಬರದಾದ್ರು ಮಗನ ಕೊಡಲ್ಲ ಕಾಣೋ, ಪರದೇಶಿ ತಿರುಕ ಹೊರಟೋಗು ಅಂತ ಹೇಳಿಬಿಟ್ಟೆ. ನನ್ನ ಮುತ್ತೈದೆ ಬಾಯಲ್ಲಿ ತುಂಬ ಸಂಸಾರದಲ್ಲಿ ಮುತ್ತೈದೆ ಬಾಯಲ್ಲಿ ಯಾವ ರೀತಿಯಾಗಿ ಸುಳ್ಳನ್ನ ಹಾಡದ್ನು, ಅದೇ ರೀತಿ ನನ್ನ ಬಾಯಲ್ಲಿ ಬಂದಂತ ಸುಳ್ಳಿನ ಪ್ರಕಾರವಾಗಿ ನನ್ನ ಮನೆಯನ್ನೆಲ್ಲ ಹಾಳು ಮಾಡಿಬಿಟ್ಟು ಪಾಳ್ಗೋಡೆ ನಿಲ್ಲಿಸಿಬಿಟ್ಟು ಉಂಟು ಗೌರನ್ನು ಬುದ್ಧಿ. ಮುದ್ದೋಜಿಯ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳು ಸುರಿಯದಂತೆ ದುಃಖ ಮಾಡುವಂತ ಆ ಮುದ್ದೋಜಿಯ ಕಣ್ಣಿನಲ್ಲಿ ಬರುವ ಕಣ್ಣೀರು ನೋಡಿದ್ರಂತೆ. ಅಮ್ಮ ಮುದ್ದೋಜಿ,

ಹಾಗಾದ್ಮೇಲೆ ನಿನ್ನೆ ಸೋಮವಾರ ದಿನ ಬಂದಿದ್ದವರು ಮಂಟೆದವರು ಅವ್ರು ಬ್ಯಾರ ಯಾರು ಅಲ್ಲ, ನಮ್ಮ ಅಣ್ಣನವರೇ ತಾಯಿ. ಇವತ್ತು ಬಂದಿರೋರು ಅವ್ರ ತಮ್ಮ ನಿಂಗಪ್ಪನವರು ಅಂದ್ರಂತೆ. ಏನಂದ್ರಿ ಬುದ್ಧಿ, ಏನಂದ್ರಿ ಬುದ್ಧಿ, ನಿನ್ನೆ ಬಂದಿದ್ದವರು ನಿಮ್ಮ ಅಣ್ಣನವರು ಮಂಟೆ ಸ್ವಾಮಿ ಅವರೇ. ಅಯ್ಯೋ ನಿಮ್ಮ ಪಾದ

0: ನೋಡಿ ನನ್ನ ಹೋಗಿರುವಂತ ಬಾಗಿನಲ್ಲಿ ಬರಮಾಡಿಕೊಡಿ ಬುದ್ಧಿ. ಮುದ್ದೋಜಿಯ ಕಣ್ಣಿನಲ್ಲಿ ಬರುವಂತ ಕಣ್ಣೀರು ನೋಡಿ ಸ್ವಾಮಿಗಳು,
1: ಹೌದು
0: ಅಮ್ಮ ನಿನ್ನ ದುಃಖ ನಾ ನೋಡ್ಲಾರೆ.
1: ಹೌದು,
0: ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ತೀಯಮ್ಮ.
1: ಏನ್ ಬುದ್ಧಿ?
0: ನಮ್ಮಣ್ಣಯ್ಯ ಮಾಡಿರುವಂತ ಗಾಳಿ ವಿದ್ಯವನ್ನ ಕಣ್ಣಿಂದ ನೋಡಿ.
1: ಹೌದು,
0: ಅವ್ರು ಮಾಡಿರುವಂತ ಮೋಡಿ ವಿದ್ಯನೆಲ್ಲ ತಗದಾಕ್ಬಿಟ್ಟು ನಿನ್ನ ಹೋಗಿರೋ ಕಣ್ಣುಗಳು ಬರೆಸಿ, ನಿನ್ನ ಹೋಗಿರೋ ಬಾಗಿನೆಲ್ಲ ಬರೆಸ್ಬೇಕಾದ್ರೆ ನಮ್ಮ ಅಣ್ಣಕ್ಕೆ

ಆತನ ಕೇಳಿ ಮುದ್ದೋಜಿ ಕಣ್ಣಿನಲ್ಲಿ ಕಣ್ಣೀರು ಸುರಿಯದಂತೆ. ಬಂದು ಬಂದವರೆಲ್ಲ ನನ್ನ ಕೆಂಪಚಾರಿ ಮಗನೇ ಕೇಳ್ತಾರಲ್ಲ ಶಿವನೇ, ತಾಯಿ ಹೊಟ್ಟೆ ಒಳಗೆ ಕಡೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಸುಖ ಅಂತ ಹೇಳ್ತಾರಲ್ಲ ಶಿವನೇ, ಕಡೆಯಲ್ಲಿ ಹುಟ್ಟುವ

ಅಯ್ಯೋ ನನ್ನ ಕಿರಿಯಕ್ಕಪ್ಪ ಚಾರಿ ಮಗನ ಹಣೆ ಒಳಗೆ ಬರೆದಂತ ಬ್ರಹ್ಮಜಂತಪ್ಪ ಬರವಣಿಗೆ ಬರೆದು ಬಿಟ್ಟಪ್ಪ. ಆ ಮಗ ಹುಟ್ಟಿದ ಮೇಲೆ ನನ್ನ ಮಾರಾಪುರಿಯ ಪಟ್ಟಣ ಮಾರಳ್ಳಿ ಒಳಗೆ ಐಶ್ವರ್ಯವೆಲ್ಲ ಬಂತು ಅಂತ ಆ ಭಾಗ್ಯ ತಂದು ಕೊಟ್ಟ ಮಗ, ಆ ಸಿರಿ ತಂದು ಕೊಟ್ಟ ಮಗನ್ನ ಬಂದು ಬಂದವರೆಲ್ಲ ಅವನ್ನ ಕೇಳ್ತಾರಲ್ಲ ಶಿವ, ಏನ್ ಮಾಡ್ಲಿ ಅಂತ ಹೇಳಿ ಮುದ್ದೋಜಿ ಆಗ್ಲಿ ಬುದ್ಧಿ, ನನ್ನ ಕಿರಿಯಕ್ಕಪ್ಪ ಚಾರಿ ಮಗನ ಕೊಡ್ತೀನಿ, ನಿಮ್ಮ ಅಣ್ಣನವ್ರು ಕೇಳಿರೋ ಮಗನ್ನೇ ಕೊಡ್ತೀನಿ, ನನ್ನ ಕಣ್ಣುಗಳು ಬರ್ಸ್ಕೊಡಿ ಬುದ್ಧಿ ಅಂದ್ಲಂತೆ. ಸಭಾಶಿವ ಸತ್ಯ ನೋಡ್ಬೇಕು ಅಂತ ಹೇಳಿ ಮುದ್ದೋಜಿ ಕಪ್ಪು ತುಳಿತ ಕೊಡ್ತೀನಿ ಕಣ್ಣು ಬಿಡವಾ ಅಂದ್ರಂತೆ. ಸ್ವಾಮಿಗಳು ಕಪ್ಪು ತುಳಿತ ಕೊಡ್ಲೇ ಇಲ್ಲ, ಆವಾಗ್ಲೇ ಅವ್ಳ ಕಣ್ಣುಗಳು ಹೋಗಿದ್ದಂತ ಕಣ್ಣುಗಳು ಎರಡು ಮತ್ತೆ ಹಿಂದಿರುಗಿ ಬಂದ್ಬಿಟ್ಟಂತೆ. ಅವಳ ಮನೆಯ ಸಿರಿ ಸಂಪತ್ ಭಾಗ್ಯ ಯಾವ ರೀತಿ ತುಂಬಿ ತುಳ್ಕಾಡ್ತಿತ್ತು ಅದೇ ರೀತಿ ಮಾರಾಪುರಿ ಪಟ್ಟಣ, ಅದು ಮಾರಾಪುರಿ ಪಟ್ಟಣ ಎಲ್ಲ ತುಂಬಿ ತುಳ್ಕಾಡ್ತಿರದಂತೆ. ಮುದ್ದೋಜಿ ಕಣ್ಣುಗಳು ಬಂದ್ಬಿಟ್ಟಾಗ ಅವಳು ಸೊಸೆಯಂದಿರು, ಅವಳ ಗಂಡು ಮಕ್ಕಳು ತನ್ನ ಗಂಡನ್ನ ಅವಳ ಮನೆ ಸಂಸಾರನೆಲ್ಲ ನೋಡ್ಬಿಟ್ಟು ಬಹಳ ಆನಂದ ಪಟ್ಕೊಂಡ್ಲಂತೆ. ಬುದ್ಧಿ ಬುದ್ಧಿ ನಿಮ್ಮ ಒಟ್ಟವಳಗಿನ ಮರ್ಮ ಎಷ್ಟು ಅಂತ ಹೇಳೋ ಬುದ್ಧಿ. ಅಮ್ಮ ಹೊಗಳುವ ಮಾತಾಗಿರ್ಲಿ, ಇನ್ನೇನೋ ನಮ್ಮಣ್ಣಯ್ಯ ಬರೋ ಅಂತ ಗೊತ್ತಾಗೋಯ್ತು, ನಮ್ಮಣ್ಣಯ್ಯ ಕೇಳಿದ್ರೆ ಕೆಂಪಚಾರಿ ಮಗನ ಕಳುಗಿಸ್ಬಿಡಮ್ಮ ಮತ್ತೆ ಕರ್ಕೊಂಡು ಹೋಗ್ತೀವಿ. ಕೆಂಪಚಾರಿ ಮಗನ ಕಳುಗಿಸ್ಬಿಡವ ಅಂತ ಹೇಳಿದಾಗ ಮುದ್ದೋಜಿ ಕಣ್ಣಿನಲ್ಲಿ ಕಣ್ಣೀರು ಸುರಿಯದಂತೆ. ಅಯ್ಯೋ ನಿಮ್ಮ ಪಾದ, ಅಯ್ಯೋ ನಿಮ್ಮ ಪಾದ, ಕೆಂಪಚಾರಿ ಮಗನ ಕಳುಗಿಸು ಅಂತ ಹೇಳ್ತೀರಲ್ಲ ಬುದ್ಧಿ. ಆರು ಜನ ಗಂಡು ಮಕ್ಕಳಲ್ಲಿ ಯಾರನ್ನಾದ್ರೂ ಬೇಕಾದ್ರೆ ಇವಾಗ್ಲೇ ನಿಮ್ ಜೊತೆ ಕರ್ಕ ಹೊರಟು ಹೋಗಿ ಬುದ್ಧಿ, ಇವಾಗ್ಲೇ ನಿಮ್ಮೊಂದಿಗೆ ಕಳುಗಿಸ್ಕೊಟ್ಬಿಡ್ತೀನಿ.

ಏನಂದೇವ ಮುದ್ದೋಜಿ, ಇವಾಗ ತಾನೇ ಮಗನ ಕೊಡ್ತೀನಿ ಅಂದ್ ಬಿಟ್ಟು ಕೊಡಲ್ಲ ಅಂತ ಇವಾಗ ಸುಳ್ಳು ಹಾಕಿ ನುಡಿತಾ ಇದ್ದೀಯಲ್ಲ ಅಮ್ಮ. ನಿಮ್ಮ ಆಚಾರ್ಯರಿಗೆ ಹಾಡದ ಮಾತು ಇಲ್ಲೇ ಹೋಯ್ತು, ಹಳದಂತ ಕೊಳಗದ ಲೆಕ್ಕವೇ ಇದೆ ಹೋಯ್ತು. ಹಾಳಾಗಿ ನಿಮ್ಮ ಆಚಾರ್ಯರೆಲ್ಲ ನಿನ್ನ ಮಾರಾಪುರಿ ಪಟ್ಟಣ ಆದ ಬಾಜ್ಯವೆಲ್ಲ ಮಳವಳ್ಳಿಗೆ ಉಂಟೋಗ್ಲಿ, ಇನ್ನು ಮಾರಳ್ಳಿ ಹಾಳಾಗ್ಲಿ, ಮಳವಳ್ಳಿ ಏಳಿಗೆ ಆಗ್ಲಿ ಅಂದ್ಬಿಟ್ಟು ಸ್ವಾಮಿ ಪರಂಜ್ಯೋತಿ ಕಂಡಾಯ ಮೂರ್ತಿ ಮಾರಳ್ಳಿ ಮುದ್ದೋಜಿಯ ಮನೆಗೆ ಶಾಪ ಕೊಟ್ಟುಬಿಟ್ಟು ಧರ್ಮಗುರು ಪರಂಜ್ಯೋತಿ ಕಂಡಾಯ ಮೂರ್ತಿ

0: ಹೌದು,
1: ಕೆಲೆ ಕುಂದೂರು ಬೆಟ್ಟದ ಮೇಲೆ ನಿಂತ್ಕೊಂಡು ಆವಾಗ ಕುಲುಮ ಕಚೇರಿ ಒಳಗಿರ್ತಕ್ಕಂತ ಚಂಪಾಚಾರಿ ಅವರನ್ನ ನೋಡಿ, ಆ ಚಂಪಾಚಾರಿಯನ್ನ ಕೂಗ್ತಾರವರಂತೆ ತರದೊಡ್ಡವರು,
0: ಯಾವ ರೀತಿ
1: ಚಂಪಾಚಾರಿ ಎಂಬುದಾಗಿ ಯಾವಾಗ ಬೆಟ್ಟದ ಮೇಲೆ ನಿಂತ್ಕೊಂಡು ಕೂಗಿದ್ರು, ಆ ಕುಂದೂರು ಬೆಟ್ಟದ ಪ್ರತಿಧ್ವನಿ ಯಾವಾಗ ಕುಲುಮ ಕಚೇರಿ ಒಳಗಿರ್ತಕ್ಕಂತ ಚಂಪಾಚಾರಿ ಕೇಳ್ಬಿಡ್ತು, ನನ್ನ ಗುರುಗಳು ನನ್ನನ್ನು ಹಿಂದೂ ಬರಮಾಡ್ತಾ ಇದ್ದಾರೆ, ಈ ಪಾಪಗೇಡಿ ತಬ್ಲಿಯ ಮಗನ ಮೇಲೆ ಹಿಂದೂ ಆ ಸ್ವಾಮಿಗಳಿಗೆ ಕನಿಕರ ಬಂದಿತ್ತೇನೋ, ನಾ ಹೋಗಬೇಕಂತೇಳಿ ಕುಡುಬ ಕಚೇರಿಯ ಬಿಟ್ಟು ಚಂಪಾಚಾರಿ.

ಕುಂದೂರು ಬೆಟ್ಟದ ಬಂಡೆ ಮೇಲೆ ಕುಳಿತಿರುವ ದರದೊಡ್ಡವರು ಪಾದ ಚರಣಗಳ ಹತ್ತಿರ ಬಂದು 7 ವರ್ಷದ ಮಗ ಹೇಳೇ ಕೆಂಪಚಾರಿ ದರದೊಡ್ಡವರ ಪಾದಕ್ಕೆ ಬಂದು ಬಗ್ಗೆ ಶರಣ ಮಾಡಿದರಂತೆಲ್ಲ.

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.